ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ ಕೇಳುಗರೆ. ಇಂದು 2026 ಇಸ್ವಿ ಜೂನ್ ತಿಂಗಳ 17 ತಾರೀಕು. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾಂಧವ್ಯ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾಬಳಿಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯ ದಂಗಳ ಕಾರ್ಯಕ್ರಮ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20

ಗಂಟೆಗೆ ಗಾನ ಗಂಧರ್ವ ಕಾರ್ಯಕ್ರಮ, 11 ಗಂಟೆಗೆ ಭಾವಸಿಂಚನ ಕಾರ್ಯಕ್ರಮ, 11:30ಕ್ಕೆ ಹಾಡುವಾಸಿ ಕಾರ್ಯಕ್ರಮ ಹಾಗೂ 11:40ಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗಿರುವ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳ.

ಭಗವಾನ್ ರಮಣ ಮಹರ್ಷಿಗಳು ನನ್ನ ಪ್ರಕಾರ ಆಧ್ಯಾತ್ಮಿಕತೆಯ ಶಿಖರ. ಅವರು ಅತ್ಯಂತ ಕ್ಲಿಷ್ಟವಾದ ವೇದಾಂತ ಮಾತುಗಳನ್ನ ತುಂಬಾ ಸುಲಭವಾಗಿ ಮಕ್ಕಳಿಗೂ ಅರ್ಥ ಆಗಿ ಹೇಳುವಂತಹದ್ದು ಅವರಿಗೆ ಸುಲಭ ಸಾಧ್ಯ ಆಗಿತ್ತು. ಕೆಲವೊಮ್ಮೆ ವಿವರವಾಗಿ ಹೇಳೋರು, ಕೆಲವು ಸೂಕ್ತಿಗಳನ್ನು ಹೇಳೋರು, ಕೆಲವು ಘಟನೆಗಳನ್ನು ಹೇಳೋರು, ಕೆಲವು ಮೌನದಿಂದ ಹೇಳೋರು. ಒಂದ್ಸಲ ಅವರು ದೇವಸ್ಥಾನ ಮುಂದೆ ತೋಟದಲ್ಲಿ ಕೂತಿದ್ರಂತೆ. ಕೂತಾಗ ಒಂದು ಪರಿವಾರ ಅವ್ರ ಕಡೆ ಬಂತು. ಯಾವಾಗಲೂ ಜನ ಮುತ್ಕೊಂಡ್ಬಿಡೋರು, ಅವ್ರನ್ನ ತಂದೆ ತಾಯಿ ಒಂದು 7-8 ವರ್ಷದ ಮಗ ಎಲ್ಲ ಬಂದು ರಮಣರಿಗೆ ನಮಸ್ಕಾರ ಮಾಡಿ ಕೂತ್ರಂತೆ. ಸ್ವಾಮಿ, ನನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಎಲ್ಲ. ತಾಯಿ, ಏನಾಗಿದೆ ಅಮ್ಮ ಅವನಿಗೆ? ಏಕಾಗ್ರತೆಯೇ ಇಲ್ಲ ಸರ್, ಧ್ಯಾನ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಕಡೆಗೆ ದಯವಿಟ್ಟು ಸ್ವಲ್ಪ ಮಾರ್ಗದರ್ಶನ ಮಾಡಿ. ರಮಣ್ಣ ಅವನ ಕಡೆ ನೋಡಿ, ಹೌದೇನೋ ಅಂತ ಕೇಳಿದರು. ಆ ಹುಡುಗ, ಅಮ್ಮ ಟ್ಯೂಷನ್ ಮಾಡಿದಾರಲ್ಲ. ಹೌದು ಸ್ವಾಮಿ, ನನಗೆ ಧ್ಯಾನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ತಂದೆ ತಾಯಿ ಹೇಳಿಕೊಟ್ಟದ್ದು ನಾನು ತಿಳಿಯೋಲ್ಲ, ಯಾಕೆ ಧ್ಯಾನ ಮಾಡಬೇಕು ಅಂತ ಕೇಳಿದೆ ಅವ್ರನ್ನ. ಸುಮ್ಮನಿರೋ, ನೀನು ದೊಡ್ಡವನಾದ್ಮೇಲೆ ಗೊತ್ತಾಗ್ತದೆ ಅಂದರು. ನನಗದಕ್ಕೆ ಅಷ್ಟು ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಏಕಾಗ್ರತೆ ಇಲ್ಲ ಅಂತ ಹುಡುಗನು ಒಪ್ಕೊಂಡ. ಮಹರ್ಷಿಗಳು ಹೇಳಿದ್ರಂತೆ, ಹಾಗಾದ್ರೆ ಇಲ್ಲಿ ಕೂತ್ಕೋ, ನಾನು ಹೆಂಗೆ ಮಾಡ್ಬೇಕು ಧ್ಯಾನ ಅಂತ ಹೇಳ್ಕೊಡ್ತೀನಿ ನಿನಗೆ, ಆದರೆ ನನ್ನ ಪಕ್ಕ ಮೌನವಾಗಿ ಕೂತ್ಕೋಬೇಕು ನೀನು, ಒಂದು 5 ನಿಮಿಷ ಕೂತ್ಕೋ ಅಂತ ಕಣ್ಣು ಮುಚ್ಚಿ ಕೂಡಿಸಿದ್ರು. ಇನ್ನೊಬ್ಬ ಶಿಷ್ಯನ ಕರೆದು ಅವ್ನು ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಆ ಹೋಗಿ 5 ನಿಮಿಷ ತಲಾತ ಒಂದು 2-3 ಪಾತ್ರೆ ತಂದ. ತೆಗೆದು ನೋಡಿದರೆ ಒಂದು ದೊಡ್ಡ ಬುಟ್ಟಿ ತುಂಬ ಬಿಸಿ ಬಿಸಿ ಬಿಸಿ ದೋಸೆಗಳು, ಇನ್ನೊಂದರಲ್ಲಿ ತುಂಬ ಚೆನ್ನಾಗಿರುವಂಥ ತೆಂಗಿನಕಾಯಿ ಚಟ್ನಿ. ಹುಡುಗನ ಖುಷಿ ಆಯ್ತು, ದೋಸೆ ಚಟ್ನಿ ಬಂತಲ್ಲ ಅಂತ. ಯಾವತ್ತೂ ರಮಣರು ಒಬ್ಬರೇ ತಿಂತಿರಲಿಲ್ಲ, ಅವ್ರು ತಿನ್ನಲಿಲ್ಲ ಮೊದಲು, ಕೂಡ ಇಲ್ಲ ಅಂತ ಹೇಳಿದರು. ಕೂಡಿಸ್ಬಿಟ್ಟು ಅವನ ತಟ್ಟೆ ಇಡುವಂಗೆ ಹುಡುಗನ ಹೇಳಿದ್ರಂತ, ನೋಡು ಇನ್ನು ದೋಸೆ ತಿಂತಾ ಹೋಗ್ಬೇಕು, ಆದ್ರೂ ಒಂದು ಕಂಡೀಷನ್ ಇದೆ, ನನ್ನ ಬೆರಳನ್ನೇ ನೋಡ್ತಾ ಇರೋ, ಹಿಂಗೆ ಕೈ ಇಟ್ಕೊಂಡು ಕೂತಿದ್ದೆಲ್ಲ ನನ್ನ ಬೆರಳೇ ನೋಡ್ತಿರ್ಬೇಕು ನೀನು, ನನ್ನ ಎತ್ತಿದ ಬೆರಳು ಮೇಲೆ ಇರೋ ತನಕ ನೀ ದೋಸೆ ತಿಂತಾನೆ ಇರಬೇಕು, ಸುಮ್ಮನೆ ಕೊಡೋಂಗಿಲ್ಲ, ನಾನು ಬೆರಳು ತೆಳಗಿಳಿಸಿದ ತಕ್ಷಣ ತಿನ್ನೋದನ್ನು ನಿಲ್ಲಿಸ್ಬೇಕು, ನಿನ್ನ ತಟ್ಟೆಯಲ್ಲಿ ಒಂಚೂರು ದೋಸೆ ಇರಬಾರ್ದು, ಗೊತ್ತಾಯ್ತಾ, ತಿಂತಾನೆ ಇರಬೇಕು. ಹ್ಞೂ ಅಂದ, ಕೈ ಹಿಡ್ಕೊಂಡು ಕೂತ್ಕೊಂಡ್ರು. ಅವ್ರ ಬೆರಳನ್ನೇ ನೋಡ್ತಾ ಇದ್ದ ಹುಡುಗ, ತಿನ್ನೋಕೆ ಶುರು ಮಾಡಿದ, ಕಣ್ಣು ಪಿಳುಕಿಸ್ದೆ ಅವ್ರ ಕೈ ನೋಡ್ತಾ ಇದ್ದ, ಗಬ ಗಬ ತಿನ್ನೋನು. ಅವ್ರು ಎಲ್ಲಿ ಇಳಿಸ್ಬಿಡ್ತಾರೋ ಅಂತ ಹೆದರಿಕೆ, ಅಟ್ಟು ತಟ್ಟೆಯಲ್ಲಿ ಉಳಿಬಾರ್ದಲ್ಲ ಏನು, ಮೊದಲು ದೊಡ್ಡ ದೊಡ್ಡ ತುಂಡು ಬಾಯಲ್ಲಿ ಹಾಕ್ಕೊಂಡ, ಅವನು ಸಣ್ಣ ಸಣ್ಣದು ಹಾಕ್ಕೊಂಡ, ತಿನ್ನೋ ವೇಗ ಕಮ್ಮಿ ಆಗ್ತಾ ಇತ್ತು. ಅವ್ರ ಬೆರಳು ಅಲಗಾಡಿಸ್ದಾಗೆಲ್ಲ ಅವ್ನು ತಿನ್ನೋ ವೇಗ ಕಮ್ಮಿ ಆಗೋದು. ಯಾವುದೋ ಒಂದು ಕ್ಷಣಕ್ಕೆ ರಮಣರು ತಕ್ಷಣ ಬೆರಳು ಇಳಿಸ್ಬಿಟ್ರು, ತಟ್ಟೆಯಲ್ಲಿ ಉಳಿದಿತ್ತಲ್ಲ ದೊಡ್ಡ ಚೂರು, ಅದನ್ನು ಬಾಯಲ್ಲಿ ಹಾಕ್ಕೊಂಡು ಕಪ್ಪನೆ ಕೂತ್ಕೊಂಬಿಟ್ಟ. ಆಗ ರಮಣರು ಒಂದು ತಲೆ ಮೇಲೆ ಕೈ ಆಡಿಸಿ ಹೇಳ್ತಾರೆ, ಎಂಥ ಮಾತು ಸ್ವಾಮಿ ಇದು, ನಮ್ಮ ಮನಸ್ಸಿಗೆ ಹೋಗ್ಬೇಕಿದು, ಮಗು ಇದೇನೋ ಧ್ಯಾನ ಅಂದರು, ನೀ ಮಾಡಿದ್ದೆ ಧ್ಯಾನ ಅಂದರು. ಅವನಂದ್ರೆ ನಾನು ದೋಸೆ ತಿನ್ನಲ್ಲ ಸರ್, ಧ್ಯಾನ ಎಲ್ಲಿ ಮಾಡಿದೆ ಅಂತ. ಗಂಡ, ನೋಡು ನೀನು ನನ್ನ ಬೆರಳು ನೋಡ್ತಾ ಇದ್ದೆಯಲ್ಲ, ದೋಸೆ ತಿನ್ನೋ ನಿಲ್ಲಿಸಿರಲಿಲ್ಲ, ದೋಸೆ ತಿಂತಾನೆ ಇದ್ದೆ, ಬೆರಳ ಮೇಲಿನ ಕಣ್ಣು ತೆಗೆದಿರಲಿಲ್ಲ. ಇದೇ ಧ್ಯಾನಪ್ಪ ಜೀವನ ಅಂದರೆ, ನಿಮ್ಮ ಕರ್ತವ್ಯವನ್ನು ಮಾಡ್ತಾನೇ ಇರಬೇಕು, ಆದರೆ ಭಗವಂತನ ಮೇಲಿನ ಕಣ್ಣು ತೆಗಿಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು, ಮಾಡೋ ಕೆಲಸ ಮಾಡ್ತಾನೇ ಇರಬೇಕು, ಆದರೆ ಇದಾದ್ಮೇಲೆ ಒಂದು ದೊಡ್ಡ ಸತ್ವ ಇದೆ ಅಂತ ಅನ್ನೋದನ್ನು ಮರಿಬಾರ್ದು.

ಭಗವಂತನ ಮೇಲೆ ಮನಸ್ಸು ತೆಗಿಬಾರ್ದು. ಎರಡನ್ನೂ ಇಟ್ಕೊಳ್ಳೋದಿದೆಯಲ್ಲ ಸಮಾಧಾನವಾಗಿ, ಇದೇ ಧ್ಯಾನ ಕಣಪ್ಪ. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಕೆಲಸ ಮಾಡ್ತಾನೆ ಇರಬೇಕು. ಮಾಡ್ತಾನೆ ನನ್ನ ಮೀರಿದಂಥ ಒಂದು ಶಕ್ತಿ ಇದೆ ಅಂತ ಅದ್ರ ಕಡೆ ಒಂದು ಮನಸ್ಸಿದ್ರೆ ನಿನ್ನ ಧರ್ಮ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ತದೆ, ಅಧರ್ಮ ಮಾರ್ಗಕ್ಕೆ ಹೋಗಿ ಮನಸ್ಸು ಕೊಡಲ್ಲ. ಇದು ಸಾಧನೆ. ಇದು ಎಷ್ಟು ಚಂದ ಮಾತು ರಮಣ ಮಹರ್ಷಿಗಳದ್ದು, ನಮಗೂ ಅರ್ಥ ಆಗಬೇಕು. ನಮಗೆ ಟೈಮ್ ಇಲ್ಲ ಅಂತೀವಿ, ಕೆಲಸ ಮಾಡ್ತಾನೆ ಇರ್ತೀವಿ. ಕೆಲಸ ಮಾಡ್ತಾನೆ ಇರಿ, ಆದರೆ ಕೆಲಸ ದಾಟಿದ್ದು ನನ್ನ ಜೀವನವನ್ನು ನಿರ್ಧಾರ ಮಾಡುವಂಥ ಒಂದು ಶಕ್ತಿ ಮೇಲೆ ಇದೆ ಅನ್ನೋ ಮನಸ್ಸಲ್ಲಿದ್ದರೆ ನನ್ನ ಮನಸ್ಸನ್ನು ಕೆಟ್ಟ ಕೆಲಸಕ್ಕೆ ಹೋಗೋಕೆ ಬಿಡೋದಿಲ್ಲ. ರಮಣರು ತೋರಿಸಿಕೊಟ್ಟಂಥ ಧ್ಯಾನದ ಮಾರ್ಗ ಎಷ್ಟು ಸುಲಭದ ಮಾರ್ಗ ಇದು, ನಾವು ಅನುಸರಿಸಿದ್ರೆ ಒಳ್ಳೆಯದಲ್ವೇ?

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: किसी एक व्यक्ति की जमीन, घर, गहने या दूसरा कोई सामान बीमारी के खर्च में बिकने से बचा है, गिरवी रखने से बचा है, तो ये ఆయుష్మాన్ భారత్ కి బహుత్ బడి సఫలతా హై.
3: 12 సంవత్సరాల విశ్వాసం, అభివృద్ధి, ప్రజా సంక్షేమం.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ಧ ಕೃಷಿ ಭವಿಷ್ಯ ರೂಪಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು,

0: ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20-21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಖು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6 ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
0: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕಬಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ

ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟಿಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ

0: ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಮಣಿಮಂತ್ರ ತಂತ್ರ
4: ಸಿದ್ಧಿಗಳ ಸಾಕ್ಷ್ಯಗಳೇಕೆ
3: ಮನಗಾಣಿಸಲು ನಿನಗೆ
4: ದೈವದದ್ಭುತವ
3: ಮನುಜರೊಳಗಾಗಾಗ
4: ತೋರ್ಪ ಮಹನೀಯ ಗುಣ
3: ಅನುವಾದ ಬೊಮ್ಮನದು ಮಂಕುತಿಮ್ಮ.
2: ಅನುಭವಗಳು ಎಷ್ಟೋ ಸರ್ತಿ ನಮಗೆ ಮೆಷರ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವು ಮತ್ತೆ ಮತ್ತೆ ಮಾತಾಡ್ತಾ ಬರ್ತಿದ್ದೀವಿ. ಆದರೂ ಕೂಡ ನಮಗೆ ಇದನ್ನು ಪ್ರೂವ್ ಮಾಡಿ ತೋರಿಸು ಅನ್ನೋಂಥದ್ದು ಒಂದು ಚಟ. ಏನಾದರೂ ಒಂದು ಅದ್ಭುತವಾದಂಥ ಅಂಶ ಇದೆ ಅಂತ ಯಾರೋ ಹೇಳಿದರೆ ಎಲ್ಲಿ ಪ್ರೂವ್ ಮಾಡಿ ತೋರಿಸು ನೋಡೋಣ ಅಂತಂತೀವಿ. ಪುರಾವೆ ಏನದಕ್ಕೆ ಅಂತ ಹೇಳ್ತೀವಿ. ಸಾಕ್ಷಿ ಏನು, ಅದೇಂಗೆ ಗೊತ್ತು ಅಂತ. ಸೊ ನಮ್ಮಲ್ಲಿ ಈ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಪವಾಡಗಳನ್ನು ಮಾಡುವಂಥ ವ್ಯಕ್ತಿಗಳು ಆಗಾಗ ಓಡಾಡ್ತಾ ಇರ್ತಾರೆ. ಆ ಪವಾಡಗಳ ಹಿಂದೆ ಅನೇಕ ವೈಜ್ಞಾನಿಕ ಸಿದ್ಧಾಂತಗಳಿರುತ್ತೆ. ಆ ಪವಾಡಗಳು ಹೆಚ್ಚಿನ ಸರ್ತಿ ಡೊಂಗಿ ಪವಾಡಗಳು ಅನ್ನೋದು ಕೂಡ ಎಷ್ಟೋ ಸರ್ತಿ ಸಾಬೀತಾಗಿರೋಂಥ ಅಂಶ. ಅದು ಏನು, ಯಾಕೆ ಆ ಥರ ಪವಾಡ ಪುರುಷರನ್ನು ಜನ ನಂಬ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಈಗ ಉದಾಹರಣೆಗೆ ಯಾರೋ ಒಬ್ಬರು ಹೇಳಿದ್ರಪ್ಪ, ಇಲ್ಲಿ ನೀರಿದೆ, ಆ ನೀರು ತಿಳಿಯಾದಂಥ ನೀರು, ನಾನು ಮಂತ್ರ ಹಾಕ್ತೀನಿ, ಆ ಮಂತ್ರ ಹಾಕಿದ ತಕ್ಷಣ ನೋಡಿ ಅದು ಕಪ್ಪಾಗ್ಬಿಡುತ್ತೆ, ಏನೋ ಒಂದು ಹೇಳಿದ್ರು. ಯಾವುದೋ ಒಂದು ರಾಸಾಯನಿಕ ರಿಯಾಕ್ಷನ್, ಒಂದು ವಸ್ತುವನ್ನು ಅದರೊಳಗಡೆಗೆ ಸೇರಿಸಿದ್ದು, ಏನೋ ಚಮತ್ಕಾರವನ್ನು ಮಾಡಿ ಆ ನೀರನ್ನು ಕಪ್ಪು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಅವರು. ತಕ್ಷಣ ಜನರಿಗೆ ಅಬ್ಬಾ ಇಂಥ ಒಂದು ಪವಾಡ ಮಾಡಿಬಿಟ್ರಪ್ಪ, ಇವರಲ್ಲೇನೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋಂಥ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಥರದ್ದು ಸಾಕಷ್ಟು ಕಥೆಗಳನ್ನು ದುರದೃಷ್ಟವಶಾತ್ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇದು ಮನುಷ್ಯರಲ್ಲಿರೋಂಥ ಒಂದು ವೀಕ್ನೆಸ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಒಂದು ಉದಾಹರಣೆ. ಯಾಕೆ ಮನುಷ್ಯರು ಯಾವಾಗಲೂ ಈ ಥರ ಸಾಕ್ಷಿಗಳ ಹಿಂದೆ ಹೋಗ್ತಾರಂತೆ. ಮಣಿ ಮಂತ್ರ ತಂತ್ರ ಸಿದ್ಧಿಗಳನ್ನು ತೋರಿಸು ನೋಡೋಣ ಅಂತ ಹೇಳೋವಂಥ ಒಂದು ವೀಕ್ನೆಸ್ ಮನುಷ್ಯರಲ್ಲಿದೆ. ಯಾಕೆ ಆ ವೀಕ್ನೆಸ್ ಇರೋದ್ರಿಂದಲೇ ಈ ಸಿದ್ಧಿಗಳನ್ನು ತೋರಿಸೋವಂಥ, ಪವಾಡಗಳನ್ನು ತೋರಿಸೋವಂಥ ವ್ಯಕ್ತಿಗಳನ್ನು ದೇವರ ಸ್ಥಾನಕ್ಕೆ ಏರಿಸೋವಂಥದ್ದು. ಸೊ ಅವರೇನು ಅನ್ಕೋತಾರೆ, ದೇವರು ಇವನಿಗೇನೋ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ, ದೈವದತ್ತವಾದಂಥ ಒಂದು ವಿಶೇಷ ಪವಾಡ ಶಕ್ತಿ ಅವರಲ್ಲಿ ಇದೆ, ಅದಕ್ಕೋಸ್ಕರ ಇವರು ದೊಡ್ಡವರು ಅಲ್ವಾ. ಸೊ ಹಾಗೆ ನಮ್ಮಲ್ಲಿ ದೈವದ ಶಕ್ತಿಯನ್ನು ನೋಡೋದಕ್ಕೆ, ದೈವದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಣ್ಣಿಗೆ ಕಾಣುವ ಯಾವುದೋ ಒಂದು ವ್ಯತ್ಯಾಸ, ಬದಲಾವಣೆ, ಒಂದು ಚಿಹ್ನೆ, ಒಂದು ಕುರುಹನ್ನು ನಾವು ಹುಡುಕ್ತಾ ಇರ್ತೀವಿ. ಆ ಕುರುಹು ಕಂಡ್ರೆ ಓಹ್ ಇವರಲ್ಲಿ ದೈವಶಕ್ತಿ ಇದೆಯಪ್ಪ ಅಂತ ಹೇಳ್ತೀವಿ. ಡಿ ವಿ ಜಿಯವರು ಹೇಳ್ತಾರೆ, ಆ ಥರದ ಕುರುಹು ನಿನಗೆ ಯಾಕಪ್ಪ ಬೇಕು, ಅದು ಬೇಡ. ಯಾಕೆ, ಇಂದ್ರಿಯಗಳ ಸೀಮಿತತೆಯನ್ನು ನಾವು ಪದೇ ಪದೇ ಅರ್ಥ ಮಾಡ್ಕೊಂಡಿದ್ದೀವಿ. ಕಣ್ಣಿಗೆ ಕಂಡರೂ ಕೂಡ ಕಾಣದ್ದನ್ನು ತೋರಿಸ್ತಾ ಇರುವಂಥ ಕಣ್ಣುಗಳಿವು ಅಂತ ನಾವು ನೋಡಿದ್ದೀವಿ. ಎದುರುಗಡೆ ಇದ್ದರೂ ಅದನ್ನು ತೋರಿಸೋ ಶಕ್ತಿ ಇಲ್ಲದೇ ಇರುವಂತಹ ಕಣ್ಣುಗಳು ಇವು ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಇಂದ್ರಿಯ ಜನ್ಯವಾದಂಥದ್ದನ್ನು ನೀವು ನಂಬೋದನ್ನು ಕಡಿಮೆ ಮಾಡು, ಅನುಭವವನ್ನು ನೀನು ಹೆಚ್ಚು ಗಮನ ಕೊಡು ಅನುಭವದ ಕಡೆ ಅಂತ. ಸೊ ಹಾಗಾದರೆ ಆ ಅನುಭವ ನಮಗೆ ದೈವದ ಮಹಾತ್ಮೆಯನ್ನು ಹೇಗೆ ತೋರಿಸುತ್ತೆ? ಡಿ ವಿ ಜಿಯವರು ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ. ಮನುಜರೊಳಗೆ

ತೋರ್ಪ ಮಹನೀಯ ಗುಣ, ಮಹನೀಯ ಮಹತ್ತದನ್ನ ಈಯುವ ಗುಣ, ದೊಡ್ಡದನ್ನ ಕೊಡುವಂತಹ ಗುಣ. ನಮ್ಮಲ್ಲಿ ಎಷ್ಟೋ ದಾನಿಗಳ ಬಗ್ಗೆ ನಾವು ಕೇಳ್ತೀವಿ, ಅವರದೆಷ್ಟೋ ಲಕ್ಷ ರೂಪಾಯಿ ಯಾವುದಕ್ಕೋ ಕೊಟ್ಬಿಟ್ರಂತೆ, ಯಾರೋ ಶಾಲೆ ಕಟ್ಟಡಕ್ಕೆ ಅದೆಷ್ಟೋ ಕೋಟಿ ರೂಪಾಯಿ ಕೊಟ್ರಂತೆ. ಸೊ ಈ ಥರದನ್ನೆಲ್ಲ ಕೇಳ್ತೀವಿ. ಅಲ್ಲಿ ಯಾರೋ ಪ್ರಪಂಚದಲ್ಲಿ ಅಮೇರಿಕಾದಲ್ಲಿ ಯಾರೋ ಒಬ್ಬ ದೊಡ್ಡ ದಾನಿ ಇನ್ಯಾವುದಕ್ಕೋ ಕೋಟ್ಯಾಂತರ ಡಾಲರ್ ಕೊಟ್ಟನಂತೆ, ಇದೆಲ್ಲ ಕೇಳ್ತೀವಿ. ಅವ್ರ ಹತ್ರ ದುಡ್ಡು ಜಾಸ್ತಿ ದುಡ್ಡಿದೆ ಅದಕ್ಕೆ ಕೊಡ್ತಾರೆ, ಅದರಲ್ಲೇನು ನಾವೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಳುವಂಥದ್ದು ಸಾಧಾರಣವಾಗಿ ಎಲ್ಲರ ಮನಸ್ಸಿನಲ್ಲೂ ಬರುವಂಥದ್ದು. ಆದರೆ ಅನೇಕ ಸರ್ತಿ ನನಗೆ ವೈಯಕ್ತಿಕವಾಗಿಯೂ ಕೂಡ ಆಗಿರುವಂಥ ಅನುಭವಗಳು ಡಿ ವಿ ಜಿಯವರ ಈ ಮಾತು ಎಷ್ಟು ಸತ್ಯ ಅನ್ನೋದನ್ನು ನನಗೆ ತೋರಿಸ್ಕೊಟ್ಟಿವೆ. ನಮ್ಮ ಆಸ್ಪತ್ರೆಯಲ್ಲಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿಯೇ ಅದೆಷ್ಟೋ ಅನುಭವಗಳು, ತಮಗೆ ಅನೇಕ ಕಷ್ಟಗಳು ಬಂದು ಒದಗಿದ್ರೂ ಕೂಡ ಇನ್ನೊಬ್ಬರ ಸಹಾಯಕ್ಕಾಗಿ ಧಾವಿಸುವಂಥ ಜನ ಅದೆಷ್ಟು ಜನರನ್ನು ನಾವು ನೋಡಿದ್ದೀವಿ. ನಮ್ಮ ಪ್ಯಾಲಿಯೇಟಿವ್ ಕೇರ್ ಪ್ರೋಗ್ರಾಮ್ನ ಒಂದು ಉದಾಹರಣೆ ಕೊಡೋದಾದರೆ, ಕ್ಯಾನ್ಸರಿಂದ ನರಳ್ತಾ ಇರುವಂಥ ಪೇಷೆಂಟು, ನಾವು ಕಷ್ಟಪಟ್ಟು ಏನೋ ಔಷಧಿಗಳನ್ನು ಅವ್ರಿಗೆ ತೊಗೊಂಡೋಗಿ ಕೊಟ್ಟಿರ್ತೀವಿ, ದುಃಖದಲ್ಲಿರ್ತಾರೆ ಕಷ್ಟದಲ್ಲಿರ್ತಾರೆ ಅಂಥೇಳಿ ನಾವು ಸಹಾಯ ಮಾಡೋಕ್ಕೆ ಹೋಗಿರ್ತೀವಿ, ಸಹಾಯವನ್ನು ಪಡ್ಕೊಳ್ತಾರೆ, ಸಾಧ್ಯವಾದಷ್ಟು ಮಟ್ಟಿಗೆ ಚಿಕಿತ್ಸೆಯನ್ನು ಅವರು ಮನೆಯವರು ಕೂಡ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಇಂತಹ ಸನ್ನಿವೇಶಗಳಲ್ಲಿ ನಮಗೆ ಅನೇಕ ಹೃದಯಂಗಮವಾದಂಥ ಅನುಭವಗಳಾಗಿವೆ. ಚಿಕಿತ್ಸೆ ಫಲಿಸದೆ ದುರದೃಷ್ಟವಶಾತ್ ಪೇಷಂಟ್ ತೀರೋಗ್ತಾರೆ, ಅದು ಬಹಳ ಕಷ್ಟಕರವಾದಂಥ ಸನ್ನಿವೇಶ. ನಮ್ಮ ಸ್ವಂತ ಮಗ ತೀರೋದ ಅಂತ ಅನ್ಕೊಳ್ಳೋಣ, ಆ ಕುಟುಂಬದಲ್ಲಿ ಮಗನಿಗೆ ಕ್ಯಾನ್ಸರ್ ಬಂದಿದೆ, ತಂದೆ ತಾಯಿ ಎಲ್ಲರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಫಲಿಸಲಿಲ್ಲ, ಮಗು ತೀರೋಯ್ತು. ದುಃಖದ ಸಂದರ್ಭ, ಚಿಕಿತ್ಸೆ ಫಲಿಸಲಿಲ್ಲ ಅಂಥೇಳಿ ಬೇಸರನೂ ಆಗ್ಬೋದು, ಕೋಪನೂ ಬರಬಹುದು, ಅದೆಲ್ಲವೂ ಜಸ್ಟಿಫೈಡ್, ಅದಾಗ್ಬೋದಪ್ಪ ಅಂತ ಅನಿಸೋಂಥ ಸಂದರ್ಭಗಳು. ಆದರೆ ನಮ್ಮಲ್ಲಿ ಕೆಲವರು ಇರ್ತಾರೆ, ಅವರು ಇದುವರೆಗೂ ನಾವೆಲ್ಲ ಏನು ಕೊಟ್ಟಿದ್ವೋ ಆ ಔಷಧಿಗಳು, ಅವ್ರು ಏನೇನು ಔಷಧಿಗಳು ದುಡ್ಡು ಕೊಟ್ಟು ಖರ್ಚು ಮಾಡಿ ಕೊಂಡ್ಕೊಂಡು ಬಂದಿದ್ರೋ ಅದೆಲ್ಲ ಔಷಧಿಗಳು, ಪೇಷಂಟ್ಗಾಗಿ ತೊಗೊಂಡು ಬಂದಿದ್ದಂಥ ಏನೋ ಮಂಚ ಇರ್ಬೋದು, ಹಾಸಿಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದೆಲ್ಲವನ್ನು ಕೂಡ ಆಸ್ಪತ್ರೆ ನಮ್ಮ ಆಸ್ಪತ್ರೆಗೆ ತೊಗೊಂಡ್ಬಂದು ಎಲ್ಲವನ್ನು ನಮಗೆ ಕೊಟ್ಬಿಟ್ಟು ಇದೇ ರೀತಿಯ ಇನ್ನೊಬ್ಬ ಪೇಷಂಟ್ಗೆ ಉಪಯೋಗ ಆಗಲಿ, ಇದನ್ನು ಉಪಯೋಗಿಸಿ ಅಂತ ಕೊಡುವಂಥ ಒಂದು ಔದಾರ್ಯ ಇದೆಯಲ್ಲ, ಅದು ನಿಜಕ್ಕೂ ಕಣ್ಣಲ್ಲಿ ನೀರು ತರಿಸುವಂಥದ್ದು. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇಲ್ಲ, ಇನ್ಫ್ಯಾಕ್ಟ್ ನಾಳೆಯ ಊಟಕ್ಕೂ ಕೂಡ ಅವ್ರಿಗೆ ಆಹಾರಕ್ಕೆ ದುಡ್ಡಿದೆಯಾ ಅಂತ ಕೇಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಆದರೆ ಅವರಲ್ಲಿರುವಂಥ ಮಹತ್ತನ್ನು ಈಯುವ ಗುಣ, ದೊಡ್ಡದನ್ನು ಕೊಡುವ ಗುಣ ಇದೆಯಲ್ಲ, ಅದು ದೈವದ ಒಂದು ಸಾಕ್ಷಾತ್ಕಾರ. ಅದಕ್ಕಿಂತ ಇನ್ನೇನು ಹೆಚ್ಚು ಬೇಕಪ್ಪ ನಿನಗೆ ಅಂತ ಕೇಳ್ತಾರೆ ಡಿ ವಿ ಜಿಯವರು. ಈ ಮಹನೀಯ ಗುಣ ಜನರಲ್ಲಿ ಎಲ್ಲಿವರೆಗೂ ನಿಮಗೆ ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ನೀವು ದೇವರನ್ನು ನೋಡ್ತಾ ಇದ್ದೀರಿ ಅಂತ. ಅದು ಬ್ರಹ್ಮನ ಅನುವಾದ, ನಮಗೆ ಕಣ್ಣು ಕಾಣಿಸದೇ ಇರುವಂಥ ಭಾಷೆಯಲ್ಲಿ ಇದುವರೆಗೂ ಬ್ರಹ್ಮ ಇದ್ದ, ಈ ಮೂಲಕ ನಮ್ಮ ಭಾಷೆಗೆ ಅನುವಾದವಾಗಿದೆ ಬ್ರಹ್ಮ. ನಮಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ, ಕಣ್ಣಿಗೆ ಕಾಣದ ಬುದ್ಧಿಗೆ ಮೀರಿದ ಭಾಷೆಯಲ್ಲಿದ್ದ. ಆದರೆ ಈ ರೀತಿಯ ಮಹನೀಯ ಗುಣವನ್ನು ತೋರಿಸುವಂಥ ಮನುಷ್ಯರ ಮೂಲಕ ನಮಗೆ ಗೊತ್ತಾಗೋ ರೀತಿಯಲ್ಲಿ ಅನುವಾದವಾಗಿದ್ದಾನೆ, ಭಾಷಾಂತರಗೊಂಡಿದ್ದಾನೆ. ಅದನ್ನು ನೀನು ನೋಡೋದೇ ಆದರೆ, ಅವರ ಮನಸ್ಸಿನ ಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೊಳ್ಳೋದೇ ಆದರೆ, ಆ ಅನುಭವವನ್ನು ನೀನು ಮತ್ತೆ ಮತ್ತೆ ಮೆಲುಕು ಹಾಕೋದೇ ಆದರೆ, ನೀನು ಬ್ರಹ್ಮನನ್ನೇ ಮೆಲುಕು ಹಾಕಿದಂತೆ. ಸೊ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ನಿತ್ಯ ಜೀವನದಲ್ಲಿ ನೋಡಬಹುದು. ತಮ್ಮ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಅನೇಕ ಕನಸುಗಳನ್ನು ಧಾರೆ ಎರೆದು ಕೊಟ್ಟಿರುವಂಥ, ತಮ್ಮ ಸುಖವನ್ನು ಮೀರಿ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾ ಇರುವಂಥ ಎಷ್ಟೋ ತಂದೆ ತಾಯಿರನ್ನು ನಾವು ನೋಡಿದ್ದೀವಿ. ಅಂಗವಿಕಲ ಮಗುವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ತನ್ನೆಲ್ಲ ಸುಖವನ್ನು ಬದಿಗೊತ್ತಿ ಮಗುವಿನ ಪಕ್ಕನೇ ಮೂರೊತ್ತು ಕೂತ್ಕೊಂಡು ಕಣ್ಣು ಮುಚ್ಚದೇ ನೋಡ್ಕೊಳ್ತಾ ಇರುವಂಥ ಅದೆಷ್ಟೋ ತಂದೆ ತಾಯಿಯರನ್ನು, ಅಜ್ಜಿ ತಾತಂದರನ್ನು ನಾವು ನೋಡಿದ್ದೀವಿ. ಅವೆಲ್ಲವೂ ಕೂಡ ಭಗವಂತನ ಸಾಕ್ಷಾತ್ಕಾರ, ಅವೆಲ್ಲವೂ ಕೂಡ ಮಹನೀಯ ಗುಣದ ಮೂಲಕ ನಮಗೆ ಪರಬ್ರಹ್ಮನನ್ನು ಪರಿಚಯಿಸ್ತಾ ಇರುವಂಥ

0: ಸಂದರ್ಭಗಳು. ಆ ಸಂದರ್ಭಗಳು ಇರೋವರೆಗೂ ಭಗವಂತನಲ್ಲಿ ನಾವು ನಂಬಿಕೆ ಇಡಬಹುದು. ಬೇರೆ ಯಾರೋ ಪವಾಡ ಪುರುಷ ಬಂದು ಏನನ್ನೋ ಮಾಡಿಬಿಟ್ಟು ಇಲ್ಲದನ್ನ ತೋರಿಸಿ ಇರೋದನ್ನು ಮರೆಸಿ ಮಾಡುವಂಥ ಮಾಯಾ ಮಂತ್ರಗಳಿಗೆ ನಾವು ಬಲಿಯಾಗುವಂಥ ಅವಶ್ಯಕತೆನೇ ಇಲ್ಲ. ನಿತ್ಯ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಆ ಮಹನೀಯ ಗುಣವನ್ನು ನಾವೂ ಕೂಡ ತೋರಿಸೋ ರೀತಿಯಿಲ್ಲಾದರೆ ಬ್ರಹ್ಮ ನಮ್ಮ ಮೂಲಕವೂ ಕೂಡ ಪ್ರಕಟವಾಗ್ತಾ ಇರ್ತಾನೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 48 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬುದರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅವನೇ ಮಾತನಾಡಿಸಬಹುದಿತ್ತಲ್ಲ, ಚಿಕ್ಕವನಾಗಿ ಅವನಿಗೆ ಅಷ್ಟು ಕೋಪ. ಜಂಬ ಇರಬೇಕಾದರೆ ನನಗೆಷ್ಟು ಇರಬೇಡ. ಆತ್ಮೀಯ, ಒಡನಾಡಿ, ಗೆಳೆಯ, ಸಂಬಂಧಿಯಾಗಿದ್ದವನು ಇದ್ದಕ್ಕಿದ್ದಂತೆ ಮೌನವಾಗಿ ದೂರ ಉಳಿದಾಗ ಮನದಲ್ಲಿ ಮೂಡಿ ನಿಂತ ಪ್ರಶ್ನೆಗಳು ಮನುಷ್ಯನ ಆಳ್ತನದಲ್ಲಿ ಒದಗಿರುವ ಸಣ್ಣತನದ ಪರಿಚಯವನ್ನು ಮಾಡಿಕೊಟ್ಟಿತು. ಮಾನವ ಜೀವನವು ಅನೇಕ ಅನುಭವಗಳು, ಸಂಬಂಧಗಳು, ಮೌಲ್ಯಗಳು ಮತ್ತು ಸಾಧನೆಗಳ ಸಂಕಲನವಾಗಿದೆ. ಈ ಎಲ್ಲವನ್ನು ಗಳಿಸಿಕೊಳ್ಳಲು ಅಪಾರವಾದ ಶ್ರಮ, ಸಮಯ, ತಾಳ್ಮೆ ಮತ್ತು ಸಮರ್ಪಣೆ ಅಗತ್ಯವಾಗಿರುತ್ತದೆ. ಆದರೆ ಅವುಗಳನ್ನು ಕಳೆದುಕೊಳ್ಳಲು ಕೆಲವೊಮ್ಮೆ ಒಂದು ಕ್ಷಣದ ಅಜಾಗರೂಕತೆ, ಒಂದು ತಪ್ಪು ನಿರ್ಧಾರ ಅಥವಾ ಒಂದು ದುರ್ಬುದ್ಧಿಯೇ ಸಾಕಾಗುತ್ತದೆ. ಆದ್ದರಿಂದಲೇ ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂಬ ಮಾತು ಜೀವನದ ಶಾಶ್ವತ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವಾಸ, ಗೌರವ, ಸ್ನೇಹ, ಪ್ರೀತಿ, ಜ್ಞಾನ, ಆರೋಗ್ಯ, ಸಂಪತ್ತು ಹಾಗೂ ಉತ್ತಮ ವ್ಯಕ್ತಿತ್ವ, ಇವುಗಳನ್ನು ಗಳಿಸಿಕೊಳ್ಳುವುದು ಸುಲಭ ಸಾಧ್ಯವಲ್ಲ. ನಿರಂತರ ಪರಿಶ್ರಮ, ಉತ್ತಮ ನಡವಳಿಕೆ ಮತ್ತು ಸತತ ಪ್ರಯತ್ನಗಳ ಮೂಲಕವೇ ಇವುಗಳನ್ನು ಸಂಪಾದಿಸಬಹುದು. ಆದರೆ ಒಮ್ಮೆ ಗಳಿಸಿದ ಈ ಅಮೂಲ್ಯ ಸಂಪತ್ತನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳದಿದ್ದರೆ ಅದು ಕ್ಷಣಾರ್ಧದಲ್ಲೇ ಕೈತಪ್ಪಿ ಹೋಗಬಹುದು. ವರ್ಷಗಳ ಕಾಲ ಕಟ್ಟಿದ ವಿಶ್ವಾಸವನ್ನು ಒಂದು ಸುಳ್ಳು ಮಾತು ಹಾಳು ಮಾಡಬಹುದು. ದೀರ್ಘಕಾಲದ ಸ್ನೇಹವನ್ನು ಒಂದು ತಪ್ಪು ಅರ್ಥೈಸುವಿಕೆ ಮುರಿಯಬಹುದು. ಕಷ್ಟಪಟ್ಟು ಸಂಪಾದಿಸಿದ ಆರೋಗ್ಯವನ್ನು ಕೆಲವು ಕೆಟ್ಟ ಅಭ್ಯಾಸಗಳು ಹಾನಿಗೊಳಿಸಬಹುದು. ಹೀಗಾಗಿ ಜೀವನದಲ್ಲಿ ಏನನ್ನಾದರೂ ಗಳಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ಮತ್ತು ಕಾಪಾಡಿಕೊಳ್ಳುವುದು ಇನ್ನು ಹೆಚ್ಚಿನ ಜವಾಬ್ದಾರಿಯ ಕೆಲಸವಾಗಿದೆ. ನಾವು ಗಳಿಸಿದ ಮೌಲ್ಯಗಳು, ಸಂಬಂಧಗಳು ಮತ್ತು ಸಾಧನೆಗಳ ಮಹತ್ವವನ್ನು ಅರಿತು ಅವುಗಳನ್ನು ಸಂರಕ್ಷಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂಬ ಸಾಲು ವ್ಯಕ್ತಿಯ ಬದುಕಿಗೆ ಅಮೂಲ್ಯವಾದ ಜೀವನ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ಏನು ಬೇಕಾದರೂ ಪಡೆಯಲು ಸಾಧ್ಯವಿದೆ, ಆದರೆ ಅದಕ್ಕೆ ಅಗಾಧವಾದ ಪರಿಶ್ರಮ, ಸಮಯ, ಸತತ ಪ್ರಯತ್ನ ಬೇಕಾಗಿರುತ್ತದೆ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿಕೊಳ್ಳಬಹುದು, ಆದರೆ ಸಾಧಿಸಿದ್ದನ್ನು ಉಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಹೇಳುವುದು ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂದು. ಸಂಬಂಧ, ಪ್ರೀತಿ, ಅಧಿಕಾರ, ಹಣ, ಪದವಿ, ಶಿಕ್ಷಣ, ನಡವಳಿಕೆ, ಸಂಸ್ಥೆ, ಹೀಗೆ ಯಾವುದನ್ನಾಗಲಿ ಗಳಿಸಿಕೊಳ್ಳುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಗಾಜು ಕನ್ನಡಿಯಂತೆ ಸಂಬಂಧವು ಬಹಳ ನಾಜೂಕು. ಅಪ್ಪಿತಪ್ಪಿ ಕೊಂಚ

0: ಎಚ್ಚರ ತಪ್ಪಿದರು. ಸಂಬಂಧದಲ್ಲಿ ಬಿರುಕು ಬಿಡುವುದಂತೂ ನಿಶ್ಚಿತ. ಹಾಗಾಗಿ ಸಂಬಂಧವನ್ನು ಗಳಿಸಿಕೊಳ್ಳುವಾಗ ಅಥವಾ ಸಂಬಂಧವನ್ನು ಗಟ್ಟಿಗೊಳಿಸುವಾಗ ಪಡುವ ಪಾಡಂತೂ ಅನುಭವಿಸಿದವರಿಗೆ ಗೊತ್ತು. ಸಂಬಂಧ ಯಾವುದೇ ಆಗಿರಲಿ, ಅದನ್ನು ಭದ್ರಪಡಿಸಿಕೊಳ್ಳುವಾಗ, ನಂಬಿಕೆ ಬೆಳೆಸಿಕೊಂಡು ಮತ್ತಷ್ಟು ಸುರಕ್ಷಿತಪಡಿಸಿಕೊಳ್ಳುವಾಗ ಕಷ್ಟಪಡಬೇಕಾಗುತ್ತದೆ. ಅದಕ್ಕಾಗಿ ಸತತವಾಗಿ ಪರೀಕ್ಷೆಗೆ ಒಳಪಡುವ ಸಂದರ್ಭವೇ ಏರ್ಪಡುತ್ತದೆ. ಅದೇ ಸಂಬಂಧ ಎಷ್ಟೇ ಗಟ್ಟಿಯಾಗಿದ್ದರೂ ಕೆಲವೊಮ್ಮೆ ಅದನ್ನು ಮಾತಿನ ಬರದಲ್ಲಿಯೋ, ಕ್ಷಣಿಕ ಕೋಪದ ಉದ್ವೇಗದಲ್ಲಿಯೋ ಪರಿಸ್ಥಿತಿಯ ಕೈಗೊಂಬೆಗಳಾಗಿ ಮಾರ್ಪಟ್ಟು ಕಳೆದುಕೊಳ್ಳುವ ಅನಿವಾರ್ಯತೆಗೆ ಜಾರುತ್ತೇವೆ. ಸಂಬಂಧವನ್ನು ಗಳಿಸಿಕೊಳ್ಳಬೇಕಾದಾಗ ಪಡುವಷ್ಟು ಕಷ್ಟ ಅದನ್ನು ಕಳೆದುಕೊಳ್ಳಬೇಕಾದಾಗ ಇರುವುದಿಲ್ಲ. ಏಕೆಂದರೆ ಬೆಟ್ಟ, ಪರ್ವತ, ಮೆಟ್ಟಿಲು ಯಾವುದನ್ನೇ ಆಗಲಿ ಹತ್ತುವುದು ಕಷ್ಟ, ಇಳಿಯುವುದು ಸುಲಭವಲ್ಲವೇ? ಹಾಗಾಗಿ ಸಂಬಂಧದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ನುಸುಳಿದರೂ ಅದು ಕುಟುಂಬದಲ್ಲಾಗಬಹುದು, ಗೆಳೆಯರಲ್ಲಾಗಬಹುದು, ಸಹೋದ್ಯೋಗಿಗಳಲ್ಲಾಗಬಹುದು. ಯಾವುದೇ ಸಂಬಂಧವಾದರೂ ಬೃಹತ್ತಾದ ಹಡಗನ್ನು ಒಂದು ಸಣ್ಣ ರಂಧ್ರ ಮುಳುಗಿಸುವಂತೆ ಸಂಬಂಧಗಳಲ್ಲಿ ಮೂಡುವ ಬಿರುಕು ಅತ್ಯಂತ ಅಪಾಯಕಾರಿ. ಆಗಾಗದಂತೆ ಎಚ್ಚರಿಕೆ ವಹಿಸಿ ಸಂಬಂಧಗಳ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದು, ಬಿಡುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ನಂಬಿಕೆ ಇದು ಕೂಡ. ಇದನ್ನು ಗಳಿಸಿಕೊಳ್ಳಲು ಹರಸಾಹಸ ಪಡಬೇಕು, ಆದರೆ ಕಳೆದುಕೊಳ್ಳಲು ಸಣ್ಣ ತಪ್ಪು ಸಾಕಾಗಬಹುದು. ನಂಬಿಕೆ ಗಳಿಸಿಕೊಳ್ಳಲು ಕಾಲಮಿತಿಯೇ ಇರುವುದಿಲ್ಲ. ದಿನ, ವಾರ, ವರ್ಷಗಳೇ ಕಳೆದರೂ ನಂಬಿಕೆಯ ಮರ ಕೆಲವೊಮ್ಮೆ ಗಟ್ಟಿಯಾಗಿ ಬೇರೂರುವುದೇ ಇಲ್ಲ. ಒಂದು ಸಣ್ಣ ಮನಸ್ತಾಪ ಬಂದರೆ ಸಾಕು, ಅಥವಾ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹರಡಿದರೆ ಸಾಕು, ಅದು ಎಂತಹ ಎಮ್ಮರವಾದರೂ ಬುಡ ಸಮೇತ ದರೆಗುರುಳಿಸುವಂತೆ ಮಾಡುತ್ತದೆ. ಪ್ರಸ್ತುತ ದಿನಗಳಲ್ಲಿ ನಂಬಿಕೆ ಗಳಿಸಿಕೊಳ್ಳುವುದು ಗಗನ ಕುಸುಮವೇ ಆಗಿದೆ. ಯಾಂತ್ರೀಕರಣದ ಬದುಕಿನಿಂದಾಗಿ ಯಾರ ಮೇಲೆ ಯಾರಿಗೂ ನಂಬಿಕೆ ಉಳಿದಿರಲಾರದಂತಹ ವಿಷಮ ಪರಿಸ್ಥಿತಿ ಬಂದೊದಗಿದೆ. ಮೊದಲೆಲ್ಲ ಬರೀ ಮಾತಲ್ಲಿ ಹೇಳಿದರು, ಅದಕ್ಕೆ ಮಹತ್ವವಿರುತ್ತಿತ್ತು. ಅವರ ಮಾತು ಕೊಟ್ಟಿದ್ದಾರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೆಂಬ ಭರವಸೆ ಇರುತ್ತಿತ್ತು. ಆದರೆ ಈಗ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಚಾಪ ಕಾಗದ ಮಾಡಿಸಿದರೂ ತುಂಬಾ ಸುಲಭವಾಗಿ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಬಹುದಾಗಿದೆ. ನನಗೆ ಈ ಮಾತನ್ನು ಹೇಳುವಾಗ ಹಿಂದೊಮ್ಮೆ ಕೇಳಿದ ಕಥೆಯೊಂದು ನೆನಪಿಗೆ ಬರುತ್ತಿದೆ. ರಾಜನೊಬ್ಬ ಕುದುರೆ ಸವಾರಿ ಮಾಡುತ್ತಾ ಬರುತ್ತಿದ್ದನಂತೆ. ಅವನಿಗೆ ಮಾರ್ಗ ಮಧ್ಯೆ ಜನರಿಲ್ಲದ ಪ್ರದೇಶದಲ್ಲಿ ನಡೆಯಲಾಗದೆ ಕುಂಟುತ್ತಾ ನೆರಳುತ್ತಾ ಆಯಾಸದಿಂದ ಪ್ರಯಾಣ ಮಾಡುತ್ತಿದ್ದ ಮನುಷ್ಯನೊಬ್ಬನನ್ನು ನೋಡಿದನು. ತಕ್ಷಣವೇ ರಾಜ ಕುದುರೆಯಿಂದ ಕೆಳಗಿಳಿದು ಆ ಪ್ರಯಾಣಿಕನ ಸಮಸ್ಯೆಯನ್ನು ವಿಚಾರಿಸಿದ. ಪ್ರಯಾಣಿಕ ನಡೆಯಲು ಸಾಧ್ಯವಾಗದಿರುವ ತನ್ನ ಅಸಹಾಯಕತೆಯನ್ನು ರಾಜನಿಗೆ ಹೇಳಿದನು. ಆಗ ರಾಜ, ಚಿಂತಿಸದಿರು, ನನ್ನ ಕುದುರೆ ಮೇಲೆ ಕುಳಿತುಕೋ, ನಾನು ನಿನ್ನ ಸ್ಥಳಕ್ಕೆ ಕರೆದೊಯ್ಯುವೆನೆಂದು ಆಶ್ವಾಸನೆ ಇತ್ತು. ತನ್ನ ಕುದುರೆಯ ಮೇಲೆ ಕೂರಿಸಿದನಂತೆ. ತಕ್ಷಣವೇ ಆ ಪ್ರಯಾಣಿಕ ಜೋರಾಗಿ ಕುದುರೆ ಸವಾರಿ ಮಾಡುತ್ತಾ, ನಾನೊಬ್ಬ ಕಳ್ಳನೆಂದು, ರಾಜನಿಂದ ಕುದುರೆಯ ಕದಿಯಲು ಮೋಸ ಮಾಡಿದ್ದನೆಂದು ಗಹಗಹಿಸಿ ನಗುತ್ತಾನೆ. ಆಗ ರಾಜ ಈ ರೀತಿ ಕೂಗಿ ಆ ಕಳ್ಳನಿಗೆ ಹೇಳುತ್ತಾನೆ, ಯಾರಿಗೂ ಅಸಹಾಯಕನಂತೆ ನಟನೆ ಮಾಡಿ ಕುದುರೆ ಕದ್ದೆನೆಂದು ಹೇಳಬೇಡ. ಪ್ರಯಾಣಿಕ ಸೋಗಿನಲ್ಲಿದ್ದ ಕಳ್ಳನಿಗೆ ರಾಜನ ಮಾತು ವಿಚಿತ್ರವೆನಿಸಿ ಮರಳಿ ಬಂದು, ರಾಜ ಏಕೆ ಈ ರೀತಿ ಹೇಳಿದ್ದೀರಾ, ಕಾರಣವೇನೆಂದು ಕೇಳಿದಾಗ, ರಾಜ ನೋಡು, ನೀನು ಅಸಹಾಯಕನಂತೆ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ: ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು

0: ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿ ಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು UAE ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು, ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರಿಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು

0: ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರೆಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟ್ರೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಫೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಜಿ7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸೆರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೇ, ಇವತ್ತಿನ ನಮ್ಮ ದಿವ್ಯಾಂಗ

0: ಗದಿದ್ದಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೃಶ್ಯದೃಶ ವ್ಯಕ್ತಿಯ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಈ ಕಾಲೋನಿಯ ಶ್ರೀಯುತ ಈರಾಜುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಯಶೋಗಾಥೆ ಬಗ್ಗೆ ಅವರಿಂದಲೇ ಏನಾದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಕ್ರಮಿ ಕೇಳಿಕೆಗೆ ನಿಮ್ಮೊಂದು ಕಿರುಪರಿಚಯವನ್ನ ಮಾಡಿಕೊಡಿ ಸರ್.
1: ಮೇಡಮ್, ನನ್ನ ಹೆಸರು ಈರಾಜು, ಎಚ್ಡಿ ಕೋಟೆ ತಾಲೂಕು ಹಿರೇಹಳ್ಳಿ ಕಾಲೋನಿಯಿಂದ.
0: ಸರ್, ನಿಮಗೆ ವಯಸ್ಸು ಎಷ್ಟು ಸರ್?
1: 41.
0: 41 ವರ್ಷ. ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಯ್ತು ಸರ್ ನಿಮ್ಗೆ?
1: ನನ್ಗೆ 10 ವರ್ಷ ಆಯ್ತು ಅವಾಗಿಂದ ಸ್ಟಾರ್ಟ್ ಆಗಿದೆ. ಮೇಡಮ್, ನಮಗೆ ಸ್ಟಾರ್ಟಿಂಗು ನೈಟ್ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿತ್ತು, ಆಮೇಲೆ ಕಣ್ಣು ಆಪರೇಷನ್ ಮಾಡಿಸಿದಾಗ ಸಂಪೂರ್ಣ ಕಣ್ಣು ಕಾಣಿಸ್ತು.
0: ಅಂದ್ರೆ ನಿಮ್ಗೆ ಅದ್ರ 10 ವರ್ಷ ಇದ್ದಾಗಲಲ್ಲಿ ಕೂಡ ಈ ಸಮಸ್ಯೆ ಕಂಡು ಬಂತು ಅಂತ ಹೇಳ್ತಾ ಇದ್ರಿ?
1: ಹೌದು ಮೇಡಮ್.
0: ಮೊದ್ಲಿಗೆ ಎಲ್ಲಾರು ಚಿಕಿತ್ಸೆ ಕೊಡಿಸಿದ್ರ ಸರ್ ನೀವು?
1: ಇಲ್ಲೇ ನಮ್ಮೂರ್ಲೆ ಔಷಧಿ ಕೊಡಿಸಿದ್ರು ಮೇಡಮ್. ಕೈ ಔಷಧಿ, ಹಳ್ಳಿ ಕಡೆ ಕೈ ಔಷಧಿ ಅಂತ ಕೊಡ್ತಾರಲ್ಲ ಮೇಡಮ್, ನಾಟಿ ಔಷಧಿ, ಅದು ಕೊಡಿಸಿದೆ ಮೇಡಮ್.
0: ಅದು ಕೊಡಿಸಿದ್ರ?
1: ಹೌದು.
0: ಹಾಸ್ಪಿಟಲ್ ಎಂತ ಚಿಕಿತ್ಸೆ ಹೋಗಿಲ್ವ ಸರ್?
1: ಹೋಗಿದ್ದೆ ಮೇಡಮ್, ಒಂದು 2 ವರ್ಷದ ನಂತರ ಹೋದೆ, 1 ವರ್ಷ 2 ವರ್ಷ ಆಯ್ತು. ಅವಾಗ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಆಪರೇಷನ್ ಮಾಡಿಸ್ತೇವೆ, ಅವಾಗ ಸಂಪೂರ್ಣ ಕಾಣಿಸ್ತಾ ಇತ್ತು.
0: ಸರ್, ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು ಸರ್? ಯಾಕಂದ್ರೆ ವಿಶೇಷವಾಗಿ ವಾತಾವರಣ ಒಂದು ಇರ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು?
1: ನಮ್ಗೆ ಪೂರ್ತಿ ಕಾಣಿಸಿದಾಗ ತುಂಬಾ ತೊಂದರೆ ಆಯ್ತು ಮೇಡಮ್. 4-5 ವರ್ಷ ಇಲ್ಲೇ ಮನೆಯಲ್ಲೇ ತುಂಬಾ ಹಿಂಸೆ ಆಗಿತ್ತು, ವಾಕಿಂಗ್ ಮಾಡಕ್ಕೆಲ್ಲ. ಮೈಸೂರಲ್ಲಿ ಬ್ಯಾಂಡ್ ಸ್ಕೂಲ್ ಅಲ್ಲಿ ಸೇರಿಸಿದ್ರು, ಮತ್ತೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಕೂಡ ಚಲನವಲನ ತರಬೇತಿ ಕೊಟ್ಟಿದ್ರು, ಅದರಿಂದ ಸ್ವಲ್ಪ ಅನುಕೂಲ ಆಯ್ತು.
0: ಮನೇಲಿ ಯಾರ್ಯಾರು ಇದ್ದೀರಿ ಸರ್?
1: ಮನೇಲಿ ತಂದೆ ತಾಯಿ, ಅಣ್ಣ, ಅಣ್ಣನ ಮಕ್ಕಳು.
0: ಅಂದ್ರೆ ಎಲ್ಲ ಒಟ್ಟಿಗೆ ನಿಮ್ಮ ಬೆಂಬಲವಾಗಿದ್ದಾರೆ. ಏನೇ ಶಿಕ್ಷಣವನ್ನು ಪಡೆದಿದ್ದೀರಾ ಸರ್ ನೀವು?
1: ನಾನು ದ್ವಿತೀಯ ಪಿಯುಸಿ.
0: ದ್ವಿತೀಯ ಪಿಯುಸಿ. ಹೇಗಿತ್ತು ಸರ್ ನಿಮ್ಮ ಒಂದು ಶಿಕ್ಷಣ ವ್ಯವಸ್ಥೆ, ಎಲ್ಲಿ ಪಡ್ಕೊಂಡ್ರಿ ನೀವು?
1: ನಾನು ಮೈಸೂರು ಬ್ಯಾಂಡ್ ಸ್ಕೂಲ್ ಮತ್ತೆ ಹಾಲಳ್ಳಿ SNS ಕಾಲೇಜು ಮತ್ತೆ ಬನ್ಮಯ ಕಾಲೇಜು
0: ಶಿಕ್ಷಣ ಪಡ್ಕೊಂಡ್ರಿ. ಹೇಗಿದೆ ಸರ್ ಜೀವನ?
1: ಜೀವನ ಇವಾಗ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಯಾವುದೇ ಉದ್ಯೋಗ ಇಲ್ಲ ಮೇಡಮ್, ಸುಮ್ಮನೆ ಮನೆಯಲ್ಲೇ ಇರ್ಬೇಕಲ್ಲ. ನಾವು ಒಂದೆರಡು ಉದ್ಯೋಗ ಟ್ರೈ ಮಾಡೋದು ಸಿಗ್ಲಿಲ್ಲ, ಮತ್ತೆ ಮನೇಲಿ.
0: ಸಂಸ್ಥೆ ಹೇಗ್ ಪರಿಚಯಿಸಿ
1: ಸಂಸ್ಥೆ ಮೇಡಮ್? ಸಂಸ್ಥೆರು ನಮ್ಮ ಮನೆಗೆ ಬಂದಿರು ಮೇಡಮ್ ಒಂದ್ಸರಿ, ಒಂದ 15 ವರ್ಷ ಆಗಿರ್ಬೋದು, ಅವಾಗಿಂದ ಪರಿಚಯ ಇದೆ
0: ಮೇಡಮ್.
1: ಒಂದು 7 ವರ್ಷದಿಂದ ಜಾಸ್ತಿ ಟ್ರೈನಿಂಗ್ಗಳು ಹೋಯ್ತಾರೆ
0: ಮೇಡಮ್,
1: 7 ವರ್ಷ ಇಂಟ್ರೆಸ್ಟ್ ಇದೆ.
0: ಈಗಲೂ ಕೆಲಸವನ್ನ ತರಬೇತಿ ಏನಾದ್ರು ಮಾಡ್ಕೋತಾ ಇದ್ದೀರಾ ನೀವು ನಿಮ್ಮ ಬದುಕಿಗೆ?
1: ಮಾಡಿದೀನಿ ಮೇಡಮ್, ಇಲ್ಲೇ ಒಂದ 4-5 ತಿಂಗಳಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ಟ್ರೈನಿಂಗ್ ಕೊಡೋರು ಮೈಸೂರಲ್ಲಿ. ಇಪಿಎಂಬಿ ಸಂಸ್ಥೆ, ವಿವೇಕಾನಂದ ಸಂಸ್ಥೆ, ಎರಡು ಕಡೆ ಇದ್ದೀನಿ.
0: ಅಲ್ಲಿಗೆ ಹೋಗ್ತಾ ಇದ್ದೀರಿ?
1: ಹೋಗಿ ಮುಗಿಸ್ಕೊ ಬಂದಿದ್ದೆ ಟ್ರೈನಿಂಗ್.
0: ಸರ್, ಈಗ ಒಂದು ಅಂಧ ವ್ಯಕ್ತಿ ಅಂತಂದ್ರೆ ಒಂದು ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆಗಳನ್ನ ಎದುರಿಸಿರೋದು ಉಂಟಾ?
1: ಹೌದು ಮೇಡಮ್, ಈಗ ನಾವು ಬಸ್ ಅಲ್ಲಿ ಓಡಾಡಿ ಬೈತಾರೆ, ನಮ್ಮ ಸರ್ ಗೊತ್ತಾಗಿ ಅಂತ ಸೀಟ್ ಹೊಡಿಬೇಕು, ಅದು ತೊಂದ್ರೆ. ಮತ್ತೆ ರೋಡ್ ಅಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಮೈಸೂರಲ್ಲೆಲ್ಲ ಹೋದಾಗ, ಅದು ಸ್ವಲ್ಪ ಸಮಸ್ಯೆ ಇರುತ್ತೆ. ಮತ್ತೆ ಉದ್ಯೋಗ ಹುಡುಕು, ಅವರು ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ.
0: ಸಾಮಾಜಿಕವಾಗಿ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತವೆ, ಹಾಗೆ ಕೌಟುಂಬಿಕವಾಗಿ ಏನು ಸಮಸ್ಯೆಗಳು ಎದುರಾಗಿವೆ ಸರ್ ನಿಮ್ಮ
1: ಬದುಕಿನಲ್ಲಿ? ಸಮಸ್ಯೆ
0: ಹೇಗೆ ನೋಡ್ಕೋತಾರೆ ನಿಮ್ಮ ಮನೆಯವರು?
1: ಚೆನ್ನಾಗಿ ನೋಡ್ಕೋತಾರೆ ಮೇಡಮ್ ನಮ್ಮ ಮನೆಯಲ್ಲಿ.
0: ಹೆಚ್ಚಿನ ಚಿಕಿತ್ಸೆಗೆ ನೀವು ಪ್ರಯತ್ನ ಮಾಡಿಲ್ವಾ ಸರ್? ನೀವು
1: ಮಾಡಿದ್ರೆ ಬೆಂಗಳೂರಿಗೆ ಹೋಗಿ ಆಪರೇಷನ್ ಮಾಡಿಸಿದ್ರು ಮೇಡಮ್, ಮಿಂಟು ಆಸ್ಪತ್ರೆ ಮತ್ತೆ ನಾರಾಯಣ ನೇತ್ರಲ್ಲ ಇದೆಯಲ್ಲ, ತುಂಬಾ ಕಷ್ಟ ಆಯ್ತು ಮೇಡಮ್. ಅವಾಗ ಹಣಕಾಸು ಎಲ್ಲ ತೊಂದರೆ ಇತ್ತಲ್ಲ, ತುಂಬಾ ಸಾಲ ಮೇಲೆ ಮಾಡಿಸ್ತು ಅವ್ರೆ ಕಾಣಿಸ್ತಾ ಇದೆ.
0: ಅಂದ್ರೆ ಈ 10 ವರ್ಷದಿಂದ ಈ ಸಮಸ್ಯೆ ಶುರುವಾಯಿತು ಅಂತ ಹೇಳಿದ್ರಿ, ಯಾವ ವರ್ಷಕ್ಕೆ ನೀವು ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಕೊಂಡ್ರಿ?
1: ನಾನು 97 ಮೇಡಮ್.
0: ಅಂದ್ರೆ ಎಷ್ಟು ವರ್ಷಗಳಾದ್ಮೇಲೆ?
1: 2 ವರ್ಷ ಆದ್ಮೇಲೆ.
0: 2 ಅಂದ್ರೆ 12 ವರ್ಷಕ್ಕೆಲ್ಲ ನೀವು ಮಾಡಿಸ್ಕೊಂಡ್ರಿ?
1: ಹೌದು ಮೇಡಮ್.
0: ಕಂಪ್ಲೀಟ್ಲಿ ಕಣ್ಣು ಕಾಣಿಸ್ತಿರ್ಲಿಲ್ವಾ ಸರ್, ಹೇಗೆ ಆ ಒಂದು ಪರಿಸ್ಥಿತಿ?
1: ಹೌದು ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ನೈಟ್ ಕಾಣಿಸ್ತಿರ್ಲಿಲ್ಲ, ಆನಂತರ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಕಣ್ಣು ಆಪರೇಷನ್ ಮಾಡಿದ್ರೆ ಸಂಪೂರ್ಣ ಕಾಣಿಸ್ತಿಲ್ಲ ಮೇಡಮ್.
0: ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಕಾರಣನ ಸರ್ ಅಥವಾ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್?
1: ಅವರು ಹೋಟೆಲ್ ನರ ವೀಕ್ ಆಗಿದೆ ಅಂತ ಹೇಳಿದ್ರು, ಕಂಡ್ರೆ ಬರ್ಬೋದು, ಕಂಡಿಲ್ಲ ಬರ್ದೇ ಇರ್ಬೋದು, ಆಪರೇಷನ್ ಮಾಡೋಂಥದ್ದು ಮಾಡ್ತೀವಿ ಅಂತ ಹೇಳಿದ್ರು.
0: ಸರ್, ನಿಮ್ಮ ಕೆಲಸಗಳನ್ನ ನೀವು ಹೇಗೆ ನಿಭಾಯಿಸ್ಕೋತೀರಿ?
1: ನಮ್ಮ ಈ ಕೆಲಸ ನಾವೇ ಮಾಡ್ಕೋತೀನಿ ಡೈಲಿ ದಿನಕ್ಕೆ, ಮಾಮೂಲಿ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಯೋಗ ಮಾಡ್ತೀವಿ, ಮನೆಯಲ್ಲಿ ಕೇಳದಿದ್ರೆ ಫೋನಲ್ಲಿ ಕೇಳ್ತೀವಿ.

0: ಯಾವ್ದಾದ್ರೆ ಎಕ್ಸಾಮ್ಗೆ ಇನ್ಯಾರು ಮುಂದೆ ಎಕ್ಸಾಮ್ ಬರ್ಬೋದಾ ಅಂತ ಇನ್ಯಾರು ಕೇಳ್ತಾ ಇರ್ತೀನಿ.
1: ಅಂದ್ರೆ ಈಗಲೂ ಶೈಕ್ಷಣಿಕವಾಗಿ ಸ್ವಲ್ಪ ಮಾಹಿತಿಯನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಕೆಲವನ್ನ ಕೂಡ ನೀವು ಕೇಳಿ ಅಭ್ಯಾಸವನ್ನ ಮಾಡಿಸ್ಕೊತಾ
0: ಇದ್ದೀರಾ?
1: ಈಗಲೂ ಓದ್ತಾ ಇದ್ದೀರಾ ಸರ್ ನೀವು? ಏನ್ ಓದ್ತಾ ಇದ್ದೀರಿ ಸರ್? ನೀವು ಈಗಲೂ ಎಜುಕೇಶನ್ ಮಾಡ್ತಾ ಇದ್ದೀರಾ?
0: ಇಲ್ಲ ಇಲ್ಲ ಮೇಡಮ್, ಮಾಮೂಲಿ ಇಲ್ಲಿ ಫೋನ್ ಅಲ್ಲಿ ಕೇಳ್ಕೊತಾ ಇರ್ತೀನಿ ಅಷ್ಟು. ಮುಂದೆ ಏನಾರು ಎಕ್ಸಾಮ್ ಬರ್ಬೋದೇನೋ ಅಂತ. ಅದು ಬೇರೆ
1: ಏನು ಓದ್ತಾ ಇಲ್ಲ.
0: ಇಲ್ಲ
1: ಸರ್, ನೀವು ಬ್ರೈನ್ ಲಿಪಿ ಏನಾದ್ರು ಬಳಸ್ತೀರಾ?
0: ಹೌದು ಮೇಡಮ್, ಬ್ರೈಲ್ ಓದಿದ್ದೀನಿ.
1: ಯಾವ ತರ ಸರ್
0: ಬ್ರೈಲ್ ಕಲ್ತೀನಿ ನಾನು? ಮೈಸೂರು ಬ್ಲ್ಯಾಂಕ್ ಸ್ಕೂಲಲ್ಲಿ.
1: ಅಂದ್ರೆ ಬರೆಯೋದಕ್ಕೆ ಓದೋದಕ್ಕೆ ಎಲ್ಲ?
0: ಹೌದು ಮೇಡಮ್, ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ.
1: ಸರ್, ನೀವು ಒಂದು ಒಬ್ಬ ಅಂಧವಿಶ್ವಾಸಿಯಾಗಿ ಒಂದು ಬ್ಲೈಂಡ್ ಸ್ಕೂಲಲ್ಲಿ ಎಜುಕೇಶನ್ ಮಾಡಿದ್ರೆ ಅಲ್ಲಿನ ವಾತಾವರಣ ಹೇಗಿತ್ತು ಸರ್, ಅದನ್ನ ಹಂಚಿಕೊಳ್ಳೋದಾದ್ರೆ?
0: ಅಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್, ಎಲ್ಲ ನಮ್ಮ ಸರ್ಗಳು ಸಹಾಯ ಮಾಡ್ತಿದ್ರು, ಮತ್ತೆ ನಮ್ಮ ಫ್ರೆಂಡ್ಗಳು ಅಷ್ಟೇ, ಎಲ್ಲ ಸರ್ಗಳು ಸಹಾಯ ಮಾಡ್ತಿದ್ರು. ಸ್ಟಾರ್ಟಿಂಗ್ ಬೈಲ್ ಬರೆದಾಗ ಅವರೆಲ್ಲ, ನಾನು 3ನೇ ಕ್ಲಾಸ್ ಸೇರಿದ್ವಿ ಮೇಡಮ್, ಅಲ್ಲಿ ನಮ್ಮ ಫ್ರೆಂಡ್ಗಳ ಎಲ್ಲ ಹೇಳ್ಕೊಟ್ರು ಮೇಡಮ್ ಚೆನ್ನಾಗಿ.
1: ಯಾವ ತರ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು, ಅಂದ್ರೆ ಯಾವ ತರ ಹೇಳ್ಕೊಡ್ತಿದ್ರು? ನೀವ್ ಯಾವ ತರ ಕೇಳಿ ಕಲಿಯೋದಲ್ವಾ, ಯಾವ ತರ ವ್ಯವಸ್ಥೆ?
0: ಕೇಳಿ ಮತ್ತೆ ಕೈಯಲ್ಲಿ ಮುಟ್ಟಿ ಕಲಿಯೋದಂತದ್ದು ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಗೋಲಿ ಪ್ರೆಸ್ ಅಂತ ಇತ್ತು, ಅದ್ರಲ್ಲಿ ಹೇಳ್ಕೊಡ್ತಾ ಇದ್ರು ಬ್ರೈಲ್. ಆ ನಂತರ ಬೋರ್ಡ್ ಸ್ಲೇಟ್ ಬರುತ್ತೆ
1: ಮೇಡಮ್,
0: ಆ ತರದಲ್ಲಿ ಹೇಳ್ಕೊಟ್ರು ಮೇಡಮ್.
1: ಕಷ್ಟ ಅನಿಸ್ತಿತ್ತು?
0: ಕಷ್ಟ ಅನಿಸ್ತು ಮೇಡಮ್ ಸ್ಟಾರ್ಟಿಂಗ್, ಆಮೇಲೆ ಕಲಿತ ಕಲಿತ ಈಸಿ ಅನಿಸ್ತು.
1: ಈಗಲೂ ಕೂಡ ನೀವು ಕೆಲವೊಂದ ಅಂದ್ರೆ ಬ್ರೈನ್ ಲಿಪಿನ ಬಳಸಿ ಈಗಲೂ ಕೂಡ ಓದೋದು ಅಭ್ಯಾಸ ಆಗ್ತಾ ಇದೆ?
0: ಹೌದೌದು.
1: ಈಗ ಸಂಸ್ಥೆ ಪರಿಚಯ ಆಗಿ ಸಾಕಷ್ಟು ವರ್ಷಗಳಾಯ್ತು ಅಂತ ಹೇಳಿದ್ರು, ಏನೆಲ್ಲ ತರಬೇತಿಯನ್ನು ಪಡ್ಕೊಂಡಿದ್ದೀರಾ ಸಂಸ್ಥೆ ಪರವಾಗಿ?
0: ಸಂಸ್ಥೆ ಪರವಾಗಿ ಚಲನವಲನ ತರಬೇತಿ ಮತ್ತೆ ಸ್ವಂತ ಉದ್ಯೋಗ ತರಬೇತಿಗಳು.
1: ಚಲನವಲನ ತರಬೇತಿ ಯಾವ ತರ ಇತ್ತು ಸರ್, ಅಲ್ಲಿ ಯಾವ ತರ ಹೇಳ್ಕೊಟ್ರು ನಿಮಗೆ?
0: ರಮೇಶ್ ಸರ್ ಮತ್ತೆ ಬೋರಪ್ಪ ಸರ್ ಇನ್ನು ಕೆಲವರು ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್.
1: ಯಾವ ತರ ಇರ್ತದೆ?
0: ತುಂಬಾ ಚೆನ್ನಾಗಿತ್ತು ಮೇಡಮ್, ಮೊದಲೆಲ್ಲ ಓಡಾಡ ಕಷ್ಟ ಆಯ್ತಿತ್ತು, ಅವರು ಕರೆಕ್ಟ್ ಆಗಿ ನಿಯಮಬದ್ಧವಾಗಿ ಹೇಳ್ಕೊಟ್ರು ಯಾವ ತರ ನಾವು ವಾಕ್ ಮಾಡ್ಬೋದಂತ.
1: ಸ್ವಂತ ಉದ್ಯೋಗ ತರಬೇತಿ ಅಂದ್ರೆ ಸರ್?
0: ನಮ್ಮ ಸ್ವಂತ ಉದ್ಯೋಗ ತರಬೇತಿ, ನಾವು ಸ್ವಂತ ಏನಾರು ಹಸು ಸಾಕಣೆ ಮಾಡ್ಬೋದು ಅಥವಾ ಏನಾರು ಮೇಕೆ ಸಾಕಣೆ ಮಾಡ್ಬೋದು, ಅದಕ್ಕೆ ಯಾವ ತರ ಲೋನ್ ಅನ್ನ ಪಡೆದು ನಾವು ಮಾಡ್ಬೋದು ಅಂತ ತರಬೇತಿ ಕೊಟ್ಟಿದೆ ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ ಸರ್ ಅದು?
0: ಇಲ್ಲ ಮೇಡಮ್, ಟ್ರೈ ಮಾಡಿದ್ರು ಲೋನ್ ತಗೊಳಕ್ಕೆ ಆಗ್ಲಿಲ್ಲ ಮೇಡಮ್.
1: ಸರ್, ಈ ನಿಟ್ಟಿನಲ್ಲಿ ಸಂಸ್ಥೆ ಕಡೆಯಿಂದ ಏನಾದ್ರು ಸಲಕರಣೆಗಳು ಅಥವಾ ಸಾಧನಗಳನ್ನ ಇಸ್ಕೊಂಡಿರೋದು ಉಂಟಾ?
0: ಹೌದು ಮೇಡಮ್, ಸಂಸ್ಥೆಯಿಂದ ನಮ್ಮ ಚಲನವಲನ ತರಬೇತಿ ಆದ್ಮೇಲೆ ನಮ್ಗೆ ಕೇನ್ ಕೊಟ್ಟವ್ರೆ ಮೇಡಮ್, ಕೇನ್ ಮತ್ತೆ ನಮ್ಮ ಬರೆಯಂತ ಇಂಟರ್ ಪಾಯಿಂಟ್ ಮತ್ತೆ ಸ್ಟೈಲಸ್ ಅಂತ ಹೇಳ್ತೀವಿ, ಅದನ್ನು ಕೊಟ್ಟಾರೆ ಮೇಡಮ್.
1: ಅಂದ್ರೆ ಸಾಧಾರಣ ಸಲಕರಣೆಗಳು ಕೂಡ ಸಿಕ್ಕಿ ನಿಮ್ಮ ಒಂದು ಒಂದು ಚಲನವಲನಕ್ಕಾಗಿರ್ಬೋದು ಬದುಕಿಗೆ ಆಗಿರ್ಬೋದು ಆಸರೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
0: ಹೌದು ಮೇಡಮ್.
1: ಸರ್, ಈಗ ಆನ್ ಬೋರ್ಡ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ನೀವು?
0: ಹೌದು ಮೇಡಮ್, ಅಂದ್ರೆ ನಾವು ಸಿಟಿ ಕಡೆ ಹೋದಾಗ ಯೂಸ್ ಮಾಡ್ತೀವಿ, ಅಂದ್ರೆ ಇವಾಗ ಹಳ್ಳಿಲ ಇದೆಯಲ್ಲ ಮೇಡಮ್.
1: ಹೇಗ್ ಅನ್ಸುತ್ತೆ ಸರ್ ಆನ್ ಬೋರ್ಡ್ ಯೂಸ್ ಮಾಡೋದದು?
0: ಅದು ಪರವಾಗಿಲ್ಲ ಮೇಡಮ್, ಮೊದಲು ಕೇಳಬೇಕಾಗಿತ್ತು ಯಾರಾದ್ರೂ ಬಸ್ಸಲ್ಲಿದೆ ಅಂತ, ಇವಾಗ ಆನ್ ಬೋರ್ಡ್ ಇಂದ ಗೊತ್ತಾಗುತ್ತೆ ಮೇಡಮ್.
1: ಅದ್ರ ಉಪಯೋಗವನ್ನ ನೀವು ಹೇಳೋದಾದ್ರೆ?
0: ಪರವಾಗಿಲ್ಲ ಮೇಡಮ್, ನಮ್ಮ ಹತ್ರ ಅನುಕೂಲ ಆಗುತ್ತೆ.
1: ಮೊದ್ಲು ಯಾವ ತರ ಇತ್ತು ಪರಿಸ್ಥಿತಿ?
0: ಮೊದ್ಲು ಯಾರು ಕೇಳಬೇಕಾಗಿತ್ತು ಮೇಡಮ್, ಇವಾಗ ನಾವೇ ಒಂದು ಕೇಳದೇನೆ ಹೋಗ್ಬೋದು ಮೇಡಮ್.
1: ಸರ್, ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆಯಾ ನಿಮಗೆ?
0: ಸರ್ಕಾರದಿಂದ ಮಾಮೂಲಿ 1400 ಬರ್ತಾ ಇದೆ, ಅದು ಬಿಟ್ಟು ಬೇರೆ ಏನೋ ಬರ್ತಾ ಇದೆ.
1: ಅಂದ್ರೆ ಸರ್ಕಾರದಿಂದ ಒಂದು ಪಿಂಚಣಿ ವ್ಯವಸ್ಥೆ ಕೊಟ್ಟು ಇನ್ ಯಾವ್ದೇ ಕೂಡ ಬರ್ತಾ ಇಲ್ಲ. ಸರ್, UDID ಕಾರ್ಡ್ ಎಲ್ಲ ಏಕೆ ಯಾವ ರೀತಿ ಮಾಡಿಸ್ಕೊಂಡ್ರಿ?
0: UDID ಕಾರ್ಡ್ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಮಾಡಿಸ್ಕೊಟ್ರು ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ?
0: ಹೌದು ಮೇಡಮ್, ಒಂದು ಸಂಸ್ಥೆ ನಮಗೆ ತುಂಬಾ 4000 ಟ್ರೈನಿಂಗ್ ಕೊಟ್ಟಿದೆ, ಮತ್ತೆ ಉತ್ತಮವಾಗಿ ಎಲ್ಲ ಅಲ್ಲಿ ಸಿಬ್ಬಂದಿಗಳು ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿ ನಮ್ಮ ಜೊತೆ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತಿರ್ಬೋದು. ನಾವು ಎಷ್ಟೇ ಸರ್ ತಪ್ಪು ಮಾಡಿದ್ರು ಏನು ಬೈದೇನೆ ನಾನು ಚೆನ್ನಾಗಿ ಹೇಳ್ಕೊಡ್ತಿರ್ಬ, ನಮ್ಮ ರಮೇಶ್ ಸರ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿರ್ಬ.
1: ಹೀಗೆ ಸಾಕ್ತಾ ಇದೆ ಸರ್ ಜೀವನ. ಒಂದು ಅಂಧವಿಶ್ವಾಸಿ ಅಂತಂದ್ರೆ ಸಾಕಷ್ಟು ನೀವೇ ಅವಲಂಬಿತರಾಗಿರೋದು ತುಂಬಾ ಕಷ್ಟದ ಸಂಗತಿ. ಈ ರೀತಿಯಲ್ಲಿ ಹೇಗೆ ಸಾಕ್ತಾ ಇದೆ ನಿಮ್ಮ ಲೈಫ್?
0: ಒಂದು ಸ್ವಲ್ಪ ಮೊದಲು ಭಯ ಆಯ್ತಿತ್ತು ಮೇಡಮ್ ಎಲ್ಲ ವಾಕ್ ಮಾಡಕ್ಕೆ ಎಲ್ಲರೂ ಓಡೋದಕ್ಕೆ, ಇವಾಗ ಎಲ್ಲೋದ್ರು ಹೋಗ್ಬೋದಂತ ಸ್ವಲ್ಪ ತರಬೇತಿ ಪಡ್ಕೊಂಡ್ಮೇಲೆ ಪರವಾಗಿಲ್ಲ ಮೇಡಮ್.
1: ಮನೇಲೂ ಕೂಡ ಆತರ ಗೈಡ್ ಮಾಡ್ತಿದ್ರ ನಿಮ್ಮನ್ನ?
0: ಇಲ್ಲಿ ಮನೇಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ
1: ಮೇಡಮ್.
0: ಹೌದು ಮೇಡಮ್, ಸಪೋರ್ಟ್ ಮಾಡ್ತಾರೆ ಮೇಡಮ್. ಮುಂದೆ ಏನಾರು ಇಲ್ಲ ಎಲ್ಲಾರು ವಸ್ತುಗಳು ಇರ್ತವೆ ಹೇಳ್ತಾರೆ, ಮುಂಚೆ ಇಂಥ ವಸ್ತು ಏನು ಬರಬೇಡ ಅಂತ ಮಾಡ್ತಾರೆ ಮೇಡಮ್.
1: ಸರ್, ನಿಮ್ಗೆ ಏನಾದ್ರು

0: ಸಂಗೀತದ ಮೇಲೆ ಆಗಿರ್ಬೋದು, ಡ್ರಾಯಿಂಗ್ ಮೇಲೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಯಾವ್ದಾರ ಒಂದು ಹವ್ಯಾಸ, ನಿಮ್ಮ ಒಂದು ಗುರಿ ಏನಾಗಿರ್ಬೋದು ಸರ್?
1: ನಾನು ಯಾವುದೇ ಉದ್ಯೋಗ ಸಿಕ್ಕಿ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ.
0: ಅಂದ್ರೆ ಜೀವನ ಸಾಗಿಸಲು ಒಂದು ಉತ್ತಮ ಉದ್ಯೋಗ ದೊರಕಿದ್ರೆ ನಿಮ್ಗೆ ಸೂಕ್ತ ಅಂತ ಹೇಳ್ತಾ ಇದ್ರೆ, ಸಂಸ್ಥೆ ಏನಾದ್ರೂ ಈ ತರ ಉದ್ಯೋಗಗಳು ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೀವಿ ಸಂಸ್ಥೆ ಕಡೆಯಿಂದ?
1: ಸಂಸ್ಥೆ
0: ಒಟ್ಟಾರೆ ಸಂಸ್ಥೆ ಒಂದು ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನಿರ್ವಹಿಸ್ತಿರೋ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
1: ತುಂಬಾ ಖುಷಿ ಆಗ್ತದೆ. ನಮ್ಗೆ ಅಂದ್ರೆ ಮೊದ್ಲು ಇದು ವಾಕ್ ಮಾಡಕ್ಕೆ ಏನ್ ತುಂಬಾ ಭಯ ಆಗ್ತದೆ, ನಮ್ಮ ಸ್ವತಂತ್ರ ಹೋಗ್ಬೋದು, ಇಡೀ ಕರ್ನಾಟಕ ಸುತ್ತಾಡ್ಬೋದು ಆ ತರ.
0: ಹೌದು, ಅಂದ್ರೆ ಸಾಕಷ್ಟು ಧೈರ್ಯವನ್ನ ತುಂಬಿದೆ ಅಂತಂದ್ರೆ ತಪ್ಪಾಗಲ್ಲ. ಮೊದ್ಲು ಇದೇ ತರ ಇತ್ತ ಪರಿಸ್ಥಿತಿ, ಅಂದ್ರೆ ನೀವು ಚಲನವಲನ ಟ್ರೈನಿಂಗ್ ತರಬೇತಿ ಯಾವ ತರ
1: ಅಂದ್ರೆ ಸ್ವಲ್ಪ ನಮ್ಗೆ ಯಾವ ತರ ಓಡಾಡ್ತಿದ್ದ ಅಂದ್ರೆ ಇದೇ ತರ ಓಡಾಡ್ಕೊಂತ ಇವರು ಈ ರೀತಿಯಲ್ಲಿ ಹೇಳ್ಕೊಡೋ ಟೆಕ್ನಿಕ್ಸ್ ಅವರೇ ಅದಕ್ಕೆ ಬೇರೆ ತರಬೇತಿ ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ರು. ನಾವು ಅದಕ್ಕೂ ನಿಯಮಬದ್ಧವಾಗಿ ಹೇಳ್ಕೊಟ್ರು ಮೇಡಮ್, ಈ ತರ ಇದೇ ತರ ವಾಕ್ ಮಾಡ್ಬೇಕು, ಇದೇ ತರ ನಮ್ಗೆ ಏನ್ ಯೂಸ್ ಮಾಡ್ಬೇಕು ಆತರ ಎಲ್ಲ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಯಾವ ತರ, ಬಸ್ ಹತ್ತಿರ ಯಾವ ತರ, ಇಳಿಬೇಕಾದ್ರೆ ಯಾವ ತರ ಆತರ.
0: ಸರ್, ಈಗಲೂ ಅದೇ ತರ ಸಾಮಾಜಿಕ ಸಮಸ್ಯೆ ಎದುರಾಗ್ತಿದ್ಯಾ ಅಥವಾ ಅದನ್ನ ನೀವು ಪಕ್ಕಕ್ಕಿಟ್ಟು ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನಡೆದು ಅದನ್ನ ಜಯಿಸ್ಕೊ ಬರ್ತಾ ಇದ್ರ?
1: ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್, ಟ್ರೈನ್ ಕಡಿಮೆ ಕಡಿಮೆ ಆಗಿದೆ.
0: ಸರಿ, ಈಗ ನೀವೇ ಹೇಳಿದ್ರಿ ಸಾಕಷ್ಟು ರೀತಿಯ ಎಡರ ತೊಡರುಗಳು ಬರ್ತವೆ, ಅವಕ್ಕೆ ನಾವು ತಲೆ ಕೊಡದೆ ಮುನ್ನುಗ್ಬೇಕು ಅಂತ ಹೇಳ್ತೀವಿ, ಹಾಗೆ ಇನ್ನಷ್ಟು ವಿಶೇಷ ಚೇತನರಿಗೆ ನೀವೇನ್ ಸಂದೇಶವನ್ನ ಕೊಡಕ್ ಇಷ್ಟಪಡ್ತೀರಾ?
1: ಕೆಲವ್ರ ಮನೇಲಿ ಕೆಲವ್ರ ತಂದೆ ತಾಯಿ ವಿದ್ಯಾಭ್ಯಾಸ ಮಾಡಿರಲ್ಲ, ಅವ್ರು ಗೊತ್ತಿರಲ್ಲ, ಯಾಕಂದ್ರೆ ಮೂಲಲ್ಲಿ ಕೂರಿಸ್ಕೊಡ್ತಾರೆ ಮೇಡಮ್, ಅವ್ರನ್ನೂ ಕೂಡ ಸಮಾಜದಲ್ಲಿ ಅವರು ಒಬ್ರು, ಅವರು ಕೂಡ ಬೆಳಿಬೇಕು ಅನ್ನೋ ಅರ್ಥ ತರಬೇತಿ ಕೊಡಿಸ್ಬೇಕು ಮೇಡಮ್ ಅವ್ರಿಗೆ, ಅದು ಎಲ್ಲ ರೀತಿಯ ಶಿಕ್ಷಣ ಆಗಲಿ ಬೇರೆ.
0: ಹೌದು, ಅಂದ್ರೆ ಅವ್ರನ್ನ ನಾಲ್ಕು ಕೂಡೆ ಸೀಮಿತ ಮಾಡ್ತೇನೆ, ಅವ್ರಿಗೂ ಒಂದು ಹೊರ ಜಗತ್ತನ್ನ ಪರಿಚಯ ಮಾಡಿ ಶಿಕ್ಷಿತರನ್ನಾಗಿ ಮಾಡಿ ಅವ್ರಿಗೂ ಒಂದು ಸುಂದರ ಬದುಕನ್ನ ರೂಪಿಸ್ಕೊಡ್ಬೇಕು ಅನ್ನೋದು ನಿಮ್ಮೊಂದು ಆಶಯ ಇದೆ, ತುಂಬಾ ಖುಷಿ ಆಯ್ತು ಸರ್. ಸರ್, ಹಾಗೇನೆ ವಿಶೇಷ ಚೇತನರು ಅಂತಂದ್ರೆ ಕೆಲವರು ಕಡೆಗಣಿಸ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್
1: ನೀವು? ಕೆಲವ್ರು ಶಿಕ್ಷಣ ಇರೋರು ಅವ್ರಿಗೆ ಹೇಳ್ಬೇಕು ಮೇಡಮ್, ಈ ತರ ಅವ್ರಿಗೂ ಗೊತ್ತಾಗಲ್ಲ, ಹಳ್ಳಿ ಜನ ಅಲ್ವಾ, ಅವ್ರು ಈಗ ಬ್ಲೈಂಡ್ ಆದ್ಮೇಲೆ ಎಲ್ಗೂ ಓಡಬಾರ್ದು ಅಂತ ಅವ್ರು ಇರುತ್ತೆ, ಹೆಣ್ಣು ಕಣ್ಣಿಗೆ ಸುಮ್ ಕೂರಬೇಕು ಎತ್ತ ಓಡಬಿಡು ಅಂತ, ಅವ್ರು ಎಲ್ಲರೂ ಬಿದ್ದಾಗ್ಬಿಟ್ರೆ ಏನಾಯ್ತು ಬೈತಾ ಇರ್ತಾರೆ, ಕಣ್ಣು ಕಾಣ್ತದೆ ಯಾಕೆ ಓಡಾಡ್ತೇನೆ ಅಂತ, ಕೆಲವರು ತಿಳಿದವ್ರು ಅವ್ರಿಗೆ ಹೇಳ್ಬೇಕು ಮೇಡಮ್.
0: ಅಂದ್ರೆ ಸಾರ್ವಜನಿಕರಿಗೆ ಒಂದು ಜಾಗೃತನಾಗಿ ಮಾಡಿದ್ರೆ ಆ ನಿಟ್ಟಿನಲ್ಲಿ ಅಂದ್ರಿಗೂ ಕೂಡ ಒಂದು ಸಹಾಯ ಆಗುತ್ತೆ ಅಂತ. ಸರ್, ಏನಾದ್ರು ಸೌಲಭ್ಯವನ್ನ ಪಡ್ಕೋತಾ ಇದೀರಾ ಅಂದ್ರೆ ಸಾಮಾಜಿಕವಾಗಿರ್ಬೋದು, ನಿಮ್ಮ ಒಂದು ಎಜುಕೇಶನ್ ಸಂಬಂಧಪಟ್ಟ ಸೌಲಭ್ಯ ಬರ್ತಾ
1: ಇದೆಯಾ?
0: ಪರೀಕ್ಷೆ ಎಲ್ಲ ಬರೆದಾಗ ಯಾವ ತರ ಇತ್ತು ಸರ್ ಒಂದು, ಈಗ ನೀವು ಟೋಟಲಿ 10 ವರ್ಷದಿಂದ ಈಗ 41 ವರ್ಷ ಅಂತ ಹೇಳಿದ್ರಿ, ಸತತ 30 ವರ್ಷದಿಂದ ಒಂದು ಅಂಧವಿಶ್ವಾಸಿಯಾಗಿ ನೀವು ಬದುಕ್ತಾ ಇದೀರಿ, ಈ ನಿಟ್ಟಿನಲ್ಲಿ ನೀವು ಪರೀಕ್ಷೆ ಎಲ್ಲ ಯಾವ ತರ ಎದುರಿಸ್ಕೋತಿದ್ರಿ, ನೀವು ಹೇಗ್ ಓದ್ಕೋತಿದ್ರಿ, ಹೇಗ್ ಬರದ್ರಿ ಅದನ್ನ?
1: ನಮ್ಮ ಒಂದ್ರಿಂದ 9th class ವರೆಗೆ ನಾವೇ ಬರೀಬೇಕು ಮೇಡಮ್ ಎಕ್ಸಾಮ್, 10th ಅಲ್ಲೆಲ್ಲ ನಮ್ ಸಹಾಯಕರು ಇರ್ತಾರೆ ಮೇಡಮ್.
0: ಯಾವ ತರ ನಿಮ್ ಕಷ್ಟ ಆಗ್ತಿತ್ತ ಸರ್ ಅದು, ಬೇರೆಯವ್ರನ್ನ ನೀವು ನೇಮಿಸ್ಕೊಂಡು ಹೋಗ್ಬೇಕಾದ್ರೆ, ಅದು ಎಕ್ಸಾಮ್ ಬರೀ ಎಲ್ಲ ಬರೀಬೇಕಾದ್ರೆ ಹೇಗ ಅನ್ಸ್ತಿತ್ತು ಆ ಒಂದು ಸಂದರ್ಭ?
1: ಕಷ್ಟ ಆಗ್ತಿತ್ತು, ಆದ್ರೆ ಬೇರೆ ಬೇರೆ ಕಾಲೇಜಲ್ಲಿ ಕೇಳಿದಾಗ ಅವರು ಸಹಾಯ ಮಾಡ್ತಿರ್ ಮೇಡಮ್.
0: ಅಂದ್ರೆ ನಿಮ್ಮ ವಯಸ್ಸಿನವರೇ ಆಗಿರ್ಬೇಕಾ ಅಥವಾ?
1: ಇಲ್ಲ ಇಲ್ಲ ಮೇಡಮ್, ನಮ್ಗಿಂತ ಕಡಿಮೆ ಓದಿರ್ಬೇಕು, ಈಗ ನಾ 2nd PUC ಅವ್ರ PUC ಅಥವಾ SLC ಓದಬೇಕಾಗ್ತದೆ.
0: ಅಂದ್ರೆ ಕಡಿಮೆ ಓದಿನ ಅವ್ರನ್ನ ಒಂದು ಸಹಾಯವನ್ನ ಪಡ್ಕೊಂಡು ನೀವು ಒಂದು ಎಕ್ಸಾಮ್ ಅನ್ನ ಬರೀತಾ ಇದ್ರಿ.
1: ಹೌದು ಮೇಡಮ್.
0: ಆ ಒಂದು ರಿಸಲ್ಟ್ ಎಲ್ಲ ಹೇಗ್ ಬಂದಾಗ ನಿಮ್ಗೆ ಎಷ್ಟು ಖುಷಿ ಅನಿಸ್ತು? ಒಂದು ಲೈಫ್ ನಲ್ಲಿ ಒಂದು ನಿಮ್ಮ ಒಂದು ಬದುಕಿನಲ್ಲಿ ಒಂದು ಸಾಧನೆ ಅಂತಂದ್ರೆ ತಪ್ಪಾಗಲ್ಲ ಅದು, ಈ ನಿಟ್ಟಿನಲ್ಲಿ ಆ ಒಂದು ವಿಷಯವನ್ನ ನೀವ್ ಯಾವ ತರ ಸ್ವೀಕರಿಸಿದ್ರಿ ಸರ್?
1: ತುಂಬಾ ಖುಷಿ ಆಗ್ತದೆ.
0: ಇದನ್ನ ಇಟ್ಕೊಂಡು ನಿಮ್ಮ ಉತ್ತಮ ಉದ್ಯೋಗ ಪಡಿಬೇಕು ಅಂತ ಆಸೆ ಇದೆಯಾ ನಿಮ್ಗೆ? ಸರ್, ಹಾಗೆ ಕೊನೆಯದಾಗಿ ಒಂದು 30 ವರ್ಷದಿಂದ ನೀವು ವಿಶೇಷ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ವಾಸವನ್ನ ಮಾಡ್ತಾ ಇದ್ರಿ, ಈ ನಿಟ್ಟಿನಲ್ಲಿ ಆ ಒಂದು ಜರ್ನಿ ಹೇಗಿತ್ತು ಸರ್? ಯಾಕಂತಂದ್ರೆ 10 ವರ್ಷ ಕಣ್ ಕಾಣಿಸ್ತಿತ್ತು ಅದ

0: ಆದ್ಮೇಲೆ ಕಂಪ್ಲೀಟ್ ನಿಮ್ಗೆ ಕಣ್ಣು ಕಾಣಿಸ್ತಿಲ್ಲ, ಹೇಗೆ ಹೊಂದ್ಕೊಂಡ್ರಿ ನೀವು ಪರಿಸ್ಥಿತಿಗೆ?
1: ಅಲ್ಲಿ ಸ್ಟಾರ್ಟಿಂಗ್ ನಾಲ್ಕೈದು ವರ್ಷ ಎಲ್ಲಿಗೆ ಹೋದ್ರು ಒಬ್ರು ಕರ್ಕೋಬೇಕಂತ, ಮತ್ತೆ ಅವ್ರು ಸೇರೈಸ್ ಅಂದ್ರೆ ಸಿಗ್ತಾ ಇರ್ಲಿಲ್ಲ, ಕರೆಕ್ಟ್ ಆಗಿರೋದು ತುಂಬಾ ಕಷ್ಟ ಅನ್ಸಿತ್ತು. ಮತ್ತೆ ಇಲ್ಲಿಂದ ಮೈಸೂರು ಬ್ಲೈಂಡ್ ಸ್ಕೂಲ್ ಸೇರಿದಾಗ ಅವಾಗ ನಂಗೆ ಅಲ್ಲೂ ಇರೋ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ. ಆಮೇಲೆ ಆಮೇಲೆ ಹಂಗ ಒಂದ್ಸರಿ ಬಂದೇ ಬಿಟ್ಟಿದೆ ಮೇಡಮ್ ಊರಿಗೆ, ಮತ್ತೆ ಕರ್ಕೊಂಡ್ ಬಿಟ್ಟು ಮತ್ತೆ ಹೋಗಿ ಆತರ ಎಲ್ಲ ಕಷ್ಟ ಆಯ್ತು.
0: ಒಟ್ಟಾರೆ ಒಂದು ವಿಶೇಷ ಚೇತನರಿಗೆ ಏನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು
1: ಸುಮ್ನೆ ಮನೇಲಿ ಕೂರ್ಬಾರ್ದು, ಏನಾದ್ರು ಒಂದು ಯಾವ್ದೇ ಆಗಲಿ ಉದ್ಯೋಗ ಸ್ವಂತ ಉದ್ಯೋಗಲಿ ಬೇರೆ ಯಾವ್ದಾದ್ರು ಯಾವ್ದಾರ ಮಾಡ್ಬೇಕು ಆಗ್ತಾರ. ತೊಂದರೆ ಅನ್ನೋದು ಎಲ್ಲರಿಗೂ ಇರುತ್ತೆ, ಈಗ ನಮಗೂ ತೊಂದರೆ ಇಲ್ವಾ, ನಾವು ಏನಾದ್ರು ಪ್ರಯತ್ನ ಮಾಡ್ತಾ ಇದೀವಿ
0: ಅಂದ್ರೆ ಸತತ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗದೆ ಇರಲ್ಲ, ಆದ್ರಿಂದ ಸತತ ಪ್ರಯತ್ನವೇ ಜೀವನ ಅಂತ ಈ ಮೂಲಕ ತುಂಬಾ ಚೆನ್ನಾಗಿ ಸಂದೇಶವನ್ನ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.

0: ಕೇಳುವರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಅಂಧವಿಶ್ವಾಸಿಯ ಯೇಸು ಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ಈರಾಜುರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸೆರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೃಷ್ಟಿದೋಷ ವ್ಯಕ್ತಿಯ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ಈರಾಜುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಯಶೋಗಾಥೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
4: ಮೇಡಮ್, ನನ್ನ ಹೆಸರು ಈರಾಜು, ಎಚ್ ಡಿ ಕೋಟೆ ತಾಲೂಕು ಹಿರೇಹಳ್ಳಿ ಕಾಲೋನಿಯಿಂದ.
0: ಸರ್, ನಿಮಗೆ ವಯಸ್ಸು ಎಷ್ಟು ಸರ್?
4: 41 ಮೇಡಮ್.
0: 41 ವರ್ಷ. ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಯ್ತು ಸರ್ ನಿಮಗೆ?
4: ನನಗೆ 10 ವರ್ಷ ಆಯ್ತು ಅವಾಗಿಂದ ಸ್ಟಾರ್ಟ್ ಆಗಿದೆ. ಮೇಡಮ್, ನಮಗೆ ಸ್ಟಾರ್ಟಿಂಗು ನೈಟ್ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿತ್ತು, ಆಮೇಲೆ ಕಣ್ಣು ಆಪರೇಷನ್ ಮಾಡಿಸ್ತಾವ ಸಂಪೂರ್ಣ ಕಣ್ಣು ಕಾಣಬಹುದು.
0: ಅಂದ್ರೆ ನಿಮ್ಗೆ ಅದ್ರ 10 ವರ್ಷ ಇದ್ದಾಗಲೂ ಕೂಡ ಈ ಸಮಸ್ಯೆ ಕಂಡು ಬಂತು ಅಂತ ಹೇಳ್ತಾ ಇದ್ರಿ?
4: ಹೌದು ಮೇಡಮ್.
0: ಮೊದ್ಲಿಗೆ ಎಲ್ಲಾರು ಚಿಕಿತ್ಸೆ ಕೊಡ್ಸಿದ್ರೆ ಸರ್ ನೀವು?
4: ಇಲ್ಲೇ ನಮ್ಮೂರ್ಲೇ ಔಷಧಿ ಕೊಡ್ಸಿದ್ರು ಮೇಡಮ್. ಕೈ ಔಷಧಿ ಹಳ್ಳಿ ಕಡೆ ಕೈ ಔಷಧಿ ಅಂತ ಕೊಡ್ತಾರಲ್ಲ ಮೇಡಮ್, ನಾಟಿ ಔಷಧಿ, ಅದು ಕೊಡ್ಸಿದ್ರೆ ಮೇಡಮ್.
0: ಅದು ಕೊಡ್ಸಿದ್ರಾ?
4: ಹೌದು.
0: ಹಾಸ್ಪಿಟಲ್ಗೆ ಎಂತ ಚಿಕಿತ್ಸೆಗೆ ಹೋಗಿಲ್ವ ಸರ್?
4: ಹೋಗಿದ್ದೆ ಮೇಡಮ್, ಒಂದು 2 ವರ್ಷದ ನಂತರ ಹೋದೆ, 1 ವರ್ಷ 2 ವರ್ಷ ಆಯ್ತು. ಅವಾಗ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಆಪರೇಷನ್ ಮಾಡಿಸ್ತೇವೆ, ಅವಾಗ ಸಂಪೂರ್ಣ ಕಾಣಿಸ್ತಾ ಇತ್ತು.
0: ಸರ್, ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು ಸರ್? ಯಾಕಂದ್ರೆ ವಿಶೇಷವಾಗಿ

0: ವಾತಾವರಣ ಒಂದು ಇರ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು?
1: ನಮ್ಗೆ ಪೂರ್ತಿ ಕಾಣಿಸಿದಾಗ ತುಂಬಾ ತೊಂದರೆ ಆಯ್ತು ಮೇಡಮ್. 4-5 ವರ್ಷ ಇಲ್ಲೇ ಮನೆಯಲ್ಲೇ ತುಂಬಾ ಹಿಂಸೆ ಆಗಿತ್ತು. ವಾಕಿಂಗ್ ಮಾಡಕ್ಕೆಲ್ಲ ಮೈಸೂರಲ್ಲಿ ಬ್ಯಾಂಕ್ ಸ್ಕೂಲ್ ಅಲ್ಲಿ ಸೇರಿಸಿದ್ರು. ಮತ್ತೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಕೂಡ ಚಲನವಲನ ತರಬೇತಿ ಕೊಟ್ಟಿದ್ರು. ಅದರಿಂದ ಸ್ವಲ್ಪ ಅನುಕೂಲ ಆಯ್ತು.
0: ಮನೇಲಿ ಯಾರ್ಯಾರು ಇದ್ದೀರಿ ಸರ್?
1: ಮನೇಲಿ ತಂದೆ ತಾಯಿ ಅಣ್ಣ ಅಣ್ಣನ ಮಕ್ಕಳು
0: ಅಂದ್ರೆ ಎಲ್ಲ ಒಟ್ಟಿಗೆ ನಿಮ್ಮ ಬೆಂಬಲವಾಗಿದ್ದಾರೆ. ಏನ್ ಶಿಕ್ಷಣವನ್ನು ಪಡೆದಿದ್ದೀರಾ ಸರ್?
1: ನಾನು ದ್ವಿತೀಯ ಪಿಯುಸಿ.
0: ದ್ವಿತೀಯ ಪಿಯುಸಿ ಹೇಗಿತ್ತು ಸರ್ ನಿಮ್ಮ ಒಂದು ಶಿಕ್ಷಣ ವ್ಯವಸ್ಥೆ? ಎಲ್ಲಿ ಪಡ್ಕೊಂಡ್ರಿ ನೀವು?
1: ನಾನು ಮೈಸೂರು ಬ್ಯಾಂಕ್ ಸ್ಕೂಲ್ ಮತ್ತೆ ಹಾಲೇಳಿ SNS ಕಾಲೇಜು ಮತ್ತೆ ಬನ್ಮಯ ಕಾಲೇಜು
0: ಶಿಕ್ಷಣ ಪಡ್ಕೊಂಡ್ರಿ. ಹೇಗಿದೆ ಸರ್ ಜೀವನ?
1: ಜೀವನ ಇವಾಗ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಯಾವುದೇ ಉದ್ಯೋಗ ಇಲ್ಲ ಮೇಡಮ್, ಮನೇಲೇ ಇರ್ಬೇಕಲ್ಲ. ನಾವೊಂದೆರಡು ಉದ್ಯೋಗ ಟ್ರೈ ಮಾಡೋದು ಸಿಗಲಿಲ್ಲ. ಮತ್ತೆ
0: ಸಂಸ್ಥೆ ಹೇಗ್ ಪರಿಚಯ ಆಯ್ತು?
1: ಸಂಸ್ಥೆ ಮೇಡಮ್, ಸಂಸ್ಥೆಯರು ನಮ್ಮ ಮನೆಗೆ ಬಂದಿರ್ ಮೇಡಮ್ ಒಂದ್ಸರಿ, ಒಂದ 15 ವರ್ಷ ಆಗಿರ್ಬೋದು. ಅವಾಗಿಂದ ಪರಿಚಯ ಇದೆ
0: ಮೇಡಮ್.
1: ಒಂದು 7 ವರ್ಷದಿಂದ ಜಾಸ್ತಿ ಟ್ರೈನಿಂಗ್ಗಳು ಹೋಯ್ತಾರೆ
0: ಮೇಡಮ್.
1: 7 ವರ್ಷ ಇಂಟ್ರೆಸ್ಟ್ ಇದೆ.
0: ಈಗಲೂ ಕೆಲಸವನ್ನ ತರಬೇತಿ ಏನಾದ್ರು ಮಾಡ್ಕೋತಾ ಇದ್ದೀರಾ ನೀವು ನಿಮ್ಮ ಬದುಕಿಗೆ?
1: ಮಾಡಿದೀನಿ ಮೇಡಮ್. ಇಲ್ಲೇ ಒಂದ 4-5 ತಿಂಗಳಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ಟ್ರೈನಿಂಗ್ ಕೊಡೋರು ಮೈಸೂರಲ್ಲಿ. ಇಪಿಎಂಬಿ ಸಂಸ್ಥೆ ವಿವೇಕಾನಂದ ಸಂಸ್ಥೆ ಎರಡು ಕಡೆ ಇದ್ದೀನಿ.
0: ಅಲ್ಲಿಗೆ ಹೋಗ್ತಾ ಇದ್ದೀರಿ?
1: ಹೋಗಿ ಮುಗಿಸ್ಕೊ ಬಂದಿದೆ ಟ್ರೈನಿಂಗ್.
0: ಸರ್, ಈಗ ಒಂದು ಅಂಧ ವ್ಯಕ್ತಿ ಅಂತಂದ್ರೆ ಒಂದು ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆಗಳನ್ನ ಎದುರಿಸಿರೋದು ಉಂಟಾ?
1: ಹೌದು ಮೇಡಮ್. ಈಗ ನಾವು ಬಸ್ ಅಲ್ಲಿ ಓಡಾಡಿ ಬೈತಾರೆ, ನಮ್ಮ ಸರ್ ಗೊತ್ತಾಗಿ ಸೀಟ್ ಹೊಡಿಬೇಕು, ಅದು ತೊಂದ್ರೆ. ಮತ್ತೆ ರೋಡ್ ಅಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಮೈಸೂರಲ್ಲೆಲ್ಲ ಹೋದಾಗ, ಅದು ಸ್ವಲ್ಪ ಸಮಸ್ಯೆ ಇರುತ್ತೆ. ಮತ್ತೆ ಉದ್ಯೋಗ ಹುಡುಕು, ಅವರು ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ.
0: ಸಾಮಾಜಿಕವಾಗಿ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತದೆ, ಹಾಗೆ ಕೌಟುಂಬಿಕವಾಗಿ ಏನಾದ್ರು ಸಮಸ್ಯೆಗಳು ಎದುರಾದ್ವ ಸರ್ ನಿಮ್ಮ ಬದುಕಿನಲ್ಲಿ? ಹೇಗ್ ನೋಡ್ಕೋತಾರೆ ನಿಮ್ಮ
1: ಮನೆಯವರು?
0: ಹೆಚ್ಚಿನ ಚಿಕಿತ್ಸೆಗೆ ನೀವು ಪ್ರಯತ್ನ ಮಾಡಿಲ್ವ ಸರ್? ನೀವು
1: ಮಾಡಿದ್ರೆ ಬೆಂಗಳೂರಿಗೆ ಹೋಗಿ ಆಪರೇಷನ್ ಮಾಡಿಸಿದ್ವಿ ಮೇಡಮ್. ಮಿಂಟು ಆಸ್ಪತ್ರೆ ಮತ್ತೆ ನಾರಾಯಣ ನೇತ್ರಲ್ಲ ಇದೆಯಲ್ಲಿ. ತುಂಬಾ ಕಷ್ಟ ಇತ್ತು ಮೇಡಮ್. ಅವಾಗ ಹಣಕಾಸು ಎಲ್ಲ ತೊಂದರೆ ಇತ್ತಲ್ಲ, ತುಂಬಾ ಸಾಲ ಮಾಡಿಸ್ತು. ಅವ್ರೆ ಅನಿಸ್ತಾ ಇದೆ
0: ಅಂದ್ರೆ ಈ 10 ವರ್ಷದಿಂದ ಈ ಸಮಸ್ಯೆ ಶುರುವಾಯ್ತು ಅಂತ ಹೇಳಿದ್ರು. ಯಾವ ವರ್ಷಕ್ಕೆ ನೀವು ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಕೊಂಡ್ರಿ?
1: ನಾನು 97ರಲ್ಲಿ ಮೇಡಮ್.
0: ಅಂದ್ರೆ ಎಷ್ಟು ವರ್ಷಗಳಾದ್ಮೇಲೆ?
1: 2 ವರ್ಷ ಆದ್ಮೇಲೆ.
0: 2 ಅಂದ್ರೆ 12 ವರ್ಷಕ್ಕೆಲ್ಲ ನೀವು ಮಾಡಿಸ್ಕೊಂಡ್ರಿ?
1: ಹೌದು ಮೇಡಮ್.
0: ಕಂಪ್ಲೀಟ್ಲಿ ಕಣ್ಣು ಕಾಣಿಸ್ತಿರ್ಲಿಲ್ವ ಸರ್, ಹೇಗೆ ಆ ಒಂದು ಪರಿಸ್ಥಿತಿ?
1: ಹೌದು ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ನೈಟ್ ಕಾಣಿಸ್ತಿರ್ಲಿಲ್ಲ, ಆನಂತರ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಕಣ್ಣಾಪರೇಷನ್ ಮಾಡಿದ್ರೆ ಸಂಪೂರ್ಣ ಕಾಣಿಸ್ತಿಲ್ಲ ಮೇಡಮ್.
0: ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಕಾರಣನ ಸರ್ ಅಥವಾ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್?
1: ಅವರು ಹೋಟೆಲ್ ನರ ವೀಕ್ ಆಗಿದೆ ಅಂತ ಹೇಳಿದ್ರು. ಕಂಡ್ರು ಬರ್ಬೋದು, ಕಂಡಿಲ್ಲ ಬರ್ದೇ ಇರ್ಬೋದು. ಆಪರೇಷನ್ ಮಾಡೋ ಮಾಡ್ತೇವೆ ಅಂತ ಹೇಳಿದ್ರು.
0: ಸರ್, ನಿಮ್ಮ ಕೆಲಸಗಳನ್ನ ನೀವು ಹೇಗೆ ನಿಭಾಯಿಸ್ಕೋತೀರಿ?
1: ನಮ್ಮ ಈ ಕೆಲಸ ನಾನೇ ಮಾಡ್ಕೋತೀನಿ ಡೈಲಿ ದಿನಕ್ಕೆ. ಮಾಮೂಲಿ ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀವಿ, ಮತ್ತೆ ಯೋಗ ಮಾಡ್ತೀವಿ. ಮನೆ ಏನಾದ್ರು ಕೇಳದಿದ್ರೆ ಫೋನಲ್ಲಿ ಕೇಳ್ತೀವಿ, ಯಾವ್ದಾದ್ರೆ ಎಕ್ಸಾಮ್ಗೆ ಏನಾದ್ರು ಮುಂದೆ ಎಕ್ಸಾಮ್ ಬರ್ಬೋದು ಅಂತ ಏನಾದ್ರು ಕೇಳ್ತಾ ಇರ್ತೀನಿ.
0: ಅಂದ್ರೆ ಈಗಲೂ ಶೈಕ್ಷಣಿಕವಾಗಿ ಸ್ವಲ್ಪ ಮಾಹಿತಿಯನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಕೆಲವನ್ನ ಕೂಡ ನೀವು ಕೇಳಿ ಅಭ್ಯಾಸವನ್ನ ಮಾಡಿಸ್ಕೋತಾ
1: ಇದ್ದೀರಿ.
0: ಈಗಲೂ ಓದ್ತಾ ಇದ್ದೀರಾ ಸರ್ ನೀವು? ಏನ್ ಓದ್ತಾ ಇದ್ದೀರಿ ಸರ್? ನೀವು ಈಗಲೂ ಎಜುಕೇಶನ್ ಮಾಡ್ತಾ ಇದ್ದೀರಾ?
1: ಇಲ್ಲ ಇಲ್ಲ ಮೇಡಮ್, ಮಾಮೂಲಿ ಇಲ್ಲಿ ಫೋನ್ ಅಲ್ಲಿ ಕೇಳ್ಕೊತಾ ಇರ್ತೀನಿ ಅಷ್ಟು. ಮುಂದೆ ಏನಾದ್ರು ಎಕ್ಸಾಮ್ ಬರ್ಬೋದೇನ ಅಂತ. ಅದು ಬೇರೆ
0: ಏನು ಓದ್ತಾ ಇಲ್ಲ?
1: ಇಲ್ಲ ಮೇಡಮ್.
0: ಸರ್, ನೀವು ಬ್ರೈಲ್ ಲಿಪಿ ಏನಾದ್ರು ಬಳಸ್ತೀರಾ?
1: ಹೌದು ಮೇಡಮ್, ಬ್ರೈಲ್ ಓದಿದ್ದೀನಿ.
0: ಯಾವ ತರ ಸರ್
1: ಬ್ರೈಲ್ ಕಲ್ತಿದ್ದೀನಿ ನಾನು? ಮೈಸೂರು ಬ್ಲಾಂಕ್ ಸ್ಕೂಲಲ್ಲಿ.
0: ಅಂದ್ರೆ ಬರೆಯೋದಕ್ಕೆ ಓದೋದಕ್ಕೆ ಎಲ್ಲ?
1: ಹೌದು ಮೇಡಮ್, ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ.
0: ಸರ್, ನೀವು ಒಂದು ಒಬ್ಬ ಅಂಧವಿಶ್ವಾಸಿಯಾಗಿ ಒಂದು ಬ್ಲೈಂಡ್ ಸ್ಕೂಲಲ್ಲಿ ಎಜುಕೇಶನ್ ಮಾಡಿದ್ರೆ ಅಲ್ಲಿನ ವಾತಾವರಣ ಹೇಗಿತ್ತು ಸರ್, ಅದನ್ನ ಹಂಚಿಕೊಳ್ಳೋದಾದ್ರೆ?
1: ಅಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲ ನಮ್ಮ ಸರ್ಗಳು ಸಹಾಯ ಮಾಡ್ತಿದ್ರು, ಮತ್ತೆ ನಮ್ಮ ಫ್ರೆಂಡ್ಗಳು ಅಷ್ಟೇ, ಎಲ್ಲ ತರದಲ್ಲೂ ಸಹಾಯ
0: ಮಾಡ್ತಿದ್ರು.
1: ಸ್ಟಾರ್ಟಿಂಗ್ ಬೈಲ್ ಬರೆದಾಗ ಅವರೆಲ್ಲ, ನಾನು 3ನೇ ಕ್ಲಾಸ್ ಸೇರಿದ್ವಿ ಮೇಡಮ್ ಅಲ್ಲಿ, ನಮ್ಮ ಫ್ರೆಂಡ್ಗಳ ಎಲ್ಲ ಹೇಳ್ಕೊಟ್ರು ಚೆನ್ನಾಗಿ.
0: ಯಾವ ತರ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು ಅಂದ್ರೆ ಯಾವ ತರ ಹೇಳ್ಕೊಡ್ತಿದ್ರು, ನೀವ್ ಯಾವ ತರ ಕೇಳಿ ಕಲಿಯೋದಲ್ವಾ, ಯಾವ ತರ ವ್ಯವಸ್ಥೆ?
1: ಕೇಳಿ ಮತ್ತೆ ಕೈಯಲ್ಲಿ ಮುಟ್ಟಿ ಕಲಿಯೋದಂತದ್ದು ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಗೋಲಿ ಪ್ರೆಸ್ ಅಂತ ಇತ್ತು, ಅದನ್ನ ಹೇಳ್ಕೊಡ್ತಾ ಇದ್ರು ಬ್ರೈಲ್. ಆನಂತರ ಬೋರ್ಡ್ ಸ್ಲೇಟ್ ಬರುತ್ತೆ ಮೇಡಮ್, ಆ ತರದಲ್ಲಿ ಹೇಳ್ಕೊಟ್ರು ಮೇಡಮ್.
0: ಕಷ್ಟ ಅನಿಸ್ತಿತ್ತ?
1: ಕಷ್ಟ ಅನಿಸ್ತು.

0: ಕಾದಿದ್ನು, ಆಮೇಲೆ ಕಲಿತ ಕಲಿತ ಈಜಿ ಅನಿಸ್ತು.
1: ಈಗಲೂ ಕೂಡ ನೀವು ಕೆಲವೊಂದ ಅಂದ್ರೆ ಬ್ರೈನ್ ಲಿಪಿನ ಬಳಸಿ ಈಗಲೂ ಕೂಡ ಓದೋದು ಅಭ್ಯಾಸ ಆಗ್ತಾ
0: ಇದೆಯಾ?
1: ಈಗ ಸಂಸ್ಥೆ ಪರಿಚಯ ಆಗಿ ಸಾಕಷ್ಟು ವರ್ಷಗಳಾಯ್ತು ಅಂತ ಹೇಳಿದ್ರಿ, ಏನೇನೆಲ್ಲ ತರಬೇತಿಯನ್ನ ಪಡ್ಕೊಂಡಿದ್ದೀರಾ ಸಂಸ್ಥೆ ಪರವಾಗಿ?
0: ಸಂಸ್ಥೆ ಪರವಾಗಿ ಚಲನವಲನ ತರಬೇತಿ ಮತ್ತೆ ಸ್ವಂತ ಉದ್ಯೋಗ ಪಡ್ಕೊಂಡಿದ್ದೀವಿ.
1: ಚಲನವಲನ ತರಬೇತಿ ಯಾವ ತರ ಇತ್ತು ಸರ್, ಅಲ್ಲಿ ಯಾವ ತರ ಹೇಳ್ಕೊಟ್ರು ನಿಮಗೆ?
0: ರಮೇಶ್ ಸರ್ ಮತ್ತೆ ಬೋರಪ್ಪ ಸರ್ ಇನ್ನು ಕೆಲವರು ಚೆನ್ನಾಗಿ ಹೇಳ್ಕೊಟ್ರು. ಮೇಡಮ್
1: ಯಾವ ತರ ಇರ್ತದೆ?
0: ತುಂಬಾ ಚೆನ್ನಾಗಿತ್ತು ಮೇಡಮ್, ಮೊದಲೆಲ್ಲ ಒಳಗಡೆ ಕಷ್ಟ ಆಯ್ತಿತ್ತು, ಅವರು ಕರೆಕ್ಟ್ ಆಗಿ ನಿಯಮಬದ್ಧವಾಗಿ ಹೇಳ್ಕೊಟ್ರು ಯಾವ ತರ ನಾವು ವಾಕ್ ಮಾಡ್ಬೋದು.
1: ಸ್ವಂತ ಉದ್ಯೋಗ ತರಬೇತಿ,
0: ನಮ್ಮ ಸ್ವಂತ ಉದ್ಯೋಗ ತರಬೇತಿ, ನಾವು ಸ್ವಂತ ಏನಾರು ಹಸು ಸಾಕಣೆ ಮಾಡ್ಬೋದು ಅಥವಾ ಏನಾರು ಮೇಕೆ ಸಾಕಣೆ ಮಾಡ್ಬೋದು, ಅದಕ್ಕೆ ಯಾವ ತರ ಲೋನ್ ಅನ್ನ ಪಡೆದು ನಾವು ಮಾಡ್ಬೋದು ಅಂತ ತರಬೇತಿ ಕೊಟ್ಟಿದ್ರು ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ ಸರ್ ಅದು?
0: ಇಲ್ಲ ಮೇಡಮ್, ಟ್ರೈ ಮಾಡಿದ್ರು ಲೋನ್ ತಗೊಳಕ್ಕೆ ಆಗ್ಲಿಲ್ಲ ಮೇಡಮ್.
1: ಸರಿ, ಈ ನಿಟ್ಟಿನಲ್ಲಿ ಸಂಸ್ಥೆ ಕಡೆಯಿಂದ ಏನಾದ್ರು ಸಲಕರಣೆಗಳು ಅಥವಾ ಸಾಧನಗಳನ್ನ ಇಸ್ಕೊಂಡಿರೋದು ಉಂಟ?
0: ಹೌದು ಮೇಡಮ್, ಸಂಸ್ಥೆಯಿಂದ ನಮ್ಗೆ ಚಲನವಲನ ತರಬೇತಿ ಆದ್ಮೇಲೆ ನಮ್ಗೆ ಕೇನ್ ಕೊಟ್ಟವ್ರೆ ಮೇಡಮ್. ಕೇನ್ ಮತ್ತೆ ನಮ್ಮ ಬರೆಯಂತ ಇಂಟರ್ ಪಾಯಿಂಟ್ ಮತ್ತೆ ಅದಕ್ಕೆ ಸ್ಟೈಲಸ್ ಅಂತ ಹೇಳ್ತೀವಿ, ಅದನ್ನು ಕೊಟ್ಟಾರೆ
1: ಮೇಡಮ್. ಅಂದ್ರೆ ಸಾಧನ ಸಲಕರಣೆಗಳು ಕೂಡ ಸಿಕ್ಕಿ ನಿಮ್ಮ ಒಂದು ಒಂದು ಚಲನವಲನಕ್ಕಾಗಿರ್ಬೋದು ಬದುಕಿಗೆ ಆಗಿರ್ಬೋದು ಆಸರೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
0: ಅದ್ರ
1: ಉಪಯೋಗವನ್ನ ನೀವು ಹೇಳೋದಾದ್ರೆ?
0: ಪರವಾಗಿಲ್ಲ ಮೇಡಮ್, ನಮ್ಮಂತವ್ರಿಗೆ ಅನುಕೂಲ ಆಗುತ್ತೆ.
1: ಮೊದ್ಲು ಯಾವ ತರ ಇತ್ತು ಪರಿಸ್ಥಿತಿ?
0: ಮೊದ್ಲು ಯಾರು ಕೇಳ್ಬೇಕಾಗಿತ್ತು ಮೇಡಮ್, ಇವಾಗ ನಾವೇ ಒಂದ್ ಕೇಳದೇನೆ ಹೋಗ್ಬೋದು ಮೇಡಮ್.
1: ಸರ್, ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆಯಾ ನಿಮಗೆ?
0: ಸರ್ಕಾರದಿಂದ ಮಾಮೂಲಿ 1400 ಬರ್ತಾ ಇದೆ ಮೇಡಮ್, ಅದು ಬಿಟ್ಟು ಬೇರೆ ಏನೋ ಬರ್ತಾ ಇದೆ.
1: ಅಂದ್ರೆ ಸರ್ಕಾರದಿಂದ ಒಂದು ಪಿಂಚಣಿ ವ್ಯವಸ್ಥೆ ಕೊಟ್ಟು ಇನ್ ಯಾವ್ದೇ ಕೂಡ ಬರ್ತಾ ಇಲ್ಲ ಸರ್. UDID ಕಾರ್ಡ್ ಎಲ್ಲ ಏಕೆ ಯಾವ ರೀತಿ ಮಾಡಿಸ್ಕೊಂಡ್ರಿ?
0: UDID ಕಾರ್ಡ್ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಮಾಡಿಸ್ಕೊಟ್ರು ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ?
0: ಹೌದು ಮೇಡಮ್, ಒಂದು ಸಂಸ್ಥೆ ನಮಗೆ ತುಂಬಾ 4000 ಟ್ರೈನಿಂಗ್ ಕೊಟ್ಟಿದೆ ಮತ್ತೆ ಉತ್ತಮವಾಗಿ ಎಲ್ಲ ಅಲ್ಲಿ ಸಿಬ್ಬಂದಿಗಳು ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿ ನಮ್ಮ ಜೊತೆ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತೀರಿ ಮೇಡಮ್. ಎಷ್ಟೇ ಸರ್ ತಪ್ಪು ಮಾಡಿದ್ರೆ ಏನು ಬೈದೇನೆ ಚೆನ್ನಾಗಿ ಹೇಳ್ಕೊಡ್ತೀರಿ ಮೇಡಮ್. ನಮ್ಮ ರಮೇಶ್ ಸರ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಿ ಮೇಡಮ್.
1: ಹೀಗೆ ಸಾಕ್ತಾ ಇದೆ ಸರ್ ಜೀವನ, ಒಂದು ಅಂಧವಿಶ್ವಾಸಿ ಅಂತಂದ್ರೆ ಸಾಕಷ್ಟು ನೀವೇ ಅವಲಂಬಿತರಾಗಿರೋದು ತುಂಬಾ ಕಷ್ಟದ ಸಂಗತಿ. ಈ ರೀತಿಯಲ್ಲಿ ಹೇಗೆ ಸಾಕ್ತಾ ಇದೆ ನಿಮ್ಮ ಲೈಫ್?
0: ಒಂದು ಸ್ವಲ್ಪ ಮೊದಲು ಭಯ ಆಯ್ತಿತ್ತು ಮೇಡಮ್ ಎಲ್ಲ ವಾಕ್ ಮಾಡಕ್ಕೆ ಎಲ್ಲರೂ ಓಡೋದಕ್ಕೆ, ಇವಾಗ ಎಲ್ಲಿಗೋದ್ರು ಹೋಗ್ಬೋದು ಅಂತ ಸ್ವಲ್ಪ ತರಬೇತಿ ಪಡ್ಕೊಂಡ್ಮೇಲೆ ಪರವಾಗಿಲ್ಲ ಮೇಡಮ್.
1: ಮನೇಲೂ ಕೂಡ ಆತರ ಗೈಡ್ ಮಾಡ್ತಿದ್ರ ನಿಮ್ಮನ್ನ?
0: ಇಲ್ಲಿ ಮನೇಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಮೇಡಮ್. ಹೌದು ಮೇಡಮ್, ಸಪೋರ್ಟ್ ಮಾಡ್ತಾರೆ ಮೇಡಮ್. ಮುಂದೆ ಏನಾರು ಇಲ್ಲ ಎಲ್ಲಾರು ವಸ್ತುಗಳು ಇರ್ತವೆ ಹೇಳ್ತಾರೆ ಮುಂಚೆನೆ ಇಂಥ ವಸ್ತು ಇದೇನು ಬರಬೇಡ ಅಂತ ಹೇಳ್ತಾರೆ ಮೇಡಮ್.
1: ಸರ್, ನಿಮ್ಗೇನಾದ್ರೂ ಅಭ್ಯಾಸಗಳಿದೆಯಾ ಈಗ ಕೆಲವೊಂದು ಸಂಗೀತದ ಮೇಲೆ ಆಗಿರ್ಬೋದು ಡ್ರಾಯಿಂಗ್ ಮೇಲೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಯಾವ್ದಾರ ಒಂದು ಅಭ್ಯಾಸ? ನಿಮ್ಮ ಒಂದು ಗುರಿ ಏನಾಗಿರ್ಬೋದು ಸರ್?
0: ನಾನು ಯಾವುದೇ ಉದ್ಯೋಗ ಸಿಕ್ಕಿ ಮಾಡ್ಬೇಕು ಅಂತ ಟ್ರೈ ಮಾಡ್ತೀನಿ. ಆಯ್ತಲ್ಲ,
1: ಅಂದ್ರೆ ಜೀವನ ಸಾಗಿಸಲು ಒಂದು ಉತ್ತಮ ಉದ್ಯೋಗ ದೊರಕಿದ್ರೆ ನಿಮ್ಗೆ ಸೂಕ್ತ ಅಂತ ಹೇಳ್ತಾ ಇದ್ರೆ, ಸಂಸ್ಥೆ ಏನಾದ್ರೂ ಈ ತರ ಉದ್ಯೋಗಗಳು ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೀವಿ ಸಂಸ್ಥೆ ಕಡೆಯಿಂದ? ಒಟ್ಟಾರೆ ಸಂಸ್ಥೆ ಒಂದು ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನಿರ್ವಹಿಸ್ತಿರೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
0: ತುಂಬಾ ತುಂಬಾ ಖುಷಿ ಆಗ್ತದೆ ಮೇಡಮ್. ಅಂದ್ರೆ ಮೊದ್ಲು ಇವು ವಾಕ್ ಮಾಡಕ್ಕೆ ಏನ್ ತುಂಬಾ ಭಯ ಆಗ್ತಿದ್ದೇವೆ, ನಮ್ಮ ಸ್ವತಂತ್ರ ಹೋಗ್ಬೋದು ಇಡೀ ಕರ್ನಾಟಕನ ಸುತ್ತಾಡ್ಬೋದು ಆ ತರ.
1: ಹೌದು, ಅಂದ್ರೆ ಸಾಕಷ್ಟು ಧೈರ್ಯವನ್ನ ತುಂಬಿದೆ ಅಂತಂದ್ರೆ ತಪ್ಪಾಗಲ್ಲ. ಮೊದ್ಲು ಇದೇ ತರ ಇತ್ತ ಪರಿಸ್ಥಿತಿ, ಅಂದ್ರೆ ನೀವು ಚಲನವಲನ ಟ್ರೈನಿಂಗ್ ತರಬೇತಿ ಯಾವ ತರ?
0: ಅಂದ್ರೆ ಸ್ವಲ್ಪ ನಮ್ಗೆ ಯಾವ ತರ ಓಡಾಡ್ತಿದ್ದ ಅಂದ್ರೆ ಇದೇ ತರ ಓಡಾಡ್ಕೊಂತ ಇವ್ರು ಈ ರೀತಿಯಲ್ಲಿ ಹೇಳ್ಕೊಡೋ ಟೆಕ್ನಿಕ್ಸ್ ಅವರೇ ಅದಕ್ಕೆ ಬೇರೆ ತರಬೇತಿ ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಅದಕ್ಕೂ ನಿಯಮಬದ್ಧವಾಗಿ ಹೇಳ್ಕೊಟ್ರು ಮೇಡಮ್, ಈ ತರ ಇದೇ ತರ ವಾಕ್ ಮಾಡ್ಬೇಕು, ಇದೇ ತರ ನಮ್ಗೆ ಕೇನ್ ಯೂಸ್ ಮಾಡ್ಬೇಕು ಆ ತರ ಎಲ್ಲ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಯಾವ ತರ, ಬಸ್ ಹತ್ತಿರ ಯಾವ ತರ, ಮೆಟ್ಲಿ ಬೇಕಾದ್ರೆ ಯಾವ ತರ ಆ ತರ.
1: ಸರಿ, ಈಗಲೂ ಅದೇ ತರ ಸಾಮಾಜಿಕ ಸಮಸ್ಯೆ ಎದುರಾಗ್ತಿದ್ಯಾ ಅಥವಾ ಅದನ್ನ ನೀವು ಪಕ್ಕಕ್ಕಿಟ್ಟು ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನಡೆದು ಅದನ್ನ

0: ಜಯಿಸ್ಕೋ ಬರ್ತಾ ಇದ್ರೆ?
1: ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್, ಟೈಮ್ ಕಡಿಮೆ ಕಡಿಮೆ ಆಗಿದೆ.
0: ಸರಿ, ಈಗ ನೀವೇ ಹೇಳಿದ್ರಿ ಸಾಕಷ್ಟು ರೀತಿಯ ಎಡರ ತೊಡರುಗಳು ಬರ್ತವೆ, ಅವಕ್ಕೆ ನಾವು ತಲೆ ಕೊಡದೆ ಮುನ್ನುಗ್ಬೇಕು ಅಂತ ಹೇಳ್ತೀವಿ. ಹಾಗೆ ಇನ್ನಷ್ಟು ವಿಶೇಷ ಚೇತನರಿಗೆ ನೀವೇನ್ ಸಂದೇಶವನ್ನ ಕೊಡಕ್ ಇಷ್ಟಪಡ್ತೀರ?
1: ಕೆಲವ್ರ ಮನೇಲಿ ಕೆಲವರ ತಂದೆ ತಾಯಿ ವಿದ್ಯಾಭ್ಯಾಸ ಮಾಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ.

0: ನಾಲ್ಕು ಗೋಡೆ ಸೀಮಿತ ಮಾಡ್ತೇನೆ, ಅವ್ರಿಗೂ ಒಂದು ಹೊರ ಜಗತ್ತನ್ನ ಪರಿಚಯ ಮಾಡಿ ಶಿಕ್ಷಿತರನ್ನಾಗಿ ಮಾಡಿ ಅವ್ರಿಗೂ ಒಂದು ಸುಂದರ ಬದುಕನ್ನ ರೂಪಿಸ್ಕೊಡ್ಬೇಕು ಅನ್ನೋದು ನಿಮ್ಮೊಂದು ಆಶಯ ಇದೆ. ತುಂಬಾ ಖುಷಿ ಆಯ್ತು ಸರ್. ಸರ್, ಹಾಗೇನೆ ವಿಶೇಷ ಚೇತನರು ಅಂತಂದ್ರೆ ಕೆಲವರು ಕಡೆಗಣಿಸ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಸರ್ ನೀವು?
1: ಮೇಡಮ್, ಕೆಲವ್ರು ಶಿಕ್ಷಣ ಇರೋರು ಅವ್ರಿಗೆ ಹೇಳ್ಬೇಕು ಮೇಡಮ್, ಈ ತರ ಅವ್ರಿಗೂ ಗೊತ್ತಾಗಲ್ಲ, ಹಳ್ಳಿ ಜನ ಅಲ್ವಾ, ಅವ್ರು ಈಗ ಬ್ಲೈಂಡ್ ಆದ್ಮೇಲೆ ಎಲ್ಗೂ ಓಡಾಡ್ಬೋದು ಅಂತ ಅವ್ರು ಇರುತ್ತೆ, ಹೆಣ್ಣು ಕಣ್ಣಿಗೆ ಸುಮ್ ಕೂದಬೇಕು ಎತ್ತ ಓಡಾಡೋದು ಅಂತ. ಅವ್ರು ಎಲ್ಲರೂ ಬಿದ್ದೆ ಬಿಟ್ರೆ ಏನಾಯ್ತು ಬೈತಾ ಇರ್ತಾರೆ, ಕಣ್ಣು ಕಾಣ್ತದ ಯಾಕೆ ಓಡಾಡ್ತೇನೆ ಅಂತ. ಕೆಲವರು ತಿಳಿದವ್ರು ಅವ್ರಿಗೆ ಹೇಳ್ಬೇಕು ಮೇಡಮ್,
0: ಅಂದ್ರೆ ಸಾರ್ವಜನಿಕರಿಗೆ ಒಂದು ಜಾಗೃತನಾಗಿ ಮಾಡಿದ್ರೆ ಆ ನಿಟ್ಟಿನಲ್ಲಿ ಅಂದ್ರಿಗೂ ಕೂಡ ಒಂದು ಸಹಾಯ ಆಗುತ್ತೆ ಅಂತ. ಸರ್, ಏನಾದ್ರು ಸೌಲಭ್ಯವನ್ನ ಪಡ್ಕೋತಾ ಇದೀರಾ ಅಂದ್ರೆ ಸಾಮಾಜಿಕವಾಗಿರ್ಬೋದು, ನಿಮ್ಮ ಒಂದು ಎಜುಕೇಶನ್ ಸಂಬಂಧಪಟ್ಟ ಏನಾದ್ರು ಸೌಲಭ್ಯ ಬರ್ತಾ ಇದೆಯಾ
1: ಸರ್? ಸೌಲಭ್ಯ ಬರ್ತಾ
0: ಪಡ್ಕೊಂಡಿಲ್ಲ. ಪರೀಕ್ಷೆ ಎಲ್ಲ ಬರೆದಾಗ ಯಾವ ತರ ಇತ್ತು ಸರ್ ಒಂದು, ಈಗ ನೀವು ಟೋಟಲಿ 10 ವರ್ಷದಿಂದ ಈಗ 41 ವರ್ಷ ಅಂತ ಹೇಳಿದ್ರಿ, ಸತತ 30 ವರ್ಷದಿಂದ ಒಂದು ಅಂಧವಿಶ್ವಾಸಿಯಾಗಿ ನೀವು ಬದುಕ್ತಾ ಇದೀರಿ, ಈ ನಿಟ್ಟಿನಲ್ಲಿ ನೀವು ಪರೀಕ್ಷೆ ಎಲ್ಲ ಯಾವ ತರ ಎದುರಿಸ್ಕೋತಿದ್ರಿ, ನೀವು ಹೇಗ್ ಓದ್ಕೋತಿದ್ರಿ, ಹೇಗ್ ಬರದ್ರಿ ಅದನ್ನ?
1: ನಮ್ಮ ಬೈಲಿರ್ತಾನೆ ನಾವೇ ಬರೀಬೇಕು ಮೇಡಮ್, ಎಕ್ಸಾಮ್ ಟೆಂತ್ ಅಲ್ಲೆಲ್ಲ ನಮ್ ಸಹಾಯಕರು ಇರ್ತಾರೆ,
0: ಸರ್ಕಾರನೇ ನೇಮಿಸ್ಕೊಳ್ಳಂತದ್ದ ಅಥವಾ ನೀವೇ?
1: ಇಲ್ಲ ಮೇಡಮ್, ನಾವೇ ಸ್ವಂತ ಕರ್ಕೊಬೇಕು
0: ಅವರನ್ನ.
1: ಹೌದು.
0: ನಿಮಗ್ ಕಷ್ಟ ಆಗ್ತಿತ್ತ ಸರ್ ಅದು ಬೇರೆಯವ್ರನ್ನ ನೀವು ನೇಮಿಸ್ಕೊಂಡು ಹೋಗ್ಬೇಕಾದ್ರೆ, ಅದು ಎಕ್ಸಾಮ್ ಬರೆಯಲ್ಲ ಬರೀಬೇಕಾದ್ರೆ ಹೇಗ ಅನ್ಸ್ತಿತ್ತು ಆ ಒಂದು ಸಂದರ್ಭ?
1: ಕಷ್ಟ ಆಗ್ತಿತ್ತು, ಆದ್ರೆ ಬೇರೆ ಬೇರೆ ಕಾಲೇಜಲ್ಲಿ ಹೋಗಿ ಕೇಳಿದಾಗ ಅವರು ಸಹಾಯ ಮಾಡ್ತಿದ್ರು.
0: ಅಂದ್ರೆ ನಿಮ್ಮ ವಯಸ್ಸಿನವರೇ ಆಗಿರ್ಬೇಕಾ ಅಥವಾ?
1: ಇಲ್ಲ ಇಲ್ಲ ಮೇಡಮ್, ನಮ್ಗಿಂತ ಕಡಿಮೆ ಓದಿರ್ಬೇಕು. ಈಗ ನಾ ಸೆಕೆಂಡ್ ಪ್ರಿಸ್ ಅವರು ಪಿಯುಸಿ ಅಥವಾ ಎಸ್ ಎಲ್ ಸಿ ಓದಬೇಕಾಗ್ತದೆ.
0: ಅಂದ್ರೆ ಕಡಿಮೆ ಓದಿನ ಅವ್ರನ್ನ ಒಂದು ಸಹಾಯವನ್ನ ಪಡ್ಕೊಂಡು ನೀವು ಒಂದು ಎಕ್ಸಾಮ್ ಅನ್ನ ಬರೀತಾ ಇದ್ರಿ.
1: ಹೌದು.
0: ಆ ಒಂದು ರಿಸಲ್ಟ್ ಎಲ್ಲ ಹೇಗ್ ಬಂದಾಗ ನಿಮ್ಗೆ ಖುಷಿ ಅನಿಸ್ತು? ಒಂದು ಲೈಫ್ ನಲ್ಲಿ ಒಂದು ನಿಮ್ಮ ಒಂದು ಬದುಕಿನಲ್ಲಿ ಒಂದು ಸಾಧನೆ ಅಂತಂದ್ರೆ ತಪ್ಪಾಗ್ಲಾದು, ಈ ನಿಟ್ಟಿನಲ್ಲಿ ಆ ಒಂದು ವಿಷಯವನ್ನ ನೀವ್ ಯಾವ ತರ ಸ್ವೀಕರಿಸಿದ್ರಿ ಸರ್?
1: ತುಂಬಾ ಖುಷಿ.
0: ಇದನ್ನಿಟ್ಕೊಂಡು ನಿಮ್ಮ ಉತ್ತಮ ಉದ್ಯೋಗ ಪಡಿಬೇಕು ಅಂತ ಏನಾದ್ರು ಆಸೆ ಇದೆಯಾ ನಿಮ್ಗೆ? ಸರ್, ಹಾಗೆ ಕೊನೆಯದಾಗಿ ಒಂದು 30 ವರ್ಷದಿಂದ ನೀವು ವಿಶೇಷ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ವಾಸವನ್ನ ಮಾಡ್ತಾ ಇದ್ರಿ, ಈ ನಿಟ್ಟಿನಲ್ಲಿ ಆ ಒಂದು ಜರ್ನಿ ಹೇಗಿತ್ತು ಸರ್? ಯಾಕಂತಂದ್ರೆ 10 ವರ್ಷ ಕಣ್ ಕಾಣಿಸ್ತಿತ್ತು, ಅದಾದ್ಮೇಲೆ ಕಂಪ್ಲೀಟ್ ನಿಮ್ಗೆ ಕಣ್ ಕಾಣಿಸ್ತಿಲ್ಲ, ಹೇಗ್ ಹೊಂದ್ಕೊಂಡ್ರಿ ನೀವು ಪರಿಸ್ಥಿತಿಗೆ?
1: ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ 4 ವರ್ಷ ಎಲ್ಲಿಗೆ ಹೋದ್ರು ಒಬ್ರು ಕರ್ಕೋಬೇಕಂತ, ಮತ್ತೆ ಅವ್ರು ಸೇರೈಸ್ ಅಂದ್ರೆ ಸಿಗ್ತಾ ಇರ್ಲಿಲ್ಲ, ಕರೆಕ್ಟ್ ಆಗಿದ್ರು, ತುಂಬಾ ಕಷ್ಟ ಅನ್ಸಿತ್ತು. ಮತ್ತೆ ಇಲ್ಲಿಂದ ಮೈಸೂರು ಬ್ಲೈಂಡ್ ಸ್ಕೂಲ್ ಸೇರಿದಾಗ ಅವಾಗ ನಂಗೆ ಅಲ್ಲೂ ಇರೋ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ. ಆಮೇಲೆ ಆಮೇಲೆ ಹಂಗು ಒಂದ್ಸರಿ ಬಂದೇ ಬಿಟ್ಟಿದೆ ಮೇಡಮ್ ಊರಿಗೆ, ಮತ್ತೆ ಕರ್ಕೊಂಡ್ ಬಿಟ್ಟು ಮತ್ತೆ ಹೋಗಿ ಆತರ ಎಲ್ಲ ಕಷ್ಟ ಆಯ್ತು.
0: ಒಟ್ಟಾರೆ ಒಂದು ವಿಶೇಷ ಚೇತನರಿಗೆ ಏನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು
1: ಸುಮ್ನೆ ಮನೇಲಿ ಕೂರ್ಬಾರ್ದು, ಏನಾದ್ರು ಒಂದು ಯಾವ್ದೇ ಆಗಲಿ ಉದ್ಯೋಗ ಸ್ವಂತ ಉದ್ಯೋಗಲಿ ಬೇರೆ ಯಾವ್ದಾರ ಯಾವ್ದಾರ ಮಾಡ್ಬೇಕು ಆಗ್ತಾರ. ತೊಂದರೆ ಅನ್ನೋದು ಎಲ್ಲರಿಗೂ ಇರುತ್ತೆ, ಈಗ ನಮಗೂ ತೊಂದರೆ ಇಲ್ವಾ, ನಾವು ಏನಾದ್ರು ಪ್ರಯತ್ನ ಮಾಡ್ತಾ ಇದೀವಿ
0: ಅಂದ್ರೆ ಸತತ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗದೆ ಇರಲ್ಲ, ಆದ್ರಿಂದ ಸತತ ಪ್ರಯತ್ನವೇ ಜೀವನ ಅಂತ ಈ ಮೂಲಕ ತುಂಬಾ ಚೆನ್ನಾಗಿ ಸಂದೇಶವನ್ನ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.

0: ಕೇಳುವರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಅಂಧವಿಶ್ವಾಸಿಯ ಯೇಸು ಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಈ ಕಾಲೋನಿಯ ಶ್ರೀಯುತ ಈರಾಜರವರು. ಇಲ್ಲಿಗೆ ಇನ್ನೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ.

0: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
0: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
0: ದಿವ್ಯಾಂಗ ದೀಪ್ತಿ.
2: ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ಋಣ ಲೇನೆ ಕೆ ಲಿಯೆ ಮಜಬೂರ್ ಹಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ನಿಮಗೆ ತಿಳಿಸಾ, ಪ್ರಪಂಚಂಲೋನೇ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೇ ಒಕ ಕಲ. ಭಾರತ್ ಲೋ ಇದು ಪ್ರತಿ ಪೌರುಡಿಕಿ ಲಭಿಸಿನ ಹಕ್ಕು. 60 ಕೋಟ್ಲಕು ಪೈಗಾ ಪ್ರಜಲಕು 5 ಲಕ್ಷಲ ವರಕು ವಿಲುವೈನ ಚಿಕಿತ್ಸನು ಆಯುಷ್ಮಾನ್ ಭಾರತ್ ಉಚಿತಂಗಾ ಅಂದಿಸ್ತುಂದಿ. 19,000 ಪೈಗಾ ಜನ ಔಷಧಿ ಕೇಂದ್ರಾಲು 90% ವರಕು ತಕ್ಕುವ ಧರಲಕೇ ಮಂದುಲನ ಅಂದಿಸ್ತುನ್ನಾಯಿ.
1: ಕಿಸೀ ಏಕ್ ವ್ಯಕ್ತಿ ಕಿ ಜಮೀನ್, ಘರ್, ಗಹನೆ ಯಾ ದೂಸರಾ ಕೋಯಿ ಸಾಮಾನ್ ಬಿಮಾರಿ ಕೆ ಖರ್ಚ ಮೇ ಬಿಕನೆ ಸೆ ಬಚಾ ಹೈ, ಗಿರ್ವಿ ರಖನೆ ಸೆ ಬಚಾ ಹೈ, ತೋ ಯೇ ಆಯುಷ್ಮಾನ್ ಭಾರತ್ ಕಿ ಬಹುತ್ ಬಡಿ ಸಫಲತಾ ಹೈ.
2: 12 ಸಂವತ್ಸರಾಲ ವಿಶ್ವಾಸಂ, ಅಭಿವೃದ್ಧಿ, ಪ್ರಜಾ ಸಂಕ್ಷೇಮಂ.

ಸಿಯಾಚಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 78 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ ಬನ್ನಿ, ಈ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಯೋಣ. ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮನೋಹರ್ ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/6/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ

ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಪೊಲೀಸ್ ಇಲಾಖೆಯ ಸೇವೆಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಮೈಸೂರು ಜಿಲ್ಲೆಯ ಹುಣಸೂರು ವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಕಾರ್ಯಚಟುವಟಿಕೆಗಳು, ಆನ್ಲೈನ್ ವಂಚನೆ ಪ್ರಕರಣಗಳು ಮತ್ತು ಸೈಬರ್ ಕ್ರೈಂ ಅಪರಾಧಗಳು, ರಸ್ತೆ ಸುರಕ್ಷತೆ ಮತ್ತು ಸಂಚಾರಿ ನಿಯಮ ಪಾಲನೆ, ಅಕ್ರಮ ಮದ್ಯ ಮಾರಾಟ ಸಮಸ್ಯೆಗಳು ಹಾಗೂ ಸಾರ್ವಜನಿಕರ ಇನ್ನಿತರ ಸಮಸ್ಯೆಗಳ ಕುರಿತು ಉಪ ಪೊಲೀಸ್ ಅಧೀಕ್ಷಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರ.

0: ಗಿರಿರಾಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪ್ರಕೃತಿ ಸೌಂದರ್ಯವನ್ನ ಮೀರಿಸುವ ಸುಂದರ
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
3: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಮೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧನಿಯಾದ ವೇದಿಕೆ ಹಾಡು ಹಸೆ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹಿಸಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರ್ಗೂರು ತಾಲೂಕಿನ ಚಿಕ್ಕಬರ್ಗಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟ,

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಚಿಕ್ಕಬರಗಿ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಚಿಕ್ಕಬರಗಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಚಿಕ್ಕಬರಗಿ ಹಾಡಿಯ ಹಿರಿಯ ನಿವಾಸಿಗರಾದ ಶ್ರೀಮತಿ ಕಾಳಮ್ಮರವರು. ಬನ್ನಿಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಚಿಕ್ಕಬರಗಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೋರ್ತಿದ್ದೀನಿ. ನಮಸ್ಕಾರ. ತಾವು ಎಷ್ಟು ವರ್ಷಗಳಿಂದ ಈ ಚಿಕ್ಕಬರಿ ಗಾಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಮ್ಮ, ಹೇಗಿದೆ ಜೀವನ?
1: ಹಾಗೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋದು. ಇನ್ನೇಕೆ ಅಂತ ಆದ್ರೂ ಕೂಲಿ ಇದ್ರು ಕೂಲಿ ಇಲ್ಲ, ಮನೇಲಿ ಈ ತರ ಕೂತಿರೋದು, ಆ ತರ ಪರಿಸ್ಥಿತಿ ಆಗದ. ಆಗ ಒಂದು ಚೆನ್ನಾಗಿತ್ತು, ಈಗಲೇ ಸ್ವಲ್ಪ ಈ ಅದು ಇದು ಚಿಕ್ಕದಲ್ಲ ಮೊಟ್ಟೆ ಗಿಟ್ಟೆ ತಿಂತೀವಿ ಅಲ್ಲ, ಈಗ ಆರೋಗ್ಯ ಬರಲ್ಲ ಆಗಿನ ಕಂಡಗೆಲ್ಲ.
0: ಎಷ್ಟು ವರ್ಷಗಳಾಯ್ತಮ್ಮ ಈ ಅಡಿ ಬಂದು ನೀವು?
1: ಅಯ್ಯೋ, ನಮ್ಮ ಚಿಕ್ಕ ಚಿಕ್ಕ ಕೈ ಇಷ್ಟು ಇಟ್ಟದ್ದೇ ಇದ್ದಾಗ ಬಂದು ಸೇರಿದಾಗ, ಆಗ ಬಂದು ಸೇರಿಕೊಂಡು ಇದ್ದಾವೆ. ಈಗ ಒಂದೆರಡು ವರ್ಷ ಏನಾಯಿತು, ಈ ಮನ ಕಟ್ಟಿ ಇದು ಸ್ವಂತ ಮಾಡಿಸಿರೋದು ನಾವು, ಇದು ಅದು ಎಲ್ಲ ಸಂಘದವ್ರು ಮಾಡಿಸ್ಕೊಟ್ಟಿದ್ವಿ
0: ಸಂಘದವ್ರು. ಆದ್ರೆ ನೀವು ಹಲವಾರು ವರ್ಷಗಳಿಂದ ಈ ಅಡಿಲೇ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ, ಹೇಗಿದೆಮ್ಮ ಜೀವನ?
1: ಜೀವನ ಹೇಳ್ತಾನೆ ಹೆಂಗ ನಮ್ಮ ಜೀವನ ಇದ್ರು ಅಂತ ಹೇಳಿದ್ರೆ ಇಲ್ಲ ಅಷ್ಟೇ, ಇನ್ನೇನು ಮಾಡೋ. ಈಗ ನೀರು ತೊಂದ್ರಿ ಸ್ವಲ್ಪ ನಮ್ಗೆ, ಭಾರಿ ನೀರು ತೊಂದ್ರಿ ಎಲ್ಲ ಹೇಳಿವಿ, ಹೇಳಿದ್ರು ಕೇಳೋದು ಈ ರೋಡ್ ಮಾಡಲಿ ರೋಡ್ ಮಾಡಲಿ ಅಂತ ಹಿಡ್ಕೊಂಡಾರ. ರೋಡ್ ಮಾಡಿದ್ರೆ ನೀರಿಗೆಲ್ಲ ಇದೇನಪ್ಪ ಎಲ್ಲ ಕೇಳಿವಿ.
0: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಮ್ಮ?
1: ಎಷ್ಟು ಜನ? ನಾವು ಒಬ್ಬಳು ಇರೋದು, ಮಕ್ಕಳು ತಾನೆ ಎಲ್ಲ ಹೆಣ್ಣು ಮಾಡ್ಕೊಂಡು ಮಗು ಹಾಕ್ಕೊಂಡು ಇಲ್ವ. ಅವನಿಗೆ ಎರಡು ಗಂಡೈಕ ಕಿರಿ, ಅವನಿಗೆ ಮೂರು ಹೆಣ್ಣೈಕ, ಇನ್ನೇನಿಲ್ಲ. ಇನ್ನು ಏನೇನ ಇರಾಗಂಟ ಜೀವನ ಮಾಡ್ಕೊಂಡು ಹೋಗೋದು. ಈಗ ರೋಷನ್ ಬರ್ತದೆ, ಈಗ ಎರಡು ತಿಂಗಳ ರೋಷನ್ ಬಂದಿಲ್ಲ.
0: ಸರ್ಕಾರದಿಂದ ರೇಷನ್
1: ಬರ್ತದೆ.
0: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಾ ಮಾಡಿಲಿ?
1: ನಮ್ಮ ಜೀವನ ಮಾಡೋದು ಹೇಳ್ತೇನೆ, ಕೂಲಿ ಕಂಬಳ ಮಾಡ್ಕೊಬೋದು. ಒಂದಿನ ಮಾಡಿದ್ರ ಹತ್ತು ದಿನ ನಾಲ್ಕು ದಿನ ಕೊಡ್ತಾರ ಕೂಲಿ.
0: ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತೀರಾ ದಿನದಲ್ಲಿ?
1: ನಾ ಎರಡು ವರ್ಷ ಆಯ್ತು ನಾ ಕೂಲಿ ಮಾಡಿ ತಿಂದಿರೋದು, ಈಗ ಎಲ್ಲಿ ಹೋಗಲ್ಲ.
0: ಮನೇಲಿ ಇದ್ದೀರಾ?
1: ಮನೇಲಿ ಇರೋದು ಸಂಭವ ಪಡ್ತದೆ.
0: ನೀವು ಮಾಡಿಯವರೆಲ್ಲ ಬೇರೆ ಊರುಗಳಿಗೆ ಕೂಲಿ ಹೋಗ್ತಾರೆ?
1: ನಮ್ಮನೆ ತಗೋಗಲ್ಲ, ನಮ್ಮನೆ ತಗೊಳ್ದಿದ್ದು ತಮ್ಮ ತಮ್ಮ ಹೊಲದಲ್ಲಿ ಮಾಡ್ತಾರೆ. ಕೂಲಿ ಕರೆದ್ರೆ ಕೂಲಿಗೆ ಹೋಗ್ತಾರೆ, ದಂಡೆಯಲ್ಲಿರೋ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೇ, ಇನ್ನು ಯಾರಿಲ್ಲ.
0: ತಮ್ಮ ಒಂದು ಚಿಕ್ಕಬರಿ ಗಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರಮ್ಮ?
1: ಏನೇರೋ ಇರ್ತಾನೆ ಇನ್ಯಾರು, ಅವರು ಅಲ್ಲಿ ಒಂದಕ್ಕು ಎರಡಕ್ಕೂ ಅವರ ಬಂದಿಲ್ಲ ಇಲ್ಲಿಗ, ಇಲ್ಲಿ ಒಂದು ನಾಯ್ಕ ನಾನೇ ಇರೋದು.
0: ಒಂದು ಐದಾರು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರಿ ಇಲ್ಲಿ ಸಂಪೂರ್ಣವಾಗಿ?
1: ಸಂಪೂರ್ಣವಾಗಿ ಹೇಳ್ತಾನೆ, ನಾವು ಜೇನು ಕುರುಬರು, ಒಟ್ಟು ಜೇನು ಕುರುಬರು ನಾವು.
0: ಜೇನು ಕುರುಬರು?
1: ಜೇನು ಕುರುಬರು.
0: ತಮ್ಮ ಒಂದು ಈ ಚಿಕ್ಕಬರಿ ಗಾಡಿಯಲ್ಲಿ ಎಲ್ಲರೂ ಕೂಡ ಜೇನು ಕುರುಬರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ಅಲ್ಲಿರೋರು ಅಷ್ಟೇ, ನಾವು ಅಷ್ಟೇ, ಎಲ್ಲ ಒಂದೇ ಕುಡುಬ ನಾವು, ಅಂತರಿಂತರಿ ಜಾತಿ ಇಲ್ಲ, ನಾವು ಜೇನು ಕುರುಬ,
0: ಎಲ್ಲರೂ ಜೇನು ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತೀವಿ. ನೀವು ಮಾಡಿಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತೀರಮ್ಮ?
1: ಹೋಗಿ ಹೋಗಿ ಹೋಗಿ ಈಗ ಆಯ್ತು ಹೋಗೋದೇ ಇಲ್ಲ, ಈಗ ಐಕ್ ಅತ್ತಾಗ ಹೋಗೋರು ಕೇರಳಿದಕ್ಕ.
0: ಅಂದ್ರೆ ನೀವು ಮಾಡಿಲ್ಲಿ ಮಕ್ಕಳನ್ನ ಶಾಲೆ ಕಳಿಸ್ತಲ್ವೇ?
1: ಕಳಿಸ್ತೀವಿ, ಓಚೋಡಿ ಅಲ್ಲಿಗೂ ಹೋಯ್ತಾರ, ಚನ್ಗುಂಡಿಗೆ ಹೋಯ್ತಾರ, ಮುಸ್ಕಗುಂಡಿಗೆ ಹೋಯ್ತಿರು, ಈಗ ಬಿಟ್ಟು ಬಿಟ್ಟು ದಿನ ಮೇಟ್ರು ಬಂದಿದ್ರು ಐಕು ಕರ್ಕೊ.
0: ನಿಮ್ ಮಾಡಿಲ್ಲಿ ಶಾಲೆ ಇಲ್ಲ?
1: ಶಾಲೆ ಇಲ್ಲ, ಅವ್ನು ನೋಡಿ ಅಲ್ಲಿ ಚಿಕ್ಕಬರಿಗೆ ಇಲ್ಲಿ ಊರು.
0: ಅಂದ್ರೆ ನಿಮ್ಮ ಮಾಡಿ ಮಕ್ಕಳನ್ನೆಲ್ಲ ಶಾಲೆಗಾಗಿರ್ಬೋದು ಅಂಗನವಾಡಿಗಾಗಿರ್ಬೋದು ಬೇರೆ ಊರುಗಳಿಗೆ ಕಳಿಸ್ತಾ ಇದೀರ?
1: ಅಲ್ಲಿನೂ ಇಲ್ಲಿ ಹೋಗ್ಬಿಟ್ಟು ತಾನೇ ಬೇರೆ ಕಳಿಸಿರೋದು, ಕಳಿಸ್ತಿದ್ರು ಈಗ ಕಳಿಸೋದು ಯಾಕೆ ಕೇಳ್ಬೇಕು.
0: ಅಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆ ಕಳಿಸ್ತಿದ್ರ? ಸರಿಯಾಗಿ
1: ಸರಿಯಾಗಿ ಕಳಿಸ್ತಿದ್ರು, ಬೈಕ್ಲೇ ಬಿಟ್ಬಿಟ್ಟು ಬೇಕು ಚೆಲ್ಲಿ ಹೇಗೆ ದುಡ್ದ್ರ ಗೊತ್ತಾಯ್ತು. ನಾವು ಎಷ್ಟೋ ನಾವು ಹೇಳಿ ಹೇಳಿ ನಮಗೂ ಸಾಕಾಯ್ತು.
0: ಅದನ್ನ ನೀವು ಹೇಳಿದ್ರು ಕೂಡ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು.
1: ಕೇಳೋದು ಅಂದ್ರೆ ನೀವು ಹೋಗಿ ಅಂತಾರ, ನಮ್ಮ ಕಾಲದಲ್ಲಿ ಇದ್ದಿದ್ರೆ ನಾವು ಹೋಗು, ಆಗ ಇದ್ದಿದ್ರೆ ನನ್ನ ಲೈಕ್ ಎಲ್ಲ ಓದಿಸ್ಬೋದು, ಆಗ ಇಲ್ಲ.

0: ಇದ್ದನೆ ಎಲ್ಲ ಉತ್ಪತ್ತಿ ಆಗುತ್ತೆ. ಮನೆಗೆ ಬರ್ತಾರೆ ಗಿಫ್ಟ್ ತಕೊಂಡು ಐಕೊಂಡು ಕರ್ಕೋಬೇಕು.
1: ಅದೇ ಮತ್ತೆ ಹೇಳ್ತೀರಿ, ಹಿಂದಿನ ಕಾಲದಲ್ಲಿ ನಮ್ಗೆ ಓದೋದಕ್ಕೆ ತುಂಬಾ ಕಷ್ಟ ಇತ್ತು, ಶಿಕ್ಷಣ ವ್ಯವಸ್ಥೆ ಅನ್ನೋದು ಇರ್ಲಿಲ್ಲ. ಇವಾಗಿನ ಕಾಲದಲ್ಲಿ ಶಿಕ್ಷಣ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೋತಿದೆ. ನಮ್ಮ ಮಾಡಿ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡ್ರೆ ಅವ್ರು ತಮ್ಮ ಮುಂದಿನ ಜೀವನದಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಬಹುದು ಅಂತ ಕೆಲವು ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ದೀರಾ. ಆದ್ರೆ ತಮ್ಮ ಆಡಿಯಲ್ಲಿ ಮಕ್ಕಳು ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ. ಅಮ್ಮ ತಾವು ಏನಾದ್ರು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ, ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ ಕಾಡಿನಲ್ಲಿ?
0: ಹಾಗು ಚೆನ್ನಾಗಿತ್ತು. ಈಗ ಅದು ಇದು ಅದು ಇದು ತಿಂದ್ಬಿಟ್ಟು ರೋಗ ಪತ್ಕೊತ್ತು ನಮ್ಗೆಲ್ಲ. ಈಗ ಅಕ್ಕಿ ಕೊಡೋದು ಮೂರು ರೋಜು ಬಿಟ್ಟು ಕೊಡ್ತಾರೆ, ಅದು ತಗೊಂಡು ಮುಗಿಸಿನಿ. ಅದಕ್ಕೆ ಅದು ಆರೋಗ್ಯ ನಮಗಿಲ್ಲ, ಆರೋಗ್ಯ ಇಲ್ಲ ನಮ್ಗೆ. ಆಗಿನ ಆರೋಗ್ಯ ಈಗಿನ ಆರೋಗ್ಯ ನಾವು ಬರಲ್ಲ.
1: ಇವಾಗ ಕೂಡ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪಿನ ಕಿತ್ಕೊಂಡು ಬರ್ತಿದ್ರ?
0: ಈಗ ಹೋಗಲ್ಲ, ಈಗ ಆನ ಕಾಟ ಹುಲಿ ಕಾಟ ಹೋಗಲ್ಲ, ಈಗ ಸೌದಿಗೆ ಹೋಗಲ್ಲ, ಎಲ್ಲ ಗ್ಯಾಸ್.
1: ಪ್ರತಿದಿನ ಈ ಗೆಡ್ಡೆ ಗೆಣಸು ಸೊಪ್ಪನ್ನೆಲ್ಲ ತಿಂತ ಇದ್ರಿ?
0: ತಿಂತಿದ್ರು, ಈಗ ಇಲ್ಲ.
1: ಅವಾಗ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪನ್ನ ಕೆಲವು ಸಂದರ್ಭದಲ್ಲಿ ಯಾವ್ದೋ ಪ್ರಾಣಿಗಳು ನಿಮ್ಗೆ ಎದುರು ಬಂದು ಏನೋ ತೊಂದರೆಗಳು ಕೊಟ್ಟಿದ್ದು ಅಂತ ಮಾಡೋದು?
0: ಸರಿ, ಆಗ ಕಾಡೆಲ್ಲ ಬೇಯ್ತಿತ್ತು, ಈಗ ಬೇಯಲ್ಲ. ಈಗ ಒಬ್ರು ಹೋದ್ರು, ಒಂದು ಆಕಾಳು ಹೋದ್ರು, ಐದು ಆಳು ಹೋದ್ರು ಕೂಡಿ ಭಯ. ಆಗ ಒಬ್ಬೊಬ್ರು ಐದು ತಿರ್ಗಿ ಹಾಕೊಂಡು ಬರ್ತಿದ್ರು, ಈಗ ಕಾಮಂತ ಆಗಲ್ಲ. ಇಲ್ಲಿಂದಲ್ಲಿ ಹೋಗೋಕೆ ಭಯ, ಹುಲಿ ರಾತ್ರಿ ಹೊತ್ತು ಹಂಗೆ ಸಟ್ಗ ಎಸರಾಗಿರ್ಬೇಕು.
1: ಇವಾಗಲೂ ಹಾಡಿ ಒಳಗಡೆ ಪ್ರಾಣಿಗಳನ್ನು ಬರ್ತಾವ ಈ ಕಡೆ?
0: ಅವ್ರು ಬರೋಕೇನ ನಮ್ಮ ಕಣ್ಣಿಗೆ ಒಂದುಗಳು ಬಂದ್ಬಿಡ್ತು. ಆ ಥರ ಏನ ಇರೋಗಂಟ ಇರೋದು ಸತ್ರ ಹೋಗ್ಲ. ಸರ್,
1: ಹಿಂದಿನ ಕಾಲ ಜೀವನ ಹೇಗೆ ಅನಿಸ್ತಿತ್ತಮ್ಮ ನಿಮ್ಗೆ ಅವಾಗ?
0: ಪೈಲಾಗಿತ್ತು. ಆಗ ಮಾಂಸ ಗಿಂಸ ಎಲ್ಲ ತಿಂತಿದ್ರು, ಬೇರೆ ಗಟ್ಟಿಗೆ ಆರೋಗ್ಯ ಇತ್ತು. ಈಗೇನಿಲ್ಲ, ಕೋಳಿ ಮಾಂಸ ತಿನ್ನೋದು, ಅದು ತಗೊಂಡ್ಬಂದು ತಿಂದ್ರೆ ಆದ್ರೆ
1: ಅಂದ್ರೆ ಆ ಗೆಡ್ಡೆ ಗೆಡ್ಸ್ತೆಲ್ಲ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು ನೀವು ತಂದು?
0: ಗೆಡ್ಡೆ ಗೆಣಸು ಆಗ ತಗೊಂಡ್ಬಂದು ಬೇಯಿಸಿ ಐಕೊಂಡು ನಾವು ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ಮನೆ. ಆಗ ಅಕ್ಕಿಗಿಕ್ಕಿಲ್ಲ, ಹಂಗೆ ಕುತ್ಕೊಂಡು ಬೀಸ್ಬೇಕು, ಹಾಗೆಂಗ ಎಟ್ಟು ಮಾಡ್ಕೊಂಡು ಐಕೊಳ್ಗೆ.
1: ನಿಮ್ಗೆ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಮಾಡ್ತಿದ್ದ ಜೀವನ ತುಂಬಾ ಚೆನ್ನಾಗಿ ಅನಿಸ್ತಿದ್ದು, ಇವಾಗ ಮಾಡ್ತಿದ್ರು ಇಲ್ಲಿನ ಜೀವನ ಚೆನ್ನಾಗಿ ಅನಿಸ್ತಿದ್ದು, ಎರಡರಲ್ಲಿ ಯಾವ ಜೀವನ ತುಂಬಾ ಚೆನ್ನಾಗಿದೆ ಇವಾಗ ಜೀವನ ಮಾಡಕ್ಕೆ?
0: ಈಗ ನಾವು ಸ್ವಲ್ಪ ಗೋಸಿ, ಈಗ ಎಲ್ಲಿ ಮನೆ ಬರ್ತದಲ್ಲ, ರೋಸಲ್ಲಿ ಅಮ್ಮ ಕಲ್ಲಿ ಅಕ್ಕಿ ರಾಗಿ ಎಲ್ಲ ಕೊಡ್ತಾರೆ. ಈಗ ಎರಡು ಹೊತ್ತು ಮೂರು ಹೊತ್ತು ಕೂತ್ಕೊಂಡು ನೋಡ್ಬೋದು.
1: ಇವಾಗ ಸರ್ಕಾರ ನಮ್ಗೆ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದೆ, ಇದರಿಂದ ನಮ್ಮ ಜೀವನ ನಡೆಸಿಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆ, ಇಲ್ಲಿನ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಇವಾಗ ಕಾಡಿನ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೂ ಇವಾಗ ಸೇವನೆ ಮಾಡ್ತಿದ್ರಲ್ಲ, ಅಂದ್ರೆ ಸರ್ಕಾರ ಕೊಡ್ತಿದ್ರಲ್ಲ ನಿಮ್ಗೆ ಆಹಾರ ಪದಾರ್ಥಗಳು, ಇವೆರಡಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಯಾವ್ದು ತುಂಬಾ ನಿಮ್ಗೆ ರುಚಿ ಕೊಡ್ತಿರ್ತಮ್ಮ ಅವಾಗ?
0: ಅದನ್ನು ರುಚಿ ಇದನ್ನು ರುಚಿತೆ, ಇನ್ನೇನು ಮಾಡ ತಿನ್ನೋತಾನೆ. ಇದೇನು ಎಣ್ಣೆ ಅದು ಇದು ಕಾಳು ಕಡ್ಡಿ ಎಲ್ಲ ಕೊಡ್ತಾರೆ.
1: ಈಗ ತಿಂಗಳು ತಿಂಗಳು ಬರ್ತಾ ಇದೆಯಾ?
0: ಈಗ ಎರಡು ತಿಂಗಳು ಬಂದಿಲ್ಲ, ಅದಕ್ಕೆ ಸ್ವಲ್ಪ ಕಾಳು ತೊಂದ್ರೆ. ಅಕ್ಕಿನ ಕೊಡ್ಮೇಲೆ ಈ ಸತಿ ತಕೊಂಡು ಬೆಳ್ಳ ಹಾಕ್ಬಿಟ್ಟು ಬಂದಿರೋದು, ಅಕ್ಕಿನ ಸೊಸೈಟಿಲ್ಲ ಕೊಟ್ಟಿಲ್ಲ, ಅಕ್ಕಿ ತೀರೋಯ್ತು ಇನ್ನು ಮುಂದೆ ತಿಂಗೆ.
1: ಮತ್ತೆ ಇವಾಗ ಮನೇಲಿ ರೇಷನ್ ಪದಾರ್ಥಗಳು ಇಲ್ಲದೆ ಹೋದಾಗ ಯಾವ ರೀತಿ ಅಡುಗೆ ಮಾಡ್ಕೊಂಡು ಹೋಗ್ತೀರ ಮತ್ತೆ ಆಗಿದ್ರೆ?
0: ಏನೋ ದುಡ್ಡು ಹೋಗಿ ತಗೊಬರೋದು ಅಂಗಡಿಗೆ, ಏನೂ ಮಾಡೋಕ್ಕಾಗ.
1: ಅಮ್ಮ ಆಗಿದ್ರೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ತಾವುಗಳು ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ?
0: ಆಗ ಕಾಡು ಕಾಡಲ್ಲಿ ಇರೋದು, ಈ ಊರು ಸೇರ್ತಿತ್ತಿಲ್ಲ, ಈಗೀಗ ಬಂದು ಸೇರಿರೋದು ನೋಡಿ. ಈಗೀಗ ಬಂದು ಮನೆ ಕಟ್ಕೊಂಡು ಕೂತಿರೋದು, ಸ್ವಂತದವ್ರಿಗೆ ಹೇಳಿ ಹೇಳಿ ಹೇಳಿ ಹೇಳಿ ಒಂದಿಷ್ಟೆಲ್ಲ ಮನೆ ಕೊಟ್ಟು ರೋಡು ಆಯ್ತು, ಚೇತು ಆಯ್ತು, ಇನ್ನೇನು. ಆಗ ಹೆರಿಗೆಯಲ್ಲಿ ನಾವು
1: ಆಸ್ಪತ್ರೆಗಳು,
0: ಆಗ ಆಸ್ಪತ್ರೆ ಇಲ್ಲ, ನನ್ನ ಐಕೊಂಡಲ್ಲಿ ಒಂದು ಆಸ್ಪತ್ರೆಗೆ ಹೋಗಿಲ್ಲ ನಾನು ಮನೇಲಿ. ಈಗ ನಾವು ಸಟ್ಟಿಗೆ ಆಸ್ಪತ್ರೆ ಹೊಟ್ಟೆ ಮೂವತ್ತು ಬಿಟ್ಟರು ಆಸ್ಪತ್ರೆ, ನನ್ನ ಐಕೊಂಡೆಲ್ಲ ನಮ್ಮ ಮನೇಲಿ ಒಂದಿನವರು ನಾ ಆಸ್ಪತ್ರೆ ಮನೆಗೆ ಹೋಗಲಿ.
1: ಹಾಗಿದೆ, ಏನು ತಮಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ, ಅಂದ್ರೆ ಇವಾಗ ಜ್ವರ ಆಗಿರ್ಬೋದು ಕೆಮ್ಮಾಗಿರ್ಬೋದು, ಅದಕ್ಕೆ ಯಾವ ರೀತಿ ಎಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀರಿ ಅವಾಗಿನ ಕಾಲದಲ್ಲಿ?
0: ಆಗ ನಮ್ಮ ದೇವ್ರು ಚೆನ್ನಾಗಿತ್ತು, ನಾವು ಹೇಳಿದ್ರೆ ಸಾಕು, ಅದು ಇದು ಎಲ್ಲ ತಗೊಂಡು ಕುಡಿಸ್ತಿದ್ರು, ತರುತ್ತಿದ್ರು, ಮಾಡ್ತಿದ್ರು. ರೈತರಿಗೆ ಏನಿಲ್ಲ, ನಮ್ಗೆ ಏನಿಲ್ಲ, ಚೆನ್ನಾಗಿದೆ. ಈಗ ರೋಗ
1: ಅಂದ್ರೆ ತಾವುಗಳು ಹಿಂದಿನ ಕಾಲದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ಆ ತಮ್ಮ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ಗುಣವಾಗ್ತಾ ಇದ್ರಿ?
0: ಈಗ ಹೆಂಗಸುಗಳೆಲ್ಲ ಆಸ್ಪತ್ರೆಗೆ, ಒಂದು ಮೂರು ಗಂಡೈಕ ಮೂರು ಜನ ಹೆಣ್ಣೈಕ ಮನೇಲಿ ಅಂದ್ರೆ ಮತ್ತೆ ನಾವು ಮಂಜಿನವರು ಆಸ್ಪತ್ರೆ ಮನೆಗೆ ಹೋಗಿದ್ವಿ. ಈಗಲೂ ಅಷ್ಟೇ, ಏನಾರು ಅಂದ್ರೆ ನಾ ಆಸ್ಪತ್ರೆಗೆ ಹೋಗಲ್ಲ, ಸೂಜಿ ಗೀಜ ಹಾಕ್ತೀನಿ, ನಮ್ಮನೆಗೆ ಕಾಲು ಕೊಡ್ತೀನಿ, ವಾಚಾಯ್ತು.
1: ಸಣ್ಣ ಪುಟ್ಟ ಆರೋಗ್ಯದ ಮೇಲೆ

0: ಹೇಳ ಬಂದ್ರೆ ನೀವು ದೇವ್ರನ್ನ ಕೇಳ್ಕೊತೀರ?
1: ಕೇಳ್ಕೊತೀನಿ, ನಮ್ಗೆ ಅದೇ ನೋಡ್ರಿ, ಅದೇ ವಾಚೆ.
0: ದೇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀರ?
1: ನಂಬಿಕೆ ಇಟ್ಟಿವಿ.
0: ಅಂದ್ರೆ ನೀವು ಇದುವರೆಗೂ ಕೂಡ ಒಂದು ಮಾತ್ರೆ ಆಗಿರ್ಬೋದು, ಒಂದು ಇಂಜೆಕ್ಷನ್ ಆಗಿರ್ಬೋದು ಹಾಕಿಸ್ಕೊಂಡಿಲ್ಲ ನೀವು?
1: ಒಂದ್ ವರ್ಷ ಆಯ್ತು ನಾ ಹಾಕ್ಸ್ಕೊಂಡು, ಈಗ ಹಾಕ್ಸ್ಕೊಂಡಿಲ್ಲ, ಜೀವನ ಮಾಡ್ಕೊಂಡೇನಿ.

0: ಆರೋಗ್ಯ ಹೇಗಿದೆ ಅಮ್ಮ ಇವಾಗ?
1: ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು
2: ನಂಬಿರೋ ನಿಮ್ಮ ಸಮುದಾಯದ ದೇವ್ರ ನಿಮ್ಮನ್ನ ಕಾಪಾಡ್ತಾ ಇದ್ದೀನಿ.
1: ನಾವು ಚೆನ್ನಾಗಿದ್ರು ಅದು ಚೆನ್ನಾಗಿದೆ.
0: ಹಾಗೆ ನಮ್ಮ ಅಡಿಯಲ್ಲಿ ಯಾವೆಲ್ಲ ಸ್ವಸಹಾಯ ಸಂಘಗಳು ಮಾಡ್ಕೊಂಡು ಹೋಗ್ತಿದ್ದೀರಾ ನಿಮ್ಮ ಅಡಿಯಲ್ಲಿ?
1: ಕಟ್ಟಿ ಸಂಘದಲ್ಲಿ ಕಟ್ಟಿ ಕಟ್ಟಿ ಸಂಘದವ್ರ ಹೆಂಗಸುಗಳು ಎಲ್ಲ ಸೇರಿದ್ರೆ ದುಡ್ಡು ಹೋಗ್ತದೆ. ನಿಮ್ ದುಡ್ಡು ತಕ್ಕೋಗಿ ದುಡ್ಡು ಅದಲ್ಲ ನಿಮ್ದು ಸಂಘದಲ್ಲಿ ಅಂತಾರೆ ಹೆಂಗಸುಗಳು ಕೇಳೋದು.
0: ಇವಾಗಲ ಸಂಘ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ?
1: ಈಗ ಸಂಘದವನೇ ಬರಲ್ಲ, ಇಲ್ಲಿಗ
0: ನಿಲ್ಸ್ಬಿಟ್ಟಿದ್ರ
1: ಸಂಘ ನಿಲ್ಸ್ಬಿಟ್ಟಾರ. ಅವರೇ ನಿಲ್ಸಿರೋದು, ನಾವು ನಿಲ್ಸಿಲ್ಲ. ಸ್ವಾಮಿ ಸೋಮವಾರ ಬರ್ತಾನೆ, ಇಲ್ಲಿಗೆ ಬರಲ್ಲ, ಅಲ್ಲಿಗೆ ಹೋಯ್ತಾನೆ.
0: ನೀವು ಕೇಳಿಲ್ವಮ್ಮ ಯಾಕೆ ಇಲ್ಲಿ ಬರಲ್ಲ ಅಂದ್ಬಿಟ್ಟು? ನೀವು
1: ನಾ ಕೇಳಿದೆ, ಇದೇನಪ್ಪ ಯಾರು ಗೊತ್ತು, ಸಂಘ ಪುಸ್ತಕ ದುಡ್ಡು ಎಲ್ಲ ಅದಂತು.
0: ಎಷ್ಟು ಕಟ್ಕೊಂಡು ಹೋಗ್ತಿದ್ರ ವಾರಕ್ಕೆ?
1: ವಾರಕ್ಕ ಜಾಸ್ತಿ ಇದ್ರೆ ಒಂದು 50 ಅಂದ್ರೆ 20 ಅಂದ್ರೆ 40 ಅಂದ್ರೆ 30 ಎಲ್ಲ ಕೊಡ್ತೀವಿ.
0: ಈ ಸಂಘದಿಂದ ನಿಮ್ಗೆ ಅನುಕೂಲ ಆಗ್ತಿದೆ?
1: ಅನುಕೂಲ ಸಂಘದ ಪುಸ್ತಕ ಎಲ್ಲದ ಇಲ್ಲಿ ನಂತು ದುಡ್ಡು ಮಾಡಿದ್ದೀನಿ ಸಂಘದ ಪುಸ್ತಕ.
0: ಏನಾದ್ರು ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ಆ ದುಡ್ಡನ್ನ ಬಳಸ್ಕೋತೀರ?
1: ಕಷ್ಟ ಆದ್ರೂ ಕೂಡ ನಾವು ಬಳಸಲ್ಲ. ಹೆಂಗೆ ಅವರು ಲೆಕ್ಕ ಮಾಡಿ ಮಡಗ್ಬಿಟ್ಟು ಹೋಯ್ತಾರ ಹಂಗೆ ಇನ್ನು ಕೊಟ್ಟಿದ್ರೆ ಅವ್ರೇನಂತಾರೆ, ನೀ ತಕೊಂಡು ತಿಂದಿದ್ದೀಯ ದುಡ್ಡು ಕೊಟ್ಟು ಅಂತಾರೆ. ಎಲ್ಲಿ ಕೊಟ್ಟು ಅದಕ್ಕಾಗಿ ಅವ್ರು ಹೆಂಗೆ ಮಾಡಬಾರ ಹಂಗೆ ಮಾಡಿದ್ರು. ಯಾವತ್ತರ ಬಂದೇ ಬರ್ತಾರ ಆಯ್ಕೆ ಹೇಳ್ತೀನಿ, ನನಗೆ ಗೊತ್ತು ಇಷ್ಟು ಜನ ಎಲ್ಲಿಗೆ ಹೋಗಿದ್ರಿ ಅಂತೀನಿ ಅಂದ್ರೆ ನಾವು ನನ್ನ ಐಕ ಮಕ್ಕಳು ನಾ ಎಲ್ಲಿಗೆ ಹೋಗಲ್ಲ ಈ ಜಾಗ ಬಿಟ್ಟು.
0: ಅದೇ ಇದೇ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತೀವಿ, ಈ ಜಾಗ ಬಿಟ್ಟು ನಾವು ಎಲ್ಲಿಗೂ ಕೂಡ ಹೋಗಲ್ಲ ಅಂತ ಹೇಳ್ತಿದ್ದೀನಿ. ಈ ಮೂಲಕ
1: ಹೋಗಲ್ಲ, ನಾನು ಹೋಯ್ತೀನಿ, ನನ್ನ ಐಕ ಹೋಯ್ತಾರ ನಾನು ಹೋಯ್ತೀನಿ ಬರ್ತೀವಿ. 3 ಜನ 4 ದಿನ 1 ವಾರ 2 ವಾರ ಇದ್ದು ಬಂದ್ರು, ಇನ್ನೇನು ಇಲ್ಲ ಅಂದ್ರೆ ಚೆನ್ನಾಗಿನಿ.
0: ಹಾಗೆ ನಮ್ಮ ತಾವುಗಳು ಇಂದಿನ ಕಾಲದಲ್ಲಿ ಆಚರಿಸ್ಕೊಂಡು ಹೋಗ್ತೀನಿ ಅಂತ ತಮ್ಮ ಸಂಪ್ರದಾಯ ಹಬ್ಬಗಳ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತಿದ್ರಿ?
1: ಯಾವ ಹಬ್ಬ ಮಾಡ್ತೀವಿ ಕೇರಳದ ಕಾಲ ಹೋಯ್ತು ಕರೆದ್ರ ಅವರು ದೇವ್ರ ಹಬ್ಬ ಮಾಡಕ್ಕ ಇಲ್ಲೆಲ್ಲ ತೀರ್ಸ್ಬಿಟ್ಟು ಇದ್ದವರೆಲ್ಲ ತೀರ್ಸ್ಬಿಟ್ಟು ಎತ್ತಗೆ ಹೋಗಿದ್ವಿ ನನ್ನ ಐಕನ್ನ.
0: ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಮ್ಮ ನೀವು?
1: ಏನಮ್ಮ ಮಾಡೋದು, ದುಡ್ಡು ತಕ್ಕೊಳ್ಳೋ ಕೊಡ್ತೀವಿ ಅವ್ರಿಗೆ, ಅವರದು ಇದು ಅಕ್ಕಿ ಗಿಕ್ಕಿ ಸಾಮಾನ ಗೀಮನ ತಕ್ಕ ಬಂದು ಅಡುಗೆ ಗಿಡ್ಗ ಮಾಡಿ ಎಲ್ಲ ಮಾಡಿ ಎಲ್ಲ ಊಟಕ್ಕೆ ಇಕ್ತಾರೆ. ಊಟಕ್ಕೆ ಇಕ್ಕಿ ಊಟ ಮಾಡಿಬಿಟ್ಟು ದೇವ್ರ ಕರೆದು ಎಲ್ಲ ಸಮ ಮಾಡಿ ದೇವ್ರ ಕಾಲು ಹಿಡಿದ್ಬಿಟ್ಟು ಬರ್ತೀವಿ. ಕುರುಳು ಉರಿಸ್ತಾರ, ತಮಟೆ ಬಡಿತಾರ, ಅಷ್ಟೇ. ಇನ್ನೇನು ಗಂಡೈಕ ಕುಣಿತ ಹೆಂಗಸುಗಳು ಕುಣಿತ ಎಲ್ಲ ಅದ ನಮ್ಮ ಜೊತೆಗೆ ಆವತ್ತು ಬರಬೇಕು ನೀವು.
0: ಅದೇ ಯಾವ ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ತೀರಮ್ಮ ಈ ಹಬ್ಬಗಳನ್ನೆಲ್ಲ?
1: ಹಬ್ಬಗಳೇನ ಎಲ್ಲ ಸಾಮಾನು ತಕ್ಕ ಬರ್ತಾರೆ ಮಾಡ್ತಾರೆ. ಈ ಗೌಡ್ಗಳು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಬೇಸಿಗೆ ಗೊತ್ತು.
0: ಅಂದ್ರೆ ಹಬ್ಬಗಳಲ್ಲಿ ನೀವು ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತೀವಿ?
1: ಈಗಾಗಲಮ್ಮ ಎಲ್ಲ ತೀರೋಯ್ತು, ಮುಂದಕ್ಕಿನ್ನೂ ಮಾಡ್ತಾರೆ.
0: ಎಲ್ಲ ಅಡಿಯವರು ಕೂಡ ಒಗ್ಗೂಡಿ ನಿಮ್ಮ ಸಂಪ್ರದಾಯ ಹಬ್ಬಗಳನ್ನು ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತೀರಾ?
1: ಪಾಯಸ, ಹುಳಿ, ಅನ್ನ, ಕೇಸರಿ ಬಾತು ಎಲ್ಲ ಮಾಡ್ತಾರೆ.
0: ಊಟದ ವ್ಯವಸ್ಥೆನೂ ಕೂಡ ಮಾಡಿರ್ತೀರಾ? ಅಕ್ಕಪಕ್ಕದ ಗ್ರಾಮದವರೆಲ್ಲ ಬರ್ತಾರ?
1: ಬರ್ತಾರೆ ಬರ್ತಾರೆ, ಹೇಳ್ಬಿಟ್ರೆ ಸಾಕು.
0: ಎಷ್ಟು ದಿನದವರೆಗೆ ಮಾಡ್ತೀರ ಹಬ್ಬಗಳನ್ನೆಲ್ಲ?
1: ಒಂದಿನ ಚಂದ ಗಂಟೆ ಬೆಳಗ್ಗೆ ಗಂಟೆ ಅಂದ್ಕೊಂಡು ಆಮೇಲೆ ಎಲ್ಲ ಆಗ್ಬಿಟ್ಟು ಅದರ ಜನಕ್ಕೆಲ್ಲ ಊಟ ಬಡಿಸ್ತಾರೆ. ಊಟ ತಿಂದ್ಬಿಟ್ಟು ರಾತ್ರಿ ಹೊತ್ತು ಮನೆ ಕೊಡದಲ್ಲಿ ಪುನಃ ಬೆಳಗ್ಗೆ ಹೊತ್ತು ನಮ್ಮ ದೇವ್ರಿಗೆ ಸರಿಯಿಲ್ಲ, ಒಂದಿಲ್ದ್ರೊಂದು ಪುನಃ ಬೆಳಗಾಗಿ ಎಲ್ಲ ಅಡುಗೆ ಮಾಡ್ತಾರೆ. ಊಟ ಗೀಟ ಮಾಡಿಬಿಟ್ಟು 5 ಗಂಟೆಗೆಲ್ಲ ಅವ್ರವ್ರ ಮನೆಗೆಲ್ಲ ಹೊಂಟೋಗ್ಬೇಕು.
0: ಅಂದ್ರೆ ಒಂದು ರಾತ್ರಿ ಅಲ್ಲೇ ಉಳ್ಕೊಂಡಿರ್ತೀರ?
1: ಒಂದು ರಾತ್ರಿಯಲ್ಲಿ ಬೆಳಗಾಗಿ ಬತ್ತು ಅದು 5 ಗಂಟೆಗೆ ಬತ್ತಿ, ಒಂದೊಂದು ಸತಿ 6 ಗಂಟೆಗೆ ಬತ್ತಿವಿ. ತೀರ್ದಿದ್ರು ಹಣ್ಣು ಕಾಯಿ ಎಲ್ಲ ಕರ್ಪುರ ಗಂದ್ ಕಡೆ ಎಲ್ಲ ತಕ್ಕೈತಿ ಪೂಜೆ ಮಾಡೋದು.
0: ದೇವ್ರ ಪೂಜೆನ ಪ್ರತಿದಿನ ಮಾಡ್ತೀರಾ ಇಲ್ಲಂದ್ರ ಹಬ್ಬದ ಸಮಯದಲ್ಲಿ ಮಾಡ್ಕೊಂಡು ಹೋಗ್ತೀರಾ? ಹೇಗೆ
1: ಪ್ರತಿ ದಿನ ಮಾಡ್ತೀವಿ, ಸಾರಿಸಿ ಕೇರಿಸಿ

0: ಈಗ ನೀವು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿರಂತ ಈ ಸಂಪ್ರದಾಯ ಹಬ್ಬಗಳನ್ನ ತಮ್ಮ ಆಡಿಲಿ ಇವಾಗಿನ ಮಕ್ಕಳಿಗೆ ಕೂಡ ಹೇಳ್ಕೊಡ್ತಾ ಇದ್ದಾರಾ, ಕಲಿತಾ ಇದ್ದಾರಾ ಮಕ್ಕಳಿಗೆ?
1: ನಾವೆಲ್ಲ ಹೇಳ್ಕೊಡ್ತೀವಿ, ಮಾಡ್ತೀವಿ. ಈಗ ನಾಯ್ಕು ಕಲಿಸ್ಬಾರ್ದು, ಅವ್ರಿಗೆ ಗೊತ್ತು ಮಾಡಮ್ಮ. ಈಗ ನಾಯ್ಕು ಕಲಿಸ್ಬೇಕು, ನಾವೇ ಮಾಡ್ತೀವಿ, ನಿಂತ್ಕೊಂಡು ಹೋಗ್ತಾರೆ.
0: ನೀವು ಹೇಳ್ಕೊಡ್ತೀರಮ್ಮ ಮಕ್ಕಳಿಗೆಲ್ಲ?
1: ಒಬ್ಬ ಒಂದು ಮೊಮ್ಮಗ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿರೋದು, ಒಬ್ಬ ಕೇಳೋಗ ಹೋಗೋದು ಆಸೆ ಇದ್ದಿದ. ಈಗ ಮದುವೆ ಗಿಡ ಮಾಡ್ಬೇಕಂದ್ರೆ ರಾಂಡಾಗಿ ಮಾಡ್ತಾರೆ, ಈಗ ಗೋಳ್ ಗೋಳ್ ಮಾಡೋಕೆ ಮಾಡ್ತಾರೆ. ಈಗ ಮಾಡಿ ಆಗ ನೋಡಿ,
0: ಹಾಗೆ ನಮ್ಗೆ ಬಹಳ ಸಂತೋಷ. ಕಾಣಲು ಮಾಡ್ತಿದ್ದ ಕಾಣಿನ ಜೀವನ ಬಗ್ಗೆ, ಹಾಗೆ ಕಾಣಲು ಸೇವಿಸ್ತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ತಾವೇ ಹಿಂದಿನ ಕಾಲದಲ್ಲಿ ಕಾಣಲು ಇದ್ದಾಗ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತಿದ್ರಿ, ಅದೇ ಹಬ್ಬಗಳನ್ನ ಇವಾಗಲೂ ಕೂಡ ತಮ್ಮ ಆಡಿಲಿ ಮುಂದುವರಿಸ್ಕೊಂಡು ಹೋಗ್ತಿದ್ರ, ಇದ್ರ ಕುರಿತು ಒಂದು ಒಳ್ಳೆ ಮಾಹಿತಿಯನ್ನ ನಮ್ಮ ಕೇಳುಗರು ತಿಳಿಸ್ಕೊಟ್ಟಿದ್ರ. ಹಾಗೆ ನಮ್ಮ ತಮ್ಮ ಒಂದು ಯಾಡಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮೇಲೆ?
1: ಮನ ಸಮಸ್ಯೆ, ಇದೊಂದು ರೋಗಾಯ್ತು, ಇದೊಂದು ಮನ ಆಯ್ತು, ಚೇತುವಾಯ್ತು, ಏನ ನಮ್ಮ ನೀರು ಕೊಚ್ಚಿ ತುಂಬ್ರಿ,
0: ಕುಡಿನೀರು ಸಮಸ್ಯೆ ತುಂಬಿದೆ.
1: ಅದಕ್ಕೆ ಸಡ್ಕ ಹೊರದೊಟ್ಟೆ, ಒಂದು ಬೋರ್ ಆದ ಅಲ್ಲಿ ದೂರ ಹೊತ್ತು ನೀರು ಬರಲ್ಲ, ನಮ್ಮ ನೀರು ಅಂತ ನಮಗೆ ಬೇಕು. ಈಗನ ಸರಿ ಬ್ಯಾತು ಗೊತ್ತು, ಬಹಳ ತೊಂದ್ರೆ ನಮ್ಗೆ.
0: ಅದೇ ಬೇಸಿಗೆ ಕಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ,
1: ಕಷ್ಟ ಆಗ್ತಾನೆ ಆಗ ಕಷ್ಟ. ಈಗ
0: ಹಾಗೇನೆ ಇವಾಗ ಯಾಡಿಲಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ, ಯಾವ್ದಾದ್ರು ಕಾಡು ಪ್ರಾಣಿಗಳು ನಿಮ್ಮ ಮಾಡಿ ಒಳಗೆ ಪ್ರವೇಶ ಮಾಡಿದ್ದುಂಟ? ಯಾವ್ದಾದ್ರು ಪ್ರಾಣಿಗಳು ಬಂದಿದಾವ ನಿಮ್ಮ ಮಾಡಿ ಒಳಗಡೆ?
1: ಒಂದ್ ದಿವಸ ಇಲ್ಲಿಗಡೆ ಬಂದು ಹೋಯ್ತಾನ, ನಾವೆಲ್ಲ ನಿಂತ್ಕೊಂಡು ನೋಡೋದು ಮೊಟ್ಟೈತು ನೋಡಿ,
0: ಮನೆ ಮುಂದೆ
1: ಅಂದ್ರೆ ಏನು ಮಾಡ್ಬೇಡ. ಒಂದೊಂದ್ ದಿವಸ ಇಲ್ಲಿಗಡೆ ಹೋಯ್ತದ ರೋಡ್ ಗಳಿ ಅಂದ್ರೆ ಸದ್ದು ಮಾಡಲ್ಲ, ಪಟಾಸು ಕಿಟ ಸೈಕ ಓಡಿಸ್ತು ಅದ್ರಿಸ್ಬಿಟ್ರು ಮೊಟ್ಟೈತು. ಈಗ ಎಷ್ಟು ಗಾಚಿ ಬುತ್ತಿ ಒಳಗೆ ಕೂತಿತ್ತು ನಾವು.
0: ಆಗ ಹಿಂದಿನ ಕಾಲದಲ್ಲಿ ಕಾಡಲ್ಲಿ ಜೀವನ ಮಾಡ್ತಿದ್ದಾಗ ತುಂಬಾ ಕಷ್ಟದಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಹಳ ಸಂತೋಷ ಅಮ್ಮ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಚಿಕ್ಕಬರಿಗಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ತಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಿದ್ದಂತಹ ತಮ್ಮದೇ ವಿಶಿಷ್ಟವಾದ ಹಬ್ಬಗಳ ಬಗ್ಗೆ, ಹಾಗೆ ತಾವು ಮಾಡ್ಕೊಂಡು ಹೋಗ್ತಿದ್ದ ಕಾರಣ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೆ ತಮ್ಮ ಒಂದು ಮುಖ್ಯವಾಗಿ ಚಿಕ್ಕಬರಿಗಾಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಚಿಕ್ಕಬರಿಗಾಡಿಯ ನಿವಾಸಿಗರಾದ ಶ್ರೀಮತಿ ಕಾಳಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಾಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗ ಕಾಡು ನಂಗ ಜನ.
4: ಕಾಸುಕಿಯ ಕುರುಬಾರು
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಇದುವರೆಗೂ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಚಿಕ್ಕಬರ್ಗಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಪೊಲೀಸ್ ಇಲಾಖೆಯ ಸೇವೆಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಮೈಸೂರು ಜಿಲ್ಲೆಯ ಹುಣಸೂರು ವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಕಾರ್ಯಚಟುವಟಿಕೆಗಳು, ಆನ್ಲೈನ್ ವಂಚನೆ ಪ್ರಕರಣಗಳು ಮತ್ತು ಸೈಬರ್ ಕ್ರೈಂ ಅಪರಾಧಗಳು, ರಸ್ತೆ ಸುರಕ್ಷತೆ ಮತ್ತು ಸಂಚಾರಿ ನಿಯಮ ಪಾಲನೆ, ಅಕ್ರಮ ಮದ್ಯ ಮಾರಾಟ ಸಮಸ್ಯೆಗಳು ಹಾಗೂ ಸಾರ್ವಜನಿಕರ ಇನ್ನಿತರ ಸಮಸ್ಯೆಗಳ ಕುರಿತು ಉಪ ಪೊಲೀಸ್ ಅಧೀಕ್ಷಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ

0: ಮ್ಯೂಚುಯಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
1: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ.

0: ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
6: వ్యక్తికి జమీన్, ఘర్, గహనే యా దూసరా కోయి సామాన్ बीमारी के खर्च में बिकने से बचा है, गिरवी रखने से बचा है, तो ये ఆయుష్మాన్ భారత్ की बहुत बड़ी सफलता है.
5: 12 సంవత్సరాల విశ్వాసం, అభివృద్ధి, ప్రజా సంక్షేమం.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ಮಹತ್ವವನ್ನು ಕುರಿತು ಸರ್ಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
0: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
7: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
0: ಮಾನಸಿಕ,
7: ದೈಹಿಕ,
0: ಸಾಮಾಜಿಕ ಸುಸ್ಥಿತಿ,
7: ಮಹಿಳೆಯರು,
0: ಮಕ್ಕಳು,
7: ಹಿರಿಯರು,
0: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
7: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
0: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇಂದಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ಸರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ರಕ್ತದಾನ ದಿನದ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ನಮಸ್ಕಾರ, ಧನ್ಯವಾದಗಳು.
4: ಸರ್, ಪ್ರತಿ ವರ್ಷ ಜೂನ್ 14ರಂದು ಈ ಒಂದು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ.

0: ಏನ್ ಸರ್ ಯಾಕೆ ಈ ಒಂದು ಪ್ರತಿ ವರ್ಷ ಈ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ, ಮತ್ತೆ ಈ ಒಂದು ದಿನದ ಉದ್ದೇಶ ಏನನ್ನೋದ್ರ ಬಗ್ಗೆ ತಾವು ತಿಳಿಸಬಹುದಾ ಸರ್?
1: ದಿನದ ಮುಖ್ಯ ಮಹತ್ವ ಏನು ಅಂದ್ರೆ, ಜೂನ್ 14 ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂತ ABO ಬ್ಲಡ್ ಗ್ರೂಪ್. ಈಗ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಬ್ಲಡ್ ಗ್ರೂಪ್ ಅಂದ್ರೆ ABO ಅಂತ ಹೇಳ್ತೀವಲ್ಲ, ಅದನ್ನ ಕಂಡಿಡಿದವರು ಕಾರ್ಲ್ ಲ್ಯಾಂಡ್ಸ್ಟೀನರ್. ಅವರ ಒಂದು ನೆನಪಿಗೋಸ್ಕರ ಒಂದು ಹಾಗೆ ಈ ರಕ್ತದಾನದ ಮಹತ್ವ ತಿಳಿಸ್ಕೊಡಕ್ಕೆ, ರಕ್ತದಾನಿಗಳನ್ನ ಅಭಿನಂದಿಸ್ಲಿಕ್ಕೆ, ಮತ್ತು ರಕ್ತದಾನದ ಸೇಫ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ, ಸೇಫ್ ಬ್ಲಡ್ ಅಂತ, ಸುರಕ್ಷಿತವಾದ ಒಂದು ರಕ್ತದಾನವನ್ನ ಮಾಡಲಿಕ್ಕೆ ಜನಗಳನ್ನ ಪ್ರೇರೇಪಿಸಿ ಅವ್ರನ್ನ ಅಭಿನಂದಿಸೋದಕ್ಕೋಸ್ಕರ ಈ ರಕ್ತದಾನದ ಜೂನ್ 14 ವಿಶ್ವ ರಕ್ತ ದಿನವನ್ನು ಆಚರಿಸಬೇಕು ಅಂತ ಪ್ರಾರಂಭ ಮಾಡಲಾಯಿತು. ಇದು ಮೂಲತಃ ಅಮೆರಿಕದಲ್ಲಿ ಮೊದಲು ಶುರು ಆಗಿದ್ದು, ಆಮೇಲೆ ಎಲ್ಲ ಇದಾಯಿತು. ಈ ಕಾರ್ಲ್ ಲ್ಯಾಂಡ್ಸ್ಟೀನ್ ಅನ್ನೋರಿಗೆ ಈ ಬ್ಲಡ್ ಗ್ರೂಪ್ ಕಂಡಿದ್ದಕ್ಕೆ 1925 ಅವ್ರಿಗೆ ನೋಬೆಲ್ ಪ್ರಶಸ್ತಿ ಕೂಡ ಬಂತು. ಇದು ಮುಖ್ಯವಾದ ಕಾರಣ ಜೂನ್ 14 ನಾವು ಇದನ್ನ ಆಚರಿಸೋದಕ್ಕೆ.
0: ಓಕೆ ಸರ್, ಈ ಒಂದು ರಕ್ತದಾನಿಗಳ ದಿನವನ್ನ ಪ್ರತಿ ವರ್ಷ ಕೂಡ ಒಂದೊಂದು ಘೋಷವಾಕ್ಯ ಅಥವಾ ಒಂದು ಥೀಮ್ ಅನ್ನ ಇಟ್ಕೊಂಡು ಆಚರಣೆ ಮಾಡ್ತಾರೆ. ಸೊ ಅದೇ ರೀತಿ ಈ ವರ್ಷ 2026 ಯಾವ ಒಂದು ಥೀಮ್ ಅಥವಾ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಒಂದು ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್?
1: ಈ ಸರಿ ಘೋಷವಾಕ್ಯ ಬಹಳ ಚೆನ್ನಾಗಿದೆ. ಏನಂದ್ರೆ, ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇವ್ ಲೈವ್ಸ್ ಅಂತ. ಅಂದ್ರೆ ಮನುಷ್ಯತ್ವದ ಒಂದು ಹನಿ ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನೋ ಒಂದು ಘೋಷವಾಕ್ಯದಿಂದ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾಗಿದೆ ಅನ್ಸುತ್ತೆ. ಯಾಕೆ ಅಂದ್ರೆ, ಈಗಿನ ಕಾಲದಲ್ಲಿ ಮನುಷ್ಯತ್ವ ಅಂದ್ರೆ ಏನಾಗ್ಬಿಟ್ಟಿದೆ, ಎಲ್ಲ ಸ್ವಾರ್ಥದಿಂದ ಇದ್ದಾರೆ. ಮೂಲತಃ ಈ ರಕ್ತದಾನ ಅನ್ನೋದು ನಿಸ್ವಾರ್ಥವಾದ ನಿರಪೇಕ್ಷವಾದ ಒಂದು ಕೆಲಸ. ಆದ್ರಿಂದ ಇದು ಬಹಳ ಚೆನ್ನಾಗಿ ಹೊಂದುತ್ತೆ. ಮನುಷ್ಯತ್ವ ಇದ್ದವರು, ಮಾನವೀಯತೆಯ ಪ್ರಜ್ಞೆ ಇದ್ದವರೆಲ್ಲರೂ ರಕ್ತದಾನಕ್ಕೆ ಮುಂದೆ ಬರಬೇಕು ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
0: ಸರ್, ಹಾಗಾದ್ರೆ ಈಗ ತಾವು ಹೇಳಿದ್ರಿ ಈ ವರ್ಷದ ಥೀಮ್ ಹೇಳಿದ್ರಿ, ಈ ಮತ್ತೆ ಈ ವಿಶ್ವ ರಕ್ತದಾನ ದಿನವನ್ನ ಯಾಕೆ ಜೂನ್ 14ರಂದೇ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಸರ್, ರಕ್ತದಾನದ ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದ ಸರ್? ರಕ್ತದಾನ ಮಾಡೋದ್ರಿಂದ ಏನು?
1: ರಕ್ತದಾನ ಬಹಳ ಮಹತ್ವವಾದ್ದು. ಈಗಾಗಲೇ ಬಹಳ ಜನಗಳಿಗೆ ಬಹಳ ರೀತಿಯಲ್ಲಿ ಹಲವಾರು ಪತ್ರಿಕೆಗಳ ಮೂಲಕ, ರೇಡಿಯೋಗಳ ಮೂಲಕ ಎಲ್ಲ ತಿಳ್ಕೊಂಡಿದ್ದೀರ. ಬಹಳ ಮುಖ್ಯ. ಅದು ಈಗಿನ ಆಧುನಿಕ ಇದಾಗ್ತಾ ಇರೋದಕ್ಕೆ ಹೊಸ ರೀತಿ ಕಾಯಿಲೆಗಳು, ಹೊಸ ರೀತಿ ನಮಗೆ ಪೇಷಂಟ್ಗಳು ಬರ್ಲಿಕ್ಕೆ ಶುರು ಆಗಿದ್ದಾರೆ. ಬಹಳ ಮುಖ್ಯವಾದ್ದು ಅಂದ್ರೆ, ಈಗಿನ ಕಾಲದಲ್ಲಿ ಎಲ್ಲ ಸ್ಪೀಡ್ ಸ್ಪೀಡ್ ಅಂದ್ಬಿಟ್ಟು ಹೈವೇಗಳಾಗ್ತಾ ಇದೆ, ದೊಡ್ಡ ದೊಡ್ಡ ರಸ್ತೆ ಆಗ್ತಾ ಇದೆ, ದೊಡ್ಡ ದೊಡ್ಡ ವಾಹನಗಳಾಗ್ತಾ ಇದೆ, ಸ್ಪೀಡ್ ವೆಹಿಕಲ್ಸ್ ಆಗ್ತಾ ಇದೆ. ಅದರಿಂದ ಯಾವಾಗ್ಲೂ ಮುಂದುವರೆದ ರಾಷ್ಟ್ರಗಳಲ್ಲಿ ಸಾವಿಗೆ ಮೊದಲನೇ ಕಾರಣ ಅಪಘಾತ. ಆ ಒಂದು ಪರಂಪರೆ ಈಗ ನಮ್ಮ ದೇಶಕ್ಕೂ ಹರಡ್ತಾ ಇದೆ. ಸೊ ಅಪಘಾತ ಆದಾಗ ಬಹಳ ರಕ್ತ ಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಅಪಘಾತದಲ್ಲಿ 1 ಗಂಟೆಯಲ್ಲಿ ಒಂದು ಪೇಷಂಟ್ಗೆ 30 ಯೂನಿಟ್ ಅಷ್ಟು ಬ್ಲಡ್ ಕೊಟ್ಟಿದ್ವಿ. ಈ ರೀತಿ ಅಪಘಾತಗಳಾಗ್ತದೆ, ಪೂರ್ಣ ರಕ್ತಸ್ರಾವವಾಗಿರುತ್ತೆ. ಕೆಲವು ಸರಿ ದೇಹದಲ್ಲಿರೋ ಸಂಪೂರ್ಣ ಬ್ಲಡ್ ಹೋಗಿರೋದನ್ನ ರೀಪ್ಲೇಸ್ ಮಾಡಿ ನಾವು ಮನುಷ್ಯರನ್ನ ಈ ರಕ್ತದಾನದಿಂದ ಬದುಕಿಸಿರೋ ಉದಾಹರಣೆಗಳು ಉಂಟು. ಆದ್ರಿಂದ ಅಪಘಾತಗಳಲ್ಲಿ ಬಹಳ ಇದಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ಪ್ರತಿಯೊಂದು ರೋಗಕ್ಕೆ, ಹಲವಾರು ರೋಗಗಳಿಗೆ ರಕ್ತದಾನ ಬಹಳ ಇದೆ. ನಮ್ಮ ದೇಶದಲ್ಲಂತೂ ಅನಿಮಿಯಾ ಅನ್ಬಿಟ್ಟು ರಕ್ತ ಹೀನತೆಯಿಂದ ತುಂಬಾ ಜನ ಹೆಣ್ಮಕ್ಳು ಇದು ಮಾಡ್ತಾರೆ, ಹೆರಿಗೆ ಟೈಮಲ್ಲಿ ಅವ್ರಿಗೆ ಇದ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೊಸ ಚಿಕಿತ್ಸೆ ಅಂದ್ರೆ ಈಗ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್. ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಲಂಗ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತಾ ಇದೆ. ಇವೆಲ್ಲದಕ್ಕೂ ರಕ್ತದಾನ ಇಲ್ದಿರ, ರಕ್ತದ ಒಂದು ಕಣಗಳ ಒಂದು ದಾನ ಇಲ್ದಿರ ಆಗೋದೇ ಇಲ್ಲ. ಇನ್ನೊಂದು ನಮ್ಮ ಇದಕ್ಕೆ ಬಂದಿರೋದು ಅಂದ್ರೆ ಕ್ಯಾನ್ಸರ್. ಕ್ಯಾನ್ಸರ್ ನ ಪ್ರತಿ ಹಂತದಲ್ಲೂ ಕೀಮೋಥೆರಪಿ ಆಗ್ಲಿ, ರೇಡಿಯೋಥೆರಪಿ ಆಗ್ಲಿ, ನಂತರದ ಅವರ ಜೀವನದಲ್ಲಿ ಇರ್ಲಿಕ್ಕಾಗ್ಲಿ ರಕ್ತದಾನ ಬಹಳ ಮುಖ್ಯ. ಈ ರೀತಿ ರಕ್ತದಾನ ಬಹಳ ಮಹತ್ವ ಪಡೆದಿದೆ, ಅದು ಈಗಿನ ಕಾಲಕ್ಕಂತೂ ಬಹಳ ಅವಶ್ಯಕವಾಗಿದೆ.
0: ಒಬ್ಬ ವ್ಯಕ್ತಿಯ ಒಂದು ರಕ್ತದಾನದಿಂದ ಎಷ್ಟು ಜನರ ಒಂದು ಜೀವನವನ್ನ ಉಳಿಸಬಹುದು ಸರ್?
1: ಸಾಮಾನ್ಯವಾಗಿ ಒಂದು ರಕ್ತದ ಇದನ್ನ ನಾವು ವಿಂಗಡಿಸ್ತೀವಿ. ರಕ್ತ ಕಣಗಳು ಬೇರೆ, ರಕ್ತದಲ್ಲಿರೋ ನೀರಿನ ಅಂಶ ಬೇರೆ, ಅದಕ್ಕೆ ಪ್ಲಾಸ್ಮಾ ಅಂತ ಕಂಡಿಡಿತೀವಿ. ಸೊ ರಕ್ತ ಕಣಗಳು ಈ ರಕ್ತ ಇಲ್ದಿದ್ದರು ಕೊಡ್ತೀವಿ. ಸಾಮಾನ್ಯ 3-4 ರೋಗಿಗಳಿಗೆ ಕೊಡ್ಬೋದು ರಕ್ತ ಕಣಗಳನ್ನ, ಅನಿಮಿಯಾ ಅಂತ ಇರೋರಿಗೆ. ಈ ಆಕ್ಸಿಡೆಂಟ್ ಆದವ್ರಿಗೆಲ್ಲ ಪ್ಲಾಸ್ಮಾ ಕೊಡ್ಬೇಕಾಗ್ತದೆ. ಮತ್ತೊಂದು ಪ್ಲೇಟ್ಲೆಟ್ಸ್ ಅಂತ ಇದೆ. ಪ್ಲೇಟ್ಲೆಟ್ಸ್ ನ ಸಾಮಾನ್ಯವಾಗಿ ಡೆಂಗು, ಆಮೇಲೆ ಕೆಲವು ಬ್ಲೀಡಿಂಗ್ ಡಿಸಾರ್ಡರ್ಸ್, ಆಕ್ಸಿಡೆಂಟ್ಸ್, ಪ್ರೀ ಆಪರೇಷನ್ ಎಲ್ಲ ಕೊಡ್ಬೇಕಾಗ್ತದೆ. ಆಮೇಲೆ ಅದರಲ್ಲೂ ನಾವು ಕೆಲವು ಪ್ಲಾಸ್ಮಾದಲ್ಲೂ ಕೆಲವು ಸರಿ ಸಪರೇಟ್ ಮಾಡಿ ಕ್ರಯೋಪ್ರಿಸಿಪಿಟೇಟ್ ಅಂತ ಮಾಡ್ತೀವಿ. ಅದನ್ನ ಬ್ಲಡ್ ಫ್ಯಾಕ್ಟರ್ 8 ಕಡಿಮೆ ಇದ್ದಾಗ, ಅಂತ ಅವರು ಹಿಮೋಫಿಲಿಯಾ ಅಂತ ಹೇಳ್ತೀವಿ, ಅವ್ರಿಗೆ ಕೊಡ್ಲಾಗ್ತದೆ. ಅದರಿಂದ ರಕ್ತ 1 ಯೂನಿಟ್ ಇದರಿಂದ ಸಾಮಾನ್ಯ 3-5

0: ಪೇಷಂಟ್ರು ಹೆಲ್ಪ್ ಆಗ್ತದೆ.
1: ಸರ್, ಈಗ ನಮ್ಮ ಒಂದು ದೇಶದಲ್ಲಿ ಈ ಒಂದು ರಕ್ತದ ಅವಶ್ಯಕತೆ ಮತ್ತು ಲಭ್ಯತೆಯ ಸ್ಥಿತಿ ಹೇಗಿದೆ ಸರ್?
0: ರಕ್ತದ ಅವಶ್ಯಕತೆ ಏನಾಗಿದೆ, ನಮ್ಮ ದೇಶದಲ್ಲಿ ಈಗ ವಾರ್ಷಿಕವಾಗಿ ನಮಗೆ 1.5 ಕೋಟಿ ಯೂನಿಟ್ ಬೇಕಾಗಿದೆ. ಆದರೆ ರಕ್ತದಾನ ಮಾಡ್ತಾ ಇರೋರು ಈಗ ಬಹಳ ಈ ಥರ ಎಲ್ಲ ಪ್ರಚಾರ ಎಲ್ಲ ಮಾಡಿ ಇದು ಮಾಡೋದ್ರಿಂದ 1.3 ಕ್ರೋರ್ಸ್ ಅಷ್ಟು ರಕ್ತದಾನದಿಂದ ಬರ್ತಾ
1: ಇದೆ.
0: ಸೊ ಇನ್ನೂ 20 ಲಕ್ಷದಷ್ಟು ಕಡಿಮೆ ಇದೆ. ಆಮೇಲೆ ಇನ್ನು ರಕ್ತದಲ್ಲಿ ಏನಾಗ್ತದೆ, ನಮಗ್ ಬೇಕಾದ್ದೇ ಸಿಕ್ಕದಿಲ್ಲ. ನೀವೆಲ್ಲ ಬರೀ ರಕ್ತ ಗುಂಪು ಬರೀ ABO ಅನ್ಕೊಂಡಿದ್ರಿ, 30 ತರ ರಕ್ತ ಗುಂಪುಗಳಿದೆ. ಅದರಿಂದ ಆಮೇಲೆ ಸಾಮಾನ್ಯವಾಗಿ ನೆಗೆಟಿವ್ ಗುಂಪುಗಳು ತುಂಬಾ ಕಷ್ಟ ಸಿಕ್ಕೋದು. ಆದ್ರಿಂದ ರಕ್ತದ ಅವಶ್ಯಕತೆ ಬಹಳ ಕಷ್ಟ ಆಗ್ತದೆ. ಸೊ 20 ಲಕ್ಷ ಕಡಿಮೆ ಇದೆ. ಅದ್ರ ಜೊತೆಗೆ ಈ ತರ ರೇರ್ ಗ್ರೂಪ್ಸ್ ಆದ್ರೆ ಇನ್ನೂ ಕಷ್ಟ ಆಗ್ತದೆ. ಆದ್ರಿಂದ ರಕ್ತದ ಅವಶ್ಯಕತೆ ತುಂಬಾ ಇದೆ. ಆಮೇಲೆ ಕರ್ನಾಟಕದಲ್ಲಿ ವಾರ್ಷಿಕವಾಗಿ 8 ಲಕ್ಷ ರಕ್ತ ಯೂನಿಟ್ ಬೇಕಾಗಿದೆ. ಈಗ ಪರಿಸ್ಥಿತಿ ಪರವಾಗಿಲ್ಲ, ಕಳೆದ 10 ವರ್ಷದಿಂದ ಬಹಳ ಕಷ್ಟ ಇತ್ತು, ಈಗ ಸ್ವಲ್ಪ ಕರ್ನಾಟಕದಲ್ಲಿ ಸುಧಾರಿಸಿದೆ. ಮೋರ್ ದೆನ್ 70% ಅಷ್ಟು ರಕ್ತದಾನಗಳು ಆರಾಮ ಬರ್ತಾ
1: ಇದೆ. ಸರಿ, ಈಗ ರಕ್ತದಾನವನ್ನ ಮಾಡಬೇಕು ಅಂತಂದ್ರೆ ಕನಿಷ್ಠ ಎಷ್ಟು ವಯಸ್ಸು ಮತ್ತೆ ಎಷ್ಟು ತೂಕ ಇರಬೇಕು ಸರ್, ಮಹಿಳೆಯರು ಮತ್ತೆ ಪುರುಷರು?
0: ಮಹಿಳೆಯರಾಗಲಿ ಪುರುಷರಾಗಿರಲಿ ಆರೋಗ್ಯವಂತ ಆಗಿರೋರು ಯಾರು ಬೇಕಾದರೂ 18 ವರ್ಷದ ಮೇಲ್ಪಟ್ಟವರು ರಕ್ತದಾನ ಕೊಡ್ಬೋದು. ಇದಕ್ಕೆ ವಯಸ್ಸಿನ ಮಿತಿ ಸಾಮಾನ್ಯವಾಗಿ ನಾವು 60 ಅಂತ ಹಾಕೊಂಡಿದೆ ನಮ್ಮ ಇದ್ರ ಪ್ರಕಾರ. ಆದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದರೆ ಎಷ್ಟು ಏಜಲ್ಲಾದರೂ ಕೊಡ್ಬೋದು. ನಾನೇ ಒಬ್ರು 82 ವರ್ಷದ ಒಬ್ರು ಇವ್ರಿಗೆ ರಕ್ತದಾನ ಮಾಡಿದ್ರು. JSS ಅಲ್ಲಿ ಬಂದರು, ಆರೋಗ್ಯವಾಗಿದ್ದರು, ಅವರಿಂದ ನಾನು ರಕ್ತದಾನ ನಾನೇ ಮಾಡಿಸಿ ತಗೊಂಡಿದ್ದೀನಿ. ಅದು ಒಂದು 10-12 ವರ್ಷದ ಹಿಂದ್ಗಡೆ. ಆಮೇಲೆ ಸಾಮಾನ್ಯ ತೂಕ 45 ಕೆಜಿ ಸಾಮಾನ್ಯ ಇರಬೇಕು. ಈಗ 45 ತಗೊಂಡ್ರೆ ನಾವು ರಕ್ತನ ವಿಂಗಡಣೆ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ 50 ಕೆಜಿ ಮೇಲಿರೋರು ಕೊಟ್ಟರೆ ಅದು ಅನುಕೂಲ ಆಗುತ್ತೆ. ಯಾಕೆಂದ್ರೆ ರಕ್ತ ವಿಂಗಡಣೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್ ಹತ್ರ ವಿಂಗಡಣೆ ಮಾಡಲಿಕ್ಕೆ ನಮ್ಗೆ ಇಷ್ಟು ವಾಲ್ಯೂಮ್ ಅಂತ ಬೇಕು. ನಾವು ಸುಮ್ಮನೆ ಎಲ್ಲ ತಗೊಂಡ್ಬಿಡೋಕ್ಕಾಗಲ್ಲ. 45 ಕೆಜಿ ಇದ್ರೆ ಬರೀ ಅದ್ರಲ್ಲಿ 10% ಅಷ್ಟೇ ತಗೊಳಕ್ಕಾಗೋದು. ಅದರಿಂದ ಆದಷ್ಟು 50 ಕೆಜಿಸ್ ಮೇಲಿದ್ರೆ ಒಳ್ಳೇದು.
1: ಸರಿ, ಈಗ ಮಹಿಳೆಯರು ರಕ್ತದಾನ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಶೇಕಡಾವಾರು ಪ್ರಮಾಣ ಎಷ್ಟಿರಬೇಕು, ಎಷ್ಟಿಂದ ಎಷ್ಟಿದ್ರೆ ಅವರು ರಕ್ತದಾನವನ್ನು ಮಾಡಬಹುದು?
0: ರಕ್ತದ ಪ್ರಮಾಣ ಎಲ್ಲರಿಗೂ ಕಾಮನ್, ಅದು 12 ಗ್ರಾಮ್ ಮೇಲೆ ಇರಬೇಕು. 12 ಗ್ರಾಮ್ ಕಡಿಮೆ ಇದ್ರೆ ನಾವು 12.5 ಗ್ರಾಮ್ಸ್ ಕಡಿಮೆ ಇದ್ರೆ ನಾವು ರಕ್ತ ತಗೊಳ್ಳಲ್ಲ. 12.5 ಗ್ರಾಮ್ಸ್ ಮೇಲೆ ಎಲ್ಲರಿಗೂ ಇರಬೇಕು,
1: ಪುರುಷರು ಮತ್ತು ಮಹಿಳೆಯರು
0: ಯಾರಿಗಾದ್ರೂ. ಅದಿದ್ರೆ ಅದೇ ಬಹಳ ಮುಖ್ಯ ನಮಗೆ, ಅದಕ್ಕಿಂತ ಕಡಿಮೆ ಇದ್ರೆ ತಾವು ತಗೊಳ್ಳಿಕ್ಕೆ ಆಗೋದಿಲ್ಲ.
1: ಸರ್, ರಕ್ತದಾನವನ್ನ ಎಷ್ಟು ಅವಧಿಗೊಮ್ಮೆ ಮಾಡಬಹುದು, ಹೇಗೆ ಸರ್?
0: ರಕ್ತದಾನ 3-4 ತಿಂಗಳಿಗೆ ಒಂದ್ ಸರಿ ಕೊಡಬಹುದು. ವರ್ಷದಲ್ಲಿ 1-3 ಸರಿ ಕೊಡಬಹುದು ಗಂಡಸರಾದ್ರೆ. ಹೆಣ್ಮಕ್ಳಾದ್ರೆ ವರ್ಷದಲ್ಲಿ 1-3 ಸರಿ ಕೊಟ್ರೆ ಸಾಕು ಅಂತ.
1: ಸರ್, ಈ ರಕ್ತದಾನ ಮಾಡೋದ್ರಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂತ ಒಂದು ಅನುಕೂಲಗಳೇನು, ಜೊತೆಗೆ ಏನಾದ್ರು ದುಷ್ಪರಿಣಾಮಗಳು? ಅಂದ್ರೆ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ದಪ್ಪ ಆಗ್ಬಿಡ್ತೇವೆ.
0: ಸರ್, ಅನುಕೂಲ ತುಂಬಾ ಇದೆ. ಒಂದು ಏನಾಗುತ್ತೆ, ನೀವು ಕೊಟ್ಟಿರ್ತೀರಿ ರಕ್ತ, ದೇಹದ ಒಂದು ಪ್ರಕೃತಿ ನಿಯಮ ಏನು ಅಂದ್ರೆ ಏನಾದ್ರು ಓದ್ ಕೂಡಲೇ ಅದನ್ನ ಮತ್ತೆ ಚೆನ್ನಾಗಿ ಸರಿಪಡಿಸ್ಕೊಳ್ಳುವಂಥದ್ದು. ಅದು ಒಂದು ಸ್ಟಿಮ್ಯುಲೇಷನ್ ತರ ಆಗ್ತದೆ ನಿಮ್ಮ ಬೋನ್ ಮ್ಯಾರೋದಕ್ಕೆ. ಅದರಿಂದ ಒಂದು ಹೊಸ ರಕ್ತ ಬಂದು ನಿಮ್ಮಲ್ಲಿ ಒಂದು ನವ ಚೈತನ್ಯ ಬಂದಂಗೆ ಆಗ್ತದೆ. ಎರಡನೇದು, ರಕ್ತದಾನ ಕೊಟ್ಟವರಲ್ಲಿ ಸಾಮಾನ್ಯ ಹೃದಯದ BP ಕಡಿಮೆ ಬರೋದಿಲ್ಲ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹಲವಾರು ಒಂದು ಕೆಲವು ಸ್ಟಡೀಸ್ ನಲ್ಲಿ ಹೇಳ್ತಾರೆ. ಅದೆರಡು. ಮೂರನೇದು, ಕೊಲೆಸ್ಟ್ರಾಲ್ ಕಡಿಮೆ, ತುಂಬಾ ಕಡಿಮೆ ಆಗೋ ಸಂಭವಗಳು ಇದೆ ರಕ್ತದಾನ ನಿರಂತರವಾಗಿ ಕೊಡ್ತಾ ಇದ್ರೆ. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯವಾದ್ದು ಅಂದ್ರೆ ಮಾನವ ಸಹಜವಾದ ಒಂದು ಆನಂದ, ಒಂದು ತೃಪ್ತಿ. ಮನುಷ್ಯನಿಗೆ ನಾ ಮನುಷ್ಯನಾಗಿದ್ದಕ್ಕೂ ಏನ್ ಮಾಡಿದೆ, ಏನ್ ಸಾರ್ಥಕ ಅನ್ನೋ ಒಂದು ಪ್ರಶ್ನೆ ಬಂದಾಗ ಯಾವುದೇ ನಿಸ್ವಾರ್ಥವಾಗಿ ಅಪೇಕ್ಷೆ ಇಲ್ಲದೆ ನಾವು ಒಂದು ದಾನ ಕೊಟ್ಟು ಅದರಿಂದ ಒಂದು 3-4 ಜೀವಗಳು ಬದುಕ್ತವೆ ಅಂತ ಒಂದು ಅನ್ನಿಸಿದಾಗ ಒಳಗಡೆ ಸಿಕ್ಕೋ ಆತ್ಮತೃಪ್ತಿ, ಆ ಆನಂದ ಈ ಎಲ್ಲದಕ್ಕಿಂತ ಮಿಗಿಲಾದದ್ದು. ಆ ಒಂದು ತೃಪ್ತಿ ಖಂಡಿತ ಈ ರಕ್ತದಾನದಿಂದ ಸಿಕ್ಕುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದರಿಂದ ರಕ್ತದಾನ ಬಹಳ ಶ್ರೇಷ್ಠ ದಾನ, ಅದು ಈಗಿನ ಯುಗಕ್ಕೆ ಅಂತ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು.
1: ಇದರಿಂದ ಏನು ಸೈಡ್ ಎಫೆಕ್ಟ್ ಆ ತರ ಆಗಂತ ಸಾಧ್ಯತೆ ಇಲ್ಲ.
0: ರಕ್ತದಾನದ ದುಷ್ಪರಿಣಾಮ ಅಂದ್ರೆ 99% 90% ಯಾವುದೇ ರೀತಿಯ ದುಷ್ಪರಿಣಾಮ ಇರಲ್ಲ. ಕೆಲವರಿಗೆ ಏನಂದ್ರೆ ಬಹಳ ರಕ್ತದಾನ ಕೊಟ್ಟ ಮೇಲೆ ತಗೊಂಡವರು ಹೇಳಿದ ಮಾತನ್ನ ಕೇಳ್ಬೇಕು, ಅದು ಬಹಳ ಮುಖ್ಯ. ತಕ್ಷಣ ಎದ್ದು ಓಡೋಗ್ಬಿಡುದು ಎಲ್ಲ ಮಾಡಬಾರ್ದು. ರಕ್ತದಾನ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಪ್ರಾಬ್ಲಮ್ ಇರಲ್ಲ. ಸಾಮಾನ್ಯವಾಗಿ ಆಗೋದು ಅಂದ್ರೆ ತಲೆ ತಿರುಗಿ ಬರ್ತದೆ ಕೆಲವರಿಗೆ, ಯಾಕೆಂದ್ರೆ ರೆಸ್ಟ್ ತಗೊಳ್ಬೇಕು. ಚೆನ್ನಾಗಿ ನೀರು ಕುಡಿಬೇಕು. ಇದನ್ನ ಮಾಡಿದ್ರೆ ಸಾಮಾನ್ಯವಾಗಿ ಏನು ಆಗೋದಿಲ್ಲ. ಆಮೇಲೆ ಎಲ್ಲಿ ರಕ್ತದಾನ ತಗೊಂಡಿರ್ತೀವೋ ಆ ಜಾಗದಲ್ಲಿ ಸ್ವಲ್ಪ ನೋವು ಬರುತ್ತೆ, ಕೆಲವ್ರಿಗೆ ನೋವು ಬರ್ತದೆ, ಕೆಲವ್ರಿಗೆ ರಕ್ತ ಹೆಪ್ಪುಗಟ್ಟಿಕೊಳ್ಳುತ್ತದೆ, ಅದೆಲ್ಲ ಸಾಮಾನ್ಯ ಅದಾಗದೆ ಹೋಗ್ತದೆ. ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಿಲ್ಲ. ಆ ಥರ ಏನಾರಾದ್ರೆ

0: ಅದು ತಕ್ಷಣ ಬಂದು ನಮ್ಮ ಡಾಕ್ಟರ್ಗಳನ್ನ ಭೇಟಿ ಮಾಡಿದ್ರೆ ಪರಿಹಾರ ಮಾಡಿಕೊಡ್ತೀವಿ, ಸಾಮಾನ್ಯ ಏನು ತೊಂದರೆ ಆಗೋದಿಲ್ಲ.
1: ಸರ್, ನಾವು ರಕ್ತದಾನ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಒಂದು ಮುಂಜಾಗ್ರತೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಸರ್?
0: ರಕ್ತದಾನ ಕೊಡ್ಲಿಕ್ಕೆ ಮುಂಚೆ ನೀವು ಚೆನ್ನಾಗಿ ನೀರು ಕುಡ್ದಿರಬೇಕು, ಬಹಳ ಒಂದು ಲಘು ಉಪಹಾರ ಮಾಡಿರಲೇಬೇಕು, ಹಿಂದಿನ ರಾತ್ರಿ ಒಳ್ಳೆ ನಿದ್ದೆ ಮಾಡಿರ್ಬೇಕು, ಅದು ಬಹಳ ಮುಖ್ಯ. ನಿದ್ದೆ ಚೆನ್ನಾಗಿ ಮಾಡಿ ಒಳ್ಳೆ, ಆಮೇಲೆ ಹೆಲ್ತ್ ಯಾವುದೇ ರೀತಿಯ ಕಾಯಿಲೆ ಇರಬಾರ್ದು. ಆಮೇಲೆ ಆಲ್ಕೋಹಾಲ್ ಆಗಲಿ ಹಿಂದಿನ ದಿವಸ 24 hours ಬಿಫೋರ್ ಆಲ್ಕೋಹಾಲ್ ಕುಡಿದಿರಬಾರ್ದು, ಸ್ಮೋಕ್ ಮಾಡಿರಬಾರ್ದು. ಆಮೇಲೆ ಹೆಲ್ತ್ ಬಗ್ಗೆ ಏನಾದ್ರು ಕಾಯಿಲೆ ಗೀಲೆ ಇದ್ರೆ ಖಂಡಿತ ಸ್ಪಷ್ಟಪಡಿಸಿ ಆವಾಗ ನಾವು ತಗೊಳ್ಳೋದಿಲ್ಲ. ನಿಮ್ಮ ಆರೋಗ್ಯದ ಹಿಸ್ಟ್ರಿ ಮಾತ್ರ ಖಂಡಿತ ರಕ್ತದಾನ ಮಾಡಕ್ ಮುಂಚೆ ನಮಗೆ ಕೊಡಬೇಕು. ಆಮೇಲೆ ಭಯ ಪಡಬೇಡಿ, ಧೈರ್ಯವಾಗಿರಿ, ಏನು ಆಗೋದಿಲ್ಲ. ಒಂದು 10 minutes ಒಂದು ಒಂದು ಕಾರ್ಯ ಅಷ್ಟೇ.
1: ಹೌದು ಅಷ್ಟೇ. ಸರಿ, ಈಗ ರಕ್ತದಾನ ಮಾಡಿದ ನಂತರ ಈ ಒಂದು ರಕ್ತವನ್ನು ಹೇಗೆ ಟೆಸ್ಟ್ ಅಥವಾ ಪರೀಕ್ಷೆ ಮಾಡಲಾಗುತ್ತೆ ಸರ್?
0: ರಕ್ತದಾನ ಮಾಡಿದ್ರೆ ಸಾಮಾನ್ಯ ಏನಂದ್ರೆ ಸಿನಿಮಾದಲ್ಲಿ ತೋರಿಸ್ದಂಗಲ್ಲ, ಹಿಂಗೆ ಒಂದ್ ಕಡೆ ಹೀರೋ ಬ್ಲಡ್ ಕೊಡೋದು, ಪಕ್ಕದಲ್ಲಿ ಒಂದು ರೋಗಿ ಇರೋದು, ಸೀದಾ ಅವ್ರಿಗೆ ಹೋಗೋದು, ಆ ಒಂದು ಕ್ರಿಯೆ ಸಿನಿಮಾದು ಸಿನಿಮಾ ರೀತಿ ಅಲ್ಲ. ಒಂದು ರಕ್ತ ಕೊಟ್ರೆ ಅದನ್ನ ಪೂರ್ಣ ಪ್ರಮಾಣವಾಗಿ ನಾವು ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿ ಅದು ಸಂಪೂರ್ಣ ತಯಾರಾಗಿ ರೋಗಿಗೆ ಕೊಡಬಹುದು ಅನ್ನೋ ಸ್ಥಿತಿಗೆ ಕಡಿಮೆ ಅಂದ್ರೂ ನಮ್ಗೆ 24 hours ಬೇಕೇ ಬೇಕು. ಯಾಕೆಂದ್ರೆ ರಕ್ತ ತಗೊಂಡ್ಮೇಲೆ ನಾವು ಅದ್ರ ಅದು ಯಾವ ಗುಂಪು ಅಂತ ನೋಡ್ಬೇಕು. ಆಮೇಲೆ ರಕ್ತದ ಆಗ್ಲೇ ಹೇಳದ್ನಲ್ಲ, ರಕ್ತದ ವಿಂಗಡಣೆ ಮಾಡಬೇಕು. ಏನಂದ್ರೆ ಕೆಂಪು ರಕ್ತ ಕಣಗಳೇ ಬೇರೆ, ಪ್ಲಾಸ್ಮಾ ಬೇರೆ, ಪ್ಲೇಟ್ಲೆಟ್ಸ್ ಬೇರೆ, ಆಮೇಲೆ ಕ್ರಿಯೋಪ್ರಿಸಿಪಿಟೇಟ್ ಮಾಡಿದ್ರೆ ಅದು ಬೇರೆ. ಇವೆಲ್ಲ ಒಂದು ಇದೆಲ್ಲ ಮಾಡಲಿಕ್ಕೆ ಒಂದು 7-8 hours ಬೇಕಾಗ್ತದೆ. ಇದಲ್ದಿರ ಕಾನೂನುಬದ್ಧವಾಗಿ ಕೆಲವೊಂದು ಟೆಸ್ಟ್ಗಳು ಮ್ಯಾಂಡೇಟರಿ ಅಂತ ಮಾಡಿದ್ದಾರೆ ನಮ್ಮಲ್ಲಿ. ನಮ್ಮ ಗೈಡ್ಲೈನ್ಸ್ ಅಂತ ಇದೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಇದೆ, ಈಗ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂತ ಆಗಿದೆ. ಅವರು ಕೆಲವೊಂದು ಟೆಸ್ಟ್ಗಳನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. HIV HBSAG ಅಂದ್ರೆ HIV ಏಡ್ಸ್ ಕಾಯಿಲೆ ಬರೋದು, HBSAG HCV ಇದೆಲ್ಲ ಜಾಂಡಿಸ್ ಬರುವಂತದ್ದು, MP ಮಲೇರಿಯಲ್ ಪ್ಯಾರಾಸೈಟು, BDRL ಅಂತ ಈ ಲೈಂಗಿಕ ಇದ್ರ ರೋಗಗಳು ಹರಡೋದು, ಇವಿಷ್ಟು ಟೆಸ್ಟ್ಗಳನ್ನ ಮಾಡಿದ್ರ ನಾವು ಯಾರಿಗೂ ರಕ್ತ ಕೊಡೋಂಗೆ ಇಲ್ಲ ಕಾನೂನುವಾಗಿ. ಸೊ ಈ ಟೆಸ್ಟ್ಗಳನ್ನೆಲ್ಲ ಮಾಡಲಿಕ್ಕೆ 3-4 hours ಬೇಕಾಗ್ತದೆ. ಸೊ ಇವೆಲ್ಲ ಮಾಡಲಿಕ್ಕೆ ಸಾಮಾನ್ಯ 24 hours ಇಷ್ಟು ಟೆಸ್ಟ್ಗಳನ್ನ ನಾವು ಮಾಡಲೇಬೇಕು. ಅದ್ರ ಜೊತೆಗೆ ನಾವು ಬ್ಲಡ್ ಗ್ರೂಪ್ನ ಹಲವಾರು ರೀತಿ ಇದೆ ಅಂತ ಹೇಳಲ್ಲ, ಪೇಷಂಟ್ ಇದರಲ್ಲೂ ಆಂಟಿಜನ್ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದನ್ನ ಟೆಸ್ಟ್ ಮಾಡಲಿಕ್ಕೆ ಅದು ಒಂದು ಅವರ ತಗೊಳ್ಳುತ್ತೆ. ಸೊ ಇವಿಷ್ಟು ಟೆಸ್ಟ್ಗಳನ್ನ ನಾವು ಖಂಡಿತ ಮಾಡ್ತೀವಿ ಪ್ರತಿಯೊಂದು ಯೂನಿಟ್.
1: ಸರಿ, ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಿ ಇಟ್ಕೊಳ್ಬಹುದು ಸರ್?
0: ಈ ರಕ್ತದ ಒಂದು ಕಾಪಾಡೋದು ಅಂದ್ರೆ ಎಷ್ಟು ದಿನ ನಾವು ಸ್ಟೋರೇಜ್ ಮಾಡಬಹುದು ಅನ್ನೋ ಪ್ರಶ್ನೆ. ಅದು ಈ ಕೆಂಪು ರಕ್ತ ಕಣಗಳಾದ್ರೆ ನಾವು 2 ಬ್ಯಾಗ್ ಇದೆ, ಒಂದು ಬ್ಯಾಗ್ ಅಲ್ಲಾದ್ರೆ 35 days ಇರಬಹುದು, ಇನ್ನೊಂದು ಅಡ್ಸಾಲ್ ಸೊಲ್ಯೂಷನ್ ಅಂತ ಹಾಕಿರ್ತೀವಿ, ಆತರ ಬ್ಯಾಗ್ ಅಲ್ಲಾದ್ರೆ 42 days ಇಡ್ಬೋದು. ಪ್ಲಾಸ್ಮಾ ಆದ್ರೆ -35 degrees ಅಲ್ಲಿ 1 year ಇರ್ಬೋದು, -70 degrees ಅಪ್ ಟು 5 years ಇಡ್ಬೋದು. ಪ್ಲೇಟ್ಲೆಟ್ಸ್ ನ 22 degrees ಅಲ್ಲಿ ಇಡಬೇಕು, ಬರೀ 3-5 days ಅಷ್ಟೇ ಇರ್ಲಿಕ್ಕೆ ಸಾಧ್ಯ. ಇನ್ನು ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಇದೆ, ಅವೆಲ್ಲ ಮ್ಯಾಕ್ಸಿಮಮ್ 24 hours ಇಡಬಹುದು, ತಗೊಂಡ್ ಕೂಡ್ಲೆ ಅವೆಲ್ಲ ರಕ್ತ ಮಾಡಿಬಿಡ್ಬೇಕು. ಅದೆಲ್ಲ ಬಹಳ ರೇರ್ ಆಗಿ ವಿಶೇಷವಾದ ಕಾಯಿಲೆಗಳಿಗೆ ಮಾತ್ರ ಉಪಯೋಗಿಸ್ತೀವಿ.
1: ಸರಿ, ಈ ಒಂದು ರಕ್ತ ಅಂತಕ್ಕಂಥದ್ದು ಯಾವ ರೋಗಿಗಳಿಗೆ ಒಂದು ಹೆಚ್ಚಿನ ಒಂದು ಅವಶ್ಯಕತೆ ಹೆಚ್ಚಾಗಿರುತ್ತೆ ಸರ್?
0: ಆಗ್ಲೇ ಹೇಳದ್ನಲ್ಲ, ಈಗಿನ ಆಧುನಿಕ ಇದು ಅಪಘಾತ ಬಹಳ ಮುಖ್ಯ. ಈಗಿನ ಇದು ಪ್ರತಿಯೊಂದರಲ್ಲೂ ಅಪಘಾತ ಆದಾಗ ರಕ್ತದ ಅವಶ್ಯಕತೆ ಬಹಳ ಇರುತ್ತೆ. ಅದು ಎರಡನೇದು ಆಪರೇಷನ್ಸ್, ಸಾಮಾನ್ಯವಾಗಿ ತುಂಬಾ ಈಗ ಬಹಳ ತರ ಆಪರೇಷನ್ಗಳಾಗ್ಬಿಟ್ಟಿದೆ ಪ್ರತಿಯೊಂದು ಆಪರೇಷನ್ಗೂ. ಆದ್ರೆ ರಕ್ತ ಕೊಡೋದು ಸ್ವಲ್ಪ ಕಡಿಮೆ ಆಗಿದ್ರು ಆಪರೇಷನ್ಗಳು ಹೇಳದ್ನಲ್ಲ, ಈಗ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರೀಸ್ ಅದರಲ್ಲಿ ಬಹಳ ಮುಖ್ಯ. ಆಮೇಲೆ ಹೆರಿಗೆ ಟೈಮ್ ಅಲ್ಲಿ,
1: ಹೌದು,
0: ಹೆರಿಗೆ ಟೈಮ್ ಅಲ್ಲಿ ರಕ್ತಸ್ರಾವ ಆಗಿ ತಾಯಿಂದ್ರಿಗಳಿಗೆ ಬಹಳ ತೊಂದರೆ ಆಗೋದು ಬಹಳ ಸಾಮಾನ್ಯ ಈ ಒಂದು ಇದರಲ್ಲಿ. ಆಮೇಲೆ ಕ್ಯಾನ್ಸರ್ ಆಗ್ಲೇ ಹೇಳಿದೆ, ಕ್ಯಾನ್ಸರ್ ಅದರಲ್ಲಿ ಸರ್ಜರಿ ಆದಾಗ, ಕೆಮೋಥೆರಪಿ ಆದಾಗ, ರೇಡಿಯೇಷನ್ ಆದಾಗ, ಮತ್ ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ, ಆ ಟೈಮಲ್ಲೂ ಹಲವಾರು ಸಾರಿ ಅವ್ರಿಗೆ ಕ್ಯಾನ್ಸರ್ಗಳಿಗೆ ರಕ್ತಗಳು ಕಣಗಳು ಕಡಿಮೆ ಆಗಿ ಬಹಳ ಬೇಕಾಗ್ತಿರುತ್ತೆ ಕ್ಯಾನ್ಸರ್ ಅಲ್ಲಿ. ಆಮೇಲೆ ಬಹಳ ಇದು ಅಂದ್ರೆ ಮಕ್ಕಳಲ್ಲಿ ಕಾಂಜನೇಟಲ್ ಹಿಮೋಗ್ರಾಮ್ಸ್ ಅಂತ ಬರ್ತಾ ಇದೆ, ಹಿಮೋಪತಿ ಹಿಮೋಗ್ಲೋಮಿನೋಪತೀಸ್ ಅಂತ, ಹಿಮೋಫಿಲಿಯಾ ಆಗ್ಲಿ, ಸಿಕಲ್ಸೆಲ್ ಅನಿಮಿಯಾ ಆಗ್ಲಿ, ಥ್ಯಾಲಸೀಮಿಯಾ ಅಂತ ಎಲ್ಲ ಇದೆ. ಈ ತರ ಮಕ್ಕಳಿಗೆ ಪ್ರತಿ ತಿಂಗಳಿಗೆ 15 days ಬ್ಲಡ್ ಬೇಕಾಗ್ತಿರುತ್ತೆ ಈ ಮಕ್ಕಳಿಗೆ. ಈ ರೀತಿ ಹಲವಾರು ಕಾಯಿಲೆಗಳಿಗೆ ಆವಾಗವಾಗ ರಕ್ತ ಅವಶ್ಯಕತೆ ಬೇಕಾಗ್ತಾ ಇರುತ್ತೆ.
1: ಸರ್, ಯುವ ಜನರು ಈ ಒಂದು ರಕ್ತದಾನದಲ್ಲಿ ಹೇಗೆ ಭಾಗವಹಿಸಬಹುದು ಸರ್?
0: ಯುವ ಜನರೇ ಈಗ ನಮ್ಮ ಆಸ್ತಿ, ನಮ್ಮ ದೇಶಕ್ಕೆ ಇವರೇ ಅವರೇ ಮುಂದೆ ಇರೋದು. ಈಗಿನ ಇದರಲ್ಲಿ 60% ಯುವ ಜನರು ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ, ಅವರು ಬಹಳ ಮುಖ್ಯ. ಯಾತಕ್ಕೆ ಅಂದ್ರೆ ರಕ್ತದಾನಿ ಅಂದ್ರೆ ಯಾರು ಅಂದ್ರೆ ಆರೋಗ್ಯವಾಗಿ ಯಾವಾಗ

0: ನಿರಂತರವಾಗಿ ರೆಗ್ಯುಲರ್ ಆಗಿ ಯಾರು ರಕ್ತದಾನ ಮಾಡ್ತಾರೋ ಅಂತವ್ರು ಶ್ರೇಷ್ಠ ರಕ್ತದಾನಿಗಳು ಅಂತ ಪರಿಗಣಿಸ್ತೀವಿ. ಇವರುಗಳು ಅವರು ಹೆಂಗ್ ಮೊದಲು ಧೈರ್ಯ ಇರಬೇಕು, ಭಯ ಇರಬಾರ್ದು. ಯಾವ ಯೋಜನೆಗಳು ಒಂದು ತಿಳ್ಕೊಳ್ಳಿ, ರಕ್ತದಾನ ಕೊಡೋದ್ರಿಂದ ಏನು ಆಗಲ್ಲ, ಅದು ಒಂದು ಬರೀ ಒಂದು 10 ನಿಮಿಷದ ಒಂದು ಕೆಲಸ ಅಷ್ಟೇ, ಒಂದ್ ಸ್ವಲ್ಪ ಒಂದ್ ನೀಡ್ಲಾಗ್ತಾ ಇರೋದು ಒಂಚೂರು ನೋವಾಗತ್ತಷ್ಟೇ. ಆದ್ರಿಂದ ಯುವಜನರು ಮುಂದೆ ಬರಬೇಕು. ಅವರು ಹುಟ್ಟಿದ ಒಂದು ದಿನ ಏನೇನೋ ಬರ್ಡೇ ಇದ್ ಮಾಡ್ತೀರಾ, ಅವತ್ತಿನ ದಿವಸ ಕೊಡ್ಬೋದು. ತಂದೆ ತಾಯಿಗಳ ನೆನಪಿಗೆ ಅಥವಾ ಯಾರದೇ ಒಂದು ಪ್ರೀತಿ ಪಾತ್ರರಾದವ್ರ ನೆನಪು ಕೊಡ್ಬೋದು. ಅಥವಾ ಒಂದು ಯುವ ಸಮೂಹ ಒಂದು ಗುಂಪು ಅಂತ ಮಾಡಿಕೊಂಡು ಅವರೇ ಒಂದು 5-6 ಜನ ಒಟ್ಟಿಗೆ ಹೋಗಿ ಒಂದೊಂದು ವಿಶೇಷ ದಿನ, ಸಾಮಾನ್ಯ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅಥವಾ ಯಾವ್ದಾದ್ರು ಹಬ್ಬ, ಯಾವ್ದಾದ್ರು ಹಬ್ಬದ ದಿವಸ ಹೋಗ್ಬಿಟ್ಟು ಸ್ವತಂತ್ರವಾಗಿ ಹೋಗ್ಬಿಟ್ಟು ರಕ್ತದಾನ ಕೇಂದ್ರಗಳಲ್ಲಿ ರಕ್ತಗಳನ್ನ ದಾನ ಮಾಡೋದು, ಇದನ್ನ ಬೆಳೆಸ್ಕೊಳ್ಬೇಕು. ಅವ್ರದೇ ಒಂದು ಇದ್ ಮಾಡಿಕೊಂಡು ಒಂದು ಗುಂಪು ಮಾಡಿ ವಾರ್ಷಿಕವಾಗಿ ಒಂದೆರಡು ಬಾರಿ ಆದ್ರೂ ಅವ್ರು ರಕ್ತದಾನ ಮಾಡಿದ್ರೆ ಬಹಳ ನಮ್ಗೆ ಬಹಳ ರೋಗಿಗಳಿಗೆ ಉಪಯೋಗ ಆಗುತ್ತೆ. ಮಾಡಿದ್ದು ಒಂದು ಒಂದು ಸಾರ್ಥಕತೆನೂ ಇರುತ್ತೆ ಒಂದು ಮನುಷ್ಯ ಜನ್ಮದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಖಂಡಿತ ಸರ್. ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನವನ್ನು ನಾವು ಹೇಗೆ ಉತ್ತೇಜಿಸಬಹುದು ಸರ್?
0: ಒಂದು ಪ್ರಚಾರ, ಪ್ರಚಾರ ಈಗ ಬಹಳಷ್ಟು ಆಗಿದೆ.
1: ಹೌದು.
0: ಎರಡನೇದು ಅರಿವು ಏನಾಗ್ತಾ ಇದೆ ಅಂದ್ರೆ, ಪ್ರತಿ ಒಂದು 5-10 ವರ್ಷಕ್ಕೆ ಮುಂಚೆ ಒಂದು ಹೊಸ ಯುವಕರ ಸೇರ್ಪಡೆ ಆಗ್ತದೆ 18 ವರ್ಷಕ್ಕೆ. ಅವರಿಗೆ ಒಂದು ಅರಿವು ಉಂಟು ಮಾಡಬೇಕು. ವಿಚಿತ್ರವಾದ ಭಯ ಇರ್ತದೆ, ರಕ್ತ ಕೊಟ್ಟರೆ ಏನೋ ಆಗುತ್ತೆ, ನೋವಾಗ್ಬಿಡುತ್ತೆ, ನಮ್ಗೇನೋ ಕಾಯಿಲೆ ಬಂದ್ಬಿಡ್ಬೋದು. ಆಮೇಲೆ ರಕ್ತದಾನದ ಮಹತ್ವ, ಆಮೇಲೆ ಬಹಳ ಮುಖ್ಯವಾದ್ದು ಅಂದ್ರೆ ಮಾರಲ್, ಮೌಲ್ಯಯುತವಾದ ಒಂದು ಬದುಕನ್ನು ಹೆಂಗ್ ಬದುಕೋದು ಅಂತ. ನಮ್ಮ ದೇಶದಲ್ಲಿ ಮೂಲವಾದ ಒಂದು ಅಂದ್ರೆ ತ್ಯಾಗೇನೈಕ ಮಾನುಷಾಣಂ ಅಂತ, ತ್ಯಾಗ ಮಾಡಿದಾಗ್ಲೇ ನೀವು ಮನುಷ್ಯತ್ವದ ನಿಜವಾದ ಮನುಷ್ಯರಾಗ್ತೀರಾ ಅಂತ. ಆದ್ರಿಂದ ರಕ್ತದಾನದ ಒಂದು ಇದು ಮಾಡಿ ಒಂದು 4-5 ಜನಕ್ಕೆ ಜೀವ ಉಳಿಸ್ತೀರಾ, ಅದರಿಂದ ಇಷ್ಟು ಉಪಯೋಗ ಇದೆ ಅಂತ ಹೇಳಿ. ಆಮೇಲೆ ರಕ್ತದಾನ ಇನ್ ಬಹಳ ಮುಖ್ಯವಾದ್ದು ಅಂದ್ರೆ ರಕ್ತ ಇನ್ನೆಲ್ಲೂ ಸಿಕ್ಕಲ್ಲ. ಆರ್ಟಿಫಿಷಿಯಲ್ ಆಗಿ ಏನೇನೋ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಕಿಡ್ನಿ ಮಾಡಿದ್ದಾರೆ, ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಆದ್ರೆ ರಕ್ತ ಮಾತ್ರ ಆರ್ಟಿಫಿಷಿಯಲ್ ಮಾಡಕ್ಕೆ ಯಾವ ಫ್ಯಾಕ್ಟ್ರಿ ಆಗ್ಲಿ, ಯಾವುದೇ ನದಿ ಇದಾಗ್ಲಿ, ಯಾವುದೇ ಒಂದು ಪ್ಲಾಂಟ್ ಇಂದ ಆಗ್ಲಿ ಇನ್ನೂ ಕಂಡುಹಿಡಲಿಕ್ಕಾಗಿಲ್ಲ. ರಕ್ತ ಬರೋದು ಮನುಷ್ಯರ ಮೂಲಕ, ಅವರ ಒಂದು ಒಳ್ಳೆಯ ಮನಸ್ಸಿನ ಒಂದು ತ್ಯಾಗದ ಒಂದು ಇದರಿಂದ, ಸಂತೋಷವಾಗಿ ಕೊಡೋ ಒಂದು ರಕ್ತ, ಶುದ್ಧವಾದ ರಕ್ತದಿಂದ ಒಂದು 4-5 ಜನಕ್ಕೆ ಉಪಯೋಗ ಆಗತ್ತೆ ಒಂದು ಒಂದು ಪರಿಜ್ಞಾನ ಬಂದಾಗ ಮನುಷ್ಯ ಮುಂದೆ ಬಂದು ಕೊಡ್ತಾನೆ. ಈ ಒಂದು ಸಾಮಾಜಿಕ ಬದ್ಧತೆ, ಧೈರ್ಯ ಮತ್ತು ತ್ಯಾಗ ಮನೋಭಾವ ಯುವಕರಲ್ಲಿ ನಾವು ಮೂಡಿಸಿ ಇದನ್ನ ನಾವು ಒಂದು ಪ್ರಚಾರ ಮಾಡಿದ್ರೆ ಹೆಚ್ಚು ಜನ ಮುಂದೆ ಬಂದು ರಕ್ತದಾನ ಮಾಡ್ತಾರೆ.
1: ಖಂಡಿತ ಸರ್. ಸರಿ, ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಕೆಲವರಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ, ಅಂದ್ರೆ ನಾವು ರಕ್ತ ಕೊಟ್ಟಾಗ ತುಂಬಾ ದಪ್ಪ ಆಗ್ತೀವಿ, ಬೇರೆ ತರ ಈ ತರದಲ್ಲಿ ಏನು ಸರ್ ಈ ಒಂದು ತಪ್ಪು ಕಲ್ಪನೆಗಳು?
0: ಸಾಧ್ಯನೇ ಇಲ್ಲ, ಇದೆಲ್ಲ ಇದು ಮಿತ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಏನಂದ್ರೆ ತುಂಬಾ ಸುಸ್ತಾಗ್ಬಿಡುತ್ತೆ, ಅಲ್ಲ ಸಾಧ್ಯನೇ ಇಲ್ಲ. ರಕ್ತದಾನ ತಗೊಂಡು 15 ನಿಮಿಷ ನೀವು ರೆಸ್ಟ್ ತಗೊಂಡ್ರೆ ಪೂರ್ಣ ಚೆನ್ನಾಗ್ ಆಗ್ತೀರಾ, ನೀವು ಮೊದಲಿದ್ದಂಗೆ ಆಗ್ಬಿಡ್ತೀರಾ. ಒಂದು ಎರಡನೇದಾಗ ತುಂಬಾ ನೋವಾಗುತ್ತೆ ಅಂತ ಭಯ, ಏನು ಆಗಲ್ಲ, ನೀವು ಸಾಮಾನ್ಯವಾಗಿ ಜ್ವರ ಬಂದಾಗ ಒಂದು ಇಂಜೆಕ್ಷನ್ ತಗೋತಿರಲ್ಲ ಅಷ್ಟು ಮಾತ್ರ ಆಗುತ್ತೆ, ಅದರಿಂದ ನೋವಿಗೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಕೆಲವ್ರಿಗೆ ಏನಾಗಿದೆ, ಏನೇನೋ ಕಾಯಿಲೆಗಳು ಬಂದ್ಬಿಡುತ್ತೆ ಅಂತ, ಅದು ಖಂಡಿತ ಇಟ್ಕೊಳ್ಬೇಡಿ. ನಾವು ಯಾವಾಗ್ಲೂ ಫುಲ್ಲಿ ಸ್ಟರೈಲ್ ನ್ಯೂ ಬ್ಯಾಗ್ ಯೂಸ್ ಮಾಡ್ತೀವಿ. ಆ ನೀಡ್ಲು ಕೂಲ ನಿಮ್ಮ ಎದುರುಗಡೆನೆ ತೆಗೆದು ತೋರ್ಸಕ್ಕಾಗತ್ತೆ. ಎಲ್ಲ ಸ್ಟರೈಲ್ ಒಳ್ಳೆ ಅಥೆಂಟಿಕೇಟೆಡ್ ಒಳ್ಳೆ ಕಂಪ್ನಿ ಬ್ಯಾಗ್ಗಳೀಗ, ಮೊದಲಿನ ತರ ಅಲ್ಲ. ಮೊದಲಾದ್ರೆ ಬಹಳ ಹಿಂದೆ ಬಾಟಲ್ ತಗೋತಾ ಇದ್ವಿ, ಸ್ಟರ್ಲೈಸ್ ನಾವೇ ಮಾಡಬೇಕಿತ್ತು, ಈಗ ಹಂಗಿಲ್ಲ. ಒಳ್ಳೆ ರೆಕಗ್ನೈಸ್ಡ್ ಲೈಸೆನ್ಸ್ಡ್ ಲ್ಯಾಬ್ ಗ್ರೇಟ್ನಲ್ಲಿ ಫುಲ್ಲಿ ಸೈಂಟಿಫಿಕಲಿ ತಯಾರಾದ ಬ್ಲಡ್ ಬ್ಯಾಗ್ಸ್ ಇರುತ್ತೆ, ಒಳ್ಳೆ ಸ್ಟರ್ಲೈಸ್ಡ್ ನೀಡಲ್ಸ್ ಇರುತ್ತೆ, ಎಲ್ಲ ಫ್ರೆಶ್ ಆಗಿರುವಂತದ್ದು. ಅದರಿಂದ ನಿಮ್ಗೆ ಅದರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ಇನ್ ಕೆಲವ್ರಿಗೆ ಏನಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂತ, ಟೈಮ್ ಏನು ಇಲ್ಲ, ರಕ್ತದಾನ ಮಾಡಿ ಎಲ್ಲ ಒಂದು ಪ್ರೊಸೀಜರ್ ಕೇವಲ ಒಂದು 20 ನಿಮಿಷ ಹೆಚ್ಚು ಅಂದ್ರೆ ಅಷ್ಟರಲ್ಲಿ ಮುಗ್ದೋಗುತ್ತೆ, ನೀವು ಕೊಟ್ಬಿಟ್ಟು ಆರಾಮಿಗೆ ಹೋಗ್ಬೋದು. ಅದರಿಂದ ಇದರಿಂದ ಭಯ ಪಡಬೇಕಾಗಿಲ್ಲ. ಇದೆಲ್ಲ ಏನು ಯಾರ್ಯಾರೋ ಹೇಳಿದ್ ಕೇಳ್ಬೇಡಿ, ಧೈರ್ಯವಾಗಿ ಮುಂದೆ ಬಂದು ಒಂದ್ಸರಿ ನೋಡಿ, ಆಮೇಲೆ ರಕ್ತದಾನ ಮಾಡಿ ಜೊತೆಗೆ ಇನ್ನೊಂದಿಬ್ಬರನ್ನು ಕರ್ಕೊಂಡು ಬನ್ನಿ ಮುಂದೆ.
1: ಸರಿ, ಈ ಮಧುಮೇಹ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಇನ್ನಿತರ ಏನಾದ್ರು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ರಕ್ತದಾನ ಮಾಡಬಹುದಾ ಹೇಗೆ ಸರ್?
0: ಮಧುಮೇಹ BP ಎಲ್ಲ ಇರೋರು ಕಂಟ್ರೋಲ್ ಇದ್ದವ್ರಿಗೆ ಬ್ಲಡ್ ತಗೊಳ್ಬಹುದು, ಆದ್ರೆ ಸಾಮಾನ್ಯ ಕ್ಯಾಂಪ್ಗಳಲ್ಲಿ ನಾವು ಅವಾಯ್ಡ್ ಮಾಡ್ತೇವೆ. ಯಾಕೆಂದ್ರೆ ಅವ್ರು ಸ್ವಲ್ಪ ಏನಾದ್ರು ಇದಾದಾಗ ತಕ್ಷಣ ಅದು ಮಾಡಕ್ ಇದು ಮಾಡಲ್ಲ. ರಕ್ತದಾನ ಕೇಂದ್ರಗಳಲ್ಲಿ ಡಯಾಬಿಟೀಸ್ ಕಂಟ್ರೋಲ್ ಇದ್ದವರು ರಕ್ತದಾನ ಮಾಡಬಹುದು, ಅದರಲ್ಲಿ ಏನ್ ತೊಂದರೆ ಇಲ್ಲ.
1: ಸರ್, ರಕ್ತದಾನ ಮಾಡಿದ ತಕ್ಷಣದಲ್ಲಿ ಅವ್ರ ಕೆಲಸಕ್ಕೆ ಹೋಗಬಹುದಾ ಹೇಗೆ ಸರ್?
0: ತಕ್ಷಣ ಅಂದ್ರೆ ಇದು ರಕ್ತದಾನ ಮಾಡಿದವರು ಡೆಸ್ಕ್ ವರ್ಕ್ ಅಂದ್ರೆ ಡೆಸ್ಕ್ ವರ್ಕ್ ಮಾಡೋರು, ಆಫೀಸ್ ವರ್ಕ್ ಮಾಡೋರೆಲ್ಲ ಹೋಗ್ಬೋದು. ಸಾಮಾನ್ಯ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡ್ಬಿಟ್ರೆ ಏನ್ ಕೆಲಸ ಮಾಡಬಹುದು. ಆದ್ರೆ ತುಂಬಾ ಸ್ಟ್ರೀನಸ್ ಎಕ್ಸಸೈಸ್, ತುಂಬಾ

0: ಲಾಂಗ್ ಡ್ರೈವ್ ಮಾಡೋದು, ಆಮೇಲೆ ಬಾರ ಗಿರ ಎತ್ತು ಅಂತ ಕೆಲಸ ಮಾಡೋದು, ಇಂಥದನ್ನ ಒಂದು 12 hours ಅವಾಯ್ಡ್ ಮಾಡೋದು ಒಳ್ಳೇದಷ್ಟೇ. ಆತರ್ಥ
1: ಸರ್, ಈ ಒಂದು ಅಪರೂಪದ ರಕ್ತದ ಗುಂಪು ಹೊಂದಿರ್ತಕ್ಕಂಥವ್ರು ಏನ್ ಮಾಡ್ಬೇಕು? ಸಾಮಾನ್ಯವಾಗಿ ಕೆಲವೊಂದು ರಕ್ತದ ಗುಂಪುಗಳು ಸಿಗೋದು ಬಹಳ ರೇರು.
0: ಅಪರೂಪದ ರಕ್ತದ ಗುಂಪ್ ಇದ್ರೆ ಸಾಮಾನ್ಯ ಏನಾಗುತ್ತೆ, ಕಾಯಿಲೆ ಬರ್ಬೇಕಷ್ಟೇ, ಕಾಯಿಲೆ ಬಂದಾಗ ಯೋಚನೆ ಮಾಡ್ಬೇಕಷ್ಟೇ. ನಿಮ್ ತುಂಬಾ ಅಪರೂಪ ಆದ್ರೆ ಆತರ ಮಕ್ಕಳಿದ್ದಾರೆ ಕೆಲವರು, ಏನಂದ್ರೆ ಹಿಮೋಫಿಲಿಯಾ ಥ್ಯಾಲಸಿಮಿಯಾ ಎಲ್ಲ ಆದವರು, ಅದೇನಾಗುತ್ತೆ, ನೀವು ನಿಮ್ಗೇನಾದ್ರು ಕಾಯಿಲೆ ಇದ್ದು ರಕ್ತದ ಅವಶ್ಯಕತೆ ಇದ್ರೆ ರಕ್ತದಾನ ಕೇಂದ್ರದಲ್ಲಿ ನಿಮ್ಮ ಹೆಸರು ನೋಂದಾಯಿಸ್ಬಿಟ್ಟು ನಿಮ್ಗೆ ಯಾವಾಗ ಬೇಕಾಗುತ್ತೆ ರಕ್ತ ಅಂತ ಮೊದಲೇ ಹೇಳಿದ್ರೆ ಎಲೆಕ್ಟಿವ್ ಸರ್ಜರೀಸ್ ಅಂತ ಇರುತ್ತೆ. ಏನಾದ್ರು ಇಂಥವ್ರಿಗೆ ಪ್ರಾಬ್ಲಮ್ ಬರೋದು ಯಾವಾಗ ಅಂದ್ರೆ ಏನಾದ್ರು ಆಪರೇಷನ್ ಆದಾಗ, ಸಾಮಾನ್ಯ ಎಮರ್ಜೆನ್ಸಿ ಆದಾಗ್ಲೂ ಹಿಂಗೋ ಇದಾಗುತ್ತೆ. ಎಲೆಕ್ಟಿವ್ ಸರ್ಜರೀಸ್ ಎಲ್ಲ ಆದಾಗ ಒಂದು ರಕ್ತದಾನ ಕೇಂದ್ರಕ್ಕೆ ಹೋಗಿ ನಿಮ್ಮ ಗ್ರೂಪ್ ಕೊಟ್ಬಿಟ್ಟು ನಿಮ್ಮ ಡಾಕ್ಟರ್ಗೂ ಹೇಳಿ ಆತರ ಡೋನರ್ಸ್ನ ಹುಡುಕ್ಬಿಟ್ಟು ಅವಾಗ ನಿಮ್ಗೆ ಅವಶ್ಯಕತೆ ಇರೋ ರಕ್ತನ ತರಿಸಿ ರೆಡಿ ಮಾಡ್ಕೋಬಹುದು. ಅದರಿಂದ ಭಯ ಪಡಬೇಕಾಗಿಲ್ಲ. ಕಾಯಿಲೆ ಬಂದ್ರೆ ಮಾತ್ರ, ಅದು ರಕ್ತ ಬೇಕಾಗಿರುವಂತ ಕಾಯಿಲೆ ಬಂದ್ರೆ ಅಥವಾ ರಕ್ತ ಬೇಕಾಗಿರುವಂತ ಸರ್ಜರಿ ಬಂದಾಗ ಮಾತ್ರ ತೊಂದರೆ ಆಗೋದು. ಅವಾಗ ಡಾಕ್ಟರ್ಗಳು ಆಮೇಲೆ ರಕ್ತದಾನ ಕೇಂದ್ರ ಅಲ್ಲಿ ಹೆಲ್ಪ್ ಮಾಡ್ತಾರೆ, ಸಾಮಾನ್ಯ ಹೆಲ್ಪ್ ಆಗುತ್ತೆ. ಬಟ್ ವೆರಿ ರೇರ್ ಇದ್ದಾಗ ನಾವು ರಕ್ತ ಇಲ್ದಿರನೆ ಸರ್ಜರಿ ಹೆಂಗ್ ಮಾಡಬಹುದು ಅನ್ನೋ ಒಂದು ಆವಿಷ್ಕಾರಗಳು ಆಗಿದೆ. ಈಗ ಮೊದಲೆಲ್ಲ 10 grams ಇದ್ರೆ ಬ್ಲಡ್ ಕೊಟ್ಟು ಸಿಸೇರಿಯನ್ ಮಾಡ್ತಾ ಇದ್ರು, ಈಗ 8 grams ಇದ್ರೂ ಬ್ಲಡ್ ಇಲ್ದ್ರನೆ ಸಿಸೇರಿಯನ್ ಮಾಡ್ತಾ ಇದ್ದಾರೆ. ಆ ರೀತಿ ಹಂತಕ್ಕೆ ಬರ್ತಾ ಇದೆ. ನಮ್ಮ ಸರ್ಜರಿನೂ ತುಂಬಾ ಮುಂದುವರೆದಿದೆ, ಮುಂದೆ ರೋಬೋಟಿಕ್ ಸರ್ಜರೀಸ್ ಆಗ್ತಾ ಇದೆ. ಅಂದ್ರೆ ತುಂಬಾ ಕಡಿಮೆ ರಕ್ತದ ಒಂದು ವೇಸ್ಟೇಜ್ ಆಗ್ಬಿಟ್ಟು ಸರ್ಜರಿ ಮಾಡುವಂತದ್ದು, ಆ ರೀತಿ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಗಾಬರಿ ಆಗ್ಬೇಕಾಗಿಲ್ಲ. ಸರ್ಜರಿ ಏನಾದ್ರು ಬೇಕಾದ್ರೆ ರಕ್ತದಾನ ಕೇಂದ್ರದಲ್ಲಿ ಹೋದ್ರೆ ನಿಮ್ಗೆ ಬೇಕಾದ ಒಂದು ರಕ್ತ ವ್ಯವಸ್ಥೆ ಮಾಡ್ಕೊಡ್ಬೇಕು.
1: ಸರ್, ಈ ಒಂದು ವಿಶ್ವ ರಕ್ತದಾನಿಗಳ ಒಂದು ಇದೇ June 25 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಸರ್. ಸೊ ಈ ಒಂದು ಶಿಬಿರದ ಕುರಿತು ರಕ್ತದಾನಿಗಳಿಗೆ ತಾವು ಏನ್ ಸಲಹೆಗಳನ್ನ ನೀಡಲು ಬಯಸ್ತೀರಾ ಸರ್?
0: ಹೆಲ್ತಿ ಡೋನರ್ ಆಗಿ ಮುಂದೆ ಬನ್ನಿ, ನೀವು ಬನ್ನಿ, ಜೊತೆಗೆ ಇನ್ನೊಬ್ರು ಕರ್ಕೊಂಡು ಬನ್ನಿ. ಕಳೆದ ಸಾರಿ ಯಾರ್ಯಾರು ರಕ್ತದಾನ ಮಾಡಿದ್ರು ಅವರು ಇನ್ನೊಬ್ರನ್ನು ಮೋಟಿವೇಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಇದ್ರ ಬಗ್ಗೆ ಅರಿವು ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚಾಗಿ ನಮಗೆ ಇಲ್ಲ ಏನಾಗ್ತಾ ಇದೆ, ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲೇ ನಮಗೆ ತಿಂಗಳಿಗೆ 40 units ಬ್ಲಡ್ ಬೇಕಾಗ್ತಾ ಇದೆ. ಆದರೆ ನಮಗೆ ಸಿಗ್ತಾ ಇರೋದೆ 25-30 ಸಿಗ್ತಾ ಇದೆ. ನಾವು ಏನಿದ್ರು KR ಹಾಸ್ಪಿಟ್ಲಿಂದ ತರಿಸ್ಕೊಳ್ಬೇಕು, ಅದರಿಂದ ನಮಗೆ ರಕ್ತದ ಶಾರ್ಟೇಜು. ಇಲ್ಲಿ ನೀವು ರಕ್ತದಾನ ಮಾಡಿದ್ದನ್ನೆಲ್ಲ ನಾವು KR ಹಾಸ್ಪಿಟ್ಲ್ ಕೊಡ್ತೀವಿ. ಈ ಪ್ರೊಸೆಸಿಂಗ್ ಎಲ್ಲ KR ಹಾಸ್ಪಿಟ್ಲ್ ರಕ್ತದಾನ ಕೇಂದ್ರದಲ್ಲಾಗುತ್ತೆ, ಅವರಿಂದ ನಮಗೆ ಬರಬೇಕು. ಆದ್ದರಿಂದ ಇಲ್ಲಿ ಸ್ಥಳೀಯವಾಗಿರೋರು ನೀವು ಹೆಚ್ಚು ರಕ್ತ ಕೊಟ್ಟಷ್ಟು ನಾವು ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೋದು. ಭಾಳ ಕಷ್ಟ, ಈಗ ಕಳೆದ ಒಂದು ತಿಂಗಳಲ್ಲಿ ಭಾಳ ಕಷ್ಟ ಆಗ್ಬಿಡ್ತು ನಮಗೆ. ಒಂದು 10 bottles ಎಕ್ಸ್ಟ್ರಾ ಬೇಕಾಗಿತ್ತು. ಭಾಳ ಕಷ್ಟಪಟ್ಟು ನಮ್ಮ ಟೆಕ್ನಿಷಿಯನ್ಸ್ನ ಕಳಿಸಿ ಸರ್ಜರಿ ಅರ್ಜೆಂಟ್ ಸರ್ಜರಿಗೆ ಕೇಳಿಕೊಂಡು ಅಲ್ಲೂ ಇರಬೇಕು, ನಾವು ಕೇಳಿದ ತಕ್ಷಣ ಸಿಕ್ಕೋದಿಲ್ಲ. ಆದ್ರಿಂದ ನೀವು ಹೆಚ್ಚು ನಮಗೆ ರಕ್ತದಾನ ಕೊಟ್ಟಷ್ಟು ಸ್ಥಳೀಯದವರು, ನಾವು ಅಲ್ಲಿ ಅವರಿಂದ ಹೆಚ್ಚು ಡಿಮ್ಯಾಂಡ್ ಮಾಡಿ ತಂದು ಎಲ್ಲ ಬೇಕಾದಕ್ಕೆ ಇಲ್ಲಿ ಅವಶ್ಯಕತೆ ಇರೋರಿಗೆ ಕೊಡ್ಲಿಕ್ಕೆ ಸಹಾಯ ಮಾಡಬಹುದು ಅಂತ ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಸೊ ಈಚ್ ಒನ್ ಬ್ರಿಂಗ್ ಒನ್ ಡೋನರ್, ಈಚ್ ಡೋನರ್ ಬ್ರಿಂಗ್ ಒನ್ ಡೋನರ್, ದಟ್ ಶುಡ್ ಬಿ ದಿ ಪಾಲಿಸಿ. ಹೋದ ಸರಿ ಅವರು ಯಾರು ರಕ್ತದಾನ ಮಾಡಿದ್ರು ನೀವು ಇನ್ನೊಬ್ರನ್ನ ಕರ್ಕೊಂಡ್ ಬನ್ನಿ ಈ ಸರಿ ಅಂತ ಕೇಳ್ಕೊಳ್ತಾ, ನೀವು 25 ನೀವು ಬನ್ನಿ, ಎಲ್ಲ ಯುವಕರನ್ನು ಕರ್ಕೊಂಡು ಬನ್ನಿ, ನೀವು ಅರಿವು ಮೂಡಿಸಿ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಒಂದು ಅರಿವು ಮೂಡಿಸಿ ಧೈರ್ಯ ತುಂಬಿ ಕರ್ಕೊಂಡ್ಬನ್ನಿ ಅಂತ ನಾನು ಕೇಳ್ಕೊಡ್ತೇನೆ.
1: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ ರಕ್ತದಾನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಾ. ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಮತ್ತೆ ಇದರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ವಿವರವಾಗಿ ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು, ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ದಿನದ ಒಂದು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ಸರ್ ಅವರು. ಹಾಗೆ ಮತ್ತೊಮ್ಮೆ ಕೂಡ ತಮಗೆ ಇದೇ ತಿಂಗಳ June 25 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದಾನದ ಕುರಿತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ರಕ್ತದಾನಿಗಳು ತಮ್ಮ ಸ್ವಯಂ ಪ್ರೇರಿತ ದೃಷ್ಟಿಯಿಂದ ಅಥವಾ ಇನ್ನೊಬ್ಬರಿಗೆ ಒಂದು ಜೀವ ಉಳಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ 18 ಮೇಲ್ಪಟ್ಟವರು, ಆರೋಗ್ಯವಂತ ಯುವಕರು ಯುವತಿಯರು ಹಾಗೂ ಪ್ರತಿಯೊಬ್ಬರು ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮತ್ತೊಂದು ಜೀವಕ್ಕೆ ಆಶ್ರಯ ಆಗ್ಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಇದೇ ತಿಂಗಳ ಒಂದು 25 ನಡೀತಕ್ಕಂತ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
0: ಮಾನವನ ಜೀವನಕ್ಕೆ ಆರೋಗ್ಯವೇ

0: ಭಾಗ್ಯ.
1: ಮಾನಸಿಕ,
0: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
0: ಮಹಿಳೆಯರು,
1: ಮಕ್ಕಳು,
0: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
0: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
2: ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಎಲ್ಲರಿಗೂ ನಮಸ್ಕಾರ.
4: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
3: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
4: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
3: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
4: ಹುಟ್ಟಿದ ಮಗುವಿನಿಂದ ಹಿಡಿದು 16 ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
3: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
4: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
3: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
4: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
3: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
4: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
3: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
4: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
3: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
3: ದೂರವಾಣಿ ಸಂಖ್ಯೆ 7337765608.
4: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ VRLC ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಹಂಚಿಕೆ ಕುರಿತು ಹುಣಸೂರು ತಾಲೂಕಿನ ದಾಸನ್ಪುರ ಗ್ರಾಮದ ಶ್ರೀಯುತ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ವೃತ್ತಿಪರ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸ್ತಿರುವಂಥ ಹುಣಸೂರು ತಾಲೂಕಿನ ದಾಸರಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇವರು ನಮ್ಮ ಕೆಂಚನಹಳ್ಳಿಯಲ್ಲಿ ಒಂದು ತಿಂಗಳ ಕಾಲ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪಡೆದಂಥ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳೋ ನಿಟ್ಟಿನಲ್ಲಿ

0: ಒಂದು ಸ್ವಉದ್ಯೋಗವನ್ನು ನಡೆಸಿರುವಂತಹ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಸಂತೋಷ್ ಅವರ, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
1: ಸರ್ ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂತದ್ದು. ತಮ್ಮ ಒಂದು ತರಬೇತಿ ಅನುಭವ ಆಗಿರ್ಬೋದು, ಪ್ರಸ್ತುತ ಸ್ವಉದ್ಯೋಗದ ಅನುಭವವನ್ನ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂತದ್ದು ತುಂಬಾ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಸರ್, ನಾನು ಒಂದು ಹುಣಸೂರು ತಾಲೂಕು ಹುಣಸೂರು ತಾಲೂಕಲ್ಲಿ ಒಂದು ಹಳ್ಳಿ. ಎಜುಕೇಶನ್ ಬಂದು ಬಿಕಾಂ ಆಗಿದೆ ಸರ್. ಬಿಕಾಂ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಈಗ ಒಂದು ಡಿಗ್ರಿ ಮುಗಿಸ್ತು ಅಂತ ಅಂದ್ರೆ ಗವರ್ಮೆಂಟ್ ಕೆಲಸನೇ ಸಿಗಲ್ಲ. ಅದನ್ನು ಹುಡುಕ್ತಾ ಸ್ವಲ್ಪ ಓದ್ತಾ ಸ್ವಲ್ಪ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಒಂದ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಪ್ರೈವೇಟ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಬೇಡ ಅನ್ಬಿಟ್ಟು ಓನ್ ಆಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಇತ್ತು ಸರ್. ಅವಾಗ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ. ಒಂದು ಮೊಬೈಲ್ ರಿಪೇರಿ ಮತ್ತೆ ಮೊಬೈಲ್ ಸೇಲ್ಸ್. ನಾನು ಈ ಫೀಲ್ಡ್ ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ, ಪಿಯು ಮುಗಿದ್ಮೇಲೆ ಗ್ಯಾಪ್ ಇತ್ತು ಸರ್ ಡಿಗ್ರಿಗೆಲ್ಲ ಜಾಯ್ನ್ ಆಗ್ಬೇಕಾದ್ರೆ. ಅವಾಗ ಒಂದು ಮೊಬೈಲ್ ಅಂಗಡಿಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಇಂಡಸ್ಟ್ರಿ ಅಷ್ಟೇನು ಡೆವಲಪ್ ಆಗ್ತಿರ್ಲಿಲ್ಲ, ಗ್ರೋವಿಂಗ್ ಕಡಿಮೆ ಇತ್ತು ತುಂಬಾ. ಈಗ ಬರ್ತಾ ಬರ್ತಾ ಈಗ ನೀವೇ ನೋಡಿದ್ರಿ ಸರ್, ಇದು ತುಂಬಾ ಬೆಳೀತಾ ಇರೋ ಇಂಡಸ್ಟ್ರಿ. ಅದರಿಂದ ನಾನು ಈ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ. ಆಯ್ಕೆ ಮಾಡ್ಕೊಂಡು ಈಗ ಡಿಗ್ರಿ ಮುಗಿಸಿ 4 ವರ್ಷ ಆಚೆ ಎಲ್ಲ ಕೆಲಸ ಮಾಡಿ ಮತ್ತೆ ಇದನ್ನೇ ಒಂದು ಶಾಪ್ ಮಾಡೋಣ ಅಂತ ಹೇಳಿ ನಮ್ಮ ಹಳ್ಳಿಯಿಂದಲೇ ಸ್ಟಾರ್ಟ್ ಮಾಡಿದೆ. ನಾನು ಸಿಟಿಗೆ ಹೋಗಿಲ್ಲ, ಹಳ್ಳಿ ಅಂದ್ರೆ ಒಂದು ಸರ್ಕಲ್ ಪಾಯಿಂಟ್, ಒಂದು 8 ಹತ್ತು ಹಳ್ಳಿ ಸೇರೋ ತರ ಒಂದು ಊರ ಹತ್ರ ಒಂದು ಸ್ಪಾಟ್ ಇದೆ. ಅಲ್ಲಿ ಬಂದು ಒಂದು ಶಾಪ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಈಗ ಆ ಜಾಗದಲ್ಲಿ ಅಂತಂದ್ರೆ ನಮ್ಮನ್ನ ತಕ್ಕಂಗೆ ಬಾಡಿಗೆ ಆಗ್ಬೋದು, ಅಡ್ವಾನ್ಸ್ ಆಗ್ಬೋದು ಇರ್ತದೆ. ಸಿಟಿಗೆಲ್ಲ ಹೋಯ್ತು ಅಂದ್ರೆ 100,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ, 1,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಹಳ್ಳಿ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಬಿಟ್ಟು ಮಾಡಿದೆ. ಮಾಡ್ತಾ ಮಾಡ್ತಾ ಅಂದ್ರೆ ನಮ್ಗೆ ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಮೊಬೈಲ್ ರಿಪೇರಿ ಮಾಡೋದು ಯಾವ್ದು ಗೊತ್ತಿರ್ಲಿಲ್ಲ, ಬರೀ ಸೇಲ್ಸ್ ಅಲ್ಲಿ ಮಾತ್ರ ಇದೆ. ಬರೀ ಸೇಲ್ಸ್ ಅಲ್ಲಿ ಯಾವ್ದನ್ನು ಇದ್ ಮಾಡಕ್ ಆಗಲ್ಲ, ಆಲ್ಟರ್ನೇಟಿವ್ ಆಗಿ ಸರ್ವಿಸ್ ಎಲ್ಲ ಕಲ್ತಿರ್ಬೇಕು. ಬರೀ ಮೊಬೈಲ್ ಅಂಗಡಿ ಮಾಡ್ತು ಅಂತ ಅಂದ್ರೆ ಸೇಲ್ಸ್ ನೇ ನಂಬ್ಕೊಂಡಿರಕ್ ಆಗಲ್ಲ, ಸರ್ವಿಸ್ ಕಲ್ತಿರ್ಬೇಕು. ಅವಾಗ ಈಗ ನಾವು ಈಗ ಸರ್ವಿಸ್ ಎಲ್ಲ ಕಲಿಯೋಣ ಅಂತ ಆಚೆಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲೂ ಹೋದ್ರೆ ಅಲ್ಲೂ ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂದ್ರೆ 30,000 ರಿಂದ 50,000 ಫೀಸ್ ತಗೊಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದೀಗ ಬೇಸಿಕಲಿ ಈಗ ಸ್ವಲ್ಪ ಹಣಕಾಸು ತೊಂದ್ರೆ ಎಲ್ಲ ಇತ್ತು, ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಅಂತ ಯೋಚನೆ ಮಾಡಿ ಹಂಗೇನೆ ಅಷ್ಟು ಒಂದು 6 ಮಂತ್ ಹಂಗೇನೆ ಕಂಟಿನ್ಯೂ ಆದ್ರೆ ಇದೆ ಇದ್ರಲ್ಲಿ ಸೇಲ್ಸ್ ಅಲ್ಲಿ. ಆಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಚಂದ್ರಕ್ ಸರ್ ಅಂತ ಇದಾರೆ, ಅವ್ರ ಕಡೆಯಿಂದ ಸಿಕ್ತು. ಅವ್ರು ಹೇಗ್ ಪರಿಚಯ ಆಯ್ತು ಅಂತ ಅಂದ್ರೆ, ನಮ್ಮನೆ ಹಸುಗಳು ಸಾಕಿದೀವಿ, ನಮ್ ತಂದೆಗೆ ಪರಿಚಯ ಆದ್ರು, ಅವರು ಪರಿಚಯ ಇದ್ರು. ಅವರು ನಮ್ ತಂದೆ ಯಾವ್ದು ಹೈನುಗಾರಿಕೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದಾರ 2-3 ಸಲ ವಿವೇಕ ಟ್ರಸ್ಟ್ ಕಡೆದು. ಅದರಿಂದ ಅವರು ಅಲ್ಲೂ ತಿಳ್ಸಿದ್ರು. ಅವಾಗ ನಮ್ ತಂದೆ ಹಿಂಗ್ ಹೇಳಿದ್ರು, ಅಲ್ಲೊಂದು ಆಪರ್ಚುನಿಟಿ ಐತೆ, ಹೇಗಿದ್ರು ಮೊಬೈಲ್ ಅಂಗಡಿ ಇಟ್ಟಿದಾರಲ್ಲ ಕೆಲ್ಸ ಕಲ್ತ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ, ಯಾಕಂದ್ರೆ ಅದು ಲಿಮಿಟೆಡ್ ಸೀಟ್ ಗಳಿರ್ತದಲ್ಲ ಸರ್, ಅದಕ್ಕೆನೆ ಅಪ್ಲಿಕೇಶನ್ ಕೊಟ್ಟು ನನ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಇದೇ ವರ್ಷ ಬ್ಯಾಚ್ ಸಿಕ್ತು. ನಾನು ಅಲ್ಲೇನೆ 1 ಮಂತ್ ಸ್ಟೇ ಆಗಿ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅದೇ ಧೈರ್ಯದಲ್ಲಿ ಈಗ ಏನು ನಂದು ಶಾಪ್ ಇತ್ತು ಅದನ್ನ ಇನ್ನು ಸ್ವಲ್ಪ ದೊಡ್ಡ ಸರ್ಕಲ್ ಪಾಯಿಂಟ್ ಅಲ್ಲಿ ಮಾಡಿದೆ. ಯಾಕಂದ್ರೆ ಈಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಇರ್ತದೆ, ಮೊಬೈಲ್ ರಿಪೇರಿ ಮತ್ತಿನ್ನು ಕಸ್ಟಮರ್ಸ್ ಎಲ್ಲ ಬೇಕಾಗುತ್ತೆ ನಮ್ಗೆ ಕೆಲ್ಸ ಗೊತ್ತಿದ್ಮೇಲೆ. ಮುಂಚೆ ಆದ್ರೆ ನಾವು ಬೇರೆ ಅಂಗಡಿಗೆ ತಗೊಂಡೋಗಿ ಮೊಬೈಲ್ ನ ರೆಡಿ ಮಾಡುತ್ತೆ, ಇವಾಗ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್.
0: ಹಾಗಿದ್ರೆ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಎಷ್ಟು ವರ್ಷ ತಾವು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರಿ? ಪ್ರಸ್ತುತ ತಮ್ಮ ವಯಸ್ಸು ಎಷ್ಟು?
1: ಸರ್ ನಮ್ದು ಪ್ರಸ್ತುತ ವಯಸ್ಸು ಬಂದು 27 ವರ್ಷ ಆಗಿದೆ ಈಗ. ಪದವಿ ಶಿಕ್ಷಣ ಮುಗಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದೆ. ಅದು ಯಾಕೋ ಸಖತ್, ಅದು ಓಕೆ ಮಾಡೋ ಕೆಲಸ ಖುಷಿಯಿಂದಾನೆ ಮಾಡಿದೆ. ಇದ್ರಲ್ಲೆಲ್ಲ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಮ್ಮ ಅಣ್ಣನ ಫ್ರೆಂಡ್ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಡಿಟರ್ ಆಗಿದ್ರು, ಅವರು ಇದೇ ತರ ಅವ್ರದೇ ಕಂಪನಿಯಲ್ಲಿ ವೇಕೆನ್ಸಿಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲೇನೆ ಅದೇ ವರ್ಕ್ ಮಾಡ್ತಾ ಫ್ಲಿಪ್ಕಾರ್ಟ್ ವರ್ಕ್ ಮಾಡ್ತಾ ತಗೊಂಡೋಗಿ ಒಂದು ರೆಸ್ಯೂಮ್ ಕೊಟ್ಟೆ, ಅಲ್ಲೂ ಸೆಲೆಕ್ಷನ್ ಆಯ್ತು. ಇಂಟರ್ವ್ಯೂ ಎಲ್ಲ 2 ರೌಂಡ್ ಇಂಟರ್ವ್ಯೂ ಇತ್ತು, ಅದನ್ನು ಪಾಸ್ ಆಗಿ ಆಫೀಸ್ ಅಲ್ಲಿ ಸಿಟ್ಟಿಂಗ್ ಜಾಬ್, ಏನ್ ಟಾರ್ಗೆಟ್ ವರ್ಕ್ ಏನು ಇರ್ಲಿಲ್ಲ, ಬ್ಯಾಕೆಂಡ್ ಟೀಮ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅದರಲ್ಲೂ ಫ್ಯೂಚರ್ ಇಲ್ಲ, ಅದು ಎಷ್ಟು 1 ವರ್ಷ ಮಾಡಿದ್ರು 2 ವರ್ಷ ಮಾಡಿದ್ರು ಸೇಮ್ ಒಂದೇ ಸ್ಯಾಲ್ರಿ, ಸ್ಯಾಲ್ರಿ ಜಾಸ್ತಿ ಸಿಗಲ್ಲ. ಅದರಿಂದ ಅದನ್ನು ನಾನು ಕ್ವಿಟ್ ಮಾಡಿದೆ ಸರ್. 4 ವರ್ಷ ಅದೇ ತರ ಕಂಟಿನ್ಯೂ ಆಯ್ತು.
0: ಈಗ ಪ್ರಸ್ತುತ ದಿನದಲ್ಲಿ ನಾವು ಗಮನಿಸ್ತು ಅಂದ್ರೆ ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋದಾಗಿರ್ಬೋದು, ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನ ಪಡೆದಿದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಆರಿಸಿಕೊಳ್ಳೋ ನಿಟ್ಟಿನಲ್ಲಿ ಅಥವಾ ನಮಗೆ ಸೂಕ್ತವಾಗಿರುವಂತಹ ಒಂದು ಉದ್ಯೋಗವನ್ನು ಆರಿಸಿಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ತಾವು ಡಿಗ್ರಿಯನ್ನ ಮುಗಿಸಿ ಬೇರೆ ಬೇರೆ ಕಡೆಗಳೆಲ್ಲ ಖಾಸಗಿ ವಲಯಗಳಲ್ಲಿ ಕೆಲಸವನ್ನ ಮಾಡ್ತೀರಾ, ತದನಂತರ ತಮ್ಮ ಊರಿನಲ್ಲೇ ಒಂದು ಸ್ವಂತ ಮೊಬೈಲ್ ಅಂಗಡಿಯನ್ನು ಅಥವಾ

0: ಅದನ್ನು ಸೇಲ್ಸ್ ಅಂಗಡಿಯಾಗಿ ಇಟ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿರ್ತೀರ. ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ, ತಾವು ಈ ಮೊಬೈಲ್ ಸರ್ವಿಸ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರ ಜೊತೆ ವ್ಯಕ್ತಪಡಿಸಿದ್ರೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ರ?
1: ಹಾಂ ಸರ್, ಖಂಡಿತ ಒಪ್ಪಿಗೆ ಕೊಟ್ಟರು. ಈಗ ಒಂದು ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಬಂದು ಈಗ ಕೆಲವು ಜನ ಏನಂದ್ರು ಅಂದ್ರೆ ಶಾಪ್ ಓಪನ್ ಮಾಡಿ 4-5 months ಆಗೈತೆ, ಆಗ್ಲೇ ಒಂದ್ ತಿಂಗಳು ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಅಂದ್ರು. ಆದ್ರೆ ನನ್ಗೆ ಮನೇಲಿ ಸಾಥ್ ಕೊಟ್ರು, ಒಂದ್ ತಿಂಗಳು ಕ್ಲೋಸ್ ಆದ್ರೂ ಪರವಾಗಿಲ್ಲ, ಫ್ರೀ ಆಗಿ ರೆಂಟ್ ಕಟ್ಟಿದ್ರು, ಏನ್ ಸಮಸ್ಯೆ ಇಲ್ಲ, ಅಂಗಡಿ ಓಪನ್ ಮಾಡಲಿಲ್ಲ ಅಂದ್ರು ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಇದರಿಂದ ಇಲ್ಲೇ ಗೊತ್ತಾಗ್ಬಿಡ್ತೀವಿ ಸರ್, ಮನೆಯಲ್ಲೇ ತುಂಬಾ ನಂಗೆ ಸಾಥ್ ಕೊಟ್ಟಿದ್ರೆ.
0: ಹಾಗಿದ್ರೆ ತಾವು ತಮ್ಮ ಹುಣಸೂರು ತಾಲೂಕಿನಿಂದ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕೆ ಒಂದು ತಿಂಗಳ ಕಾಲ ಬಂದು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು ತಮಗೆ ಅನುಕೂಲಕರವಾಗಿತ್ತ?
1: ಸರ್, ಆರಂಭ ದಿನಗಳಲ್ಲಿ ಈಗ ಫಸ್ಟ್ ದಿನನೇ ನನ್ಗೆ ರೂಟ್ ತುಂಬಾ ಬೇಜಾರ ಆಯ್ತು, ಯಾಕಂದ್ರೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ, ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಏನಾದ್ರೂ ತೊಂದರೆಗಳಾಗ್ಬಿಟ್ಟು, ಆನೆಗಳ ಕಾಟ ಬೇರೆ, ಒಂದ್ 2-3 ದಿನ ಅದು ಆಯ್ತು, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರು ಆನೆ ಐತೆ ಅಂತ. ಅಷ್ಟು ಬಿಟ್ರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಒಂದು ಬಿಟ್ರೆ ಇನ್ನೆಲ್ಲ ಓಕೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಆರಂಭ ದಿನದಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ, ಸ್ವಲ್ಪ ಹೊಸ ಜಾಗ ಅಲ್ವಾ, ಒಂದಿನ 2 ದಿನ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಬರ್ತಾ ಬರ್ತಾ ಮನೆಯಲ್ಲಿ ಹೇಗಿರ್ತೀವಿ ಆ ರೀತಿ ಆಗುತ್ತೆ ಸರ್. ಅಲ್ಲಿನ ಫುಡ್ ಒಳ್ಳೆ, ಊಟ ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲ
0: ಈಗ ತಾವು ಮೊದಲೇನೆ ಕೂಡ ಒಂದು ಮೊಬೈಲ್ ಅಂಗಡಿಯನ್ನ ಓಪನ್ ಮಾಡಿ ತಾವು ವ್ಯಾಪಾರವನ್ನ ಮಾಡ್ತಾ ಇದ್ರಿ, ಅಂದ್ರೆ ಸರ್ವಿಸ್ ಅನ್ನ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ತಮಗೆ ಆರಂಭದಿಂದ ಪ್ರಾಥಮಿಕವಾಗಿ ಸರ್ವಿಸ್ ಅನ್ನ ಹೇಗ್ ಮಾಡಬೇಕು ಅಂತ ಪ್ರಾಥಮಿಕವಾಗಿ ಹೇಳ್ಕೊಳ್ಳಂತ ಸಂದರ್ಭದಲ್ಲಿ ತಮಗೆ ಅದು ಸುಲಭ ಅನಿಸ್ತಾ ಅಥವಾ ವಸ್ತನ ಅಂತ ಅನಿಸ್ತಾ?
1: ಸರ್, ನನ್ಗೆ ಅದು ಇಲ್ಲಿದ್ದಾಗ ಅಷ್ಟು ಟೆಕ್ನಲ್ ಇರ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಕಂಪ್ಲೀಟ್ ಕ್ಲಾರಿಟಿ ಸಿಕ್ತು ನನ್ಗೆ, ಮೊಬೈಲ್ ಎಲ್ಲ ಯಾವ ರೀತಿ ಬಿಚ್ಚೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಗೊತ್ತಾಯ್ತು ಸರ್. ಆರಂಭದಲ್ಲಿ ಅದು ಫಸ್ಟ್ ಅದು ಏನೇನ್ ಪಾರ್ಟ್ಸ್ ಗಳು ಬರುತ್ತೆ, ಥಿಯರಿ ಕ್ಲಾಸ್ ತರ ಮಾಡ್ಕೊಟ್ರು ಅದ್ರ ಬಗ್ಗೆ, ಯಾವ್ದು ಅದು ಏನೇನ್ ವರ್ಕ್ ಮಾಡುತ್ತೆ, ಎಲ್ಲೆಲ್ಲಿ ಏನೇನ್ ಕಾಂಪೋನೆಂಟ್ ಪಾರ್ಟ್ಸ್ ಗಳಿರುತ್ತೆ ಅಂತ ತಿಳಿಸ್ಕೊಟ್ರು. ಆಮೇಲೆ ಬರ್ತಾ ಬರ್ತಾ ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಈಸಿ ಆಯ್ತು ಸರ್ ಅದೆಲ್ಲ. ಯಾಕಂದ್ರೆ ಎಲ್ಲ ಮಿಷಿನರಿ ಟೂಲ್ಸ್ ಗಳು ಪ್ರತಿಯೊಂದು ಅಲ್ಲೇ ಇದೆ, ಅದರಿಂದ ನಾವು ಸ್ವಲ್ಪ ಬೇಗ ಕಲ್ತು ಸರ್.
0: ಈಗ ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು, ತಾವು ಅಲ್ಲೇನೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇನೆ ಇದ್ದು ತರಬೇತಿ ಪಡ್ಕೊಂಡಿದ್ದ, ಅಲ್ಲಿನ ಊಟ ಆಗಿರ್ಬೋದು ವಸತಿ ವ್ಯವಸ್ಥೆ ಎಲ್ಲ ತಮಗೆ ಹಿಡಿಸ್ತಾ?
1: ಸರ್, ಅಲ್ಲಿನ ಊಟ ವಸತಿ ಎಲ್ಲ ಬಳಸ್ಕೊಂಡು, ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ ಕೂಡ ಮಾಡುದು. ಯಾಕೆಂದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರನ್ನ ನಾನೇ ಜಾಯಿನ್ ಮಾಡಿಸಿದ್ದೆ ಅಲ್ಲಿಗೆ, ಇಬ್ರು ಒಟ್ಟಿಗೆ ಸ್ವಲ್ಪ ಕೆಲವೊಂದ್ ದಿನ ಅಪ್ ಅಂಡ್ ಡೌನ್ ಮಾಡುದು, ಆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಆನ್ ಟೈಮ್ಗೆ ಕ್ಲಾಸ್ ನ ರೀಚ್ ಆಗ್ತಿದ್ದು ಸರ್.
0: ಅಂದ್ರೆ ಮನೆಯಿಂದ ಹೋಗಿ ಬಂದದ್ದು ಕೂಡ ಇದೆ, ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದಂತ ವ್ಯವಸ್ಥೆನೂ ಕೂಡ ಇದೆ.
1: ಹೌದು ಸರ್.
0: ಹಾಗೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನು ಇಟ್ಟುಕೊಂಡು ತನ್ನ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ತಾವು ಇತರೆ ಒಂದು ತರಬೇತಿಗಳನ್ನು ನೋಡಿದಕ್ಕ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯಲ್ಲಿ ತಾವು ಈ ರೀತಿ ತರಬೇತಿಯನ್ನು ಪಡ್ಕೊಂಡಿದ್ದು ತಮಗೆ ಎಷ್ಟು ಮೌಲ್ಯಯುತವಾಗಿದೆ ಈ ವ್ಯವಸ್ಥೆ ಅಂತ ಅನ್ನಿಸ್ತು?
1: ತುಂಬಾ ಉಪಯೋಗ ಆಗಿದೆ ಇದರಿಂದ. ಯಾಕಂದ್ರೆ ನಮ್ಗೆ ಸ್ವಲ್ಪ ಏನು ಅಂದ್ರು ಯಾವ ರೀತಿ ಈಗ ಸೇಲ್ಸ್ ಎಲ್ಲ ಇರೋದ್ರಿಂದ ಸರ್ವಿಸ್ ಯಾವ ರೀತಿ ಹಾಗೆ ಹೀಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದೆಲ್ಲ ನಾವು ಮಾಡ್ತೀವ, ನಮ್ ಕೈಲಿ ಆಗುತ್ತಾ ಇದ್ದು, ಬೇರೆಯವರೇ ಮಾಡ್ಕೊಡ್ಬೇಕು ಅಂತ ಅನ್ಬಿಟ್ಟು ಇದ್ ಮಾಡ್ತಿದ್ದೆ. ಆದ್ರೆ ಅದು ಅಲ್ಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ ಸರ್, ತುಂಬಾ ಉಪಯೋಗ ಆಯ್ತು. ಈಗ ಮೇನ್ ಸರ್ವಿಸ್ ಇಲ್ಲಿ ಓಡ್ತಿರೋದು, ಸೇಲ್ಸ್ ಎಲ್ಲ ಫುಲ್ ಡೌನ್ ಇದೆ, ಸರ್ವಿಸ್ ಜಾಸ್ತಿ ನಡೀತಿರೋದು. ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 20-30 ಫೋನ್ ರೆಡಿ ಮಾಡ್ತೀನಿ ಸರ್. ಅಷ್ಟು ಕಂಪ್ಲೇಂಟ್ಸ್ ಫೋನ್ಗಳು ಇಲ್ಲಿ ಬರುತ್ತೆ, ಅಷ್ಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಕೆಲವೊಂದು ಐಸಿ ವರ್ಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇರುತ್ತೆ. ಅದು ಇದ್ರಲ್ಲಿ ಇನ್ನು ಕಲಿಯೋದಿದೆ ಸರ್, ಅಂದ್ರೆ ಐಸಿ ಎಲ್ಲ ನೆಕ್ಸ್ಟ್ ಲೆವೆಲ್, ಅದು ಟಾಪ್ ಲೆವೆಲ್ ಬರುತ್ತೆ ಐಸಿ ವರ್ಕ್. ಆತರ ಕಂಪ್ಲೇಂಟ್ಸ್ ಇದ್ದಾಗ ರಿಟರ್ನ್ ಕಳ್ಸ್ಬಿಡ್ತೀನಿ. ಬೇರೆ ಏನೇನ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಾರಣ ಅಲ್ಲಿ ತಂದ್ಕೊ ಬಂದಿರತ್ತೆ, ಇಲ್ಲಿ ಅದೆಲ್ಲ ರೆಡಿ ಮಾಡ್ತಿರೋದು. ಇನ್ನ ಬೇರೆ ಎಲ್ಲೂ ಹೊರಗಡೆ ಹೋಗಿ ಕಲ್ತಿಲ್ಲ, ನಿಮ್ಮ ಸಂಸ್ಥೆಯಿಂದಾನೇ ಕಲ್ತಿರೋದ್ರಿಂದ ಅದೇ ಧೈರ್ಯದಲ್ಲಿ ಕೆಲಸಗಳೆಲ್ಲ ಮಾಡ್ತಿರೋದು.

ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ತಮಗೆ ಥಿಯರಿ ಕ್ಲಾಸ್ ಮಾಡ್ತಿದ್ದಾಗಿರ್ಬೋದು, ಜೊತೆಗೆ ತದನಂತರ ಪ್ರಾಕ್ಟಿಕಲ್ ಅನ್ನ ಮಾಡ್ತಿದ್ದಂತ ಆಗಿರ್ಬೋದು,

0: ಆ ಸಂದರ್ಭದಲ್ಲಿ ತಮಗೆ ಈ ಥರ ಹೊಸ ಹೊಸ ವಿಷಯಗಳು ಕಲಿತಿದ್ದಂಥ ಸಂದರ್ಭದಲ್ಲಿ ತಮ್ಮ ಮೇಲೆ ತಮಗೆ ಎಷ್ಟು ಭರವಸೆ ಮೂಡ್ತಾ ಇತ್ತು, ಇದರಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೇದಾಗುತ್ತೆ ಅಂತ?
1: ಸರ್, ನಂಗೆ ಅಲ್ಲೇ ಈಗ ಸ್ಟಾರ್ಟಿಂಗು ಏನು ಒಂದು ಮಂತ್ ಏನು ಟ್ರೈನಿಂಗ್ ಇತ್ತು, ಅದರಲ್ಲಿ ಒಂದು ವೀಕ್ ಕಳೆದ ತಕ್ಷಣ ನಂಗೆ ಕಾನ್ಫಿಡೆನ್ಸ್ ಬಂದು, ಯಾಕೆಂದ್ರೆ ನಾನು ಸ್ವಲ್ಪ ಗ್ಯಾಪಲ್ಲಿ ಏನು ಒನ್ ಆರ್ ಟೂ ಡೇ ಏನೋ ಲೀವ್ ತಗೊಂಡಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ಬೇಕಿತ್ತು, ಕಸ್ಟಮರ್ಗೆ ಫೋನ್ ಎಲ್ಲ ಇಟ್ಕೊಳ್ಬೇಕಿತ್ತು. ಆ ಟೈಮಲ್ಲಿ ಸ್ವಲ್ಪ ಕೆಲವೊಂದು ಫೋನ್ಗಳೆಲ್ಲ ರಿಪೇರಿಗೆಲ್ಲ ಇತ್ತು ಶಾಪಲ್ಲೇನೆ, ಅದೆಲ್ಲ ತಗೊಂಡ್ಬಂದು ನಾನೇ ಅಲ್ಲಿ ಬಂದು ರೆಡಿ ಮಾಡೋದಾಗ್ಬೋದು ಅದೆಲ್ಲ ಮಾಡ್ತಿದ್ದೆ ಕೆಲವೊಂದು. ಅದರಿಂದ ಕಾನ್ಫಿಡೆನ್ಸ್ ಬಂತು ಸರ್ ತುಂಬಾ, ಒಂದು ವೀಕಲ್ಲೇ ತುಂಬ ಕಾನ್ಫಿಡೆನ್ಸ್ ಬಂದ್ಬಿಡ್ತು.
0: ಅಂದ್ರೆ ತರಬೇತಿ ಮಧ್ಯದಲ್ಲೂ ಕೂಡ ತಾವು ತಮ್ಮ ಅಂಗಡಿಯಲ್ಲಿ ಮೊಬೈಲ್ ರಿಪೇರಿನ ಮಾಡ್ಕೊಂಡಿದ್ದು ಇದೆ?
1: ಹೌದೌದು, ಅದೆಲ್ಲ ನಡೆದಿದೆ ಸರ್.
0: ಹಾಗಿದ್ರೆ ಒಟ್ಟು ಒಂದು ತಿಂಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲಿ ಇಟ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿಯನ್ನು ಪಡ್ಕೊಂಡು ನಂತರ ತರಬೇತಿ ಮುಗಿಯೋ ಅಂತ ಬಂದಂತ ಸಂದರ್ಭದಲ್ಲಿ ತಮ್ಗೆ ಈ ತರಬೇತಿ ಬಗ್ಗೆ, ಈ ತರಬೇತಿ ಪಡ್ಕೊಂಡಿದ್ರ ಬಗ್ಗೆ ತಮ್ಗೆ ಎಷ್ಟು ಖುಷಿ ಇತ್ತು, ಹಾಗೇನೆ ತಾವು ಕಟ್ಟಂತ ಫೀಸ್ಗೆ ಪಡ್ಕೊಂಡಂತ ತರಬೇತಿಗೆ ಅದು ಮೌಲ್ಯಯುತವಾಗಿತ್ತ?
1: ಸರ್, ನಿಜ ಹೇಳ್ಬೇಕಂದ್ರೆ ಅದು ಕಡಿಮೆನೆ, ಅದೇನು ಫೀಸ್ ಅಲ್ಲ ನನ್ನ ಪ್ರಕಾರ. ಆದ್ರೆ ಅಲ್ಲಿ ಕಲ್ತಿತ್ತು ತುಂಬಾ ಐತೆ ಸರ್, ನಮ್ಗೆ ತುಂಬಾ ಲಾಭ ಐತೆ. ಅದ್ರ ಮುಂದೆ ಫೀಸ್ ಎಲ್ಲ ಏನು ಅಲ್ಲ ಹೇಳ್ಬೇಕಂತೆ, ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಏನಿದೆ ಅದೆಲ್ಲ ತುಂಬಾ ಫೀಸ್ ಗಳಾಗ್ಬೋದು, ಏನೇನೋ ಕೇಳ್ತಾರೆ ಅವರು, ಅದೆಲ್ಲ ತುಂಬಾ ರಿಸ್ಕ್ ಐತೆ. ಇವರು ಇವರೇನೆ ಎಲ್ಲ ಫೆಸಿಲಿಟಿ ಕೊಟ್ಟು, ಊಟ ಕೊಟ್ಟು, ಅಲ್ಲಿ ಉಳ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್, ತುಂಬಾ ಉಪಯೋಗನೇ ಆಯ್ತದೆ.
0: ತದನಂತರ ತರಬೇತಿಯನ್ನು ಮುಗಿಸಿ ಅಲ್ಲಿಂದ ಓಡಬೇಕಾದ್ರೆ ಅಲ್ಲಿ ತಮಗೆ ಅಲ್ಲಿನ ಸಿಬ್ಬಂದಿ ವರ್ಗದವರಾಗಿರ್ಬೋದು, ತಮಗೆ ತರಬೇತಿ ಕೊಟ್ಟಂತವರಾಗಿರ್ಬೋದು, ಅವ್ರ ಜೊತೆ ತಮ್ಮ ಮಾತುಕತೆ ಮತ್ತೆ ಮುಂದಿನ ಭವಿಷ್ಯದ ನಡೆ ಬಗ್ಗೆ ತಾವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದುಂಟು, ಅಥವಾ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ತಮಗೆ ಮುಂದಿನ ಸ್ವ ಉದ್ಯೋಗದ ಬಗ್ಗೆ ಯಾವ ರೀತಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ತಮ್ಮನ್ನು ಹೇಳಿ ಕಳಿಸ್ಕೊಡ್ತಾರೆ?
1: ಹೌದು ಸರ್, ಖಂಡಿತ ಕೊಟ್ಟರು. ಆತರ ಅಲ್ಲಿಂದ ಸಂಸ್ಥೆಯಿಂದ ತರಬೇತಿ ಪಡೆದು ಶಾಪ್ ಓಪನ್ ಮಾಡಿ ಏನಾದರೂ ಹಣಕಾಸಿನ ಸಮಸ್ಯೆ ಏನಾದ್ರು ಬಂದ್ರೆ ಸ್ವಲ್ಪ ಆರ್ಥಿಕ ನೆರವನ್ನೆಲ್ಲ ಮಾಡ್ಕೊಡ್ತೀವಿ ಅಲ್ಲೇ ಬಂದು ಎಲ್ಲ ನೋಡಿ ಅಂತ ಹೇಳಿದ್ರು. ಆತರ ಎಲ್ಲ ನಡೀತಿದೆ ಸರ್, ನಾನು ಅದಕ್ಕೆ ಅಪ್ಲೈ ಮಾಡಿದ್ದೀನಿ, ಎಲ್ಲ ವಿಸಿಟ್ ಎಲ್ಲ ಎರಡು ಮೂರು ರೌಂಡ್ ವಿಸಿಟ್ ಎಲ್ಲ ಆಗಿದೆ ಆರ್ಥಿಕ ನೆರವಿಗೆ. ಸ್ವಲ್ಪ ಇದನ್ನೇ, ಯಾಕಂದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಸರ್ ಸ್ವಲ್ಪ ಇನ್ನು ಶಾಪ್ ನ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಐತೆ ನಮ್ದು, ಯಾಕಂದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗುತ್ತೆ. ಅದರಿಂದ ಸ್ವಲ್ಪ ಕಸ್ಟಮರ್ ಅಟ್ರಾಕ್ಷನ್ ಗೆ ಸ್ವಲ್ಪ ಇನ್ನು ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಅಲ್ಲಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್, ಅದನ್ನು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ. ಆ ಜೈರೇಖೆನೆ ಅವ್ರಿಗೆ ಅರ್ಜಿ ಸಲ್ಲಿಸಿ ಎಲ್ಲ ಅದು ಕೆಲಸ ನಡೀತಿದ್ವಿ, ನಂತರ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ರು. ಅವಾಗ್ಲೂ ಯೋಚನೆ ಮಾಡಿದೆ ನಮ್ಗೆ ಇದು ಮುಂದಿನ ದಿನದಲ್ಲಿ ಹೆಲ್ಪ್ ಆಗ್ಬಹುದು ಅಂತ. ಯಾಕಂದ್ರೆ ಸರ್ ಆಲ್ರೆಡಿ ಶಾಪ್ ಇತ್ತು, ನಾವು ಬಂದಿರೋ 7 ಜನದಲ್ಲಿ ಈ ಫೀಲ್ಡ್ ಅಲ್ಲಿ 3-4 ಜನ ಇದೀವಿ ಆಲ್ರೆಡಿ. ಇನ್ 3 ಜನ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ, ನಂದೊಂದು ಮೇನ್ ಶಾಪ್ ಇದೆ ಸರ್, ನಾನೊಬ್ಬ ಶಾಪ್ ಇಟ್ಟಿದ್ದೀನಿ, ಅಲ್ಲಿರೋ ಶಾಪ್ ನ ಇನ್ನು ಚೆನ್ನಾಗಿರೋದು ಇದ್ರ ಕಡೆ ಮಾಡಿದೆ. ಯಾಕಂದ್ರೆ ಸರ್ ಮುಂಚೆ ಇರೋ ಶಾಪ್ ಬಂದು ಬರೀ 25,000 ಅಡ್ವಾನ್ಸ್ ಇತ್ತು, 2,000 ಬಾಡಿಗೆ ಇತ್ತು. ಆದ್ರೆ ಇವಾಗ ಮಾಡಿರೋ ಶಾಪ್ ಬಂದು 1,00,000 ಅಡ್ವಾನ್ಸ್, 3,000 ಬಾಡಿಗೆ. ಸ್ವಲ್ಪ ಹಾಗೇನೆ ಇದು ಶಾಪ್ ದುಡಿದಿದೆ, ಒಳಗಡೆ ಫರ್ನಿಚರ್ ವರ್ಕ್ ಎಲ್ಲ ನಡಿಬೇಕು, ಅದರಿಂದ ಆರ್ಥಿಕ ನೆರವಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್.
0: ಪ್ರಸ್ತುತ ತಮ್ಮ ಹೊಸ ಅಂಗಡಿಯನ್ನು ಹೇಳ್ತಾ ಇದ್ದೀರಾ?
1: ಪ್ರಸ್ತುತ ನಮ್ದು ಹೊಸ ಅಂಗಡಿ ಬಂದು ರತ್ನಾಪುರಿ ಅಂತ ಒಂದು ಗ್ರಾಮ ಇದೆ, ಉಂಟು ತಾಲೂಕು, ಅಲ್ಲಿ ತರ್ತೀವಿ ಸರ್, ಬ್ಯಾಂಕ್ ಆಪೋಸಿಟ್.
0: ಮೊದಲು ತಮ್ಮ ಹಳ್ಳಿಯಲ್ಲೇ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ರಿ?
1: ಹೌದು.
0: ಅವಾಗ ಕೇವಲ ಒಂದು ಸೇಲ್ಸ್ ಅನ್ನ ಮಾತ್ರ ತಾವು ಮುಖ್ಯವಾಗಿ ಇಟ್ಕೊಂಡು ಅಂಗಡಿಯನ್ನ ನಡೆಸ್ತಾ ಇದ್ರಿ, ಇದ್ರ ಜೊತೆಗೆ ಸರ್ವಿಸ್ ಕೂಡ ಅಗತ್ಯ ಇದೆ ಅನ್ನೋ ಮನಗಂಡು ತರಬೇತಿಯನ್ನ ಪಡೆದಿದ್ದೀರಾ, ಈಗ ರತ್ನಾಪುರಿಗೆ ತಮ್ಮ ಅಂಗಡಿಯನ್ನ ಶಿಫ್ಟ್ ಮಾಡಿ ಅಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ. ಪ್ರಸ್ತುತ ಈ ತರಬೇತಿಯನ್ನ ಪಡ್ಕೊಂಡಿರುವಂತದ್ದು, ತಮ್ಮ ಈ ಒಂದು ಸ್ವ ಉದ್ಯೋಗವನ್ನ ಮಾಡ್ತಿರುವಂತದ್ದು, ಇದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ, ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆಲ್ಲ?
1: ನಮ್ಮ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿ ಒಳ್ಳೆ ಒಪಿನಿಯನ್ ಇದೆ ಸರ್, ಮುಂಚೆ ಇರೋದಕ್ಕೂ ಇದಕ್ಕೆ. ಮುಂಚೆ ಇರೋ ಪ್ಲೇಸ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಬಿಸ್ನೆಸ್ ಏನ್ ಆಗ್ತಿರ್ಲಿಲ್ಲ. ಅವಾಗ ಅವ್ರು ಯೋಚನೆ ಮಾಡ್ತಿತ್ತು ಇದೆಲ್ಲ ನಡೀತದ ಮಾಡ್ತದ ಅಂತ, ಸ್ವಲ್ಪ ಅವ್ರಿಗೂ ಯೋಚನೆ ಇತ್ತು. ಆದ್ರೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಮತ್ತೆ ನಾನು ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಶಾಪ್ ಇಟ್ಟಾದ್ಮೇಲೆ ನಮ್ಮ ಕುಟುಂಬದವ್ರಿಗೆ ತುಂಬಾ ಒಳ್ಳೆ ಗುಡ್ ಒಪಿನಿಯನ್ ಇದೆ ಸರ್, ಈ ಫೀಲ್ಡ್ ಅಲ್ಲಿ ಬೆಳಿಬಹುದು, ಗ್ರೋತ್ ಆಗ್ಬಹುದು, ಎಷ್ಟೇ ಅಂಗಡಿ ಇದ್ರು ಆತರ ಎಲ್ಲ ಒಪಿನಿಯನ್ ಸರ್. ಮನೇಲಿ ತುಂಬಾ ಖುಷಿಯಿಂದ ಕೂಡ ಇದೆ, ನನ್ನ ಅಣ್ಣ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಎಲ್ಲರೂ ಅವ್ರ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ.
0: ಮೊದಲೆಲ್ಲ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಈಗ ನೀವು ಒಂದು ಸ್ವ ಉದ್ಯೋಗವನ್ನ ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮ ಜೀವನದಲ್ಲಿ?
1: ಸರ್, ಇದು ತುಂಬಾ ಆದ್ರೆ ತುಂಬಾನೇ ಆರಾಮದಾಯಕವಾಗಿದೆ. ಯಾಕಂದ್ರೆ ನಾನು ಮುಂಚೆ ಬಂದು 2 ವರ್ಷ KR Pete ಮಂಡ್ಯ ಡಿಸ್ಟ್ರಿಕ್ಟು, ಇಲ್ಲಿಂದ 80 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲೆಲ್ಲ ಹೋಗಿ ಎಷ್ಟೊಂದು

0: 12,000 13,000 ಸ್ಯಾಲ್ರಿ ಕೊಡ್ತಿದ್ರು. ರೂಮ್ ಎಲ್ಲ ಸಪ್ರೇಟ್ ಮಾಡ್ಬೇಕಿತ್ತು, ಇನ್ನ ಊಟ ಸಪ್ರೇಟ್, ಬರೀ ಹೆಲ್ತ್ ಇಶ್ಯೂ ಆಗ್ತಿತ್ತು. ಆದ್ರೆ ಈಗ ಕಣ್ ಮುಂದೆನೆ ಮನೆ ಹತ್ರನೇ ಕೆಲಸ, ಮನೆಯಿಂದ 2 ಕಿಲೋಮೀಟರ್ ಬಂದ್ರೆ ಟಾಪ್, ಅಲ್ಲಿಗಿಂತ ಡಬಲ್ ಸ್ಯಾಲ್ರಿ ಇಲ್ಲಿ ಉಳಿಯುತ್ತೆ. ಖರ್ಚೆಲ್ಲ ಕಳ್ದು ಖರ್ಚು ಅಂಗಡಿ ಮೇಂಟೆನೆನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ಸೇರಿ 25,000 to 30,000 ಇಲ್ಲೇ ಉಳಿಯುತ್ತೆ ಸರ್ ನಮ್ಗೆ. ಅದರಿಂದ ಇದು ತುಂಬಾ ಆರಾಮದಾಯಕ, ಇನ್ನು ಜಾಸ್ತಿ ಅರ್ನ್ ಮಾಡ್ಬೋದು. ಅದು ಟೈಮ್ ಇದ್ದಂಗೆ ಸರ್, ಸ್ವಲ್ಪ ಕಸ್ಟಮರ್ ಎಲ್ಲ ಜಾಸ್ತಿ ಆದಾಗ, ಇಲ್ಲೇ ಸ್ವಲ್ಪ ಕಸ್ಟಮರ್ ಎಲ್ಲ ಸೇರಿದಾಗ, ಇಲ್ಲಿ ಬಂದಾಗ ಜಾಸ್ತಿ, ಸ್ವಲ್ಪ ಪಬ್ಲಿಸಿಟಿ ಆದಾಗ ಶಾಪ್ ಅದಕ್ಕೆ ಇನ್ನು 1 to 2 ಆಗುತ್ತೆ.
1: ಹಾಗಿದ್ರೆ ತಮ್ಮ ಆಸೆಯಂತೆ ಈ ಒಂದು ಮೊಬೈಲ್ ಶಾಪ್ ಅನ್ನ ತೆರೆದು ಜೊತೆಗೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪಡೆದು ಸ್ವಉದ್ಯೋಗವನ್ನ ಮಾಡ್ತಾ ಇರೋದು ಒಂದು ಕಡೆ. ಆದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು, ಇನ್ನು ಮುಂದೆ ಭವಿಷ್ಯದಲ್ಲಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ?
0: ಸರ್, ಮುಂದೆ ಭವಿಷ್ಯದ ಗುರಿ ಅಂದ್ರೆ ಫಸ್ಟ್ ಇಲ್ಲಿ ನಾನು ಒಳ್ಳೆ ಹೆಸರು ಕ್ರಿಯೇಟ್ ಮಾಡ್ಬೇಕು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಬೇರೆ ಏನ್ ಶಾಪ್ ಇದೆ ನನ್ನ ಹತ್ರ ಸಿಗೋದು ಅವ್ರ ಹತ್ರ ಸಿಗ್ಬಾರ್ದು. ಆತರ ಒಂದು ಕಸ್ಟಮರ್ಗೆ ಬೇಕಾಗಿರೋ ಅಗತ್ಯ ವಸ್ತುಗಳು ಅಂದ್ರೆ, ಅವ್ರ ಅಗತ್ಯ ವಸ್ತುಗಳಂದ್ರೆ ಈಗ ಮೊಬೈಲ್ ಒಂದು ಅಗತ್ಯ ವಸ್ತುಗಳಾಗ್ಬಿಟ್ಟಿದೆ. ಪ್ರತಿಯೊಬ್ರು ಕೈಲೇ ಇದೆ ಮೊಬೈಲ್, ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಎಲ್ಲಾರ ಕೈಲೂ ಇದೆ. ಅವ್ರಿಗೆ ಏನ್ ಬೇಕು ಅದನ್ನ ಆನ್ ಟೈಮ್ ಬೇಗನೆ ಅವ್ರಿಗೆ ರೀಚ್ ಮಾಡೋದು, ಈ ತರ ಕೆಲಸ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಹೆಸರೆಲ್ಲ ಮಾಡಿ ಮತ್ತೆ ಬೇರೆ ಕಡೆ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಬೇರೆ ಕಡೆ ಒಂದು ಇನ್ನೊಂದು ಇದೇ ತರ ಒಂದು ಬ್ಯಾಂಕ್ ಓಪನ್ ಮಾಡೋದ ಅಂತ ಪ್ಲಾನ್ ಇತ್ತು. ಬೇರೆ ಕಡೆ ಇನ್ನೊಂದು ಯಾವ್ದೊಂದು ಸರ್ಕಲ್ ಪಾಯಿಂಟ್ ನಿಯರೆಸ್ಟ್ ನೋಡ್ಬಿಟ್ಟು, ಈಗ ಒಂದು ನಮ್ದು ಮನೆ ಅಂತ ಬಂದ್ರೆ 10 kilometers ಚೆಕ್ ಮಾಡಿದ್ರು ಪ್ರತಿ ಕಡೆನು ಸರ್ಕಲ್ ಪಾಯಿಂಟ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಬೇರೆ ಕಡೆ ಇನ್ನೂ ಒಂದು ಶಾಪ್ ಓಪನ್ ಮಾಡಿ ಅದನ್ನು ಡೆವಲಪ್ ಮಾಡಕ್ ಆಗಿ ಈ ಶಾಪ್ ಇದ್ರಲ್ಲೂ ಡೆವಲಪ್ ಆಗಿದೀವಿ, ಇದ್ರಲ್ಲೂ ಅರ್ನ್ ಮಾಡಿ ಈ ಇನ್ಕಮ್ ಅಲ್ಲಿ ಬೇರೆ ಕಡೆನು ಮಾಡ್ಬೇಕು ಅಂತ ತಾನೆ.
1: ತಮ್ಮ ಮುಂದಿನ ಎಲ್ಲಾ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ, ಎಷ್ಟೇ ಒಂದು ಶಿಕ್ಷಣವನ್ನು ಪಡೆದಿದ್ರು, ಒಂದು ಸರ್ಕಾರಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಬಹಳಷ್ಟು ಹೇಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ತುಂಬಿಟ್ಟ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಅದರಲ್ಲಿ ತಾವು ಪಡ್ಕೊಂಡಂಥ ಮೊಬೈಲ್ ರಿಪೇರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ತರಬೇತಿ, ಈ ರೀತಿಯ ಹಲವಾರು ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಯುವಕರು ಈ ರೀತಿ ತರಬೇತಿಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡಿದ್ರೆ ಅವರ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಹೇಗೆ ಸಹಕಾರಿ ಆಗುತ್ತೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾವು ಎಷ್ಟೇ ಡಿಗ್ರಿ ಮಾಡಿದ್ರು, ಎಷ್ಟೇ ಇದು ಮಾಡಿ, ಎಷ್ಟೇ ಓದಿದ್ರು, ಇಲ್ಲ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದೊಂದು ಗೋಲ್ ಪ್ರತಿಯೊಬ್ಬರೂ ಇರುತ್ತೆ. ಆದ್ರೆ ಈ ತರ ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಂಡು ನಾವೇ ಸ್ವಂತ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ಅದರಿಂದ ಈ ಸಂಸ್ಥೆಯಲ್ಲಿ ಸಿಗುವಂತ ಈ ತರ ಆಪರ್ಚುನಿಟಿಗಳನ್ನ, ಈ ತರ ತರಬೇತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಈ ತರ ಸಂಸ್ಥೆಯ ತರಬೇತಿಗಳನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೋಬೋದು ಸರ್. ಬೆಟರ್ ಅಂದ್ರೆ ಈಗ ಹೇಳಿದ್ನಲ್ಲ ಸರ್, ಈ ತರ ಮಾಡಿದ್ರೇನೆ ಬೆಟರ್. ಈ ಕಂಪನಿಗಳಲ್ಲಿ ಕೆಲಸ ಅದೆಲ್ಲ ಶಾಶ್ವತ ಅಲ್ಲ, ಕೆಲವೊಂದು ವರ್ಷಗಳಷ್ಟೇ, ಆದ್ರೆ ಅದರಲ್ಲೆಲ್ಲ ಫ್ಯೂಚರ್ ಇರಲ್ಲ. ಇದ್ರಲ್ಲೆಲ್ಲ ಜೀವನವನ್ನು ಭವಿಷ್ಯವನ್ನ ರೂಪಿಸ್ಬೋದು ಸರ್. ನಮ್ ತಲೆಮಾರು, ನೆಕ್ಸ್ಟ್ ತಲೆಮಾರು ಎಲ್ಲರೂ ಇದನ್ನ ಕಂಟಿನ್ಯೂ ಮಾಡ್ಬೋದು ಅಷ್ಟು ಹೇಳ್ಬಲ್ಲ.
1: ಬಹಳ ಸಂತೋಷ ಸಂದೇಶ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೊಂದು ಪದವಿ ಶಿಕ್ಷಣವನ್ನು ಪಡೆದು ಬೇರೆಡೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಮಮಠನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಕ್ತಿರುವಂಥ ಮೊಬೈಲ್ ರಿಪೇರಿ ತರಬೇತಿ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತಾವು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ತಾವು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಇದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಿರೋದಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಒಟ್ಟಾರೆಯ ಕಲಿಕೆಯ ಅನುಭವ ಆಗಿರ್ಬೋದು, ಇದೆಲ್ಲ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು ಮುಂಬರುವಂಥ ಯುವ ಪೀಳಿಗೆ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಪಡ್ಕೊಂಡ್ರೆ ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂದೇಶ್ ಅವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯ.

ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ತಾರ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವಿಆರ್ಎಲ್ಸಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಹಂಚಿಕೆ ಕುರಿತು ಹುಣಸೂರು ತಾಲೂಕಿನ ದಾಸನ್ಪುರ ಗ್ರಾಮದ ಶ್ರೀಯುತ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 82 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 39 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ಕೇಳ್ತಾ ಇರಿ ಚಂದ್ರಧ್ವನಿ. ಇದು ನಿಮ್ಮ ಧ್ವನಿ

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಪೊಲೀಸ್ ಇಲಾಖೆಯ ಸೇವೆಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಮೈಸೂರು ಜಿಲ್ಲೆಯ ಹುಣಸೂರು ವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಕಾರ್ಯಚಟುವಟಿಕೆಗಳು, ಆನ್ಲೈನ್ ವಂಚನೆ ಪ್ರಕರಣಗಳು ಮತ್ತು ಸೈಬರ್ ಕ್ರೈಂ ಅಪರಾಧಗಳು, ರಸ್ತೆ ಸುರಕ್ಷತೆ ಮತ್ತು ಸಂಚಾರಿ ನಿಯಮ ಪಾಲನೆ, ಅಕ್ರಮ ಮದ್ಯ ಮಾರಾಟ ಸಮಸ್ಯೆಗಳು ಹಾಗೂ ಸಾರ್ವಜನಿಕರ ಇನ್ನಿತರ ಸಮಸ್ಯೆಗಳ ಕುರಿತು ಉಪ ಪೊಲೀಸ್ ಅಧೀಕ್ಷಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್,

0: ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿ

0: ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜೂನ್ ತಿಂಗಳ 17ನೇ ತಾರೀಕಿನ ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ವೈದ್ಯರ ಚೀಟಿ ಇಲ್ಲದೆ ಸಿರಪ್ ಇಲ್ಲ, ಮೋದಿ ಟ್ರಂಪ್ ಮಾತುಕತೆ ಇಂದು. ಖಾಸಗಿ ವಿಡಿಯೋ ಪ್ರಸಾರ ವಿರುದ್ಧ ತಕ್ಷಣವೇ ಎಫ್ಐಆರ್ಗೆ ಸೂಚನೆ. ವಿಶ್ವಕಪ್ ಒಂದೇ ದಿನ 4 ಪಂದ್ಯ ಡ್ರಾ. 22ರವರೆಗೆ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ. ಚಿನ್ನದ ಆಮದು ಶೇಕಡಾ 34% ಜಿಗಿತ. ವಿವಿಧೆಡೆಯ 250 ಯೋಗಪಟುಗಳು ಭಾಗಿ. ಮಳೆಯ ಕೊರತೆ, ಒಣಗುತ್ತಿದೆ ಬೆಳೆಗಳು. 52 ಮಕ್ಕಳಿಗೆ ಆರೋಗ್ಯ ತಪಾಸಣೆ. ವಿದ್ಯುತ್ ಖಾಸಗೀಕರಣ, ರೈತರ ಪ್ರತಿಭಟನೆ. ತೈಲ ಯುದ್ಧಪೂರ್ವ ಸ್ಥಿತಿ ಸದ್ಯಕ್ಕಿಲ್ಲ. ಮಳೆ

ಪ್ರತಿ ತಮಿಳುನಾಡಿಗೆ ಇಲ್ಲ ನೀರು. ಭಾರತಕ್ಕೆ ಕಾಯಂ ಸದಸ್ಯತ್ವ. ಸ್ಲೋವಾಕಿಯಾ ಬೆಂಬಲ. ಇರಾನ್ ನ್ಯೂಜಿಲೆಂಡ್ ಪಂದ್ಯ ಸಮಬಲ. ಸ್ಪೇನ್ಗೆ ಕೇಪ್ ವರ್ತೆ ಅಡ್ಡಗಾಲು. ಬ್ಯಾಟಿಂಗ್ ಸುಧಾರಣೆಯಿದ್ದ ಗಮನ. ಉರುಗ್ವೆ ಸೋಲು ತಪ್ಪಿಸಿದ ಮ್ಯಾಕ್ಸಿ. ಕ್ರಿಕೆಟ್ ನೀಲಾಂಕ್ಷಿಕ ಆಟಕ್ಕೆ ಒಲಿದ ಜಯ. ರಾಜ್ಯ ಮಹಿಳಾ ರಿಲೇ ತಂಡದ ದಾಖಲೆ. ಸರಣಿ ಕೈವಶದತ್ತ ಭಾರತ ತಂಡದ ಚಿತ್ತ. ಪ್ರಮುಖಾಂಶಗಳ ವಿವರಣೆ. ವೈದ್ಯರ ಚೀಟಿ ಇಲ್ಲದೆ ಸಿರಪ್ ಇಲ್ಲ. ನವದೆಹಲಿ ಔಷಧಿಗಳ ಗುಣಮಟ್ಟ ಮತ್ತು ರೋಗಿಗಳ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಮ್ಮಿನ ಸಿರಪ್ ಸೇರಿದಂತೆ ಎಲ್ಲಾ ಬಗೆಯ ಸಿರಪ್ಗಳ ಮಾರಾಟಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ತಿದ್ದುಪಡಿ ಮಾಡಿದೆ. ವೈದ್ಯರ ಶಿಫಾರಸು ಇಲ್ಲದೆ ಈ ಸಿರಪ್ಗಳ ಮಾರಾಟವನ್ನು ನಿಷೇಧಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ತಿದ್ದುಪಡಿ ಒಳಗೊಂಡಿದೆ. ಈ ಮೂಲಕ ಔಷಧಗಳ ಮಾರಾಟಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಮೋದಿ ಟ್ರಂಪ್ ಮಾತುಕತೆ ಇಂದು. ಇವಿಯನ್ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿರವರು ಮಂಗಳವಾರ ಫ್ರಾನ್ಸ್ಗೆ ಬಂದಿಳಿದರು. ಈ ವೇಳೆ ನಡೆದ ಸಭೆಯೊಂದರಲ್ಲಿ ಮೋದಿಯರವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಸ್ತಲಾಘವ ಮಾಡಿ ಶುಭಾಶಯ ಹಂಚಿಕೊಂಡರು. ಈ ವೇಳೆ ಇಬ್ಬರು ನಾಯಕರು ಬುಧವಾರ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಖಾಸಗಿ ವಿಡಿಯೋ ಪ್ರಸಾರದ ವಿರುದ್ಧ ತಕ್ಷಣವೇ ಎಫ್ಐಆರ್ಗೆ ಸೂಚನೆ. ಬೆಂಗಳೂರು ಅನುಮತಿ ಇಲ್ಲದೆ ಆಪ್ತ ಚಿತ್ರಗಳು ಹಾಗೂ ವಿಡಿಯೋಗಳನ್ನು ಪ್ರಕಟಿಸುವುದು ಅಥವಾ ಪ್ರಸಾರ ಮಾಡುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತಕ್ಷಣವೇ ಎಫ್ಐಆರ್ ದಾಖಲಿಸಬೇಕು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಸೂಚನೆ ನೀಡಿದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ಪ್ರಕಟಿಸಿದ್ದಾರೆ. ವಿಶ್ವಕಪ್ ಒಂದೇ ದಿನ 4 ಡ್ರಾ ಪಂದ್ಯ. ಬೆಂಗಳೂರು, ಮೆಕ್ಸಿಕೋ, ಅಮೆರಿಕ ಹಾಗೂ ಕೆನಡಾದಲ್ಲಿ ನಡೆಯುತ್ತಿರುವ ಫಿಫಾ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಯ ಸೋಮವಾರದ ಎಲ್ಲ ಪಂದ್ಯಗಳು ಡ್ರಾ ಆಗಿದ್ದು ವಿಶೇಷ. ಸ್ಪೇನ್ ಕೇಪ್ ವರ್ದಿ ನಡುವಣ ಪಂದ್ಯ ಗೋಲುಗಳಿಲ್ಲದೆ ಡ್ರಾ ಆದರೆ ಬೆಲ್ಜಿಯಂ, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾ ರೂಪೇ ತಂಡಗಳು 1-1 ಸಮಬಲ ಸಾಧಿಸಲು ನ್ಯೂಜಿಲೆಂಡ್ ಇರಾನ್ ಪಂದ್ಯದಲ್ಲಿ 2-2 ಸಮಬಲವಾಯಿತು. 22ರವರೆಗೆ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ. ನವದೆಹಲಿ ನೀಟ್ UG 2026 ಮರುಪರೀಕ್ಷೆ June 21 ನಡೆಯಲಿದೆ. ವಂಚನೆ ಜಾಲ ಹಾಗೂ ಸುಳ್ಳು ಸುದ್ದಿ ಹರಡುವುದನ್ನು ತಡೆಗಟ್ಟುವ ಉದ್ದೇಶದಿಂದ June 22ರವರೆಗೆ ಟೆಲಿಗ್ರಾಮ್ ಮೆಸೇಜಿಂಗ್ ಆಪ್ ಬಳಕೆಯನ್ನು ನಿರ್ಬಂಧಿಸಿ ಕೇಂದ್ರ ಸರ್ಕಾರ ಮಂಗಳವಾರ ಆದೇಶ ಹೊರಡಿಸಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ಶಿಫಾರಸು ಮೇರೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಈ ಕ್ರಮ ಕೈಗೊಂಡಿದೆ. ಚಿನ್ನದ ಆಮದು %34 ಜಿಗಿತ. ನವದೆಹಲಿ 1 ವರ್ಷದ ಮಟ್ಟಿಗೆ ಚಿನ್ನ ಖರೀದಿ ಮುಂದೂಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿರವರು ದೇಶವಾಸಿಗಳಿಗೆ ಕರೆ ನೀಡಿದರು. ಮೇ ತಿಂಗಳಿನಲ್ಲಿ ಚಿನ್ನದ ಆಮದು %34 ಹೆಚ್ಚಳ ಕಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಸೋಮವಾರ ಬಿಡುಗಡೆ ಮಾಡಿರುವ ಅಂಕಿಅಂಶದ ಪ್ರಕಾರ ಏಪ್ರಿಲ್ ಮೇ ತಿಂಗಳಲ್ಲಿ ಚಿನ್ನದ ಆಮದು ಇಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ %60 ಜಾಸ್ತಿಯಾಗಿದೆ. ವಿವಿಧೆಡೆಯ 250 ಯೋಗಾಪಟುಗಳು ಭಾಗಿ. ನಂಜನಗೂಡು ನಗರದಲ್ಲಿ ಮಂಗಳವಾರ ಟ್ರೂ ಯೋಗ ಫಿಟ್ನೆಸ್ ಅಂಡ್ ಜಿಮ್ ಸಂಸ್ಥೆಯು 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ ನಡೆಸಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 250 ಹೆಚ್ಚು ಯೋಗಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ವಯೋಮಿತಿ ಆಧಾರಿತ 10 ವಿಭಾಗಗಳಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಸ್ಪರ್ಧೆಗಳನ್ನು ನಡೆಸಲಾಗಿದ್ದು ಅಂಗವಿಕಲ ಮಕ್ಕಳಿಗೂ ಪ್ರತ್ಯೇಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. 52 ಮಕ್ಕಳಿಗೆ ಆರೋಗ್ಯ ತಪಾಸಣೆ. HD ಕೋಟೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಅತಿ ಕಡಿಮೆ ತೂಕ ಹೊಂದಿರುವ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಆಯೋಜಿಸಲಾಗಿತ್ತು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ, ಅತಿ ಕಡಿಮೆ ತೂಕದ ಮಕ್ಕಳು ಸೇರಿದಂತೆ ಪೌಷ್ಟಿಕಾಂಶ ಕೊರತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮಳೆ ಕೊರತೆ, ಒಣಗುತ್ತಿವೆ ಬೆಳೆಗಳು. ಹಂಪಾಪುರ ಉತ್ತಮ ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದ ರೈತರಿಗೆ ಈ ಸಲ ಭಾರೀ ನಿರಾಸೆಯಾಗಿದೆ. June 3ರವಾದರೂ ಹಂಪಾಪುರ, ಹುಬ್ಬಳ್ಳಿ, HD ಕೋಟೆ ಹಾಗೂ ಸರಕೂರು ತಾಲೂಕುಗಳಲ್ಲಿ ಮಳೆಯಾಗದಿರುವುದು ರೈತರಲ್ಲಿ ಆತಂಕ ಮೂಡಿಸಿದೆ. ವಿದ್ಯುತ್ ಖಾಸಗೀಕರಣ, ರೈತರ ಪ್ರತಿಭಟನೆ. TNರಸೀಪುರ ರಾಜ್ಯದಲ್ಲಿ ವಿದ್ಯುತ್ ವಲಯ ಖಾಸಗೀಕರಣವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ರೈತರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು. ಪ್ರತಿ ವರ್ಷ 13,940 ವೈದ್ಯರ ಸೇವೆಗೆ ಅಣಿ. ಬೆಂಗಳೂರು ರಾಜ್ಯದಲ್ಲಿ 72 ವೈದ್ಯಕೀಯ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ವಾರ್ಷಿಕ
ವಾರ್ಷಿಕ 72,000 ಆಗಿದೆ.

0: ಆರೋಗ್ಯ ವಿಜ್ಞಾನ ಪದವೀಧರರು ಹೊರಬರುತ್ತಿದ್ದಾರೆ. 13,940 ವೈದ್ಯರು ಸೇವೆಗೆ ಅಣಿಯಾಗುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ತೈಲ ಯುದ್ಧಪೂರ್ವ ಸ್ಥಿತಿ ಸದ್ಯಕ್ಕಿಲ್ಲ. ನವದೆಹಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿಯ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆಗಳು ಇರುವ ಕಾರಣದಿಂದ ಕಚ್ಚಾ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ಬೆಲೆಯು ಕಡಿಮೆಯಾಗುವ ನಿರೀಕ್ಷೆ ಇದೆ. ಆದರೆ ಮೂಲ ಸೌಕರ್ಯಕ್ಕೆ ಆಗಿರುವ ಹಾನಿ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಇಂಧನ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಮುಂದುವರಿಯಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಮಳೆ ಕೊರತೆ ತಮಿಳುನಾಡಿಗೆ ಇಲ್ಲ ನೀರು. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮೇ ಮತ್ತು ಜೂನ್ನಲ್ಲಿ ವಾಡಿಕೆಯಂತೆ ಮಳೆಯಾಗದೆ ಜಲಾಶಯಗಳಿಗೆ ಒಳಹರಿವು ಕಡಿಮೆಯಾಗಿದ್ದು ಸುಪ್ರೀಂಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿರವರು ಹೇಳಿದ್ದಾರೆ. ಭಾರತಕ್ಕೆ ಕಾಯಂ ಸದಸ್ಯತ್ವ, ಸ್ಲೋವಾಕಿಯಾ ಬೆಂಬಲ. ಪಿಟಿಐ ಸುಧಾರಣೆಗೊಳ್ಳಲಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನವನ್ನು ಸ್ಲೋವಾಕಿಯಾ ಬೆಂಬಲಿಸಿದೆ. ಇರಾನ್ ನ್ಯೂಜಿಲೆಂಡ್ ಪಂದ್ಯ ಸಮಬಲ. ಅಮೆರಿಕ ಎಲಿಜಾ ಜಸ್ಟ್ ರವರು ವಿಶ್ವಕಪ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡದ ಪರ 2 ಗೋಲು ಹೊಡೆದ ಮೊದಲ ಆಟಗಾರ ಎನಿಸಿದರು. ಆದರೆ ಇದರಿಂದ ನ್ಯೂಜಿಲೆಂಡ್ಗೆ ವಿಶ್ವಕಪ್ನಲ್ಲಿ ಮೊದಲ ಗೆಲುವು ದಾಖಲಿಸಲಾಗಲಿಲ್ಲ. ತಂಡವು ಇರಾನ್ ಜೊತೆ ಪಾಯಿಂಟ್ ಹಂಚಿಕೊಳ್ಳಬೇಕಾಯಿತು. ಸೋಮವಾರ ರಾತ್ರಿ ಲಾಸ್ ಎಲಿಂಜಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ಆಲ್ ವೈಟ್ಸ್ ತಂಡ 2-2 ಗೋಲುಗಳಿಂದ ಡ್ರಾ ಮಾಡಿಕೊಂಡಿತು. ಇದು ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಸತತ 4ನೇ ಡ್ರಾ. 2010 ಆವೃತ್ತಿಯಲ್ಲಿ ಕೊನೆಯ ಬಾರಿಗೆ ಆಡಿದಾಗ ನ್ಯೂಜಿಲೆಂಡ್ ತಂಡ ತನ್ನ ಗುಂಪಿನ 3 ಪಂದ್ಯಗಳನ್ನು ಡ್ರಾ ಮಾಡಿಕೊಂಡಿತು. ಸ್ಪೇನ್ಗೆ ಕೇಪ್ ವರ್ದೆ ಅಡ್ಡಗಾಲು. ಅಮೆರಿಕ ಈ ಬಾರಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲಿ ಒಂದೆನಿಸಿರುವ ಸ್ಪೇನ್ ತಂಡವು ಸೋಮವಾರ ಎಚ್ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಕೇಪ್ ವರ್ದೆ ಜೊತೆಗೆ ಗೋಲು ರಹಿತ ಡ್ರಾಗಿ ಸಮಾಧಾನ ಪಟ್ಟುಕೊಳ್ಳಬೇಕಾಯಿತು. ಬ್ಯಾಟಿಂಗ್ ಸುಧಾರಣೆಯತ್ತ ಗಮನ. ಲೀಡ್ಸ್ ಭಾರತ ಮಹಿಳಾ ಕ್ರಿಕೆಟ್ ತಂಡವು T20 ವಿಶ್ವಕಪ್ ಟೂರ್ನಿಯಲ್ಲಿ ಬುಧವಾರ ನೆದರ್ಲ್ಯಾಂಡ್ ಬಳಗವನ್ನು ಎದುರಿಸಲಿದೆ. ತನ್ನ ಬ್ಯಾಟಿಂಗ್ ವಿಭಾಗದಲ್ಲಿ ಸುಧಾರಣೆ ಮಾಡಿಕೊಳ್ಳುವತ್ತ ಹರ್ಮನ್ಪ್ರೀತ್ ಕೌರ್ ಬಳಗವು ಚಿತ್ತ ನೀಡಿದೆ. ಆಗ್ರ ಕ್ರಮಾಂಕದಲ್ಲಿ ಸ್ಮೃತಿ ಮಂದಾನ ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ರಿಚಾ ಘೋಷ್ ಅವರು ಉತ್ತಮ ಲಯದಲ್ಲಿದ್ದಾರೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಎದುರು ತಂಡವು ಹೋರಾಟದ ಮೊತ್ತ ಗಳಿಸಲು ಇವರಿಬ್ಬರ ಬ್ಯಾಟಿಂಗ್ ಕಾರಣವಾಗಿತ್ತು. ಟೈಮ್ಸ್ ಪ್ರಭಾವಿಗಳ ಪಟ್ಟಿಯಲ್ಲಿ ಸ್ಮೃತಿ. ನ್ಯೂಯಾರ್ಕ್ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಸ್ಮೃತಿ ಮಂದಾನರವರು ಟೈಮ್ಸ್ ನಿಯತಕಾಲಿಕೆಯು ಪ್ರಕಟಿಸಿರುವ ಈ ವರ್ಷದ ವಿಶ್ವದ 100ನೇ ಅತಿ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಪಟ್ಟಿಯಲ್ಲಿರುವ ಏಕೈಕ ಭಾರತೀಯ ವ್ಯಕ್ತಿ ಕೂಡ ಅವರಾಗಿದ್ದಾರೆ. ಉರುಗ್ವೆ ಸೋಲು ತಪ್ಪಿದ ಮ್ಯಾಕ್ಸಿ. ಅಮೆರಿಕ ಮ್ಯಾಕ್ಸಿ ಅರೋಜೊ ಗೊಳಿಸಿದ ಗೋಲು ಉರುಗ್ವೈ ತಂಡವನ್ನು ಸೌದಿ ಅರೇಬಿಯಾ ಎದುರು ಸೋಲಿಸುವುದರಿಂದ ತಪ್ಪಿಸಿತು. ಸೋಮವಾರ ಉಭಯ ತಂಡಗಳ ಪಂದ್ಯವು ಡ್ರಾದಲ್ಲಿ ಮುಕ್ತಾಯಗೊಂಡಿತು. ಉರುಗ್ವೆ ಅಭಿಮಾನಿಗಳು ಸಮಾಧಾನ ನಿಟ್ಟುಸಿರು ಬಿಟ್ಟರು. ಕ್ರಿಕೆಟ್ ನೀಲಾಕ್ಷಿಕ ಆಟಕ್ಕೆ ಒಲಿದ ಜಯ. ಪಿಟಿಐ ನೀಲಾಕ್ಷಿಕ ಸಿಲ್ವಾರವರ ಅಜೇಯ ಅರ್ಧಶತಕದ ಬಲದಿಂದ ಶ್ರೀಲಂಕಾ ತಂಡವು ಮಹಿಳೆಯರ T20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯದ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ನಲ್ಲಿ ನ್ಯೂಜಿಲೆಂಡ್ ಎದುರು ಗೆದ್ದಿತು. ರಾಜ್ಯ ಮಹಿಳಾ ರಿಲೇ ತಂಡದ ದಾಖಲೆ. ಅಹಮದಾಬಾದ್ ಕರ್ನಾಟಕದ ಮಹಿಳೆಯರ 4x100 ಮೀಟರ್ ಫ್ರೀಸ್ಟೈಲ್ ರಿಲೇ ತಂಡ ಮಂಗಳವಾರದಲ್ಲಿ ಆರಂಭವಾದ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ನೂತನ ಕೂಟ ದಾಖಲೆ ಸ್ಥಾಪಿಸಿತು. ಕರ್ನಾಟಕದ ಆಕಾಶ್ ಮಣಿ ಮತ್ತು ಲಿನೇಶ ಏಕೇರವರು ಚಿನ್ನದ ಪದಕ ಗೆದ್ದು ಗಮನವನ್ನು ಸೆಳೆದರು. ಸರಣಿ ಕೈವಶದತ್ತ ಭಾರತ ತಂಡದ ಚಿತ್ತ. ಲಕ್ನೋ ಎಡಗೈ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಮತ್ತು ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ರವರನ್ನು ಬುಧವಾರ ನಡೆಯಲಿರುವ ಅಫ್ಘಾನಿಸ್ತಾನ ಎದುರಿನ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡವು ಕಣಕ್ಕಿಳಿಸುವ ಸಾಧ್ಯತೆ ಇದೆ. ನೇಷನ್ ಕಪ್ ಹಾಕಿ ಭಾರತಕ್ಕೆ ಮಣಿದ ಜಪಾನ್. ಪಿಟಿಐ ಭಾರತ ಮಹಿಳಾ ತಂಡ ಮಂಗಳವಾರ ನಡೆದ ತೀವ್ರ ಹೋರಾಟದ ಪಂದ್ಯದಲ್ಲಿ 2-1 ಗೋಲುಗಳಿಂದ ಜಪಾನ್ ತಂಡವನ್ನು ಸೋಲಿಸಿ FIH ನೇಷನ್ ಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಗೆ ಅರ್ಹತೆ ಪಡೆಯಿತು. ಇವತ್ತಿನ ಶುಭಾಷಿತ. ಯಾವುದೇ ಸಮಾಜವು ಜಾಗರೂಕ ಸುರಕ್ಷಿತ ಹಾಗೂ ಸ್ವಾಭಿಮಾನಿಯಾಗಿದ್ದರೆ ಮಾತ್ರ ಅದರ ಸಾಮರ್ಥ್ಯ ಹೆಚ್ಚಿಸಬಲ್ಲದು. ಡಾಕ್ಟರ್ ಡಿಆರ್ ಅಂಬೇಡ್ಕರ್ ಅವರು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸಮುದ್ರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿ.

0: ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ನಡೆಯಬೇಕಿದ್ದ ಪೊಲೀಸ್ ಇಲಾಖೆ ಸೇವೆಗಳು ಮತ್ತು ಸಾರ್ವಜನಿಕ ಸಮಸ್ಯೆಗಳ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದ್ದು, ಆದ್ದರಿಂದ ಸಾರ್ವಜನಿಕರಲ್ಲಿ ಅಡಚಣೆಗಾಗಿ ಕ್ಷಮೆ ಇರಲಿ. ಧನ್ಯವಾದಗಳು.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಹಿಳಾ ತಂಡದವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
3: ಕರದ ವರಂ ತರುಂ ದೇವ ಪೆರುಮಾಳ್ ಬಂದಾರ್, ಮುಕ್ತಿ ಮಳೆ ಕೊಡಿಯ ಮುಗಿಲ್ ಮಣ್ಣರ್ ಬಂದಾರ್, ಮೂಲಮೆನುಮೋ ಉತ್ತರ ವೇದಿಕೊಳ್ಳೆ ಉದಿತ್ತಾರ್ ಬಂದಾರ್.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ ಪರಮಹಂಸ ಪರಿವ್ರಾತಕಾಚಾರ್ಯ ಸರ್ವತಂತ್ರ ಸ್ವತಂತ್ರೋಭಯ ವೇದಾಂತಾಚಾರ್ಯ ಶ್ರೀ ಭಗವದ್ರಾಮಾನುಜ ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂಚಡಗೋಪಶ್ರೀ ರಂಗನಾಥ ಷಡಗೋಪ ಯತೀಂದ್ರ ಮಹಾನ ಕರುಣಪ್ಪಾಡ ಸ್ವಾಮಿಯ ಚರಿಗೈ.
2: ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡದವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು ಸರಗೂರು ತಾಲೂಕಿನ ಇಟ್ನಾ ಗ್ರಾಮದ ಕುಮಾರಿ ಪೂರ್ವಿಕಾರವರು ತಮ್ಮ 2ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಅಮ್ಮ ಕುಮಾರಿ, ಅಪ್ಪ ಸುರೇಶ್, ಅಣ್ಣ ಸಮರ್ಥ್, ತಾತ ಬಸವನಾಯಕ, ಅಜ್ಜಿ ಮಂಜುಳಾ, ಚಿಕ್ಕಪ್ಪ ಚಿಕ್ಕಮ್ಮರಾದ ಶಿವಪ್ಪ, ರಾಣಿ, ರವಿ, ಸುಮಾ ಹಾಗೂ ಕುಟುಂಬಸ್ಥರು.

ಆದೇವರು ಪುಟಾಣಿ ಪೂರ್ವಿಕಾರವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 ರಿಂದ 3:30 ರವರೆಗೆ ನಡೆಯಬೇಕಿದ್ದ ಪೊಲೀಸ್ ಇಲಾಖೆ ಸೇವೆಗಳು ಮತ್ತು ಸಾರ್ವಜನಿಕ ಸಮಸ್ಯೆಗಳ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದ್ದು, ಆದ್ದರಿಂದ ಸಾರ್ವಜನಿಕರಲ್ಲಿ ಅಡಚಣೆಗಾಗಿ ಕ್ಷಮೆ ಇರಲಿ. ಧನ್ಯವಾದಗಳು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 ರಿಂದ 3:30 ರವರೆಗೆ ಪೊಲೀಸ್ ಇಲಾಖೆಯ ಸೇವೆಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಮೈಸೂರು ಜಿಲ್ಲೆಯ ಹುಣಸೂರು ವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಕಾರ್ಯಚಟುವಟಿಕೆಗಳು, ಆನ್ಲೈನ್ ವಂಚನೆ ಪ್ರಕರಣಗಳು ಮತ್ತು ಸೈಬರ್ ಕ್ರೈಂ ಅಪರಾಧಗಳು, ರಸ್ತೆ ಸುರಕ್ಷತೆ ಮತ್ತು ಸಂಚಾರಿ ನಿಯಮ ಪಾಲನೆ, ಅಕ್ರಮ ಮದ್ಯ ಮಾರಾಟ ಸಮಸ್ಯೆಗಳು ಹಾಗೂ ಸಾರ್ವಜನಿಕರ ಇನ್ನಿತರ ಸಮಸ್ಯೆಗಳ ಕುರಿತು ಉಪ ಪೊಲೀಸ್ ಅಧೀಕ್ಷಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

0: ಪ್ರೀತಿಯ ಚಿನ್ನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 82 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 39 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 47ರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮಲೆ ಕಣಿವೆಗಳ ಬೆರಗು
1: ಪ್ರಕೃತಿ ಕೋಪದ ಗುಡುಗು
0: ಕೆಳೆಯೊಲವು ನಲ್ಲೆಯ ವಿಯೋಗವಿಂತಹವು ನಿಲಿಸಿ ಮನದೋಟವನು
1: ಮೂಕಗೊಳಿಪುವುವೆನ್ನನ್
0: ಒಳದನಿಯದ್ ಒಂದರಿಂ ಮಂಕುತಿಮ್ಮ. ನಾವು ಆಚೆ ಈಚೆ ನೋಡೋಂಥ ಕೇಳೋಂಥ ವಸ್ತುಗಳಿಂದ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಅನುಭವವಾಗಿ ಆಲೋಚನೆಗಳು ಸ್ಫುರಿಸುತ್ತವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಅನುಭವಗಳು ನಮಗೆ ಬರಬೇಕಾದ್ರೆ ಬೇರೆ ಬೇರೆ ಆಯಾಮಗಳಿಂದ ನಮ್ಮ ಇಂದ್ರಿಯಗಳ ಮೂಲಕ ನಮ್ಮ ಮನಸ್ಸಿಗೆ ಅವು ನಾಟ್ತಾ ಇವೆ. ಕೆಲವೊಂದು ರೀತಿಯ ಅನುಭವಗಳು ಕೆಲವೊಂದು ರೀತಿಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಫುರಿಸೋ ರೀತಿಯಲ್ಲಿ ಮಾಡ್ತವೆ. ಒಂದು ನಮಗೆ ಆಗುವಂಥದ್ದು, ಅಬ್ಬ ಎಂಥ ಅದ್ಭುತವಾದಂಥದ್ದಪ್ಪ ಇದು ಅನ್ನೋಂಥ ಬೆರಗು, ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಾಗ ಹೆಚ್ಚಿನ ಸರ್ತಿ ಅದು ಸಂತೋಷದ ಆಶ್ಚರ್ಯ, ಸರ್ಪ್ರೈಸ್, ಪ್ಲೆಸೆಂಟ್ ಸರ್ಪ್ರೈಸ್ ಅಂತೀವಿ. ಸಂತೋಷ ಆಗ್ತಾ ಇದೆ, ಆಹ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ. ಆಗುಂಬೆಯ ಅಸ್ತಮಯವನ್ನು ನಾವು ನೋಡಿದ್ವಿ. ಹಾಗೆ ನಮ್ಮ ಎಚ್ ಡಿ ಕೋಟೆ ವನಸಿರಿಯ ನಾಡು, ಎಲ್ಲ ಒಣಗೋಗಿದ್ದಂತಹ ಬೇಸಿಗೆ ಕಾಲದ ಕಾಡು ಇದ್ದಕ್ಕಿದ್ದಂತೆ ಹಸಿರಿನ ಸ್ಫೋಟವಾಗುತ್ತೆ, ಸುಂದರವಾದಂಥ ವನವಾಗುತ್ತೆ. ಅದನ್ನು ನೋಡಿದಾಗ ನಮ್ಗನ್ಸುತ್ತೆ, ಆಹ್ ಬಾ ಎಂಥ ಸುಂದರವಾಗಿದೆಯಪ್ಪ, ಎಷ್ಟು ಚೆನ್ನಾಗಿದೆ. ನಮ್ಮ ಕೋಟೆ ತಾಲೂಕಿನಲ್ಲಿ ಮೇಲಿಂದ ಕಾಡನ್ನು ನೋಡಿದಾಗ ಅಲ್ಲೆಲ್ಲೋ ಒಂದು ಮುತ್ತುಗದ ಮರ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಹೇಳ್ತೀವಿ ನಾವು. ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ಅದರ ಹೂವುಗಳು ಆ ರೀತಿ ಒಂದು ಆರೆಂಜ್ ಕಲರ್ ಇರುತ್ತೆ, ಒಂದು ರೀತಿಯ ಕೆಂಪು ಬಣ್ಣ, ಬೆಂಕಿ ಏನೋ ಅನ್ನೋ ರೀತಿಯ ಒಂದು ಆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಸಂಪೂರ್ಣ ಹಸಿರು, ಅಲ್ಲಲ್ಲಿ ಒಂದೊಂದು ಈ ರೀತಿಯ ಮುತ್ತುಗ ಮರ ಕೆಂಪು ಹೂವನ್ನು ಬಿಟ್ಟಿದೆ. ಅದು ನೋಡಿದಾಗ ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನಿಸುತ್ತೆ. ಬೆರಗು, ಬರೀ ಬೆರಗೇನಾ ಅಂತಂದರೆ ಬೇರೊಂದು ಅನುಭವ ನಮಗೆ ಬೇರೆ ರೀತಿಯ ಅನುಭವ ಕೊಡುತ್ತಂತೆ. ಬೇಸಿಗೆ ಕಳೆದು ಮಳೆಗಾಲ, ಮಳೆಗಾಲದಲ್ಲೇ ಈ ಹಸಿರಿನ ಸ್ಫೋಟ ಆಗ್ತಾ ಇರೋದು, ಆದರೆ ಮಳೆಯ ಜೊತೆ ಬರೋವಂಥದ್ದು ಗುಡುಗು ಮಿಂಚುಗಳು. ಆ ಗುಡುಗು ಮಿಂಚುಗಳು ಸಿಡಿಲುಗಳು ಬರ್ತಾ ಇದ್ದಂಗೆ ನಮ್ಮ ಮನಸ್ಸಿನಲ್ಲಿ ಭಯ ಶುರುವಾಗುತ್ತೆ. ನಮಗನ್ಸುತ್ತೆ, ಓ ಪ್ರಕೃತಿ ಕೋಪ ಮಾಡ್ಕೊಂಬಿಟ್ಟಿದೆಯೇನೋ, ಅದಕ್ಕೆ ಈ ಥರ ಗುಡುಗು ಬರ್ತಾ ಇದೆಯೇನೋ, ಇದುವರೆಗೂ ಇದ್ದಂಥ ಬೆರಗು ಇವಾಗ ಗುಡುಗನ್ ಕೇಳ್ತಾ ಇದ್ದಂತೆ ಭಯಕ್ಕೆ ಜಾಗ ಮಾಡಿಬಿಡ್ತು, ಭಯ ಬಂದ್ಬಿಡ್ತಲ್ಲಿ. ಸೊ ದ್ವಂದ್ವಗಳು ನಮ್ಮ ಮನಸ್ಸೇ. ಆದರೆ ಒಂದು ವಸ್ತುವನ್ನು ನೋಡಿದಾಗ ಬೆರಗಿನಿಂದ ಸಂತೋಷ ಪಡುತ್ತೆ, ಇನ್ನೊಂದು ವಸ್ತುವನ್ನು ನೋಡಿದಾಗ ಭಯದಿಂದ ಸಂಕುಚಿತವಾಗುತ್ತೆ. ಹಾಗೆಯೇ ಕೆಳೆಯ ಒಲವು, ನಮ್ಮ ಸ್ನೇಹಿತರ ಜೊತೆ ನಾವು ಪ್ರೀತಿಯಿಂದ ಮಾತಾಡ್ತಾ ಇರುವಾಗ, ಸಮಯವನ್ನು ಕಳೀತಿರುವಾಗ ಸಂತೋಷದಿಂದ ಇರ್ತೀವಿ. ಆದರೆ ನಲ್ಲೆಯ ವಿಯೋಗ, ಗಂಡ ಹೆಂಡತಿ ಸಂತೋಷವಾಗಿ ಮಾತಾಡ್ಕೊಳ್ತಾ ಇದ್ರು, ದಿನ ಕಳೀತಾ ಇದ್ರು, ಯಾವುದೋ ಒಂದು ಕಾರಣದಿಂದ ಹೆಂಡತಿ ತವ್ರ ಮನೆಗೆ ಹುಟ್ಟೋದ್ಲು, ಈ ಗಂಡನಿಗೆ ಒಂದು ರೀತಿಯಲ್ಲಿ ಅಯ್ಯೋ ಹೆಂಡತಿ ಇಲ್ವಲ್ಲ ಅಂತ ವಿಯೋಗ, ದುಃಖ. ಅದೇ ವ್ಯಕ್ತಿಗೆ ಸಂತೋಷವೂ ಕೂಡ ಆಗುತ್ತೆ, ಮತ್ತು ಒಂದು ರೀತಿಯಲ್ಲಿ ದುಃಖವೂ ಕೂಡ ಆಗ್ತಾ ಇರುತ್ತೆ. ಈ ರೀತಿಯ ಅನುಭವಗಳು ನಮಗೆ ಆಗ್ತಾ ಇರುವಾಗ ಅದು ಬೆರಗಿಂದಾಗಲಿ ಭಯದ್ದಾಗಲಿ ಪ್ರೀತಿಯದಾಗಲಿ ವಿಯೋಗದ್ದಾಗಲಿ ನಮ್ಮ ಮನಸ್ಸನ್ನು ಆ ಭಾವನೆಗಳು ಹಿಡಿದು ನಿಲ್ಲಿಸ್ತವಂತೆ. ಬೇರೆ ಎಲ್ಲೋ ಯಾವುದೋ ವಿಚಾರದಲ್ಲಿ ನಾವು ಮುಳುಗೋಗಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗಲ್ಲ. ಒಳದನಿ ನಮಗೆ ಹೇಳ್ತಾ ಇದೆ, ಬೇರೆದನ್ನೆಲ್ಲ ಬಿಟ್ಬಿಡು, ಇದ್ರ ಬಗ್ಗೆ ಯೋಚನೆ ಮಾಡಪ್ಪ, ಎಷ್ಟು ಸುಂದರವಾಗಿದೆ ಆ ದೃಶ್ಯ, ಅದು ನೋಡು, ಪ್ರಕೃತಿ ಕೋಪ ಮಾಡ್ಕೊಂಬಿಟ್ಟಿದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಈಗ ನಿನ್ನ ಫ್ರೆಂಡ್ಸ್ ಜೊತೆ ಸಂತೋಷವಾಗಿದೆಯಲ್ವಾ, ಫ್ರೆಂಡ್ಸ್ ಜೊತೆನೆ ಸಂತೋಷದಿಂದ ಇರು ಅಂತ ಬೇರೆ ಎಲ್ಲೂ ಮನಸ್ಸನ್ನು ಹೊಯ್ದಾಡಕ್ಕೆ ಬಿಡದಂತೆ ಮೂಕಗೊಳಿಸುತ್ತಾ ಇವೆ. ಬೇರೆದನ್ನೆಲ್ಲ ನೀನು ಸುಮ್ಮನಿರೋ, ಈ ಕ್ಷಣವನ್ನು ನಾವು ಅನುಭವಿಸೋಣ ಅಂಥೇಳಿ ನಮ್ಮ ಮನಸ್ಸನ್ನು ಈ ಕಡೆಗೆ

0: ಕರ್ಕೊಂಡು ಬಂದು ನಿಲ್ಲಿಸುತ್ತಂತೆ. ಯಾಕೆ, ಈ ಅನುಭವದಲ್ಲಿ ನನಗೆ ಒಂದು ವಿಶೇಷತೆಯ ಅವಕಾಶ ಇದೆ, ಆ ವಿಶೇಷ ಅವಕಾಶವನ್ನು ನಾನು ಬಳಸ್ಕೊಂಡ್ರೆ ಈಗ ಬಹುಶಃ ನನಗೆ ಪರತತ್ವ ಪರಸತ್ವವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಬಹುದು. ಸೊ ಈ ಅವಕಾಶವನ್ನು ಬಿಡದೆ, ಬೇರೆ ಎಲ್ಲೂ ಹೋಗದೆ ತಟಸ್ಥವಾಗಿ ಇಲ್ಲೇ ಇರು, ಈ ಅನುಭವವನ್ನು ಸಂಪೂರ್ಣವಾಗಿ ಹೀರ್ಕೋ. ಸೊ ಆ ರೀತಿಯಲ್ಲಿ ಹೀರ್ಕೊಳ್ತಾ ಇರುವಾಗ ನಮಗೆ ಒಂದು ರೀತಿಯ ವಿಶೇಷತೆ ಅನುಭವವಾಗುತ್ತೆ. ಆ ಅನುಭವ ನಮ್ಮನ್ನು ಒಂದು ಮಟ್ಟದ ಅಸ್ತಿತ್ವದಿಂದ ಮೇಲಿನ ಮಟ್ಟದ ಅಸ್ತಿತ್ವಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಥರದ ಅನುಭವಗಳ ಇನ್ನೊಂದು ವಿಶೇಷತೆ ಏನಂತಂದರೆ, ಆ ಕ್ಷಣಕ್ಕೆ ಮಾತ್ರ ಅವು ಸೀಮಿತವಾಗಿರಲ್ಲ. ಎಷ್ಟೋ ಸರ್ತಿ ಬಹಳ ಸುಂದರವಾದಂಥ ವಸ್ತುಗಳನ್ನು ನೋಡಿದಾಗ ನಮಗಾದ ಅನುಭವ, ಸುಂದರವಾದ ಗಾನವನ್ನು ಕೇಳಿದಾಗ ನಮಗಾಗೋ ಅನುಭವ, ಅಥವಾ ಸ್ನೇಹಿತರ ಜೊತೆ ಬಹಳ ಆಪ್ಯಾಯಮಾನವಾಗಿ ಕಳೆದಂಥ ಕ್ಷಣಗಳು, ಅವು ಆ ಕ್ಷಣಕ್ಕೆ ನಮಗೆ ಸಂತೋಷವನ್ನು ಕೊಟ್ಟಿದ್ದಲ್ಲದೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದುಬಿಟ್ಟಿರ್ತವೆ. ಅವು ಮುಂದೆ ಒಂದು ದಿನ ಕೂಡ ಯಾವ ಮಾತುಗಳನ್ನು ನಾವು ಪರಸ್ಪರ ಆಡಿದ್ವಿ ಅನ್ನೋದು ಮರ್ತೋದರೂ ಕೂಡ ಸ್ನೇಹಿತರ ಜೊತೆಗಿದ್ದಂಥ ಆ ಕ್ಷಣ ನಾನು ಬಹಳ ಸಂತೋಷವಾಗಿದ್ದೆ ಅನ್ನೋದನ್ನು ನಾವು ಮರೆಯಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಸೊ ಆ ಅನುಭವದ ಸಾರ ನಮ್ಮ ಮನಸ್ಸಿನಲ್ಲಿ ಉಳಿತಾ ಇದ್ದಷ್ಟು ನಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ, ತಿಳಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಸಕಾರಾತ್ಮಕವಾದಂಥದ್ದನ್ನು ನಾವು ಹೀರ್ಕೊಂಡು, ಸಕಾರಾತ್ಮಕವಾದಂಥದ್ದನ್ನು ಉಳಿಸ್ಕೊಂಡು, ಗೌಣವಾಗಿದ್ದನ್ನೆಲ್ಲ ಬಿಡ್ತಾ ಬಂದಾಗ ಆ ಅನುಭವಗಳ ಸಾರ ನಮ್ಮನ್ನು ಮೇಲಿನ ಸ್ತರಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 47 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜೂನ್ 17 ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ವೈದ್ಯರ ಚೀಟಿ ಇಲ್ಲದೆ ಸಿರಪ್ ಇಲ್ಲ, ಮೋದಿ ಟ್ರಂಪ್ ಮಾತುಕತೆ ಇಂದು. ಖಾಸಗಿ ವಿಡಿಯೋ ಪ್ರಸಾರ ವಿರುದ್ಧ ತಕ್ಷಣವೇ FIRಗೆ ಸೂಚನೆ. ವಿಶ್ವಕಪ್ 1 ಪಂದ್ಯ ಡ್ರಾ, 22 ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ. ಚಿನ್ನದ ಆಮದು 34% ಜಿಗಿತ. ವಿವಿಧೆಡೆಯ 250 ಯೋಗಾಪಟುಗಳು ಭಾಗಿ. ಮಳೆಯ ಕೊರತೆ, ಒಣಗುತ್ತಿದೆ ಬೆಳೆಗಳು. 52 ಮಕ್ಕಳಿಗೆ ಆರೋಗ್ಯ ತಪಾಸಣೆ. ವಿದ್ಯುತ್ ಖಾಸಗೀಕರಣ, ರೈತರ ಪ್ರತಿಭಟನೆ. ತೈಲ ಯುದ್ಧಪೂರ್ವ ಸ್ಥಿತಿ ಸದ್ಯಕ್ಕಿಲ್ಲ. ಮಳೆ ಕೊರತೆ ತಮಿಳುನಾಡಿಗೆ, ಇಲ್ಲ ನೀರು. ಭಾರತಕ್ಕೆ ಕಾಯಂ ಸದಸ್ಯತ್ವ, ಸ್ಲೋವಾಕಿಯಾ ಬೆಂಬಲ. ಇರಾನ್ ನ್ಯೂಜಿಲೆಂಡ್ ಪಂದ್ಯ ಸಮಬಲ. ಸ್ಪೇನ್ಗೆ ಕೇಪ್ ವರ್ತೆ ಅಡ್ಡಗಾಲು. ಬ್ಯಾಟಿಂಗ್ ಸುಧಾರಣೆಯಿದ್ದ ಗಮನ. ಉರುಗ್ವೆ ಸೋಲು ತಪ್ಪಿಸಿದ ಮ್ಯಾಕ್ಸಿ. ಕ್ರಿಕೆಟ್ ನೀಲಾಂಕ್ಷಿಕ ಆಟಕ್ಕೆ ಒಲಿದ ಜಯ. ರಾಜ್ಯ ಮಹಿಳಾ ರಿಲೇ ತಂಡದ ದಾಖಲೆ. ಸರಣಿ ಕೈವಶದತ್ತ ಭಾರತ ತಂಡದ ಚಿತ್ತ. ಪ್ರಮುಖಾಂಶಗಳ ವಿವರಣೆ. ವೈದ್ಯರ ಚೀಟಿ ಇಲ್ಲದೆ ಸಿರಪ್ ಇಲ್ಲ. ನವದೆಹಲಿ ಔಷಧಿಗಳ ಗುಣಮಟ್ಟ ಮತ್ತು ರೋಗಿಗಳ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಮ್ಮಿನ ಸಿರಪ್ ಸೇರಿದಂತೆ ಎಲ್ಲಾ ಬಗೆಯ ಸಿರಪ್ಗಳ ಮಾರಾಟಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ತಿದ್ದುಪಡಿ ಮಾಡಿದೆ. ವೈದ್ಯರ ಶಿಫಾರಸು ಇಲ್ಲದೆ ಈ ಸಿರಪ್ಗಳ ಮಾರಾಟವನ್ನು ನಿಷೇಧಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ತಿದ್ದುಪಡಿ ಒಳಗೊಂಡಿದೆ. ಈ ಮೂಲಕ ಔಷಧಗಳ

ಮಟ್ಟಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಮೋದಿ ಟ್ರಂಪ್ ಮಾತುಕತೆ ಇಂದು ಇವಿಯನ್ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿರವರು ಮಂಗಳವಾರ ಫ್ರಾನ್ಸ್ಗೆ ಬಂದಿಳಿದರು. ಈ ವೇಳೆ ನಡೆದ ಸಭೆಯೊಂದರಲ್ಲಿ ಮೋದಿಯರವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಸ್ತಲಾಘವ ಮಾಡಿ ಶುಭಾಶಯ ಹಂಚಿಕೊಂಡರು. ಈ ವೇಳೆ ಇಬ್ಬರು ನಾಯಕರು ಬುಧವಾರ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಖಾಸಗಿ ವಿಡಿಯೋ ಪ್ರಸಾರದ ವಿರುದ್ಧ ತಕ್ಷಣವೇ ಎಫ್ಐಆರ್ಗೆ ಸೂಚನೆ. ಬೆಂಗಳೂರು ಅನುಮತಿ ಇಲ್ಲದೆ ಆಪ್ತ ಚಿತ್ರಗಳು ಹಾಗೂ ವಿಡಿಯೋಗಳನ್ನು ಪ್ರಕಟಿಸುವುದು ಅಥವಾ ಪ್ರಸಾರ ಮಾಡುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತಕ್ಷಣವೇ ಎಫ್ಐಆರ್ ದಾಖಲಿಸಬೇಕು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ಸೂಚನೆ ನೀಡಿದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ಪ್ರಕಟಿಸಿದ್ದಾರೆ. ವಿಶ್ವಕಪ್ ಒಂದೇ ದಿನ 4 ಡ್ರಾ ಪಂದ್ಯ. ಬೆಂಗಳೂರು, ಮೆಕ್ಸಿಕೋ, ಅಮೆರಿಕ ಹಾಗೂ ಕೆನಡಾದಲ್ಲಿ ನಡೆಯುತ್ತಿರುವ ಫಿಫಾ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಯ ಸೋಮವಾರದ ಎಲ್ಲ ಪಂದ್ಯಗಳು ಡ್ರಾ ಆಗಿದ್ದು ವಿಶೇಷ ಸ್ಪೇನ್ ಕೇಪ್ ವರ್ದಿ ನಡುವಣ ಪಂದ್ಯ ಗೋಲುಗಳಿಲ್ಲದೆ ಡ್ರಾ ಆದರೆ ಬೆಲ್ಜಿಯಂ, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾ, ರೂಗ್ವೆ ತಂಡಗಳು 1-1 ಸಮಬಲ ಸಾಧಿಸಲು ನ್ಯೂಜಿಲೆಂಡ್ ಇರಾನ್ ಪಂದ್ಯದಲ್ಲಿ 2-2 ಸಮಬಲವಾಯಿತು. 22ರವರೆಗೆ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ. ನವದೆಹಲಿ ನೀಟ್ UG 2026 ಮರುಪರೀಕ್ಷೆ June 21 ನಡೆಯಲಿದೆ. ವಂಚನೆ ಜಾಲ ಹಾಗೂ ಸುಳ್ಳು ಸುದ್ದಿ ಹರಡುವುದನ್ನು ತಡೆಗಟ್ಟುವ ಉದ್ದೇಶದಿಂದ June 22ರವರೆಗೆ ಟೆಲಿಗ್ರಾಮ್ ಮೆಸೇಜಿಂಗ್ ಆಪ್ ಬಳಕೆಯನ್ನು ನಿರ್ಬಂಧಿಸಿ ಕೇಂದ್ರ ಸರ್ಕಾರ ಮಂಗಳವಾರ ಆದೇಶ ಹೊರಡಿಸಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ಶಿಫಾರಸು ಮೇರೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಈ ಕ್ರಮ ಕೈಗೊಂಡಿದೆ. ಚಿನ್ನದ ಆಮದು %34 ಜಿಗಿದ. ನವದೆಹಲಿ 1 ವರ್ಷದ ಮಟ್ಟಿಗೆ ಚಿನ್ನ ಖರೀದಿ ಮುಂದೂಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿರವರು ದೇಶವಾಸಿಗಳಿಗೆ ಕರೆ ನೀಡಿದರು. ಮೇ ತಿಂಗಳಿನಲ್ಲಿ ಚಿನ್ನದ ಆಮದು %34 ಹೆಚ್ಚಳ ಕಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಸೋಮವಾರ ಬಿಡುಗಡೆ ಮಾಡಿರುವ ಅಂಕಿಅಂಶದ ಪ್ರಕಾರ ಏಪ್ರಿಲ್ ಮೇ ತಿಂಗಳಲ್ಲಿ ಚಿನ್ನದ ಆಮದು ಇಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ %60 ಜಾಸ್ತಿಯಾಗಿದೆ. ವಿವಿಧೆಡೆಯ 250 ಯೋಗಾಪಟುಗಳು ಭಾಗಿ. ನಂಜನಗೂಡು ನಗರದಲ್ಲಿ ಮಂಗಳವಾರ ಟ್ರೂ ಯೋಗ ಫಿಟ್ನೆಸ್ ಅಂಡ್ ಜಿಮ್ ಸಂಸ್ಥೆಯು 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ ನಡೆಸಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 250 ಹೆಚ್ಚು ಯೋಗಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ವಯೋಮಿತಿ ಆಧಾರಿತ 10 ವಿಭಾಗಗಳಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಸ್ಪರ್ಧೆಗಳನ್ನು ನಡೆಸಲಾಗಿದ್ದು ಅಂಗವಿಕಲ ಮಕ್ಕಳಿಗೂ ಪ್ರತ್ಯೇಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. 52 ಮಕ್ಕಳಿಗೆ ಆರೋಗ್ಯ ತಪಾಸಣೆ. HD Kote ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಅತಿ ಕಡಿಮೆ ತೂಕ ಹೊಂದಿರುವ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಆಯೋಜಿಸಲಾಗಿತ್ತು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ, ಅತಿ ಕಡಿಮೆ ತೂಕದ ಮಕ್ಕಳು ಸೇರಿದಂತೆ ಪೌಷ್ಟಿಕಾಂಶ ಕೊರತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮಳೆ ಕೊರತೆ, ಒಣಗುತ್ತಿವೆ ಬೆಳೆಗಳು. ಹಂಪಾಪುರ ಉತ್ತಮ ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದ ರೈತರಿಗೆ ಈ ಸಲ ಭಾರಿ ನಿರಾಸೆಯಾಗಿದೆ. June 3ರ ವಾರವಾದರೂ ಹಂಪಾಪುರ, ಹುಬ್ಬಳ್ಳಿ, HD Kote ಹಾಗೂ ಸರಕೂರು ತಾಲೂಕುಗಳಲ್ಲಿ ಮಳೆಯಾಗದಿರುವುದು ರೈತರಲ್ಲಿ ಆತಂಕ ಮೂಡಿಸಿದೆ. ವಿದ್ಯುತ್ ಖಾಸಗೀಕರಣ, ರೈತರ ಪ್ರತಿಭಟನೆ. TNSIPRA ರಾಜ್ಯದಲ್ಲಿ ವಿದ್ಯುತ್ ವಲಯ ಖಾಸಗೀಕರಣವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ರೈತರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು. ಪ್ರತಿ ವರ್ಷ 13,940 ವೈದ್ಯರ ಸೇವೆಗೆ ಅಣಿ. ಬೆಂಗಳೂರು ರಾಜ್ಯದಲ್ಲಿ 72 ವೈದ್ಯಕೀಯ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ವಾರ್ಷಿಕ 72,000 ಆರೋಗ್ಯ ವಿಜ್ಞಾನ ಪದವೀಧರರು ಹೊರಬರುತ್ತಿದ್ದಾರೆ. 13,940 ವೈದ್ಯರು ಸೇವೆಗೆ ಅಣಿಯಾಗುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ತೈಲ ಯುದ್ಧಪೂರ್ವ ಸ್ಥಿತಿ ಸದ್ಯಕ್ಕಿಲ್ಲ. ನವದೆಹಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿಯ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆಗಳು ಇರುವ ಕಾರಣದಿಂದ ಕಚ್ಚಾ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ಬೆಲೆಯು ಕಡಿಮೆಯಾಗುವ ನಿರೀಕ್ಷೆ ಇದೆ. ಆದರೆ ಮೂಲ ಸೌಕರ್ಯಕ್ಕೆ ಆಗಿರುವ ಹಾನಿ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಇಂಧನ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಮುಂದುವರಿಯಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಮಳೆ ಕೊರತೆ, ತಮಿಳುನಾಡಿಗೆ ಇಲ್ಲ ನೀರು. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮೇ ಮತ್ತು ಜೂನ್ನಲ್ಲಿ ವಾಡಿಕೆಯಂತೆ ಮಳೆಯಾಗದೆ ಜಲಾಶಯಗಳಿಗೆ ಒಳಹರಿವು ಕಡಿಮೆಯಾಗಿದ್ದು ಸುಪ್ರೀಂಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿರವರು ಹೇಳಿದ್ದಾರೆ.
ಭಾರತಕ್ಕೆ ಕಾಯಂ

0: ಸದಸ್ಯತ್ವ, ಸ್ಲೋವಾಕಿಯಾ ಬೆಂಬಲ. ಪಿಟಿಐ ಸುಧಾರಣೆಗೊಳ್ಳಲಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನವನ್ನು ಸ್ಲೋವಾಕಿಯಾ ಬೆಂಬಲಿಸಿದ. ಇರಾನ್ ನ್ಯೂಜಿಲೆಂಡ್ ಪಂದ್ಯ ಸಮಬಲ. ಅಮೆರಿಕ ಎಲಿಜಾ ಜಸ್ಟ್ ರವರು ವಿಶ್ವಕಪ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡದ ಪರ 2 ಗೋಲು ಹೊಡೆದ ಮೊದಲ ಆಟಗಾರ ಎನಿಸಿದರು. ಆದರೆ ಇದರಿಂದ ನ್ಯೂಜಿಲೆಂಡ್ಗೆ ವಿಶ್ವಕಪ್ನಲ್ಲಿ ಮೊದಲ ಗೆಲುವು ದಾಖಲಿಸಲಾಗಲಿಲ್ಲ. ತಂಡವು ಇರಾನ್ ಜೊತೆ ಪಾಯಿಂಟ್ ಹಂಚಿಕೊಳ್ಳಬೇಕಾಯಿತು. ಸೋಮವಾರ ರಾತ್ರಿ ಲಾಸ್ ಎಲಿಂಜಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ಆಲ್ ವೈಟ್ಸ್ ತಂಡ 2-2 ಗೋಲುಗಳಿಂದ ಡ್ರಾ ಮಾಡಿಕೊಂಡಿತು. ಇದು ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಸತತ 4ನೇ ಡ್ರಾ. 2010 ಆವೃತ್ತಿಯಲ್ಲಿ ಕೊನೆಯ ಬಾರಿಗೆ ಆಡಿದಾಗ ನ್ಯೂಜಿಲೆಂಡ್ ತಂಡ ತನ್ನ ಗುಂಪಿನ 3 ಪಂದ್ಯಗಳನ್ನು ಡ್ರಾ ಮಾಡಿಕೊಂಡಿತು. ಸ್ಪೇನ್ಗೆ ಕೇಪ್ ವರ್ದೆ ಅಡ್ಡಗಾಲು. ಅಮೆರಿಕ ಈ ಬಾರಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲಿ ಒಂದೆನಿಸಿರುವ ಸ್ಪೇನ್ ತಂಡವು ಸೋಮವಾರ ಎಚ್ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಕೇಪ್ ವರ್ದೆ ಜೊತೆಗೆ ಗೋಲುರಹಿತ ಡ್ರಾಗಿ ಸಮಾಧಾನ ಪಟ್ಟುಕೊಳ್ಳಬೇಕಾಯಿತು. ಬ್ಯಾಟಿಂಗ್ ಸುಧಾರಣೆಯತ್ತ ಗಮನ. ಲೀಡ್ಸ್ ಭಾರತ ಮಹಿಳಾ ಕ್ರಿಕೆಟ್ ತಂಡವು ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಬುಧವಾರ ನೆದರ್ಲ್ಯಾಂಡ್ ಬಳಗವನ್ನು ಎದುರಿಸಲಿದೆ. ತನ್ನ ಬ್ಯಾಟಿಂಗ್ ವಿಭಾಗದಲ್ಲಿ ಸುಧಾರಣೆ ಮಾಡಿಕೊಳ್ಳುವತ್ತ ಹರ್ಮನ್ಪ್ರೀತ್ ಕೌರ್ ಬಳಗವು ಚಿತ್ತ ನೆಟ್ಟಿದೆ. ಅಗ್ರ ಕ್ರಮಾಂಕದಲ್ಲಿ ಸ್ಮೃತಿ ಮಂದಾನ ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ರಿಚಾ ಘೋಷ್ ಅವರು ಉತ್ತಮ ಲಯದಲ್ಲಿದ್ದಾರೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಎದುರು ತಂಡವು ಹೋರಾಟದ ಮೊತ್ತ ಗಳಿಸಲು ಇವರಿಬ್ಬರ ಬ್ಯಾಟಿಂಗ್ ಕಾರಣವಾಗಿತ್ತು. ಟೈಮ್ಸ್ ಪ್ರಭಾವಿಗಳ ಪಟ್ಟಿಯಲ್ಲಿ ಸ್ಮೃತಿ. ನ್ಯೂಯಾರ್ಕ್ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಸ್ಮೃತಿ ಮಂದಾನರವರು ಟೈಮ್ ನಿಯತಕಾಲಿಕೆ ಪ್ರಕಟಿಸಿರುವ ಈ ವರ್ಷದ ವಿಶ್ವದ 100ನೇ ಅತಿ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಪಟ್ಟಿಯಲ್ಲಿರುವ ಏಕೈಕ ಭಾರತೀಯ ವ್ಯಕ್ತಿ ಕೂಡ ಅವರಾಗಿದ್ದಾರೆ. ಉರುಗ್ವೆ ಸೋಲು ತಪ್ಪಿದ ಮ್ಯಾಕ್ಸಿ. ಅಮೆರಿಕ ಮ್ಯಾಕ್ಸಿ ಅರೋಜೋ ಗೊಳಿಸಿದ ಗೋಲು ಉರುಗ್ವೈ ತಂಡವನ್ನು ಸೌದಿ ಅರೇಬಿಯಾ ಎದುರು ಸೋಲಿಸುವುದರಿಂದ ತಪ್ಪಿಸಿತು. ಸೋಮವಾರ ಉಭಯ ತಂಡಗಳ ಪಂದ್ಯವು ಡ್ರಾದಲ್ಲಿ ಮುಕ್ತಾಯಗೊಂಡಿತು. ಉರುಗ್ವೆ ಅಭಿಮಾನಿಗಳು ಸಮಾಧಾನ ನಿಟ್ಟುಸಿರು ಬಿಟ್ಟರು. ಕ್ರಿಕೆಟ್ ನೀಲಾಕ್ಷಿಕ ಆಟಕ್ಕೆ ಒಲಿದ ಜಯ. ಪಿಟಿಐ ನೀಲಾಕ್ಷಿಕ ಸಿಲ್ವಾರವರ ಅಜಯ ಅರ್ಧಶತಕದ ಬಲದಿಂದ ಶ್ರೀಲಂಕಾ ತಂಡವು ಮಹಿಳೆಯರ ಟಿ20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯದ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ನಲ್ಲಿ ನ್ಯೂಜಿಲೆಂಡ್ ಎದುರು ಗೆದ್ದಿತು. ರಾಜ್ಯ ಮಹಿಳಾ ರಿಲೇ ತಂಡದ ದಾಖಲೆ. ಅಹಮದಾಬಾದ್ ಕರ್ನಾಟಕದ ಮಹಿಳೆಯರ 4x100 ಮೀಟರ್ ಫ್ರೀಸ್ಟೈಲ್ ರಿಲೇ ತಂಡ ಮಂಗಳವಾರದಲ್ಲಿ ಆರಂಭವಾದ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ನೂತನ ಕೋಟಾ ದಾಖಲೆ ಸ್ಥಾಪಿಸಿತು. ಕರ್ನಾಟಕದ ಆಕಾಶ್ ಮನ್ ಮತ್ತು ಲಿನೇಶ ಏಕೇರವರು ಚಿನ್ನದ ಪದಕ ಗೆದ್ದು ಗಮನವನ್ನು ಸೆಳೆದರು. ಸರಣಿ ಕೈವಶದತ್ತ ಭಾರತ ತಂಡದ ಚಿತ್ತ. ಲಕ್ನೋ ಎಡಗೈ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಮತ್ತು ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ರವರನ್ನು ಬುಧವಾರ ನಡೆಯಲಿರುವ ಅಫ್ಘಾನಿಸ್ತಾನ ಎದುರಿನ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡವು ಕಣಕ್ಕಿಳಿಸುವ ಸಾಧ್ಯತೆ ಇದೆ. ನೇಷನ್ ಕಪ್ ಹಾಕಿ ಭಾರತಕ್ಕೆ ಮಣಿದ ಜಪಾನ್. ಪಿಟಿಐ ಭಾರತ ಮಹಿಳಾ ತಂಡ ಮಂಗಳವಾರ ನಡೆದ ತೀವ್ರ ಹೋರಾಟದ ಪಂದ್ಯದಲ್ಲಿ 2-1 ಗೋಲುಗಳಿಂದ ಜಪಾನ್ ತಂಡವನ್ನು ಸೋಲಿಸಿ ಎಫ್ಐಎಚ್ ನೇಷನ್ ಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಗೆ ಅರ್ಹತೆ ಪಡೆಯಿತು. ಇವತ್ತಿನ ಶುಭಾಷಿತ. ಯಾವುದೇ ಸಮಾಜವು ಜಾಗರೂಕ, ಸುರಕ್ಷಿತ ಹಾಗೂ ಸ್ವಾಭಿಮಾನಿಯಾಗಿದ್ದರೆ ಮಾತ್ರ ಅದರ ಸಾಮರ್ಥ್ಯ ಹೆಚ್ಚಿಸಬಲ್ಲದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ ಬನ್ನಿ, ಈ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಯೋಣ. ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮನೋಹರ್ ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನರಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸು

ನಕಾಯಿ 82 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 39 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 82 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 39 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 20 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 ರಿಂದ 3:30 ರವರೆಗೆ ನಡೆಯಬೇಕಿದ್ದ ಪೊಲೀಸ್ ಇಲಾಖೆ ಸೇವೆಗಳು ಮತ್ತು ಸಾರ್ವಜನಿಕ ಸಮಸ್ಯೆಗಳ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದ್ದು, ಆದ್ದರಿಂದ ಸಾರ್ವಜನಿಕರಲ್ಲಿ ಅಡಚಣೆಗಾಗಿ ಕ್ಷಮೆ ಇರಲಿ. ಧನ್ಯವಾದಗಳು. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 ರಿಂದ 3:30 ರವರೆಗೆ ನಡೆಯಬೇಕಿದ್ದ ಪೊಲೀಸ್ ಇಲಾಖೆ ಸೇವೆಗಳು ಮತ್ತು ಸಾರ್ವಜನಿಕ ಸಮಸ್ಯೆಗಳ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದ್ದು, ಆದ್ದರಿಂದ ಸಾರ್ವಜನಿಕರಲ್ಲಿ ಅಡಚಣೆಗಾಗಿ ಕ್ಷಮೆ.

0: ಇರಲಿ, ಧನ್ಯವಾದಗಳು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/6/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಸ್ನೇಹಿಯ ಜನತುಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 82 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 39 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆ

0: ಪೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಸ್ಮಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಸ್ಮಿಯ ಕಾರ್ಯಕ್ರಮದಲ್ಲಿ ವೈರಾಣು ಸಂಹಾರಕ್ಕೆ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ದುರ್ಬಲ ವೈರಸ್ ತನ್ನ ಅತಿಥಿಯನ್ನ ಕೊಲ್ಲುತ್ತಿದೆ, ಸಬಲ ವೈರಸ್ ಆತನಿಗಿರುತ್ತದೆ ಎಂದು ಬ್ರಿಟನ್ನಿನ ಖ್ಯಾತ ಪರಿಸರ ತಜ್ಞ ಹಾಗೂ ವೈದ್ಯ ವಿಜ್ಞಾನಿ ಜೇಮ್ಸ್ ಲಾವ್ಲಾಕ್ ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಪ್ಲಾಸ್ಟಿಕ್ 101 ರೋಗಾಣುಗಳ ವಿರುದ್ಧ ಹೋರಾಡುವುದೇ ಹೌದು. ವಿಜ್ಞಾನಿಗಳು ಸಿದ್ಧಪಡಿಸಿರುವ ಈ ಪ್ಲಾಸ್ಟಿಕ್ ಪದರವು ರೋಗಾಣುಗಳನ್ನು ನಾಶಪಡಿಸಬಲ್ಲದು. ಇದರಲ್ಲಿ ಸೂಕ್ಷ್ಮವಾದ ನ್ಯಾನೋ ಕಂಬಗಳಿರುತ್ತವೆ. ಕಂಬಗಳ ನಡುವೆ ಅಂತರ ಕಡಿಮೆಯಾದಷ್ಟು ನ್ಯಾನೋ ರಚನೆ ನಾಜೂಕಾಗಿ ಪದರ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೋಂಕು ನಿವಾರಕ ಕಟು ರಾಸಾಯನಿಕಗಳ ಬದಲು ಈ ವಿಶಿಷ್ಟ ಪ್ಲಾಸ್ಟಿಕ್ ಹೊದಿಕೆ ವೈರಾಣುವಿನ ಹೊರಕೋಶವನ್ನು ಹೊಕ್ಕು ಅದನ್ನು ಛಿದ್ರಗೊಳಿಸುತ್ತದೆ. ಪದರದ್ದು ರಾಸಾಯನಿಕ ಬಲವೆನಿಸುವುದರ ಬದಲು ಯಾಂತ್ರಿಕ ಬಲ ಎನಿಸಬಹುದು. ಮನುಷ್ಯರನ್ನ ಕಾಡುವ ಬ್ರಾಕ್ಟೈಸ್ ಮತ್ತು ನ್ಯುಮೋನಿಯಾ ರೋಗಗಳಿಗೆ ಕಾರಣವಾಗುವ ಪ್ಯಾರನ್ಫ್ಲೂಯೆಂಜಾ ವೈರಸ್ 3 ಮೇಲೆ ನಡೆದ ಪ್ರಯೋಗ ಯಶಸ್ವಿಯಾಗಿದೆ. ಪ್ಲಾಸ್ಟಿಕ್ ಪದರವು ರೋಗಾಣುಗಳ ಜೊತೆ ಒಂದು ತಾಸುವಿನ ಸಂಪರ್ಕದಲ್ಲಿದ್ದರೂ 94% ವೈರಾಣುಗಳು ನಾಶಗೊಳ್ಳುತ್ತವೆ. ಈ ಪದರದ ಸಾಮರ್ಥ್ಯ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ನಡೆದಿದೆ. ಭವಿಷ್ಯದಲ್ಲಿ ಮೊಬೈಲ್ ಸ್ಕ್ರೀನ್, ಕೀಬೋರ್ಡ್ ಅಥವಾ ಆಸ್ಪತ್ರೆಗಳಲ್ಲಿನ ಪೀಠೋಪಕರಣಗಳಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಿಸುವ ಅಗತ್ಯವೇ ಇರದು. ಈ ವಿಶಿಷ್ಟ ಪ್ಲಾಸ್ಟಿಕ್ ಹಾಳೆಯನ್ನು ಅವುಗಳ ಮೇಲ್ಮೈಗೆ ಅಂಟಿಸಿದ್ರಾಯಿತು. ಇತರೆ ಸೋಂಕು ನಿವಾರಕಗಳಿಗೇನು ಲಾಭ ಅಂದರೆ, ಆದರೆ ಅವು ಬಹುತೇಕ ಗ್ರಾಫಿನ್ ಅಂದರೆ ಒಂದು ಪರಮಾಣು ದಪ್ಪದ ಇಂಗಾಲದ ರೂಪ ಮತ್ತು ಟ್ಯಾನಿಕ್ ಆಮ್ಲವನ್ನು ಒಳಗೊಂಡಿರುತ್ತದೆ. ರಾಸಾಯನಿಕ ಸೋರಿಕೆಯ ಸಂಭವದ ಕಾರಣ ಮಾಸ್ಕ್, ಕೈಗವಸು ಹಾಗೂ ಗಾಗಲ್ ಧರಿಸಿದರೆ ಅಂಥವನ್ನು ಬಳಸಿದರೂ ಆತಂಕ ತಪ್ಪಿದ್ದಲ್ಲ. ಸ್ವತಃ ಉಪಯೋಗಿಸುವವರಿಗೆ ಅಪಾಯ ಮತ್ತು ಪರಿಸರಕ್ಕೂ ಹಾನಿಯಾಗುತ್ತದೆ. ಮೇಲಾಗಿ ಅವು ಕಾಲಕ್ರಮೇಣ ದುರ್ಬಲಗೊಳ್ಳುತ್ತವೆ. ಅಂದಹಾಗೆ ಸೋಂಕು ನಿವಾರಕಗಳು ಅಧಿಕ ಪ್ರವಾಸವಿಲ್ಲದೆ ಒರೆಸಬಹುದಾದಂತೆ ಮತ್ತು ಸಿಂಪಡಿಸಬಹುದಾದಂತೆ ಇರುವುದು ಅಪೇಕ್ಷಣೀಯ. ತೇವವು ತಕ್ಕಷ್ಟು ಸಮಯ ಉಳಿಯಬೇಕು. ಇದಲ್ಲದೆ ಯಾರಾದರೂ ಮೇಲ್ಮೈಗಳನ್ನು ಮುಟ್ಟಿದರೆ ಅವರಿಗೆ ಸೂಕ್ಷ್ಮಾಣುಜೀವಿಗಳು ತಗಲದಂತೆ ಇರಬೇಕು. ಇವೆಲ್ಲ ಗುಣಗಳು ಇದ್ದಾಗ ಆವಿಷ್ಕರಿಸಿದ ವ್ಯಾಧಿಹಾರ ಪ್ಲಾಸ್ಟಿಕ್ ಹಾಳೆಯಲ್ಲಿದೆ. ಅದು ರೋಗಾಣುಗಳಿಗೆ ಹಾಕಿದ ತಡೆಗೋಡೆಯಾಗಿದೆ. ಮೂಲತಃ ಪ್ಲಾಸ್ಟಿಕ್ ಗುಣ ಅದರದೇ ಅಲ್ಲವೇ. ಯಾವ ವಸ್ತುವನ್ನು ಹೊರಗೂ ಬಿಡದು, ಒಳಗೂ ಬಿಟ್ಟುಕೊಡದು. ಈ ಮೊಂಡುತನವನ್ನೇ ವೈರಾಣುವನ್ನು ಚಿತ್ರಗೊಳಿಸಲು ಧನಾತ್ಮಕವಾಗಿ ಅಳವಡಿಸಿಕೊಳ್ಳಬಹುದಲ್ಲವೇ. ಡೊಂಕು ಮೇಲ್ಮೈಯಾದರೆ ನ್ಯಾನೋ ಕಂಬಗಳ ನಡುವಿನ ಅಂತರ ಅಧಿಕವಾಗುವುದು. ಇದಕ್ಕೇನು ಪರಿಹಾರ ಎಂಬ ನಿಟ್ಟಿನಲ್ಲಿ ಉನ್ನತ ಸಂಶೋಧನೆಗಳಾಗಬೇಕಿದೆ. ಪೆಟ್ರೋಲಿಯಂನಿಂದ ತಯಾರಿಸಿದ ಈ ತೆಳುವಾದ ಪ್ಲಾಸ್ಟಿಕ್ ರಾಳವನ್ನು ಸುಲಭವಾಗಿ ಅಧಿಕ ಮಟ್ಟದಲ್ಲಿ ಉತ್ಪಾದಿಸಬಹುದು. ಒಂದರ್ಥದಲ್ಲಿ ಪರಭಕ್ಷಕ ಪ್ಲಾಸ್ಟಿಕ್ ಎಂದು ಬಣ್ಣಿಸಬಹುದಾದ ಈ ಪದರವನ್ನು ಮರು ಹೊಂದಿಸಲೇಬೇಕಿಲ್ಲ. ಇದನ್ನು ಸಾಂಪ್ರದಾಯಿಕ ರಾಸಾಯನಿಕಗಳಿಗೆ ಪರ್ಯಾಯವಾಗಿ ಬಳಸಬಹುದು. ಸ್ವಾರಸ್ಯವೆಂದರೆ ಕಿರಿದಾದ ಆವರಣರಹಿತ ಅಂಗಾಂಶಗಳ ಮೇಲೂ ಪ್ರಯೋಗ ನಡೆದಿದೆ. ಅತಿ ಚಿಕ್ಕದಾದ ಮೇಲ್ಮೈಗಳನ್ನು ರೋಗಾಣುಹರ ಪ್ಲಾಸ್ಟಿಕ್ ವ್ಯಾಪ್ತಿಗೆ ತರಬಹುದು ಎನ್ನುವುದು ಚಿಂತನೆಯ ಮಹತ್ವವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇವತ್ತು ನಮ್ಮ ವಿಜ್ಞಾನ ವಸ್ಮಿಯ ಕಾರ್ಯಕ್ರಮದಲ್ಲಿ ವೈರಾಣು ಸಂಹಾರಕ್ಕೆ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು ಸರಗೂರು ತಾಲೂಕಿನ ಇಟ್ನಾ ಗ್ರಾಮದ ಕುಮಾರಿ ಪೂರ್ವಿಕಾರವರು ತಮ್ಮ 2ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ.

ಇವರಿಗೆ ಶುಭಾಶಯವನ್ನ ಕೋರುವವರು ಅಮ್ಮ ಕುಮಾರಿ, ಅಪ್ಪ ಸುರೇಶ್, ಅಣ್ಣ ಸಮರ್ಥ್, ತಾತ ಬಸವನಾಯಕ, ಅಜ್ಜಿ ಮಂಜುಳಾ, ಚಿಕ್ಕಪ್ಪ ಚಿಕ್ಕಮ್ಮರಾದ ಶಿವಪ್ಪ, ರಾಣಿ, ರವಿ, ಸುಮಾ ಹಾಗೂ ಕುಟುಂಬಸ್ಥರು.

ಆದೇವರು ಪುಟಾಣಿ ಪೂರ್ವಿಕರವರಿಗೆ ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಈ ಕಾರ್ಯಕ್ರಮದಲ್ಲಿ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಬದುಕು ಹೇಗಿರಬೇಕು ಎಂದು ನಿರ್ಧರಿಸುವ ಹಕ್ಕು ನಮಗೆ ಇದೆ. ಆದರೆ ಅದು ಬಲವಂತಕ್ಕೆ ಕಟ್ಟುಬಿದ್ದು ಅಡ್ಡದಾರಿ ಹಿಡಿಯಬಾರದು. ನಾನು ಹೀಗೆ ಇರುತ್ತೇನೆ ಎಂದು ನಿರ್ಧರಿಸಿ ಅದರಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಹುತೇಕರ ಜೀವನಗಾಳಿ ಬಂದೆಡೆ ತೋರುವುದು ಎಂಬ ರೀತಿಯಲ್ಲೇ ಆಗುತ್ತಿದೆ. ನಮಗೆ ನಮ್ಮ ಜೀವನದ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣಗಳು ಹಲವಿರಬಹುದು. ನಾನು ಇಷ್ಟಪಡುವ ಕೆಲಸ ನನಗೆ ಸಿಗಲಿಲ್ಲ, ಈಗ ಸಿಕ್ಕಿರುವ ಕೆಲಸ ನನಗೆ ಇಷ್ಟವಿಲ್ಲ. ಆದರೆ ಏನು ಮಾಡುವುದು, ಜೀವನ ನಡೆಯಬೇಕಲ್ಲ. ಹಾಗಾಗಿ ಸಿಕ್ಕ ಕೆಲಸವನ್ನು ಹೇಗೋ ನಿಭಾಯಿಸುತ್ತಿದ್ದೇನೆ ಎಂಬ ಮಾತುಗಳ ಸಮರ್ಥನೆ ಬಹುತೇಕರಲ್ಲಿ ಕೇಳಿ ಬರುತ್ತದೆ. ನನ್ನ ಜೀವನ ಹೀಗೆ ಇರಬೇಕು ಎಂದು ನಿರ್ಧರಿಸುವವರು ಯಾರು ಹಾಗೂ ಅದು ಯಾವ ವಯಸ್ಸಿನಲ್ಲಿ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ನಾವು ಹಿಂದಿನ ಶೈಕ್ಷಣಿಕ ಹಾಗೂ ಸಾಮಾಜಿಕ ವ್ಯವಸ್ಥೆ ಗಮನಿಸಿದರೆ ನಮಗೆ ನಮ್ಮ ಜೀವನದ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಕಷ್ಟವಾಗುತ್ತಿದೆ. ಇತ್ತೀಚೆಗೆ ಒಬ್ಬರ ಮಗ SSLC ಮುಗಿಸಿದ ನಂತರ ಮಾಮೂಲಿಯಂತೆ ಅವನನ್ನು PUCಗೆ ಸೇರಿಸುವುದು ಮನೆಯವರ ಉದ್ದೇಶ. ಅದು ಸರಿಯೇ. ಆ ಹಂತದಲ್ಲಿ ನಮಗೆ ಇದೊಂದೇ ದಾರಿ ಎಂಬಂತೆ ಕಂಡು ಬರುತ್ತಿದೆ. ಆದರೆ ಅಲ್ಲಿಯೂ ಹತ್ತಾರು ಬಗೆಯ ಅವಕಾಶಗಳು ಇವೆಯಾದರೂ ತಂದೆ ತಾಯಿ ಯೋಚಿಸುವುದು ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕಿಂತ ಅವನು ಮುಂದೆ ಓದಿ ದೊಡ್ಡ ಹುದ್ದೆಗೆ ಸೇರಿ ಕೈತುಂಬ ಹಣ ಗಳಿಸಬೇಕು ಎಂಬುದಾಗಿರುತ್ತದೆ. ಹಾಗಾಗಿ ಮಗನಿಗೆ ಅಥವಾ ಮಗಳಿಗೆ ಮುಂದೆ PUCಯಲ್ಲಿ ಯಾವ ಕಾಂಬಿನೇಷನ್ ಕೊಡಿಸಬೇಕು ಎಂಬ ಬಗ್ಗೆ ಸಹಜವಾಗಿ ಗೊಂದಲವಾಗುತ್ತದೆ. ಆಗ ಅವರು ನೋಡುವುದು PUC ನಂತರ ಇಂಜಿನಿಯರ್ ಆಗಿ ಹೆಚ್ಚು ವೇತನ ಪಡೆಯುವವರು ಯಾವ ವಿಭಾಗದಲ್ಲಿ ಓದಿದರು ಎಂಬ ಬಗ್ಗೆ. ಅದು ತನ್ನ ನೆಂಟರಿಷ್ಟರು ಸ್ನೇಹಿತರ ಗುಂಪಿನಲ್ಲೇ ತಡಕಾಟ ಮಾಡಿ ಅದರಲ್ಲಿ ಯಾರು ಹೆಚ್ಚು ಸಂಪಾದಿಸುತ್ತಿದ್ದಾರೋ ಅವರು ಓದಿದ ವಿಷಯದ ಬಗ್ಗೆ ತಮ್ಮ ಮಗ ಅಥವಾ ತಮ್ಮ ಮಗಳು ಓದಿದರೆ ಸರಿಯೆಂದು ಅಂತಹ ಕಾಂಬಿನೇಷನ್ ಅನ್ನು ಕೊಡಿಸುತ್ತಾರೆ. ಆದರೆ ಅವನ ಆಸಕ್ತಿಯ ವಿಷಯ ಯಾವುದು ಎಂದು ಅವರು ಗಮನಿಸುವುದಿಲ್ಲ ಅಥವಾ ಅವರನ್ನು ಕೇಳುವುದು ಇಲ್ಲ. ಇಂದು ಮಕ್ಕಳ ವಿದ್ಯಾಭ್ಯಾಸ ಎಂದರೆ ಮುಂದೆ ಕೈ ತುಂಬ ಸಂಪಾದಿಸುವುದು ಎಂಬಂತೆ ಭಾಸವಾಗತೊಡಗಿದೆ. ಅದೇ PUCಯಲ್ಲಿ ವಾಣಿಜ್ಯ ಕಲಾ ವಿಭಾಗಗಳಿವೆ. ಅಲ್ಲಿಯೂ ಹತ್ತಾರು ತರಹದ ವಿಷಯ ಪಡೆದು ಓದಬಹುದು. ಆದರೆ ಪೋಷಕರ ಕಣ್ಣು ಅದರತ್ತ ಹೋಗುವುದಿಲ್ಲ. ವಿಜ್ಞಾನದ ವಿಷಯ, ಅದರಲ್ಲೂ ಇಂಜಿನಿಯರಿಂಗ್ ವಿಷಯ, ಅದರಲ್ಲೂ ಮುಂದೆ ಹೆಚ್ಚು ವೇತನ ಪಡೆಯುವ ವಿಷಯ, ಇದೇ ಅವರ ಆದ್ಯತೆಯಾಗಿ ಬಿಟ್ಟಿದೆ. ಬೇರೆ ವಿಷಯಗಳನ್ನು ಅವರು ಗಮನಿಸುವುದೇ ಇಲ್ಲ. ಅವರ ಪಾಲಿಗೆ ಅವೆಲ್ಲ ಅಪ್ರಯೋಜಕ. ಇತ್ತೀಚೆಗೆ ಒಬ್ಬ ಪ್ರೌಢಶಾಲಾ ಶಿಕ್ಷಕರೊಡನೆ ಮಾತನಾಡುವ ಅವಕಾಶ ಲಭಿಸಿತ್ತು. ಅವರು ತಮ್ಮ ಕೆಲಸವನ್ನು ಬಹಳವಾಗಿ ಪ್ರೀತಿಸುವರು. ಬಹಳ ವರ್ಷದಿಂದ ನಗರದಿಂದ ಸಾಕಷ್ಟು ದೂರದ ಊರಿನಲ್ಲಿ

ಕೆಲಸ ಮಾಡುತ್ತಾರೆ, ನೀವೇಕೆ ನಗರಕ್ಕೆ ವರ್ಗಾವಣೆ ತೆಗೆದುಕೊಳ್ಳಬಾರದು ಎಂದು ಕೇಳಿದರೆ ಅವರ ಉತ್ತರ, ಎಲ್ಲರೂ ತಮ್ಮ ಅನುಕೂಲ ಹಾಗೂ ಖುಷಿಗಾಗಿ ನಗರಕ್ಕೆ ಹೋದರೆ ಗ್ರಾಮೀಣ ಭಾಗದ ಮಕ್ಕಳ ಗತಿಯೇನು? ನನಗೆ ಸ್ವಲ್ಪ ತೊಂದರೆಯಾಗುತ್ತದೆ ನಿಜ, ಆದರೆ ನಾನು ಗ್ರಾಮಾಂತರದ ನನ್ನ ಶಾಲೆಗೆ ಹೋದ ಮೇಲೆ

ಅವರು ತಮ್ಮ ಕೆಲಸವನ್ನು ಬಹಳವಾಗಿ ಪ್ರೀತಿಸುವರು. ಬಹಳ ವರ್ಷದಿಂದ ನಗರದಿಂದ ಸಾಕಷ್ಟು ದೂರದ ಊರಿನಲ್ಲಿ ಕೆಲಸ ಮಾಡುತ್ತಾರೆ. ನೀವೇಕೆ ನಗರಕ್ಕೆ ವರ್ಗಾವಣೆ ತೆಗೆದುಕೊಳ್ಳಬಾರದು ಎಂದು ಕೇಳಿದರೆ ಅವರ ಉತ್ತರ, ಎಲ್ಲರೂ ತಮ್ಮ ಅನುಕೂಲ ಹಾಗೂ ಖುಷಿಗಾಗಿ ನಗರಕ್ಕೆ ಹೋದರೆ ಗ್ರಾಮೀಣ ಭಾಗದ ಮಕ್ಕಳ ಗತಿಯೇನು? ನನಗೆ ಸ್ವಲ್ಪ ತೊಂದರೆಯಾಗುತ್ತದೆ ನಿಜ, ಆದರೆ ನಾನು ಗ್ರಾಮಾಂತರದ ನನ್ನ ಶಾಲೆಗೆ ಹೋದ ಮೇಲೆ

ತಮ್ಮ ಜೀವನ ಗ್ರಾಮೀಣ ಭಾಗದ ಮಕ್ಕಳಿಗಾಗಿ ಮೀಸಲು ಎಂದು ಭಾವಿಸಿದ್ದಾರೆ. ಇದು ನಿಜವೂ ಹೌದು. ಹೌದು ಎಂದರೆ ಮುಂದೆ ಹಣ ಮಾಡುವ ದಾರಿ ಎಂಬ ಭಾವನೆಯ ಬದಲು ಅದು ದೇಶದ ಮುಂದಿನ ಸಮಾಜ ನಿರ್ಮಾಣದ ಕಾರ್ಯವೂ ಹೌದು ಎಂಬ ಯೋಚನೆ ಬದಲಾಗಿರುವಂತೆ ಕಾಣಿಸುತ್ತಿದೆ. ಇದು ಸರಿ ಎನಿಸುವುದಿಲ್ಲ. ನಾವು ಮಾಡುವ ಯಾವ ಕೆಲಸವೂ ಕನಿಷ್ಠವಲ್ಲ ಎಂಬುದನ್ನು ಮೊದಲು ಅರಿಯಬೇಕು. ಆ ಕೆಲಸ ನಾನು ಕೈಗೊಂಡಾಗಿದೆ, ಅದರಲ್ಲಿ ಉತ್ತಮ ಸಾಧನೆ ಮಾಡುತ್ತೇನೆ ಎಂಬ ಆಲೋಚನೆ ಮೂಡಬೇಕು. ಈ ಸಮಾಜದಲ್ಲಿ ಅಂತಹ ಹಲವು ರೀತಿಯ ಕೆಲಸಗಳು ಇವೆ. ನಮ್ಮ ಮನೆಯಲ್ಲಿ ನಲ್ಲಿ ಕೆಟ್ಟು ಹೋದರೆ ಅದನ್ನು ದುರಸ್ತಿ ಮಾಡಲು ನಮಗೆ ನಮ್ಮ ಮಕ್ಕಳಿಗೆ ಬಾರದು. ನಮ್ಮ ಮನೆಯ ಬಳಕೆಯ ಒಂದು ವಿದ್ಯುತ್ ಉಪಕರಣ ಕೆಟ್ಟರೆ ನಮ್ಮ ದೈನಂದಿನ ಜೀವನ ಅಸ್ತವ್ಯಸ್ತವಾದಂತೆ. ಅದನ್ನು ದುರಸ್ತಿ ಮಾಡುವವರು ಬರುವವರೆಗೆ ನಮಗೆ ಚಡಪಟಿಗೆ ಉಂಟಾಗುತ್ತದೆ. ಅದು ದುರಸ್ತಿಯಾದ ನಂತರ ಆ ಕೆಲಸ ಮಾಡಿದವರನ್ನು ನಾವು ಮರೆಯುತ್ತೇವೆ. ಆದರೆ ಅಂತಹ ಕೆಲಸ ಮಾಡುವುದು ಬದುಕಿ ಎಂಬುದನ್ನು ನಾವು ಯೋಚಿಸುವುದಿಲ್ಲ. ನಮ್ಮ ಮಕ್ಕಳು ಅಂತಹ ಕೆಲಸ ಕಲಿಯಲಿ ಎಂದು ಬಯಸುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ನಡೆಯಬೇಕಿದ್ದ ಪೊಲೀಸ್ ಇಲಾಖೆ ಸೇವೆಗಳು ಮತ್ತು ಸಾರ್ವಜನಿಕ ಸಮಸ್ಯೆಗಳ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದ್ದು, ಆದ್ದರಿಂದ ಸಾರ್ವಜನಿಕರಲ್ಲಿ ಅಡಚಣೆಗಾಗಿ ಕ್ಷಮೆ ಇರಲಿ. ಧನ್ಯವಾದಗಳು.
4: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ.

0: ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12ಕ್ಕೂ ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000-25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟ್ರಗಳ ಹಂಚಿಕೆಯ ಬದ್ಧತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ.

ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕ್ಯಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ಧ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ, 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ಧ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ಧ 3-1 ಗೋಲುಗಳಿಂದ ಜಯ ಸಾಧಿಸಿದವು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಬೊಮ್ಮಿರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
1: ನನ್ನ ಹೆಸರು ಕೆ ಬೊಮ್ಮಿ ಅಂತ, ಜಾಗನಕೋಟೆ ಆಡಿ. ನಾನು ಪ್ರಕೃತಿ ಪಪ್ಪಾಡಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ.

ಅಜನಿರಾರೆ ನಂಗ ಜಮಕ ಪೋಗಬಾರೆ ಅಜನಿ ಬಾರೆ.

0: ಕೊಲತಿಗೆ ರಮಾಲೆ ತೊಯ್ನಿಯ ಕಾಟ್ಕ ಪೊಸಗದಾರ ತೊಯ್ನಿಯ ಕಾಯ ನಂದಗದಾರ ರಮಾಲತಿಗೆ ರಮಾಲೆ ರಮಾಲತಿಗೆ ರಮಾಲೆ.
1: ಕೇಳುಗರೆ, ಇದುವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಚಾಗನಕೋಟೆ ಆಡಿಯ ಶ್ರೀಮತಿ ಭೂಮಿರವರು ಆಡಿರುವ

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನರಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 82 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 39 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಿಮಗಾಗಿ ಇಂಗ್ಲಿಷ್ ಕಲಿಯುವ ಈ ತರಗತಿಯನ್ನ ನಡೆಸಿಕೊಡ್ತಾ ಇದೆ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಸಿಕೊಡುವಂತಹ ಕೆಲಸದಲ್ಲಿ ನಿಮ್ಮೊಂದಿಗೆ ಇದ್ದೇನೆ. ಐ ಹೋಪ್ ಅಂಡ್ ಟ್ರಸ್ಟ್ ದಟ್ ಯು ಹ್ಯಾವ್ ಪ್ರಾಕ್ಟಿಸ್ಡ್ ದ ಪ್ರೀವಿಯಸ್ ಕಾನ್ವರ್ಸೇಷನ್ಸ್ ಐ ಗೇವ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್. ಆಲ್ ದ ಕಾನ್ವರ್ಸೇಷನ್ಸ್ ಯು ನೀಡ್ ಟು ರೈಟ್ ಫಸ್ಟ್ ಅಂಡ್ ದೆನ್ ಪ್ರಾಕ್ಟಿಸ್ ಆನ್ ಯುವರ್ ಓನ್ ಅಂಡ್ ದೆನ್ ಯು ನೀಡ್ ಟು ಪ್ರಾಕ್ಟಿಸ್ ವಿತ್ ಯುವರ್ ಫ್ರೆಂಡ್ಸ್. ವೆನ್ ಯು ಪ್ರಾಕ್ಟಿಸ್ ರೆಗ್ಯುಲರ್ಲಿ ದೆನ್ ಯು ಗೆಟ್ ದ ಪ್ರಾಪರ್ ದ ರೈಟ್ ವೇ ಆಫ್ ಸ್ಪೀಕಿಂಗ್ ಇಂಗ್ಲಿಷ್. ಇಂಗ್ಲಿಷ್ ಮಾತಾಡುವುದು ಸುಲಭ. ಒಂದು ವೇಳೆ ಇಂಗ್ಲಿಷ್ ಭಾಷೆ ಕಷ್ಟ ಅಂತಾಗಿದ್ರೆ ಇವತ್ತು ಪ್ರಪಂಚದಲ್ಲಿ ಇಂಗ್ಲಿಷಿಗೆ ಇಷ್ಟೆಲ್ಲ ವ್ಯಾಪ್ತಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳಿ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಬಂದಿದ್ದೇನೆ. ಮತ್ತು ಇಂಗ್ಲಿಷನ್ನು ಕಲಿಯುವಾಗ ಇಂಗ್ಲಿಷ್ನ ಬಗ್ಗೆ ನಮಗಿರುವಂತಹ ಭಯ ಏನಿದೆಯಲ್ಲ, ಅದೇ ದೊಡ್ಡ ಶತ್ರು, ಎನಿಮಿ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತಾನೆ ಬಂದಿದ್ದೇನೆ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇದೊಂದು ವಾಕ್ಯವನ್ನು ನೀವು ಮಂತ್ರದ ರೀತಿ ದಿನ ಬೆಳಗ್ಗೆ ಸಂಜೆ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಹೇಳುವಾಗ ಹೇಳ್ಕೊಳ್ಳೋದನ್ನ ಪಠಣ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳಿ ಒಂದು ಪ್ರಾವರ್ಬ್, ಪ್ರಾವರ್ಬ್ ಅಂತ ಹೇಳಿದ್ರೆ ಗಾದೆ, ಇಂಗ್ಲಿಷ್ನಲ್ಲಿ ಒಂದು ಗಾದೆ ಪ್ರಾವರ್ಬ್ ಇದೆ, ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹೇಳಿ ನಾವು ಅದನ್ನ ಕನ್ನಡದಲ್ಲಿ ಹೇಳ್ತೇವೆ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ನಿಮಗೆ ಇಂಗ್ಲಿಷ್ ಕಲಿಬೇಕು ಅನ್ನುವಂತಹ ಮನಸ್ಸು ಇದ್ದರೆ ಜನಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬರ್ತಾ ಇರುವಂತಹ ಈ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಏನಿದೆ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ನಿಮ್ಮ ತೀರ್ಮಾನ ಇದೆ, ನಿರ್ಧಾರ ಇದೆ ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿ, ಅದರೊಟ್ಟಿಗೆ ಇದು ಬೆಂಬಲವಾಗಿ ನಿಮ್ಮ ಜೊತೆಗೆ ನಿಲ್ಲುತ್ತೆ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ಂಟ್ ಡಿಫಿಕಲ್ಟ್. ಅದ್ಭುತಲ್ಲ. ಇವತ್ತು ನಮ್ಮ ಇಂಗ್ಲಿಷ್ ಸಂಭಾಷಣೆಯ ಅಭ್ಯಾಸವನ್ನ ನಾವೇನು ಕಳೆದ ತರಗತಿಗಳಲ್ಲಿ ಮಾಡ್ತಾ ಬಂದಿದ್ವಿ ಅದನ್ನ ಮುಂದುವರಿಸೋಣ. ಪೆನ್ನು ಪುಸ್ತಕ ಸಿದ್ಧ ಇದೆ ಅಲ್ವಾ? ರೆಡಿ? ಸೊ ಬರ್ಕೊಳ್ಳಿ. ಕಾನ್ವರ್ಸೇಷನ್ಸ್, ಸಂಭಾಷಣೆ ಎ ಮತ್ತು ಬಿ ವ್ಯಕ್ತಿಗಳ ನಡುವೆ ನಡೆಯುತ್ತೆ, ಅದನ್ನ ಅಭ್ಯಾಸಕ್ಕಾಗಿ ನಾವು ತಗೊಳ್ತಾ ಇದ್ದೀವಿ. ಈಗ ಬರ್ಕೊಳ್ಳಿ. ಎ: ಎಕ್ಸ್ಕ್ಯೂಸ್ ಮೀ ಸರ್, ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್? ಎ: ಎಕ್ಸ್ಕ್ಯೂಸ್ ಮೀ ಸರ್, ವುಡ್ ಯು, ವುಡ್ ಅಂತ ಹೇಳಿದಾಗ ಡಬ್ಲ್ಯೂ ಒ ಯು ಎಲ್ ಡಿ, ವುಡ್ ಯು ಮೈಂಡ್ MIND mind if I sit, IF if I sit here, question mark here, HERE here. B: no, I don't mind, you can sit. B: no,

ಎಂಒ ನೋ ಕಮ ಐ ಡೋಂಟ್ ಡಿ ಒ ಎನ್ ಅಪೋಸ್ಟ್ರಫಿ ಟಿ ಐ ಡೋಂಟ್ ಮೈಂಡ್ ಎಂ ಐ ಎನ್ ಡಿ ಮೈಂಡ್ ಫುಲ್ ಸ್ಟಾಪ್ ಯು ಕ್ಯಾನ್ ಸಿಟ್ ಎ ಥ್ಯಾಂಕ್ ಯು ಬಿ ಯು ಆರ್ ವೆಲ್ಕಮ್ ಯು ಆರ್ ವೆಲ್ಕಮ್ ವೈ ಒ ಯು ಅಪೋಸ್ಟ್ರಫಿ ಆರ್ ಇ ಯು ಆರ್ ವೆಲ್ಕಮ್ ಈ ಸಂಭಾಷಣೆ ಏನಿದೆಯಲ್ಲ ಬಹಳ ವಿಶೇಷವಾದದ್ದು ಇಂಗ್ಲಿಷ್ ಕಲಿಯುವ ದೃಷ್ಟಿಯಿಂದ ನಮಗೆ ಬಹಳ ಮುಖ್ಯ ಆಗತ್ತೆ ನೋಡಿ ಇಲ್ಲಿ ಎ ಬಿ ಅನ್ನ ಕೇಳ್ತಾರೆ ಎಕ್ಸ್ಕ್ಯೂಸ್ ಮೀ ಸರ್ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಉತ್ತರ ನೋ ಐ ಡೋಂಟ್ ಮೈಂಡ್ ಅಂತ ಆಗತ್ತೆ ಇಲ್ಲಿ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಇದಕ್ಕೆ ಸಾಮಾನ್ಯ ನಮ್ಮ ಪ್ರಶ್ನೆ ಎಸ್ ಅಂತ ಆಗ್ಬೇಕಲ್ವಾ ಇಲ್ಲಿ ನೋಡಿದ್ರೆ ನೋ ಅಂತ ಹೇಳ್ತಾ ಇದ್ದಾರಲ್ಲ ಯಾಕೆ ಅನ್ನುವಂತ ಒಂದು ಪ್ರಶ್ನೆ ನಿಮಗೆ ಬರಬೇಕು ನೋಡಿ ಇಲ್ಲಿ ಏನಾಗತ್ತೆ ಅಂದ್ರೆ ಮೈಂಡ್ ಅನ್ನೋ ಪದನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮೈಂಡ್ ಅಂದ್ರೇನು ಮನಸ್ಸು ಅನ್ನೋ ಅರ್ಥ ಕೊಡುತ್ತೆ ಮೈಂಡ್ ಅಂತ ಹೇಳಿದಾಗ ನಿಮಗೆ ತರಗತಿನಲ್ಲಿ ಕ್ಲಾಸ್ ಅಲ್ಲಿ ಕೆಲವು ಸರಿ ಟೀಚರ್ಸ್ ಒಂದು ಮಾತು ಹೇಳ್ತಾರೆ ಗಮನಿಸಿದ್ರ ಮೈಂಡ್ ಯುವರ್ ಬಿಸ್ನೆಸ್ ನೀವು ಏನಾದರೂ ಬರೆಯುವಂತ ಕೆಲಸ ಕೊಟ್ಟಾಗ ಬರೆಯೋ ಕೆಲಸನ ಬಿಟ್ಟು ಅಕ್ಕಪಕ್ಕ ಕೂತಿರೋರ್ ಜೊತೆ ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಸಾಮಾನ್ಯವಾಗಿ ಟೀಚರ್ಸ್ ಹೇ ನಿನ್ ಕೆಲಸದ ಕಡೆ ಗಮನ ಕೊಡು ಏನದ್ ಮಾತಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಕರೆಕ್ಟಾ ಇಂಗ್ಲಿಷ್ ನಲ್ಲಿ ಅದನ್ನ ಹೇಳ್ಬೇಕಾದ್ರೆ ಮೈಂಡ್ ಯುವರ್ ಬಿಸ್ನೆಸ್ ಡೋಂಟ್ ಟಾಕ್ ಡೂ ಯುವರ್ ವರ್ಕ್ ಮೈಂಡ್ ಯುವರ್ ಓನ್ ವರ್ಕ್ ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಏನಿದು ಮೈಂಡ್ ಅಂದ್ರೆ ಇಲ್ಲಿ ಮೈಂಡ್ ಅಂದ್ರೆ ಮನಸ್ಸು ಅನ್ನೋ ಅರ್ಥನ ಕೊಡಲ್ಲ ನೀನು ಗಮನ ಕೊಡು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಇಲ್ಲಿ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಅಂತ ಅಂದಾಗ ನಾನಿಲ್ಲಿ ಕೂತ್ಕೊಂಡ್ರೆ ನಿಮಗೆ ಬೇಸರ ಆಗತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇರೋದು ಹೌದು ಅಂದ್ರೆ ಏನಾಯ್ತು ಬೇಸರ ಆಗತ್ತೆ ಮುಂದಕ್ಕೋಗಿ ಅಂತ ಅರ್ಥ ನೋ ಅಂದ್ರೆ ಏ ಬೇಜಾರಿಲ್ಲಪ್ಪ ಕೂತ್ಕೊಳ್ಳಿ ಅದಕ್ಕೇನಂತೆ ಅನ್ನೋ ಅರ್ಥವನ್ನ ಕೊಡುತ್ತೆ ಹಾಗಾಗಿ ಈ ಸಂಭಾಷಣೆಯಲ್ಲಿ ಎಕ್ಸ್ಕ್ಯೂಸ್ ಮಿ ಸರ್ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಅದಕ್ಕೆ ಉತ್ತರ ಕೊಡ್ತಾರೆ ನೋ ಐ ಡೋಂಟ್ ಮೈಂಡ್ ಯು ಕ್ಯಾನ್ ಸಿಟ್ ಎ ಥ್ಯಾಂಕ್ ಯು ಬಿ ಯು ಆರ್ ವೆಲ್ಕಮ್ ಸೊ ವೆಲ್ಕಮ್ ಮತ್ತೆ ಥ್ಯಾಂಕ್ ಯು ಹೇಳೋದು ಇಂಗ್ಲಿಷ್ ನಲ್ಲಿ ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ ಅನಿವಾರ್ಯ ಆಗತ್ತೆ ಮತ್ತೆ ಅಗತ್ಯ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ ಅದನ್ನ ನೀವು ನೆನಪಲ್ಲಿಟ್ಕೊಂಡಿದ್ದೀರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದ್ರ ಕಡೆ ಗಮನ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇವೆಲ್ಲವನ್ನ ನೀವು ನಿರ್ಲಕ್ಷಿಸಬಾರ್ದು ನೆಗ್ಲೆಕ್ಟ್ ಮಾಡಬಾರ್ದು ಮತ್ತೊಮ್ಮೆ ಈ ಸಂಭಾಷಣೆಯನ್ನ ಕಾನ್ವರ್ಸೇಷನ್ ಅನ್ನ ಪ್ರಾಕ್ಟೀಸ್ ಮಾಡೋಣ ಎ ಎಕ್ಸ್ಕ್ಯೂಸ್ ಮೀ ಸರ್ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಬಿ ನೋ ಐ ಡೋಂಟ್ ಯು ಕ್ಯಾನ್ ಸಿಟ್ ಎ ಥ್ಯಾಂಕ್ ಯು ಬಿ ಯು ಆರ್ ವೆಲ್ಕಮ್ ಪ್ರಾಕ್ಟೀಸ್ ಮಾಡ್ತೀರಲ್ಲ ಈಗ ಇನ್ನೊಂದು ಸಂಭಾಷಣೆಯನ್ನ ತೆಗೆದುಕೊಳ್ಳೋಣ ಬರ್ಕೊಳ್ಳಿ ಎ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಎ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಬಿ ಅಬೌಟ್ ಸಿಕ್ಸ್ ಎ ವಾಟ್ ಟೈಮ್ ಡೂ ಯು ಗೋ ಟು ಸ್ಕೂಲ್ ಬಿ ಅರೌಂಡ್ ನೈನ್ ನಿಧಾನಕ್ಕೆ ಹೇಳ್ತೇನೆ ಮತ್ತೆ ಬರ್ಕೊಳ್ಳಿ ಎ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ವಾಟ್ ಪದ ನಿಮಗೆ ಪರಿಚಯ ಇದೆ ಡಬ್ಲ್ಯೂ ಹೆಚ್ ಎ ಟಿ ವಾಟ್ ಟೈಮ್ ಟಿ ಐ ಎಂ ಇ ಟೈಮ್ ಅಂದ್ರೆ ಸಮಯ ಡೂ ಯು ಡಿ ಒ ಯು ವೈ ಒ ಯು ಡೂ ಯು ಗೆಟ್ ಅಪ್ ಜಿ ಇ ಟಿ ಗೆಟ್ ಅಪ್ ಇಲ್ಲಿ ಗೆಟ್ ಅಪ್ ಅಂತ ಹೇಳಿದ್ರೆ ಎಚ್ಚರವಾಗುವುದು ನಿದ್ದೆಯಿಂದ ಏಳೋದು ಅನ್ನೋ ಅರ್ಥವನ್ನ ಕೊಡುತ್ತೆ ಗೆಟ್ ಅಪ್ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಅದಕ್ಕೆ ಬಿ ಉತ್ತರನ ಕೊಡ್ತಾರೆ ಅಬೌಟ್ ಎ ಬಿ ಒ ಯು ಟಿ ಅಬೌಟ್ ಸಿಕ್ಸ್ ಅಬೌಟ್ ಅಂದ್ರೆ ಇಲ್ಲಿ ಏನರ್ಥ ಕೊಡುತ್ತೆ ಅಂದ್ರೆ ಸುಮಾರು ಆರರ ಹೊತ್ತಿಗೆ ಅಂದ್ರೆ ಬೆಳಗಿನ ಆರರ ಹೊತ್ತಿಗೆ ಆರು ಗಂಟೆ ಸಮಯಕ್ಕೆ ನಾನು ಗೆಟ್ ಅಪ್ ಅಂದ್ರೆ ನಿದ್ದೆಯಿಂದ ಏಳ್ತೇನೆ ಎಚ್ಚರವಾಗ್ತೇನೆ ಅನ್ನೋ ಅರ್ಥನ ಕೊಡುತ್ತೆ ನಂತರ ಅವರು ಪ್ರಶ್ನೆ

ಮುಂದುವರಿಸ್ತಾರೆ. ವಾಟ್ ಟೈಮ್ ಡೂ ಯು ಗೋ ಟು ಸ್ಕೂಲ್? ವಾಟ್ ಟೈಮ್ ಡೂ ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಎಷ್ಟೊತ್ತಿಗೆ ಹೋಗ್ತೀಯಾ? ಅರೌಂಡ್ 9 ಅಂತ ಹೇಳಿ ಬಿ ಉತ್ತರವನ್ನ ಕೊಡ್ತಾರೆ. ಅರೌಂಡ್, ಅರೌಂಡ್ ಅಂದ್ರೆ ಎ ಆರ್ ಒ ಯು ಎನ್ ಡಿ, ಅರೌಂಡ್ 9, ಅಬೌಟ್ 6, ಸುಮಾರು 6 ಗಂಟೆ ಹೊತ್ತಿಗೆ ಅನ್ನೋ ಅರ್ಥ ಕೊಡುತ್ತೆ ಅಬೌಟ್. ಅದೇ ಅರ್ಥವನ್ನ ಅರೌಂಡ್ 9 ಅನ್ನೋದು ಕೂಡ ಕೊಡುತ್ತೆ. ಅರೌಂಡ್ ಮತ್ತೆ ಅಬೌಟ್ ಇಲ್ಲಿ ಸುಮಾರು, ಆ ಹೊತ್ತಿಗೆ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದ್ದಾವೆ. ಬಿಟ್ಕೊಂಡ್ರಿ ಅಲ್ವಾ, ಇದನ್ನ ಅಭ್ಯಾಸ ಮಾಡೋಣ. ಎ, ವಾಟ್ ಟೈಮ್ ಡೂ ಯು ಗೆಟ್ ಅಪ್? ಅಬೌಟ್ 6. ವಾಟ್ ಟೈಮ್ ಡೂ ಯು ಗೋ ಟು ವರ್ಕ್? ಸಾರಿ, ವಾಟ್ ಟೈಮ್ ಡೂ ಯು ಗೋ ಟು ಸ್ಕೂಲ್? ಅರೌಂಡ್ 9. ಥ್ಯಾಂಕ್ ಯು, ವೆಲ್ಕಮ್. ಪ್ರತಿ ಸಾರಿ ಸಂಭಾಷಣೆಯನ್ನ ಅಂತ್ಯಗೊಳಿಸಬೇಕಾದ್ರೆ ಥ್ಯಾಂಕ್ ಯು, ಒಬ್ರು ಥ್ಯಾಂಕ್ ಯು ಹೇಳಿದಾಗ ನಾವೇನ್ ಮಾಡ್ಬೇಕಾಗತ್ತೆ? ವೆಲ್ಕಮ್ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಒಪ್ಪದಲ್ವಾ? ಈಗ ಇನ್ನೊಂದು ಸಂಭಾಷಣೆಯನ್ನ ತಗೊಳ್ಳೋಣ. ಇಕ್ಕೊಳ್ಳಿ. ಎ, ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಡಿಡ್ ಯು ಹ್ಯಾವ್, ಹೆಚ್ ಎ ವಿ ಇ, ಹ್ಯಾವ್ ಬ್ರೇಕ್ಫಾಸ್ಟ್, ಬ್ರೇಕ್ಫಾಸ್ಟ್ ಬಿ ಆರ್ ಇ ಎ ಕೆ ಎಫ್ ಎ ಎಸ್ ಟಿ, ಮತ್ತೆ ಹೇಳ್ತೇನೆ, ಬಿ ಆರ್ ಇ ಎ ಕೆ ಎಫ್ ಎ ಎಸ್ ಟಿ, ಬ್ರೇಕ್ಫಾಸ್ಟ್ ಟುಡೇ, ಟಿ ಒ ಡಿ ಎ ವೈ, ಟುಡೇ. ಬಿ, ಎಸ್. ಬಿ ಏನ್ ಹೇಳ್ತಾರೆ? ಎಸ್. ಎ ಕೇಳ್ತಾರೆ, ವೇರ್ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ವೇರ್, ಡಬ್ಲ್ಯೂ ಹೆಚ್ ಇ ಆರ್ ಇ, ವೇರ್ ಡಿಡ್ ಯು, ಡಿಡ್ ಡಿ ಐ ಡಿ, ಡಿಡ್ ಯು ಹ್ಯಾವ್ ಹೆಚ್ ಎ ವಿ ಇ, ಹ್ಯಾವ್ ಯುವರ್ ವೈ ಓ ಯು ಆರ್ ಯುವರ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅನ್ನೋ ಸ್ಪೆಲ್ಲಿಂಗ್ ನೀಗೆ ಆಗ್ತಿರಡಿ ಬರ್ಕೊಂಡಿದ್ದೀರಿ. ಅದಕ್ಕೆ ಬಿ ಹೇಳ್ತಾರೆ, ಹೋಮ್, ಎ ಟಿ ಅಟ್ ಹೋಮ್, ಹೆಚ್ ಓ ಎಂ ಇ ಹೋಮ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಅಂದ್ರೆ ಏನು? ಬೆಳಗಿನ ಉಪಹಾರ. ಕನ್ನಡದಲ್ಲಿ ನಾವು ನಾಷ್ಟ ಅಂತ ಹೇಳ್ತೇವೆ, ತಿಂಡಿ ಅಂತಾನು ಕೂಡ ಹೇಳ್ತೇವೆ. ಬ್ರೇಕ್ಫಾಸ್ಟ್ ಅಂದ್ರೆ ಉಪಹಾರ, ಬೆಳಗಿನ ಊಟ. ತಿಂಡಿ ನಾಷ್ಟ ಅಂತ ಹೇಳಿದಾಗ ದೋಸೆ ಚಪಾತಿ ರೊಟ್ಟಿ ಈ ರೀತಿನೇ ಆಗ್ಬೇಕು ಅಂತಿಲ್ಲ, ಮುದ್ದೆ ಅನ್ನ ಸಾರು ಕೂಡ ಆಗ್ಬೋದು. ಬ್ರೇಕ್ಫಾಸ್ಟ್ ಅಂದ್ರೆ ಬೆಳಗಿನ ಹೊತ್ತು ನಾವು ಮಾಡುವಂತ ಮೊದಲ ಊಟ ಏನಿರುತ್ತಲ್ಲ, ದಿನದ ಮೊದಲ ಊಟ, ಅದನ್ನ ಬ್ರೇಕ್ಫಾಸ್ಟ್ ಅಂತ ಹೇಳಿ ಹೇಳ್ತೇವೆ. ಮಧ್ಯಾಹ್ನದ ಊಟಕ್ಕೆ ಲಂಚ್, ಎಲ್ ಯು ಎನ್ ಸಿ ಹೆಚ್, ಎಲ್ ಯು ಎನ್ ಸಿ ಹೆಚ್ ಲಂಚ್ ಅಂತ ಹೇಳ್ತೇವೆ. ಸಂಜೆಯ ಊಟಕ್ಕೆ ಎರಡು ಪದಗಳನ್ನ ಇಂಗ್ಲಿಷ್ ನಲ್ಲಿ ಬಳಸ್ತಾರೆ. ಸಂಜೆ ಅಥವಾ ರಾತ್ರಿಯ ಊಟ, ದಿನದ ಕೊನೆಯ ಊಟ ನಾವೇನು ಮಾಡ್ತೇವೆ ಅದಕ್ಕೆ ಎರಡು ಪದಗಳನ್ನ ಇಂಗ್ಲಿಷ್ ನಲ್ಲಿ ಬಳಕೆ ಮಾಡ್ತಾರೆ. ಒಂದು ಸಪರ್, ಎಸ್ ಯು ಪಿ ಪಿ ಇ ಆರ್, ಸಪರ್, ಎಸ್ ಯು ಪಿ ಇ ಇ ಆರ್, ಸಪರ್. ಇನ್ನೊಂದು ಡಿನ್ನರ್, ಬಿ ಐ ಎನ್ ಎನ್ ಇ ಆರ್, ಡಿನ್ನರ್. ಏನ್ ವ್ಯತ್ಯಾಸ ಈ ಎರಡರ ನಡುವೆ? ಸಪರ್ ಅಂತ ಹೇಳಿದ್ರೆ ನಾವು ದಿನನಿತ್ಯ ರಾತ್ರಿಯ ಊಟ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅದನ್ನ ಸಪರ್ ಅಂತ ಹೇಳಿ ಹೇಳ್ತೇವೆ. ಅದೇ ಏನಾದ್ರೂ ಒಂದು ವಿಶೇಷವಾದಂತ ಊಟವನ್ನ, ಹಬ್ಬದ ಊಟವನ್ನ ನಾವು ಮಾಡಿದ್ರೆ ಅದಕ್ಕೆ ಡಿನ್ನರ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಡಿ ಐ ಎನ್ ಎನ್ ಇ ಆರ್, ಡಿನ್ನರ್ ಅಂತ ಹೇಳಿ ಹೇಳ್ತಾರೆ. ಸೊ ದಿನದ ಮೊದಲ ಊಟ ಇಂಗ್ಲಿಷ್ ನಲ್ಲಿ ಬ್ರೇಕ್ಫಾಸ್ಟ್ ಅಂತ ಆಗತ್ತೆ. ಎರಡನೆಯ ಊಟ ಮಧ್ಯಾಹ್ನದ ವೇಳೆ ನಾವು ಮಾಡುವಂತಹ ಊಟ ಲಂಚ್ ಆಗತ್ತೆ. ರಾತ್ರಿಯ ಊಟಕ್ಕೆ ಸಪರ್, ಎಸ್ ಯು ಪಿ ಪಿ ಇ ಆರ್, ಸಪರ್ ಅಥವಾ ಡಿನ್ನರ್ ಅಂತ ಹೇಳಿ ಕರೀತಾರೆ. ಬದಲ್ವಾ? ಓಕೆ, ಇದನ್ನ ಗುರ್ತಾಕೊಳ್ಬೇಕು, ಒಂದ್ ಕಡೆ ಬರ್ಕೊಳ್ಬೇಕು.
ಇಂಗ್ಲಿಷ್ ಕಲಿಯೋ

ಹೌದು ಅಂತ ಹೇಳಿದ್ರೆ ಈ ರೀತಿ ಪದಗಳನ್ನು ಪರಿಚಯ ಮಾಡಿಕೊಂಡು ಸಂದರ್ಭ ಬಂದ ತಕ್ಷಣ ಆ ಒಂದು ಸನ್ನಿವೇಶಕ್ಕೆ ಹೊಂದುವಂತಹ ಪದಗಳನ್ನು ಆಯ್ಕೆ ಮಾಡಿ ನಾವದನ್ನ ಬಳಸುವಂಥದ್ದು. ಅದನ್ನೇ ನಿಧಾನವಾಗಿ ಪದಗಳಿಗಾಗಿ ಹುಡುಕಾಡ್ತಾ ಯೋಚನೆ ಮಾಡ್ತಾ ನಿಂತ್ಕೊಳ್ಳದೆ ಸಂದರ್ಭಕ್ಕೆ ತಕ್ಕಂತೆ ನಾವು ಮಾತಾಡಲಿಕ್ಕೆ ಪದಗಳನ್ನ ಹೇಳಲಿಕ್ಕೆ ಸಾಧ್ಯ ಆದರೆ ಅದನ್ನ ಫ್ಲೂಯೆನ್ಸಿ ಅಂತ ಹೇಳ್ತಾರೆ, ನಿರರ್ಗಳತೆ ಅಂತ ಹೇಳಿ ಹೇಳ್ತಾರೆ. ಫ್ಲೂಯೆನ್ಸಿ ಅಂದರೆ ಸಂದರ್ಭಕ್ಕೆ ಉಚಿತವಾಗಿ ತಕ್ಕಂತೆ ಪದಗಳನ್ನ ಬಳಸಿ ಒಂದು ಭಾಷೆಯಲ್ಲಿ ನಮ್ಮ ಅಭಿಪ್ರಾಯವನ್ನ ಇನ್ನೊಬ್ಬರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯೆಯನ್ನ ಕೊಡುವಂಥದ್ದು, ಅದನ್ನೇ ಫ್ಲೂಯೆನ್ಸಿ ಅಂತ ಹೇಳ್ತಾರೆ, ನಿರರ್ಗಳತೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಈಗ ಈ ಒಂದು ಸಂಭಾಷಣೆಯನ್ನ ಅಭ್ಯಾಸ ಮಾಡೋಣ. ಓಕೆ, ಏ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಯಸ್. ವೇರ್ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ಅಟ್ ಹೋಮ್. ಇನ್ನೊಮ್ಮೆ ಅಭ್ಯಾಸವನ್ನ ಮಾಡೋಣ. ಏ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಬಿ ಯಸ್. ಏ ವೇರ್ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ಬಿ ಅಟ್ ಹೋಮ್. ಥ್ಯಾಂಕ್ ಯು, ವೆಲ್ಕಮ್. ಮಕ್ಕಳೇ, ಈ ಒಂದು ಸಂಭಾಷಣೆಯಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನ ಕಲಿಯೋದು ಇದೆ. ಈ ಹ್ಯಾವ್ ಅಂದ್ರೆ HAVE, ಹ್ಯಾವ್. ಈ ಪದವನ್ನ ನೀವು ಸಾಮಾನ್ಯ ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರ್ತೀರಿ. ಹ್ಯಾವ್ ಹ್ಯಾಸ್, HAS ಹ್ಯಾಸ್, ಮತ್ತೆ ಹ್ಯಾಡ್ HAD ಹ್ಯಾಡ್. ಈ ಮೂರು ಒಂದಕ್ಕೊಂದು ಸಂಬಂಧವನ್ನ ಹೊಂದಿರುವಂತಹ ಪದಗಳು. ಇವುಗಳನ್ನ ವರ್ಬ್ ಅಂತ ಹೇಳ್ತೇವೆ, VERB, ವರ್ಬ್, ಕ್ರಿಯಾಪದ ಆಗತ್ತೆ. ಹ್ಯಾಸ್ ಮತ್ತು ಹ್ಯಾವ್ ಪ್ರೆಸೆಂಟ್ ವರ್ಬ್ಗಳಾದ್ರೆ, ಹ್ಯಾಡ್ ಅನ್ನೋದು ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆಗಿ ಬಳಕೆಯಾಗತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ತರಗತಿಯಲ್ಲಿ ಮುಂದೆ ನಿಮಗೆ ಈ ಹ್ಯಾಡ್ ಪದವನ್ನ ಹೇಗೆ ಬಳಕೆ ಮಾಡೋದು, ಹ್ಯಾಸ್ ಮತ್ತು ಹ್ಯಾವ್ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ವಿವರಿಸಿ ಹೇಳ್ತೇನೆ. ಆದ್ರೆ ಈ ಹ್ಯಾವ್ ಅನ್ನೋ ಪದ ಏನಿದೆಯಲ್ಲ, ಅದು ಹ್ಯಾಸ್ ಮತ್ತು ಹ್ಯಾವ್ ಹೊಂದಿರೋದು ಇದೆ ಅನ್ನೋ ಅರ್ಥವನ್ನ ಸೂಚಿಸುತ್ತೆ. ಉದಾಹರಣೆಗೆ, ಐ ಹ್ಯಾವ್ ಅ ಸೈಕಲ್ ಅಂದ್ರೆ ನನ್ನ ಹತ್ರ ಒಂದು ಸೈಕಲ್ ಇದೆ ಅನ್ನೋ ಅರ್ಥವನ್ನ ಕೊಡುತ್ತೆ. ವಿ ಹ್ಯಾವ್ ಎ ಬೈಕ್, ನಮ್ಮ ಹತ್ರ ಒಂದು ಬೈಕ್ ಇದೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಆದ್ರೆ ಇಲ್ಲಿ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಬಳಸ್ತಾ ಇದೀವಲ್ಲ, ಹ್ಯಾವ್ ಬ್ರೇಕ್ಫಾಸ್ಟ್ ಅಂದ್ರೆ ಏನು ಅಂದ್ರೆ, ಈಟ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬಳಸ್ತೀವಿ ನೋಡಿ, ಈಟ್ ಅಂದ್ರೆ ತಿನ್ನೋದು ಅನ್ನೋ ಅರ್ಥ ಕೊಡುತ್ತಲ್ಲ, ಆ ಅರ್ಥದಲ್ಲಿ ಇಲ್ಲಿ ಹ್ಯಾವ್ ಅನ್ನುವಂತ ಪದವನ್ನ ಬಳಕೆ ಮಾಡ್ತೇವೆ. ನೋಡಿ, ಈಗ ಮನೆಯಲ್ಲಿ ಮನೆಯ ಸದಸ್ಯರು ನೀವೇ, ಮನೆಯವರು ಅಪ್ಪ ಅಮ್ಮನ ಜೊತೆ ಅಣ್ಣ ತಮ್ಮ ಅಕ್ಕ ತಂಗಿ ನೀವೇ ಮಾತಾಡ್ತಾ ಇರಬೇಕಾದ್ರೆ ಊಟ ತಿನ್ನೋ, ಊಟ ಮಾಡು ಅಂತ ಹೇಳಿ ಮಾತಾಡ್ತೇವೆ ಅಲ್ವಾ. ಆದ್ರೆ ಯಾರಾದರೂ ಹೊರಗಿನಿಂದ ಬಂದಾಗ, ನೆಂಟರು ಅಥವಾ ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರು ಅತಿಥಿಗಳು ಬಂದಾಗ ಊಟ ಮಾಡ್ತೀರಾ ಅಂತ ಹೇಳಿ ಬಹುವಚನದಲ್ಲಿ ಕೇಳ್ತೇವೆ. ಹಾಗೆ ಊಟವನ್ನ ಸೇವಿಸುವುದು ಅನ್ನೋ ಪದವನ್ನು ಕೂಡ ನೀವು ಕನ್ನಡದಲ್ಲಿ ಕೇಳಿದ್ದೀರಿ ಅಲ್ವಾ. ಸಿ ಹ್ಯಾವ್ ಅಂದ್ರೆ ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ ಇನ್ನು ಅನ್ನೋ ಅರ್ಥವನ್ನ ಕೊಡುತ್ತೆ, ಈಟ್ ಅನ್ನೋ ಅರ್ಥವನ್ನ ಕೊಡುತ್ತೆ. ನಿಮ್ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ, ಸರ್ ಅಥವಾ ಮ್ಯಾಡಮ್, ವುಡ್ ಯು ಹ್ಯಾವ್ ಕಾಫಿ, ತಾವು ಕಾಫಿ ತಗೊಳ್ತೀರಾ? ವುಡ್ ಯು ಹ್ಯಾವ್ ಟೀ, ತಾವು ಟೀ ಕುಡಿತೀರಾ? ವುಡ್ ಯು ಹ್ಯಾವ್ ಪ್ಲೀಸ್ ಹ್ಯಾವ್ ಕಾಫಿ, ಪ್ಲೀಸ್ ಹ್ಯಾವ್ ಟೀ ಅಂತ ಕೇಳಬೇಕೇ ಹೊರತು ಪ್ಲೀಸ್ ಡ್ರಿಂಕ್ ಟೀ, ಪ್ಲೀಸ್ ಡ್ರಿಂಕ್ ಕಾಫಿ ಅಂತ ಹೇಳಬಾರ್ದು. ದ್ರವ ಪದಾರ್ಥವನ್ನ ಸ್ವೀಕರಿಸೋದಕ್ಕೆ ಡ್ರಿಂಕ್ ಅಂತ ಹೇಳ್ತೀವಿ, ಘನ ಪದಾರ್ಥವನ್ನ ಸ್ವೀಕರಿಸೋದಕ್ಕೆ ತಿನ್ನೋದಕ್ಕೆ ಈಟ್ ಅಂತ ಹೇಳ್ತೀವಿ. ಈಗ ನಾನು ನಿಮಗೆ ಟೀಚರ್, ಇಂಗ್ಲಿಷ್ ಕಲಿಸುವಂತ ಟೀಚರ್, ನಾಳೆ ನಿಮ್ಮ ಮನೆಗೆ ನಾನು ಬಂದಾಗ, ಸರ್ ಪ್ಲೀಸ್ ಈಟ್ ಬ್ರೇಕ್ಫಾಸ್ಟ್ ಅಂತ ಹೇಳಬಾರ್ದು. ಅಥವಾ ಬಹಳ ಸೌಜನ್ಯದಿಂದ, ಸರ್ ಪ್ಲೀಸ್ ಈಟ್ ಬ್ರೇಕ್ಫಾಸ್ಟ್, ಹೀಗೆಲ್ಲ ಹೇಳೋದು ಇಂಗ್ಲಿಷ್ ನಲ್ಲಿ ತಪ್ಪಾಗತ್ತೆ. ನಾನು ನಿಮ್ಮ ಮನೆಗೆ ಬಂದೆ ಅಂತ ಭಾವಿಸಿದ್ರೆ, ಬೆಳಗಿನ ಉಪಹಾರದ ಸಮಯಕ್ಕೆ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಅಂತಾದ್ರೆ ನೀವು ಹೇಗೆ ಹೇಳ್ಬೇಕಪ್ಪ ನನಗೆ ಅಂತ ಹೇಳಿದ್ರೆ, ಸರ್
ಪ್ಲೀಸ್.

have breakfast? Sir, would you have breakfast? Sir, please have coffee? ಅಥವಾ ಸರ್, ವುಡ್ ಯು ಹ್ಯಾವ್ ಕಾಫಿ? ಸರ್, ಕಾಫಿ ಕುಡಿತೀರಾ ಅಂತ ಹೇಳಿ ನನ್ನನ್ನ ಕೇಳಬೇಕು. ಯಾವ ಕಾರಣಕ್ಕೂ ಪ್ಲೀಸ್ ವುಡ್ ಯು ಈಟ್ ಬ್ರೇಕ್ಫಾಸ್ಟ್ ಅಥವಾ ಪ್ಲೀಸ್ ಈಟ್ ಬ್ರೇಕ್ಫಾಸ್ಟ್, ಪ್ಲೀಸ್ ಡ್ರಿಂಕ್ ಕಾಫಿ ಅಂತ ಹೇಳ್ಬಾರ್ದು. ಅದ್ಭುತಲ್ವಾ? ನೋಡಿ, ಕನ್ನಡದಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಊಟ ಮಾಡ್ತೀರಾ ಸರ್, ಊಟ ಮಾಡಿ ಸರ್, ಕಾಫಿ ತಗೊಳ್ತೀರಾ ಸರ್, ಕಾಫಿ ತಗೊಳ್ಳಿ ಸರ್ ಅಂತ ಹೇಳಿ ಮಾತಾಡ್ತೀವಲ್ವಾ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ನಾವು ಹ್ಯಾವ್ ಅನ್ನುವಂತಹ ಪದವನ್ನ ಬಳಸಿ ಒಂದು ಪೊಲೈಟ್ ಎಕ್ಸ್ಪ್ರೆಷನ್ ಅನ್ನ ಸೂಚಿಸ್ತೇವೆ, ಅಭಿವ್ಯಕ್ತಿಯನ್ನ ಕೊಡ್ತೇವೆ, ಅಭಿವ್ಯಕ್ತಿಸುತ್ತೇವೆ. ತುಂಬಾ ದೊಡ್ಡ ಪದ ಆಯ್ತಲ್ವಾ ಅಭಿವ್ಯಕ್ತಿ? ಏನಿಲ್ಲಪ್ಪ, ಅದನ್ನ ಹೇಳ್ತೇವೆ ಅಂತ ಅರ್ಥ ಅಷ್ಟೇನೆ. ಈಗ ಈ ಸಂಭಾಷಣೆಯನ್ನ ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡೋಣ. ಏ, ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಎಸ್. ವೇರ್ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್? ಅಟ್ ಹೋಮ್, ಮನೆಯಲ್ಲಿ ಊಟ ಮಾಡಿದೆ ಅಂತ. ಇಲ್ಲಿ ಅಟ್ ಹೋಮ್ ಅಂತ ಹೇಳಿದ್ರೆ ಮನೆಯಲ್ಲಿ. ಇಲ್ಲೊಂದು ನೀವು ಗಮನಿಸಬೇಕಾಗಿರುವಂತ ಅಂಶ ಏನಪ್ಪ ಅಂದ್ರೆ, ಇನ್ ಹೋಮ್ ಅಂತ ಹೇಳಬಾರ್ದು, ಅಟ್ ಹೋಮ್ ಅಂತ ಹೇಳಿ ಹೇಳಬೇಕು. ಹಾಗೆ ಇಂಗ್ಲಿಷ್ ನಲ್ಲಿ ಹೋಮ್ ಮತ್ತು ಹೌಸ್ ಅಂತ ಹೇಳಿ ಎರಡು ಪದಗಳಿದಾವೆ. ಹೌಸ್ ಅಂತ ಹೇಳಿದಾಗ ಒಂದು ಕಟ್ಟಡ ಆಗತ್ತೆ, ಹೋಮ್ ಅಂತ ಹೇಳಿದಾಗ ನಮ್ಮನೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಕನ್ನಡದಲ್ಲಿ ನಾವು ಮನೆ ಅಂತಷ್ಟೇ ಬಳಸ್ತೇವೆ, ಆದರೆ ಇಂಗ್ಲಿಷ್ ನಲ್ಲಿ ಹೌಸ್ ಅಂತ ಬಳಸ್ತಾರೆ, ಹಾಗೆ ಹೋಮ್ ಅನ್ನುವಂತ ಪದವನ್ನು ಕೂಡ ಬಳಸ್ತಾರೆ. ನೀವು ಯಾರನ್ನಾದ್ರೂ ನಿಮ್ಮ ಮನೆಗೆ ಆಹ್ವಾನಿಸಬೇಕಾದ್ರೆ ಪ್ಲೀಸ್ ಕಮ್ ಹೋಮ್ ಅಂತ ಹೇಳಿ ಬಳಕೆ ಮಾಡ್ತೀರಿ. ಪ್ಲೀಸ್ ಕಮ್ ಹೋಮ್ ಅಂತ ಹೇಳಿ ಹೇಳ್ತೀರಿ. ಪ್ಲೀಸ್ ಕಮ್ ಟು ಹೌಸ್ ಅಂತ ಹೇಳೋದು ಇಂಗ್ಲಿಷ್ ನಲ್ಲಿ ಇಲ್ಲ, ಪ್ಲೀಸ್ ಕಮ್ ಹೋಮ್, ನಮ್ಮ ಮನೆಗೆ ಬನ್ನಿ. ಹೋಮ್ ಅಂದ್ರೆ ನಮ್ಮನೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಅದೇ ಯು ಗೋ ಟು ಯುವರ್ ಫ್ರೆಂಡ್ಸ್ ಹೌಸ್, ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ತೀರಿ. ಯು ಗೋ ಟು ಯುವರ್ ಫ್ರೆಂಡ್ಸ್ ಹೌಸ್. ಹಾಗೆ ಯು ಗೋ ಟು ಯುವರ್ ಟೀಚರ್ಸ್ ಹೌಸ್, ಯು ಗೋ ಟು ಯುವರ್ ರಿಲೇಟಿವ್ಸ್ ಹೌಸ್. ಗೊತ್ತಾಯ್ತಲ್ಲ, ಹೋಮ್ ಅಂತ ಅಂದ್ರೆ ನಮ್ಮ ಮನೆ, ನಮ್ಮನೆ. ಹೌಸ್ ಅಂತ ಹೇಳಿದಾಗ ಇನ್ನೊಬ್ಬರ ಮನೆ. ಇದನ್ನ ನೆನ್ಪಿಟ್ಕೊಳ್ತೀರಿ ಅಲ್ವಾ? ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ

0: ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
0: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು

0: ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಕೇಳುಗರೆ, ಇದುವರೆಗೂ ಜಾನಪದ ಗೀತೆಗಳನ್ನು ಕೇಳಿದಿರಿ.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ವಿಧಾನ

0: ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದ್ದು, ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಬಳಿಕವೂ ಅವರ ಮನಸ್ಥಿತಿ ಬದಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. 40 ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು, 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 1,44,000 ಮಂದಿ ಸಾವನ್ನಪ್ಪಿದ್ದು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ.

0: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದ್ದು ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಕ್ತ ಕುಂಬಾರ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಶುಕ್ಲಾಂಭರಧರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಿಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನೆಯಾಪಿ ಪೂಜ್ಯ ಸರ್ವಂ ಯತೇ ವನೇವೇನ ವಧನ್ವಯಾನಾಂ ಆದ್ಯಸ್ಸನ ಗುಡೇರ್ವಗುಳಾಭಿ ಶ್ರೀರಾಮತ್ವದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ್ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ.
3: ಶತಕೋಟಿ ತೇಜನೆ ಶಕ್ತಿ

ಕೀರ್ತನ ಆರಂಭ ಕಾಲದಲ್ಲಿ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮ ಭಕ್ತರಿಗಾಗಿ ಸರ್ವದಾ ಚಿಂತಿಸುತ್ತಿರ್ತಾನೆ. ಮಮ ಭಕ್ತ ಮಮಧಿಕಂ, ನನ್ನ ಭಕ್ತರು ನನಗಿಂತಲೂ ಹಿರಿಯರು ಎಂದು ಹೇಳಿದರಂತೆ ದಾಸವರೆಣ್ಯರು. ಹೇಳಿದರು, ಹೂವ ತರುವರ ಮನೆಗೆ ಹುಲ್ಲ ಹೊತ್ತು ತರುವ, ಅವಲಕುಮೀರಮಣ ಅವನಿಗಿನಿತಿಲ್ಲ ಗರುವ. ಭಕ್ತರ ದಾಸರ ದಾಸರ ದಾಸನಾಗಿ ನಾನು ಬಾಳುತ್ತೇನೆ ಎಂದರಂತೆ. ಅದೇ ರೀತಿ ಭಕ್ತರಿಗಾಗಿ ಅವರ ಮನೆಯಲ್ಲಿ ದುಡಿದು ಭಕ್ತಿಯ ಒಂದು ಪರಾಕಾಷ್ಠತೆ ಎಂಥದ್ದು ಎಂದು ಜಗತ್ತಿಗೆ ತೋರಿಸಿದ ಒಂದು ಕಥಾಭಾಗ ಭಕ್ತ ಕುಂಬಾರ. ಈ ಭಕ್ತ ಕುಂಬಾರ ಎಂಬ ಹರಿಕಥೆಯನ್ನ ಅರ್ಚನಾ ಎಂಟರ್ಪ್ರೈಸಸ್ ರವರ ರಾಗಂ ಧ್ವನಿ ಮುದ್ರಣದವರು ಅರ್ಪಿಸುವ ಹರಿಕಥೆ ಭಕ್ತ ಕುಂಬಾರ. ಈ ಕಥೆಯನ್ನ ತಾವು ಆಲಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇನೆ. ಮೆರವಪುರದೊಳ್ಳೆಗೆ ಪಿರಿಯ

ಪಂಢರೀಪುರದ ಸಮೀಪ ತೆರಟೋಕಿ ಎಂಬತಕ್ಕಂಥ ಗ್ರಾಮ. ಆ ತೆರಟೋಕಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದಾನೆ ಒಬ್ಬ ಭಕ್ತ. ಆತನ ಹೆಸರು ಗೋರಾ.

0: ಬಿಡದೆ ಹರಿಯ ಜಪಿಸುವ ಪರಮಾಪ್ತ ಭಕ್ತಾಗ್ರೇಸರ.
1: ಅನವರತ ಪಾಂಡುರಂಗನ ಧ್ಯಾನದಲ್ಲೇ ಕಾಲವನ್ನು ಕಳೆಯತಕ್ಕಂಥ ಮಹಾನುಭಾವ. ಕುಳಿತಾಗ, ಎದ್ದಾಗ, ನಿಂತಾಗ, ಯಾವ್ಯಾವಾಗಲೂ ಆತನಿಗೆ ಆ ಪಾಂಡುರಂಗನ ಧ್ಯಾನವೇ. ಮಣ್ಣನ್ನು ತುಳಿಯುವಾಗಲೂ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಲೇ ತುಳಿಯುತ್ತಾನೆ. ಯಾರಾದರೂ ಬಂದು ನಮಸ್ಕಾರ ಅಂದ್ರೆ ಪಾಂಡುರಂಗ ಅಂತಾನೆ. ಆತನ ಹೆಂಡತಿ ಗಂಗಾ. ಆ ಗಂಗೆಯು ಹೇಗೆ ಲೋಕ ಪಾವನೆಯಾಗಿ ನೆರೆಯುತ್ತಿರುವಳೋ, ಈ ಗೋರನ ಮಡದಿ ಇವನ ಮನೆಯನ್ನು ಪಾವನ ಮಾಡುವ ಗಂಗೆಯಾಗಿ ಬಂದು ಸೇರಿದ್ದಾಳೆ. ಎಲ್ಲ ವಿಧವಾದ ಸುಖ ಸಂಪದಗಳು ಎಂಬತಕ್ಕಂಥದ್ದಿಲ್ಲದೇ ಇದ್ದರೂ ಈ ಗೃಹಸ್ಥರು ಯಾವ ವಿಧವಾದ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಮಾಡಿದ ಮಡಿಕೆಗಳನ್ನ ಸಂತೆಯಲ್ಲಿ ಮಾರಿ ಬಂದ ಹಣದಲ್ಲಿ ತಾವು ಉಂಡು ಮತ್ತೊಬ್ಬರಿಗೂ ದಾನ ಮಾಡುವ ಕರ್ತರಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಆದರೆ ಅವರಿಗೆ ಒಂದೇ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಹೆಂಡತಿ ಓಡಿ ಬಂದು ಗಂಡನಿಗೆ ಹೇಳಿದಳು, ಸ್ವಾಮಿ, ಎಲ್ಲರೂ ನೀನು ಮಕ್ಕಳಿಲ್ಲದವಳು ಮಕ್ಕಳಿಲ್ಲದವಳು ಎಂದು ನನ್ನನ್ನು ದೂಷಣೆ ಮಾಡ್ತಾ ಇದ್ದಾರೆ ಕಣ್ರಿ. ಕೊಟ್ಟ ದಾನವನ್ನು ಕೊಂಬರಿಲ್ಲ, ಇಟ್ಟ ವ್ರತಕ್ಕೆ ಬರುವರಿಲ್ಲ, ಸೃಷ್ಟಿಯೊಳಗೆ ಕೆಟ್ಟ ಹೆಣ್ಣು ಎಂಬ ಜನ್ಮವನ್ನು ನಾನು ಪಡೆದಂತಾಯಿತಲ್ಲ. ಅದಕ್ಕೆ ಘೋರ ನಗತ ಹೇಳ್ತಾನೆ, ಹುಚ್ಚಳೆ, ಎಲ್ಲರ ದುಃಖವನ್ನು ನಿವಾರಣೆ ಮಾಡತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನೆ, ಅವನೇ ನಮ್ಮೊಡೆಯ ಪಾಂಡುರಂಗ. ಅವನು ಕೊಟ್ಟ ಭಾಗ್ಯದಿಂದಲೇ ನಾವು ಸುಖ ಸಂತೋಷವಾಗಿ ಬಾಳಬೇಕಲ್ಲದೆ, ವೃಥಾ ಜನವನ್ನಾಗಲಿ ಜಗವನ್ನಾಗಲಿ ನಂಬಿಕೊಂಡರೆ ನಾವು ಬಾಳಲಾರೆವು.

ಹುಚ್ಚಳೆ, ಹೋಗು ಹೋಗು, ಆ ಪರಮಾತ್ಮನ ಧ್ಯಾನ ಮಾಡು, ಅವನ ಕರುಣೆಯಾದರೆ ಇದು ಎಷ್ಟು ಮಾತ್ರ, ಸರ್ವ ವಿಧದಿಂದಲೂ ಆ ಪರಮಾತ್ಮನೇ ನಮ್ಮನ್ನು ಕಾಪಾಡುತ್ತಾನೆ ಎಂದಾಗ ಮಹಾನುಭಾವನಾಗಿರುವ ಗಂಗಾಬಾಯಿ ಓಡಿ ಬಂದಿದ್ದೆ ಪಾಂಡುರಂಗನ ಮುಂದೆ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಏನ

ಪಾಂಡುರಂಗ, ಭೋಗ ಭಾಗ್ಯಗಳು ಬೇಡ ತಂದೆ. ಲೋಕದ ಜನರು ನನ್ನನ್ನು ಬಂಜೆಯಿಂದ ಆಡಿಕೊಳ್ಳದಂತೆ ನನ್ನನ್ನು ಕಾಪಾಡು ಎಂದು ಬಹುವಿಧದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ದೇವರಿಗೆ ಈಕೆಯ ಪ್ರಾರ್ಥನೆ ಮುಟ್ಟಿದೆಯೇನೋ. ಒಂದು ದಿನ ರಾತ್ರಿ ಈ ಗಂಡ ಹೆಂಡರು ದೇವರ ಸ್ಮರಣೆ ಮಾಡಿ ಮಲಗಿರುವಾಗ ಸ್ವಪ್ನದಲ್ಲಿ ಸಾಧು ಸಂತರಂತೆ ಬಂದ ಆಶೀರ್ವಾದವನ್ನು ಮಾಡಿದರಂತೆ. ನಿನಗೆ ಮಕ್ಕಳ ಭಾಗ್ಯವಾಗುತ್ತೆ, ಭಯಪಡಬೇಡ ಎಂದು ಆಶೀರ್ವಾದ ಮಾಡಿದಂತಾಯಿತು. ಬೆಳಗಾದ ಕೂಡಲೇ ಎದ್ದು ಈಕೆ ಓಡಿ ಬಂದು ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ, ನಾನೊಂದು ಸುಸ್ವಪ್ನವನ್ನು ಕಂಡೆ ಎಂದ ಕೂಡಲೇ ಆತ ಹೇಳ್ತಾನೆ, ದೇವರ ಸ್ಮರಣೆ ಮಾಡಿ ಮಲಗಿದರೆ ಯಾವಾಗಲೂ ಒಳ್ಳೆ ಸ್ವಪ್ನವೇ ಬೀಳುತ್ತೆ. ಬಹುಜನ ಮಲಗುವಾಗ ಇಲ್ಲದೇ ಇರೋ ವ್ಯವಹಾರಗಳನ್ನು ಹಚ್ಚಿಕೊಂಡು ಮಲಗಿದರೆ ರಾತ್ರಿಯೆಲ್ಲ ಅದೇ ವ್ಯಾಪಾರ ಅದೇ ವ್ಯವಹಾರ. 48, 56, 94 ಅಂತ ಲೆಕ್ಕ ಹಾಕೋರು. ಈ ಜಗಳ ಆಡೋರು ಮಲ್ಕೊಂಡ್ರೆ ಹಿಡ್ಕೊಳ್ಳೋನ್ನ ಹೊದಿಯೋ ಅಂತಾರೆ. ಪಕ್ಕದಲ್ಲಿ ಮಲಗಿರೋರಿಗೆಲ್ಲ ಭಯವಾಗೋ ಹಾಗೆ ಮಲಗುವಾಗ ರಾಮ ಕೃಷ್ಣ ಗೋವಿಂದ ಎಂದು ಹೇಳಿ ಮಲಗಿದರೆ ಸುಸ್ವಪ್ನವೇ ಪ್ರಾಪ್ತವಾಗುತ್ತೆ. ಇಲ್ಲಿ ಈಕೆ ಹೇಳಿದ್ಲು, ಮುದ್ದೈದೆಯರು ಬಂದು ನನ್ನ ಮಡಿಲಲ್ಲಿ ಹಣ್ಣು ಹಂಪಲುಗಳಿಟ್ಟಂತಾಯಿತು, ಸಾಧು ಸಂತರು ಬಂದು ನನ್ನನ್ನು ಆಶೀರ್ವಾದ ಮಾಡಿದಂತಾಯಿತು. ಹಾಗಂದಾಗ ಆ ಗೋರ ಹೇಳಿದ, ಪಾಂಡುರಂಗನ ಕರುಣೆ ನಮಗೆ ಪ್ರಾಪ್ತವಾಯಿತು, ಸಾವಧಾನವಾಗಿರು, ದೇವರ ಕಾಪಾಡ್ತಾನೆ. ಸ್ವಲ್ಪ ಕಾಲ ಕಳೆಯಿತು, ಮಹಾನುಭಾವಳಾದ ಗಂಗಾಬಾಯಿ ಗರ್ಭವತಿಯಾಗಿದ್ದಾಳೆ. ಆ ಗರ್ಭವತಿಯಾದ ತಾಯಿ ಮಾಸ ಒಂದೆರಡು

ಮಗು ಅವತಾರವಾಯಿತಂತೆ. ಓಡಿ ಬಂದು ಹೇಳಿದರು, ಗಂಡು ಮಗು. ಒಬ್ಬಾತ ಓಡಿ ಬರುತ್ತಿದ್ದಾನೆ, ಕಾರಣ ನದಿ ತೀರದಲ್ಲಿ ಕೂತು ಘೋರ ಪಾಂಡುರಂಗ ಪಾಂಡುರಂಗ ಅಂತಿದ್ದ. ಓಡೋಡಿ ಬಂದು ಒಬ್ಬಾತ ಹೇಳಿದ, ಗುರುಣ ಗುರುಣ, ನಿನಗೊಂದು ಗಂಡು ಮಗುವಾಯಿತು. ಘೋರ ಕಣ್ಣನ್ನು ಮುಚ್ಚಿ, ಪಾಂಡುರಂಗ, ಈ ಪ್ರಪಂಚದಲ್ಲಿ ನಾನು ಕೊಡುತ್ತಿರುವ ಕಷ್ಟಗಳು ಸಾಲದು ಎಂದು ನನ್ನನ್ನೇ ಕಾರಣವಾಗಿಟ್ಟುಕೊಂಡು ಮತ್ತೊಂದು ಜೀವಿ ಬಂತೆ, ಪಡಬಾರದ ಕಷ್ಟಗಳನ್ನು ಪಡಲು. ಹೇ ರಂಗ, ಏನು ನಿನ್ನ ವಿಚಿತ್ರ ಲೀಲೆಯಪ್ಪ ಅಂದ. ಆ ಬಂದಿದ್ದವನಂದ, ನನಗೆ ಬುದ್ಧಿ ಇಲ್ಲ. ಅಲ್ಲ, ಗಂಡು ಮಗುವಾಯ್ತು ಅಂದ್ರೆ ಹಾ ಗಂಡು ಮಗುವಾಯ್ತಾ ಅಂತ ಸಂತೋಷ ಪಡ್ತೀಯ ಅಂತ ನಾನು ಬಂದ್ರೆ, ಅಯ್ಯೋ ಮಗು ಹುಟ್ಟುತ್ತಾ ಅಂತ ವ್ಯಸನ ಪಡ್ತೀಯ. ಗ್ರಹಚಾರ ಬಾ, ಕರೆದುಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಸಂಭ್ರಮವೂ ಸಂಭ್ರಮ. 12ನೇ ದಿನ ಪ್ರಾಪ್ತವಾದಾಗ ಮಗುವಿಗೆ ನಾಮಕರಣ ಶಾಸ್ತ್ರ. ಆ ನಾಮಕರಣ ಶಾಸ್ತ್ರದಲ್ಲಿ ಏನಂತ ಹೆಸರಿಡೋಣ ಅಂದಾಗ ಗೊರನೇ ಹೇಳ್ತಾನಯ್ಯ, ಇನ್ಯಾವ ಹೆಸರು ಬೇಡ, ಸರ್ವದಾ ನಾನು ನನ್ನೊಡೆಯನಾದ ಪಾಂಡುರಂಗನನ್ನೇ ಕರೆಯಬೇಕಾದ್ದರಿಂದ ನನ್ನ ಮಗನಿಗೂ ರಂಗನ ಹೆಸರನ್ನೇ ಇಟ್ಟುಬಿಟ್ರೆ ಆಗ ನಾನು ನನ್ನ ಮಗನನ್ನು ಕರೆದಂತೆಯೂ ಆಗುತ್ತೆ, ಪಾಂಡುರಂಗನ ಧ್ಯಾನ ಮಾಡದಂತೆಯೂ ಆಗುತ್ತೆ. ಅಲ್ಲಿ ಸೇರಿದ್ದ ಹಿರಿಯರೆಲ್ಲರೂ ಆ ಮಗುವಿಗೆ ವಿಠಲ ವಿಠಲ ಎಂದು ನಾಮಕರಣ ಮಾಡಿದರಂತೆ. ಆ ತಾಯಿಗೇನಾನಂದವೋ, ಮಕ್ಕಳಿಗೆ

ಇಲ್ಲದವರ ಮನೆಯಲ್ಲಿ ಅಪರೂಪಕ್ಕಾಗಿ ಒಂದೇ ಒಂದು ಮಗುವಾಗಿ ಬಿಟ್ರೆ ಆ ಮಗುವನ್ನ ಬಹುಪ್ರೀತಿಯಿಂದ ಕಾಣುತ್ತಾರೆ. ಮಕ್ಕಳಿರೋ ಮನೆಯಲ್ಲಿ ಒಂದು ಏಳೆಂಟು ಮಕ್ಕಳಾದ್ರೆ ಒಂದೊಂದು ಮೂಲೆಯಲ್ಲಿ ಕೂತಿರುವುದು ಸಹಜ. ಇಲ್ಲಿ ಈ ತಾಯಿ ಬಹು ಅಕ್ಕರೆಯಿಂದ ಮಗುವನ್ನು ಎತ್ತಿ ಆಡ್ತಾ ಇದ್ದಾಳಂತೆ. ಕಾಲ ಕಳೆಯುತ್ತಿದೆ. ದಿನ ಒಂದು ಎರಡು ಮೂರ್ನಾಲ್ಕು ದರದೊಳಗೆ

ಮಗು ಬೆಳೆಯುತ್ತಿದ್ದಾನೆ, ತಾಯಿ ಅಕ್ಕರೆಯಿಂದ ಸಾಕುತ್ತಿದ್ದಾಳೆ. ಒಂದು ದಿನ ಮಹಾನುಭಾವನಾದಂತಹ ಘೋರ ಸಂತೆಗೆ ಹೋಗಲು ಮಡಿಕೆಗಳನ್ನೆಲ್ಲ ತುಂಬಿಕೊಂಡ, ತುಂಬಿಕೊಂಡು ಗಂಗೆಯನ್ನು ಕರೆದ. ಗಂಗಾ, ಏನ್ ಸ್ವಾಮಿ? ಗಂಗಾ, ಇದೋ ನಾನು ಸಂತೆಗೆ ಹೋಗ್ತಾ ಇದ್ದೇನೆ, ನಿನಗೇನು ಬೇಕು ಹೇಳು. ಆಗ ಗಂಗಾ ಹೇಳ್ತಾಳೆ,

ನಮ್ಮ ವಿಠಲನಿಗೆ ಒಂದು ವರ್ಷ ಆಗ್ತಾ ಇದೆ ಕಣ್ರಿ. ನೀವು ಹೇಗೂ ಸಂತೆಗೆ ಹೋಗ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಒಂದು ಕೆಂಪನೆ ಅಂಗಿ ತಗೊಂಬನ್ರಿ. ನಕ್ಕ ಈತ, ಯಾಕೆ ಕೆಂಪನೆ ಅಂಗಿ? ಯಾಕೂ ಇಲ್ಲ ಕಣ್ರಿ, ನನ್ನ ಮಗನಿಗೆ ಸ್ನಾನ ಮಾಡಿಸಿ, ಕಣ್ಣಿಗೆ ಕಪ್ಪನ್ನು ತಿದ್ದಿ, ಹಣೆಗೆ ತಿಲಕ ಇಟ್ಟು, ಈ ಕೆಂಪಂಗಿಯನ್ನು ಹಾಕಿ, ಅವನ ಗುಂಗುರು ಗುಂಗುರು ಕೂದಲನ್ನು ತಲೆಯಾಡಿಸಿ ಚೆನ್ನಾಗಿ ಕೆದರಿ ಬಿಟ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ. ಆ ಬಾಲಕೃಷ್ಣನೇ ಬಂದು ಆಡ್ತಿದ್ದಾನೆ ಅನ್ನೋ ಹಾಗಿರುತ್ತೆ. ನೀವು ಬರೋವಾಗ ಅವನಿಗೆ ಹುಟ್ಟಿದಬ್ಬ ಕೆಂಪನೆ ಅಂಗಿ ತಗೊಂಬನ್ರಿ. ಈ ಘೋರ ಹೆಂಡತಿಯನ್ನೇ ನೋಡುತ್ತಾ ಹೇಳ್ತಾನೆ, ಗಂಗಾ, ನಿನ್ನ ಮಗನ ಮೇಲೆ ನೀನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೀಯೋ, ಇದೇ ಪ್ರೀತಿಯನ್ನ ನನ್ನೊಡೆಯನಾದ ಪಾಂಡುರಂಗನ ಮೇಲೆ ಇಟ್ಟಿದ್ದಿದ್ರೆ ನಿನಗೆ ವೈಕುಂಠವೇ ಪ್ರಾಪ್ತವಾಗ್ತಿತ್ತಲ್ಲೇ, ಅವನನ್ನೇಕೆ ಪೂಜೆ ಮಾಡೋಲ್ಲ ನೀನು? ಆಗ ಗಂಗಾಬಾಯಿ ಹೇಳ್ತಾಳೆ, ಯಾರಿಗೆ ಹೇಳಿದ್ರು ನಾನು ಅವನನ್ನು ಪೂಜೆ ಮಾಡೋಲ್ಲ ಅಂತ? ದಿನನಿತ್ಯದಲ್ಲಿ ನಾನು ಅವನ ಪೂಜೆಯನ್ನು ಮಾಡುತ್ತಲೇ ಇದ್ದೇನೆ, ಅವನನ್ನು ಪ್ರತ್ಯಕ್ಷವಾಗಿ ಕಾಣುತ್ತಲೇ ಇದ್ದೇನೆ, ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಲೇ ಇದ್ದೇನೆ. ಊರು ಕೇಳಿದ, ಹೌದೇ, ದಿನನಿತ್ಯದಲ್ಲಿ ನೀನು ಪೂಜೆ ಮಾಡ್ತಾ ಇದ್ದೀಯಾ ಗಂಗಾ? ಗಂಗಾ, ಹಾಗಂದ್ರೆ ಏನೇ, ಎಲ್ಲಿ ಕಾಣುತ್ತಾನೆ ನಿನಗೆ ದೇವರು? ಆಗ ಗಂಗೆ ಹೇಳಿದ್ಲು, ಇಲ್ಲೇ ನಿಂತಿದ್ದಾನಲ್ರಿ, ನನ್ನ ಎದುರಿಗೆ ಮಾತನಾಡುತ್ತಿದ್ದಾನಲ್ಲ. ಸ್ವಾಮಿ, ನನಗೆ ನೀವೇ ಆ ಪಾಂಡುರಂಗ, ನೀವೇ ನನಗೆ ಸರ್ವಸ್ವ, ಸದ್ಯಗೆ ಪತಿಯೇ ಸರ್ವಸ್ವ ಎಂದಾಗ ನಾನು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇನೆ, ನನಗೆಲ್ಲ ದೇವರ ಸೇವೆ ಇಲ್ಲೇ ಆಗುತ್ತೆ, ಹೋಗ್ರೆ. ನಕ್ಕ ಘೋರ, ಆಯಿತು, ನಿನ್ನ ಕರ್ತವ್ಯ ನೀನು ಮಾಡು, ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಎಂಬುದಾಗಿ ಹಡ್ಡೆಯಲ್ಲಿ ಮಡಿಕೆಗಳನ್ನು ಹೊತ್ತು ನೇರವಾಗಿ ಸಂತೆಗೆ ಬಂದ. ಓಹೋ, ಘೋರ ಬಂದ ಮಡಿಕೆ

ಬನ್ನಿ ಘೋರ ಬಂದ ಮಡಿಕೆ ತಂದ ಪನ್ನೀರಣ್ಣಯ್ಯ, ಇದೋ ಮಡಿಕೆ ತಂದಿದ್ದೇನೆ ಬನ್ನಿ ಎಂದಾಗ ಅವನಿಗಾಗಿ ಕಾದಿದ್ದ ಜನಗಳೆಲ್ಲ ಓಡೋಡಿ ಬಂದರಂತೆ. ಘೋರಣ್ಣ ನನಗೊಂದು ಗಡಿಗೆ ತೆಗೆದುಕೋ ತಾಯಿ. ಆಕೆಯತ್ರ ಬೆಲೆ ಮಾತನಾಡದೆ ಎರಡು ಕೈಗಳನ್ನು ಮುಂದೆ ಚಾಚುತ್ತಾನಂತೆ ಪಾಂಡುರಂಗ. ಅವರೆಷ್ಟು ಕೊಡ್ತಾರೋ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ದಾನೆ. ಇನ್ನೊಬ್ಬ ಆತ ಬಂದ, ಅಣ್ಣ ನನಗೊಂದು ಗಡಿಗೆ ಕೊಡು ತಗೋಣ್ಣ. ಇನ್ನೊಬ್ಬ ಮಗು ಬಂದಿದೆ, ಅಣ್ಣ ನನಗೊಂದು ಕುಡಿಕೆ ತಗೋಮ್ಮ. ಯಾರು ಎಷ್ಟು ಕೊಟ್ಟರೆ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ರೆ ಪಕ್ಕದ ಒಬ್ಬ ವ್ಯಾಪಾರಿ ಅಂದ, ಏ ನೀನೇನೆಯ ಕಸುಬುದಾರೇನೆಯ ನೀನು, ನಿನ್ನಿಂದ ನಮ್ ಕಸುಬೆಲ್ಲ ಹಾಳಾಗೋಯ್ತು. ಅಲ್ಲ ಯಾವ್ದು ಕೇಳಿದ್ರೆ ಅದು ಕೊಡ್ತೀಯಾ, ಅವ್ರು ಎಷ್ಟು ಕೊಟ್ರೆ ಅಷ್ಟು ಕಿಸೆಗೆ ಹಾಕ್ತೀಯಲ್ಲ. ಆಗ ಘೋರ ಹೇಳ್ತಾನೆ, ಅಣ್ಣ ಪಾಂಡುರಂಗ ನನ್ನ ಭಾಗಕ್ಕೆ ಎಷ್ಟು ಕೊಡ್ತಾನೋ ಅಷ್ಟು ತಾನೇ ನನಗೆ ಲಭ್ಯ. ಹೌದು, ಯಾರಾದ್ರೂ ಕಲ್ಲು ಕೊಟ್ರೆ ಏನ್ ಮಾಡ್ತೀಯ, ಕಲ್ಲು ಕೊಟ್ರೆ ಏನ್ ಮಾಡ್ತೀಯ ಅಂದ್ರೆ ಘೋರ ಹೇಳ್ತಿದ್ದಾನೆ, ಆ ಕಲ್ಲನ್ನೇ ಪರಮಾತ್ಮ ನನಗೆ ಕೊಟ್ಟ ಅಂತ ಹಾಕೊಳ್ತೀನಣ್ಣ. ಇದು ಹೊರಟೆ ಅನ್ನುವಾಗ ಅಲ್ಲೊಂದು ಗೋವು ಬಂದಿದೆ, ಅಂಬಾ.

ಓಹೋ ಗೋಮಾತಾ, ನಿನಗೆ ಜಲ ಬೇಕಾಗಿದೆಯೋ, ಇದು ತಂದೆ ಎಂದು ಘೋರ ಒಂದು ಗಡಿಗೆಯನ್ನು ತೆಗೆದುಕೊಂಡು ಹೋಗಿ ನದಿಯ ತೀರದಲ್ಲಿ ಅದನ್ನು ಚೆನ್ನಾಗಿ ತೊಳೆದು ನೀರನ್ನು ತಂದು ಮುಂದಿಟ್ಟ. ಆ ಗೋವು ಕುಡಿಯಲು ಹೋದರೆ ಕಂಠ ಬಹು ಚಿಕ್ಕದಾಗಿತ್ತು, ಹಿಡಿಸಲಿಲ್ಲ. ಮತ್ತೆ ತಲೆಗೆತ್ತಿ ಘೋರನನ್ನೇ ನೋಡಿದಂತೆ. ಒಂದು ಕಲ್ಲನ್ನು ತಂದ ಘೋರ ಆ ಕಂಠವನ್ನು ಪಟ್ಟನೆ ಹೊಡೆದ, ಕಂಠ ಹಾರಿ ಹೋಯಿತು. ಆಗ ಗೋಮಾತೆಯು ಆನಂದದಿಂದ ಜಲಪಾನವನ್ನು ಮಾಡಿ ಅಂಬಾ ಈತ ಅಂತಾನೆ, ಅಂಬಾ ಅಂದಿಯ ಅಮ್ಮ. ಗೋಮಾತಾ ನೀನು ತೃಪ್ತಿಯಾದರೆ ಸಕಲ ದೇವತೆಗಳು ತೃಪ್ತಿಯಾದಂತೆ. ಇದು ವಂದನೆ ಎಂದು ನಮಸ್ಕಾರವನ್ನು ಮಾಡಿದ. ಸಂತೆಯಲ್ಲಿ ಮಾರಿದ ಮಡಿಕೆಗಳಿಂದ ಬಂದ ಹಣವನ್ನ ಮತ್ತೆ ನೇರವಾಗಿ ಬಂದಿದ್ದೆ. ಆ ಮಾರುಕಟ್ಟೆಗಳಲ್ಲಿ ತನ್ನ ಮನೆಗೆ ಬೇಕಾಗಿರುವ ಸಕಲ ಸಾಮಗ್ರಿಗಳನ್ನೆಲ್ಲವನ್ನು ಕೊಂಡ. ಹೆಂಡತಿ ಹೇಳಿದ್ದಂಥ ಕೆಂಪನೆಯ ಅಂಗಿಯನ್ನು ತೆಗೆದುಕೊಂಡ. ಕೆಂಪನೆ ಅಂಗಿಯನ್ನು ತೆಗೆದುಕೊಂಡಿದ್ದೇನು ಮಾಡಿದ್ದಾನೆ ಸಾಮಗ್ರಿಗಳ ಜೊತೆಯಲ್ಲಿ ಪಾಂಡುರಂಗ ಪಾಂಡುರಂಗ ನೇರವಾಗಿ ತನ್ನ ಗ್ರಾಮವಾದ ತೆರಟೋಕಿಗೆ ಬಂದಿದ್ದಾನೆ. ತೆರಟೋಕಿಗೆ ಬಂದಿದ್ದೆ ಗಂಗಾ ಅಂದ. ಬಾಗಿಲು ಮುಚ್ಚಿತ್ತು. ಗಂಗಾ ಎಂದೊಡನೆ ಆ ತಾಯಿ ದಡದಡದನ್ನೇ ಓಡಿ ಬಂದಿದ್ದೆ. ಬಾಗಿಲನ್ನು ತೆಗೆದು ಪತಿಯ ಪಾದವನ್ನು ನೋಡಿ ತಂದ ಗಂಗಾ ಜಲವನ್ನು ಪಾದದ ಮೇಲೆ ಸುರಿದು ಪಾದವನ್ನು ಚೆನ್ನಾಗಿ ತೊಳೆದು ಸೆರಗಿನಿಂದ ಆತನ ಪಾದವನ್ನು ಒರೆಸಿ ಕರ ಹಿಡಿದು ಕರೆದುಕೊಂಡು ಹೋಗಿ ಆತನನ್ನು ಕೂರಿಸಿ ಪ್ರೀತಿಯಿಂದ ತಾನು ಮಾಡಿದ್ದನ್ನೆಲ್ಲ ಬಡಿಸಿ ಗಾಳಿ ಬೀಸ್ತಾ ನಗನಗುತ್ತಾ ನಿಂತಿದ್ದಾನೆ. ಮನೆಗೆ ಬಂದ ಗಂಡನನ್ನ ಯಾವ ತಾಯಿ ನಗನಗುತ್ತ ಕರೆದೊಯ್ದು ತಾನೇನೇ ಮಾಡಿರಲಿ ಅದನ್ನು ಬಡಿಸಿ ಆತ ಊಟ ಮಾಡುವಾಗ ಸಂತೋಷವಾಗಿ ನಗನಗುತ್ತಿದ್ದರೆ ಆಕೆ ಇಡುವ ತುತ್ತು ಎರಡೇ ಆದರೂ ಸಾಕು, ಆ ಪತಿಯ ಆನಂದದಿಂದ ಹೊಟ್ಟೆ ತುಂಬ ಹೋಗುತ್ತೆ. ಬಹುಜನ ಹೆಣ್ಣು ಮಕ್ಕಳಿಗೆ ಇದು ಗೊತ್ತಿಲ್ಲದೆ ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನು ಕೂರಿಸಿ ಭೋಜನವನ್ನೂ ಬಡಿಸಿ ಅಲ್ಲಿ ಅಳ್ತಾ ಕೂತ್ಕೊಳ್ತಾರೆ. ಗಂಡ, ಯಾಕೆ ಅಳ್ತೀಯ? ನೀನು ಕಟ್ಕೊಂಡಾಗ್ಲಿಂದಲೂ ಇದೇ ಗೋಳೆ. ಆಗ ಗಂಡನಿಗೆ ಊಟಕ್ಕಿಂತಲೂ ಆಕೆ ಇಟ್ಟ ಆ ಮಾತೆ ವಿಷವಾಗಿ ಬಹಳ ತೊಂದರೆಯಾಗುತ್ತಂತೆ. ನಮ್ಮ ಸೀಮೆಯಲ್ಲಿ ಪ್ರಾತಃ ಕಾಲವಾದ ಕೂಡಲೇ ಕಣ್ಣನ್ನು ಬಿಟ್ಟ ತಾಯಿ ಮೊದಲು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಗಂಡ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಬರುವಾಗ ತಾನು ಸ್ನಾನ ಮುಗಿಸಿ ಬಂದು ಆಗೊಂದು ಸಲ ನಮಸ್ಕಾರವನ್ನು ಮಾಡ್ತಾಳೆ. ರಾತ್ರಿ ಮಲಗಬೇಕಾದರೆ ಗಂಡ ಮಲಗಿದ್ದಾನೆ ಎಂದು ತಿಳಿದಾಗ ಮಕ್ಕಳು ಮರಿಗಳನ್ನು ಮಲಗಿಸಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಂಗಲ್ಯವನ ಕಣ್ಣಲ್ಲಿ ಕಂಡು ಒಂದು ಸಲ ಕಣ್ಣಿಗೊತ್ತುಕೊಂಡು ತಾನು ನಿದ್ದೆ ಮಾಡ್ತಾಳೆ. ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಮೂರು ಸಲವಾದರೂ ಗಂಡನ ಕಾಲಿಗೆ ನಮಸ್ಕಾರ ಮಾಡುವ ಪರಿಪಾಠ. ಕೆಲವು ಸೀಮೆಯಲ್ಲಿ ಎರಡೇ ಸಲ. ಒಂದು ಮದುವೆ ಮಾಡಿಕೊಂಡಾಗ, ಇನ್ನೊಂದು ರಾಯರ ಗೋತ ಹೊಡೆದಾಗ. ನಿನಗೋ ನನಗೋ ಋಣ ತೀರೋಯ್ತೋ ಅಂತಾರಂತೆ. ಅದು ಯಾವುದೋ ದೇಶದ ವಿಚಾರವಾದ್ದರಿಂದ ಸದ್ಯಕ್ಕೆ ನಮಗೀಗ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರುವುದು ಗಂಗಾದೇವಿ ಬಹು ಪ್ರೀತಿಯಿಂದ ಗಂಡನಿಗೆ ಗುಣಪಡಿಸಿದಳಂತೆ. ಎದ್ದು ಬಂದ ಗಂಡ, ಗಂಗಾ ಇದ ನೋಡು, ಹಸುಬೆಯ ಚೀಲದಲ್ಲಿ ನೀನು ಕೇಳಿದ್ದನ್ನೆಲ್ಲ ತಂದಿದ್ದೇನೆ ನೋಡು. ಆ ಚೀಲದಲ್ಲಿರುವ ಸಾಮಗ್ರಿಗಳನ್ನೆಲ್ಲ ತೆಗೆದಿಡುವಾಗ ಕೆಂಪನೆಯ ಅಂಗಿ ಕೈಗೆ ಸಿಕ್ಕಿತಂತೆ. ಅಯ್ಯಮ್ಮನಿಗೆ ಏನು ಆನಂದವಾಗಿ ಬಿಡ್ತೋ, ಕೂಡ್ಲೇ ಹೇಳ್ತಾಳೆ, ಏನ್ರಿ ಏನೇ ನೀವಂತಿದ್ರಿ, ವಿಠಲನ ಮೇಲೆ ನಿನಗೊಬ್ಬಳಿಗೆ ಪ್ರೀತಿ, ನನಗಿಲ್ಲ ಅಂತಿದ್ರಲ್ಲ, ನಿಮಗೂ ಚೆನ್ನಾಗಿದೆ ಕಣ್ರಿ. ಹೇಗೆ ನಾನು ಎಂಥ ಅಂಗಿ ಬೇಕು ಅಂತ ಆಸೆ ಪಟ್ಟಿದ್ನೋ ಅಂಥದ್ದೇ ಕೆಂಪನೆ ಅಂಗಿ ತಂದಿದ್ದೀರ. ಪಾಂಡುರಂಗ ಪಾಂಡುರಂಗ, ಆಯಿತು, ನಿನ್ನ ಮಗನಿಗೆ ಸರಿಯಾದ ಅಂಗಿ ಸಿಂಕಿದೆಯಲ್ಲ, ಸ್ವೀಕರಿಸು. ಇನ್ನು ನಾನು ಮುಂದಿನ ಸಂತೆಗೆ ಬೇಕಾದ ಮಡಿಕೆಗಳನ್ನು ಮಾಡಲು ಮಣ್ಣನ್ನು ಸಿದ್ಧ ಮಾಡ್ತೇನೆ ಎಂಬುದಾಗಿ ಹೊರಗಡೆಗೆ ಬಂದ. ಹೊರಗಡೆಗೆ ಬಂದು ರಾಶಿ ಹಾಕಿರುವ ಮಣ್ಣನ್ನು ನೋಡಿ ಸ್ವಲ್ಪ ನೀರನ್ನು ಹಾಕಿ ತುಳಿಯುತ್ತಿದ್ದಾನೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಅಷ್ಟರೊಳಗಾಗಿ ಗಂಗಾದೇವಿಯು ಮಗನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ದಾಳೆ. ಹಣೆಗೆ ತಿಲಕವನ್ನಿಟ್ಟಿದ್ದಾಳೆ, ಕಣ್ಣಿಗೆ ಕಪ್ಪನ್ನು ಹಚ್ಚಿದ್ದಾಳೆ. ಅಯ್ಯೋ ನನ್ನ ಮಗನಿಗೆ ದೃಷ್ಟಿಯಾಗುತ್ತೆ ಅಂತ ಪರಕೆ ಕಡ್ಡಿ ತಗೊಂಡ್ಬಂದು ದೃಷ್ಟಿ ತೆಗಿತಾಳೆ. ಭೋಜನ ತಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಒಂದು ಮಂತ್ರ ಹೇಳ್ತಾಳೆ. ಆಳ್ಕಣ್ಣು ಮೂಳ್ಕಣ್ಣು ಪರದೇಶಿ ಕಣ್ಣು ದೇವದ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಆ ಕಣ್ಣು ಈ ಕಣ್ಣು ಎಲ್ಲ ನಾಶವಾಗಿ ಹೋಗ್ಲಿ, ಈ ತಾಯಿ ಕಣ್ಣೆರಡೆ ಚೆನ್ನಾಗಿರೋವು, ಬಾಕಿ ಕಣ್ಣೆಲ್ಲ ಪೀಡೆ ಕಣ್ಣು ಪರದೇಶಿ ಕಣ್ಣು. ಇದೇನ್ರಿ ಹೀಗೆ ಹೇಳ್ತಿರಲ್ಲ ಅಂದರೆ ತಾಯಿಯ ಮಮತೆ ಎಂಥದ್ದು ಅಂತ ಅರ್ಥವಾಗುತ್ತೆ. ತಾಯಿಗಿಂತಲೂ ಮಿಗಿಲಾದ ದೇವರಿಲ್ಲ. ಅಲಂಕಾರವನ್ನು ಮಾಡಿ ಕೆಂಪನೆಯ ಅಂಗಿಯನ್ನು ತೊಡಿಸಿ ಆ ಮಗನನ್ನ ಮನೆಯ ಮೇಲೆ ಕೂರಿಸಿ ಮುದ್ದಾಡ್ತಾಳೆ, ಆನಂದ ಪಡ್ತಾಳೆ. ಕೊನೆಗೇನಾಗಿದೆ, ಆ ಮಗನನ್ನು ಕೂರಿಸಿ ತಾನು ಅಲ್ಲಿರುವಾಗ ಹೊರಗಡೆ

ಮಹಾನುಭಾವನಾದಂತ ವಿಠಲನ ಭಕ್ತನಾದ ಘೋರ ಕರೆದನಂತೆ, ಗಂಗಾ ಗಂಗಾದೇವಿ ಅಂದಪ್ಪ, ನಿಮ್ಮಪ್ಪ ಕರೀತಾ ಇದ್ದಾರೆ ಕಣ, ಇದೋ ಬಂದೆ ಅಂತ ಮಗನನ್ನು ಕೂರಿಸಿ ಓಡ್ ಬಂದಿದ್ದಾಳೆ. ಏನ್ರಿ ಗಂಗಾ, ನಾನು ನಿಮ್ಮ ಮಣ್ಣು ತುಳಿಯಬೇಕಾಗಿದೆ, ನೀರು ಸಾಲದಲ್ಲೇ. ಏನ್ರಿ ಆಗಲೇ ತಂದಿಟ್ನಲ್ಲ, ಸಾಲದಾಗಿದೆ ಕಣೆ. ಸಾಲದೆ? ಹಾಗಾದ್ರೆ ನಾನು ನದಿ ತೀರಕ್ಕೆ ಹೋಗಿ ಬರ್ಬೇಕ್ರಿ. ಏನಾದ್ರೂ ಮಾಡು ಗಂಗಾ, ಬೇಗ ಜಲ ತೆಗೆದುಕೊಂಡು ಬಾ. ನಾನು ಮಣ್ಣನ್ನು ಹದವಾಗಿ ತುಳಿದು ಹದ ಮಾಡಿ ಮಡಿಕೆ ಮಾಡಿ ಒಣಗಾಕಿ ಆ ನಂತರದಲ್ಲಿ ಸಂತೆಯೊಳಗಾಗಿ ಸಿದ್ಧ ಮಾಡಿಕೊಳ್ಬೇಕು. ಇಗೊಳ್ರಿ ಬಂದೆ ಎಂದು ಓಡಿ ಬಂದು ಮಗನನ್ನು ಮನೆ ಮೇಲೆ ಕೂರಿಸಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳೆ, ವಿಠಲ ನಿಮ್ಮಪ್ಪ ನೀರು ತಗೊಂಬ ಅಂತ ಹೇಳಿದ್ದಾರಪ್ಪ, ನಾ ಬೇಗ ಬಂದ್ಬಿಡ್ತೇನೆ, ಇಲ್ಲೇ ಇರಬೇಕು ಮಗನೇ. ಆ ಒಂದು ವರ್ಷದ ಮಗು ತಾಯಿಯನ್ನೇ ನೋಡುತ್ತೆ, ನಗುತ್ತೆ, ನಕ್ಕಾಗ ತಾಯಿಗೆ ಆನಂದ ತಬ್ಬಿ ಮುದ್ದಾಡ್ತಾಳೆ. ನೋಡು ನಾ ಬರೋವರೆಗೂ ಅಲ್ಲಾಡಬಾರದು, ಇದು ಈಗಲೇ ಬಂದ್ಬಿಡ್ತೇನೆ ಅಂತ ಹೇಳಿ ಮಗುವನ್ನು ಮನೆಯ ಮೇಲೆ ಕೂರಿಸಿ ತಾನು ಓಡಿ ಬಂದಿದ್ದೆ ಆ ಗಡಿಗೆಯನ್ನು ತೆಗೆದುಕೊಂಡು ಹೊರಟ್ಲು. ಹೊರಟ್ರೆ ಘೋರ ಕೇಳಿದ, ಗಂಗಾ ಏನ್ರಿ ಇನ್ನೊಂದು ವಿಚಾರ ಗಂಗಾ. ಏನು? ನೀನು ಬರೋವರೆಗೂ ಮಣ್ಣು ತುಳಿತಾ ಇರ್ತೇನೆ, ಆದರೆ ಆ ತುಳಿಯುವ ಮಣ್ಣಿಗೆ ಬರಿಗಾಲಲ್ಲಿ ತುಳಿಯುವುದು ಬೇಡ ಕಡೆ. ಏನ್ ಮಾಡುವಂತೀರಾ? ನಾನು ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಅಂತ ರಂಗನ ಹೆಸರನ್ನು ಹೇಳಿಕೊಂಡೇ ತುಳುಕೊಂಡಿರ್ತೀನಿ. ಆದ್ದರಿಂದ ನೀನು ಆ ದೇವರ ಗೂಡಿನಲ್ಲಿ ತಾಳ ಇದೆ ನೋಡು, ಆ ತಾಳ ತಂದು ಕೊಟ್ಬಿಡು. ಏಮ್ಮ ಅಂದ್ಲು, ಹೌದಾ, ಹಾಗೆ ಆಗ್ಲಿರಿ ಅಂತ ಹೇಳಿ ಗಡಿಗೆಯನ್ನು ಮತ್ತೆ ಇಟ್ಟು ಪುನಃ ಮನೆ ಒಳಗಡೆಗೆ ಹೋಗಿ ಆ ಪಾಂಡುರಂಗನ ವಿಗ್ರಹದ ಪಕ್ಕದಲ್ಲಿದ್ದ ಭಜನೆಗಾಗಿ ಉಪಯೋಗಿಸಬಹುದಾದ ತಾಳವನ್ನು ತಂದು ಗಂಡನ ಕೈಗೆ ಕೊಟ್ಟಳು. ಗಂಡ ಆ ದಾರವನ್ನು ಕುತ್ತಿಗೆಗೆ ಹಾಕೊಂಡಿದ್ದೆ, ಒಂದು ಸಲ ಝಯ್ಯನೆ ಹೊಡೆದು ಪಾಂಡುರಂಗ. ಗಂಗಾ ಎಷ್ಟು ಆನಂದವಾಗಿದೆ ನನಗೆ, ಎಷ್ಟು ಆನಂದವಾಗಿದೆ. ಹಾಗಾದ್ರೆ ಹೋಗಿ ಬರಲೇನ್ರಿ, ಹೋಗಿ ಬಾ. ಈ ತಾಯಿ ಮತ್ತೆ ಬಂದು ಬಾಗಿಲಲ್ಲಿ ಇತ್ತುಕೊಂಡ್ಲು. ನೋಡ್ರಿ ಒಂದು ವಿಚಾರ ಹೇಳೋದು ಮರ್ತೆ. ಏನು ಗಂಗಾ? ಒಳಗಡೆ ವಿಠಲನಿದ್ದಾನೆ, ಎಚ್ಚರಿಕೆ ಅಂತ ಹೇಳಿ ಈ ತಾಯಿ ಜಲವನ್ನು ತರುವುದಕ್ಕಾಗಿ ನದಿ ತೀರಕ್ಕೆ ಹೊರಟಿದ್ದಾಳೆ. ಮಹಾನುಭಾವನಾದಂಥ ಗೋರನಿಗೆ ಈ ಮಾತು ಕೇಳಿಸಿತಂತೆ. ಆಹಾ, ಗಂಗಾ ಎಂಥ ಮಾತಾಡದ್ಲು, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ. ಎಲ್ಲರ ಹೃದಯದೊಳಗಡೆ ಆ ಪಾಂಡುರಂಗ ಸರ್ವದಾ ನೆಲೆಯಾಗಿ ಇದ್ದಾನೆ. ಎಚ್ಚರಿಕೆ, ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮಣ್ಣನ್ನು ತುಳಿಯಲಾರಂಭಿಸಿದನಂತೆ, ಆ ತುಳಿಯಲಾರಂಭಿಸುತ್ತಾ ಹೇಳಿದನಂತೆ,

0: ಘೋರನು ಪಾಂಡುರಂಗನ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯಿತ.
1: ಹೆಜ್ಜೆ ಹೆಜ್ಜೆಗೂ ವಿಠಲ ವಿಠಲ ಎನ್ನುವಾಗಲೆಲ್ಲ
0: ಆ ತನ್ನ ಹೆಜ್ಜೆಯೇ ಜೊತೆಗೂಡಿಸುತ್ತಿದ್ದಾನೆ ಭಗವಂತನ ನಾಮವನ್ನು.

ಇರತಕ್ಕಂಥ ಘೋರರ ಧ್ಯಾನದ ಕೂಗಿಗೆ ಕೇಳಿ ವೈಕುಂಠ ವಾಸನಾದ ಆ ಪಾಂಡುರಂಗ ಸ್ವಾಮಿ ಘೋರನ ದಿವ್ಯ ದೃಷ್ಟಿಗೆ ಪ್ರತ್ಯಕ್ಷನಾಗಿ ಸಂಕದ ಮೇಲೆ ಕೈಯನ್ನಿಟ್ಟು ಆ ಧ್ಯಾನದಲ್ಲೇ ತಕ ತಕನೆ ಕುಡಿಯಲು ಆರಂಭಿಸಿದನಂತೆ. ಇದನ್ನ ಜ್ಞಾನ ಚಕ್ಷುವಿನಲ್ಲಿ ಕಂಡ ಘೋರ ಜಗತ್ತನ್ನೇ ಮರೆತ, ತಾನಿರುವುದನ್ನು ಮರೆತ, ವಿಠ

ಮಗು ಬಾಗಿಲಿಂದ ಹೊರಗಡೆಗೆ ಬಂದಿದೆ, ತಂದೆಯ ಬಳಿಗೆ ಬಂದಿದೆ. ಆತ ಮಣ್ಣನ್ನು ತುಳಿಯುತ್ತಿರುವ ಎಡೆಗೆ ಬಂದು ತನ್ನ ಬಲಗೈಯನ್ನು ಚಾಚಿ ಆ ತಂದೆಯೇ ತನ್ನನ್ನು ಎತ್ತಿಕೊಳ್ಳುತ್ತಾನೆ ಎಂಬ ಭಾವನೆಯಲ್ಲಿ ಮುಂದೆ ಸಾಗಿದಾಗ ಅರಿವಿಲ್ಲದೆ ವಿಠಲ ಧ್ಯಾನದಲ್ಲಿದ್ದಂಥ ಹೋರಾ ಆ ಮಗುವಿನ ಬಲಗೈಯಿನ ಮೇಲೆ ತನ್ನ

ಹೊರತು ತದೇಕ ಚಿತ್ತನಾಗಿ ಪ್ರಪಂಚವೇ ಕಾಣದೆ ತನ್ನ ಪಾದದಲ್ಲಿ ಆ ಮಗುವನ್ನು ಮಣ್ಣಿನೊಳಗೆ ಹಾಕಿ ತುಳಿದನಂತೆ ಆ ಎಳೆಯ ಮಗುವು ಮಣ್ಣಿನೊಳಗೆ ಮಣ್ಣಾಗಿ ಸೇರಿ ಹೋಗಿದೆ. ಅರಿವಿಲ್ಲದ ತಂದೆ, ಜಗದೊಡೆಯನಾದ ಪರಮಾತ್ಮನ ಕಡೆಗೆ ಗಮನವಿಟ್ಟ ತಂದೆ, ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಲೇ ಇದ್ದಾನೆ. ನದಿಯ ತೀರಕ್ಕೆ ಹೋಗಿದ್ದ ಗಂಗಾಬಾಯಿ ಕೊಡದಲ್ಲಿ ಜಲವನ್ನು ಹೊತ್ತವಳು. ತನ್ನ ಸ್ನೇಹಿತರಿಗೆ ಹೇಳ್ತಾಳಮ್ಮ, ಮನೆಯಲ್ಲಿ ಮಗು ಒಬ್ಬನನ್ನೇ ಬಿಟ್ಟು ಬಂದಿದ್ದೇನೆ, ಬೇಗ ಬರ್ತೇನೆ ಎಂಬುದಾಗಿ ಹೇಳಿ ತಾನಲ್ಲಿಂದ ಓಡೋಡಿ ಓಡೋಡಿ ತನ್ನ ತನೆಯನ್ನು ನೋಡಬೇಕು ಎಂಬುದಾಗಿ ತಾನು ಧಾವಿಸಿ ಬಂದಿದ್ದಾಳೆ. ಇಲ್ಲಿ ಗಂಡ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಿದ್ರೆ ಕೊಡವನ್ನ ಅಲ್ಲಿ ಪಕ್ಕದಲ್ಲಿಟ್ಟು, ಸ್ವಾಮಿ ಸ್ವಾಮಿ ಏನಿದು, ನಿಮಗಿದೇ ಗಮನವೇ, ಹಾಗಾದ್ರೆ ನೀವಿಲ್ಲಿ ನೋಡ್ಕೊಳ್ಳಿ, ನನ್ನ ಮಗು ನೋಡ್ಕೊಂಡ್ ಬರ್ತೇನೆ ಅಂತ ಹೇಳಿ ಕೊಡವನ್ನ ತನ್ನ ಗಂಡನ ಪಕ್ಕದಲ್ಲಿಟ್ಟು ನೇರವಾಗಿ ವಿಠಲ ಎಂದು ಒಳಗಡೆಗೆ ಬರ್ತಾ ಇದ್ದಾಳೆ. ಓಡೋಡಿ ಬಂದ ತಾಯಿ ಮನೆ ಒಳಗಡೆ ನೋಡ್ತಾಳೆ, ಮನೆಯ ಮೇಲಿದ್ದ ಕಂದ ಇಲ್ಲದಾಗಿದ್ದಾನೆ. ವಿಠಲ ವಿಠಲ, ಎಲ್ಲಿ ನನ್ನ ಮಗ? ನನ್ನ ಮಗ ಕಾಣ್ತಾ ಇಲ್ವಲ್ಲ, ಎಲ್ಲಿ? ಆ, ದೇವರ ಮನೆಯಲ್ಲಿ ಹೊತ್ಕೊಂಡಿದ್ದಾನೆ ಅಂತ ಹೇಳಿ ವಿಠಲ ವಿಠಲ ಅಂತ ಬಗ್ಗಿ ನೋಡಿದ್ಲು, ಅಲ್ಲೂ ಇಲ್ಲ. ತಾಯಿಯ ಮನಸ್ಸು ದುಗುಡದಿಂದ ಕುಡಿಯಲಾರಂಭಿಸಿತು. ಎಲ್ಲಿ ವಿಠಲ ವಿಠಲ? ಮನೆ ಹೊರಗಡೆಗೆ ಓಡಿ ಬಂದು ಬಾಗಿಲಲ್ಲಿ ಹೋಗುವಾಗ ಅಲ್ಲೊಬ್ಬ ಅಜ್ಜಮ್ಮನನ್ನು ಕೇಳಿದ್ರಂತೆ, ಅಜ್ಜಮ್ಮ ನನ್ನ ವಿಠಲನ್ ನೋಡಿದ್ರ? ಅಯ್ಯಮ್ಮ ನಕ್ಕಳು, ಏನೇ ಹುಚ್ಚಿ, ಅವನೇನು ಓಡಾಡೋ ಮಗು ನಾ ಹೊರಗಡೆ ಬರೋದಕ್ಕೆ? ಹೋಗು ಹೋಗು, ಮನೆ ಒಳಗಡೆನೆ ಇರಬಹುದು, ನೋಡು. ನೋಡಿದೆ ಅಜ್ಜಮ್ಮ, ಎಲ್ಲೂ ನನ್ನ ಮಗ ಕಾಣ್ತಾ ಇಲ್ಲ. ಈ ನಮ್ಮ ಯಜಮಾನ್ರೋ ವಿಠಲ ವಿಠಲ ಅಂತ ಕೂತಿದ್ದಾರೆ, ನನ್ನ ವಿಠಲ ಎಲ್ಲಿ ಗೊತ್ತೋ ಕಾಣಲಿಲ್ಲ. ವಿಠಲ ವಿಠಲ ಅಂತ ಬಂದರೆ ಅಲ್ಲ, ಮಹಾನುಭಾವನಾದ ಗೋರ ಅದೇ ತತ್ವದಲ್ಲಿದ್ದಾನೆ.

ಮಾಡ್ತಾ ಇಲ್ಲ. ಏನ್ರಿ ಅಯ್ಯೋ ಇದೇನಿದು? ವಿಠಲ ವಿಠಲ ದೈ ದೈ ವಿಠಲ ದೈ ದೈ ವಿಠಲ ದೈ ದೈ ವಿಠಲ ದೈ ದೈ ವಿಠಲ. ತಾಯಿಗೆ ಸಿಟ್ಟು ಬಂತು. ಗಂಡನನ್ನೇ ತೋರ್ತಾ, ಏನ್ರಿ ನಾನು ಮಗನ ಕಳ್ಕೊಂಡು ಹುಡುಕಾಡ್ತಾ ಇದ್ರೆ ನೀವು ವಿಠಲ ವಿಠಲ ಅಂತಿದ್ದೀರ? ನಿಮಗೆ ಈ ಮೊಣ್ಣೆ ತಲೆ ಬಗ್ಗಿ ಮಣ್ಣಿನ ಕಡೆಗೆ ನೋಡಿದ್ಲು. ಆ ತುಳಿಯುತ್ತಿರುವ ಮಣ್ಣು ಕೆಂಪು ಬಣ್ಣಕ್ಕೆ ತಿರುಗಿದೆ. ಇದೇನಿದು? ಇದೇನು ಮೊಣ್ಣೆಗೆ ಈ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ ಅಂತ ತಾಯಿ ನೋಡುತ್ತಿದ್ದರೆ, ಆತ ವಿಠಲ ವಿಠಲ ವಿಠಲ ವಿಠಲ ಅಂತ ತುಳಿಯುತ್ತಿರುವಾಗ ಒಂದು ತುಡಿತಕ್ಕೆ ಆ ಎಳೆಯ ಮಗುವಿನ ಬಲಗೈ ಬೆರಳುಗಳ ಸಹಿತ ಮೇಲಕ್ಕೆದ್ದು ಕಾಣಿಸಿತು. ಕಂಡ ಕೂಡಲೇ ತಾಯಿ ಅಯ್ಯೋ ಎಂದು ಚೀರಿ ತನ್ನ ಗಂಡನನ್ನು ಒಂದು ಸಲ ತಳ್ಳಿದಳಂತೆ. ಯಾರೀ ಘೋರ ಪಕ್ಕ

ಅಲ್ಲಿ ಢಮ್ಮನೆ ಬಿದ್ದ. ಈ ತಾಯಿ ಆ ಮಣ್ಣಿನ ಹತ್ತಿರ ಹುಡುಕಾಡಿ ಹುಡುಕಾಡಿ ಹುಡುಕಾಡಿ ಮಗುವಿನ ಅಂಗಾಂಗಗಳನ್ನು ಬೇರೆ ಮಾಡುತ್ತಾ, ಅಯ್ಯೋ

0: ಜಾರಿ ಬಿದ್ದ ಘೋರ ಮೆಲ್ಲನೆ ಎದ್ದ ಯಾರು ಯಾರು ಯಾರು? ನಾನು ಧ್ಯಾನ ಮಾಡುವಾಗ ನನ್ನನ್ನು ತಳ್ಳಿದವರು. ಗಂಗಾ, ಗಂಗಾ, ಯಾಕಳ್ತಾ ಇದ್ದೀಯೇ? ಗಂಗಾ, ಯಾಕಳ್ತಾ ಇದ್ದೀಯೇ? ಗಂಗಾ ಹೇಳ್ತಾಳೆ, ಅಳದಿದ್ದೇನು ಮಾಡ್ರಿ, ಅಯ್ಯೋ ನನ್ನ ಮಗನ ಹುಟ್ಟಿದ ದಿನ ಅಂದುಕೊಂಡಿದ್ದರೆ ನನ್ನ ಮಗನಿಗೆ ಸಾವಿನ ದಿನ ತಂದರಲ್ರಿ. ಕೆಟ್ಟ ತಂದೆಯೇ ಮಗನ ಕುತ್ತಿಗೆಯನ್ನು ಹಿಸುಕಿ ಕೊಂದಂತೆ ಪಾದದಡಿಯಲ್ಲಿ ಕಸಕಿದ್ದ ಕೊನೆಯಾಗಿ ಕಂಡು ನನ್ನ ವಿಠಲನನ್ನು ತುಳಿದಿರೆ ವಿಠಲ. ಕಂಡ ಘೋರ ಕೂಡಲೇ ಪಾಂಡುರಂಗ, ಪಾಂಡುರಂಗ, ಇದೇನು ಮಾಡಿದೆಯೋ ಪಾಂಡುರಂಗ? ದೇವ ಹಾರಿಗೂ ಮನನೋಯದಂತೆ ಬಾಳಬೇಕೆಂದು ಕಾಲ ಕಳೆಯುತ್ತಿರುವ ನಿನ್ನ ಭಕ್ತ ಒಂದು ಮಗುವನ್ನು ಕೊಂದು ಪಾಪಿಯಾದನೆ ಪಾಂಡುರಂಗ, ಪಾಂಡುರಂಗ. ಗಂಗಾ, ಇದೇನೇ ಈ ಪಾಂಡುರಂಗನ ಲೀಲಾ? ಗಂಗೆ ಹೇಳಿದ್ರು, ಪಾಂಡುರಂಗನ ಲೀಲಾ, ಅವನು ದೇವನೇನ್ರಿ? ಅವನೊಬ್ಬ ಮನೆ ಹಾಳ. ನನ್ನ ಮಗ ಸಾಯುತ್ತಿದ್ದರೆ ಭಕ್ತರನ್ನು ಉದ್ಧಾರ ಮಾಡಲು ಎದ್ದೋಡಿ ಬರುತ್ತಿದ್ದ ನಿಮ್ಮ ರಂಗ ಎಲ್ಲಿಗೆ ಹೋದಾರಿ? ಅವನು ರಂಗನಲ್ಲ, ಅವನೊಬ್ಬ ಭಂಗ, ಅವನೊಬ್ಬ ದೈತ್ಯ ರಾಕ್ಷಸ. ಅವನು ದೇವರಾಗಿದ್ದರೆ ನನ್ನ ಮಗ ಸಾಯುವುದಕ್ಕೆ ಅವಕಾಶ ಕೊಡ್ತಿದ್ದೇನ್ರಿ? ಘೋರ ಕೈಗಳನ್ನು ಜೋಡಿಸಿದ ಗಂಗಾ, ಇದೋ ನಿನಗೆ ವಂದನೆ. ನಿನ್ನ ಮಗನನ್ನು ಕೊಂದವನು ನನ್ನನ್ನೇನು ಬೇಕಾದರೂ ಅನ್ನು, ಬೇಕಾದಷ್ಟು ಶಾಪವನ್ನು ಕೊಡು. ನಾಡಿನಲ್ಲಿರುವ ಹಿರಿಯರನ್ನು ಕರೆಸಿ ನನಗೆ ಶಿಕ್ಷೆಯನ್ನು ಮಾಡು. ಆದರೆ ಆದರೆ ಗಂಗ, ನನ್ನ ಪಾಂಡುರಂಗನನ್ನೇನು ಅನ್ಬೇಡ. ಗಂಗಾ, ಪಾಂಡುರಂಗನನ್ನೇನು ಅನ್ಬೇಡ. ಯಾಕನ್ನಬಾರದು ಆ ಮನೆ ಹಾಳು? ನನ್ನ ಯಾಕನ್ನಬಾರದು? ಅವನಿಗೆ ಮಗ ಸತ್ತಿದ್ರಲ್ವೇನ್ರಿ ಗೊತ್ತಾಗೋದು? ಅವನ ಮಗ ಸತ್ತಿದ್ರೆ ಗೊತ್ತಾಗ್ತಾ ಇತ್ತು. ಹಾಗನ್ನುವಾಗ ಘೋರ ಸಿಟ್ಟಿನಿಂದ ಪಕ್ಕದಲ್ಲಿರುವ ಕೋಲನ್ನೆತ್ತಿಕೊಂಡ. ಇಲ್ಲವೇ, ನಾನು ಎಷ್ಟು ವಿಧದಿಂದ ಹೇಳಿದರೂ ನನ್ನ ಮಾತನ್ನು ಮೀರಿ ನನ್ನೊಡೆಯನಾದ ರಂಗನನ್ನ ಮನಸ್ಸಿ ಬೈತಿರುವೆಯ? ನೋಡೇನು ಮಾಡ್ತೇನೆ ಅಂತ ಕೈಯಲ್ಲೆತ್ತಿದ. ಭಯದಿಂದ ಗಂಗಾಂಗ್ಲು ನನ್ನನ್ನು ಹೊಡಿತೀರ? ಬೇಡ್ರಿ, ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ. ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ.
1: ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ,
0: ರಂಗನ ಮೇಲಾಣೆ ಇಟ್ಟಿಯ ಗಂಗಾ? ಇದೋ ನಾನು ನಿನ್ನನ್ನು ಮುಟ್ಟುವುದಿಲ್ಲ. ಎಲ್ಲಿ ಊರಿನವರನ್ನೆಲ್ಲ ಕರಿ. ಅಯ್ಯಾ ಅಪ್ಪಾ, ಬನ್ರಪ್ಪ, ಬನ್ನಿಯಪ್ಪ, ಬನ್ನಿ ಎಂಬುದಾಗಿ ಎಲ್ಲರನ್ನು ಕರೆದು ಆ ಮಣ್ಣೊಳಗೆ ಮಣ್ಣಾಗಿ ಹೋಗಿರುವ ಮಗುವನ್ನ ಬಹುಪಾಯಾಂತರವಾಗಿ ಆರಿಸಿ ಆರಿಸಿ ಒಂದು ಬಟ್ಟೆಯ ಗಂಟಿನಲ್ಲಿ ಕಟ್ಟುತ್ತಾ ಆ ಮಗುವನ್ನ ಸ್ಮಶಾನದತ್ತಕ್ಕೆ ಹೊತ್ತು ತರುತ್ತಾ ಇದ್ದಾನೆ. ಹೇ ರಂಗಾ, ಇದೇನು ಮಾಡಿದೆ?

ಪಾಂಡುರಂಗ ಎಂದು ಬಂದು ಮಗುವಿನ ಸಂಸ್ಕಾರವನ್ನು ಮಾಡಿದ. ಹಿಂತಿರುಗಿ ಮನೆಗೆ ಬಂದಿದ್ದಾನೆ. ಕಾಲ ಕಳೆಯುತ್ತಿದೆ. ಗಂಗಾ ಪುತ್ರ ಶೋಕದಲ್ಲಿ ಪತಿಯನ್ನ ಮಾತನಾಡಿಸದೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಮಡಿಕೆಗಳನ್ನೆಲ್ಲ ಹೊತ್ತು ಸಂತೆಗೆ ಬಂದ. ಆ ಉತ್ಸಾಹವಿಲ್ಲ. ಮಾರುವಾಗ ಪಾಂಡುರಂಗ ಪಾಂಡುರಂಗ ಅಂತಿದ್ದರೆ ಒಬ್ಬಾಕೆ ಕೇಳ್ತಾಳೆ, ಅಣ್ಣ ಮೊದಲು ನಿನ್ನ ಮುಖದಲ್ಲಿ ಕಾಣುತ್ತಿದ್ದ ನಗು ಕಾಣುತ್ತಿಲ್ಲ ಏಕಣ್ಣ? ಗೋರ ಹೇಳದಮ್ಮ, ಆಗ ಗೋರ ಪವಿತ್ರನಾಗಿದ್ದ ಅಮ್ಮ, ಈಗ ಈಗ ಪಾಂಡು ಬೇಡ ತಾಯಿ, ನೀ ತೆಗೆದುಕೊಂಡು ಹೋಗು. ಹಿಂದಿರುಗುವಾಗ ಆ ಗೋವು ಮತ್ತೆ ಬಂದಿದೆ. ಆ ಗೋವಿಗೆ ಕೊಡದಲ್ಲಿ ಜಲ ತಂದು ಕಂಠವನ್ನು ಹೊಡೆದು ಮುಂದಿಟ್ಟರೆ ಅದು ಜಲಪಾನ ಮಾಡದೆ ಗೋರನನ್ನೇ ನೋಡಿ ಮುಂದಕ್ಕೆ ಹೋಯ್ತಂತೆ. ಗೋರ ಹೇಳ್ತಾನೆ, ನಿಜ ಅಮ್ಮ, ಎಲ್ಲರಂತೆ ಗಂಗೆ ಓರ್ವಳು ತಾಯಲ್ಲವೇ, ಲೋಕದಲ್ಲಿ ತಾಯಲ್ಪ ಬಿರಿದು ನಿನಗಿಲ್ಲವೇ ಗೋಮಾತಾ. ಆ ಗಂಗೆಯ ಮಗುವನ್ನು ಕೊಂದವನು ನಾನೆಂದು ನನ್ನ ಮುಖವನ್ನು ನೋಡಕ್ ನಿನಗೆ ಇಷ್ಟವಿಲ್ವ ಅಮ್ಮ? ಪಾಂಡುರಂಗ ಅಂತ ಹಿಂತಿರುಗಿ ಮನೆಗೆ ಬರುತ್ತಿದ್ದರೆ ಗಂಗಾಬಾಯಿ ಕುಳಿತಿರುವುದನ್ನು ಕಂಡು ಪಕ್ಕದ ಮನೆಯ ಒಬ್ಬ ವಯೋವೃದ್ಧಳಾದ ತಾಯಿ ಬಂದು ಹೇಳ್ತಾಳೆ, ಏನೇ ಗಂಗಾ, ಇದು ಮಗುವನ್ನ ಪಡೆದುಕೊಂಡವಳು ನೀನಾದರೂ, ಕೊಟ್ಟವನು ದೇವರು, ಕೊಟ್ಟವನೇ ತೆಗೆದುಕೊಂಡು ಹೋದರೆ ಅದಕ್ಕೆ ನಿನ್ನ ಗಂಡನೇ ಕಾರಣ ಎಂದು ಅವನನ್ನು ದೂಷಣೆ ಮಾಡುತ್ತಿರುವೆಯ ಪಾಪಿ. ಪಾಪ, ಎಷ್ಟು ಕಾಲದಿಂದ ಅನ್ನ ಆಹಾರಗಳಿಲ್ಲದೆ ಕೊರಗಿ ಹೋಗಿದ್ದಾನೆ ನಿನ್ನ ಗಂಡ. ಅವನಿಗೆ ಮಾಡಿದ ದ್ರೋಹಕ್ಕೆ ನಿನಗೆ ನರಕ ಬರುತ್ತೆ. ಹೋಗು ಹೋಗು, ಪತಿ ಸೇವೆಯನ್ನು ಮಾಡು. ಹಾಗೆ ಮಾಡುತ್ತಿರುವುದು ಅಪರಾಧ ಎಂದಾಗ ಗಂಗೆ ಹೇಳಿದ್ಲು, ನಿಜ ಅಜ್ಜಮ್ಮ, ಅವರನ್ನ ನೀವೇನಾದರೂ ಇಂತಲೂ ಕೂಡ ನಾನು ವಿಚಾರಿಸಲಿಲ್ಲ, ನನ್ನ ಅಪರಾಧವಾಯಿತು ಎಂದು ಕಾದಿದ್ದಳಂತೆ. ಮನೆ ಬಾಗಿಲಿಗೆ ಬಂದ ಘೋರ ಪದ್ಧತಿಯಂತೆ, ಗಂಗಾ ಅಯ್ಯೋ ಇನ್ನೆಲ್ಲಿ ಬರ್ತಾಳೆ, ಗಂಗಾ ಬರೋದಿಲ್ಲ ಅಂದರೆ ತಟ್ಟನೆ ಬಾಗಿಲು ತೆಗೆದಂತಾಯಿತು. ಗಂಗಾ ನಗೆ ನಗುತ್ತ ತಂಬಿಗೆಯಲ್ಲಿ ಜಲವನ್ನು ತಂದು ಹಿಡಿದು ನಿಂತಿರುವುದನ್ನು ಕಣ್ಣಿಗೆ ಕಾಣಿಸಿತು ಘೋರನಿಗೆ. ಗಂಗಾ ಬಂದೆಯಾ, ಗಂಗಾ ನನ್ನ ಅಪರಾಧವನ್ನು ಕ್ಷಮಿಸಿ ಬಂದೆಯಾ, ಗಂಗಾ ಗಂಗಾ ನೀನು ನನ್ನ ಮನೆಯ ಭಾಗ್ಯ ದೇವತೆ, ನಿನಗೆ ನಮಸ್ಕಾರ ಮಾಡಿದರು ಸಾಲದು, ನನ್ನ ಅಪರಾಧವನ್ನು ಕ್ಷಮಿಸಿದೆಯಾ ಗಂಗಾ? ಗಂಗೆ ಹೇಳಿದ್ಲು, ತಪ್ಪಾಯ್ತ್ರಿ, ನಾನೇ ಅಪರಾಧ ಮಾಡಿದೆ, ಎಲ್ಲಿ ನಿಮ್ಮ ಪಾದ ತೊಳೆಯುತ್ತೇನೆ ಎಂದು ಪಾದ ತೊಳೆಯಲು ಮುಂದೆ ಬಂದರೆ ಮಹಾನುಭಾವನಾದ ಘೋರ ಥಟ್ಟನೆ ಹಿಂದಕ್ಕೆ ಬಂದು ಹೇಳ್ತಾನೆ, ಗಂಗಾ ನೀನು ನನ್ನನ್ನು ಮುಟ್ಟಬಾರದು ಕಾಣೆ. ಯಾಕ್ರಿ? ಏಕೆಂದ್ರೆ ಅಂದು ನಾನು ನಿನ್ನನ್ನು ಹೊಡೆಯಲು ಬಂದಾಗ ನೀನೊಂದು ಪ್ರಮಾಣ ಮಾಡಿದೆ, ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ ಎಂದು. ಈ ಜನ್ಮದಲ್ಲಿ ಇನ್ನು ನಿನ್ನ ನನ್ನ ದೇಹ ಸಂಬಂಧ ತೀರಿ ಹೋಯಿತು ಗಂಗಾ. ಪಾಂಡುರಂಗ ಅಂತ ಹೊರಟೋದ. ಗಂಗೆ ನಿಂತವಳು ಹಾಗೆ ಕುಸಿದು ಕೆಳಗೆ ಬಿದ್ದು ಹೇಳ್ತಾಳೆ,

ಮಾರನೇ ದಿವಸ ಆ ಗಂಡ ಎದುರಿನಲ್ಲಿ ಬಂದು ನಿಂತಳಂತೆ, ಏನು ಗಂಗಾ ಸ್ವಾಮಿ, ನಾನು ಸ್ವಲ್ಪ ತವರು ಮನೆಗೆ ಹೋಗಿ ಬರ್ತೇನ್ರಿ. ಹೌದು ಹೌದು, ಬಹು ದಿವಸವಾಗಿದೆ, ಈ ದುಃಖ ಕಳೆಯುವುದಕ್ಕಾಗಿ ಹೋಗಿ ಬಾ. ಗಂಗಾ ತಂದೆಯ ಮನೆಗೆ ಬಂದಾಗ ತಂದೆ ಓಡಿ ಬಂದು ತಬ್ಬಿ, ಮಗಳೇ, ಮಗನನ್ನು ಕಳೆದುಕೊಂಡೇ ಎಂಬುದಾಗಿ ದುಃಖ ಪಡಬೇಡ, ನಿನಗೆಲ್ಲ ವಿಧವಾದ ಸುಖವನ್ನು ಪರಮಾತ್ಮ ದಯಪಾಲಿಸ್ತಾನೆ. ಅಪ್ಪ ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀಯಪ್ಪ? ಅಮ್ಮ ನಿನಗಾಗಿ ಏನ್ ಬೇಕಾದ್ರೂ ನಡೆಸ್ಕೊಡ್ತೇನೆ. ಹಾಗಾದ್ರೆ ನಾನೊಂದು ಮಾತು ಹೇಳಪ್ಪ. ಏನು? ನೀನು ನಡೆಸ್ಕೊಡ್ತೇನೆ ಅಂತ ಪಾಂಡುರಂಗನ ಮೇಲೆ ಆಣೆ ಇಟ್ಟರೆ ಹೇಳ್ತೇನೆ, ಅಗತ್ಯವಾಗಿ ಆಗ್ಬೋದಮ್ಮ, ಪಾಂಡುರಂಗನ ಮೇಲೆ ಆಣೆ ಆಗಿ ನಡೆಸ್ಕೊಡ್ತೇನೆ. ಏನು ಹೇಳು? ಏನು ಇಲ್ಲಪ್ಪ, ನನ್ನ ತಂಗಿ ಆಗಿರ್ತಕ್ಕಂಥ ತುಳಸಿಯನ್ನ ನನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡಪ್ಪ. ಏನಮ್ಮ ಅನ್ಯಾಯ? ನಿನ್ನ ತಂಗಿಯನ್ನು ನಿನ್ನ ಗಂಡನಿಗೆ ಕೊಟ್ಟು ಎರಡನೇ ಮದುವೆ ಮಾಡುವಂತೀಯ? ಅಪ್ಪ ಕಾರಣ ಇದೆ, ದಯಮಾಡಿ ಒಪ್ಕೊಳ್ಳೋ. ಅಮ್ಮ ನಿನ್ನ ಗಂಡ ಒಪ್ಕೊಳ್ಳೋದಾದ್ರೆ ಆಗಬಹುದು. ಅಪ್ಪ ನಾನು ಒಪ್ಪಿಸ್ತೇನೆ. ತಂದೆಗೆ ಒಪ್ಪಿಸಿ ನೇರವಾಗಿ ಗಂಡನ ಬಳಿಗೆ ಬಂದ್ಲು, ಎದುರಿಗೆ ನಿಂತುಕೊಂಡ್ಲು. ಗಂಡ ಕೇಳಿದ, ಏನು ಗಂಗಾ, ನಿಮ್ಮಲ್ಲಿ ನಾನು ಏನು ಕೇಳಿಲ್ಲ, ನಂದೊಂದು ಮಾತಾಡಿಸ್ಕೊಡ್ತೀರೇನ್ರಿ? ಅಯ್ಯಯ್ಯೋ ಬೇಗನೆ ಬಂದ್ಬಿಟ್ಟಿದೆ ತವ್ರ ಮನೆ.

ಇವೆ. ಗಂಗಾ ಏನಂತೆ, ಗಂಗಾ ನನಗೆ ಪುನಃ ವಿವಾಹ ಮಾಡ್ತಾ ಇದ್ದೀಯೇನೆ? ಹೌದು ಕಣ್ರಿ, ನನ್ನಿಂದಾಗಿ ನಿಂತು ಹೋಗಿರುವ ನಿಮ್ಮ ಈ ವಂಶ ಮುಂದೆ ಬೆಳೆಯಬೇಕಾದ್ರಿಂದ ದಯಮಾಡಿ ದಯಮಾಡಿ. ಗಂಗಾ ಬೇಡ, ಗಂಗಾ ಬೇಡ, ಸಂಸಾರದಿಂದ ದೂರದಿಂದಿರುವ ನನ್ನನ್ನ ಏತಕ್ಕಾಗಿ ಈ ಬಂಧನಕ್ಕೆ ಒಳ ಮಾಡುತ್ತಿರುವೆಯೇ? ಸ್ವಾಮಿ, ನನ್ನ ಕೆಟ್ಟ ಹೆಸರನ್ನು ಹೋಗಲಾಡಿಸಿ, ನನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಎತ್ತಿ ಮುದ್ದಾಡುವ ಭಾಗ್ಯವನ್ನು ಕೊಡಿ. ಪಾಂಡುರಂಗನ ಮೇಲಾಣೆ ಇಟ್ಟಿದ್ದೀರಾ? ಪಾಂಡುರಂಗನ ಚಿತ್ತ ಆಗಬಹುದು. ಗಂಗಾದೇವಿ ತಂದೆಯ ಮನೆಗೆ ಬಂದು ಎಲ್ಲ ವಿಧದ ವಿಚಾರಗಳನ್ನು ತಿಳಿಸಿ ಮದುವೆಗೆ ಏರ್ಪಾಡು ಮಾಡಿದ್ದಾಳಂತೆ. ಬಡತನದಲ್ಲಾದರೂ ಸಹ ಆತ ಸಂಭ್ರಮದಿಂದ ಮದುವೆಯನ್ನು ಮಾಡುತ್ತಿದ್ದಾನೆ. ಪಾಂಡುರಂಗನ ಲೀಲಾ ವಿಚಾರ ಹೇಳಲು ಸಾಧ್ಯವಿಲ್ಲ. ಮದುವೆಯಾಗಿದೆ, ಇನ್ನೇನು? ಆ ಹೆಣ್ಣನ್ನು ಕರೆದುಕೊಂಡು ಮನೆಗೆ ಬರಬೇಕು. ಆಗ ಗಾಡಿಯಲ್ಲಿ ಸಾಮಗ್ರಿಗಳನ್ನೆಲ್ಲ ತುಂಬಿ ದೊಡ್ಡ ಮಗಳನ್ನು ಕೂರಿಸಿ ಕಿರಿಯ ಮಗಳನ್ನು ಕೂರಿಸಿ ಕಳಿಸಿಕೊಡುವಾಗ ಮಾವನೇನು ಮಾಡಿದ? ಗುರ, ಒಂದು ವಿಚಾರ. ಏನು ಮಾವ? ಈಗಾಗಲೇ ನನ್ನ ಮಗಳನ್ನು ಒಬ್ಬಳನ್ನು ನಿನಗೆ ಕೊಟ್ಟಿದ್ದೇನೆ, ಈಗ ಎರಡನೇ ಮಗಳನ್ನು ಕೊಡುತ್ತಿದ್ದೇನೆ. ಅಯ್ಯ, ಹಿರಿಯವಳ ಮೇಲಿನ ಮಮತೆಯಲ್ಲಿ ಕಿರಿಯವಳನ್ನು ಕಡೆಗಾಣಿಸಲಿ ಬೇಡ. ಹಿರಿಯವಳ ಮೇಲಿನ ಮೋಹದಿಂದ ಕಿರಿಯವಳನ್ನು ಕಡೆಗಾಣಿಸಬೇಡ. ಹಿರಿಯವಳ ವ್ಯಾಮೋಹದಲ್ಲಿ ಹಿರಿಯವಳನ್ನು ಹೀಯಾಳಿಸಬೇಡ. ಅವರಿಬ್ಬರನ್ನ ಒಂದೇ ಸಮನಾಗಿ ಕಾಣಬೇಕು. ಕಾಯ ವಾಚ ಮನಸ ಇವರಲ್ಲಿ ಯಾವ ಭೇದವನ್ನು ಎಣಿಸಬಾರದು. ಹಾಗೇನಾದರೂ ಭೇದವನ್ನು ಎಣಿಸಿದರೆ ಪಾಂಡುರಂಗನ ಮೇಲಾಣೆ. ಗೋರನಕ್ಕ ಪಾಂಡುರಂಗ, ಏನು ವಿಚಿತ್ರ ಲೀಲೆಯಪ್ಪ ನಿನ್ನದು ಪಾಂಡುರಂಗ, ಏನು ವಿಚಿತ್ರ ಲೀಲೆ. ಗಾಡಿಯನ್ನು ಹತ್ತಿದರಂತೆ ಹೊರಟಿದ್ದಾರೆ. ರಂಗನ ಮಹಿಮೆಯಪ್ಪ.

0: ಎಲ್ಲ ನೀನೇ ಕಾಪಾಡದೆ ಎಂದು ಮನೆಗೆ ಬಂದನಂತೆ. ಈ ತಾಯಿ ವಿಶೇಷವಾಗಿ ಸಂಭ್ರಮದ ದಿನವನ್ನು ಏರ್ಪಡಿಸಿ ಅವರಿಗೆ ಶುಭರಾತ್ರಿ ಅಂತ ಮಾಡಿದ್ದಾಳೆ. ಆಗ ಮಹಾನುಭಾವನಾದ ಘೋರ ದೇಗುಲಕ್ಕೆ ಹೋದವನು ಮನೆಗೆ ಬಂದ. ಮನೆಗೆ ಬಂದು ನೋಡಿದರೆ ಎರಡು ಹಾಸಿಗೆಗಳನ್ನು ಒಟ್ಟಿಗೆ ಹಾಸಿದ್ದನ್ನು ನೋಡಿ ನಗ್ಗ. ಪಾಂಡುರಂಗ ವಿಠಲ ಅಂತ ಅದನ್ನು ಸುತ್ತಿ ಕಂಕಳಲ್ಲಿ ಹಾಕೊಂಡು ಹೊರಟ. ದೊಡ್ಡ ಹೆಂಡತಿ ಗಂಗಾಬಾಯಿ ತಡೆದು, ಏನ್ರಿ ಇದು, ಈ ದಿನ ನನ್ನ ತಂಗಿಗೆ ಶುಭರಾತ್ರಿಯ ದಿನ, ಇದೇನು ನೀವು ಹೀಗೆ ಹೊರಟಿದ್ದೀರಲ್ಲ? ಗಂಗಾ, ನಾನು ನಿನ್ನ ತಂಗಿಯನ್ನು ಮುಟ್ಟುವಂತಿಲ್ಲ ಕಣೆ. ಹಾ, ಏನ್ರಿ ಮುಟ್ಟುವಂತಿಲ್ವೆ? ಕಾರಣ ಏನ್ರಿ? ನಿನ್ನ ತಂಗಿಯನ್ನು ಕರ್ಕೊಂಡು ಬರೋ ದಿನ ನಿಮ್ಮಪ್ಪ ಒಂದು ಮಾತು ಹೇಳಿದ ಜ್ಞಾಪಕವಿದೆಯೇ?
1: ಏನ್ರಿ ಅದು?
0: ಇಬ್ಬರನ್ನು ಒಂದೇ ಸಮನಾಗಿ ಕಾಣಬೇಕು, ಕಾಯ ವಾಚ ಮನಸ ಇಬ್ಬರಲ್ಲಿಯೂ ಏಕಭಾವವಿರಬೇಕು, ತಪ್ಪಿದರೆ ಪಾಂಡುರಂಗನ ಮೇಲಾಣೆ ಎಂದು ಹೇಳಿದ. ಗಂಗಾ, ನಿನ್ನನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೊಡುವುದಿಲ್ಲವೋ ಅಂತೆಯೇ ಈ ಜನ್ಮದಲ್ಲಿ ನಿನ್ನ ತಂಗಿಗೂ ನನಗೂ ಯಾವ ವಿಧವಾದಂಥ ಸಂಬಂಧ ದೇಹ ಸಂಬಂಧವಿಲ್ಲ. ಪಾಂಡುರಂಗ ನೇರವಾಗಿ ಹೋಗಿ ಪದ್ಧತಿಯಂತೆ ತಾನು ಆ ಮನೆ ಹೊರಗಡೆ ಮರದ ಅಡಿಯಲ್ಲಿ ಮಲಗಿದನಂತೆ. ಮಲಗಬೇಕಾದರೆ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಅಂತ ಮಲಗಿದ. ಇಲ್ಲಿ ಗಂಗಾಬಾಯಿಯ ತಂಗಿ ತುಳಸಿಬಾಯಿ ಹೇಳುತ್ತಿದ್ದಾಳೆ, ಅಕ್ಕ ನನಗೆ ಹೀಗಾಯಿತು ಅಂತ ದುಃಖವಿಲ್ಲ, ಆದರೆ ನಿನ್ನ ಜೀವನದಲ್ಲಿ ನಾನು ಒಬ್ಬಳು ಭಾರವಾದನಲ್ಲ ಅಂತ ಮನಸ್ಸಿಗೆ ದುಃಖವಾಗ್ತಾ ಇದೆ ಅಕ್ಕ. ಗಂಗ ಹೇಳಿದ್ಲು, ತುಳಸಿ ನನ್ನ ಜೀವನ ಹಾಳಾಗಿದ್ದಲ್ಲದೆ ನಿನ್ನ ಜೀವನ ಹಾಳು ಮಾಡಿ ನಾನು ಇಚ್ಛೆ ಪಡುವುದಿಲ್ಲ. ಬಾ, ಗಂಡನನ್ನು ತೊಡುವುದೇ ಪಾಪ ಎಂದು ಈ ಲೋಕದಲ್ಲಿ ಹೇಳುವುದಾದರೆ ಆ ಪಾಪ ಎಷ್ಟಿದ್ರೂ ನನಗೆ ಬರಲಿ, ಬಾ ನೀನೇನು ಭಯಪಡಬೇಡ ಬಾ ಎಂಬುದಾಗಿ ತಂಗಿಯ ಕೈಯನ್ನು ಹಿಡಿದು ದರದರನೆ ಎಳೆದು ಅವಸರವಸರವಾಗಿ ಬಂದರೆ ಆ ಮರದಡಿಯಲ್ಲಿ ಎರಡು ಕೈಗಳನ್ನು ಜೋಡಿಸಿ ಧ್ಯಾನ ಆಸಕ್ತನಾಗಿದ್ದವನು ಹಾಗೇ ನಿದ್ರೆಯಲ್ಲಿ ಪರವಶನಾಗಿ ಪಾಂಡುರಂಗ ಅಂತ ಮಲಗಿದ. ಮಲಗಿರುವ ಗಂಡನನ್ನು ನೋಡಿ ಗಂಗಾ ಮತ್ತು ತುಳಸಿ

ಕಳಿಸಿ ಇಬ್ಬರು ಒಂದೊಂದು ಪಾರುಷದಲ್ಲಿ ಕುಳಿತು ತುಳಸಿ ಹೆದರಬೇಡ, ಗಂಡನನ್ನು ಕೊಡುವುದೇ ಯಾವ ಪಾಪವಾಗುವುದಾದರೆ ಆ ಪಾಪ ಬಂದರೂ ಚಿಂತೆಯಿಲ್ಲ ನಿಲ್ಲು ಎಂಬುದಾಗಿ ಆ ಕಡೆ ಈ ಕಡೆ ಇಬ್ಬರು ಕುಳಿತುಕೊಂಡವರಾಗಿ ಆ ಘೋರ ಕುಂಬಾರನ ಕೈಗಳನ್ನು ಹಿಡಿದು ಬಿಟ್ಟಿದ್ದಾರೆ. ಪ್ರಾರಬ್ಧ ಕರ್ಮ ಎಂಥವರನ್ನು ಬಾಧಿಸುತ್ತೆ ಎನ್ನುವಾಗ ನಿದ್ರಾ ಪರವಶನಾಗಿದ್ದಂಥ ಮಹಾನುಭಾವ ಘೋರನ ಕೈಗಳನ್ನ ಈ ಇಬ್ಬರು ಸತಿಯರು ಹಾಗೆಯೇ ಹಿಡಿದು ನಿಂತಿದ್ದಾರೆ. ಮಲಗಿರುವ ಘೋರ ಕೈ ಹಿಡಿದಿರುವುದನ್ನ ಯಾರೂ ಕೈ ಹಿಡಿದಂತೆ ಕಾಣುತ್ತಿದೆಯಲ್ಲ ಎಂದು ಮೆಲ್ಲನೆ ಕಣ್ತೆರೆದು ನೋಡಿದ. ಕಣ್ತೆರೆದು ನೋಡಿದೊಡನೆಯೇ ತನ್ನ ಸತಿಯರಿಬ್ಬರು ಕೈ ಹಿಡಿದಿರುವುದು ಕಾಣಿಸಿತು. ಕೂಡಲೇ ಕೈಯನ್ನು ಒದರಿದ. ಛೀ ಪಾಪಿಗಳೇ, ಎಂಥ ಕೆಲಸವನ್ನು ಮಾಡಿದಿರಿ? ಅಂಗನೆಯರಿ ನೀವೆನ್ನ ವ್ರತ ಭಂಗವನ್ನು ಗೈದ ಪಾಪಿಗಳಾದಿರೆ. ಕ್ಷಣಭಂಗುರದ ದೇಹದಲ್ಲಿ ಅನಂಗನಿಗೆ ಮನಸೋತು ಎನ್ನ ರಂಗನ

ಜನ್ಮಕ್ಕಿನ್ನಂದೆನು ತಮನದೊಳಗೆ ಸ್ಮರಿಸು ತಲಿ ವಿಠಲನ. ಅಂಗನಯರ ತೊಟ್ಟ ಎನ್ನಂಗ ಇನ್ನಿನ ಬಾರದೆನಿತು ಕರಗಳನ್ನು ಪಿಳಿದ ಕ್ಷಣದೇ ಘೋರಾ. ಧಿಕ್ಕಾರವಿರಲಿ ಈ ದೇಹಕ್ಕೆ ವ್ರತಭಂಗವನ್ನು ಮಾಡಿ ಪಾಂಡುರಂಗನ ಮೇಲಿಟ್ಟ ಆಳೆಯನ್ನು ಭಂಗಗೊಳಿಸಿದಂತಹ ಕೈಗಳೇ ಇನ್ನು ನನ್ನಲ್ಲಿರಬಾರದು ಎಂದು ಪಕ್ಕದಲ್ಲಿದ್ದ ಕುಡಗೋಲೊಂದನ್ನು ತಂದು ಅಲ್ಲಿಯೇ ಅದನ್ನು ಸಿಗಿಸಿ ತನ್ನೆರಡು ಕೈಗಳನ್ನು ತೆಗೆದು ಅದಕ್ಕೆ ಗುರಿಯಿಟ್ಟು ವಿಠಲ ಎಂದು ಠಮ್ಮನೆ ಹಾಕಿದ. ಎರಡು ಕರಕಮಲಗಳು ಕತ್ತರಿಸಿ ಚೆಲ್ಲರೆ ಹಾರಿಸಿದಿವೆ. ದಳದಳನೆ ರಕ್ತ ಸೋರುವಾಗ ರಂಗ ಪಾಂಡುರಂಗ ಎಂದು ಬಿದ್ದ. ಗಂಗಾ ಓಡಿ ಬಂದು ಸ್ವಾಮಿ ಸ್ವಾಮಿ ಸ್ವಾಮಿ ಬೋರ ಹೇಳಿದ. ಮುಟ್ಟಬೇಡ ನನ್ನನ್ನ ಗಂಗಾ, ನೀನು ಮುಟ್ಟಬೇಡ ಗಂಗಾ, ನೀನು ಮುಟ್ಟಿದ ಭಾಗಗಳನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಬಿಸಾಡಿಬಿಡುತ್ತೇನೆ ಗಂಗಾ ಪಾಂಡುರಂಗ ಅಂತ ಮುಚ್ಚೆ ಬಿದ್ದ. ಅಕ್ಕಪಕ್ಕದವರೆಲ್ಲ ಬಂದರು. ಇದೇನು ವಿಪರೀತವಪ್ಪ, ಈ ಮನೆಗೆ ಏನು ಬಂತಪ್ಪ ಗ್ರಹಚಾರ ಎಂದು ಅನೇಕ ವಿಧವಾದ ಮೂಲಿಕೆಗಳನ್ನು ತಂದು ಕೈಗೆ ಕಟ್ಟಿ ವೈದ್ಯರೊಬ್ಬರು ಉಪಚಾರವನ್ನು ಮಾಡಿದರಂತೆ. ಎರಡು ತುಂಡಾದ ಕೈಗಳನ್ನು ಹೊತ್ತ ಘೋರ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಒಂದೆರಡು ಮೂರು ದಿನಗಳು ಕಳೆಯಿತು. ಒಂದೆರಡು ಮೂರು ದಿನಗಳು ಕಳೆದರೆ ಗಂಗಾ ತಾಯಿ ಗಂಡನಿಗಾಗಿ ಆಹಾರವನ್ನು ಮಾಡಿ ತಂದಿಟ್ಲು. ಇಟ್ಟು ಗಳೆಗಳೆದೇಳ್ತಾಳೆ, ಅಯ್ಯೋ ಏನ್ರಿ ಇದನ್ಯಾಯ,

ಅಯ್ಯೋ ವಿಠಲ, ಎಂತ ಕೆಲಸವಾಯ್ತ್ರಿ? ನಾನು ನಿಮ್ಮನ್ನು ಮುಟ್ಟಿ ತಿನ್ನಿಸುವಂತಿಲ್ಲ, ಇವಾಗಿ ನೀವು ಇದನ್ನು ತಿನ್ನುವಂತಿಲ್ಲ. ಎಂತ ಘೋರ ಕಾರ್ಯವಾಯಿತು ಪಾಂಡುರಂಗ. ವಿಠಲ ನೀನಿಲ್ಲವೇನೋ ಪಾಂಡುರಂಗ ಅಂದಲಂತೆ. ಆ ವೇಳೆಗೆ ಸರಿಯಾಗಿ ಪಂಢರೀನಾಥನು ನೇರವಾಗಿ ಒಬ್ಬ ಸೇವಕನಂತೆ ವೇಷವನ್ನು ಧರಿಸಿ ಮನೆ ಬಾಗಿಲನ್ನು ತಟ್ಟಿದ. ಗೋರಾ ಗೋರಾ, ಬಾಗಿಲನ್ನು ತೆರೆದರೆ ಈ ಗಂಗಾಬಾಯಿ ಕೇಳ್ತಿದ್ದಾಳೆ, ಯಾರಪ್ಪ ನೀನು? ಅಮ್ಮ, ನಾನು ಪಂಢರೀಪುರದವನು ವಿಠಲ ಅಂತ. ಮಡಿಕೆ ಮಾಡೋದ್ರಲ್ಲಿ ಬಹಳ ನಿಸೀಮ. ಯಾರೋ ಹೇಳಿದ್ರು ಗೋರನಂತ ನೀ ಮಡಿಕೆ ಮಾಡೋಕ್ಕಾಗಲ್ಲ ಅಂತ. ನೋಡೋಕ್ ಬಂದಿದ್ದೀನಮ್ಮ. ಗೋರ ಅಂದ, ಅಪ್ಪ ಇನ್ನು ನಾನು ಮಡಿಕೆ ಮಾಡುವಂತಿಲ್ಲ, ನೀನೇ. ಅಯ್ಯ, ನಿನ್ನ ಕೈಗಳು ಹೋಗಿದೆ, ನನಗೂ ಯಾರು ಇಲ್ಲ, ನಾನು ನಿನ್ನ ಮನೆಯಲ್ಲೇ ಇದ್ದು ಬಿಡ್ತೇನೆ ಎಂದು ಸಮಾಧಾನ ಮಾಡಿ ಪಾಂಡುರಂಗ ಸ್ವಾಮಿ ಅವರ ಮನೆಯಲ್ಲಿ ಉಳಿಗದವನಂತೆ ಉಳಿದನಂತೆ. ಚಕ್ರವನ್ನು ಹಿಡಿದು ಲೋಕವನ್ನು ರಕ್ಷಿಸುವ ಪಕ್ಷಿವಾಹನನು ಆ ಕುಂಬಾರನ ಚಕ್ರವನ್ನು ತಿರುಗಿಸಿ ಮಡಿಕೆಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ದವಸ ಧಾನ್ಯಗಳನ್ನು ತಂದಾಕಿ ಅಡಿಗೆ ಮಾಡಿದ್ದನ್ನ ತನ್ನ ಕೈಯಾರ ತಿನ್ನಿಸ್ತಾನೆ ಘೋರನಿಗೆ. ತಿನ್ನಪ್ಪ, ಘೋರ ಹೇಳದ ಇದು ಯಾವ ಜನ್ಮದ ಸಂಬಂಧವಪ್ಪ? ವಿಠಲ ಹೇಳ್ತಾನೆ, ಸುಮ್ಮನೆ ಕೂತ್ಕೊಳ್ಳಯ, ನಿನಗೂ ನನಗೂ ಋಣಾನು ಬಂದ, ಜನ್ಮ ಜನ್ಮಾಂತರದ್ದು. ವಿಠಲ ಇಲ್ಲೇ ಸೇರಿದ. ಪಂಢರೀಪುರದಲ್ಲಿ ತುಕಾರಾಮರು, ಜ್ಞಾನದೇವರು ಎಲ್ಲರೂ ನೋಡಿದರು, ಏನು ಪರಮಾತ್ಮನ ಕಾಣ್ತಾನೆ ಇಲ್ಲವಲ್ಲ. ಆಗ ಮಹಾನುಭಾವಳಾದ ರುಕ್ಮಿಣಿ ಹೇಳುತ್ತಿದ್ದಾಳೆ, ತುಕಾರಾಮರೇ, ಜ್ಞಾನದೇವರೇ, ಪಾಂಡುರಂಗ ತೆರಟೋಕಿ ಎಂಬ ಗ್ರಾಮದಲ್ಲಿ ಗೋರ ಕುಂಬಾರನ ಮನೆ ಸೇರಿದ್ದಾನೆ, ಹೋಗಿ ಅಲ್ಲಿಗೆ. ಓಹೋ, ನಡೀರಿ ಹೋಗೋಣ. ಎಲ್ಲ ಬರ್ತಾ ಇದ್ದಾರೆ. ವಿಠಲ

ಒಬ್ಬ ಹುಡುಗ ಓಡಿ ಬಂದ, ಗುರುಣ ಗುರುಣ ಏನಣ್ಣ ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ತುಕಾರಾಮರು ಜ್ಞಾನದೇವರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಂದ ಕೂಡಲೇ ಗಂಗಾ ತುಳಸಿ ತುಕಾರಾಮರು ಜ್ಞಾನದೇವರು ನಾಮದೇವರು ಬರ್ತಿದ್ದಾರಂತೆ ಬಾ ಎಂಬುದಾಗಿ ಆತುರದಲ್ಲಿ ಓಡಿದನಂತೆ. ಮನೆಯೊಳಗಿದ್ದಂತಹ ವಿಠಲ ನಗುತ್ತಾನೆ, ನನ್ನನ್ನು ಇಲ್ಲೇ ಇಟ್ಕೊಂಡು ಅಲ್ಲಿ ಕೂಡ ಹೋಗ್ತಾ ಇದೆಯಪ್ಪ, ಹೋಗಿ ಬಾ ಹೋಗಿ ಬಾ ಎನ್ನುವಾಗ ಗೋರ ನೋಡಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ತುಕಾರಾಮರೇ ಬಿಸಿ ಹೇಳುತ್ತಿದ್ದಾರಪ್ಪ, ನೀನು ನಮಗೆ ನಮಸ್ಕಾರ ಮಾಡಬೇಡ, ನೀನು ಮಹಾಭಕ್ತನಪ್ಪ, ಪರಮ ಭಾಗವತೋತ್ತಮ, ಪರಮಾತ್ಮ ನಿನ್ನ ಮನೆಯಲ್ಲಿ ಆಳಾಗಿ ದುಡಿಯುತ್ತಿದ್ದಾನಂತೆ. ಹೇಳಿದ ಆಳು ಸ್ವಾಮಿ ಏನು ಹೇಳ್ತಾ ಇದ್ದೀರಾ? ಹೌದಪ್ಪ, ನಿನ್ನ ಮನೆಯ ಆಳಾಗಿ ದುಡಿಯುತ್ತಿರುವನು ಅವನೇ ಪಾಂಡುರಂಗ ವಿಠಲ. ಗೋರ ಅಂದ ವಿಠಲ ಅಂತ ದಡ ದಡನೆ ಓಡಿ ಬಂದು ಮನೆಯಲ್ಲಿ ನೋಡುತ್ತಾನೆ. ವಿಠಲ ಅದೃಶ್ಯನಾಗಿದ್ದ, ಅಳಲಾರಂಭಿಸಿದ, ಅಯ್ಯೋ ಅಯ್ಯೋ ಮನೆಯಲ್ಲಿ ಹೇಗಿದ್ದ ರಂಗನನ್ನು ಕಾಣದೆ ಹೋದನಲ್ಲ, ಈಗೇನು ಮಾಡಲಿ? ತುಕಾರಾಮರು ಹೇಳಿದರು, ನಡಿ ಪಂಢರಿ ಕ್ಷೇತ್ರಕ್ಕೆ ಹೋಗಿ ಪಾಂಡುರಂಗನನ್ನೇ ಧ್ಯಾನ ಮಾಡ್ತಾ ನಾವು ಸುಖವಾಗಿ ಕಾಲವನ್ನು ಕಳೆಯೋಣ, ಆ ಮಹಾನುಭಾವ ಹೇಗೆ ಕಾಪಾಡ್ತಾನೋ ಕಾಪಾಡಲಿ ಎಂದಾಗ ಸಮಸ್ತ ಜನಗಳು ಪಂಢರೀಪುರಕ್ಕೆ ಬಂದರು. ಪಂಢರೀಪುರಕ್ಕೆ ಬಂದಾಗ ಎಲ್ಲರೂ ಸಾಲಾಗಿ ನಿಂತಿದ್ದಾರೆ. ತುಕಾರಾಮರು ನಾಮದೇವರು ಜ್ಞಾನದೇವರು ನಿಂತಿರುವಾಗ ವಿಠಲವೇ

ವಿಠಲ ವಿಠಲ ವಿಠಲ ಅಂತಿದ್ದರೆ ಈ ಘೋರ ಸಿಟ್ಟಿನಿಂದ ವಿಠಲ, ಎಲ್ಲರೂ ಮಾಡಿದ ಪುಣ್ಯವೇನು, ನಾನು ಮಾಡಿದ ಪಾಪವೇನು, ನಿನ್ನ ಧ್ಯಾನ ಮಾಡಲು ಇದ್ದ ಕರಗಳನ್ನು ಕಿತ್ತುಕೊಂಡಿಯ, ನಾನು ಇರೋ ಈ ಮೊಂಡು ಕೈಗಳಲ್ಲಿ ನಿನ್ನ ಧ್ಯಾನ ಮಾಡ್ತೇನೆ. ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಎಂದು ಧ್ಯಾನ ಮಾಡಿದರೆ ದೇಗುಲದಲ್ಲಿ ಗುಡಿಗೋಪುರಗಳೆಲ್ಲ ಗಂಟೆಗಳು ಗಣಗಣಗಣಗಣಗಣಗಣಗಣಗಣಗಣನೆ ಸದ್ದಾಯಿತಂತೆ. ಆಗ ಪರಮಾತ್ಮನ ಮುಖಕಮಲದಿಂದ ಎರಡು ಕರಕಮಲಗಳು ಬಂದು ಆ ಮಹಾನುಭಾವನಾದ ಘೋರನ ಕೈಯನ್ನು ಸೇರಿದೆ. ಅದು ಗೊತ್ತಿಲ್ಲದೆ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಿದ್ದ ತುಕಾರಾಮರು ಬಂದು ಕೈಯನ್ನು ಹಿಡಿದರು. ಘೋರ, ಅಲ್ಲಿ ನೋಡು, ಭಗವಂತ ನಿನಗೆ ಕೈಗಳನ್ನು ಕೊಟ್ಟಿದ್ದಾನೆ. ತನ್ನೆರಡು ಕೈಗಳನ್ನು ನೋಡಿ ಸಂತೋಷ ಭರಿತನಾಗಿ, ಪಾಂಡುರಂಗ ನಿನ್ನನ್ನು ಎಷ್ಟು ಕೊಂಡಾಡಲಿ ಎಂದಾಗ ಪಾಂಡುರಂಗ ಆ ವಿಗ್ರಹದಿಂದ ಮಾತನಾಡುತ್ತಿದ್ದಾನಂತೆ, ಘೋರ ಈ ಕೈಗಳು ನಾನು ಕೊಟ್ಟ ಕೈಗಳು, ಈ ಕೈಗಳಿಗೆ ನಿನ್ನ ಪ್ರಮಾಣವೇನು ಇಲ್ಲವಾದ್ದರಿಂದ ನೀನು ಈ ಕೈಗಳಲ್ಲಿ ನಿನ್ನ ಸತಿಯರೊಂದೊಡಗೂಡಿ ಸುಖದಿಂದ ಸಂಸಾರವನ್ನು ಮಾಡು, ಇನ್ನು ಪಂಥ ಪ್ರಮಾಣ ಎಂಬುದೆಲ್ಲವೂ ಕಳೆದು ಹೋಯಿತು. ಮಾ ಗಂಗಾ, ನೀನು ನಿನ್ನ ಮಗುವನ್ನು ನಾನು ತೆಗೆದುಕೊಂಡು ಬಿಟ್ಟೆ ಎಂದು ಬಹಳವಾಗಿ ನನ್ನನ್ನು ನಿಂದಿಸಿದೆಯಲ್ಲ, ಇದೋ ನಿನ್ನ ಮಗುವನ್ನು ಸ್ವೀಕಾರ ಮಾಡು ಅಂದರೆ ದೇವರ ವಿಗ್ರಹದ ಹಿಂದುಗಡೆಯಿಂದ ಮಗು ಬಂತಂತೆ. ಗಂಗಾ ಓಡಿ ಬಂದು ಮಗುವನ್ನು ಎತ್ತುಕೊಂಡು ವಿಠಲ ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಮ್ಮ ನೀನು ಪತಿಯ ಮೇಲೆ ಅಷ್ಟು ಭಕ್ತಿ ಇಟ್ಟಿದ್ದೆ, ನನ್ನ ಮೇಲಿಡಬೇಕಾದ ಭಕ್ತಿ ನಿನ್ನ ಮಗನ ಮೇಲಿಟ್ಟಿದ್ದರಿಂದ ಆ ಮಗನು ನಶ್ವರ, ಪರಮಾತ್ಮನೇ ಶಾಶ್ವತ ಎಂಬ ಅರ್ಥವನ್ನು ತೋರುವ ಸಲುವಾಗಿ ನಾಟಕವಾಯಿತು. ಹೋಗಿ ನೀವೆಲ್ಲರೂ ಸುಖದಿಂದ ಹೋಗಿ ನಾಡಿನೊಳಗೆ ಸೇರಿ ಎಂದಾಗ ಮಹಾನುಭಾವನಾಗಿರ್ತಕ್ಕಂಥ ಘೋರ ಸಮಸ್ತರನ್ನೂ ಕರೆದುಕೊಂಡು ತನ್ನ ತೆರಟೋಕಿ ಎಂಬತಕ್ಕಂಥ ಗ್ರಾಮಕ್ಕೆ ಬಂದು ಸೇರಿದ್ದಾನೆ. ಒಂದು ದಿನ ಸಂತರ ಸೇವೆಯನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ನಾಮದೇವರು ಮಡಿಕೆ ತಟ್ಟುವ ಕೋಲನ್ನು ಕಂಡು, ಘೋರವೇ ಇದರಲ್ಲಿ ಹೇಗೆ ಪರೀಕ್ಷೆ ಮಾಡ್ತೀರಾ ಸ್ವಾಮಿ, ಇದನ್ನು ತಟ್ಟಿ ಯಾವ ಭಾಂಡ ಪಕ್ವವಾಗಿದೆ ಯಾವುದು ಅಪಕ್ವ ಎಂದು ತಿಳಿಯುತ್ತೇನೆ ಎಂದಾಗ, ಈ ನಾಮದೇವರು ಭಗವಂತನೊಡನೆ ಮಾತನಾಡುತ್ತೇನೆ ಎಂಬತಕ್ಕಂಥ ಗರ್ವದಲ್ಲಿ, ಎಲ್ಲಿ ನಮ್ಮ ತಲೆಗಳಲ್ಲಿ ಯಾವುದು ಪಕ್ವವಾಗಿದೆ ಹೇಳಿ. ವಿಧಿಯಿಲ್ಲದೆ ಘೋರ ಎಲ್ಲರ ತಲೆಯ ಮೇಲೆ ಹೊಡೆಯುತ್ತ ಬಂದಾಗ ನಾಮದೇವರಂದರು, ಆಹಾ ನನ್ನ ತಲೆ ಮೇಲೆ ಹೊಡೀಲಿಕ್ಕೆ ಬಂದಿದೆಯಾ, ನನ್ನ ತಲೆಯನ್ನು ಮಡಕೆ ಎಂದುಕೊಂಡಿಯಾ. ಆಗ ಘೋರ ಹೇಳಿದ, ನೋಡಿ ಸ್ವಾಮಿ, ನಿಜವಾಗಿಯೂ ಅಪಕ್ವ ಎಂದರೆ ಈ ತಲೆಯೇ. ನಾಮದೇವರು ಸಿಟ್ಟಿನಿಂದ ಎದ್ದು, ನನ್ನನ್ನು ಅಪಕ್ವ ಎಂದಿಯಾ ಎಂದು ಪಂಡರೀಪುರಕ್ಕೆ ಬಂದು, ಪಾಂಡುರಂಗ ನನ್ನನ್ನು ಘೋರ ಅಪಕ್ವವಾದ ತಲೆ ಎಂದ. ಆಗ ಪಾಂಡುರಂಗ ಹೇಳ್ತಾನೆ, ಅಯ್ಯ ಅವನು ಹೇಳಿದ ಮಾತು ಸತ್ಯ, ಕಾರಣ ನೀನು ಗುರುವಿನ ಸೇವೆಯನ್ನು ಮಾಡಬೇಕು, ಹೋಗು ಎಂದು ಪಕ್ಕದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಳುಹಿಸಿ ಅಲ್ಲಿನ ಗುರುವಿನ ಸಂದರ್ಶನದಿಂದ ನಾಮದೇವರಿಗೂ ಜ್ಞಾನೋಪದೇಶವನ್ನು ಮಾಡಿದ್ದಾನೆ ಈ ಮಹಾನುಭಾವನಾದ ಘೋರ. ಅಂದಿನಿಂದ ಅನೇಕ ಜನ ಸಂತರಿಂದೊಡಗೂಡಿ ಪಂಡರೀಪುರದಲ್ಲಿ ಪಂಡರೀನಾಥನ ದಿವ್ಯ ಸಂದರ್ಶನವನ್ನು ಮಾಡುತ್ತಾ ಅನೇಕ ಲೀಲಾ ವಿನೋದಗಳನ್ನು ಲೋಕದಲ್ಲಿ ತೋರುತ್ತಾ ಮಹಾನುಭಾವನಾದ ಘೋರ ತಾನು ಪುನೀತನಾಗಿ ಬಹುಜನಗಳನ್ನ ಕೃತಾರ್ಥರನ್ನಾಗಿ ಮಾಡುತ್ತಾ

ಭಕ್ತಿಯ ಪಥದಲ್ಲಿ ಮುಂದುವರೆದು ಬಹುಕಾಲ ಬಾಳಿ ಶ್ರೀ ಪಾಂಡುರಂಗನ ದಿವ್ಯ ಸನ್ನಿಧಿಯಲ್ಲಿ ತಾನು ಸೇರಿದ ಎಂದಾಗ ಭಕ್ತರನ್ನ ಭಗವಂತ ಅವರ ಮನೆಯ ದಾಸರನ್ನಾಗಿ ಆದರೂ ದುಡಿದು ಅವರ ಸೇವೆಯನ್ನು ಮಾಡ್ತಾನೆ. ಮಮ ಭಕ್ತಾಹ ಮಮಧಿಕಂ ಎಂಬುದಾಗಿ ಪರಮಾತ್ಮನು ಹೇಳಿದ ವಿಚಾರವನ್ನು ಇಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ನಾವು ಸಹ ಭಕ್ತಿಯ ಪಥದಲ್ಲಿ ಮುಂದುವರೆದು ಆ ಪರಮಾತ್ಮನ ಸೇವೆಯಲ್ಲಿ ಕೃತಾರ್ಥರಾಗೋಣ ಎಂಬುದಾಗಿ ಈ ಗೋರಕುಂಬಾರ ಅಥವಾ ಭಕ್ತ ಕುಂಬಾರ ಎಂಬ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳ

0: ಕೇಳುಗರೆ, ಇದುವರೆಗೂ ಭಕ್ತ ಕುಂಬಾರ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ. ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
5: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ವಿವಿಧ ಸರ್ಕಾರಿ ಇಲಾಖೆಯ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಸಾಮಾಜಿಕ ಸವಲತ್ತು,
7: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
6: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
7: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರ.

0: ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿನ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡಲು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀ ಅವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ ಸರ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಲಭ್ಯವಿರುವಂತಹ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಚರ್ಚಿಸಲಿದ್ದೇವೆ. ಮೇಡಮ್, ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳು ಅಂದರೆ ಇದರಲ್ಲಿ ಯಾವ್ಯಾವೆಲ್ಲ ಒಳಪಡ್ತವೆ ಮೇಡಮ್?
1: ವೈಯಕ್ತಿಕ ಆನ್ಲೈನ್ ಸೇವೆಗಳು ಅಂತ ಬಂದಾಗ ನಮ್ಮ ಕೆಂಚನಹಳ್ಳಿಯಲ್ಲಿ ನಾವು ಕ್ಯಾಂಪ್ ಆಧಾರಿತ ಸೇವೆಗಳಲ್ಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ನ ಕೊಡ್ತಿಲ್ಲ ಸರ್. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಬಿಟ್ಟು ಬೇರೆ ಏನೇನು ಚಟುವಟಿಕೆಗಳಿದೆ ಮಿಕ್ಕಿದ್ದನ್ನೆಲ್ಲ ನಾನು ಆನ್ಲೈನ್ ಸೇವೆಗಳನ್ನ ನೀಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಉದಾಹರಣೆ ತಗೊಳ್ಳೋದಾದರೆ ವೋಟರ್ ಐ ಡಿ ಇದೆ, ಪಾನ್ ಕಾರ್ಡ್ ಇದೆ, ಇನ್ಶೂರೆನ್ಸ್ ಸೇವೆಗಳಿದೆ, ಫಸಲ್ ಬಿಮಾ ಯೋಜನೆ ಇದೆ, ಗೌರ್ಮೆಂಟಿಂದ ಲೋನ್ಸ್ ಎಲ್ಲ ಇದೆ, ಪಿ ಎಂ ಇ ಜಿ ಪಿ ಇರ್ಬೋದು, ಮತ್ತು ಮುದ್ರಾ ಇರ್ಬೋದು, ಎನ್ ಎಲ್ ಎಮ್ ಇರ್ಬೋದು, ಈ ಥರ ಲೋನ್ಗಳನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ಈ ಆಧಾರ್ ರೇಷನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಗೌರ್ಮೆಂಟಿಂದ ಯಾವ್ದ್ಯಾವ್ದನ್ನ ಬಿಡ್ತಾ ಇರ್ತಾರೋ ಪಬ್ಲಿಕ್ ಲಾಗಿನ್ಗಳಿಗೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೂ ಜೊತೆ ಸೇರಿ ನಾಡ ಕಚೇರಿ ಸೇವೆಗಳನ್ನು ಕೂಡ ಸಲ್ಲಿಸ್ತಾ ಬರ್ತಾ ಇದ್ದೀವಿ.
0: ಹಾಗಿದ್ರೆ ಮೇಡಮ್, ಪಿ ಎಂ ಕಿಸಾನ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಫಸಲ್ ಬಿಮಾ ಮತ್ತು ಫಾರ್ಮರ್ ಐ ಡಿ ಕ್ರಿಯೇಷನ್, ಈ ಯೋಜನೆಗಳ ಬಗ್ಗೆ ತಿಳಿಸ್ಕೊಡಿ. ಮತ್ತು ಈ ಯೋಜನೆಗಳನ್ನು ಯಾವ ರೀತಿಯೆಲ್ಲ ಅಪ್ಲೈ ಮಾಡಲಾಗುತ್ತೆ, ಇದಕ್ಕೆ ಅಗತ್ಯ ದಾಖಲಾತಿಗಳೆಲ್ಲ ಏನೇನು ಬೇಕಾಗುತ್ತೆ?
1: ಮೊದಲನೇದಾಗಿ ನಾವು ನೋಡೋಕ್ಕೋದ್ರೆ ಫಾರ್ಮರ್ ಐ ಡಿನ ಕ್ರಿಯೇಟ್ ಮಾಡ್ತೀವಿ. ಫಾರ್ಮರ್ ಐ ಡಿ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ, ಇವಾಗ ನಾವು ಆಲ್ಮೋಸ್ಟ್ ಆಲ್ ಕೆಲಸ ಮಾಡೋದೇ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಟ್ರೈಬಲ್ಸ್ ಜೊತೆ. ಅವ್ರಿಗೆ ಫಾರ್ಮರ್ ಐ ಡಿ ಅಂದರೆ ಏನು ಅಂತ ಗೊತ್ತಿರಲ್ಲ. ಅವ್ರ ಹತ್ರ ಆರ್ ಟಿ ಸಿ ಇರುತ್ತೆ, ಅವ್ರಿಗೆ ಫಸಲ್ ಬೀಮಾ ಯೋಜನೆ ಹೆಂಗೆ ಅಪ್ಲೈ ಮಾಡೋದು ಅಂತ ಗೊತ್ತಿರಲಿಲ್ಲ, ಅದರಲ್ಲಿ ಹೆಂಗೆ ನಾವು ಸೌಲಭ್ಯಗಳನ್ನ ಪಡಿಬೇಕು ಅನ್ನೋದು ಗೊತ್ತಿರಲ್ಲ, ಪಿ ಎಂ ಕಿಸಾನ್ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಅದರಿಂದ ಇಷ್ಟು ಅಮೌಂಟ್ ಅವ್ರಿಗೆ ಸಿಗುತ್ತೆ ಅನ್ನೋದು ಕೂಡ ಅವ್ರಿಗೆ ಅರಿವಿರಲ್ಲ. ಇಂಥದ್ದನ್ನ ಅವ್ರಿಗೆ ಮನ ಮುಟ್ಟಿಸ್ಬೇಕು, ಅವ್ರ ಮನದಲ್ಲಿ ಈ ಥರ ಇದೆ ಗೌರ್ಮೆಂಟಿಂದ ಸಾಲ ಸೌಲಭ್ಯಗಳು ನಮ್ಮ ಆರ್ ಟಿ ಸಿ ಇದ್ದವ್ರಿಗೆ ಈ ಥರ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತಂದ್ಬಿಟ್ಟು ಫಸ್ಟು ನಿಮಗೆ ಫಾರ್ಮರ್ ಐ ಡಿ ಅಂದರೆ ಏನು, ಅದನ್ನೇನು ಕ್ರಿಯೇಟ್ ಮಾಡ್ತೀವಿ. ನಾವು ಒಂದು ಫಾರ್ಮರು ಅಂತ ಗೊತ್ತಾಗಬೇಕು ಅಂದರೆ ಗೌರ್ಮೆಂಟ್ಗೆ ನಾವು ಫಾರ್ಮರ್ ಐ ಡಿ ಇಟ್ಕೊಂಡಿರ್ಬೇಕು. ಆರ್ ಟಿ ಸಿ ಇರೋರು, ಆರ್ ಟಿ ಸಿ ಇರೋರ್ದೆಲ್ಲ ಈ ಥರ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಫಾರ್ಮರ್ ಐ ಡಿ ಕ್ರಿಯೇಟ್ ಮಾಡೋದಿರ್ಬೋದು. ಪಿ ಎಂ ಕಿಸಾನ್ ಅವ್ರಿಗೆ ವರ್ಷಕ್ಕೆ 6,000 ಬರುತ್ತೆ, 2,500 ಮೂರು ಕಂತು ಬರುತ್ತೆ. ಆ ದುಡ್ಡು ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ, ಈ ಥರ ಪಿ ಎಂ ಕಿಸಾನ್ ಆರ್ ಟಿ ಸಿ ಇರೋರಿಗೆ ಗೊತ್ತಿದೆಯಾ ಅಂತಲೂ ಕೂಡ ಗೊತ್ತಿರಲ್ಲ. ಅದನ್ನು ಕೂಡ ನಾವು ಅಪ್ಲೈ ಮಾಡಿಸೋದಿದ್ದೆ ಫಸ್ಟ್ ಅವ್ರಿಗೆ ಹೇಳ್ಕೊಡ್ತೀವಿ, ಈ ಥರ ಎಲ್ಲ ಇದೆ ಪಿ ಎಂ ಕಿಸಾನ್ ಅಂತ ಇದೆ, ಇದನ್ನು ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಇದಕ್ಕೆ ಆರ್ ಟಿ ಸಿ ಈ ಥರ ಬೇಕಿದೆ ಅಂತಂದ್ಬಿಟ್ಟು ಹೇಳ್ತೀವಿ. ಅಂದರೆ ಸುಮಾರು ಟ್ರೈಬಲ್ಸ್ ಅಂತ ಬಂದಾಗ ಅವ್ರ ಹತ್ರ ಆರ್ ಟಿ ಸಿ ಇರಲ್ಲ, ಹಕ್ಕುಪತ್ರನೇ ಇದೆ, ಬಟ್ ಆರ್ ಟಿ ಸಿ ಇರೋರು ಇದ್ದಾರೆ, ಅವ್ರಿಗೂ ಆ ಸೇವೆ ಹೋಗ್ಬೇಕು ಅಲ್ವಾ. ಒಂದು 20% ಜನ ಆರ್ ಟಿ ಸಿ ಇಟ್ಟಿದ್ರು, ಅವ್ರಿಗೂ ಆ ಸೇವೆ ಹೋಗ್ಬೇಕು. ಅದರಿಂದ ನಾವು ಆರ್ ಟಿ ಸಿ ಇರೋರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಫಾರ್ಮರ್ ಐ ಡಿ ಕ್ರಿಯೇಟ್ ಆಗಿ ಮಾಡೋದಾಗಿರ್ಬೋದು, ಪಿ ಎಂ ಕಿಸಾನ್ ಆಗಿರ್ಬೋದು ಹಾಕ್ಕೊಡ್ತೀವಿ. ಮತ್ತು ಫಸಲ್ ಬೀಮಾ ಯೋಜನೆ ಅಂತ ಬಂದಾಗ ಯಾರು ಕ್ರಾಪ್ಗೆ ಇನ್ಶೂರೆನ್ಸೇ ಮಾಡಿಸೋದಿಲ್ಲ. ಕ್ಲೈಮೇಟ್ ಇವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸತಿ ಜಾಸ್ತಿ ಮಳೆ ಆಗ್ತಿದೆ, ಒಂದ್ಸತಿ ಮಳೆನೇ ಆಗ್ತಿಲ್ಲ. ಎಕ್ಸಾಂಪಲ್, ಇವಾಗ ನಡೀತಾ ಇದೆ, ಇವಾಗೆಲ್ಲ ತುಂಬ ಮಳೆ ಹುಯ್ಯೋ ಕಾಲ, ಬಟ್ ಇವಾಗ ಮಳೆನೇ ಹುಯ್ತಿಲ್ಲ. ಆ ಥರ ಇರಬೇಕಾದ್ರೆ ಈ ಫಸಲ್ ಬೀಮಾ ಯೋಜನೆನ ನಾವು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಕ್ರಾಪ್ಗೆ ಸೆಕ್ಯೂರಿಟಿ ಇರುತ್ತೆ, ಯಾವುದೇ ಥರದ ಅದು ಹಾಳಾದರೂ ಕೂಡ ನಮಗೊಂದು ಭಯ ಅನ್ನೋದು ಇರೋದಿಲ್ಲ. ಅದರಿಂದ ಫಸಲ್ ಬೀಮಾ ಯೋಜನೆ ಅಂದರೆ ಏನೋ, ಅದನ್ನು ಯಾಕೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಫೀಲ್ಡ್ ಲೆವೆಲಲ್ಲಿ ಎಲ್ಲ ಫಾರ್ಮರ್ಸು ಎಲ್ರಿಗೂ ನಾವು ಹೇಳ್ಕೊಡ್ತೀವಿ.
0: ಹಾಗಿದ್ರೆ ಮೇಡಮ್, ಈ ಎಲ್ಲ ಯೋಜನೆಗಳಿಂದ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಹಾಕೋ ಪ್ರಕ್ರಿಯೆ ಆಗಿರ್ಬೋದು, ಅದಕ್ಕೆ ಅಗತ್ಯ ದಾಖಲಾತಿಗಳು ಪ್ರತಿಯೊಂದಕ್ಕೂ ಏನೇನು ಬೇಕಾಗುತ್ತೆ?
1: ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಈ ಫಾರ್ಮರ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂದರೆ ಮುಂಚೆ ಹೇಳ್ದಂಗೆ ಆರ್ ಟಿ ಸಿ ಇರಬೇಕು. ಆರ್ ಟಿ ಸಿ ಇರಬೇಕು, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಬೇಕು, ಅದಾದಮೇಲೆ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಅವ್ರದ್ದು ಐ ಡಿ ಕಾರ್ಡು ಹೊಂದಿರಬೇಕು ಅವರು. ಮತ್ತು ಇವಾಗ ಜಾಸ್ತಿ ನೋಡೋಕ್ಕೋದ್ರೆ ಆಧಾರ್ ಕಾರ್ಡಲ್ಲಿ ಮೊಬೈಲ್ ಲಿಂಕ್ ಆಗಿರಬೇಕು. ಇವಾಗ ಯಾವುದೇ ಒಂದು ಸೇವೆನ ನಾವು ಪಡ್ಕೊತಿದ್ದೀವಿ ಅಂದರೆ ಮುಂಚೆ ಏನಾಗಿತ್ತು, ನಾಡ ಕಚೇರಿಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಸ್ತಿದ್ವಿ, ನಾವು ಆಧಾರ್ ಮೊಬೈಲ್ ಓ ಟಿ ಪಿ ಕೊಡ್ದೇ ಅಪ್ಲಿಕೇಶನ್ ಹಾಕ್ತಿದ್ವಿ. ಇವಾಗ ಅಲ್ಲೂ ಕೂಡ ಮಾಡಿಫೈ ಆಗಿದೆ. ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂದರೂ ಕೂಡ ನಮಗೆ ಆಧಾರಲ್ಲಿರೋ ಓ ಟಿ ಪಿ ಜನ್ರೇಟ್ ಆಗೇ ಆಗ್ತಿದೆ ಎಲ್ಲ ಕಡೆನೂ. ಸೊ ಇವಾಗ ಎಲ್ಲರೂ ಅಷ್ಟೇ, ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರಬೇಕು. ಅದನ್ನೇ ಫಸ್ಟು ಹೇಳ್ಕೊಡ್ತೀವಿ, ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆದರೆ ಎಲ್ಲ ಸೌಲಭ್ಯಗಳನ್ನೂ ನಾವು ಪಡ್ಕೊಳಕ್ಕಾಗೋದು ಅಂತಂದ್ಬಿಟ್ಟು ಆಧಾರ್ ನಂಬರ್ ಆ್ಯಕ್ಟಿವ್ ಮಾಡಿಸ್ತೀವಿ ಫಸ್ಟು. ಆಧಾರ್ ನಂಬರ್ ಆ್ಯಕ್ಟಿವ್ ಆದಮೇಲೆ ಆನ್ಲೈನ್ ಪ್ರೊಸೆಸ್ ಏನಿರುತ್ತೆ ಅದನ್ನು ಮಾಡ್ತೀವಿ. ಇವಾಗ ನಾವು ಫಾರ್ಮರ್ ಐ ಡಿಗಾದರೂ ಇದಿಷ್ಟು ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿರುತ್ತೆ. ಇದೇ ಪಿ ಎಂ ಕಿಸಾನ್ ಅಪ್ಲಿಕೇಶನ್ ಹಾಕಬೇಕು ಅಂದರೂ ಸೇಮ್ ಐ ಡಿ ಬೇಕಾಗುತ್ತೆ. ಸೇಮ್ ಇಲ್ಲಿ ಫಾರ್ಮರ್ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಏನು ಕೊಟ್ಟಿದ್ವಿ ಅದೇ ಡಾಕ್ಯುಮೆಂಟ್ಸು, ಬಟ್ ಪಿ ಎಂ ಕಿಸಾನ್ ಹಾಕಬೇಕು ಅಂದರೆ ಫಾರ್ಮರ್ ಐ ಡಿ ಜನ್ರೇಟ್ ಆಗಿರಬೇಕು. ಆಯಿತಾ?

0: ಪಿಎಂ ಕಿಸಾನ್ ಎಲ್ಲ ಆಗಿರುತ್ತೆ ಅವ್ರಿಗೆ, ಪ್ರತಿ ಸತಿನೂ ಕಂತು ಬರ್ತಾ ಇರುತ್ತೆ ದುಡ್ಡು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಅವ್ರು ಏನಾದರೂ ಕ್ರಾಪ್ಗೆ ಅವ್ರಿಗೆ ಸೆಕ್ಯೂರಿಟಿ ಬೇಕು, ಈ ಥರ ಕ್ಲೈಮೇಟ್ ಚೇಂಜಸ್ ಆಗ್ತಿದೆ ಅಂದಾಗ ಯಾವಾಗ ಯಾವಾಗ ಫಸಲ್ ಬಿಮಾ ಯೋಜನೆ ಬಿಡ್ತಾರೆ ಅವಾಗೆಲ್ಲ ನೋಡಿ ಅವ್ರಿಗೆ ಫಸಲ್ ಬಿಮಾ ಯೋಜನೆ ಅದೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅಪ್ಲೈ ಮಾಡೋದು ಮಾಡಿಸ್ತಾ ಇರ್ತೀವಿ. ತದನಂತರ ಶೌಚಾಲಯ ಅಂತ ಹೇಳಿದ್ರಿ, ಅಂದರೆ ಶೌಚಾಲಯನ ನಾವು ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಗ್ರಾಮ ಪಂಚಾಯತ್ಗೆ ಹೋಗ್ಬೇಕು ಅಂತೇನಿಲ್ಲ, ಸ್ವಚ್ಛ ಭಾರತ್ ಅಭಿಯಾನದಡಿ ಶೌಚಾಲಯ ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಪಬ್ಲಿಕ್ ಲಾಗಿನಲ್ಲೇ ನಾವು ಅಪ್ಲಿಕೇಶನ್ಗಳನ್ನ ಹಾಕೋಬಹುದು. ಬಟ್ 10 ವರ್ಷಕ್ಕೆ ಒಂದ್ಸರಿ ಒಬ್ರಿಗೆ ಮಾತ್ರ, ಒಂದು ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ಗೆ ಒಬ್ರಿಗೆ ಮಾತ್ರ ಅದು ಆದ್ಯತೆ ಇರುತ್ತೆ, ಎಲ್ರಿಗೂ ಕೊಡೋದಿಲ್ಲ. ಇನ್ ಕೇಸ್ ಅವ್ರ ಮಗ ಮದುವೆ ಆಗಿ ಬೇರೆ ರೇಷನ್ ಕಾರ್ಡ್ ತಗೊಂಡ್ರು ಅಂದ್ರೆ ಅವ್ರಿಗೊಂದು ಆಪ್ಷನ್ ಇರುತ್ತೆ ಒಂದು ಟಾಯ್ಲೆಟ್ನ ಕಟ್ಸ್ಕೊಳಕ್ಕೆ. ನಾರ್ಮಲ್ ಜನಕ್ಕೆ 18,000 ಟಾಯ್ಲೆಟ್ ಅಮೌಂಟ್ ಸಿಗುತ್ತೆ, ಬಟ್ ಟ್ರೈಬಲ್ಸ್ಗೆ ಆದರೆ 20,000 ಅಮೌಂಟು ಸಿಗುತ್ತೆ. ಅಂದರೆ ನಾವು ಅಪ್ಲಿಕೇಶನ್ ಹಾಕಿಸಿದ ತಕ್ಷಣ ನಮಗೆ ಶೌಚಾಲಯಕ್ಕೆ ದುಡ್ಡು ಬಂದು ಬಿಟ್ಬಿಡಲ್ಲ, ಒಂದೊಂದು ಸ್ಟೆಪ್ ಆಗಿ ಇರುತ್ತೆ, ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಫಸ್ಟ್ ಒಂದು ಸ್ಟೆಪ್ ಆದಮೇಲೆ ಇಷ್ಟು ದುಡ್ಡು ಬರೋದು ಅಂತಂದ್ಬಿಟ್ಟು ಗೌರ್ಮೆಂಟಿಂದ ಅದಕ್ಕೂ ಕೂಡ ರೂಲ್ಸ್ ಇದೆ. ಶೌಚಾಲಯಕ್ಕೆ ಏನೇನು ಸರ್ಟಿಫಿಕೇಟ್ಸ್ ಬೇಕು ಅಂದರೆ ಸೇಮ್ ಆಧಾರ್ ಕಾರ್ಡ್ ಬೇಕು, ಅದಕ್ಕೂ ಬ್ಯಾಂಕ್ ಪಾಸ್ಬುಕ್ ಬೇಕು, ಆಮೇಲೆ ರೇಷನ್ ಕಾರ್ಡ್ ಬೇಕು. ಮುಂಚೆ ಅವರು ಶೌಚಾಲಯಕ್ಕೆ ಅಪ್ಲಿಕೇಶನ್ ಹಾಕಿಸಿರ್ಬೋದು ಅವ್ರ ಹೆಸರಲ್ಲಿ, ಹಿಂಗಿದ್ರೆ ನಾವು ಶೌಚಾಲಯಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದ್ಮೇಲೆ ಅದನ್ನು ತಗೊಂಡೋಗ್ಬಿಟ್ಟು ಗ್ರಾಮ ಪಂಚಾಯತಿಗೆ ಕೊಟ್ಟು ಮುಂದಿನ ಪ್ರೊಸೆಸ್ ಏನಿರುತ್ತೆ ಅದನ್ನು ನೋಡ್ಬೋದು.
1: ಹಾಗಿದ್ರೆ ಮೇಡಮ್, ಈ ಯೋಜನೆಗಳ ಮುಖಾಂತರ ಸಿಗ್ತಿರುವಂತಹ ಸೇವೆಗಳಾಗಿರ್ಬೋದು, ಸೌಲಭ್ಯಗಳನ್ನಾಗಿರ್ಬೋದು, ಅದು ನೇರವಾಗಿ ಫಲಾನುಭವಿಗೆ ತಲುಪಿಸುವ ನಿಟ್ಟಿನಲ್ಲಿ ಅರ್ಜಿ ಹಾಕಿ ಪ್ರಕ್ರಿಯೆ ನಂತರ ಅದನ್ನ ಅವ್ರಿಗೆ ಸೌಲಭ್ಯ ತಲುಪುವ ನಿಟ್ಟಿನಲ್ಲಿ ನಿಮ್ಮ ಕೇಂದ್ರದ ಮುಖಾಂತರನೇ ಅವರನ್ನ ಫಾಲೋ ಅಪ್ ಮಾಡಲಾಗುತ್ತೆ?
0: ಖಂಡಿತ ಸರ್. ಇವಾಗ ನಾವು ಏನೇನು ನಾನು ಹೇಳಿದೆ ಇಷ್ಟೊತ್ತು, ಯಾವುದೇ ಯೋಜನೆಗಳಾಗಿರ್ಬೋದು, ಆಧಾರ್ ರೇಷನ್ನ ಬಿಟ್ಟು ನಾವು ಕ್ಯಾಂಪಲ್ಲಿ ಯಾವುದೇ ಯೋಜನೆಗಳು ಮಾಡಿದ್ರು ನಾವು ಅದನ್ನು ಮಾಡೋದಿಲ್ಲದೆ ನಾವು ಎರಡೆರಡು ಸೈಮ್ ಅದನ್ನ ಫಾಲೋ ಅಪ್ ಮಾಡ್ತೀವಿ. ಇವಾಗ ನಮ್ಮ ಕಡೆಯಿಂದ ಕ್ಯಾಶ್ ಟು ಇನ್ಕಮ್ ಇದೆಲ್ಲ ಮಾಡ್ತೀವಿ, ಅದನ್ನು ಡೈರೆಕ್ಟ್ ನಾವೇ ತೊಗೊಂಡೋಗ್ಬಿಟ್ಟು ತಲುಪಿಸ್ತೀವಿ. ಆದರೆ ಒಂದೊಂದು ಯೋಜನೆಗಳು ಯಾವುದ್ಯಾವುದು ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ಬೇಕೋ ಅಂಥದನ್ನು ಅಪ್ಲಿಕೇಶನ್ ಹಾಕಿಸಿ ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡ್ತಿರೋರು ಆವಾಗವಾಗ ಹೋಗಿ ಅದನ್ನ ನೋಡ್ತಾ ಇರ್ತಾರೆ, ಏನಾಗಿದೆ ಪ್ರಕ್ರಿಯೆ, ವಿಎಯಿಂದ ಏನಾಗಿದೆ, ಹೋಗಿದೆಯಾ ಅದು ಗ್ರಾಮ ಪಂಚಾಯತಿಗೆ, ಎಲ್ಲನೂ ಚೆಕ್ ಮಾಡ್ತಾ ಇರ್ತಾರೆ. ಈ ಥರ ಪ್ರತಿ ವಾರಕ್ಕೊಂದ್ಸರಿನಾದರೂ ವಿಸಿಟ್ ಹಾಕೇ ಹಾಕ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಹೋಗೇ ಹೋಗ್ತಾರೆ, ಚೆಕ್ ಮಾಡೇ ಮಾಡ್ತಾರೆ. ಅದು ಗ್ರಾಮ ಪಂಚಾಯತಿಗೆ ಹೋಗೋದು ಅಂತ ಇಲ್ಲದೇನು ನಮ್ಮ ಹತ್ರ ಏನು ಅಪ್ಲಿಕೇಶನ್ ಹಾಕಿರ್ತೀವಿ ಅದನ್ನು ಅವರು ಪ್ರತಿ ವೀಕ್ ಒಂದ್ಸರಿ ಬಂತ, ಇವ್ರಿಗೆ ಇನ್ಕಮ್ ಬಂದಿದೆಯಾ, ಕ್ಯಾಶ್ ಬಂದಿದೆಯಾ, ವೋಟರ್ ಐ ಡಿ ಆಗಿದ್ರೆ ಅದು ಮಾಡಿಫೈ ಆಗಿದೆಯಾ ಅಥವಾ ಹೊಸ ವೋಟರ್ ಐ ಡಿ ಹಾಕಿದ್ರೆ ಅದು ಬಂದಿದೆಯಾ ಅಂತ ಅವರು ನನಗೆ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ. ನಾನು ಅಷ್ಟೇ, ಪ್ರತಿ ಒಂದು ಕ್ಯಾಂಪ್ ಆಗುತ್ತೆ ನಡುವೆ ಒಂದು ಎರಡು ದಿವಸ ಬೇರೆ ಕಡೆ ಕೆಲಸ ಇರುತ್ತೆ ಅಂತ ಅಂದ್ಕೊಳ್ಳಿ, ಇನ್ನು ನೆಕ್ಸ್ಟ್ ಫ್ರೀ ಆಗಿದ್ದಾಗ ಆಗಿರೋರ್ದೆಲ್ಲ ಲಿಸ್ಟ್ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಇವ್ರಿಗೆಲ್ಲ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು ಬರೀ ಅಪ್ಲಿಕೇಶನ್ಗಳನ್ನ ಹಾಕ್ಸೋದು ನಮ್ಮ ಕೆಲಸ ಅಲ್ಲ, ಅದು ಅವ್ರಿಗೆ ತಲುಪಬೇಕು, ಅದೇ ಫಸ್ಟ್ ಕೆಲಸ. ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಹೋದರೆ ಅವ್ರು ತಲುಪದೇ ಇದ್ರೆ ಅದು ಕಷ್ಟ ಆಗುತ್ತೆ ಅವ್ರಿಗೆ. ಏನು ಬರೀ ಅಪ್ಲಿಕೇಶನ್ನೇ ಹಾಕಿಸ್ತಾರೆ, ಒಂದು ತಲುಪಿಲ್ಲ ಅನ್ನೋ ಮನಸ್ಥಿತಿ ಬರಬಾರ್ದು ಅಂತ ಅಂದ್ಬಿಟ್ಟು ಫಸ್ಟು ಹಾಕಿರೋರಿಗೆ ಅಪ್ಲಿಕೇಶನ್ನ ತಲುಪಿಸೋ ಜವಾಬ್ದಾರಿ, ತದನಂತರ ಇನ್ನೊಂದು ಅಪ್ಲಿಕೇಶನ್. ಆ ಥರ ನಾವು ತ್ವರಿತವಾಗಿ ಕೆಲಸ ಮಾಡ್ತಾ ಇರ್ತೀವಿ.
1: ಮೇಡಮ್, ಪ್ರಮುಖವಾಗಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಿರೋದಾಗಿರ್ಬೋದು, ಹಾಗೆ ಸಂಸ್ಥೆ ಇತರ ಅಂಗಸಂಸ್ಥೆಗಳ ಕೆಲಸ ಮಾಡ್ತಿರೋದು ಮುಖ್ಯವಾಗಿ ಗಿರಿಜನರನ್ನ ಆಧಾರವಾಗಿಟ್ಕೊಂಡು ಅವರ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಈ ಕಾರ್ಯಕ್ರಮವೂ ಕೂಡ ಮುಖ್ಯವಾಗಿ ಗಿರಿಜನರಿಗೆ ಅಂದರೆ ಆದಿವಾಸಿಗಳಿಗೆ ಅವರಿಗೆ ಸಾಮಾಜಿಕ ಸವಲತ್ತುಗಳನ್ನು ಒದಗಿಸೋದಾಗಿರ್ಬೋದು, ಸರ್ಕಾರಿ ಇಲಾಖೆಗಳಿಂದ ಸೇವೆಗಳನ್ನು ತಲುಪಿಸೋದಾಗಿರ್ಬೋದು, ಈ ಕಾರ್ಯಕ್ರಮವೂ ಕೂಡ ಅದರ ಪ್ರಮುಖ ಗುರಿ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಆದಿವಾಸಿಗಳಿಗೂ ಈ ಸೇವೆ ತಲುಪಿಸೋ ನಿಟ್ಟಿನಲ್ಲಿ ಏನೇನೆಲ್ಲ ಉಪಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಾ?
0: ನಮ್ಮ HT Kote ತಾಲೂಕು ಮತ್ತು ಸರ್ಗೂರು ತಾಲೂಕಿಂದ 120 ಹಾಡಿಗಳು ಇದೆ. 120 ಹಾಡಿಗಳನ್ನ ತಗೊಂಡ್ರೆ ಇವಾಗ ಒಂದು 25 ಹಾಡಿ ಕವರ್ ಮಾಡಿದ್ದೀವಿ. 25 ಹಾಡಿಲಿ ಕ್ಯಾಂಪ್ನು ಮಾಡಿದ್ದೀವಿ, 25 ಹಾಡಿಲಿ ಅವರಿಗೆ ಮಾಡಿರೋ ಅಪ್ಲಿಕೇಶನ್ಗಳನ್ನ ಕೂಡ ಅವ್ರಿಗೆ ತಲುಪಿಸೋ ನಿಟ್ಟು ಕೆಲಸ ಎಲ್ಲ ಮುಗಿದಿದೆ. ಹೋದ ವರ್ಷದೆಲ್ಲ ಏನೇನು ಅಪ್ಲಿಕೇಶನ್ ಹಾಕಿದ್ವಿ ಎಲ್ಲ ಹೋಗಿ ತಲುಪಿದೆ. ಈ ತಿಂಗಳಿಂದ ನಾವೇನು ಅಪ್ಲಿಕೇಶನ್ ಹಾಕ್ತಿದ್ವಿ ಅದು ಒಂದು ತಿಂಗಳು ಟೈಮ್ ತಗುತ್ತೆ. ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಒಂದು ತಿಂಗಳು ಮತ್ತು ಎರಡು ತಿಂಗಳುಗಳು ಗೌರ್ಮೆಂಟಿಂದ ಏನು ಟೈಮ್ ಕೊಟ್ಟಿರ್ತಾರೋ ಆ ಟೈಮ್ ಒಳಗಡೆನೆ ಅವ್ರಿಗೆ ಅಪ್ಲಿಕೇಶನ್ ಹೋಗೋದಕ್ಕೆ ಸಾಧ್ಯ. ಅದರಿಂದ ಈ ಹೋದ ತಿಂಗಳಿಂದ ಏನೇನು ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅದನ್ನು ತಲುಪಿಸ್ತಾ ಇದ್ದೀವಿ. ಏನು ಅನ್ಕೊಂಡ್ವಿ, ಹೋದ ವರ್ಷ ಜಾಸ್ತಿ ಕ್ಯಾಂಪ್ಗಳು ಅಂದರೆ ಒಂದು 18 ಕ್ಯಾಂಪ್ ಆಗಿತ್ತು ಹೋದ ವರ್ಷ. ಈ ಸರಿ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಹಾಡಿಗಳಿಗೂ ಎರಡೆರಡು ವಿಸಿಟ್ ಆಗಬೇಕು, ಎರಡೆರಡು ಕ್ಯಾಂಪ್ಗಳಾಗಬೇಕು. ಹೋದ ಸರಿ ಹೋಗಿ ಯಾರು ಒಂದು ಸ್ವಲ್ಪ ಜನ ಬಂದು ಕ್ಯಾಂಪ್ನ ಅಟೆಂಡ್ ಮಾಡಿರ್ತಾರೆ ಅವರಿಗೆ ಅದು ಸೇವೆ ಎಲ್ಲ ಹೋಗಿದೆ. ಬಟ್ ಯಾರು ಬಿಟ್ಟೋಗಿದ್ದಾರೆ ಅಲ್ಲಿ ಎಲ್ಲ ಒಂದೇ ಊರಲ್ಲಿ ಒಂದೇ ಸರಿ ಕ್ಯಾಂಪ್ ಮಾಡಿಬಿಟ್ಟು ಎಲ್ಲ ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಟೈಮು ಕೂಡ ಇದಿರು ಬೇಕಾಗುತ್ತೆ. ಮತ್ತು ನಾವು ಒಂದೇ ಊರಲ್ಲಿ ಎರಡು ದಿವಸ ಫೋಕಸ್ ಮಾಡಿದ್ರೆ ಇನ್ನೊಂದು ಊರು ನಮಗೆ ಫೋಕಸ್ ಹೊಂಟೋಗುತ್ತೆ. ಅವಾಗ ಏನು ಮಾಡ್ತೀವಿ, ಒಂದು ತಿಂಗಳಲ್ಲಿ ಇಷ್ಟು ಊರು ಅಂತ ತಗತೀವಿ, ತಿರ್ಗಾ ನೆಕ್ಸ್ಟ್ ತಿಂಗಳಲ್ಲಿ ಇಷ್ಟು ಊರು ಅಂತ ತಗತೀವಿ, ತಿರ್ಗಾ ಮೂರನೇ ತಿಂಗಳಲ್ಲಿ ಇಷ್ಟು ಊರು ಅಂತ ತಗತೀವಿ. ಆ ಥರ ಮುಂಚೆನೇ ಪ್ಲಾನಿಂಗ್ ಇರುತ್ತೆ, ಈ ಊರಿಗೆ ಇವತ್ತು ಹೋಗ್ತೀವಿ, ಈ ಊರಿಗೆ ಇವತ್ತು ಹೋಗ್ತೀವಿ ಅಂತ ಪ್ಲಾನಿಂಗ್ ಮಾಡ್ಕೊಂಡಿರ್ತೀನಿ ನಾನು. ಆಯಿತಾ, ಈ ನಿಟ್ಟಿನಲ್ಲಿ ಬಂದಾಗ ಅವ್ರಿಗೆ ಅಪ್ಲಿಕೇಶನ್ ಹೋಗಿದೆ ಆಲ್ರೆಡಿ ತಲುಪಿದೆ ಅನ್ನೋ ಊರುಗಳನ್ನ ಇವಾಗ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅದರಲ್ಲಿ ಯಾರ್ಯಾರು ಅವ್ರಿಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಮ್ಮ ಸಮುದಾಯದಲ್ಲಿ ಏನು ಕೆಲಸ ಮಾಡ್ತಾರೋ ಅವರು ಕೂಡ ಲಿಸ್ಟ್ನ ತಗೊಂಡಿದ್ದಾರೆ. ಇವಾಗ ಯಾರ್ಯಾರು ಹೋಗಿಲ್ಲ ಅವ್ರನ್ನ

0: ಇನ್ನೊಂದು ದಿವಸ ಅವರು ಕೂಡ ದಿನನಿತ್ಯ ಕೆಲಸಕ್ಕೆ ಹೋಗ್ಬೇಕು ಮಾಡಬೇಕು, ಅವ್ರಿಗೆ ಒಂದು ದಿವಸ ಟೈಮನ್ನು ಕೊಟ್ಟು ನೀವಿರಿ ಇವತ್ತು ಮ್ಯಾಮ್ ಬರ್ತಾರೆ ಅಂತ ಹೇಳಿ ಅವತ್ತು ಅಲ್ಲಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕ್ಬಿಟ್ಟು ಒಂದು ಊರನ್ನ ಕವರ್ ಮಾಡಿಕೊಂಡು ಆಲ್ರೆಡಿ ಆಗಿರೋದನ್ನ ಅರ್ಧಂಬರ್ಧ ಮಾಡಿದೀವಲ್ಲ ಅದನ್ನ ಕವರ್ ಮಾಡ್ಕೊಂಡು ಬಂದ್ಬಿಟ್ಟು ಮುಂದೆ ಕವರ್ ಮಾಡೋಣ ನಾನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
1: ಈಗಾಗಲೇ ತಾವು ನಾಡ ಕಚೇರಿ ಆಧಾರಿತ ಒಂದಷ್ಟು ಸೇವೆಗಳನ್ನು ಕ್ಯಾಂಪ್ ಆಧಾರಿತವಾಗಿಯೂ ಮತ್ತು ಕೇಂದ್ರದಲ್ಲೂ ಕೂಡ ತಾವು ಚಟುವಟಿಕೆಗಳನ್ನ ಮಾಡಿದ್ದೀರಾ ಮತ್ತು ಅಗತ್ಯ ದಾಖಲಾತಿಗಳನ್ನು ಕೂಡ ಅವರಿಗೆ ಒದಗಿಸಿದ್ದೀರಾ. ಈ ನಿಟ್ಟಿನಲ್ಲಿ ಈ ದಾಖಲಾತಿಗಳನ್ನು ಬಳಸ್ಕೊಂಡು ಅಥವಾ ತಾವು ಕೊಟ್ಟಿರುವಂಥ ಈ ಸೇವೆಯನ್ನು ಪಡ್ಕೊಂಡು ಈ ಎಲ್ಲ ಪ್ರಮುಖ ವೈಯಕ್ತಿಕ ಸೌಲಭ್ಯಗಳಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದುಂಟ, ಅದರಿಂದ ಈಗಾಗಲೇ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ?
0: ಖಂಡಿತ. ಇವಾಗ ತಾನೇ ಕಳೆದ ತಿಂಗಳು ಉದ್ಬೂರ ಅಡಿಯಲ್ಲಿ 4 ಜನಕ್ಕೆ ಮನೆ ಸ್ಯಾಂಕ್ಷನ್ ಆಗಿತ್ತು ಗ್ರಾಮ ಪಂಚಾಯತಿಯಿಂದ. ಓಕೆನಾ, ಇವಾಗ ಹೆಂಗೆ ಅಂದರೆ ಮನೆ ಸ್ಯಾಂಕ್ಷನ್ ಆಗುತ್ತೆ, ಗ್ರಾಮ ಪಂಚಾಯತಿಯಿಂದ ಕಾಲ್ ಮಾಡ್ತಾರೆ ನಿಮಗೆ ಈ ಥರ ಮನೆ ಸ್ಯಾಂಕ್ಷನ್ ಆಗಿದೆ, ಅಗತ್ಯ ದಾಖಲಾತಿಗಳನ್ನ ತಗೊಬಂದು ಕೊಡಿ ಅಂತ ಗ್ರಾಮ ಪಂಚಾಯತಿಯಿಂದ ಕಾಲ್ ಮಾಡ್ತಾರೆ. ಅವರು ಕಾಲ್ ಮಾಡಿ 2-3 ದಿವಸ ಅಷ್ಟು ಟೈಮ್ ಇರುತ್ತೆ, ಅದರೊಳಗಡೆ ಅವರು ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಕೊಡಬೇಕು. ಆಯಿತಾ, ಕೊಡಲಿಲ್ಲ ಅಂದರೆ ಆ ಮನೆ ಅವ್ರಿಗೆ ಕ್ಯಾನ್ಸಲ್ ಆಗಿಬಿಡುತ್ತೆ, ಯಾಕಂದರೆ ಗ್ರಾಮ ಪಂಚಾಯತಿಯಿಂದ ಅವ್ರಿಗೂ ಕೂಡ ಇಷ್ಟು ಟೈಮ್ ಇರುತ್ತೆ ಇದರೊಳಗಡೆ ಅವ್ರು ಇದನ್ನ ಮೂವ್ ಮಾಡಬೇಕು ಅಂತ. ಆ 3 ದಿವಸದೊಳಗಡೆ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದ್ರ ಜೊತೆಗೆ ಇನ್ಕಮ್ ಕೂಡ ರಿನಿವಲ್ ಆಗಿರಬೇಕು ಅವ್ರಿಗೆ. ಆ ಇನ್ಕಮ್ ರಿನಿವಲ್ ಆಗಿಲ್ಲ ಅಂದರೆ ಅದನ್ನು ಇನ್ಕಮ್ ರಿನಿವಲ್ ಮಾಡೋದಕ್ಕೆ ಅದಾಗಿ ಬರೋದಕ್ಕೆ ಒಂದು 21 ದಿವಸ ಗೌರ್ಮೆಂಟ್ ಡೇಸ್ ಇರುತ್ತೆ ಅಲ್ವಾ, ಆ 21 ದಿವಸ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗೆ 3 ದಿವಸದೊಳಗಡೆ ಸಬ್ಮಿಟ್ ಮಾಡಬೇಕು ಅಂತ ಇರುತ್ತೆ, ಇಲ್ಲ ಅಂದಾಗ ಕ್ಯಾನ್ಸಲ್ ಆಗಿ ಉಂಟೋಗ್ಬಿಡುತ್ತೆ. ಇಂಥ ಟೈಮಲ್ಲಿ 3 ಜನ ಮನೆ ಸ್ಯಾಂಕ್ಷನ್ ಆಗಿರೋರು ಸಡನ್ ಆಗಿ ನಾವು ಆಲ್ರೆಡಿ ಕ್ಯಾಂಪ್ ಮಾಡಿ ಅವ್ರಿಗೆ ಇನ್ಕಮ್ ಹೋಗಿತ್ತು, ಹೋಗಿರೋದ್ರಿಂದ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಸಡನ್ ಆಗಿ ಅವ್ರಿಗೆ ಮನೆಗೆ ಸ್ಯಾಂಕ್ಷನ್ ಆಯಿತು. ಇದು ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡ್ತಿರೋರು ಒಬ್ರು ಈ ಥರ ಆಯಿತು ಮ್ಯಾಮ್ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು. ನಿಜವಾಗ್ಲೂ ನಾವು ಈ ಥರ ಒಂದು ಮಾಡ್ತಾ ಇದ್ದೀವಿ, ಬ್ಯಾಕ್ ಹ್ಯಾಂಡಲ್ ಅದು ಈ ಥರ ಏನೋ ಒಂದು ನಮಗೆ ರಿಸಲ್ಟ್ ಬರ್ತಿದೆ ಅಂತ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇದೇ ಥರ ಈ ಕಡೆ ಸರಗೂರು ಭಾಗದಲ್ಲಿ ಒಬ್ಬರಿಗೆ ಯಾವ ಹಾಡಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರಿಗೆ 60 ವರ್ಷ ಮೇಲಾಗಿತ್ತು. ನಂತರ ಏನಾಯಿತು ಅಂತಂದರೆ ಅವರು ಪೆನ್ಷನ್ಗೆ ಅಪ್ಲಿಕೇಶನ್ನ ಹಾಕಿಸ್ಬೇಕಿತ್ತು. ಆವಾಗ ಅವ್ರು ಹೇಳಿದ್ರು ನೀವು ಇನ್ಕಮ್ ಮಾಡಿಕೊಟ್ರಿ, ಸೊ ಸಡನ್ನಾಗಿ ಪೆನ್ಷನ್ ಅಪ್ಲಿಕೇಶನ್ ಹಾಕೋದಿಂದ ಬಂತು. ಸಡನ್ನಾಗಿ ಹೇಳಿದ್ರು ಗ್ರಾಮ ಪಂಚಾಯತಿಯಿಂದ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು. ಸಡನ್ನಾಗಿ ಕೊಟ್ಟೆ ಹಾಗೆ ಹೋಯಿತು ನೀವು ಮಾಡಿಕೊಟ್ಟಿರೋದ್ರಿಂದ, ಇಲ್ಲೇ ಬಂದು ಮಾಡಿಕೊಟ್ರಿ, ಇನ್ ಕೇಸ್ ನಾವಾಗಿದ್ರೆ ಸರಗೂರಿಗೆ ಕೋಟೆಗೆ ಅಳಿಬೇಕಾಗಿತ್ತು, ನಮಗೇನು ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಆವಾಗಲೂ ಕೂಡ ಖುಷಿ ಆಯಿತು, ಪರವಾಗಿಲ್ಲ ಎಲ್ಲೋ ನಾವು ಮಾಡ್ತಿರೋ ಸೇವೆ ಒಬ್ಬರಲ್ಲೇ ಒಬ್ಬರಿಗೆ ಅದು ಸಡನ್ನಾಗಿ ನಮ್ಮ ಹತ್ರ ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ, ಆ ಟೈಮಲ್ಲಿ ಈ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ಅಂದಾಗ ಅವ್ರಿಗೊಂದು ರಿಲೀಫ್ ಆಗಿರುತ್ತೆ. ಆ ಥರ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ನೆನೆಸ್ಕೊಂಡಾಗ ತುಂಬ ಖುಷಿ ಆಯಿತು.
1: ಹಾಗೆ ನೋಡು, ಈಗ ಪ್ರಮುಖವಾಗಿ PM Kisan ಆಗಿರ್ಬೋದು, ಶೌಚಾಲಯ ಮತ್ತು ಫಸಲ್ ಭೀಮಾ, ಫಾರ್ಮರ್ ಐಡಿ, ಇದನ್ನೆಲ್ಲ ವೈಯಕ್ತಿಕ ಸೌಲಭ್ಯ ಆಧಾರಿತವಾಗಿ ಯೋಜನೆಗಳ ಮುಖಾಂತರ ಅಥವಾ ಅರ್ಜಿಯನ್ನು ಹಾಕ್ತಿರೋದ್ರಿಂದ ಕೇಂದ್ರಕ್ಕೆ ಬಂದು ಹೆಚ್ಚಿನದಾಗಿ ಅರ್ಜಿಗಳನ್ನು ಹಾಕಲಾಗ್ತಿದೆ ಅಥವಾ ಕ್ಯಾಂಪ್ ಆಧಾರಿತವಾಗಿ ಯಾವ ರೀತಿಯಲ್ಲಿ ಅರ್ಜಿ ಪ್ರಕ್ರಿಯೆಗಳು ಜರುಗ್ತಾ ಇದೆ?
0: ಕೇಂದ್ರಕ್ಕೆ ಬಂದು ಹಾಕೋದು ಸ್ವಲ್ಪ ಕಡಿಮೆನೇ, ಯಾಕೆಂದರೆ ಕೇಂದ್ರ ಸ್ವಲ್ಪ ದೂರದಲ್ಲಿದೆ ಹಾಡಿಲಿರೋರು. ಈ ಕಡೆ ಮಾಲ್ದಾಡಿ ಮತ್ತು ಆ ಕಡೆ ನಮ್ಮ ಕೇಂದ್ರದಿಂದ ಮುಂದೆ ಯಾವ ಹಾಡಿ ಇದೆಯೋ ಅವರೆಲ್ಲ ಹುಡಿಕೊಂಡು ಬರ್ತಾರೆ, ಒಂದು ಆಯುಷ್ಮಾನ್ಗಾಗಿರ್ಬೋದು, ಈ ಶ್ರಮ್ಗಾಗಿರ್ಬೋದು, ನಮ್ಮನ್ನ ಹುಡಿಕೊಂಡು ಬರ್ತಿದ್ದಾರೆ. ಬಟ್ ಏನಂದರೆ ಈ ಕಡೆ ಸರಗೂರು ಭಾಗದವರು ಮತ್ತು HD Kote ಭಾಗದವರೆಲ್ಲ ಅಷ್ಟು ದೂರ ಬಂದು ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಕಷ್ಟ ಅವ್ರಿಗೆ. ಅದರಿಂದ ಏನು ಮಾಡ್ತೀವಿ, ಅವರು ಕಾಲ್ ಮಾಡಿ ಈ ಥರ ನಮ್ಗೆ ಈ ಥರ ಇಷ್ಟು ಜನ ಇದ್ದೀವಿ ಬರಬೇಕು ಅಂತಂದಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಒಂದು ದಿವಸ ಏನಾದರೂ ಮಧ್ಯ ಫ್ರೀ ಇದ್ದಾಗ ಅವ್ರು ಕಾಲ್ ಮಾಡಿ ಯಾರು ಹೇಳಿರ್ತಾರೋ ಆ ಹಾಡಿಗೆ ಹೋಗ್ಬಿಟ್ಟು ಫಸ್ಟ್ ಅಪ್ಲಿಕೇಶನ್ ಹಾಕೋದನ್ನ ಮಾಡ್ತಿದ್ದೀವಿ. ಅಂದರೆ ಸ್ವಲ್ಪ ದೂರ ಇರೋದ್ರಿಂದ ಒಳಗಡೆ ಬರೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ.
1: ಕ್ಯಾಂಪ್ ಆಧಾರಿತವಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು, ಸ್ಪಂದನೆ ಹೇಗಿದೆ?
0: ತುಂಬ ಚೆನ್ನಾಗಿದೆ, ಅದನ್ನಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ನಿಜವಾಗ್ಲೂ. ಎಲ್ಲ ತುಂಬ ಖುಷಿ ಪಡ್ತಾರೆ. ಏನು ಹೇಳ್ತಾರೆ ಅಂದರೆ ಅವರು ಬಾಯಿಂದ ಬರೋ ವರ್ಡ್ಸೆಲ್ಲ ಹೆಂಗಿರುತ್ತೆ ಅಂದರೆ ಹೊರಗಡೆ ಹೋಗಿ ನಾವು ಅಷ್ಟು ಸುತ್ತಾಡಿ ಅಲ್ಲೆಲ್ಲ ನಾವು ಕಷ್ಟಪಟ್ಟು ಮಾಡಿಸ್ಕೊಂಡು ಬರ್ತಿದ್ವಿ, ಹೊರಗಡೆ ಹೋಗ್ಬೇಕು ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಆಟೋ ಚಾರ್ಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋಕ್ಕೆ ನಾವು ಲೈನಾಗಿ ನಿಂತ್ಕೋಬೇಕು, ಅದೂ ಇಲ್ಲದೆ ಒಂದು ದಿವಸ ಹೋದರೆ 500 ರೂಪಾಯಿ ನಮಗೆ ಖರ್ಚಾಗ್ತಿತ್ತು. ಬಟ್ ಇಲ್ಲಿಗೆ ಬಂದು ಒಂದು ಇನ್ಕಮ್ನ 50 ರೂಪಾಯಿಗೆ ಮಾಡಿಕೊಡ್ತಿದ್ದೀರಾ, ನಮಗೆ ಏನು ಕಷ್ಟ ಇಲ್ಲದೆ ಮಾಡಿಕೊಡ್ತಿದ್ದೀರಾ, ಇಲ್ಲಿಗೆ ತಿರ್ಗಾ ರಿಟರ್ನ್ ಕೂಡ ತಂದ್ಕೊಡ್ತಿದ್ದೀರಾ, ಇದನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆಯುಷ್ಮಾನ್ ಆಗಿರ್ಬೋದು, ಈ ಶ್ರಮ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಮಾಡ್ತಾ ಇದ್ದೀವಿ. ಈ ಸರಿ ಆಯುಷ್ಮಾನ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ತುಂಬ ಆಯುಷ್ಮಾನ್ಗಳನ್ನ ಮಾಡಿಸ್ತಾ ಇದ್ದೀವಿ. ಅದರಿಂದ ಈ ಥರ ಹಾಸ್ಪಿಟಲ್ಗೂ ಕೂಡ ಈ ಥರ ಯೂಸಸ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನೀವು ಬಂದು ಹೇಳಿದ್ಮೇಲೆ ಆಯುಷ್ಮಾನಲ್ಲಿ ಇಷ್ಟು ಯೂಸಸ್ ಇದೆಯಾ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಿರ್ತಾರೆ, ತುಂಬ ಖುಷಿ ಪಡ್ತಾರೆ ಆ ವಿಷಯದಲ್ಲಿ ಮಾತ್ರ.
1: ಹಾಗಿದ್ರೆ ಮೇಡಮ್, ಈ ಪ್ರಮುಖ ಸರ್ಕಾರಿ ವೈಯಕ್ತಿಕ ಸೌಲಭ್ಯಗಳಿಗೆ ಅರ್ಜಿ ಹಾಕೋ ನಿಟ್ಟಿನಲ್ಲಿ ಎಷ್ಟೆಲ್ಲ ವೆಚ್ಚಗಳನ್ನು ಭರಿಸಲಾಗುತ್ತೆ? ಈ ಥರ ಸಾಮಾನ್ಯ ನಾಗರಿಕ ಕೇಂದ್ರದಲ್ಲಾಗಿರ್ಬೋದು, ಇನ್ನಿತರ ಕೇಂದ್ರಗಳಲ್ಲಿ ಭರಿಸೋ ವೆಚ್ಚಕ್ಕೂ ತಾವು ಭರಿಸೋಂಥ ವೆಚ್ಚಕ್ಕೂ ಎಷ್ಟೆಲ್ಲ ವ್ಯತ್ಯಾಸಗಳಿರುತ್ತೆ?
0: ನಾಡ ಕಚೇರಿ ಸೇವೆಗಳು ಅಂತ ಬಂದಾಗ 40 ರೂಪಾಯಿ ಏನಿರುತ್ತೆ ನಾಡ ಕಚೇರಿಗೆ ಚಾರ್ಜಸ್ ಆಗಿರುತ್ತೆ, ಅದ್ರ ಮೇಲೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ, ಅಂದರೆ ಟೋಟಲ್ 50 ರೂಪಾಯಿ ವೆಚ್ಚನ ನಾಡ ಕಚೇರಿಯಲ್ಲಿ ಮಾಡ್ತಾರೆ. ನಾವು ಕೂಡ 50 ರೂಪಾಯಿಗೆ ಮಾಡಿಕೊಡ್ತೀವಿ. ನಾಡ ಕಚೇರಿಯಲ್ಲಿ ಯಾವ ಥರ ಸೌಲಭ್ಯ ಸಿಗಬೇಕೋ

0: ಗೌರ್ಮೆಂಟಿಂದ ಯಾವ ಥರ ಹಣ ಅವ್ರಿಗೆ ಸಿಗುತ್ತೋ ಅದೇ ಹಣಕ್ಕೆ ಮಾಡ್ತಿದ್ದೀವಿ. ಅಂದರೆ ನಾವು ಮಾಡ್ತಿರೋದು ಸೈಬರ್ ಸೆಂಟರ್ ಅಲ್ಲ, ನಾವು ಮಾಡ್ತಿರೋದು ಸಮುದಾಯ ಸೇವೆ. ಅದಕ್ಕೋಸ್ಕರ ಆದರೆ ಗೌರ್ಮೆಂಟ್ ಫೀಸ್ ಅವ್ರು ಕಟ್ಟಲೇಬೇಕು. ಯಾಕಂದರೆ ಅವ್ರಿಗೆ ಒಂದು ಗೌರ್ಮೆಂಟ್ ಫೀಸ್ ಕಟ್ಟಿದ್ರೆ ಈ ಇದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಬೆಲೆ ಅವ್ರಿಗಿರುತ್ತೆ. ದುಡ್ಡು ಕೊಡದೆ ನಾವು ಯಾವುದಾದ್ರೂ ಒಂದು ವಸ್ತು ನಮಗೆ ಫ್ರೀಯಾಗಿ ಸಿಕ್ಕಿದಾಗ ನಮ್ಗೆ ಆ ಬೆಲೆ ಇರಲ್ಲ. ಅದರಿಂದ ಏನು ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಫೀಸ್ ಏನಿದೆ ನೀವು ಕಟ್ಕೊಡ್ಲೇಬೇಕು, ನಿಮಗೆ ಸೇವೆ ಏನಿದೆ ನಾವು ಮಾಡ್ತಿದ್ದೀವಿ, ಅದು ತಲುಪಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀವಿ. ಅದನ್ನು ಕೂಡ ಇಲ್ಲಿವರೆಗೂ ಎಷ್ಟು ಕ್ಯಾಂಪ್ಸ್ ಆಗಿದೆ ಒಬ್ಬರು ಕೂಡ ನಾನು ದುಡ್ಡು ಕಟ್ಟಲ್ಲ ಅಂತ ಹೇಳಿದ್ದೇ ಇಲ್ಲ. ಎಲ್ಲರೂ ಅಷ್ಟೇ ಮ್ಯಾಮ್, ಇಷ್ಟು ಕಡಿಮೆ ಆಗಿ ಮಾಡಿಸ್ಕೊಡ್ತಿದ್ದೀರಾ, ನಾವು ನಿಜವಾಗ್ಲೂ ಕೊಡ್ತೀವಿ, ನೀವು ಮಾಡಿ ಇನ್ನೊಂದು ಸತಿ ಕೂಡ ಬನ್ನಿ. ಒಬ್ಬರು 100 ರೂಪಾಯಿ ಇದ್ದಾಗ ಒಂದು ಇನ್ಕಮ್ ಮಾಡಿಸೋರು ಅದೇ 100 ರೂಪಾಯಿಗೆ ಒಂದು ಆಯುಷ್ಮಾನ್ ಮಾಡಿಸ್ತಾರೆ. ತಿರ್ಗಾ ಬಂದ್ಬಿಟ್ಟು ಹೇಳ್ತಾರೆ ಮ್ಯಾಮ್ ಇಷ್ಟು ಕಡಿಮೆ ಇದೆ ಇನ್ನೊಂದು ಈ ಶ್ರಮ ಮಾಡಿಕೊಟ್ಬಿಡಿ ಮ್ಯಾಮ್ ನಮ್ಮ ಮನೆಗೆ ಅಂತಾರೆ. ಹಂಗೆಲ್ಲ ಹೇಳಿದಾಗ ಒಂದು ಮನೇಲೆ ಎಲ್ಲರಿಗೂ ಅವ್ರಿಗೆ ಕವರ್ ಆಗುತ್ತೆ. ಆ ಥರ ಇದ್ದಾಗ ತುಂಬ ಬಳಸ್ಕೊಂಡು ಇದನ್ನು ತುಂಬ ಜಾಸ್ತಿ ಅಪ್ಲಿಕೇಶನ್ ಕೂಡ ಹಾಕಿಸ್ತಾರೆ.
1: ಹಾಗಿದ್ರೆ ಈ ಪ್ರಮುಖ ಸರ್ಕಾರಿ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳಲ್ಲಿ ಇನ್ಯಾವ್ಯಾವ ರೀತಿಯ ಸರ್ಕಾರಿ ಯೋಜನೆಗಳಿಗೆ ತಮ್ಮ ಕೇಂದ್ರದ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ?
0: ಅದನ್ನು ಬಿಟ್ಟರೆ ನಾಡ ಕಚೇರಿ ಸೇವೆಗಳಿದೆ. ನಾಡ ಕಚೇರಿ ಅಂತ ಬಂದರೆ ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ರೆಸಿಡೆಂಟ್ ಸರ್ಟಿಫಿಕೇಟು, ಅದಾದಮೇಲೆ ವಂಶವೃಕ್ಷ ಇರ್ಬೋದು, ಮತ್ತು ಇಂದಿರಾ ಗಾಂಧಿ ಪೆನ್ಷನ್ ಇರ್ಬೋದು, SSY ಇರ್ಬೋದು, ಇದನ್ನೆಲ್ಲ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ತಿದ್ವಿ. ನಾಡ ಕಚೇರಿ ಬಿಟ್ಟು ಸಾಮಾನ್ಯ ಸೇವೆಗಳು ಅಂತ ಬಂದರೆ ಆಯುಷ್ಮಾನ್ ಇರ್ಬೋದು, ಈ ಶ್ರಮ್ ಇರ್ಬೋದು, ಮತ್ತು ಪಾನ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಇನ್ನಿತರ ಸೇವೆಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತೀವಿ. ಇವಾಗ ಒಂದು ಗೌರ್ಮೆಂಟಿಂದ ಯಾವ ಸ್ಕೀಮ್ನ ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಏನಾಯಿತು, ಹೋದ ಸರಿ PM-Kisan ನೀವು EKYC ಮಾಡಿಸಿದ್ರೇ ಹಣ ಬಿಡುಗಡೆ ಆಗೋದು ಅಕೌಂಟ್ಗೆ ಅಂತ ಅಂದ್ಬಿಟ್ಟು ಬಂತು. ಆ ಥರ ಗೌರ್ಮೆಂಟಿಂದ ಏನಾದರೂ ಸಡನ್ನಾಗಿ ಆದೇಶ ಬಂದಾಗ ಸಡನ್ನಾಗಿ ಅದನ್ನು ಹೇಳಿ ಜನಗಳಿಗೆ ಮುಟ್ಟಿಸಿ ಈ ಥರ ಇದೆ, ಈ ಥರ ಮಾಡಿಸ್ಬೇಕು ಅಂತ ಅಲ್ಲೇ ಕ್ಯಾಂಪ್ ಮಾಡಿ ಅಲ್ಲೇ EKYC ಮಾಡಿಸ್ಬಿಡ್ತೀವಿ. ಏನು ಬಂದರೂ ಗೌರ್ಮೆಂಟಿಂದ ಸಡನ್ನಾಗಿ ಅಲ್ಲೇ ಅಪ್ಲಿಕೇಶನ್ ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ. ಇದೇ ಥರ ಆದರೂ ಹೋದ ಸರಿ ವೋಟರ್ ID ಏನಿದೆ ಅದನ್ನೆಲ್ಲ ಬ್ಲ್ಯಾಕ್ ವೋಟರ್ ID ಇದೆ ಅದನ್ನೆಲ್ಲ ಚೇಂಜಸ್ ಮಾಡಬೇಕು, ಅದನ್ನ ಕಲರಿಗೆ ತಗೋಬರ್ಬೇಕು ಅಂತ ಗೌರ್ಮೆಂಟಿಂದ ಒಂದು ಆದೇಶ ಬಂದಿತ್ತು. ಅದನ್ನು ಹೇಳಿ ಸುಮಾರು ಒಂದು 5-7 ಕ್ಯಾಂಪ್ಗಳಲ್ಲಿ ಬರೀ ವೋಟರ್ ID ಮಾಡಿಸ್ಕೊಂಡ್ರು. ನಾವು ಹೇಳಿ ಹೇಳಿ ಓ ಈ ಥರ ಇದೆ, ಆಧಾರ್ ಕಾರ್ಡು ವೋಟರ್ ID ಜೋಡಣೆ ಆಗಬೇಕು, ಇಲ್ಲಾಂದರೆ ನಮಗೆ ಮುಂದೆ ಬ್ಯಾಂಕ್ ಪಾಸ್ಬುಕ್ಗಳಲ್ಲಿ ಸಾಲ ಸಿಗಲ್ಲ, ಅದನ್ನೆಲ್ಲ ಅವ್ರ ಮನಕ್ಕೆ ಅವಾಗ ಹೋಗ್ತಾ ಇರುತ್ತೆ. ಎಲ್ಲ ಜೋಡಣೆ ಆಗಿದ್ರೆ ಈಗ ನಾವು ಏನೇ ಆದರೂ ಮುಂದೆ ಗೌರ್ಮೆಂಟಿಂದ ಸಾಲ ಸೌಲಭ್ಯಗಳಾಗಿರ್ಬೋದು, ಮತ್ತು ಮನೆ ಇನ್ನೂ ಈ ಥರ ಸೇವೆಗಳನ್ನ ನಾವು ಪಡ್ಕೋಬೇಕು ಅಂದರೆ ಇದೆಲ್ಲ ಕರೆಕ್ಟಾಗಿರಬೇಕು ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮ ಹತ್ರ ಬಂದು ನಾವು ಏನು ಹೇಳ್ತೀವೋ ಅದನ್ನು ಹಾಕಿಸ್ತಾರೆ ಅವರು.
1: ಈ ಎಲ್ಲ ರೀತಿಯ ಸೇವಾ ಸೌಲಭ್ಯಗಳನ್ನು ಪ್ರಮುಖವಾಗಿ ಆದಿವಾಸಿ ಹಾಡಿಗಳಲ್ಲೇ ಆಗಿರ್ಬೋದು, ಮತ್ತು ಕೇಂದ್ರಕ್ಕೆ ಕರೆಸಿ ಅರ್ಜಿಗಳನ್ನ ಹಾಕೋದ್ರ ಜೊತೆಗೆ ಆದಿವಾಸಿಗಳನ್ನು ಬಿಟ್ಟು ಇತರೆ ಸಮುದಾಯದ ಸಾರ್ವಜನಿಕರು ಈ ಯೋಜನೆಗಳ ಮುಖಾಂತರ ಅರ್ಜಿ ಹಾಕೋದನ್ನ ಸೌಲಭ್ಯವನ್ನು ಯಾವ ರೀತಿ ಪಡ್ಕೋತಾ ಇದ್ದಾರೆ?
0: ಆದಿವಾಸಿ ಜನಾಂಗದವ್ರನ್ನ ಬಿಟ್ಟು ನಮ್ಮ ಕೆಂಚನಳ್ಳಿ VRLC ಏನೇನು ಟ್ರೈನಿಂಗ್ ನಡೀತಾ ಇದೆ, ಎಲ್ಲರಿಗೂ ಕೂಡ ಅಪ್ಲಿಕೇಶನ್ಗಳನ್ನ ಯಾವ ಥರ ಆಗ್ತಾ ಇದ್ದೀವಿ ಅಂತಂದರೆ, ಇವಾಗ GDA ಟ್ರೈನಿಂಗ್ ನಡೀತಾ ಇದೆ, PTYB ಟ್ರೈನಿಂಗ್ ನಡೀತಾ ಇದೆ, ಮತ್ತು ಸ್ಪೋಕನ್ ಇಂಗ್ಲೀಷ್ ಟ್ರೈನಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಈ ಥರ ಟ್ರೈನಿಂಗ್ಗಳಿಗೆ ಅವರು ಉದ್ಯೋಗವನ್ನು ನಾವು ಪಡ್ಕೋಬೇಕು ಅಂತ ಟ್ರೈನಿಂಗ್ಗೆ ಬರ್ತಿರ್ತಾರೆ. ಅವ್ರಿಗೆ ಪಾನ್ ಕಾರ್ಡ್ ಇರಲ್ಲ, 18 ಇಯರ್ಸ್ ಆಗಿರುತ್ತೆ, ಅವ್ರಿಗೆ ವೋಟರ್ ID ಇರಲ್ಲ. ಇಂಥದ್ರಲ್ಲಿ ಏನು ಮಾಡ್ತೀವಿ, ನಮ್ಮ ಟ್ರೈನಿಂಗ್ ನಡೀತಿರೋ ಜಾಗದಲ್ಲೇ ಎಲೆಕ್ಟ್ರಿಷಿಯನ್ನು ಮತ್ತು ಪ್ಲಮ್ಮಿಂಗ್ ಟ್ರೈನಿಂಗ್ ಇರ್ಬೋದು, ಇವ್ರಿಗೆಲ್ಲ ಏನು ಮಾಡ್ತೀವಿ ಅಂದರೆ ಅಲ್ಲೇ ಕೂಡ ಕ್ಯಾಂಪ್ ಮಾಡ್ತೀವಿ. ಮುಂಚೆನೇ ಒಂದು ದಿವಸ ಹೇಳಿರ್ತೀವಿ ಈ ಥರ ಡಾಕ್ಯುಮೆಂಟ್ಸ್ ಕ್ಯಾಂಪ್ ಇರುತ್ತೆ, ನಿಮಗೆ ಈ ಥರ ಡಾಕ್ಯುಮೆಂಟ್ಸ್ನ ನೀವು ಒದಗಿಸ್ಕೋಬೋದು ಅಂತಂದ್ಬಿಟ್ಟು. ಅವ್ರು ಇನ್ಕೇಸ್ ತಗೊಬಂದಿಲ್ಲ ಅನ್ನೋ ಪಕ್ಷದಲ್ಲೂ ಕೂಡ ಫೋನಲ್ಲಿ ಅವರ ಮನೆಯಿಂದ ಕಳ್ಸ್ಕೊಂಡ್ರೆ ಅದನ್ನೇ ನಾವು ಸ್ಕ್ಯಾನ್ ಮಾಡಿ ಅವ್ರಿಗೆ ಅಪ್ಲೋಡ್ ಮಾಡಿ ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಸುಮಾರು ಜನಕ್ಕೆ ಅಪ್ಲಿಕೇಶನ್ ಹಾಕ್ಸಿದ್ದೀವಿ, ಅದು ಕೂಡ ಅವ್ರಿಗೆ ಹೋಗಿದೆ ಮನೆಗೇನೆ. ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತಾ ಇದ್ದೀವಿ. ಅದು ಬಿಟ್ಟರೆ ಅಗ್ರಿಕಲ್ಚರ್ ಟ್ರೈನಿಂಗ್ ಅಂತ ಬಂದರೆ ಅದು 3 ಡೇಸ್ ಟ್ರೈನಿಂಗ್ ಇರುತ್ತೆ ಅಲ್ಲ, ಸೊ ಅವ್ರಿಗೆ ಕ್ಯಾಂಪ್ ಆಧಾರಿತವಾಗಿ ಏನು ಅಪ್ಲಿಕೇಶನ್ಗಳನ್ನ ಆಗೋದಕ್ಕೆ ಟೈಮ್ ಸಾಲೋದಿಲ್ಲ. ಅದರಿಂದ ಏನು ಮಾಡ್ತೀವಿ ಅಂತಂದರೆ, ಇವಾಗ ಹೊಸ್ದಾಗಿ ಏನು ಮಾಡ್ತಿದ್ದೀವಿ ಅಂದರೆ PMEGP ಮತ್ತು ಮುದ್ರಾ NLM ಲೋನ್ಸ್ ಇದೆ, ಅದನ್ನು ಫೋಕಸ್ ಮಾಡಿ ನಮ್ಮ ಪ್ಲೇಸ್ಮೆಂಟ್ ಟೀಮ್ ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅವರು ಟ್ರೈನಿಂಗ್ ಆದಮೇಲೆ ಅವರು ಕುರಿ ಕೋಳಿ ಹಸು ಎಲ್ಲ ಸಾಕ್ತಾ ಇದ್ದಾರಾ ಏನು ಎತ್ತಲ ಅಂತಂದ್ಬಿಟ್ಟು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಆ ಫಾಲೋ ಅಪ್ ಮಾಡಿದ್ರಲ್ಲಿ ನಮಗೆ ಇನ್ನೂ ಸಾಕಬೇಕು ಅಂತ ಇಂಟ್ರೆಸ್ಟ್ ಇರೋರು ಸುಮಾರು ಜನ ಇರ್ತಾರೆ. ಸರ್ ಇನ್ನೂ ಜಾಸ್ತಿ ಮಾಡಬೇಕು ನಮಗೆ, ಆದರೆ ನಮಗೆ ಯಾವ ಥರ ಲೋನ್ ಪಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆಲ್ಲ PMEGP ಮುದ್ರಾದಲ್ಲಿ NLM ಅಲ್ಲಿ 3 ಸೆಲೆಕ್ಟ್ ಮಾಡಿ ಅವರು ಯಾವುದಕ್ಕೆ ಅರ್ಹರು ಅನ್ನೋದನ್ನ ನೋಡಿ ಅದಕ್ಕೆ ಅವರಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇರ್ತೀವಿ.
1: ಬಹಳ ಸಂತೋಷ ಮೇಡಮ್, ಸಾಕಷ್ಟು ವಿಚಾರಗಳನ್ನ ತಮ್ಮ ಕೇಂದ್ರದಲ್ಲಿ ಸಿಗ್ತಂತ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳನ್ನ ಅರ್ಜಿ ಸಲ್ಲಿಸೋದು ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದ್ರೆ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು, ಈ ಸೇವೆಯ ಕುರಿತು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ನಾವು ಕ್ಯಾಂಪ್ ಮತ್ತು ಏನೇನು ಅಪ್ಲಿಕೇಶನ್ ಹಾಕ್ಸ್ತಿದ್ದೀವಿ ಅದು ಟ್ರೈಬಲ್ಗೆ ಮತ್ತು ನಮ್ಮ ಟ್ರೈನಿಂಗ್ ಏನು ಪಡ್ಕೋತಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲದೆ ಹೊರಗಡೆ ಇರೋರಿಗೂ ನಾವು ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದೀವಿ. ಇನ್ಕೇಸ್ ಏನಾದರೂ ಕೇಳ್ತಾ ಇರೋರು ಯಾರಾದರೂ ನಾವು ಕೂಡ ಅಪ್ಲಿಕೇಶನ್ಗಳನ್ನ ಈ ಥರ ಹಾಕಿಸ್ಕೊಂಡು ಅಕ್ಕಪಕ್ಕದವ್ರು ಊರವ್ರು ಇರ್ಬೋದು, ಸರ್ ನಮ್ಮ ಸರ್ಗೂರು ಅವ್ರು ಇರ್ಬೋದು, ಹೊರಗಡೆ ಜಾಸ್ತಿ ಅಂತ ದುಡ್ಡು ಕೊಡೋಕ್ಕೆ ಆಗದೇದವರು ಇರ್ಬೋದು, ಅಂಥವರೆಲ್ಲ ಈ ಥರ ಸರ್ವಿಸಸ್ ನಮಗೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಂಚನಹಳ್ಳಿನ ಬಂದು ಕಾಲ್ ಮಾಡಿದ್ರು ಕೂಡ

0: ಅಪ್ಲಿಕೇಶನ್ಗಳನ್ನ ಹಾಕೊಡ್ತೀವಿ, ಅಲ್ಲಿಗೆ ಬಂದರೂ ಕೂಡ ನಾವು ಅಪ್ಲಿಕೇಶನ್ಗಳನ್ನ ಹಾಕೊಡ್ತೀವಿ. ಬರೀ ಅಪ್ಲಿಕೇಶನ್ಗಳನ್ನ ಹಾಕೋದಿಲ್ಲದೆ ನಿಮಗೆ ಆ ಡಾಕ್ಯುಮೆಂಟ್ಸ್ನ ತಲುಪಿಸೋ ಜವಾಬ್ದಾರಿನೂ ಕೂಡ ಮಾಡ್ತೀವಿ. ಅದಾದ್ಮೇಲೆ ನಮಗೂ PMEGP ಮುದ್ರಾ NLM ಇದರಲ್ಲಿ ಲೋನ್ ತೊಗೊಂಡು ನಾವು ಕೂಡ ಮ್ಯಾನುಫ್ಯಾಕ್ಚರಿಂಗು ಮತ್ತು ಸರ್ವಿಸ್ ಇಂಡಸ್ಟ್ರಿಗಳನ್ನ ಮಾಡಬೇಕು ಅನ್ನೋರು ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಖಂಡಿತವಾಗ್ಲೂ ನಿಮಗೂ ಅಪ್ಲಿಕೇಶನ್ ಹಾಕೊಡ್ತೀವಿ. ನಿಮಗೂ ಮುಂದಿನ ಪ್ರೋಸೆಸ್ ಏನಿರುತ್ತೆ ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ಏನೋ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂಗಸಂಸ್ಥೆ ಇದ್ದಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿ ಮುಖಾಂತರ ಜರುಗ್ತಿರುವಂತಹ ವಿವಿಧ ರೀತಿಯ ಸಾಮಾಜಿಕ ಸವಲತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಬಂದಂತಹ ವಿವಿಧ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳ ಆನ್ಲೈನ್ ಸೇವೆಗಳಾಗಿರ್ಬೋದು, ಹಾಗೆಯೇ ಪ್ರಮುಖವಾಗಿ ಯಾವ್ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಹಾಕಲಾಗ್ತಾ ಇದೆ, ಅದಕ್ಕೆ ಏನೆಲ್ಲ ದಾಖಲಾತಿಗಳು ಅಗತ್ಯ ಇದೆ ಅನ್ನೋದು ಕುರಿತಾಗಿರ್ಬೋದು, ಮತ್ತು ಕ್ಯಾಂಪ್ ಆಧಾರಿತವಾಗಿ ಮತ್ತು ಕೇಂದ್ರದಲ್ಲಿ ಏನೆಲ್ಲ ಚಟುವಟಿಕೆಗಳು ಜರುಗ್ತಾ ಇದೆ, ಮತ್ತು ಅರ್ಜಿಯನ್ನು ಹಾಕುವ ನಿಟ್ಟಿನಲ್ಲಿ ಸಮುದಾಯದ ಭಾಗವಹಿಸುವಿಕೆ, ಅದರಲ್ಲಿ ವಿಶೇಷವಾಗಿ ಆದಿವಾಸಿಗಳ ಭಾಗವಹಿಸುವಿಕೆ ಆಗಿರ್ಬೋದು, ಅರ್ಜಿಯನ್ನು ಹಾಕಿದ ನಂತರ ಅವರಿಗೆ ಸೌಲಭ್ಯ ತಲುಪುವ ನಿಟ್ಟಿನಲ್ಲಿ ನಿರಂತರವಾಗಿ ಅದನ್ನು ಫಾಲೋಅಪ್ ಮಾಡೋ ಮುಖಾಂತರ ಅವರಿಗೆ ಯಾವ ರೀತಿ ಎಲ್ಲ ಸೇವೆಯನ್ನು ಕಡಿಮೆ ದರದಲ್ಲಿ ಅವರಿಗೆ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ತುಂಬ ಉಪಯುಕ್ತ ಮಾಹಿತಿನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಲಭ್ಯವಿರುವ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದಂಥವರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತದಂಥ ಶ್ರೀಮತಿ ಜಯಶ್ರೀ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುವರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ VRLCಯಲ್ಲಿನ ವಿವಿಧ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
2: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
1: बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
4: 12 సంవత్సరాల విశ్వాసం, అభివృద్ధి, ప్రజా సంక్షేమం.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 46ರ ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
6: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
7: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
6: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
7: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
6: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
7: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.

0: ಸುದ್ದಿ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಆಗುಂಬೆಯಸ್ತಮಯ
2: ಆಗುಂಬೆ ಅಸ್ತಮಯ
1: ದ್ರೋಣ ಪರ್ವತದುದಯ
2: ದ್ರೋಣ ಪರ್ವತದುದಯ
1: ತ್ಯಾಗರಾಜನ ಗಾನ
2: ತ್ಯಾಗರಾಜನ ಗಾನ
1: ವಾಲ್ಮೀಕಿ ಕವನ
2: ವಾಲ್ಮೀಕಿ ಕವನ
1: ಆಗಿಸವೆ ತಾವು ಇವು
2: ಆಗಿಸವೆ ತಾವು ಇವು
1: ಎಂ ಅಂತರಂಗದಿ ಸತ್ಯ
2: ಎಂ ಅಂತರಂಗದಿ ಸತ್ಯ
1: ಯೋಗ ಪುಲಕಾಂಕುರವ ಮಂಕುತಿಮ್ಮ
2: ಯೋಗ ಪುಲಕಾಂಕುರವ ಮಂಕುತಿಮ್ಮ.
1: ಸೊ ಅನುಭವಗಳು ನಾವು ನೋಡುವಂಥ ದೃಷ್ಟಿಯಿಂದ, ನಾವು ನೋಡುವಂಥ ವಸ್ತುಗಳಿಂದ, ನಾವು ಕೇಳೋಂಥ ವಿಚಾರಗಳಿಂದ ನಮ್ಮಲ್ಲಿ ಪ್ರೇರಿತವಾಗುತ್ತೆ, ಸ್ಫುರಿಸುತ್ತವೆ. ಹೊರಗಿನಿಂದ ನಾವೇನು ನೋಡ್ತೀವೋ ಅದು ಕೇವಲ ನೋಟವಾಗಿ ನಿಲ್ಲಲ್ಲ, ನಮ್ಮ ಮನಸ್ಸಿನಲ್ಲಿ ಕೆಲವು ಅಲೆಗಳನ್ನು ಅದು ತಾನಾಗಿಯೇ ಸ್ಫುರಿಸುತ್ತೆ. ಕೆಲವುದನ್ನು ನೋಡಿದಾಗ ನಮ್ಗೆ ಭಾಳ ಸಂತೋಷ ಆಗುತ್ತೆ ಅಲ್ವಾ? ಅಂತಹ ನಮಗೆ ಸಂತೋಷ ಕೊಡುವಂಥ ವಿಚಾರಗಳಲ್ಲಿ ಕೆಲವನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಆಗುಂಬೆ, ನಾವು ಇದನ್ನು ಭಾಳ ಪ್ರಸಿದ್ಧವಾದಂಥ ಜಾಗ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬರುವಂಥ ಜಾಗ ಯಾವುದು ಅಂತಂದರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗಿಂದಲೂ ಅದಕ್ಕೊಂದು ಪ್ರಶ್ನೆಗೆ ಆ ಪ್ರಶ್ನೆಗೆ ಒಂದು ಉತ್ತರ ಬರೀತಾ ಬರ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ. ಪಶ್ಚಿಮ ಘಟ್ಟದಲ್ಲಿರುವಂತಹ ಈ ಆಗುಂಬೆಗೆ ಇನ್ನೊಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಿರುವಂಥ ಅಂಶ ಅಂತಂದರೆ, ಅಲ್ಲಿ ಸೂರ್ಯಾಸ್ತಮಯದ ಸಂದರ್ಭದಲ್ಲಿ ಸೂರ್ಯ ಕಾಣುವ ರೀತಿ, ಅದ್ಭುತವಾಗಿ ಕಾಣುವಂಥ ರೀತಿ, ಅದು ಎಲ್ಲರನ್ನೂ ವಿಸ್ಮಯಗೊಳಿಸುವಂಥ ಒಂದು ದೃಶ್ಯ. ಅದರಲ್ಲಿ ನಮ್ಮಲ್ಲಿ ಎಷ್ಟು ಜನ ನಾವು ನೋಡಿದೀವೋ ಗೊತ್ತಿಲ್ಲ. ನಾನು ಚಿಕ್ಕವನಾಗಿದ್ದಾಗ ಆಗುಂಬೆಗೆ ಹೋಗಿ ಅಲ್ಲಿ ಸೂರ್ಯಾಸ್ತವನ್ನು ನೋಡುವಂಥ ಅದೃಷ್ಟ ನನಗೆ ಸಿಕ್ಕಿತ್ತು. ಅದು ಅಲ್ಲಿ ಹೋದವ್ರಿಗೆಲ್ಲ ಅದು ಕಾಣಿಸುತ್ತೆ ಅಂತ ಕೂಡ ನಾವು ಹೇಳೋದಕ್ಕಾಗಲ್ಲ, ಯಾಕೆಂದರೆ ಅಕಸ್ಮಾತ್ ನಾವು ಹೋದಂಥ ದಿವಸ ಅಲ್ಲಿ ಮೋಡ ಆವರಿಸ್ಬಿಟ್ಟಿತ್ತು ಅಂತಂದರೆ, ನಾವು ಕಷ್ಟಪಟ್ಟು ಆಗುಂಬೆಗೆ ಹೋಗಿ ಅಲ್ಲಿ ಚೆನ್ನಾಗಿರೋ ಜಾಗದಲ್ಲಿ ಕೂತರೂ ಕೂಡ ಅಸ್ತಮಯ ನಮಗೆ ಸರಿಯಾಗಿ ಕಾಣಿಸಲ್ಲ. ನಾವೇನು ಅನ್ಕೋತೀವಿ ಬೇರೆ ಕಡೆ ಎಲ್ಲ ಹೆಂಗೆ ಕಾಣಿಸುತ್ತೆ, ಸೂರ್ಯ ಗುಂಡಗಿರ್ತಾನೆ ಕೆಳಗಡೆಗೆ ಇಳಿತಾ ಹೋಗುತ್ತೆ, ಸುತ್ತಮುತ್ತ ಇರುವಂಥ ಆಕಾಶದ ಏನು ನಾವು ಭಾಗ ನೋಡ್ತೀವಿ ಅದರಲ್ಲೆಲ್ಲ ಬಣ್ಣ ಬದಲಾಗುತ್ತೆ, ಕಡೆಗೆ ಇಳಿತಾ ಇಳಿತಾ ಸೂರ್ಯ ಇಳಿದು ಹೋಗ್ತಾನೆ. ಆಗುಂಬೆಯ ಒಂದು ವೈಶಿಷ್ಟ್ಯ ಏನಂದರೆ, ಅಲ್ಲಿ ಕೆಳಗೆ ಇಳಿತಾ ಇಳಿತಾ ಇಳಿತಾ ಆ ಸೂರ್ಯನ ಆಕಾರ ಬದಲಾಗ್ತಾ ಹೋಗುತ್ತೆ. ಗುಂಡಗಿದ್ದಂಥ ಆಕಾರ ಒಂದು ಸ್ವಲ್ಪ ಗೋಲ, ಒಂದು ಸ್ವಲ್ಪ ಮೊಟ್ಟೆ ಥರ ಆಗುತ್ತೆ, ಒಂದು ರೀತಿಯ ಕುಂಭ, ಒಂದು ಮಡಕೆ ರೀತಿಯಾಗುತ್ತೆ. ಸೊ ಹೀಗೆ ಏನೇನೋ ರೀತಿಯ ವಿಚಿತ್ರಗಳು ನಮಗಲ್ಲಿ ಗೋಚರವಾಗುತ್ತೆ. ಅದು ನೋಡ್ತಾ ನೋಡ್ತಾನೆ ನಮಗೆ ಆಚೆ ಈಚೆ ಏನಿದೆ ಅನ್ನೋದ್ರ ಕಡೆ ಸಂಪೂರ್ಣ ಗಮನ ಹೊರಟೋಯ್ತು. ಅಬ್ಬಾ, ಎಂಥ ಸುಂದರವಾದಂಥ ದೃಶ್ಯ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಸೂರ್ಯನ ಈ ಬಿಂಬ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಾನಿದ್ದೀನಿ ಸೂರ್ಯ ಇದ್ದಾನೆ ಅಷ್ಟೇ, ಬೇರೆ ಇನ್ಯಾವುದಿಲ್ಲ ಅನ್ನೋಂಥ ಒಂದು ತಾದಾತ್ಮ್ಯ, ಅದು ಮತ್ತೆ ನಾನು ಬೇರೆ ಏನೂ ಇಲ್ಲ ಅನ್ನೋಂಥ ಯೋಗ. ಯೋಗ ಅಂದರೆ ಸೇರೋವಂಥದ್ದು. ಸೊ ನಾನಿದ್ದೀನಿ, ಆ ವಸ್ತು ಒಂದಿದೆ, ಬೇರೆ ಏನೂ ಇಲ್ಲ, ನಾನು ಆ ವಸ್ತು ಒಂದೇ ಆಗಿಬಿಟ್ವಿ ಅನ್ನೋಂಥ ಒಂದು ಭಾವ, ಅದನ್ನು ನೋಡ್ತಾ ನೋಡ್ತಾ ನಮ್ಮ ಮನಸ್ಸಿನಲ್ಲಿ ಸ್ಫುರಿಸೋದಕ್ಕೆ ಸಾಧ್ಯ. ಹಾಗೆ ದ್ರೋಣ ಪರ್ವತದಲ್ಲಿ ಕೂತು ನಾವು ಸೂರ್ಯನ ಉದಯವನ್ನು ನೋಡಬೇಕಂತೆ. ಇಲ್ಲಿ ಆಗುಂಬೆಯ ಅಸ್ತಮಯ ಹೇಗೆ ಅದ್ಭುತವಾಗಿ ನಮಗೆ ಕಾಣಿಸುತ್ತೋ, ದ್ರೋಣ ಪರ್ವತದಲ್ಲಿ ಉದಯ, ಸೂರ್ಯನ ಉದಯ ಅದೇ ರೀತಿಯಲ್ಲಿ ಕಾಣಿಸುತ್ತಂತೆ. ಇದು ನೋಟದಿಂದ ನಮಗೆ ಆ ಯೋಗವನ್ನು, ಅಂದರೆ ಒಂದಕ್ಕೊಂದು ಬೆಸೆಯುವಿಕೆಯನ್ನು, ನನ್ನ ಮತ್ತು ಪರಮಾತ್ಮನ, ನನ್ನ ಮತ್ತು ಪರತತ್ವದ ಬೆಸೆಯುವಿಕೆಯನ್ನು ನೋಟದಿಂದ ಇವೆರಡು ನಮಗೆ ಸಾಧ್ಯ ಮಾಡುತ್ತೆ ಅಂದರೆ, ಬರೀ ನೋಟದಿಂದಲೇ ನಾವು ಅದು ಮಾಡಬೇಕು ಅಂತ ಇಲ್ಲ, ಬೇರೆ ರೀತಿಯ ರಸಾನುಭವಗಳಿಂದಲೂ ಕೂಡ ನಮ್ಮ ಆ ಒಂದು ಯೋಗ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ? ಇಲ್ಲಿ ಉದಾಹರಣೆ ಕೊಡುವಂಥದ್ದು ಡಿ ವಿ ಜಿ ಅವರು, ತ್ಯಾಗರಾಜನ ಗಾನ, ಒಂದು ಅದ್ಭುತವಾದಂಥ ಹಾಡು, ಬೇರೇನಿಲ್ಲ ಕೇವಲ ಒಂದು ಹಾಡು.

0: ಹಾಡು ಅಂತ ನಾವು ಅನ್ಕೋತೀವಿ ಕೆಲವು ಸರ್ತಿ. ಆದರೆ ಸುಶ್ರಾವ್ಯವಾಗಿ ಹಾಡಿರೋಂಥ, ಭಾವಪೂರ್ಣವಾಗಿ ಹಾಡಿರೋಂಥ, ಅರ್ಥಪೂರ್ಣವಾದಂಥ ಒಂದು ಹಾಡು ನಮ್ಮನ್ನು ಬೇರೆ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಆ ಅನುಭವ ನಮಗೆಲ್ರಿಗೂ ಎಷ್ಟೋ ಸರ್ತಿ ಆಗಿರುತ್ತೆ. ಹಳೆಯ ಚಲನಚಿತ್ರ ಗೀತೆ ಇರಬಹುದು, ಅಥವಾ ಯಾವುದೋ ಒಂದು ಅದ್ಭುತವಾದಂಥ ಭಾವಗೀತೆ ಇರಬಹುದು, ಸ್ತೋತ್ರವೇ ಆಗಿರಬೇಕು ಅಂತಲ್ಲ, ದೇವರನ್ನು ಕುರಿತಾದದ್ದೇ ಆಗಿರಬೇಕು ಅಂತ ಕೂಡ ಇಲ್ಲ. ಎಷ್ಟೋ ಸರ್ತಿ ಅದರಲ್ಲಿ ಮಾತು ಇರಬೇಕು ಅಂತ ಕೂಡ ಇಲ್ಲ, ಅದು ಕೇವಲ ಒಂದು ಒಂದು ವೀಣೆ, ಒಂದು ವೈಲಿನ್, ಒಂದು ವೇಣುನಾದ ಅಷ್ಟೇ ಸಾಕು. ಅದರ ಲಿರಿಕ್ಸ್, ಅದರಲ್ಲಿರುವಂಥ ಪದಗಳು ಏನು ಅಂತ ಕೂಡ ನಮಗೆ ಗೊತ್ತಾಗಬೇಕಾಗಿಲ್ಲ. ಆದರೆ ಆ ಸಂಗೀತದ ಒಂದು ಭಾವ ಏನಿದೆಯೋ ಅದು ನಮ್ಮ ಮನಸ್ಸಿನಲ್ಲಿ ಅನುಭವವನ್ನು ಉಂಟು ಮಾಡ್ತೇವೆ. ಆ ಅನುಭವ ನಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ. ಸೊ ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ ನಾವು ಆ ತಾದಾತ್ಮ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಷ್ಟೇನಾ ಅಂದರೆ ಏನಿಲ್ಲ, ನಾನು ನೋಡೋದು ಇಲ್ಲ, ಕೇಳೋದಕ್ಕೂ ಅದ್ಭುತವಾದಂಥದ್ದೇನಿಲ್ಲ, ಅಂದರೆ ಏನೋ ಒಂದು ಓದ್ತಾ ಇದ್ದೀನಿ ಅಂತಂದಾಗ, ಒಬ್ಬ ಅದ್ಭುತವಾದಂಥ ಕವಿಯ ಒಂದು ರಚನೆ, ಆ ರಚನೆಯನ್ನು ಓದ್ತಾ ಓದ್ತಾ ನಾನು ಬೇರೊಂದು ಲೋಕಕ್ಕೆ ಹೊರಟೋಗ್ತೀನಿ. ಹಾಗೆ ಇಲ್ಲಿ ಡಿ ವಿ ಜಿಯವ್ರು ಕೊಡೋ ಒಂದು ಉದಾಹರಣೆ ವಾಲ್ಮೀಕಿದು. ವಾಲ್ಮೀಕಿಯ ರಾಮಾಯಣ, ವಾಲ್ಮೀಕಿ ಆದಿಕವಿ, ರಾಮಾಯಣ ಆದಿಕಾವ್ಯ ಅಂತ ನಾವು ನಂಬ್ಕೊಂಡಿದ್ದೀವಿ. ಸೊ ಅಲ್ಲಿ ರಾಮಾಯಣದ ಒಂದೊಂದು ಹಂತದಲ್ಲೂ ಕೂಡ ಕವಿ ಕೊಡೋಂಥ ವರ್ಣನೆ ಏನಿದೆ, ಆ ವರ್ಣನೆಯನ್ನು ಓದ್ತಾ ಓದ್ತಾ ನಮಗನ್ಸುತ್ತೆ ನಾನು ಅಲ್ಲೇ ಇದ್ದೀನೇನೋ ಅಂತ. ಸುಂದರಕಾಂಡದಲ್ಲಿ ಹನುಮಂತ ಹೇಗೆ ಲಂಕೆಗೆ ಹೋದ, ಲಂಕೆಯಲ್ಲಿ ಏನೆಲ್ಲ ಮಾಡ್ದ ಅನ್ನೋದನ್ನು ಕವಿ ವರ್ಣಿಸ್ತಾರೆ. ಆ ವರ್ಣನೆಯನ್ನು ನಾವು ಓದ್ತಾ ಓದ್ತಾ ನಾನೂ ಕೂಡ ಹನುಮಂತನಲ್ಲಿ ನೋಡ್ತಾ ಇದ್ದೀನೇನೋ ಅನ್ನೋಂಥ ಅನುಭವ ನನ್ನ ಮನಸ್ಸಿನಲ್ಲಿ ಸ್ಫುರಿಸೋದಕ್ಕೆ ಸಾಧ್ಯ. ಹಾಗೆ ಇತ್ತೀಚಿನ ಕವಿಗಳದ್ದು ಕೂಡ ನಾವು ನೋಡಿದಾಗ ಆ ಥರದ ಒಂದು ಹೃದಯಂಗಮವಾದಂಥ ವರ್ಣನೆ ನಾವು ಓದಿದಾಗ, ಆ ಕವಿ ಏನನ್ನು ಅನುಭವಿಸಿ ಅದನ್ನು ಬರೆದ್ರೋ ಆ ಅನುಭವವನ್ನು ನಾವೂ ಕೂಡ ಆ ಕ್ಷಣದಲ್ಲಿ ಪಡ್ಕೊಳ್ತಾ ಇರ್ತೀವಿ. ಸೊ ನಾನು ಕೇವಲ ಪುಸ್ತಕ ಇಟ್ಕೊಂಡು ಓದ್ತಾ ಇರೋಂಥ ವ್ಯಕ್ತಿ ಆಗಿಲ್ಲ, ಈಗ ಆ ವರ್ಣನೆಯಲ್ಲಿರೋಂಥ ಕಥೆಯ ಒಂದು ಭಾಗವಾಗಿ ಹೋಗಿದ್ದೀನಿ. ಸೊ ನಾನು ಬೇರೆ ಅನ್ನೋಂಥ ಭಾವ ಕರಗೋಯ್ತು, ನಾನು ಆ ಒಂದು ಪರಿಸ್ಥಿತಿಯಲ್ಲಿ ಒಂದಾಗ್ಬಿಟ್ಟಿದ್ದೀನಿ. ಸೊ ಹಾಗೆ ನಾನು ಇನ್ನೊಂದರ ಜೊತೆ ಒಂದಾಗುವಂಥದ್ದು ಯೋಗ, ಸೇರ್ಕೊಳ್ಳೋವಂಥದ್ದು ಒಂದರ ಜೊತೆ ಒಂದು ಸೇರ್ಕೊಳ್ಳೋವಂಥದ್ದು ಯೋಗ. ಸೊ ಆ ರೀತಿಯ ಯೋಗದ ಪುಲಕ, ಆ ಒಂದು ಸಂತೋಷ ಚಿಗುರೋದಕ್ಕೆ, ಅಂಕುರವಾಗೋದಕ್ಕೆ ಸಾಧ್ಯವಲ್ವಾ? ಆ ರೀತಿಯ ಒಂದು ಸಾಕ್ಷಾತ್ಕಾರ ನಮ್ಮಲ್ಲಿ ನಾವು ಮಾಡಿಕೊಂಡ್ರೆ ಅದೇ ಪರಮ ತತ್ವ, ಅದೇ ಪರಮ ಸತ್ವ. ಸೊ ಆ ಒಂದು ತಾದಾತ್ಮ್ಯತೆಯನ್ನು ಅನುಭವಗಳ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಕಂಡ್ಕೋಬೇಕಾದಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಕಣ್ಣು ಆಗುಂಬೆಯ ಅಸ್ತಮಯವನ್ನು ನೋಡ್ತಾ ಇದೆ. ಸೊ ಅದನ್ನು ಬರೀ ನೋಡ್ತಾ ಇದೆ ಅಂತಂದರೆ ವರ್ಣನೆ ಮಾಡೋದಕ್ಕೆ, ಓ ಸೂರ್ಯ ಗುಂಡಗಿದ್ದಾನೆ, ಸೂರ್ಯ ಕೆಳಗೆ ಹೋದ, ಇಷ್ಟು ಡಿಗ್ರಿ ಕೆಳಗೆ ಹೋದ, ಇಷ್ಟು ವ್ಯಾಸದ ವೃತ್ತ, ಸೂರ್ಯ ಇಷ್ಟು ಅಗಲ ಇದ್ದಾನೆ, ಅದ್ರ ಸುತ್ತೂರು ಈ ಕಲರ್ ಇದೆ. ನಾನು ಮೆಷರ್ ಮಾಡಿ ವರ್ಣನೆ ಮಾಡಿ ಬರಿತಾ ಹೋಗ್ಬೋದು, ಅದರಿಂದ ನನಗೆ ಸತ್ಯದ ಪುಲಕ ಅಂಕುರ ಆಗಲ್ಲ. ಆಗೋಂಥದ್ದು ಯಾವಾಗ, ಅದನ್ನು ಅನುಭವದಲ್ಲಿ ನಾನು ನೋಡಿದಾಗ. ಹಾಗೆಯೇ ವಾಲ್ಮೀಕಿಯ ಕವನವನ್ನು ನಾನು ಕೇವಲ ಕವನವಾಗಿ ಓದಿದರೆ ನನಗೆ ಪ್ರಯೋಜನ ಆಗಲ್ಲ, ಅದನ್ನು ನಾನು ಅನುಭವಿಸಿದಾಗ ಮಾತ್ರ ನನಗೆ ಪ್ರಯೋಜನ. ಗಾನ ಕೇವಲ ಕಿವಿ ಮೇಲೆ ಬೀಳೋಂಥ ಒಂದು ಸದ್ದು ಅಂತ ಮಾತ್ರ ಆದರೆ ಅದರಲ್ಲಿ ನನಗೆ ಸಂತೋಷ ಸಿಕ್ಕಲ್ಲ, ಅದನ್ನು ನಾನು ಅನುಭವಿಸಿದಾಗ ಮಾತ್ರ ನನಗೆ ಸಂತೋಷ. ಸೊ ಹಾಗೆ ಉತ್ತಮವಾದಂಥ ಅನುಭವಗಳು ನಮಗೆ ಪರಮ ಸತ್ಯದ ದೃಷ್ಟಿಯನ್ನು ನಮಗೆ ಕಾಣಿಸಿಕೊಡ್ತವೆ, ಸಾಕ್ಷಾತ್ಕಾರವನ್ನು ನಮಗೆ ಮಾಡಿಸಿಕೊಡ್ತವೆ ಅನ್ನೋದು ನಾವು ಮರಿಬಾರದು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 46 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬೇರೆ ಬೇರೆ ಜನರಿಗೆ ನಿಮ್ಮ ಕುರಿತು ಬೇರೆ ಬೇರೆ ನಿರೀಕ್ಷೆಗಳಿರುತ್ತವೆ. ಈ ನಿರೀಕ್ಷೆಗಳು ಒಂದನ್ನೊಂದು ತುಳಿಯುತ್ತಿರುತ್ತವೆ. ನಿಮ್ಮ ಹೆಂಡತಿಗೆ ನೀವು ಸಂಜೆ 5:30 ಮನೆಗೆ ಬರಬೇಕು ಎಂಬ ನಿರೀಕ್ಷೆ ಇದ್ದರೆ, ನಿಮ್ಮ ಬಾಸ್ಗೆ ನೀವು ರಾತ್ರಿ 7:30 ಆಫೀಸಿನಲ್ಲಿರಬೇಕು ಎಂಬ ನಿರೀಕ್ಷೆ ಇರುತ್ತದೆ. ದಿನದಲ್ಲಿ ಇರುವುದು ಕೇವಲ 24 ಗಂಟೆಗಳಾದರೂ ನೀವು ನಿಮ್ಮ ತಂದೆ ತಾಯಂದಿರ, ನಿಮ್ಮ ಮಕ್ಕಳ, ನಿಮ್ಮ ಬಾಸ್ನ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಸಂಗಾತಿಯ ನಿರೀಕ್ಷೆಗಳನ್ನು ಪೂರೈಸಬೇಕಾದರೆ ನಿಮಗೆ ವಾಸ್ತವದಲ್ಲಿ ದಿನಕ್ಕೆ 60 ಗಂಟೆಗಳು ಬೇಕಾಗುತ್ತವೆ. ಈ ಹೆಚ್ಚುವರಿ ಸಮಯವನ್ನು ನಾನು ಎಲ್ಲಿಂದ ತರಲಿ ಎನ್ನುವುದೇ ಈಗಿರುವ ಪ್ರಶ್ನೆ. ಸದ್ಯದಲ್ಲಿ ನಿಮ್ಮ ಸಾಮರ್ಥ್ಯಗಳಿಗೆ ಮೀರಿದ ನಿರೀಕ್ಷೆಗಳನ್ನು ಜನರು ನಿಮ್ಮ ಮೇಲೆ ಇರಿಸಿಕೊಂಡಿದ್ದಾರೆ. ಅದನ್ನು ಶಪಿಸದಿರಿ. ಜನರು ನಿಮ್ಮಿಂದ ದೊಡ್ಡ ಸಂಗತಿಗಳನ್ನು ನಿರೀಕ್ಷಿಸುತ್ತಿರುವುದು ಒಂದು ಬಹುದೊಡ್ಡ ವರವೇ ಸರಿ. ಜನರು ನಿಮ್ಮನ್ನು ನೋಡಿ, ಹೋ, ಇವನಿಂದ ನಾವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಂಡು ನಿಮ್ಮಿಂದ ಯಾವುದೇ ನಿರೀಕ್ಷೆಗಳನ್ನು ಹೊಂದದೇ ಇದ್ದರೆ ಅದು ನಿಮಗೆ ಒಳ್ಳೆಯದು ಎಂದುಕೊಂಡಿದ್ದರೇನು? ನಿಮ್ಮ ಬಾಸ್ಗೆ ನಿಮ್ಮಿಂದ ಯಾವ ನಿರೀಕ್ಷೆಯೂ ಇರದಿದ್ದರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ. ಅವರೆಲ್ಲರೂ ನಿಮ್ಮಿಂದ ಹಲವಾರು ವಿಷಯಗಳನ್ನು ನಿರೀಕ್ಷಿಸುತ್ತಿದ್ದಾರೆ. ಇದು ನಿಮಗಿರುವ ಮಿತಿಗಳನ್ನು ಮೀರಿ ಹೋಗಲು ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಒಂದು ಸುವರ್ಣಾವಕಾಶ. ಇದರರ್ಥ ನೀವು ಎಲ್ಲರ ನಿರೀಕ್ಷೆಗಳನ್ನು ಪೂರೈಸಲು ಏನಾದರೂ ಅತ್ಯುತ್ತಮವಾದುದನ್ನು ಮಾಡುತ್ತೀರಿ ಎಂದೇ. ಅದೆಂದಿಗೂ ಸಾಧ್ಯವಿಲ್ಲ. ಆದರೆ ಅವರೆಲ್ಲರೂ ಸಹ ನೀಡಬಹುದಾದಕ್ಕಿಂತ ಹೆಚ್ಚಿನದನ್ನು ನಿರಂತರವಾಗಿ ನಿಮ್ಮಿಂದ ನಿರೀಕ್ಷಿಸುತ್ತಿದ್ದರೆ ಅದರರ್ಥ ನಿಮ್ಮ ಜೀವನ ಚೆನ್ನಾಗಿ ನಡೆಯುತ್ತಿದೆ ಎಂದು. ನಿಮ್ಮ ಅಭ್ಯುದಯವನ್ನು ಆನಂದಿಸಿ, ಅದನ್ನು ದೂಷಿಸಬೇಡಿ. ನಿಮ್ಮಿಂದ ಮಾಡಲು ಸಾಧ್ಯವಾಗುವುದನ್ನು ಅತ್ಯುತ್ತಮವಾಗಿ ಮಾಡಿ ಅಷ್ಟೇ. ಇದು ನಿಮ್ಮ ಚಟುವಟಿಕೆಯಲ್ಲಿ ನಿಖರವಾಗಿರುವುದರ ಬಗ್ಗೆಯಲ್ಲ. ಜೀವನದಲ್ಲಿ ನಿಖರತೆ ಎನ್ನುವುದಂತೇನೂ ಇಲ್ಲ. ನಿಖರವಾಗಿ ಆಗುವ ಒಂದೇ ಒಂದು ವಿಷಯವೆಂದರೆ ಅದು ಸಾವು. ನೀವು ನಿಖರತೆಯನ್ನು ಬಯಸಿದರೆ ಅರಿವಿಲ್ಲದಂತೆಯೇ ನೀವು ಸಾವನ್ನು ಹುಡುಕುತ್ತಿರುತ್ತೀರಿ. ಜೀವನದಲ್ಲಿ ನಿಖರತೆಯನ್ನು ಹರಸಬೇಡಿ. ನೀವು ಯಾವುದೇ ನ್ಯೂನತೆಗಳನ್ನು ಹೊಂದಿಲ್ಲದ ಕಾರಣದಿಂದ ಜೀವನವು ಸುಂದರವಾಗುವುದಿಲ್ಲ. ಜೀವನವು ಸುಂದರವಾಗುವುದು ನೀವು ಮಾಡುವ ಎಲ್ಲವನ್ನು ಮನಃಪೂರ್ವಕವಾಗಿ ಮಾಡುತ್ತೀರಿ ಎಂಬ ಕಾರಣಕ್ಕಾಗಿ ಜೀವನವು ಎಂದಿಗೂ ಅತ್ಯುತ್ತಮವಾಗುವುದಿಲ್ಲ. ಏಕೆಂದರೆ ನೀವೀಗ ಎಂಥದ್ದೇ ರೀತಿಯಲ್ಲಾದರೂ ಕಾರ್ಯನಿರ್ವಹಿಸುತ್ತಿಲ್ಲೀರಿ. ಆದರೆ ಅದನ್ನು ನೀವು ಇನ್ನೂ ಸ್ವಲ್ಪ ಉತ್ತಮವಾಗಿ ಮಾಡಬಹುದು ಅಲ್ಲವೇ? ಆದ್ದರಿಂದ ಇಲ್ಲಿ ಅತ್ಯುತ್ತಮ ಎನ್ನುವ ಪ್ರಶ್ನೆ ಇಲ್ಲ. ದೊಡ್ಡ ನಿರೀಕ್ಷೆಗಳಿರುವಾಗ ಮಾತ್ರ ನೀವು ನಿಮ್ಮ ಮಿತಿಗಳನ್ನು ಮೀರಿ ವಿಸ್ತರಿಸಿ ಹೋಗುತ್ತೀರಿ. ನೀವು ವಿಸ್ತರಿಸಿಕೊಳ್ಳಬಹುದು ಎಂದಾದರೆ ನೀವಿನ್ನು ನಿಮ್ಮ ಮಿತಿಯನ್ನು ತಲುಪಿಲ್ಲ ಎಂದರ್ಥ. ಯಾವುದೇ ನಿರೀಕ್ಷೆಗಳು ಇಲ್ಲದೆ ಹೋದರೆ ನೀವು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಎಂದಿಗೂ ಕಂಡುಕೊಳ್ಳುವುದಿಲ್ಲ. ಯಾರ ನಿರೀಕ್ಷೆಗಳು ಇಲ್ಲದೆಯೇ ನಿಮ್ಮನ್ನು ನೀವು ನಿಮ್ಮ ಪರಮಮಿತಿಗೆ ವಿಸ್ತರಿಸಿಕೊಳ್ಳಲು ಸಂಪೂರ್ಣವಾಗಿ ಬೇರೆಯದ್ದ ರೀತಿಯ ಪ್ರಜ್ಞೆ ಮತ್ತು ಜಾಗೃತಿ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ನಿಮ್ಮೊಳಗಿನ ಬೇರೆ ಒಂದು ಅಂಶ ಬೇಕಾಗುತ್ತದೆ. ಸದ್ಯಕ್ಕೆ ನೀವು ಹಾಗಿಲ್ಲ. ಜನರ ನಿರೀಕ್ಷೆಗಳಿಂದ ಮಾತ್ರ ನೀವು ಮುನ್ನಡೆಯುತ್ತಿದ್ದೀರಿ. ಹಾಗಾಗಿ ಅವರು ನಿಮ್ಮಿಂದ ದೊಡ್ಡ ದೊಡ್ಡ ವಿಷಯಗಳನ್ನು ನಿರೀಕ್ಷಿಸಲು ಬಿಡಿ. ನೀವು ಪರಿಸ್ಥಿತಿಗಳನ್ನು ನಿಮ್ಮ ಕೈಲಾದ ಮಟ್ಟಕ್ಕೆ ನಿಭಾಯಿಸಿ. ಕೆಲವೊಂದು ಸಂಗತಿಗಳು ಯಾವಾಗಲೂ ನಿಮ್ಮ ನಿಯಂತ್ರಣದಿಂದ ಹೊರಗಿರುತ್ತವೆ. ನೀವು ಹೆಚ್ಚು ಹೆಚ್ಚು ವಿಷಯಗಳಲ್ಲಿ ತೊಡಗಿಸಿಕೊಂಡಂತೆಲ್ಲ ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ವಿಷಯಗಳು ತಪ್ಪಾಗುತ್ತವೆ. ಆದರೆ ಅದಕ್ಕಿಂತ ಹೆಚ್ಚು ವಿಷಯಗಳು ಸರಿಯಾಗಿ ನಡೆಯುತ್ತವೆ. ಯಾವುದನ್ನಾದರೂ ಪೂರೈಸುವೆನೋ ಇಲ್ಲವೋ ಎಂಬ ಪರಿಭಾಷೆಯಲ್ಲಿ ನೀವು ನಿಮ್ಮ ಜೀವನದ ಗುಣಮಟ್ಟ ಅಥವಾ ನಿಮ್ಮ ಜೀವನದ ಯಶಸ್ಸನ್ನು ಅಳೆಯಬಾರದು. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರೆ ಎನ್ನುವುದರ ಮೇಲೆ ಅದನ್ನು ಅಳೆಯಬೇಕು. ನಿಮ್ಮ ಸಾಮರ್ಥ್ಯ, ಪರಿಸ್ಥಿತಿಗಳು ಮತ್ತು ಇನ್ನಿತರೆ ಸಂಗತಿಗಳು
ಹೇಗೆ ಕೂಡಿ ಬರುತ್ತೇವೆ ಎನ್ನುವುದಕ್ಕೆ

ಅನುಸಾರವಾಗಿ ಏನಾಗಬೇಕೋ ಅದು ಆಗುತ್ತದೆ. ಅದರಲ್ಲಿ ಅನೇಕ ವಿಷಯಗಳು ಒಳಗೊಂಡಿರುತ್ತವೆ. ಆದರೆ ನಿಮ್ಮ ಜೀವನದಲ್ಲಿ ನಿಮಗೇನು ಮುಖ್ಯವೋ ಅದಕ್ಕಾಗಿ ನಿಮ್ಮನ್ನು ನೀವು 100ಕ್ಕೆ 100ರಷ್ಟು ಸಮರ್ಪಿಸಿಕೊಂಡಿದ್ದೀರೆ? ಅದೇ ಪ್ರಶ್ನೆ. ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದನ್ನು ನೀವು ಕೈಗೆತ್ತಿಕೊಂಡಿಲ್ಲ. ನೀವೇನಿದ್ದರೂ ಕೆಲಸಕ್ಕೆ ಹೋಗುತ್ತೀರಿ, ನಿಮ್ಮ ಕುಟುಂಬವನ್ನು ನಿರ್ವಹಿಸುತ್ತೀರಿ. ಇದು ಕೇವಲ ಬದುಕುಳಿಯುವಿಕೆ ಅಷ್ಟೇ, ಅದೇನು ಅಂತಹ ದೊಡ್ಡ ವಿಷಯವಲ್ಲ. ಇದನ್ನು ಮಾಡಲು ವಿಶೇಷವಾದದ್ದೇನು ಬೇಕಿಲ್ಲ. ಆದರೆ ಬಹಳಷ್ಟು ಜನರು ಇದನ್ನು ತಮ್ಮ ಜೀವಿತಾವಧಿಯ ಪ್ರಯಾಸವನ್ನಾಗಿಸಿಕೊಂಡಿದ್ದಾರೆ. ಅವರ ಇಡೀ ಜೀವನದ ಉದ್ದೇಶ ಹೊಟ್ಟೆ ಪಾಡಿಗಾಗಿ ಕೆಲಸ ಮಾಡಿ ಹೇಗೋ ಒಂದು ಬದುಕುಳಿಯುವುದೇ ಆಗಿದೆ. ಅದು ಹಾಗೆಯೇ ಇರಬೇಕು ಎಂದೇನಿಲ್ಲ. ಮಾನವರು ಇದಕ್ಕಿಂತ ಬಹಳಷ್ಟು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಈ ಸಾಮರ್ಥ್ಯವು ಅಭಿವ್ಯಕ್ತವಾಗಬೇಕಾದರೆ ನಿಮ್ಮ ಮನಸ್ಸು ಸಾಕಷ್ಟು ತಿಳಿಯಾಗಬೇಕು. ಇದನ್ನು ಮಾಡಲು ಸರಳ ಸಾಧನ ಮತ್ತು ಅಭ್ಯಾಸಗಳಿವೆ. ಅವುಗಳನ್ನು ನೀವು ನಿಶ್ಚಿತ ಅವಧಿಯವರೆಗೆ ಮಾಡಿದರೆ ನಿಮ್ಮ ಮನಸ್ಸು ತಿಳಿಯಾಗುವುದನ್ನು ನೀವೇ ನೋಡುತ್ತೀರಿ ಮತ್ತು ನೀವು ಯಾವುದೇ ವಿಷಯಗಳನ್ನು ಸ್ಪಷ್ಟವಾಗಿ ನೋಡಬಲ್ಲವರಾಗುತ್ತೀರಿ. ಏಕೆಂದರೆ ಇದು ನಿಮ್ಮ ಸಾಮರ್ಥ್ಯದಿಂದ ಆಚೆಗೆ ಇರುವಂಥದ್ದಲ್ಲ. ಇದು ನೀವು ಮಾಡಬಹುದಾದಂತಹ ವಿಷಯವಾಗಿದ್ದು ಅದನ್ನು ನಿಮಗಾಗಿ ಸಾಧ್ಯವಾಗಿಸಿಕೊಳ್ಳಲು ನೀವು ಬದ್ಧರಾಗಬೇಕು. ಪ್ರಿಯ ಕೇಳುಗರೆ, ಕೇಳದಿರಲಷ್ಟೊತ್ತು ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ. ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 7 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ದಿನಗಳು ಉರುಳುತ್ತಿದ್ದಂತೆ ವಚನಗಳ ಸಂಖ್ಯೆ ನೂರ್ಮಡಿಸುತ್ತಿತ್ತು. ಕೆಲವರ ವಚನಗಳಂತೂ ಅರ್ಥವಾಗುತ್ತಲೇ ಇರಲಿಲ್ಲ. ಇದನ್ನು ಅರಿಯಬಲ್ಲವನು ಬಸವಣ್ಣ ಮಾತ್ರ ಎಂಬ ನಿರ್ಧಾರಕ್ಕೆ ಎಲ್ಲರೂ ಬಂದಿದ್ದರು. ಬಸವಣ್ಣನೆಡೆ ಧಾವಿಸಿ ವಚನಗಳ ಒಳಾರ್ಥವನ್ನು ಅರುಹಲು ವಿನಂತಿಸಿದರು. ಬರೆದಿಟ್ಟ ಶಬ್ದಗಳ ಪಟ್ಟಿಯನ್ನು ವಿಂಗಡಿಸಿ ಅಕಾರಾದಿಯಾಗಿ ಒಪ್ಪಿಸಿದರು. ಬಸವಣ್ಣ ನುಡಿಯಲನುವಾದರು. ಪಟ್ಟಿ ಮಾಡಿರುವ ಪದ ಪದದ ಅರ್ಥವನ್ನು ತಿಳಿಸುವೆನೀಗ. ಬಿಂದುವಿನಲ್ಲಿ ಸಿಂಧು ಸೇರಿರುವಂತೆ ಅವಿತಿದೆ ಜಗದಗಲ ಜ್ಞಾನ ನಾಲ್ಕೈದು ಅಕ್ಷರಗಳ ಪದದಲ್ಲಿ. ನೀವದನ್ನು ಮನನಿಸಿರಿ. ನಾಳೆ ಬರುವವರು ಪಡೆವರು ಉಪಯೋಗವನ್ನು ಪಾರಭಾಷಿಕ ಶಬ್ದಕೋಶ ನಮ್ಮ ಪಾಲಿಗಿದೆ ಎಂಬಂತೆ. ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಇರುವಂತೆ ಅರಿತು ಶಬ್ದ ಪ್ರಯೋಗ ಅನುಭವಿಸಬೇಕದರ ಕಂಪಸೊಗವನ್ನು. ಅಂಗಸಂಗಿ ಎಂದರವನು ಮನೋನ್ವಯ ವ್ಯಕ್ತಿ. ಅನುಭಾವಿ ಎಂದರವನು ತನ್ನೊಳಗರಿದವನು. ಅನುಮಾನವ ನಿಧಿ ಎಂದರೆ ಅನುವನರಿದು ಮನವ ಬೆರೆಸಿ ಧನವ ಜಂಗಮಕ್ಕಿತ್ತು.

ಅನುದಿನ ಕೊನೆಯ ಮೊನೆಯ ಮೇಲಣ ಜ್ಯೋತಿಯ ಅರಿಯುವುದು. ಅರಿಕೆ ಎಂದರೆ ಗುಣ. ಒಂದರಿಂದ ಇನ್ನೊಂದ ಕಂಡು ಕಾಣಿಸಿಕೊಳ್ಳುವ ಮನೋನಾಥನ ಅನುವ ವಿಚಾರಿಸಿ ಮನ ಮಾನವೀಯ ಭಾವ, ಭಾವನೆ, ಧ್ಯಾನ, ಪ್ರಮಾಣ, ಪೂಜೆ, ವಿಶ್ವಾಸವನ್ನು ಅರಿಯುವುದು. ಆಲಕ್ಷ್ಯ ಎಂದರದು ಮಹಿಮೆ. ಜ್ಞಾನ ಧ್ಯಾನಗಳಲ್ಲಿ ಒಂದನ್ನು ಇನ್ನೊಂದರಿಂದ ಅರಿದು, ಒಂದ ಕಾಣಿಸಿಕೊಂಡು ಒಂದ ನಿಧಾನಿಸಿಕೊಂಡು ತ್ರಿವಿಧವ ಅನೇಕವ ಮಾಡಿ ಕರ್ಪೂರದ ಸುವಾಸನೆಯು ಕಿಚ್ಚಿನಲ್ಲಿ ನಷ್ಟವಾದಂತೆ ಒಂದರಲ್ಲೊಂದು ಬೆರೆಯುವುದು. ಮನ ಬುದ್ಧಿ ಚಿತ್ತಗಳ ಕಂದ ಅಹಂಕಾರದೊಡಲು ತಾನು ಗಳಿಸಿದ ದ್ರವ್ಯವನ್ನು ಅರ್ಪಿಸದೆ ಗುರು ಲಿಂಗ ಜಂಗಮಕ್ಕೆ ತಾನಳಿದ ಮೇಲೆ ಮನೆಯ ಮಕ್ಕಳಿಗೆ ಎಂದಿರಿಸುವುದು ಆಚಾರ ಭಂಗಿ. ಭಕ್ತಿ ಜ್ಞಾನ ವೈರಾಗ್ಯ ವೃಂದವೇ ಇಷ್ಟ. ಹೀಗೆ ಬಸವಣ್ಣ ಉಭಯ ಜ್ಞಾನದಿಂದ ಮುಂದುವರಿಸಿ ಪ್ರತಿಯೊಂದು ವಿಶೇಷ ಪದದ ಅರ್ಥವನ್ನು ಮನ ಮುಟ್ಟುವಂತೆ ವಿವರಿಸಿದರು. ಮನದಲ್ಲಿ ತಮಗೀ ವಿದ್ಯೆಯನ್ನು ಧಾರೆ ಎರೆದ ಗುರುಗಳನ್ನು ನೆನೆಯುತ್ತಿದ್ದರು. ತಾವು ಹೇಳಿ ಮುಗಿಸುವ ತನಕ ಎಲ್ಲರ ದೃಷ್ಟಿ ಗಮನ ತಮ್ಮಲ್ಲೇ ಕೇಂದ್ರೀಕೃತವಾಗಿದೆ ಎಂದರಿತು. ಮುಗುಳು ನಗೆಯಲ್ಲಿ ಪದ ಪದದ ಅರ್ಥವನ್ನು ವಿವರಿಸಿದರು. ಕೊನೆಗೆ ಪದಗಳ ಅರ್ಥವಚನ ವಚನಗಳಲ್ಲಿ ಬದಲಾದೀತು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಅರ್ಥ. ನೀವದನ್ನು ಅರಿತು ಅನುಸರಿಸಿ ಮುಂದುವರಿಯಬೇಕು. ಎಲ್ಲವನ್ನು ತಿಳಿದಂತೆ ಅರ್ಥೈಸುವಿಕೆ ಸುಲಭ. ನಿಮಗೆ ಬದುಕಿಗೆ ಶುಭ ಕೋರುವೆ. ನೀವೆಲ್ಲರೂ ಅನುಭಾವಿ ಸೂಕ್ಷ್ಮಾಂತಃಕರಣಿ ಎಂದಾಗಿ ವಚನಗಳ ಸಾರವನ್ನು ನಿತ್ಯ ನಿರಂತರ ಆಸ್ವಾದಿಸುತ್ತೀರಿ. ಅದೊಂದು ಸುಂದರ ಸಂಜೆ. ಸೂರ್ಯ ಮುಳುಗಿದ್ದರೂ ಕಲ್ಯಾಣದಲ್ಲಿ ಬೆಳಕು ಹೊಳೆಯುತ್ತಿತ್ತು. ಅನೇಕರು ಹರಟೆಯಲ್ಲಿ ಮಗ್ನರಾಗಿದ್ದರು. ಮಾತು ಎಲ್ಲಿಂದ ಎಲ್ಲಿಗೋ ಹೋಗಿ ಕೊನೆಗೆ ಬಸವಣ್ಣನವರ ಸುತ್ತ ತಿರುಗಿತು. ಬಸವ ಸತ್ಸಂಗ ಎಂದಾಯಿತು. ನಿಮ್ಮ ಸತ್ಸಂಗದಲ್ಲಿ ನಾನಿರಬೇಕೆನ್ನುವಾಸೆ ಎಂದು ಚಂದಿರನು ಜೊತೆಯಾದನು. ಹರ್ಷದುಲ್ಲಾಸ ಮೆರೆಯತೊಡಗಿತು. ಶರಣನೊಬ್ಬ ಇಂತೆಂದ, ನಾನು ಕಂಡಿದ್ದ ಬಸವನೇ ಬೇರೆ. ಇಂದು ನಮ್ಮೆದುರು ರಾರಾಜಿಸುತ್ತಿರುವ ಬಸವಣ್ಣನೇ ಬೇರೆ. ಅಳೆಯಲು ನನಗಾಗದು. ಮೈ ಮರೆತು ಮಲಗಿರಲು ಬ್ರಹ್ಮಾಂಡ ಕೋಟಿಗಳ ನಾನಾ ರೂಪ ವಿಲಾಸ. ನೆನದಂತೆ ಬಸವಲೀಲೆ ಮೈದೋರಿ ಅಬ್ಬರಿಸಿ ಒಳಗೊಳಗೆ ತಿಣುಕಿ ಎಚ್ಚರಿಸುತ್ತದೆ. ಇಷ್ಟಲಿಂಗನ ವರದಿವ್ಯ ರೂಪ. ಕಣ್ಣೆದುರು ಕುಣಿಯುವ ನವಿಲು ಗರಿಗಳಲ್ಲಿ ಬಣ್ಣ ಬಣ್ಣದ ಕನಸು. ಕಿವಿಗೆ ಇಂಪ ನೀಡುವ ಕುಕಿಲ. ದನಿಯಲ್ಲಿ ರಾಗರಂಜಿತ ಲೇಪ. ಹೊಸ ಜಗದ ಮಹಾಭವ್ಯ ಸ್ವಪ್ನ ಮರುಕಳಿಸಿ ಕಳಕಳಿಸಿ ಒಳಗೊಳಗೆ ಬಣ್ಣ ಬಣ್ಣದ ರೂಪದಲ್ಲಿ ಮೆರೆಯುತ್ತಿರಲು ಚೈತನ್ಯ ಪ್ರಾಣ ಕಳೆಯದ್ದು ಚೇತನಿಸಿ ರೂಪಿಸಿದೆ ತಾಯ ಗರ್ಭದಲ್ಲಿ ಬೆಳೆದು ಹೊರಬರುವ ದಿವ್ಯ ಮೂರ್ತಿ ಜಗದಂಧತಮದ ಶಕ್ತಿಯನ್ನು ಅದುಮಿ ಏಕಮೇವಾದ್ವಿತೀಯದಿ ಹೊಳೆದು ಬೆಳೆಯಲಿಲ್ಲಿ. ಮತ್ತೊಬ್ಬ ಪ್ರಾರಂಭಿಸಿದ. ನಾನು ಮೂಕ ವಿಸ್ಮಿತನಾಗಿರುವೆ. ಈ ಹೊಸ ಪ್ರವರ, ಹೊಸ ಬೆಳಕು, ಹೊಸ ದೀಪ, ಹೊಸ ದಿವ್ಯ ಮೇಲೆದ್ದು ಬರುವ ರಸಾನುಭೂತಿಗೆ ಮನಸೋತು ಮರೆತಿರುವೆ ಎಲ್ಲವನ್ನು. ಬಸವಣ್ಣನಿಗೆ ಮನದಲ್ಲಿ ಮಣಿದು ನಮಿಸುವೆ ಬೆರಗಾಗಿಯವರ ಪ್ರಜ್ವಲತೆಗೆ, ಬದುಕ ಸಾಕ್ಷಾತ್ಕಾರಕ್ಕೆ, ರವಿರತ್ನ ಕಿರಣಕ್ಕೆ, ಸುಪ್ರಭೆಗೆ, ಮಂಗಳಕ್ಕೆ, ಇಹ ಸೃಷ್ಟಿಗೆ. ಕಣ್ಣೆದುರು ಬಂದಂತೆ ಬಸವಣ್ಣ ಹೊಳೆದು ಬೆಳಗಿರಲು ಹೊಸ ರೂಪದಲ್ಲಿ ನೆನೆದು ದಿವ್ಯ ರೂಪವನ್ನು, ಚೇತನವನ್ನು, ಕರ್ಮ ಯೋಗ ಜ್ಞಾನವನ್ನು ಮೀರಿ ಮೆರೆದ ಭಕ್ತಿ ಶಕ್ತಿಯನ್ನು. ಇವರಿಂದೆಮಗೆ ಪರಿಪೂರ್ಣ ಸೌಭಾಗ್ಯ. ನನ್ನನವ ಹೃದಯಸ್ಪರ್ಶಿ ನಮನ ಬಸವಣ್ಣನವರಿಗೆ. ಅಂತರಾಳದ ಒಲವಿನಲ್ಲಿ ಎಲ್ಲರೂ ಬಸವ ಶಕ್ತಿಗೆ ತುಂಬು ತೋಷದಲ್ಲಿ ವಂದಿಸಿ ಮಣಿದರು. ಮತ್ತೊಂದು ಮುಸ್ಸಂಜೆ. ಅರಮನೆಯ ಸಭಾಂಗಣದಲ್ಲಿ ಬಿಜ್ಜಳ ಏನೇನೋ ಯೋಚಿಸುತ್ತ ಕುಳಿತಿದ್ದನು. ಅವರ ಮಗದಲ್ಲಿ ಭವ್ಯ ಭವಿತವ್ಯದ ವಿಶ್ವಾಸ ನೆಲೆಗೊಂಡಿತ್ತು. ಅಮಿತ ಉತ್ಸಾಹದೊಡನೆ ಸರ್ವ ಮಂಗಳದ ಪ್ರಸಾದವನ್ನು ಉಂಡ ಸಹಜತೆ. ಮಂದ ಹಾಸದ ಗೆಲುವಿನಲ್ಲಿ ಮೆರೆಯುವಂತಿದ್ದರು. ಕೆಲಗಳಿಗೆ ಕಳೆದಂತೆ ಬಸವಾದಿ ಹತ್ತಾರು ಮಂತ್ರಿಗಳು ಬಂದು ತಮ್ಮ ತಮ್ಮ ಕೆಲಸಗಳ ಕುರಿತು

ಕುರಿತು ತಿಳಿಸಿದರು. ಬಸವಣ್ಣನವರ ಸಮಯೋಚಿತ ನುಡಿಗಳಿವು. ದಿನ ದಿನದ ಆಗು ಹೋಗುಗಳಲ್ಲಿ ಎಚ್ಚರವಿರಲಿ. ಪ್ರಜೆಗಳ ನೆಮ್ಮದಿಯೇ ತಮ್ಮರಸನ ರಾಜ್ಯಾಡಳಿತದ ನಿಜದರಿವಿನಲ್ಲಿದೆ. ಗಡಿನಾಡಿನ ಗಡಿಬಿಡಿಯು ತಣ್ಣಗಾಗಿದೆಯೇನೋ ನಿಜ, ಆದರೆ ಹಿತಶತ್ರುಗಳು ನೆಮ್ಮದಿಯ ಕೆಡಿಸುವಲ್ಲಿ ಹೊಂಚು ಹಾಕುತ್ತಿಹರು. ರಕ್ಷಣೆಯ ಕಾರ್ಯದಲ್ಲಿ ಎಚ್ಚರಿಕೆ ಮರೆತರೆ ಶತ್ರುಗಳು ನುಗ್ಗಿ ಮೇಲ್ಬರುವರು. ಅವರ ಮನಭಾವ ನೆಮ್ಮದಿಯ ಕೆಡಿಸಬೇಕೆಂದಿಹುದು. ರಾಜ್ಯಕ್ಕೆ ಬರುವ ಹೋಗುವ ಅಪರಿಚಿತರ ಕುರುತಾಗಿ ಎಚ್ಚರಿಕೆ ಬೇಕು. ಬಂದವರ ನೆಲೆ ನಿವಾಸ ನೆಂಟತನ ನಗು ನಟನೆ ನಡವಳಿಕೆ ನಡೆ ನುಡಿ ನನ್ನಿ ನಯ ನಲ್ಮೆ ನವಾಯಿ ನಸನಸೆ ನಾಟ್ಯ ನಾಟಕ ನಾದ ನಾಳೆ ನಿಂದೆಗಳನ್ನು ಗಮನಿಸುತ್ತಲೇ ಇರಬೇಕು. ಬಸವಣ್ಣನವರ ಎದೆಯ ನುಡಿಯನ್ನು ಆಲಿಸಿ ಎಲ್ಲರೂ ಮೌನಿಗಳು. ಮಾತು ಮನದಲ್ಲಿ ರಿಂಗಣಿಸುತ್ತಲೇ ಇತ್ತು. ಇಷ್ಟೆಲ್ಲ ಹೇಳುತ್ತಿರುವ ನಾನೇನು ಮಾಡುತ್ತೇನೆಂಬ ಅಸೂಯೆ ಅಸಹನೆ ಅತೃಪ್ತಿ ಅನೇಕರನ್ನು ಅಸಹಾಯ ದುಸ್ಥಿತಿಗೆ ದೂಡಿರಬಹುದು. ರಾಜಬೊಕ್ಕಸವೆಂದರೆ ಪ್ರಜೆಗಳ ದುಡಿತದ ಕಾಣಿಕೆ. ದುಡಿಮೆಗೆ ಗೌರವ ನೀಡಬೇಕೇ ಹೊರತು ದಂಡಿಸುವುದಲ್ಲ, ದುರ್ವ್ಯಸನಗಳಿಗೂ ಅಲ್ಲ. ದುಡಿಮೆಯ ಸಿರಿ ಭಂಡಾರದಂತಿರುವ ರಾಜಬೊಕ್ಕಸ ನೀಡಿದ ಜನರೆಲ್ಲರ ಯೋಗಕ್ಷೇಮಕ್ಕೆ ಮೀಸಲಾಗಿರಬೇಕೇ ವಿನಃ ದುಂದುಗಾರಿಕೆಗಲ್ಲ. ನನ್ನ ನಿಲುವನ್ನು ಒಪ್ಪದವರೂ ಇದ್ದಾರೆ, ಅಸಹನೆ ತೋರುವವರೂ ಇದ್ದಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಧನವನ್ನು ವ್ಯಯಿಸಿದರೆ ಯಾವುದೇ ಪ್ರಯೋಜನವಿಲ್ಲ. ನೆಲದಿಂದ ಹಸಿರುಕ್ಕಿ ನಕ್ಕಾಗ ಇಳೆ ತಂಪಾದೀತು, ಬದುಕು ಹೊನಲಾದೀತು, ಕೆಡುಕು ಮರೆಯಾದೀತು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಬಸವನೆದೆ ನುಡಿಯು ಅರಳಿದಂತೆ ಹೊಸಗಾಳಿ ಒಳನುಗ್ಗಿ ಈರುವರ ಎದೆಯನ್ನು ತಣಿಸಿತು. ಬಿಜ್ಜಳನು ಮಂದ ಹಾಸವ ಬೀರಿ ನಂದನದ ಮೊಗತೋರಿ ವಾತ್ಸಲ್ಯ ದೃಷ್ಟಿಯ ಸಾರಿ ತುಟಿಗಳನ್ನು ಅರಳಿಸಿ ನಾನು ನಿಮ್ಮವನು ಎಂಬ ಭಾವವನ್ನು ತೋರಿತು. ಬಸವನೆದೆ ಹೂವಾಯಿತು. ಇಬ್ಬರು ಹಗುರಾದರು. ನಾಳೆಯು ನಮ್ಮದಿನ್ನು, ಕಟ್ಟುವೆವು ಸದೃಢ ಸಮೃದ್ಧ ನಾಡನ್ನು. ಬೀಗಿದ ಅರವಿಂದರಾದರು. ಮಹಾಮನೆಯ ಸಭಾಮಂಟಪ, ಶರಣರೆಲ್ಲರೂ ಸೇರಿದ್ದರು. ಸರ್ವ ಸಮಾನತೆಯ ಸಾರವನ್ನು ಎಲ್ಲರಿಗೂ ಮಾಡಿಕೊಡಬೇಕು ಎಂಬುದೇ ಎಲ್ಲರ ಹಸಿರ ಉಸಿರಾಗಿತ್ತು. ಬಸವಣ್ಣ ಎಲ್ಲರಿಗೆ ಒಪ್ಪಿಗೆ ಎಂಬುದು ಅವರವರ ಎದೆಯಿಚ್ಛೆ. ಯಾರು ಯಾವ ಒತ್ತಾಯಕ್ಕೂ ಮಾಡಬಾರದು, ಒತ್ತಡವನ್ನೂ ಹೇರಬಾರದು. ಅವರಾಗಿ ಸ್ವ ಇಚ್ಛೆಯಿಂದ ಒಪ್ಪಿದರೆ ಸ್ವಾಗತಿಸಿ. ಯಾರು ಇಷ್ಟಲಿಂಗನ ಸ್ತುತಿ ನಿರತರೋ ಅವರಿಗೆ ಹೊಸಭಾಗ್ಯ. ಸ್ತುತಿ ಎಂದರೆ ಅರಹುವುದಲ್ಲ, ಅರಿತು ಆಚರಿಸುವುದು. ಅವರಾಗ ಹೊಳೆವ ಸ್ವಯಂಭೂ ಪ್ರತಿ ಸೂರ್ಯರಾಗುವರು. ಜಗ ಹಗಲಾಗ ಬೆಳವ ಬೆಳಕಿನಲ್ಲಿ ಬೆಳಕ ತೇಜ ಎಂದಂತೆ ನೆರೆದವರಲ್ಲಿ ಮಾತ ತಂಗಾಳಿ ಪಸರಿಸಿದ ಅಲ್ಲಾದತೆ. ಶರಣನೋರ್ವ ಅಣ್ಣ, ತಮ್ಮ ಪ್ರೇಮ ವಾತ್ಸಲ್ಯದ ಹೊಳೆ ಹೊತ್ತು ತರುತ್ತಿದೆ ಸಿಸಿಯ ಅಮೃತ ತೀರ್ಥವನ್ನು. ತಮ್ಮಿಂದ ನಮಗೆ ಗುರುಪಟ್ಟ, ತಮ್ಮ ವಚನಗಳು ಹರಡಿ ಗಾಳಿಯಲ್ಲಿ ಸೇರಿ ಗಂಧದಲ್ಲಿ ಸುಪ್ರಭಾತವಾಗಿ ಮಾರ್ದನಿಸುತ್ತಿವೆ ಮನೆ ಮನೆಗಳಲ್ಲಿ. ಮೂಡಣ ಗೆಂಪು ಸಾರುತ್ತಿರುವಂತೆ ಅರುಣೋದಯದ ಎಲ್ಲೆಡೆಯಲ್ಲಿ ತೇಲಿ ಬರುವ ವಚನವೇ ಎನಗೆ ನಿಮ್ಮ ನೆನಪಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನವು, ಎನಗೆ ನಿಮ್ಮ ನೆನಹವೇ ಪ್ರಾಣ. ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ತಂದೆ ಕೂಡಲ ಸಂಗಮ ದೇವ. ಬಸವಸ್ವಾಮಿಗಳೇ, ತಮ್ಮ ವಚನದ ಅನುಸಾರ ಎಲ್ಲರೂ ನಡೆಯುತ್ತಿದ್ದಾರೆ. ಎಲ್ಲೆಲ್ಲೂ ದಾಸೋಹ ಕೇಂದ್ರವು ತಲೆಯೆತ್ತಿವೆ. ದಣಿದು ಬಂದವರಿಗೆ ಬೊಗಸೆ ಮೃಷ್ಟಾನ್ನ, ಕಾಯಕದ ಮಹತ್ವವನ್ನು ಅರಿತಂತೆ ದುಡಿಮೆಯಲ್ಲಿ ಮುಳುಗಿ ಸಿಗುವ ಧನದಲ್ಲೊಂದು ಭಾಗ

ದಾಸೋಹಕ್ಕೆ ಅವರ ಮನವೇ ಪ್ರಸಾದ ಮಂಟಪವಾಗಿದೆ. ನಲಿವಿನ ಹೊರತಾದ ನಿಲುವು ಬೇರಾವುದಿಲ್ಲ ಎಂಬುದನ್ನು ತೋರಿ ಅಂತರಂಗದ ಒಲವಿಗೆ ಶರಣಾಗಿ ನಾವೆಲ್ಲರೂ ಒಡ ಹುಟ್ಟಿದವರು ಎಂಬ ಅನುಭೂತಿಯ ರಸಸಾರದೊಲವಿನಲ್ಲಿ ಬಾಳುತ್ತಿದ್ದಾರೆ. ಎಲ್ಲೆಲ್ಲೂ ಪಾಠಶಾಲೆಗಳು ತೆರೆದಿವೆ. ಕಲಿತವರು ಕಲಿಯುವಾಸೆಯು ಇರುವವರಿಗೆ ಕಲಿಸುತ್ತಿದ್ದಾರೆ, ಕಲೆಗಾರರನ್ನಾಗಿಸುತ್ತಿದ್ದಾರೆ. ಸಾಮೂಹಿಕ ಕಲಿಕೆಗಾಗಿ ಬಯಲು ಶಾಲೆಗಳು ತೆರೆದಿವೆ. ಜಾತಿ ಮತ ಕುಲ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಭಾವದಲ್ಲಿ ಕಲಿಯುವವರ ಸಂಖ್ಯೆ ಹೆಚ್ಚುತ್ತಿದೆ. ಬಸವಣ್ಣನವರ ಉಪದೇಶದ ಅನುಸಾರ ಕಲಿಯುವ ವಯಸ್ಸಿನ ಮಕ್ಕಳನ್ನು ಕಳುಹಿಸದಿರಿ ಕೆಲಸಕ್ಕೆ. ಇಂದು ಕಲಿಯುವ ಒಂದೊಂದಕ್ಷರ ನಾಳೆ ತುಂಬುವುದು ದೊಡ್ಡ ಸೌಭಾಗ್ಯವನ್ನು ಅವರ ಬಾಳಿನಲ್ಲಿ. ಕಲಿತವನು ಜಾಣ, ಕಲಿಯದವನು ಕೋಣ. ಕಲಿತಂತೆ ಅಕ್ಷರಗಳ ಇಹ ಪರದಿ ಸುಖಸಿದ್ಧಿ ಖಚಿತ ಎಂಬ ಮಾತು ಎಲ್ಲೆಲ್ಲೂ ಅನುರಣಿಸುತ್ತಿದೆ. ಕಲಿಯುವ ಆಕರ್ಷಣೆಯ ಒಳಗಾಗಿ ಹೆಣ್ಣು ಮಕ್ಕಳು ಕಲಿಯುತ್ತಿದ್ದಾರೆ. ತೊಟ್ಟಿಲು ತೂಗುವ ಕೈ ದೇಶವನ್ನೇ ಆಳಬಲ್ಲುದು ಎಂಬುದನ್ನು ತಮ್ಮ ನಡೆ ನುಡಿಯಿಂದ ತೋರುತ್ತಿದ್ದಾರೆ. ಬಸವಣ್ಣನವರು ತಮ್ಮಕ್ಕನ ಶಿಷ್ಯ, ತಮ್ಮಕ್ಕನ ಗುರು ಕೂಡ. ಹೆಣ್ಣು ಮಕ್ಕಳ ಕುರಿತು ಹೇಳುವಾಗ ಮನದಲ್ಲಿ ಗುನುಗುವುದು ಬಸವಣ್ಣನವರು ಸದಾ ಹೇಳುವ ಅಕ್ಕ ನಾಗಮ್ಮನವರ ವಚನವಿದು. ಮನೆಯೊಡೆಯ ಮಹದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳ ಬಿಡು ಮನವೇ, ನಿಜವ ಮರೆಯದಿರು ಮನವೇ, ಕಾತರಿಸದಿರು ಮನವೇ. ನಮ್ಮ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟ ದಿನಿತಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆಯುವನು. ವಚನವನ್ನಾಲಿಸಿದ ಬಸವ ತನ್ನೊಳಗೆ ಇಂತೆಂದನು, ನನಗಾಗಿ ಬೆಂದ ನನ್ನಕ್ಕನ ಆತ್ಮದೊಲವ ಕಾರಣವಾಗಿ ಈ ವಚನ ರೂಪ ತಾಳಿದೆ. ನಾನೇ ಈ ತನಕ ಕೇಳದ ವಚನವಿದು. ಆತ್ಮ ಸಂಸ್ಕಾರದ ನಿಜ ರೂಪವೀ ವಚನ. ನನ್ನಕ್ಕನ ಆತ್ಮ ತೇಜದ ಸವಿಯುಸಿರು ಆಲಿಸಲಿ. ವಚನವ ಸೋದರಿಯರು ಬೌದ್ಧಿಕವಾಗಿ ಬೆಳೆಯುತ್ತಾರೆ. ಇದ್ದ ಮನೆಯ ಹೋದ ಮನೆಯ ಬೆಳಗುವ ಸಿರಿದೀಪಗಳಾಗುತ್ತಾರೆ. ಅಷ್ಟರಲ್ಲಿ ಇನ್ನೊಬ್ಬ ಶರಣ ಮೇಲೆದ್ದು ನನಗೆ ಅಣ್ಣನವರ ವಚನವೊಂದನ್ನು ಹೇಳುವಾಸೆ ಅರಳರಳಿ ಬೆಳಗುತ್ತದೆ ಎಂದವನು. ಬಸವಣ್ಣನವರ ಮುಖಾರವಿಂದದಿಂದ ಪ್ರಫುಲ್ಲಿತನಾಗಿ ಇಂತೆಂದನು, ಓಂ ನಮಃಶಿವಾಯ ಎನ್ನುವ ಮಂತ್ರವ ಮೀರಲಮ್ಮದೇ ನಿಂದವು ವೇದ. ಓದಿ ನಮಃಶಿವಾಯ ಎಂಬ ಮಂತ್ರವ ಮೀರಲಲ್ಲದೆ ನಿಂತವು ಶಾಸ್ತ್ರ. ಓಂ ನಮಃಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂತವು ತರ್ಕ. ಭಯಂಕರ ಭ್ರಮೆಗೊಂಡಿದ್ದ ಮಂತ್ರ ತಂತ್ರ ಶಿವನಹುದ ಅರಿಯದೆ ಚಿಂತಿಸುತ್ತಿದ್ದಿತು ಲೋಕ. ಕೂಡಲ ಸಂಗಮ ದೇವ ಶ್ವಪಚನ ಮರೆದೊಡೆ ಜಾತಿ ಭೇದವ ಮಾಡಲಮ್ಮವು. ಎಲ್ಲರೂ ತಮ್ಮೊಳಗೆ ಗುನುಗುತ್ತಿದ್ದಂತೆ ಮತ್ತೊಬ್ಬ ಇನ್ನೊಂದು ವಚನವ ಹೇಳಲು ಮೇಲೆದ್ದ. ಕೇವಲ ಹೇಳಿದ್ದು ಮಾತ್ರವಲ್ಲ, ಸೊಗಸಾಗಿ ಹಾಡಿದ. ಭಕ್ತಿ ಎಂಬುದು ಯುಕ್ತಿಯೊಳಗು, ಪೂಜೆ ಎಂಬುದು ನಿರ್ಮಾಲ್ಯದೊಳಗು, ಪ್ರಸಾದ ಎಂಬುದು ಜಾಗರದೊಳಗು, ಆಚಾರವೆಂಬುದು ಅನಾಚಾರದೊಳಗು, ಧರ್ಮವೆಂಬುದು ಅಧರ್ಮದ ಒಳಗು, ಸುಖವೆಂಬುದು ದುಃಖದ ಒಳಗು, ವ್ರತ ಎಂಬುದು ವೈರಾಗ್ಯದೊಳಗು, ನೇಮ ಎಂಬುದು ಉದ್ಯೋಗದೊಳಗು, ಆಸೆ ಎಂಬುದು ಹಿಂಸೆಯೊಳಗು. ಯುವಾವಂಗಳು ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿದ್ದನು. ಆಲಿಸುತ್ತಿದ್ದ ಬಸವಣ್ಣರ ಮನಸ್ಸಿನಲ್ಲಿ ಗುಹೇಶ್ವರ ಅನುರಣಿಸಿತು. ಪ್ರಭುದೇವರು ನಾವಿರುವ ಕಲ್ಯಾಣಕ್ಕೆ ಎಂದು ಬಂದಾರು ಎಂಬಾಸೆ ಮೊಳೆಯಿತು. ಆಗ ಇನ್ನೋರ್ವ ಶರಣ ನಾನು ಕೇಳಿರುವ ಕಲಿತಿರುವ ಬಸವಣ್ಣನವರ ವಚನವೊಂದನ್ನು ಹಾಡುವೆ, ಕೇಳಿ ನೀವೆಲ್ಲರೂ ಎಂದನು. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನಹುದಯ್ಯ, ನೀನು ಒಲಿದರೆ ವಿಷವೇ ಅಮೃತವಹುದಯ್ಯ, ನೀನು ಒಲಿದರೆ ಸಕಲ ಪಡಿಪದಾರ್ಥ ಇದಿರಲಿ ಇರ್ಪವು ಕೂಡಲ ಸಂಗಮ ದೇವ.
ಬಸವ ವಚನ

ಅನ್ನು ಆಲಿಸಿ ಎಲ್ಲರಲ್ಲೂ ಮಿಂಚು ಹರಿದಂತಾಯಿತು. ಪ್ರಭುದೇವರು ಇಂದಲ್ಲ ನಾಳೆ ನಮ್ಮಲ್ಲಿಗೆ ಬಂದೇ ಬರುತ್ತಾರೆಂಬ ಆಶಾಭಾವನೆ ಮೂಡಿತು. ಪ್ರಭುದೇವ, ಪ್ರಭುದೇವ, ಪ್ರಭುದೇವ ಎಂಬ ಎದೆಬಡಿತ ಎಲ್ಲರೆದೆಯಲ್ಲೂ ಮಿಡಿಯತೊಡಗಿತು. ಎಲ್ಲರದಿಯ ಶ್ರುತಿನಾದವೇ ಪ್ರಭುದೇವ, ಪ್ರಭುದೇವ, ಪ್ರಭುದೇವ ದೇವ. ಪ್ರಭುದೇವರು ಸಿದ್ಧರಾಮರನ್ನು ವಲಿಸಿ ಬಸವ ಹಿರಿಮೆಯನ್ನು ಅರುಹಿ ಜೊತೆಯಾಗಿ ಕಲ್ಯಾಣಕ್ಕೆ ಬಂದರು. ಮಹಾಮನೆಯ ಬಾಗಿಲಲ್ಲಿ ಬಸವಣ್ಣನ ಕೆಣಕಿ ಪರೀಕ್ಷಿಸಿದರು. ಭಕ್ತಿಮದ ಏರಿದಂತಿದ್ದ ಬಸವಣ್ಣ ತನ್ನ ತಪ್ಪಿನ ಅರಿವಾಗಿ ಧಾವಿಸಿ ಬಂದು ಕ್ಷಮೆಯಾಚಿಸಿದನು. ಕಲ್ಯಾಣದಲ್ಲಿ ಹೊಸ ಬೆಳಕಿನ ಅವತರಣ. ಪ್ರಭುದೇವರ ಆಗಮದ ಸಿಹಿವಾರ್ತೆ ಕಲ್ಯಾಣದೆಲ್ಲೆಡೆ ಪಸರಿಸಿತು. ಶರಣರ ಸಂಭ್ರಮಕ್ಕೆ ಕೊನೆ ಮೊದಲಿಲ್ಲವಾಯಿತು. ಬಸವಣ್ಣ ಪರಮಹರ್ಷಿತರು. ಪ್ರಭುದೇವರಿಗೆ ಅಷ್ಟವಿದಾರ್ಚನೆ ಷೋಡಶೋಪಚಾರವಗೈದು ಇಂತೆಂದರು: ಸಸಿಯ ಮೇಲೆ ಸಾಗರ ಏರಿದಂತಾಯ್ತೆನ್ನ ಭಕ್ತಿ, ಆನಂದದಿ ಕುಣಿ ಕುಣಿದಾಡುವೆ, ಕೂಡಲ ಸಂಗನ ನೆನೆದು ಉಬ್ಬುಬ್ಬಿ ನಲಿದಾಡುವೆ. ನಿಮ್ಮ ಮಹಾನುಭಾವಿಗಳ ಸಂಗದಿಂದೆನ್ನ ತನುಶುದ್ಧವಾಯಿತು, ಮನಶುದ್ಧವಾಯಿತು, ಎನ್ನ ಸರ್ವಾಂಗ ಶುದ್ಧವಾಯಿತು. ವಾರಿಕಲ್ಲು ಪುತ್ತಳಿಯ ನಪ್ಪಿದಂತಾಯಿತು. ಪ್ರಭುದೇವರ ಕೃಪೆಯಿಂದ ಘನವೆನಗೆ ಒದಗಿತ್ತು. ಬಸವ ಮತ್ತೆ ಅವನೊಡಿರುವ ಎಲ್ಲರ ಒಲವಿಗೆ ಮನದುಂಬಿ ಪ್ರಭುದೇವರು ಇಂತೆಂದರು: ಮನಮನ ಒಂದಾಗಿ ಅರಿವು ನಯವಾದ ಬಳಿಕ ಕೊಂಡಾಡ ನಿಮ್ಮುಂಟೆ ಹೇಳ, ಶಬ್ದಕ್ಕೆ ತೆರಹಿಲ್ಲ ಗೋಗೇಶ್ವರ, ಲಿಂಗದಲ್ಲಿ ಬೆರಸಿ ಬೇರಿಲ್ಲ ಕಾಣ ಸಂಗನ ಬಸವಣ್ಣ. ಬಂದವರು ಇದ್ದವರು ಎಲ್ಲರೂ ಹರುಷವನ್ನು ಉಂಡರು, ಹಸನ್ಮುಖಿಗಳಾದರು. ಪ್ರಭುದೇವರೆದೆಯಲ್ಲಿ ಸವಿಭಾವ ರಿಂಗಣವು ಧ್ವನಿ ಮಾಡಿತು, ಹೇಳಿತು: ಬೀಸುತ್ತಿದೆ ಬಸವಗಾಳಿ ನಾಡಿನೆಲ್ಲೆಡೆ, ಈಗ ಆಕರ್ಷಿಸಿದ ಎದರ ಚುಂಬಕ ಶಕ್ತಿ ತನ್ನೆದುರ ಎಲ್ಲವನ್ನು ಎಲ್ಲರನ್ನು ದುಃಖ ದುಃಖದ ಕಡಲು ಒತ್ತರಿಸಿ ನುಗ್ಗುತ್ತಿರೆ, ತಡೆದು ಕುಸಿಯುವಿಕೆಯನ್ನು ನಿಲ್ಲಿಸಿದೆ, ತನ್ನೆದೆಯ ಬ್ರಹ್ಮ ವಿಸ್ತಾರವ ಹರಡಿ ದುಗುಡ ದುಮ್ಮಾನ ಸಂಕಟ ಚಿಂತಾ ಅಳಲನ್ನು ಸಾವು ನೋವಿನ ದುಃಖದಾವೇಶವನ್ನು ತಡೆಹಿಡಿದು ನಿಲ್ಲಿಸಿದೆ ಬಸವನೆಂಬೀ ತಂಗಾಳಿ. ಅನುಭವಿಸಲು ಇದರ ಅಲ್ಲಾದತೆಯನ್ನು ಬಂದಿಹರಿಲ್ಲಿಗೆ ಶರಣ ಜಂಗಮ ಸಾತ್ವಿಕರು ಆಂಧ್ರ ಸೌರಾಷ್ಟ್ರ ಮಾಳವ ಮಹಾರಾಷ್ಟ್ರ ಕಾಶ್ಮೀರಗಳಿಂದ ಲಿಂಗ ತೇಜದ ಬಸವ ಮೂರ್ತಿಯನ್ನು ಕಂಡು ಬೆರಗಾಗಿ ಚಲಿಸಲಾಗದೆ ಮುಂದೆ ನಿಂತು ನೆಲೆಸಿಹರು ಎಲ್ಲರೂ ಇಲ್ಲಿಯೇ. ಅವರೆಲ್ಲರ ಮನದುಲಿತವೇ ಹೋಗೆವು ನಾವೆಲ್ಲಿಗೂ, ಇಲ್ಲಿಯ ಶರಣ ಸುಖವ ಪಡೆಯಲಾರೆವು ಬೇರೆಲ್ಲೂ ಎಂದಾಗಿದೆ. ಎದೆ ಪಿಸುಗುಟ್ಟಿತು. ಸಮರಾರಿಲ್ಲವೀ ಲೋಕದಲ್ಲಿ ನಮ್ಮ ಬಸವಣ್ಣನಿಗೆ, ಮಾನವರೂಪಿ ಶಿವಶಕ್ತಿ ಯವತಾರಿಗೆ. ಮನದ ಗುನುಗುವಿಕೆ ನಿಲ್ಲಿಸಿ ಪ್ರಭುದೇವರು ಜೋರಾಗಿ ಇಂತೆಂದರು: ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು, ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಮೊಳಗಿ ಬೆಳಗುತ್ತಿರ್ದುದಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗುಪ್ಪು ತಿರ್ದುನಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ? ಶಿವಭಕ್ತರಿದ್ದ ದೇಶವು ಪಾವನವೆಂಬುದು ಹುಸಿಯೇ? ಮಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆ ಕಾಣ ಸಿದ್ಧರಾಮಯ್ಯ. ವಚನಕ್ಕೆ ಮರುತ ಎದೆ ತಂತಿಯನ್ನು ಮೀಟಿದ. ಅದು ಎಲ್ಲರ ಮನವನ್ನು ಗೆದ್ದಿತ್ತು. ಎಲ್ಲರಲ್ಲೂ ಸಂತಸ ಸಂಭ್ರಮ. ನಕ್ಷತ್ರ ಬೆಳಗಿ ಭೂಮ್ಯಾದ್ಭುತ ತೋರಿತು. ಹಸಿರು ವರ್ಣದಲ್ಲಿ ಪ್ರಾಣ ಕಳೆಯು ಮಳೆಯಿತು. ಮರುತ ಶರಣಾವತಾರಿಯಾಗಿ ಬಸವಾಪ್ತತೆಯ ನುಡಿಯಲ್ಲಿ ತೋರಿದನು: ನಾವಾಗಲಾರೆವು ಬಸವಪುಂಜ. ದೀಪಕ್ಕೆ ದೀಪ ಹಚ್ಚಿ ಬೆಳಗುವಂತೆ ಬೆಳಗಲಿ ಜ್ಯೋತಿಯ, ಸಹಕರಿಸೋಣ ನಾವೆಲ್ಲ. ಈ ನೆಲದ ಮಹಾಪುಣ್ಯ ಕಾವ್ಯದಾಲಾಪಕ್ಕೆ ನಾವಾಗೋಣ.
ಸರಿಶ್ರುತಿ.

0: ಬಸವಣ್ಣರುಪದೇಶದನುಸಾರ ಎಚ್ಚರವಿರಲಿ ನಮ್ಮ ಕಾಯಕದಲ್ಲಿ.
1: ನಡೆತಪ್ಪದಿರಲಿ, ನುಡಿತಪ್ಪದಿರಲಿ, ಹದತಪ್ಪದಿರಲಿ, ಗುರಿಜಾರದಿರಲಿ, ಧರ್ಮ ದರ್ಶನ ತತ್ವ ಅನುಭಾವ ತೋರಿ ತೋರಣವೀ ಜಗಕ್ಕೆ ದೇವ ಕರುಣೆಯ. ತನುವೆಂಬ ತೋಟದಲ್ಲಿ ಸಸೆಯೊಂದ ನೆಟ್ಟು ಬಹು ಎಚ್ಚರದಲ್ಲದನ್ನು ಕಾಯುತ್ತಿರೆ. ಬೆಳೆವುದದು ಹೆಮ್ಮರವಾಗಿ ಬೆಳೆದಂತೆ ನೀಡುತ್ತಲಿ ನೆರಳಿನಾಶ್ರಯವ ಅಮೃತದ ಫಲಗಳ ಪರೆವುದೀ ಜಗವ ಕಲ್ಪ ವೃಕ್ಷವೆನಿಸಿ. ಮತ್ತೆ ಪ್ರಭುದೇವರಿಂತೆಂದರು, ಓ ನನ್ನ ಶರಣ ಬಂಧುಗಳೇ, ನೀವೆಲ್ಲರೂ ಬಸವನಾಸೆಯ ಅಮೃತ ಫಲಗಳಾಗಬೇಕು. ಬಸವಣ್ಣ ಒಂದೊಂದು ಸಸಿಯನ್ನು ಫಲ ಸಿಗುವ ಆಸೆಯಲ್ಲಿ ತಂದು ನೆಟ್ಟಿದ್ದಾರೆ. ಮಾನವರ ಅರಿವು ಬೆಳೆದಂತೆ ಎಲ್ಲೆಲ್ಲೂ ಸಮರಸದ ಘಮವು ಹರಡುತ್ತದೆ. ಮಹಾಮನೆಯ ಅನುಭಾವಗೋಷ್ಠಿ ಮಧುರತೆಯನ್ನು ಬೆಳೆಸಿ ಮಧುರ ತಾನವ ಹಿಕ್ಕಿಸಲು ಮಾರ್ಗದರ್ಶಕವಾಗಲಿ. ನೀವೆಲ್ಲ ನನ್ನೆದೆಯ ಆಶಯಕ್ಕೆ ಇಂಬಾಗಿ ಬನ್ನಿ, ನನ್ನೊಡನೆ ಇರಿ. ಪ್ರಭುದೇವರ ಎದೆ ನುಡಿ ಮಿಡಿದು ನಿಂತಂತೆ ಬೇರಾರಿಗೂ ಬೇರೇನಾದರೂ ಆಡಲು ತಿಳಿಯದೇ ಹೋಯಿತು. ಎಲ್ಲರ ಮನದಲ್ಲೂ ಬೆಳಕು ಕತ್ತಲೆಯಾಟ. ಬೆಳಕಾಗಿ ಪ್ರಭುದೇವರು, ಬಸವಣ್ಣ ಕತ್ತಲೆಯಾಗಿ ತಮ್ಮದೇ ರೂಪ. ಮರೆತು ಇಹ ಪರವನ್ನು ನಿಂತಿರಲು ಬಸವಣ್ಣ ಅವರೆದುರು ಬೆಳೆಯತೊಡಗಿದನು. ಬೆಳೆದು ಬೆಳಕ ತುಂಬ ತೊಡಗಿದರು. ಬಸವಣ್ಣನವರು ತಮ್ಮ ಧ್ಯೇಯ ಧೋರಣೆಗಳನ್ನು ಒಪ್ಪಿಕೊಂಡ ಎಲ್ಲರಿಗೂ ಮಾತೆಯೊಡಲ ಆಶ್ರಯ ನೀಡಿ ಪೊರೆಯುತ್ತಿದ್ದರು. ಅಸಮತೆಯ ನೀಗಿ ಸಮನತೆಯ ಸ್ಥಾಪಿಸಿ ನಾವೆಲ್ಲರೂ ಒಂದೇ ಎಂಬುದನ್ನು ಮನಗಾಣಿಸುವ ಪ್ರೀತಿಯ ಹರಿಕಾರರಾಗಿದ್ದರು. ಈ ಜಗತ್ತಿನಲ್ಲಿ ಜಾತಿಗೆ ಯಾವ ಬೆಲೆಯೂ ಇಲ್ಲ, ಪ್ರೀತಿಗೆ ಮಾತ್ರ ಬೆಲೆ, ಅದೊಂದೇ ಸತ್ಯ ಎಂಬ ನಿರ್ಧಾರದಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದರು. ದುಡಿಮೆಯಲ್ಲಿ ಆಸೆಯ ಇರಿಸಿಕೊಂಡ ಕಾಯಕ ಜೀವಿಗಳನ್ನು ಕೂಡಿಸಿ ಅವರಿಂದಲೇ ಜಗತ್ತಿಗೆ ಸರ್ವ ಸಮಾನತೆಯನ್ನು ಪ್ರಸರಿಸುವ ಲಿಂಗ ವರ್ಣ ವರ್ಗ ಭೇದಗಳಿಲ್ಲದ ಭಾವೈಕ್ಯತೆಯಲ್ಲಿ ಮೆರವ ಶರಣ ಸಂಕುಲವನ್ನು ರೂಪಿಸಿ ಕಾರ್ಯಗತಗೊಳಿಸುವಲ್ಲಿ ಮಗ್ನರಾಗಿದ್ದರು. ಬಸವಣ್ಣನವರ ಅನುಯಾಯಿಗಳ ಸರ್ವ ಸಮ್ಮತದ ಮನೋಭಿಪ್ರಾಯ ಇಂತಿತ್ತು. ಬಸವಣ್ಣನವರನ್ನು ಅರಿಯಲು ನಾವು ಅವರೆತ್ತರಕ್ಕೆ ಏರಲೇಬೇಕು. ಕುಬ್ಜತೆಯ ಸಾಕಾರ ಮೂರ್ತಿಗಳಾಗಿ ನಾವಿರಲು ನಮಗೆ ಬಸವಣ್ಣನವರನ್ನು ಅರಿಯಲು ಸಾಧ್ಯವೇ ಇಲ್ಲ. ಬಸವಣ್ಣನವರ ನಾವೆಲ್ಲರೂ ಒಂದೇ ಎನ್ನುವ ಶರಣ ಧೋರಣೆಯನ್ನು ಟೀಕಿಸುವವರಿಗೆ ಸರಿಯಾಗಿಯೇ ಉತ್ತರ ನೀಡಿ ಅವರಲ್ಲಿದ ಹೀನ ಮನೋಧರ್ಮವನ್ನು ಇಲ್ಲವಾಗಿಸುವ ಪಣವನ್ನು ನಾವೆಲ್ಲರೂ ತೊಟ್ಟರೆ ಅದೇ ಬಸವಣ್ಣನವರಿಗೆ ನಾವು ತೋರುವ ಗೌರವ, ಇರಿಸಿದ ಪ್ರೀತಿಗೆ ಒಂದರ್ಥ ಎಂದಾಗುತ್ತದೆ. ಬಸವಣ್ಣನವರೆದೆಯ ಶಿವ ಆಗಮ್ಯ ಅಗೋಚರ ಅಪ್ರತಿಮ, ಆತ ಅಪ್ರಮಾಣು ಚೈತನ್ಯ. ಬಸವನಿಷ್ಠ ಲಿಂಗದಲ್ಲಿ ದೇವರನ್ನು ಹುಡುಕಲಾಗದು, ಕಾಣಬಹುದದರಲ್ಲಿ ಅರಿವ ಕುರುಹನ್ನು ಮಾತ್ರ. ಬಸವಣ್ಣನವರ ಶಿವ ಎಂದರೆ ಶರಣ ಸಂಸ್ಕೃತಿಯ ಶೂನ್ಯ ತತ್ವ, ಅಖಂಡ ಚೈತನ್ಯರ ಪ್ರತಿಬಿಂಬ. ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ, ನಿಮ್ಮಿಂದ ಅಧಿಕ ನೋಡ ಕೂಡಲ ಸಂಗಮ ದೇವ ಎನ್ನುವಲ್ಲಿ ನಾವು ಬಸವಣ್ಣನವರ ಹೃದಯ ಸಿರಿವಂತಿಕೆಯನ್ನು ಮನಗಾಣಬಹುದು. ಜಾತಿ ವೈರುಧ್ಯದ ನಮ್ಮಿ ಸಮಾಜದಲ್ಲಿ ಕಟ್ಟಕಡೆಯ ಮನುಜನಿಗೆ ಮೊಟ್ಟ ಮೊದಲ ಸ್ಥಾನವನ್ನು ನೀಡಿದವರೇ ನಮ್ಮ ಬಸವಣ್ಣನವರು. ಮಾತು ಆಷಾಢ ಮಳೆಯಂತೆ ಭೋರ್ಗರೆಯಿತು. ಎಲ್ಲರೂ ಮೂಕರಾಗಿದ್ದರು. ಎಲ್ಲರೆದೆಯಲ್ಲಿ ಕೇವಲ ಬಸವನಾಮ. ಪ್ರಭುದೇವರು ಕಲ್ಯಾಣದಲ್ಲಿ ನೆಲೆಸಿದಂತೆ ಎಲ್ಲರಲ್ಲೂ ಆನಂದ ಆವೇಗ ಹೊಸ ಚೈತನ್ಯ ಮೂಡಿತು. ಉತ್ಸಾಹ ಇಮ್ಮಡಿಸಿ ಅನುಭವಗೋಷ್ಠಿ ವಚನ ರಚನೆ ಕಾಯಕ ದಾಸೋಹಾದಿಗಳು ನಿರಂತರ ನಡೆಯಲಾರಂಭಿಸಿ ಎಲ್ಲರೆದೆಯೂ ಸಂತಸದ ನವಿಲಾಯಿತು. ಒಮ್ಮೆ ತಮ್ಮ ಬಿಡುವಿರದ ಕಾರ್ಯಗಳ ನಡುವೆಯೂ ಬಿಡುವು ಮಾಡಿಕೊಂಡು ಬಸವಣ್ಣನವರು ಅನುಭವ ಗೋಷ್ಠಿಗೆ ಬಂದರು. ಅವರಲ್ಲಿ ಪ್ರಭುದೇವರ ನುಡಿಗಳನ್ನು ಆಲಿಸಬೇಕೆನ್ನುವ ಆಸೆಯಿತ್ತು. ಬಸವಣ್ಣನವರನ್ನು ಕಂಡಂತೆ ಪ್ರಭುದೇವರು ಇಂತೆಂದರು.

ನಿಮ್ಮ ಇರುವಿಕೆ ಕಲ್ಯಾಣದ ಉನ್ನತಿಗೆ ನಿಜ ಸಾಕ್ಷಿ ಬಸವಣ್ಣ. ಶರಣ ಜ್ಯೋತಿಯ ಪ್ರತಿರೂಪವೆನಿಸಿ ನೀವಿಲ್ಲಿ ಹೊಳೆಯುತ್ತಿರಿ. ನಿಮ್ಮೆದೆಯ ನುಡಿಗಳಲ್ಲಿ ತುಂಬಿಹುದು ಸಂತಸದ ಗಡಣ, ನಿಮ್ಮೊಳಗೆ ತುಂಬಿಹುದು ಶರಣ ಕಲ್ಯಾಣ. ನಿಮಗಾಗಿ ಅನುದಿನವು ಕಾದಿಹುದು ನಿಮ್ಮ ಭಕ್ತಗಣ. ನೀವಿರುವಲ್ಲಿ ಪೂರ್ಣತೆಯ ಮನನ, ಎಲ್ಲರ ನಾಲಗೆಯಲ್ಲಿ ಆಡುವುದು ಹೊಸ ಹೊಸತು ವಚನ. ಆಗಿಹರು ನಿಮ್ಮೆದುರಿನವರೆಲ್ಲರೂ ನಾನು ಎಂಬುದಿರದ ವಾಮನ, ನೀವು ಅವರೆಲ್ಲರ ಎದುರಿನ ತ್ರಿವಿಕ್ರಮ. ರಾಮನೂ ನೀವೇ, ಕೃಷ್ಣನೂ ನೀವೇ, ಮಹಾವೀರನೂ ನೀವೇ, ಗೌತಮರೂ ನೀವೇ, ಶಂಕರರೂ ನೀವೇ. ನೀವು ಅಪರಿಮಿತ ಮಹಿಮಾ ಪುರುಷರತ್ನ, ಶರಣತತ್ವ. ಪ್ರಭುದೇವರ ನುಡಿಯನಾಲಿಸಿ ಅಲ್ಲಿದ್ದವರೆಲ್ಲರೂ ಸಂಭ್ರಮಿಸಿದರು. ಪ್ರಭುದೇವರ ಬಸವಣ್ಣ ಕೂಡಲ ಸಂಗಮ ದೇವ ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿಹನು. ಅವನ ನೋಡುವಾಸೆ ನನಗಿದೆ, ಆದರವ ನನ್ನೊಡನೆ ಬರಲಾರ ಎಂಬ ಖಚಿತತೆಯೂ ನನಗಿದೆ. ಅವನನ್ನು ನೋಡಬೇಕೆಂದಿದ್ದರೆ ನಿಮ್ಮನ್ನು ನೋಡಿದರೆ ಸಾಕು, ನಿಮ್ಮ ವಚನವನ್ನು ಕೇಳಿದರೆ ಸಾಕು. ಅಲ್ಲಿದ್ದವರೆಲ್ಲರೂ ಬಸವಣ್ಣನವರಾದ ವಚನವನ್ನು ಹಾಡಿಯಾರು ಎಂಬ ಕಾತುರದಲ್ಲಿದ್ದರು. ಬಸವಣ್ಣನವರ ವಚನವನ್ನು ಕೇಳುವಂತಹ ಕಾತುರತೆ ಅವರೆಲ್ಲರಲ್ಲೂ ತುಂಬಿತ್ತು ಕೂಡ. ಬಸವಣ್ಣನವರು ಪ್ರಭುದೇವರದೆ ನುಡಿಯನಿಗೆ ಆಶೀರ್ವಾದ ಎನ್ನುವ ಒಲವ ಭಾವದಲ್ಲಿ ಮುಗ್ಧ ಮನದಲ್ಲಿ ಹಾಡಿದರು. ಲಿಂಗ ಪೂಜೆಯ ಮಾಡಿ ಜಂಗಮನ ಕಂಡು ಉದಾಸೀನವ ಮಾಡಿದರೆ ಆ ಲಿಂಗ ಪೂಜಕರಿಗೆ ಮಾಡಿದ ಶಿವದೂತರ ದಂಡವೆಂಬುದ, ಲೋಕದ ಕರ್ಮಗಳಿಗೆ ಮಾಡಿದ ಯಮದೂತರ ದಂಡವೆಂಬುದು. ಇದು ಕಾರಣ ಲಿಂಗ ಜಂಗಮ ಏನೊಂದೆಂದರಿಯದವರ ನನಗೆ ತೋರದಿರಯ್ಯ ಕೂಡಲ ಸಂಗಮ ದೇವ. ಆಲಿಸಿದವರಿಗೆಲ್ಲ ಹೊಸ ಬೆಳಕು ಮೂಡಿದಂತಾಯಿತು. ಮನ ಪಲ್ಲವಿಸಿ ತನು ಕಳಕಳಿಸಿ ಪುಳಕಿತರಾದರು. ಎಲ್ಲರ ಆತ್ಮಾನಂದದುಸಿರು ಪರಿಮಳವ ಬೀರತೊಡಗಿತ್ತು. ಬೆಳಗಿತ್ತು ಎಲ್ಲ ಮನ, ಬಳಲಿತ್ತು ಎಲ್ಲ ತನು, ಮುಡಿಯಲ್ಲಿ ನಗುತ್ತಿತ್ತು ದಿವ್ಯ ಉಷಾರೂಪ. ಬಸವ ತಮ್ಮ ಕಣ್ಣೆದುರು ಇದ್ದಾನೆ. ಬಸವಣ್ಣನ ನುಡಿಗಳನ್ನು ಆಲಿಸುವ ಮುಖಾಂತರ ನಮ್ಮ ಬದುಕಿನ ಧನ್ಯತೆಯನ್ನು ಅನುಭವಿಸಬಹುದು. ಶರಣತ್ವವೆಂದರೆ ಬೇರೇನು ವಿಶೇಷವಾದುದಲ್ಲ. ಬಸವಣ್ಣನಲ್ಲಿ ನಾವು ಇಡುವಂತಹ ನಿರಂತರವಾದ ಭಕ್ತಿ ಮಾತ್ರ. ತಮ್ಮೆಲ್ಲ ಕೆಲಸಗಳ ನಡುವೆಯೂ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಧೀಶಕ್ತಿಯನ್ನು ತುಂಬುವಂತಹ ಬಸವಣ್ಣ ಇಂದು ಮುಂದು ಎಂದೆಂದು ನಮ್ಮೊಡನೆ ಇರಲಿ ಎಂದು ಎಲ್ಲರೂ ಮೌನದಲ್ಲಿ ಪ್ರಾರ್ಥಿಸತೊಡಗಿದರು.

ಪ್ರಿಯ ಕೇಳುಗರೆ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 7 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ವೈರಾಣು ಸಂಹಾರಕ್ಕೆ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಚಿನ್ನತ್ಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ವಿಜ್ಞಾನ ವಸ್ಮಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಸ್ಮಿಯ ಕಾರ್ಯಕ್ರಮದಲ್ಲಿ ಗೋಸ್ಟ್ ಮರ್ಮರ್ ಕ್ವಾಂಟಮ್ ವಿಸ್ಮಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅಮೆರಿಕ ತನ್ನ ವಾಯುಸೇನೆಯ ಏರ್ಮನ್ ಅನ್ನ ಸಿನಿಮಾದ ರೀತಿಯಲ್ಲಿ ಬಚಾವ್ ಮಾಡಿದ್ದು ಅಮೆರಿಕ ಇರಾನ್ ಸಮರದ ಸಮಯದಲ್ಲಿ ಇಡೀ ಜಗತ್ತನ್ನ ಬೆರಗುಗೊಳಿಸಿದ ಸಂಗತಿಗಳಲ್ಲಿ ಒಂದು. ಏಪ್ರಿಲ್ 3 ಬೆಳಗ್ಗೆ ಅಮೆರಿಕದ F-15 ಈ ಯುದ್ಧ ವಿಮಾನವನ್ನ ಇರಾನ್ ಹೊಡೆದು ಉರುಳಿಸಿತು. ಅದರಲ್ಲಿದ್ದ ಪೈಲಟ್ ಹಾಗೂ ವೆಪನ್ ಸಿಸ್ಟಮ್ ಆಫೀಸರ್ ಅನ್ನ ತಕ್ಷಣ ಜೀವ ಉಳಿಸಿಕೊಳ್ಳಲು ಯುದ್ಧ ವಿಮಾನದಿಂದ ಚಿಮ್ಮಿ ಪಾರಾಗಿದ್ದು ನಿಜದ ಸಂಗತಿ. ಆದರೆ ಪ್ಯಾರಾಶೂಟ್ ಮೂಲಕ ತಲುಪಿದ್ದು ವೈರಿಯ ನೆಲವನ್ನ. ಇದು ಗೊತ್ತಾದ ತಕ್ಷಣವೇ ಅಮೆರಿಕದ ಸೈನ್ಯವು ಕಾರ್ಯಾಚರಣೆ ನಡೆಸಿ ಪೈಲಟ್ ಅನ್ನು ರಕ್ಷಿಸತೊಡಗಿತು. ಆದರೆ ಏರ್ಮನ್ ಮಾತ್ರ ಕಣ್ಮರೆಯಾಗಿದ್ದರು. ಆತನನ್ನ ಹುಡುಕಲು ಸಜ್ಜಾಗಿ CAA ಪ್ರವೇಶ ಮಾಡಿತು ಮರುದಿನ. ಅಷ್ಟರೊಳಗೆ ಈ ಯೋಧನು 2,000 ಮೀಟರ್ಗಳಷ್ಟು ದೂರ ಪರ್ವತಾರೋಹಣ ಮಾಡಿ ಗಿಡಪೊದೆಗಳ ಸಂಧಿಯಲ್ಲಿ ಅವಿತುಕೊಂಡಿತು ನಿಜದ ಸಂಗತಿ. ಹೀಗಾಗಿ 36 ತಾಸು ಇರಾನ್ ಹಾಗೂ ಅಮೆರಿಕ ಎರಡು ದೇಶಗಳ ತುಕ್ಕಡಿಗಳ ಶೋಧ ಮುಂದುವರಿತು. ಇರಾನಿಗೆ ಚಳ್ಳೆಹಣ್ಣು ತಿನ್ನಿಸಿ ತನ್ನ ಏರ್ಮನ್ ಅನ್ನ CIA ಪತ್ತೆ ಮಾಡಿತು. ಅದಕ್ಕಾಗಿ ಅವರು ಬಳಸಿದ್ದು ಈ ಹಿಂದೆ ಎರಡು ಜಗತ್ತಿನ ಎದುರಿಗೆ ತರದ ಹೊಚ್ಚ ಹೊಸ ತಂತ್ರಜ್ಞಾನ ಗೋಸ್ಟ್ ಮರ್ಮರ್. ಈ ಸೈನಿಕ ಅವಿತುಕೊಂಡಿದ್ದ ಜಾಗ ಪತ್ತೆಯಾಗಿದ್ದೇ ಟಾಪಾರ್ಡ್ ತೋಪ್. ಅಮೆರಿಕದ ನೇವಿ ಸ್ಟೀಲ್ ಯೋಧರು ಧರೆಗೆರಳಿದ ಇರಾನ್ ಸೈನ್ಯದೊಡನೆ ಕಾದಾಡಲು ಆರಂಭಿಸತೊಡಗಿದರು. ಯುದ್ಧ ವಿಮಾನಗಳ ದೊಡ್ಡ ದಂಡೆ ಬಂದಿತು. ಎಲ್ಲರೂ ಸೇರಿ ಆ ಏರ್ಮನ್ ಅಪಿತುಕೊಂಡಿದ್ದ ಜಾಗಕ್ಕೆ ಹೋಗಿ ಹೇರ್ಲಿಫ್ಟ್ ಮಾಡಿ ಆತನನ್ನು ಕರೆದೊಯ್ದರು. ಇರಾನ್ ಪಡೆಗೆ ಕಾಣದ ಆ ಏರ್ಮನ್ CIA ಕಣ್ಣಿಗೆ ಬಿದ್ದಿದ್ದು ಹೇಗೆ ಎಂಬುದು ಅದಕ್ಕುತ್ತರ ಕ್ವಾಂಟಮ್ ಕಾಂತಮಾಪಕ ಹಾಗೂ ಕೃತಕ ಬುದ್ಧಿಮತ್ತೆಯ ಮೇಲೆ ಸಿದ್ಧಪಡಿಸಿದ ಉಪಕರಣ ಗೋಸ್ಟ್ ಮರ್ಮರ್. ಜಗತ್ತಿನ ಎದುರಿಗೆ ಇದು ಇನ್ನೂ ರಹಸ್ಯವಾಗಿಯೇ ಇದೆ. ನ್ಯೂಯಾರ್ಕ್ ಪೋಸ್ಟ್ ಒಂದನ್ನ ಬಿಟ್ಟು ಇನ್ಯಾರಿಗೂ ಈ ಕುರಿತು ಹೆಚ್ಚು ಮಾಹಿತಿ ಲಭಿಸಿಲ್ಲ. ಗೋಸ್ಟ್ ಮರ್ಮರ್ ಎನ್ನುವುದು ಅಮೆರಿಕ ತನ್ನೊಳಗೆ ಅತ್ಯಂತ ರಹಸ್ಯವಾಗಿ ಇಟ್ಟುಕೊಟ್ಟ ತಂತ್ರಜ್ಞಾನ. ಅವರ ದಾವಿಯ ಪ್ರಕಾರ ಸುಮಾರು 50-58 ಕಿಲೋಮೀಟರ್ ದೂರದಿಂದಲೇ ಕೇವಲ ಹೃದಯ ಬಡಿದಿದ ತರಂಗಗಳನ್ನ ಆಲಿಸಿ ಮನುಷ್ಯರನ್ನ ಹುಡುಕಬಹುದಂತೆ. ಹೃದಯವು ಕಂಪಿಸುತ್ತಿದ್ದರೆ ಸಾಕು, ಪಾತಾಳದಲ್ಲೇ ಇರಲಿ, ಯಾರನ್ನೇ ಆಗಲಿ ನಾವು ಹುಡುಕಬಲ್ಲೆವು ಎಂದು ಎದೆ ತಟ್ಟಿಕೊಂಡು ಅಮೆರಿಕ ಗರ್ಜಿಸುತ್ತಿದೆ. ಗೋಸ್ಟ್ ಮರ್ಮರ್ ತಂತ್ರಜ್ಞಾನ ಇದು ದೀರ್ಘವ್ಯಾಪ್ತಿಯ ಕ್ವಾಂಟಮ್ ಕಾಂತಮಾಪಕ ಹಾಗೂ ಕೃತಕ ಬುದ್ಧಿಮತ್ತೆ ಎರಡರ ಸಮಾಗಮ. ನಮ್ಮ ಹೃದಯದ ಪ್ರತಿ ಬಡಿತದಲ್ಲೂ ವಿದ್ಯುದಾವೇಶದ ಪ್ರಚೋದನೆಗಾಗಿ ಅದು ಸ್ನಾಯುವಿನ ಮುಖಾಂತರ ಹರಿಯುತ್ತಿರುತ್ತದೆ. ಮ್ಯಾಕ್ಸ್ವೆಲ್ನ ಸಿದ್ಧಾಂತದ ಪ್ರಕಾರ ಚಲಿಸುವ ವಿದ್ಯುದಾವೇಶವು ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಇದನ್ನ ಮ್ಯಾಗ್ನೆಟೋಕಾರ್ಡಿಯೋಗ್ರಾಮ್ ಎಂದು ಕರೆಯುತ್ತಾರೆ. ಪಾರಂಪರಿಕ ಕಾಂತಮಾಪಕವು ಈ ಸೂಕ್ಷ್ಮ ಕಾಂತೀಯ ಕ್ಷೇತ್ರವನ್ನು ಗುರುತಿಸುವುದು ಅಸಾಧ್ಯ. ಹಾಗಾಗಿ ಕ್ವಾಂಟಮ್ ಕಾಂತಮಾಪಕವನ್ನು ಬಳಸುತ್ತಾರೆ. ಇದು ಪರಮಾಣುವಿನ ಭ್ರಮಣವನ್ನು ಅಥವಾ ಅತಿವಾಹಕದಲ್ಲಿನ ತಾಮ್ರದ ಜೋಡಿಯ ನಡವಳಿಕೆಯ ವೈಪರೀತ್ಯಗಳನ್ನು ಗ್ರಹಿಸಿ ಅತಿ ಸೂಕ್ಷ್ಮಾಣು ಕಾಂತ ಕ್ಷೇತ್ರವನ್ನು ಅಳೆಯಬಲ್ಲದು. ಗಣಿಗಾರಿಕೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇದರ ಬಳಕೆಯಾಗುತ್ತಿದೆ. ಆದರೆ ಇದರ ಉಪಯೋಗಕ್ಕೆ ಇರುವ ದೊಡ್ಡ ತೊಡಕೆಂದರೆ ಇದರಲ್ಲಿ ಸಂವೇದಕಗಳು ಹಾಗೂ ಉಪಕರಣಗಳನ್ನು ಶೂನ್ಯಕ್ಕೆ ಕಡಿಮೆಯ ತಾಪಮಾನದಲ್ಲಿ ಬಳಸಬೇಕು. ಅಂದಾಗಲೇ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದು. ಈ ತೊಡಕೆಗೆ ಪರಿಹಾರವೇ ಗೋಸ್ಟ್ ಮರ್ಮರ್ ಬಳಸಿದಿರಬಹುದು ಎನ್ನಬಹುದು. ನೈಟ್ರೋಜನ್ ವೇಕೆನ್ಸಿ ಡೈಮಂಡ್ ಇದೊಂದು ಕೃತಕವಾಗಿ ತಯಾರಿಸಿದ ವಜ್ರವಾಗಿದ್ದು ಇದರಲ್ಲಿ ಸೂಕ್ಷ್ಮವಾದ ದೋಷಗಳಿರ್ತವೆ. ಆ ದೋಷಗಳಿಗೆ NV ಕೇಂದ್ರಗಳೆಂದು ಗುರುತು. ಆ ಕೇಂದ್ರಗಳಲ್ಲಿ ಕಾಂತೀಯ ಕ್ಷೇತ್ರಕ್ಕೆ ವೇದನಾಶೀಲವಾಗಿರುವ ಪರಮಾಣುಗಳಿರ್ತದೆ. ಕಾಂತೀಯ ಕ್ಷೇತ್ರದಲ್ಲಿ ಬದಲಾವಣೆಯಾದಾಗ, ಅಂದರೆ ಉದಾಹರಣೆಗೆ ಮನುಷ್ಯನ ಹೃದಯದ ಬಡಿತದಿಂದ ಉತ್ಪಾದನೆಯಾದ ಕಾಂತೀಯ ಕ್ಷೇತ್ರದ ಮೇಲೆ ಪ್ರಭಾವ ಉಂಟಾದಾಗ NV ಕೇಂದ್ರಗಳಲ್ಲಿ ಚಲಾವಣೆಯಾಗಿ ಅಲ್ಲಿ ಹರಿಯುತ್ತಿರುವ ಲೇಸರ್ ಬೆಳಕಿನ ತೀವ್ರತೆಯಲ್ಲಿ ಏರುಪೇರಾಗುತ್ತದೆ. ಈ ಸಂಜ್ಞೆಯನ್ನು ಬಳಸಿ ಮನುಷ್ಯರನ್ನ ಪತ್ತೆ ಹಚ್ಚಬಹುದು. ಕೆಲವೇ ದೀರ್ಘವ್ಯಾಪ್ತಿಯ ಕಾಂತಮಾಪಕದಿಂದ ಈ ಕೆಲಸ ಸಾಧ್ಯವೇ ಇಲ್ಲ, ಏಕೆಂದರೆ ಅಕ್ಕಪಕ್ಕದಲ್ಲಿನ ಇನ್ನಿತರ ಜೀವಿಗಳಿಂದ ಉತ್ಪತ್ತಿಯಾದ ಅಥವಾ ಇನ್ಯಾವುದೇ ಮೂಲದ ಕಾಂತೀಯ ಅಲೆಗಳು ಕಾಂತೀಯ ಕ್ಷೇತ್ರದಲ್ಲಿ ಏರುಪೇರನ್ನು ಸೃಷ್ಟಿಸಿ

0: ಹುಡುಕಾಟದ ಪ್ರಕ್ರಿಯೆ ಅಡ್ಡವಾಗಬಹುದು. ಅದಕ್ಕಾಗಿ ಇಲ್ಲಿ ಕೃತಕ ಬುದ್ಧಿಮತ್ತೆಯು ನೆರವಾಗಬಹುದು. ಪ್ರತಿ ಪ್ರಾಣಿಯ ಹೃದಯ ಬಡಿತವು ಅದರದೇ ಆದ ವೈಶಿಷ್ಟ್ಯವಾದ ನಮೂನೆಯನ್ನು ಹೊಂದಿದ್ದು ತನ್ನದೇ ಆದ ಜೈವಿಕ ಲಯದಿಂದ ಹೃದಯ ವೀಣೆ ಮಿಡಿಯುತ್ತಿರುತ್ತದೆ. ಆ ರಾಗಕ್ಕೆ ತಕ್ಕನಾದ ಕಾಂತೀಯ ಕ್ಷೇತ್ರವು ಮೂಡುವುದು ಸಹಜ. ಅದನ್ನೇ ವಿದ್ಯುತ್ ಕಾಂತೀಯ ವೈಶಿಷ್ಟ್ಯ ಎನ್ನುವುದು. ಈ ವೈಶಿಷ್ಟ್ಯವನ್ನು ಗುರುತಿಸುವುದು ಕೃತಕ ಬುದ್ಧಿಮತ್ತೆಯಲ್ಲಿನ ಒಂದು ಭಾಗವಾದ ನ್ಯೂರಲ್ ನೆಟ್ವರ್ಕ್ನಿಂದ ಸಾಧ್ಯವಾಗಿದೆ. ಅದನ್ನು ದೀರ್ಘವ್ಯಾಪ್ತಿಯ ಕಾಂತಮಾಪಕದಲ್ಲಿ ಬಳಸಿದಾಗ ಸುತ್ತಮುತ್ತ ಎಷ್ಟೇ ಶಬ್ದಗಳಿದ್ದರೂ ಗೋಸ್ಟ್ ಮರ್ಮರ್ ಮನುಷ್ಯನ ಹೃದಯ ಗೀತೆಯನ್ನು ಕೇಳಬಲ್ಲದು. ಈ ತಂತ್ರಜ್ಞಾನದ ಬಳಕೆಗೆ ಬಗೆ ಬಗೆಯ ಮಿಶ್ರ ಪ್ರಕ್ರಿಯೆಗಳಿವೆ. ಬಹಳಷ್ಟು ವಿಜ್ಞಾನಿಗಳ ಪ್ರಕಾರ ಅಷ್ಟೇ ದೂರದಿಂದ ಜೈವಿಕ ಕಾಂತೀಯ ಕ್ಷೇತ್ರವನ್ನು ಗುರುತಿಸುವುದು ಅಸಾಧ್ಯವಾದ ಮಾತು. ಹೀಗೆಂದು ಎಲ್ಲರೂ ಅದನ್ನು ನಿರಾಕರಿಸಿಲ್ಲ. ಅದಕ್ಕೆ ನಿಜವಾದ ಉತ್ತರವು ಅಮೆರಿಕದ ರಕ್ಷಣಾ ಇಲಾಖೆಯಿಂದ ಬರಬೇಕಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗೋಸ್ಟ್ ಮರ್ಮರ್ ಕ್ವಾಂಟಮ್ ವಿಸ್ಮಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ವೈರಾಣು ಸಂಹಾರಕ್ಕೆ ಪ್ಲಾಸ್ಟಿಕ್ ರಹಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಕಿರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಒಂದು ಸಲ ಪ್ರವಾದಿ ಮೊಹಮ್ಮದ್ರು ತಮ್ಮ ಶಿಷ್ಯ ಅಲಿ ಜೊತೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ರು. ದಾರಿಯಲ್ಲಿ ಹೋಗುವಾಗ ಒಬ್ಬ ಅಲಿ ಶತ್ರು ಓಡಿ ಬಂದ ಎದುರುಗಡೆ. ಬಂದವನೇ ಅಲಿ ಭುಜ ಹಿಡಿದು ತಳ್ಳಿ ಅವನ ಬಟ್ಟೆಯನ್ನು ಎಳೆದಾಡಿ ನೆಲಕ್ಕೆ ತಳ್ಳಿಬಿಟ್ಟ ಅವನು. ಆದ್ರೆ ಅಲಿ ಮಾತ್ರ ಒಂದೂ ಮಾತಾಡದೆ ನಗನಗ್ತಾ ಇದ್ದ. ಆ ಶತ್ರು ಅಲಿಯನ್ನು ಬೈಯೋಕ್ ಶುರು ಮಾಡಿದ. ಅದು ಏನು ಬೈಗಳು ಸರಮಾಲೆ ಅದು. ಆದ್ರೆ ಅಲಿ ಮುಖದ ಮೇಲೆ ಮಂದಹಾಸ ಮಾಯ ಆಗಲಿಲ್ಲ, ಕೂಪು ಗಂಟೆಕ್ಲಿಲ್ಲ, ಕೆಟ್ಟ ಮಾತು ಬರಲಿಲ್ಲ. ಶತ್ರುವಿನ ಕೆಟ್ಟ ಮಾತು ಹೊಗಳಿಕೆ ಅನ್ನೋ ಹಾಗೆ ನಗ್ತಾ ಇದ್ದ ಅವನು. ಕಣ್ಣಲ್ಲಿ ಶಾಂತಿ ಇತ್ತು, ಕರುಣೆ ಇತ್ತು. ಮುಂದೆ ಏನಾಯ್ತೋ ಗೊತ್ತಿಲ್ಲ. ಎರಡು ನಿಮಿಷಕ್ಕೆ ಅವನಿನ್ನೂ ಬೈತಾನೆ ಇದ್ದ. ನಿಧಾನವಾಗಿ ಅಲಿ ಕಣ್ಣಲ್ಲಿರುವಂತಹ ಕರುಣೆ ಮಾಯ ಆಗಿ ಕೋಪ ಉಕ್ಕೋಕ್ ಶುರುವಾಯ್ತು. ಶೆಟ್ಟಿನ ತುಟಿಗಳು ನಡುಗೋಕ್ ಶುರುವಾಯ್ತು. ಕುದೀತಾ ಇದ್ದ ಅವನು. ಕೆಳಗಡೆ ಬಗ್ಗಿ ಬಿದ್ದಿತ್ತಲ್ಲ ಕಲ್ಲು ಸುತ್ತಮುತ್ತಲೆಲ್ಲ, ಆ ಕಲ್ಲು ತಗೊಂಡು ಬೀಸಿ ಬೀಸಿ ಎಸೆಯೋಕೆ ಶುರು ಮಾಡಿದ್ದಂತೆ. ಅವನ ಹೃದಯದಲ್ಲಿ ಅವನು ಬೈದಿದ್ದಕ್ಕೆ ಪ್ರತಿ ಕಾಲಕ್ಕೆ ಬರೋಕ್ ಶುರುವಾಯ್ತು. ಮರಳಿ ಶತ್ರುವನ್ನ ಬೈಯೋಕ್ ಶುರು ಮಾಡಿದ. ಅಷ್ಟಕ್ಕೆ ಸಾಲಿಲ್ಲ, ವರೆಯಿಂದ ಖಡ್ಗ ಎಳ್ಕೊಂಡು ವರಿಯನ್ನು ಕೊಲ್ಲಬೇಕು ಅಂತ ಹೋದ. ವೈರಿನ ಖಡ್ಗ ಎಳ್ಕೊಂಬಂದ, ಯುದ್ಧ ಶುರುವಾಯ್ತು. ಇಲ್ಲಿವರೆಗೂ ಶಾಂತವಾಗಿ ಅವನ ಪಕ್ಕದಲ್ಲಿ ನಿಂತಿದ್ರಲ್ಲ ಪ್ರವಾದಿ ಮೊಹಮ್ಮದ್ರು. ಯಾವಾಗ ಇವನು ಖಡ್ಗ ಇಳಿದು ಹೊಡೆಯೋಕೆ ಹೋದ್ನೋ ಅಲ್ಲಿಂದ ಹೊರಟುಬಿಟ್ರು. ಇಬ್ಬರೇ ಶತ್ರು ದುರುಗುಟ್ಕೊಂಡು ನೋಡಿದ್ರು. ಸ್ವಲ್ಪ ಹೊತ್ತಿಗೆ ಜಗಳ ಶಾಂತ ಮಾಡಿದ್ರು. ಬೇರೆದವ್ರು ಬಂದು, ಇವನಿಗೆ ಭಾಳ ಸಿಟ್ಟು ಬಂದ್ಬಿಡುತ್ತೆ ಅಲ್ಲಿಗೆ, ಮೊಹಮ್ಮದ್ರು ನನ್ನ ಜೊತೆಗಿದ್ದವ್ರನ್ನ ಬಿಟ್ಟು ಹೋಗ್ಬಿಡುದ ಕೈ ಬಿಟ್ಟು. ಹೀಗೇನೆ ಮರುದಿನ ಅವ್ರ ಕಡೆ ಹೋಗಿ ಹೇಳಿದ್ರಂತೆ, ಏನು ಸ್ವಾಮಿ ನಿಮ್ಮ ಬರ್ತೇನೆ, ನನಗೆ ಆಶ್ಚರ್ಯ ಆಯಿತು, ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಜಗಳಾಡ್ತಾ ಇದ್ದೀನಿ, ಬಿಟ್ಟು ಹೋಗ್ಬಿಟ್ರೆ ನನ್ನ ರಕ್ಷಣೆ ಕೊಡಲಿಲ್ಲ ನನಗೆ. ಆಗ ಮೊಹಮ್ಮದ್ರ ಉತ್ತರ ಇದೆಯಲ್ಲ, ಇಷ್ಟು ಚೆನ್ನಾಗಿದೆ ಸ್ವಾಮಿ. ಅವ್ರು ಹೇಳಿದರು, ಸ್ನೇಹಿತ ಅಲಿ ತಪ್ಪು ತಿಳ್ಕೊಬೇಡಪ್ಪ, ನಿನ್ನ ಶತ್ರು ನಿಜವಾಗ್ಲೂ ಕ್ರೂರಿ ಮನುಷ್ಯ, ಬಲಾಢ್ಯ ಮನುಷ್ಯ. ಅವನೇನು ಬೈಯುವಾಗ ಮೊದಲೇ ಶಾಂತವಾಗಿದ್ದೆಯಲ್ಲ ನೀನು, ನಿನ್ನ ಕಣ್ಣೊಳಗೆ ಪ್ರೇಮ ಒಸರ್ತಾ ಇತ್ತು, ಅದನ್ನು ಕಂಡು ನನಗೂ ಭಾಳ ಸಂತೋಷ ಆಗಿತ್ತು, ಸಿಟ್ಟು ಬರಲಿಲ್ಲ ನಿನಗೆ ಅಂತ ಹೇಳಿ. ಇನ್ನೊಂದು ವಿಷಯ ನೀನು ಗಮನಿಸ್ಲಿಲ್ಲ, ನಿನಗೆ ಕಾಣಿಸ್ಲಿಲ್ಲ ಅದು. ನೀನು ಯಾವಾಗ ಶಾಂತವಾಗಿ ನೀನು ವೈರಿ ಬೈಯೋದನ್ನು ಕೇಳ್ಕೊಂಡು ಸುಮ್ಮನೆ ಇದೆಯೋ, ನಿನ್ನ ಸುತ್ತಲೂ ಭಗವಂತನ 10 ಬಲಶಾಲಿಗಳಾದಂಥ ಸೈನಿಕರು ನಿನ್ನ ಸುತ್ತ ನಿಂತಿದ್ರು ನಿನ್ನ ರಕ್ಷಣೆ ಮಾಡೋದಕ್ಕೆ. ಯಾವಾಗ ನಿನ್ನ ಕಣ್ಣಿನಲ್ಲಿ ಪ್ರೀತಿ ಮಾಯ ಆಯಿತೋ, ನೀ ಉಗ್ರ ಆದಿಯೋ, ಹೃದಯದಲ್ಲಿ ಪ್ರತೀಕಾರ ಕಂಡಿತೋ, ನೀನು ನೋಡಲಿಲ್ಲ ಅದನ್ನು, ಆ ಕ್ಷಣದೊಳಗೆ ಭಗವಂತನ ಸೇವಕರಿದ್ದರಲ್ಲ ಎಲ್ಲರೂ ನೀನು ಬಿಟ್ಟು ಹೋಗ್ಬಿಟ್ರು. ಭಗವಂತನೇ ನೀನು ಬಿಟ್ಟು ಹೋದ, ನಾನೇನು ರಕ್ಷಣೆ ಮಾಡೋದು, ನಾನು ಹೊರಟುಬಿಟ್ಟೆ. ನಿನ್ನ ರಕ್ಷಣೆ ಭಾರ ನೀನೇ ತಗೊಂಡ್ಮೇಲೆ ಭಗವಂತ ಯಾಕಬೇಕು ಆಮೇಲೆ ನಿನಗೆ? ಅಲ್ಲಿವರೆಗೂ ಭಗವಂತನ ನಂಬ್ಕೊಂಡಿದ್ದೆ ನೀನು, ನಿನ್ನಲ್ಲಿ ಕೋಪ ಇರಲಿಲ್ಲ. ಯಾವಾಗ ನೀನೇ ಕೋಪ ತಗೊಂಡು ಖಡ್ಗ ಕೈಯಲ್ಲಿ ಹಿಡ್ಕೊಂಡ್ಯೋ ಅಂದರೆ ನಿಂಗೆ ದೇವ್ರು ಬೇಕಿಲ್ಲ ಅಂದಂಗಾಯ್ತಲ್ಲ, ನಾನೇ ರಕ್ಷಣೆ ಮಾಡ್ಕೋತೀನಿ ಅಂದಂಗಾಯ್ತು, ನಿನ್ನ ರಕ್ಷಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ನಿನಗಿದ್ದಾಗ ನಾನೇ ಹಾಕಿರಬೇಕು ಅಂತ ಬಂದೆ ಅಂತ. ಅಲ್ಲಿ ಕಾಲು ಹಿಡ್ಕೊಂಡಂತೆ, ನಿಜ ಸ್ವಾಮಿ, ಇದು ಎಲ್ಲಿ ಹಿಂಸೆ ಇದೆಯೋ, ಎಲ್ಲಿ ಕ್ರೌರ್ಯ ಇದೆಯೋ, ಅಲ್ಲಿ ಭಗವಂತನ ಕೆಲಸ ಇಲ್ಲ. ಅಲ್ಲಿ ನಾವು ಭಗವಂತನ ಹೆಸರು ಹೇಳಿ ಕ್ರೌರ್ಯಗಳನ್ನು ಹಿಂಸೆಗಳನ್ನು ಮಾಡ್ತೀವಿ. ಆದರೆ ಒಂದು ಸತ್ಯ, ಎಲ್ಲಿ ಕ್ರೌರ್ಯ ಇದೆಯೋ, ಎಲ್ಲಿ ಹಿಂಸೆ ಇದೆಯೋ, ಅಲ್ಲಿ ಭಗವಂತ ಇರೋಲ್ಲ. ಅವನ ಸಾಮ್ರಾಜ್ಯ ಏನಿದ್ರೂ ಪ್ರೀತಿ, ವಿಶ್ವಾಸ, ಅನುಕಂಪ, ಕರುಣೆ ಅದಿರುವಂತಲ್ಲಿ. ನಮಗೆ ಭಗವಂತ ಬೇಕು ಅಂದರೆ ಆ ಗುಣಗಳನ್ನು ಆರಿಸ್ಕೊಳ್ಬೇಕೇ ಹೊರತಾಗಿ ಹಿಂಸೆ ಕ್ರೌರ್ಯವನ್ನಲ್ಲ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ VSOE ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ವಿಎಸ್ಒಇ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ನಿಮ್ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
3: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
4: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
3: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
4: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಪ್ರಿಯ ಕೇಳುಗರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಭೀಮಟಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಕಾಳಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ.

0: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ.
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
0: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಿಕೆರೆ ಹಾಡಿಯ ಕೃಷಿಕರಾದಂಥ ಶ್ರೀಯುತ ಕಾಳಾರವರು. ಇವರು ಕಳೆದ 25 ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಸಿರಿಧಾನ್ಯಗಳು, ಎರೆಹುಳು ಗೊಬ್ಬರ ತಯಾರಿಕೆ, ಕೋಳಿ ಸಾಕಾಣಿಕೆ, ಜೊತೆಗೆ ಕೃಷಿ ಮೇಳ ಹಾಗೂ ಇನ್ನಿತರ ಕೃಷಿ ತರಬೇತಿಗಳಲ್ಲಿ ಭಾಗವಹಿಸಿದ್ರ ಜೊತೆಗೆ ಸಹಾಯಕ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬಯೋಗ್ಯಾಸ್, ಕೋಳಿ ಸಾಕಾಣಿಕೆ ಹಾಗೂ ಎರೆಹುಳು ಘಟಕ ತಯಾರಿಯನ್ನು ಮಾಡ್ತಾ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಈ ಮಿಶ್ರ ಬೆಳೆ ಬೇಸಾಯ ಹಾಗೂ ಇನ್ನಿತರ ಕೃಷಿ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕಳವರೆ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ತಾವು ಮೊದಲನೇದಾಗಿ ಎಷ್ಟು ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ? ಆರಂಭದಿಂದ ಹೇಗೆ ಶುರು ಮಾಡಿದ್ರಿ ಕೃಷಿನ?
3: ನಾವು ಕಳೆದ ಒಂದು 25 ವರ್ಷಗಳಿಂದ ಕೃಷಿಯನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಮಾಮೂಲಿ ಕೃಷಿ ಮಾಡ್ತಾ ಇದ್ದೀವಿ. ನಾವು ಮೊದಲು ಓದ್ತಾ ಇದ್ದೀವಿ, ಗೋಧಿ ಆಮೇಲೆ ಬಿಟ್ಬಿಟ್ಟು ಈಗ ಕೃಷಿ ಮಾಡ್ತಾ ಇದ್ವಿ.
2: ಆರಂಭದಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ವಿ?
3: ಆರಂಭದಲ್ಲಿ ಮೊದಲು ನಾವು ಹತ್ತಿ, ರಾಗಿ ಈ ರೀತಿ ಬೆಳೀತಾ ಇದ್ವಿ. ಮಳೆ ಆಧಾರಿತ ಬೆಳೆಗಳನ್ನು ಬೆಳೀತಾ ಇದ್ವಿ. ಖುಷ್ಕಿ ಭೂಮಿಯಲ್ಲಿ ನಮ್ಮದು ನೀರು ಇಲ್ಲ.
2: ಎಷ್ಟು ಎಕರೆ ಭೂಪ್ರದೇಶ ಹೊಂದಿದ್ದೀರಾ ತಮ್ಮ?
3: ನಾವು ಒಂದು ಎಕರೆಯಲ್ಲಿ ಈ ಬೆಳೆಗಳನ್ನು ಬೆಳೀತಾ ಇದ್ವಿ.
2: ಇರೋಂಥ 1 ಎಕರೆ ಭೂಪ್ರದೇಶದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇದ್ದೀರಾ? ಒಂದೇ ಬೆಳೆ ಬೆಳೀತೀರಾ ಅಥವಾ ಬೇರೆ ಬೇರೆ ಬೆಳೆಯನ್ನು ಬೆಳೀತೀರಾ?
3: ಒಂದೇ, ನಾವು ಈಗ ಮಳೆ ಆಧಾರಿತ ಭೂಮಿ ಅಲ್ವಾ, ಅದರಿಂದ ನಾವು ಹತ್ತಿ, ರಾಗಿ ಈ ರೀತಿ ಬೆಳಿತೀವಿ.
2: ವರ್ಷದಲ್ಲಿ ಎಷ್ಟು ಬೆಳೆಯನ್ನು ತೆಗಿದಿರಂತ?
3: ನಾವು ಒಂದೇ ಬೆಳೆ ಹತ್ತಿ ಬಿಟ್ಟರೆ ರಾಗಿ ಅಷ್ಟೇ.
2: ಮೊದಲು ತಾವು 25 ವರ್ಷದಿಂದ ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆಗಿರ್ಬೋದು, ಈಗ ತಾವು ಕೃಷಿ ಮಾಡ್ತಿರೋದಲ್ಲಾಗಿರ್ಬೋದು, ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ?
3: ನಾವು ಮೊದಲು ಎಲ್ಲ ಗೌರ್ಮೆಂಟ್ ಗೊಬ್ಬರ ಬಳಸ್ತಿದ್ದೋ ಆಗ, ಈಗ ಎರಡು ಗೊಬ್ಬರ ಬಳಸ್ತಾ ಇದ್ವಿ. ಗೌರ್ಮೆಂಟ್ ಗೊಬ್ಬರನ ಕಮ್ಮಿ ಮಾಡಬೇಕು, ಭೂಮಿಯ ಸತ್ವ ಉಳಿಸಬೇಕು, ಅದ್ರ ಸಲುವಾಗಿ ಈಗ ನಾವು ಎರೆಹುಳು ಘಟಕ ಶುರು ಮಾಡ್ಕೊಂಡ್ವಿ. ಅದೇ ಗೊಬ್ಬರನ ಭೂಮಿಗೆ ಹಾಕ್ತಾ ಇದ್ವಿ. ಈಗ ಸ್ವಲ್ಪ ಒಂದು ಕೆಲವು ವರ್ಷಗಳಿಂದ ಕಾಯಬೇಕು. ಈಗ ಮೊದಲು ಅವೆಲ್ಲ ಗೌರ್ಮೆಂಟ್ ಗೊಬ್ಬರಗೆಲ್ಲ ಅವು ಹೊಂದಾಣಿಕೆ ಆಗಿದ್ದವು, ಈಗ ಸಡನ್ ಆಗಿ ಎರೆಹುಳು ಗೊಬ್ಬರಗೆ ಅವು ಅಡ್ಜಸ್ಟ್ ಆಗಂಟ ಸ್ವಲ್ಪ ಕಾಯಬೇಕು. ಮುಂದಕ್ಕೆ ಅವು ಅಲ್ಲಿಗೆ ಅವು ಫಸಲ್ಗೆ ನಾವು ನೋಡಬೇಕು. ಈಗ ಅವು ಮೊದಲು ಹಾಕಿದ ಸ್ಟಾರ್ಟಿಂಗಿಂದ ಅವು ಮಾಮೂಲಿ ಗೌರ್ಮೆಂಟ್ ಹಾಕಿ ಅವು ಅವು ಅದಕ್ಕೆ ಅಡಿಟ್ ಆಗ್ಬಿಟ್ಟವು. ಈಗ ಸಡನ್ ಆಗಿ ಈಗ ಆರ್ಗಾನಿಕ್ ಆಗಿ ನಾವು ಬೆಳೆ ಬೆಳಿಬೇಕಾದ್ರೆ ಅವು ಸಡನ್ ಆಗಿ ಅವು ಇದು ಮಾಡಿ ರೆಸ್ಪಾನ್ಸ್ ಮಾಡಲ್ಲ ಅವು. ಅದಕ್ಕೆ ಸ್ವಲ್ಪ ಒಂದು 2-3 ವರ್ಷ ಬೆಳೆ ಸ್ವಲ್ಪ ಕಮ್ಮಿ ಆಗ್ಬೋದು ಇಳುವರಿ. ಆಮೇಲೆ ಭತ್ತ ಸರಿಯಾಗಿರ್ತದೆ ನ್ಯಾಚುರಲ್ ಆಗಿ, ಆರ್ಗಾನಿಕ್ ಮಾಮೂಲಿ ಇದಕ್ಕೆ ಅದು ಹೊಂದಾಣಿಕೆ ಆಗುತ್ತದೆ.
2: ತಾವು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಎಷ್ಟು ವರ್ಷ ಆಯಿತು? ಈ ಸಾವಯವ ಗೊಬ್ಬರಗಳನ್ನು ಯಾವಲ್ಲಿಂದ ಬಳಸ್ತಾ ಮಾಡ್ತಾ ಇದ್ದೀರಾ?
3: ನಾವು ಈಗ ಸಾವಯವ ಗೊಬ್ಬರ ಅಂದ್ರೆ ಈಗ 1-2 ವರ್ಷದಿಂದ ನಾವು ಶುರು ಮಾಡ್ಕೊಂಡಿದ್ವಿ. ಮೊದಲೆಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತಿದ್ದೆ, ಈಗ 1-2 ವರ್ಷದಿಂದ ನಾವು ಎರಡು ಘಟಕ ಶುರು ಮಾಡ್ಕೊಂಡಿದ್ವಿ. ಅದೇ ಗೊಬ್ಬರ ತೆಗೆದು ಮಾಮೂಲಿ ಹತ್ತಿ, ರಾಗಿಗಳಿಗೆ ಭೂಮಿಗೆ ಚೆಲ್ತಾ ಇದ್ವಿ.
2: ಎಲ್ಲಿ ತರಬೇತಿಯನ್ನು ಪಡ್ಕೊಂಡ್ರಿ ಈ ರವಳೆ ತಯಾರಿಕೆ ಘಟಕದ ತರಬೇತಿಯನ್ನು ಎಲ್ಲಿ ಪಡ್ಕೊಂಡ್ರಿ?
3: ನಾವು ಈ ಎರಡು ಗೊಬ್ಬರದ ಘಟಕದ ತರಬೇತಿಯನ್ನ ಕೆಂಚಿನಲ್ಲಿ ಪಡ್ಕೊಂಡು ಅಲ್ಲಿ ಪಡ್ಕೊಂಡು ಆಮೇಲೆ ಹೊರಗಡೆ ಎಕ್ಸ್ಪೋಸರ್ ಹೋಗಿದ್ದ. ಎಕ್ಸ್ಪೋಸರ್ ಹೋಗಿ ಅಲ್ಲೆಲ್ಲ ಅವೆಲ್ಲ ನೋಡಿ ವಿಸಿಟ್ ಮಾಡಿ ಎಲ್ಲ ನೋಡಿ ಅಲ್ಲೆಲ್ಲ ಅವ್ರ ಎರಡು ಗೊಬ್ಬರ ಯಾವ ರೀತಿ ತೆರಸ್ತಾರೆ ಆಮೇಲೆ ಅವರು ಅದನ್ನೆಲ್ಲ ನೋಡ್ಕೊಬಂದು ಆಮೇಲೆ ಅವ್ರು ಬ್ಯಾಗ್ ಎಲ್ಲ ಕೊಟ್ಟು ಈಗ ನಾವೇ ಸ್ವಂತವಾಗಿ ನಾವೇ ಮಾಡ್ಕೊಳ್ತೀವಿ. ಈಗ ನಾವೇ ಗೊಬ್ಬರ ತಗೊಂಡು ನಾವೇ ನಮ್ಮ ಮೊಳ್ಕೊಳಗೆ ನಾವು ಹಾಕ್ತಿದ್ದೀವಿ. ಈಗ
2: ತಾವು ಈ ರೀತಿ ತರಬೇತಿಗಳಾಗಿರ್ಬೋದು ಸಭೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೂ ಮುಂಚೆ ತಮ್ಗೆ ಏನ್ ಅನ್ಸಿರುತ್ತೆ ಅದನ್ನ ಕೃಷಿನಲ್ಲಿ ಮಾಡ್ತಾ
3: ಇದ್ದೀವಿ.
2: ಈಗ ತಾವು ಎಲ್ಲಾ ರೀತಿಯ ತರಬೇತಿಗಳಾಗಿರ್ಬೋದು ಸಭೆ ಸಮಾರಂಭಗಳು ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ರ, ಕೃಷಿ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ತಿಳ್ಕೊತಾ ಇದ್ರ, ಆಗ ಮಾಡ್ತಿದ್ದಂತ ತಪ್ಪುಗಳನ್ನ ಈಗ ಯಾವ ರೀತಿ ತಿದ್ದುಕೊಂಡು ಕೃಷಿನಲ್ಲಿ ತಮ್ಮ ಒಂದು
3: ಈಗ ನಾವು ಮೊದಲು ಏನೋ ಒಂದು ಏನೋ ನಮ್ಮ ಇಷ್ಟ ಪ್ರಕಾರ ಒಂದು ಮಾಡ್ತಾ ಇದ್ದೋ ತರಬೇತಿ ಪಡೆಯಕ್ಕಿಂತ ಮುಂಚೆ. ಈಗ ನಾವು ತರಬೇತಿ ಪಡೆದ್ರ ಯಾವ ಸೀಸನ್ ಅಲ್ಲಿ ಏನೇನು ಹಾಕ್ಬೇಕು ಅದೆಲ್ಲ ನಾವೀಗ ತಿಳ್ಕೊಂಡು ಈಗ ಮೊದಲು ಏನೇನೋ ಹಾಕ್ತಿದ್ವೋ ಒಂದು ಗೊಬ್ಬರ ಹಾಕಿದ್ರೆ ಗೊತ್ತಿದ್ದಿಲ್ಲ, ಒಂದು ತಿಳುವಳಿಕೆ ಇದ್ದಿದ್ದಿಲ್ಲ. ಮೊದಲು ನಮ್ಮ ತಂದೆ ತಾತರ ಮುತಾತರು ಮಾಡ್ತಿರೋ ಅದೇ ಒಂದು ಪದ್ಧತಿಯಲ್ಲಿ ನಾವು ಮಾಡ್ಕೋಬತ್ತಿದ್ದು. ಈಗ ಏನು ಮಾಡ್ತೀವಿ, ಈಗ ತರಬೇತಿ ಆಗಿದ್ದರಿಂದ ನಾವು ಆ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ
2: ಪ್ರಮುಖ

0: ಆಗಿತ್ತವು ಧಾನ್ಯ ಬೆಳೆಗಳಾಗಿರ್ಬೋದು, ಹತ್ತಿ ಆಗಿರ್ಬೋದು, ವಿಶೇಷವಾಗಿ ಜೊತೆಗೆ ಸಿರಿಧಾನ್ಯಗಳನ್ನು ಕೂಡ ತಾವು ಬೆಳೀತಾ ಇದ್ದಾರೆ. ಈ ಬೆಳೆಗಳ ಬೇಸಾಯ ಕ್ರಮ ಆಗಿರ್ಬೋದು, ಇದರ ಇಳುವರಿ ಆಗಿರ್ಬೋದು, ಇದನ್ನ ಮಾರುಕಟ್ಟೆ ಮಾಡೋದಾಗಿರ್ಬೋದು ಅಥವಾ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳೋದಾಗಿರ್ಬೋದು, ಇದ್ರ ಕುರಿತು ಮಾಹಿತಿ ಹಂಚಿಕೊಳ್ತೀವಿ.
1: ನಾವು ಮೊದಲು ಈ ರಾಗಿ ಬೆಳ್ಕೊಂಡೆಲ್ಲ ಮನೆಗೆ ಬಳಸ್ತಾ ಇದ್ದೋ ರಾಗಿ ಮಧ್ಯ, ಮೊದಲೆಲ್ಲ ನವಣೆ ಬೆಳೆಸಿದ್ ನವಣೆ ಬಿತ್ತಿದ್ದೋ ನವಣೆ ರಾಗಿ ಮಧ್ಯ ಸಾಲಲ್ಲಿ ಬಿತ್ತಾ ಇದ್ದೋ, ಸಾಲಲ್ಲಿ ಬಿತ್ತಿ ಮಾಮೂಲಿ ಮನೆಗೆ ಬಳಸ್ತಾ ಇದ್ದೋ. ಈಗ ಸಿರಿಧಾನ್ಯ, ಈಗ ಸಿರಿಧಾನ್ಯ ಬಳಸಿ ಈಗ ಅವರೇ ತಗೊಳ್ತಾರೆ, ಈಗ ಸಂಸ್ಥೆ ಕಡೆಯಿಂದ ತಗೊಳ್ತಿದ್ದಾರೆ, ಈಗ ಅವರೇ ಬೈಬ್ಯಾಕ್ ಮಾಡ್ತಿದ್ದಾರೆ, ಈಗ ರೈತರು ಬೆಳೆದಂತ ಅವರೇ ಈಗ ತಗೊಳ್ತಾರೆ, ಈಗ ರೈತರಿಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಅವರ ಅರ್ಧ ಅವರು ಕೊಂಡ್ಕೊಳ್ತಿದ್ದಾರೆ. ಈಗ ರೈತರಿಗೆ ಅನುಕೂಲ ಆಗಿದೆ, ಈಗ ಅವರು ಬೆಳೆದಕ್ಕೂ ಒಂದು ಸೂಕ್ತ ಬೆಲೆ ಸಿಗ್ತಾ ಇದೆ, ಈಗ ಒಳ್ಳೆ ಮಾರ್ಕೆಟ್ ಸಿಗ್ತಾ ಇದೆ ಅವ್ರಿಗೆ ಅವ್ರ ಕಡೆಯಿಂದ. ಈಗ
0: ಈಗ ತಮಗೆ ಈ ಕೃಷಿ ಚಟುವಟಿಕೆಗಳನ್ನ ಆರಂಭಿಸಲಿಕ್ಕೆ ಬಿತ್ತನೆ ಬೀಜಗಳಾಗಿರ್ಬೋದು, ಕೃಷಿ ಸಲಕರಣೆಗಳಾಗಿರ್ಬೋದು, ಇದು ಕೂಡ ತಮಗೆ ಸಂಸ್ಥೆ ಕಡೆಯಿಂದ ಸಿಗ್ತಾ
1: ಇದೆ,
0: ಇದೆಷ್ಟು ಅನುಕೂಲ ಆಗಿದೆ
1: ಈಗ ನಮ್ಮ ಮೊದಲು. ಈಗ ರೈತರುಗಳಿಗೆ ಸುಮಾರು ಬಿತ್ತನೆ ಬೀಜ ಅಥವಾ ಎರೆಹುಳು ಗೊಬ್ಬರ ತೇರ್ಸಕ್ಕೆ ಅವ್ರ ಹೊಲದಲ್ಲಿ ಅವ್ರು ಸ್ವಂತವಾಗಿ ಗೊಬ್ಬರ ತೇರ್ಸಕ್ಕೆ ಎರಡು ಘಟಕ ಇದ್ಮಾಡ್ಕೊಡ್ತಿದ್ದಾರೆ. ಈಗ ಕೃಷಿ ಉಪಕರಣಗಳು, ಕೆಲವು ತಳ್ಳು ಗಾಡಿಗಳು, ನೇಗಿಲು ಇವೆಲ್ಲ ಸಂಸ್ಥೆ ಕಡೆ, ಕುಡುಗಲು, ಮಮ್ಮಟಿ ಅವೆಲ್ಲ. ಈಗ ಟಾರ್ಚ್ಗಳು, ಇತ್ತೀಚೆಗೆ ಟಾರ್ಚ್ಗಳು ರೈತರುಗಳಿಗೆ ಆನೆ ಕಾಲ್ಗೆ ಅಂದ್ಬಿಟ್ಟು ಟಾರ್ಚ್ಗಳೆಲ್ಲ ಕೊಟ್ಟಿದ್ದಾರೆ. ಈಗ ಈಗ ಸಂಸ್ಥೆ ಕಡೆ ನಮಗೆ ರೈತರುಗಳಿಗೆ ಸುಮಾರು ಉಪಯೋಗ ಆಗ್ತಿದೆ. ನಾವು ಬಳಸ್ಕೋಬೇಕು ರೈತರುಗಳು, ಸಂಸ್ಥೆನ ನಾವು ಆದಷ್ಟು ನಾವು ಬಳಸ್ಕೋಬೇಕು. ಸಂಸ್ಥೆ ಕೊಡುವಂಥ ಸೌಲಭ್ಯಗಳನ್ನ ನಾವು ಪಡ್ಕೋಬೇಕು. ಸಂಸ್ಥೆ ಜೊತೆಗೆ ನಾವು ಸಂಪರ್ಕ, ನಿರಂತರ ಸಂಪರ್ಕದಲ್ಲಿ ಇರಬೇಕು. ಅವ್ರು ನಾವು ಸಂಪರ್ಕದಲ್ಲಿ ಇದ್ದಾಗ ಅವರು ಏನೇ ಬಂದ ಸೌಲಭ್ಯಗಳು ನಮ್ಗೆ ಕೊಡ್ತಾರೆ ರೈತರಿಗೆ ನೇರವಾಗಿ.
0: ಈಗ ಈ ರೀತಿಯ ಸೌಲಭ್ಯಗಳು ನಿಮಗೆ ತಲುಪ್ತಾ ಇರೋದ್ರಿಂದ ತಮ್ಮ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಆಗ್ತಿದ್ದಂಥ ಖರ್ಚಲ್ಲಿ ಎಷ್ಟು ಉಳಿಕೆ ಆಗ್ತಾ ಇದೆ, ಖರ್ಚು ನಿರ್ವಹಣೆ ಈಗ ಆಗ್ತಾ ಇದೆ?
1: ಈಗ ಖರ್ಚು ಅಂದ್ರೆ ನಮ್ಮ ಮೊದಲು ಈಗ ಒಂದು ಪ್ಯಾಕೆಟ್ ಹತ್ತಿ ಬೀಜ ಅಂದ್ರೆ ಹೊರಗಡೆ ಅಂಗಡಿಯಲ್ಲಿ ತಗೋಬೇಕಾದ್ರೆ 1,000 ರೂಪಾಯಿ, ಈಗ ಸಂಸ್ಥೆ ಕಡೆ ಸಬ್ಸಿಡಿ ರೂಪದಲ್ಲಿ 200 ರೂಪಾಯಿ ಸಿಗ್ತದೆ ನಮ್ಗೆ. 200 ರೂಪಾಯಿ ಅಂದ್ರೆ ನಮ್ಗೆ 8 ರೂಪಾಯಿ ನಮ್ಗೆ ಉಳಿತು. ಈಗ ಸುಮಾರು ನಮ್ಗೆ ಬಿತ್ತನೆ ಬೀಜಗಳಿಗೆಲ್ಲ ಸುಮಾರು ಅವ್ರಿಗೆ ಸಬ್ಸಿಡಿ ರೂಪದಲ್ಲಿ ಸಿಗ್ತಾ ಇದೆ ನಮ್ಗೆ. ಈಗ ಹೊರಗಡೆ ದುಡ್ಡು ಕೊಡ್ಬೇಕಾಗ ತರಬೇಕಾಯ್ತು. ಈಗ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೈತರುಗಳಿಗೆ.
0: ಜೊತೆಗೆ ತಾವು ವಿಶೇಷವಾಗಿ ವಿವಿಧ ರೀತಿಯ ಕೃಷಿ ತರಬೇತಿಗಳಲ್ಲಿ ಭಾಗವಹಿಸಿದ್ದೀರಾ, ಹಾಗೇನೆ ಪ್ರಮುಖವಾಗಿ ತಾವು ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದ್ದೀರಾ. ಈ ಕೃಷಿ ಮೇಳಗಳಿಗೆ ಹೋದಂತ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ತಾವು ಈ ಕೃಷಿ ಮೇಳದಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೃಷಿ ಸಂಬಂಧಪಟ್ಟಂತ ಚಟುವಟಿಕೆಗಳು, ಹೊಸ ಹೊಸ ಆವಿಷ್ಕಾರಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಅದು ಈ ತಮ್ಮ ಒಂದು ಕೃಷಿನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಎಷ್ಟು ಸಹಕಾರಿ ಆಗ್ತಾ ಇತ್ತು?
1: ಈಗ ನಾವು ಹೊರಗಡೆ ಈಗ ಕೃಷಿ ಮೇಳಕ್ಕೆ ಬೆಂಗಳೂರು ಜಿ ಕೆ ಬಿಗೆಲ್ಲ ಹೋಗಿದ್ದೀವಿ. ಅಲ್ಲಿ ಬೇರೆ ಬೇರೆ ತರಹದ ಕೃಷಿ ಸಲಕರಣೆಗಳಾಗಲಿ, ಕುರಿಗಳಾಗಿ, ಆಡಾಗಲಿ, ಈ ಕೋಳಿಗಳಾಗಲಿ, ಬೇರೆ ಬೇರೆ ಥರದವು ಎಲ್ಲ ಬರ್ತವೆ. ನಾವು ಅದಕ್ಕೆ ನಮಗೆ ಈ ನಮಗೀಗ ಕೋಳಿ ಸಾಕ್ತಾ ಇದ್ದೀವಿ. ಈಗ ಅಲ್ಲೋಗಿ ಈಗ ಹೊರಗಡೆ ಹೋಗಿ ಅಲ್ಲಿ ಕೋಳಿ ಮರಿಗಳಿಂದ ತಗೋಬರ್ತೀವಿ. ನಮಗೆ ಒಂದು ಉಪಯೋಗ ಅಂದ್ಬಿಟ್ಟು ಕೋಳಿ ಮರಿಗಳು, ಆಮೇಲೆ ಈ ಕೃಷಿ ಸಲಕರಣೆಗಳಾಗ ಈ ವೀಡರಾಗಲಿ ಆ ಥರದೆಲ್ಲ ನಾವು ಪರ್ಚೇಸ್ ಮಾಡ್ಕೊಂಡು ತಗೋಬರ್ತೀವಿ ಈಗ ಹೊರಗಡೆ ಹೋದಾಗ. ಅವು ಮೊದಲು ನಮಗೆಲ್ಲ ಸಿಗ್ತೈತಲ್ಲ ಇಲ್ಲಿ, ಅದರಿಂದ ಭಾಳ ಉಪಯೋಗ ಆಗ್ತದೆ. ಹೊರಗಡೆ ಹೋಗಿ ಈಗ ರೈತರು ಕರ್ಕೊಯ್ತಿರೋದ್ರಿಂದ ಹೊರಗಡೆ ಜಾಗ ನೋಡಿದಾಗ ಜನಮ ಮತ್ತು ಆ ಬೆಳೆಗಳು ಬೆಳೆದು ತಂದು ಅವರು ಕೃಷಿ ಮಾಡಿರಲಿ ತಂದು ಮಾಡಿದಾದ್ಮೇಲೆ ಅನುಭವಗಳು ರೈತರಿಗೆ ಅನುಭವಗಳು ಸಿಗ್ತಾವೆ ನೇರವಾಗಿ. ನಾವು ಹೋಗಿ ನೋಡ್ತೀವಲ್ಲ ಅದನ್ನು ಅನುಭವ ಪಡೆದಾಗುತ್ತೆ ರೈತರುಗಳಿಗೆ.
0: ಕೇವಲ ಜಮೀನಲ್ಲೇ ಎತ್ಕೊಂಡು ಕೃಷಿ ಮಾಡಿಕೊಂಡು ನಿಮ್ಗೇನು ಗೊತ್ತಿದೆ ಅದನ್ನು ಮಾಡಿದ್ರೆ ಅದರಿಂದ ಒಂದು ಸಮವಾದಂತ ಒಂದು ಆದಾಯ ಪಡ್ಕೊಂಡ್ರು ಮುಂದೆ ಅದನ್ನ
1: ಹೊರಗಡೆ ಹೋಗಿ ನೋಡ್ಕೊ ಬರೋದಕ್ಕೆ ನಾವು ಒಬ್ಬರೇ ಒಂದೇ ಜಾಗದಲ್ಲಿ ಇದ್ಕೊಂಡು ನಮ್ಮ ಮನೇಲಿ ಇದ್ಕೊಂಡು ನಮ್ಮ ಮಾಮೂಲಿ ಮಾಮೂಲಿ ಕೃಷಿ ಚಟುವಟಿಕೆ ಮಾಡೋದಕ್ಕೆ ನಾವು ಹೊರಗಡೆ ನೋಡ್ಕೊ ಬರೋದಕ್ಕೂ ನಮಗೆ ಇದಾಗೋಯ್ತದ ಅನುಭವ ಆಯ್ತದ ಈ ರೀತಿ ಮಾಡಬೇಕು ನಾವು ಈ ರೀತಿ ಬೆಳಿಬೇಕು ಅದೊಂದು ನಾವು ಕಲಿತಾಗೋಯ್ತದ ತಿಳ್ಕೊಂಡಾಗ ಮಾಹಿತಿ ನಮ್ಗೆ ಅವರು ಮಾಹಿತಿ ಕೊಡ್ತಾರಲ್ಲ ಅದ ಆ ಮಾಹಿತಿ ಪಡ್ಕೊಂಡು ನಮ್ಗೆ ಒಂದು ಉಪಯೋಗ ಆಗುತ್ತೆ.
0: ಈಗ ತಾವೇನು ಸ್ವತಂತ್ರವಾಗಿ 25 ವರ್ಷದಿಂದ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ತಮ್ಮ ತಂದೆ ಕಾಲದಿಂದಲಾಗಿರ್ಬೋದು, ತಾವು ಕೃಷಿ ಆರಂಭ ಮಾಡಿದಂತ ಸಂದರ್ಭದಲ್ಲಾಗಿರ್ಬೋದು, ಮತ್ತೆ ಪ್ರಸ್ತುತ ತಾವು ಕೃಷಿ ಮಾಡ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡಿದ್ರ, ಒಂದು ವ್ಯವಸಾಯ ಕ್ರಮ ಆಗಿರ್ಬೋದು, ಗೊಬ್ಬರ ಬಳಸೋದಾಗಿರ್ಬೋದು, ಒಂದಷ್ಟು ಸಲಕರಣೆಗಳನ್ನ ಬಳಸೋದಾಗಿರ್ಬೋದು, ಇದರಲ್ಲೆಲ್ಲ ಎಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ರ?
1: ಈಗ ನಾವು ಬದಲಾವಣೆಯಿಂದ ವ್ಯವಸಾಯದ ಮೊದಲಿಂದ ಮಾಡ್ಕೊ ಬರ್ತಿದೀವಿ, ತಾತ ಮುತ್ತಾತ ಕಾಲದಿಂದ ಮಾಮೂಲಿ ವ್ಯವಸಾಯ ಮಾಡ್ಕೊ ಬರ್ತಿದೀವಿ. ಆದರೆ ಮೊದಲು ಅವರೆಲ್ಲ ಹಿಂದೆ ಅವರೆಲ್ಲ ಮಾಮೂಲಿ ಸಾವಯವಾಗಿ ಮಾಮೂಲಿ ಬೆಳೆಗಳನ್ನ ಬೆಳೀತಾ ಇದ್ರು. ಈ ಮಧ್ಯದಲ್ಲಿ ಏನು ಮಾಡಿದ್ರು ರೈತರುಗಳು ಈ ಗೌರ್ಮೆಂಟ್ ಗೊಬ್ಬರಗಳು ಬಳಸೋಕ್ಕೆ ಶುರು ಮಾಡಿದ್ರು. ಅದು ಈಗ ಅದನ್ನು ನಾವು ನನ್ನ ತಂದೆ ಕಾಲ ಬಳಸಿರೋ ಈಗ ನಾವು ಬಳಸ್ಕೋ ಬರ್ತಾ ಇದ್ದವು. ಈಗ ಇತ್ತೀಚೆಗೆ ಏನು ಮಾಡಿದ ಈಗ ಒಂದು ಊರು ಕಳೆದ ವರ್ಷದಿಂದ ನಾವು ಗೊಬ್ಬರ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ನಮ್ಮ ತಾತ ಮುತ್ತಾತನ ಕಾಲದಿಂದ ಬಳಸಿದ ಅದೇ ಪದ್ಧತಿ ನಾವು ಬಳಸ್ಕೊ ಬರಬೇಕು. ಅವ್ರು ಹೆಂಗೆ ಬಳಸ್ತಿದ್ರು ಇಳುವರಿ ಪಡಿತಿದ್ರು ಈ ಗೌರ್ಮೆಂಟ್ ಗೊಬ್ಬರ ಬಳಸಿದೆ ಅದೇ ರೀ ನಾವು ಅದನ್ನ ಇಳುವರಿಯನ್ನು ತೆಗಿಬೇಕು ಅಂದ್ಬಿಟ್ಟು ಈಗ ನಾವು ಪ್ರಯತ್ನ ಪಡ್ತಾ ಇದೀವಿ. ಈಗ
0: ಈಗ ತಾವು ಕೂಡ ರಾಸಾಯನಿಕ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದ್ರಿ, ಪ್ರಸ್ತುತ ಕೆಲವು ವರ್ಷಗಳಿಂದ ರಾಸಾಯನಿಕವನ್ನು
1: ಬಿಟ್ಟು ಈಗ ಕೃಷಿ
0: ಸಾವಯವದತ್ತ ತಾವು ಮುಖ ಮಾಡಿ ಸಾವಯವ
1: ಸಾವಯವ ಬೆಳಿಬೇಕು. ಹೌದು,
0: ಆ ರಾಸಾಯನಿಕ ಬಳಸಿದಂಥ ಸಂದರ್ಭದಲ್ಲಿ ಬರ್ತಿದ್ದಂಥ ಇಳುವರಿ

0: ಆಗಿರ್ಬೋದು, ಬೆಳೆದಂತ ಬೆಳೆಯ ಫಲವತ್ತತೆ ಆಗಿರ್ಬೋದು, ಭೂಮಿ ಫಲವತ್ತತೆ ಆಗಿರ್ಬೋದು.
1: ಆಗೆಲ್ಲ ಭೂಮಿ ಫಲವತ್ತತೆ ಮಾಮೂಲಿ ಚೆನ್ನಾಗೇ ಇತ್ತು ನಮ್ಮ ತಾತ ಹಿಂದೆಲ್ಲ ಬೆಳೀತಿದ್ದಾಗ. ಈಗ ಮಧ್ಯದಲ್ಲಿ ನಾವೇನು ಈ ಗೌರ್ಮೆಂಟ್ ಗೊಬ್ಬರ ಬೆಳೆ ಶುರು ಮಾಡಿದವಲ್ಲ, ಆಗೆಲ್ಲ ಭೂಮಿ ಎಲ್ಲ ಅದಗೆಟ್ಟಾಯ್ತು. ಆಗೆಲ್ಲ ಬೆಳೆ ಎಲ್ಲ ಆಗ 10 ಕ್ವಿಂಟಲ್ ಬೆಳೀತಿದ್ದಾರೆಲ್ಲ, ಈಗ 3 ಕ್ವಿಂಟಲ್ 5-4 ಕ್ವಿಂಟಲ್ ಹಿಂಗೆಲ್ಲ ಬೆಳೆಯಕ್ಕೆ ಶುರು ಮಾಡಿದ್ರು. ಇಳುವರಿ ಕಮ್ಮಿ ಆಯ್ತು. ಬತ್ತ ಭೂಮಿಯ ಒಂದು ಸತ್ವ ಸಾರಾಂಶ ಒಂದು ಕಳ್ಕೊಳ್ತು. ಭೂಮಿ ಬರಡಾಗ ಬತ್ತು, ಭೂಮಿ ಸತ್ವ ಇಲ್ದಂದ್ಮೇಲೆ ಅಲ್ಲಿ ಹೆಂಗೆ ನಾವು ಇಳುವರಿ ಪಡೆಯಕ್ಕಾಗದು.
0: ಹಾಗೆ ಈಗ ತಾವು ಸಂಸ್ಥೆ ಕಡೆಯಿಂದ ಈ ರೀತಿಯ ಸಿರಿಧಾನ್ಯಗಳಾಗಿರ್ಬೋದು, ಈ ಥರ ಧಾನ್ಯಗಳ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಒಂದಷ್ಟು ಕೃಷಿ ಸಲಕರಣೆಗಳ ಸಹಯೋಗದಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಾ. ಈ ಬೆಳೆದಂಥ ಬೆಳೆಗಳನ್ನು ಮಾರುಕಟ್ಟೆ ಮಾಡೋದಾಗಿರ್ಬೋದು, ಮಾರಾಟ ಮಾಡೋದಾಗಿರ್ಬೋದು, ಯಾವ ರೀತಿ ಮಾಡ್ತಾ ಇದ್ದೀರಾ? ತಮ್ಮ ಬೆಳಕಿಗೆ ಎಷ್ಟು ಇಟ್ಕೋತಾ ಇದ್ದೀರಾ?
1: ಈಗ ನಾವು ಹತ್ತಿ ಬೆಳಿತೀವಿ, ರಾಗಿ ಬೆಳಿತೀವಿ, ಹತ್ತಿ ಎಲ್ಲ ಹೊರಗಡೆ ಕೊಟ್ಟು ಮಾರಾಟ ಮಾಡ್ತೀವಿ. ರಾಗಿ ಮನೆಗೆ ಮಡಿಕೊಂಡು ಬಾಕಿ ಎಲ್ಲ ಕೊಟ್ಬಿಡ್ತೀವಿ. ಮನೆಗೆ ಎಷ್ಟು ಬೇಕಷ್ಟು ಮಡಿಕೊಂಡು ಬಾಕಿ ಎಲ್ಲ ಕೊಟ್ಬಿಡ್ತೀವಿ. ದನ್ನಕ್ಕೆ ಹುಲ್ಲ ಹಿಂಗೆ ಮಡಿಕೊಳ್ತೀವಿ, ಇನ್ನೂ ಎಷ್ಟು ಬೇಕಷ್ಟು ಮಡಿಕೊಂಡು ಬಾಕಿ ಹುಲ್ಲ ಹೊರಗಡೆ ಮಾರಕ್ಕೆ ಬಿಡ್ತೀವಿ. ನಮ್ಗೆ ಮನೆ ಬಳಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀವಿ, ಈಗ ಹೊರಗಡೆ ಎಲ್ಲ ಮಾರಕ್ಕೆ ಬಿಡ್ತೀವಿ.
0: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ದೀರಾ?
1: ಹಸು ಸಾಕಾಣಿಕೆ ಮಾಡ್ತೀವಿ, ಹಸು ಸಾಕಾಣಿಕೆ ತರಬೇತಿ ಪಡ್ಕೊಂಡಿದ್ದೀವಿ, ಕೋಳಿ ತರಬೇತಿ ಮಾಡ್ಕೊಂಡಿದ್ದೀವಿ. ಅದೇ ಹಸು ಕೊಡ್ತೀವಿ ಅಂತೇಳಿ ಇನ್ನೂ ಕೊಟ್ಟಿಲ್ಲ, ಕೊಟ್ಟರೆ ಅದನ್ನು ಸಾಕ್ತೀವಿ.
0: ಅಂದರೆ ಹಸು ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಎರಡು ತರಬೇತಿ
1: ಆಗಿದೆ.
0: ಆದ್ರೆ ಪ್ರಸ್ತುತವಾಗಿ ಕೋಳಿ ಸಾಕಾಣಿಕೆ
1: ಕೋಳಿ ಸಾಕಾಣಿಕೆ ಮಾಡ್ತಿದೀವಿ. ಈಗ
0: ಯಾವಾಗ ಈ ಕೋಳಿ ಸಾಕಾಣಿಕೆ ತರಬೇತಿ ಪಡ್ಕೊಂಡ್ರಿ? ಪ್ರಸ್ತುತ ಎಷ್ಟು ಕೋಳಿಗಳನ್ನ ಸಾಕ್ತಾ ಇದ್ದೀರಾ?
1: ಕೋಳಿ ಸಾಕಾಣಿಕೆ ಈಗ ಒಂದು 5 ತಿಂಗಳ ಹಿಂದೆ ನಾವು ಕೋಳಿ ಸಾಕಾಣಿಕೆ ತರಬೇತಿ ಮಾಡ್ಕೊಂಡು ಈಗ ಪ್ರಸ್ತುತ ಒಂದು 30 ಕೋಳಿ ಈಗ 30 ಕೋಳಿ ಸಾಕಾಣೆ ಮಾಡ್ತಾ ಇದೀವಿ. ಇಲ್ಲೇ ಮನೆ ಒಂದು ನಮ್ಮ ಒಂದು ಹಳೆ ಮನೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇದೀವಿ. ಈಗ ಮೊಟ್ಟೆ ಹಾಕ್ತಿವಿ, ಎಲ್ಲ ಹಾಕ್ತಿದ್ದೀವಿ. ಈಗ ಒಂದು 30-40 ಮೊಟ್ಟೆ ಹಾಕ್ತಿದೀವಿ. ಈಗ ಮುಂದಕ್ಕೆಲ್ಲ ಅವೆಲ್ಲ ಮರಿ ಮಾಡಿ ಅವನು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಾವೊಂದು ಗುರಿ ಇಟ್ಕೊಂಡಿದ್ದೀವಿ. ಇವತ್ತು ಒಂದು 30 ಇದೆ, 30 ಇರೋ ಒಂದು 3,000 ಗಂಟೆ ಮಾಡಬೇಕು ಅನ್ನೋ ಒಂದು ಗುರಿ ಏನವ ನಾವು ಒಂದು ಮಡಿಕೊಂಡಿದ್ದೀವಿ. ಈ ಸದ್ಯಕ್ಕೆ ಮನೇಲಿ ಒಂದು ಹಳೆ ಮನೇಲಿ ಸಾಕ್ತಾ ಇದೀವಿ. ಮುಂದಕ್ಕೆ ನಾವೊಂದು ಹೊಲದಲ್ಲಿ ಒಂದು ಶೆಡ್ ಮಾಡಿ ಸಾಕ್ಬೇಕನ್ನೋ ಒಂದು ಐಡಿಯಾ ಇದೆ.
0: ಈಗ ಮೊದಲೆಲ್ಲ ಮನೆಗಳಲ್ಲೇ ಈ ನಾಟಿ ಕೋಳಿ ಮೊಟ್ಟೆ ಮಾಡಿಸೋದಾಗಿರ್ಬೋದು, ಮಾರೋದಾಗಿರ್ಬೋದು,
1: ಮಾಡ್ತಾ
0: ಇದ್ರು. ತರಬೇತಿ ಪಡ್ಕೊಂಡ್ಮೇಲೆ ಯಾವ ರೀತಿ ವಿಧಾನದಲ್ಲಿ ನಾವು ಸಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತು.
1: ಈಗ ತರಬೇತಿ ಅಂದ್ರೆ ಮೊದಲು ನಾವು ಹಿಂದೆಲ್ಲ ಸಾಕ್ತಾ ಇದ್ದೋ ಮನೆ ಬಳಕಕ್ಕೆ ಮೊಟ್ಟೆಗೆ ಮಾಂಸಕ್ಕೆ ಸಲುವಾಗಿ ಸಾಕ್ತಿದ್ದ. ಅವು ಬಿಟ್ರೆ ಅಲ್ಲಿ ಹೋಗೆಲ್ಲ ಮೇಯ್ಕೊಂಡು ಎಲ್ಲ ಬರ್ತಾ ಇದ್ದ. ಅವಕ್ಕೆ ಜ್ವರ ಬಂದ್ರೆ ಏನು ಮೆಡಿಸಿನ್ ಮಾಡಬೇಕು, ಅವು ಯಾವ ರೀತಿ ವ್ಯಾಕ್ಸಿನ್ಗಳು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ. ಅವು ರೋಗ ಬಂದಾಗ ಚೆನ್ನಾಗಿ ಉಳ್ಕೊಂಡಾಗ ಉಳ್ಕೊಳ್ಳೋವು, ಸತ್ತೋಗೋ ಸತ್ತೋಗಿದ್ವು. ಈಗ ಹೆಂಗೆ ಈಗ ಸಣ್ಣ ಮರಿಗಳಿಗೆ ಹೆಂಗೆ ವ್ಯಾಕ್ಸಿನ್ ಕೊಡಬೇಕು, ಜ್ವರಗಳು ಬಂದಾಗ ಹೆಂಗೆ ಯಾವ ಥರ ಟ್ರೀಟ್ಮೆಂಟ್ಗಳನ್ನ ನಾವು ಮಾಡಬೇಕು ಅನ್ನೋದು ಈಗ ನಮಗೆಲ್ಲ ಈಗ ಗೊತ್ತಾಗಿದೆ. ಈಗ ಆ ಒಂದೊಂದು ಪದ್ಧತಿಯಲ್ಲಿ ಈಗ ನಾವು ಈಗ ಮಾಡ್ಕೊ ಹೋಗ್ತಿದ್ದೇವೆ. ಈಗ ತರಬೇತಿ ಪಡೆದ ನಂತರ

0: ಈಗ ಪ್ರಸ್ತುತವಾಗಿ 30 ಕೋಳಿಗಳನ್ನ ಸಾಕ್ತಾ ಇದ್ದೆ. ಇದರಿಂದ ಮೊಟ್ಟೆನ ಮಾರಾಟ ಆಗಿರ್ಬೋದು?
1: ಮೊಟ್ಟೆ ಈಗ ಮಾರಾಟ ಮಾಡಿಲ್ಲ. ಈ ಮೊಟ್ಟೆವನ್ನ ನಾವು ಎಲ್ಲ ಈಗ ಎಲ್ಲ ಸಂಗ್ರಹ ಮಾಡ್ತಾ ಇದೀವಿ. ಈಗ ಒಂದು ಮುಂದಕ್ಕೆ ಮರಿ ಮಾಡಿಸೋ ಇದರಲ್ಲಿ ಎಲ್ಲ ಎತ್ತಿಡ್ತಾ ಇದ್ದೀನಿ.
0: ಅಂದ್ರೆ ಇರುವಂತ ಕೋಳಿಗಳ ಸಂಖ್ಯೆ ಇನ್ನು
1: ಹೆಚ್ಚಿಸ್ಕೊಳ್ಳೋಣ. ಮಾರ್ತಾ ಇಲ್ಲ, ಮುಂದಕ್ಕೆ ಆಮೇಲೆ ಮರಿ ಮಾಡ್ಬೇಕು, ಜಾಸ್ತಿ ಕೋಳಿಗಳು ಮಾಡ್ಕೋಬೇಕು ಅನ್ನೋದು, ಮೊಟ್ಟೆಗಳನ್ನ ಮಾರ್ತಾ ಇಲ್ಲ.
0: ಈಗ ಹಸು ಸಾಕಾಣಿಕೆ ಏನೋ ತರಬೇತಿ ಪಡ್ಕೊಂಡಿದಿರಲ್ಲ, ಮುಂದೆ ಹಸು ಸಾಕುವಂತ ಏನಾದ್ರೂ ಯೋಜನೆ ಇದೆಯಾ?
1: ಮುಂದೆ ಹಸು ಸಾಕ್ಬೇಕು ಅನ್ನೋ ಒಂದು ಇದೆ, ಅಥವಾ ಹಸು ಕೊಡ್ತೀನಿ ಅಂತ ಹೇಳವ್ರ, ಹಸು ಕೊಟ್ಟಾಗ ಸಾಕಬೇಕು. ಈ ಶೆಡ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ, ಎಲ್ಲ ತರಬೇತಿ ಎಲ್ಲ ಪಡ್ಕೊಂಡಿದೀವಿ.
0: ತಾವು ಸಾವಯವ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ, ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವ ನಿಟ್ಟಿನಲ್ಲಿ ತಾವೇ ಸ್ವತಃ ಎರೆಹುಳು ಗೊಬ್ಬರ ಘಟಕವನ್ನು ನಿರ್ಮಿಸಿಕೊಂಡು ತಾವೇ ಎರೆಹುಳು ಗೊಬ್ಬರವನ್ನು
1: ಮಾಡ್ಕೊಂಡು
0: ಕೃಷಿಗೆ ಬಳಸ್ತಾ ಇದ್ದೀವಿ. ಯಾವಾಗ ಪಡ್ಕೊಂಡ್ರಿ ಈ ತರಬೇತಿ?
1: ಈ ತರಬೇತಿ ಕಳೆದ ಒಂದು ವರ್ಷದಲ್ಲಿ ತರಬೇತಿ ಮಾಡ್ಕೊಂಡು ಕೆಂಚಿನಲ್ಲಿ ತರಬೇತಿ ಕೊಟ್ಟು ಅವರು ಈ ರೀತಿಯ ಎಲೆಗಳು ಗೊಬ್ಬರಗಳು ಇದನ್ನೆಲ್ಲ ಹಾಕಿ ಗೊಬ್ಬರ ತೇರಿಸ್ ಕೊಟ್ಟರು. ಈಗ ಅವರೇ ಬ್ಯಾಗ್ ಕೊಟ್ಟಿದ್ದಾರೆ, ಆ ಬ್ಯಾಗಲ್ಲಿ ನಾವೀಗ ಎಲ್ಲ ಸಗಣಿಗಳು ತಗೋಗಿ ಹಿಂಗೆ ತರದು ಅವು ಕಸಗಳು ತಗೋಗಿ ಹಾಕಿ ಎಲ್ಲ ತಯಾರು ಮಾಡ್ತಾ ಇದ್ದೀವಿ. ಈಗ
0: ಒಂದು ತುಟ್ಟಿ ಅಂದ್ರೆ ಒಂದು
1: ಚೀಲ
0: ತಾವು ಗೊಬ್ಬರ ತಯಾರಿಸೋಕೆ ಎಷ್ಟು ಸಮಯ ಇಡುತ್ತೆ, ಅದ್ರ ವಿಧಾನ ಹೇಗಿರುತ್ತೆ?
1: ಈಗ ಒಂದು ತೆರಬೇಕಾದ್ರೆ ಕನಿಷ್ಠ ಒಂದು 6 ತಿಂಗಳಾದ್ರೂ ಬೇಕಲೇಬೇಕು. ಎರೆಹುಳೆಲ್ಲ ತಿಂದು ಅವೆಲ್ಲ ಇಕ್ಕಿ ಹಾಕ್ಬೇಕಲ್ಲ, ಅವು ಸಗಣಿ ಎಲ್ಲ ಹಾಕಿ ಸಗಣಿ ಮದ್ದು ಎಲ್ಲ ಮೇಕೆಲ್ಲ ನೀರೆಲ್ಲ ಕಲಸಿ ಉಯ್ಯಬೇಕು. ನಾವು ತರಗ ಬರ್ಗ ಹಾಕ್ದಾಗ ವೇಸ್ಟ್ಗಳ ತಗ ಹಾಕ್ತೀವಲ್ಲ, ಅವೆಲ್ಲ ಒಂದು 6 ತಿಂಗಳು ಬೇಕೇ ಬೇಕು. ಗೊಬ್ಬರ ಹಾಕಕ್ಕೆ ಅವು ಎರೆಹುಳು ಚೆನ್ನಾಗಿ ತಿಂದು ಅವು ಇಕ್ಕಿ ಹಾಕ್ಬೇಕು. ಗೊಬ್ಬರ ಹಾಕ್ಬೇಕಾದ್ರೆ
0: ಆ ಒಂದು ತೊಟ್ಟಿ ಗೊಬ್ಬರವನ್ನು ತಾವು ತಯಾರಿ ಮಾಡ್ಲಿಕ್ಕೆ 6 ತಿಂಗಳು
1: ಬೇಕಾಗುತ್ತೆ.
0: ಎಷ್ಟು ಚೀಲ ಗೊಬ್ಬರ ಸಿಗುತ್ತೆ ಆ ಒಂದು ತೊಟ್ಟಿನಲ್ಲಿ?
1: ಕನಿಷ್ಠ ಅಂದ್ರೆ ಒಂದು 10 ಚೀಲಗಳು ಸಿಗುತ್ತೆ ಅಲ್ಲಿ, ಒಂದು 10 ಚೀಲ ಸಿಗುತ್ತೆ.
0: ಒಂದು 10 ಚೀಲ ಸಾವಯವ ಗೊಬ್ಬರ

0: ಈಗ ಅದೇ 10 ಚೀಲದ ಸಾವಯವ ಗೊಬ್ಬರವನ್ನ ಹೊರಗಡೆ ಕೊಂಡ್ಬೇಕಾಗಿದ್ರೆ ಎಷ್ಟಾಗ್ತಿತ್ತು?
1: 10 ಚೀಲ ಈಗ ಹೊರಗಡೆ ಅಂದ್ರೆ ಗೌರವ ಅಂಗಡಿಯಲ್ಲಿ ಗೊಬ್ಬರದ ಅಂಗಡಿಯಲ್ಲಿ 1 ಚೀಲಕ್ಕೆ ಆದ್ರೆ 1,700 ಹಿಂಗ ಆಗೋದು. ಈಗ ನಾವು 1 ರೂಪಾಯಿ ಖರ್ಚಿಲ್ಲ, ನಾವು ಮನೆಯಲ್ಲೇ ತಯಾರಿಸ್ತೀವಿ. ಈಗ ಸ್ವಂತವಾಗಿ 10 ಚೀಲ ಅಂದ್ರೆ ಸುಮಾರು ದುಡ್ಡು ಆಗ್ಬಿಡುದು. ಈಗ ಯಾವ್ದೋ ಗೌರ್ಮೆಂಟ್ ಅವು DAP ಅಂತಾವು ಇವು ಅಂತ ಹಾಕಿರ್ವಿ, ಸುಮಾರು ಒಂದು ಚೀಲಕ್ಕೆ 2,000 ರೂಪಾಯಿ ಆಗಿರ್ವಿ, ಜಾಸ್ತಿ ಆಗ್ಬಿಡೋದು, 10,000 ಮೇಲೆ ಆಗ್ಬಿಡೋದು. ಈಗ 10 ಚೀಲ ನಾವು ಮನೇಲೇ ಸ್ವಂತವಾಗಿ ತಯಾರಿಸ್ತೀವಿ. ಈಗ ಗೊಬ್ಬರಗಳನ್ನ 1 ರೂಪಾಯಿ ಕೊಟ್ಟು ಹೊರಗಡೆ ದುಡ್ಡು ಕೊಟ್ಟು ತರಂಗೇ ಇಲ್ಲ.
0: 1 ರೂಪಾಯಿ ಖರ್ಚಿಲ್ಲ,
1: ನಾವೇ ಅವು ವೇಸ್ಟ್ ಹಾಕಿ ನಾವೇ ಗೊಬ್ಬರ ಮಾಡ್ಕೊಳ್ತೀವಿ.
0: ಏನಂದ್ರೆ ಅದಕ್ಕೆ ಒಂದು ಸ್ವಲ್ಪ ಸಮಯ ಕೊಡ್ಬೇಕು
1: ಅಷ್ಟೇ. ಬೆಳಿಗ್ಗೆ ಒಂದು ಮಾಮೂಲಿ ಸಗಣಿ ಗಿಡ ಹಾಕಕ್ಕ ತಗಸು ಎಲ್ಲ ಸುರಿಯೋಕ್ಕೆಲ್ಲ ಸ್ವಲ್ಪ ಕೆಲಸ. ಮಾಮೂಲಿ ನಾವು ಹೊರಗಡೆ ಸಗಣಿಯಿಂದೆಲ್ಲ ತಗೋ ತಿಪ್ಪಕ್ಕೆ ಆಗ್ತದ, ಇದೇ ಸಗಣಿ ತಗೋ ಈಗ ಗೊಬ್ಬರ ಚೀಲಕ್ಕೆ ಹಾಕ್ತೀವಿ. ಅದೇ
0: ಎಷ್ಟು ಬಾರಿ ಬಳಸಿದಾರೆ ಈ ಗೊಬ್ಬರವನ್ನ? ಈಗ
1: ನಾವು ಒಂದು ಬಾರಿ ಹಾಕಿವಿ. ಈಗ ಮಾಮೂಲಿ ರಾಗಿ ಹಾಕಿದೀವಿ, ಮಾಮೂಲಿ ರಾಗಿ ಹಾಕಿ ಇಳುವರಿಗೆಲ್ಲ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಈಗ ಇನ್ನೊಂದು 10 ಚೀಲ ಸಿಗ್ಬೋದು, ಅದನ್ನ ಹತ್ತಿಗೆ ಹಾಕೋಣ ಅಂತ ನೋಡಿವಿ. ಈಗ ಹತ್ತಿಗಳು ಹಾಕ್ಬೇಕು ಗಿಡಗಳಿಗೆ ಅಂತ ಈಗ ಎತ್ತಿಟ್ಟಿದ್ದೀನಿ.
0: ಈಗ ಪ್ರಸ್ತುತ ನಾವು ಸೇವಿಸುವಂತ ಪ್ರತಿಯೊಂದು ಆಹಾರ ಆಗಿರ್ಬೋದು, ಎಲ್ಲ ಔಷಧಿ
1: ಎಲ್ಲ ಔಷಧಿ
0: ಎಲ್ಲ ರಾಸಾಯನಿಕ ಬಳಸಿ ಬಳಸಿ ಬಳಸಿ ಬೆಳೆದಂತ ಬೆಳೆನು ಕೂಡ ಒಂದು ಔಷಧಿ ಆಗ್ಬಿಟ್ಟಿದೆ. ಈಗ ತಿನ್ನುವಂತ ಪದಾರ್ಥಗಳು ಕೂಡ ಔಷಧಿಮಯ ಆಗ್ಬಿಟ್ಟಿದೆ, ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಇದರಿಂದ ಎದುರಾಗ್ತಾ ಇದೆ. ಆದ್ರೆ ಸಾವಯವ ಗೊಬ್ಬರವನ್ನ ಬಳಸಿ ಈ ಒಂದು ಕೃಷಿಯನ್ನ ಮಾಡಿದ್ರೆ ಇದರಿಂದ ಬಂದಂತ ಬೆಳೆನು ಕೂಡ
1: ಉತ್ತಮ ಇರ್ತದೆ, ಕೆಮಿಕಲ್ ಮುಕ್ತವಾಗಿರ್ತದೆ ಆಸೆ ನಮ್ಗೆ.
0: ಈಗ ಪ್ರಸ್ತುತ ಕೆಲವು ರೈತರ ಮನಸ್ಥಿತಿ ಏನಂದ್ರೆ ರಾಸಾಯನಿಕ ಅಂಗಡಿಯಿಂದ ತಂದು ಹಾಕಿದ್ರೆ ಬೇಗ ಇಳುವರಿ ಲಾಭ ಮಾಡಬಹುದು ಅನ್ನೋದೊಂದು ಉದ್ದೇಶದಿಂದ ರಾಸಾಯನಿಕ
1: ಬಳಸ್ತಾರೆ.
0: ಅಂತ ರೈತರುಗಳಿಗೆ ತಾವು ಈ ಸಾವಯವ ಗೊಬ್ಬರದ ಕುರಿತು ಅದರ ಮಹತ್ವವನ್ನು ಕುರಿತು ಏನ್ ಹೇಳಕ್ ಇಷ್ಟಪಡ್ತೀವಿ?
1: ಈಗ ನಾವು ಹೊರಗಡೆ ಈಗ ಗೌರ್ಮೆಂಟ್ ಗೊಬ್ಬರ ತಂದು ಹಾಕಿದ್ರೆ ಇಳುವರಿ ಸಿಗುತ್ತೆ, ಆದ್ರೆ ನಾವು ಮೊದಲಿಂದ ಹಾಕ ಬತ್ತಿದ್ದು ಮೊದಲಿಂದ ಬೆಳಕ ಬತ್ತಿದ್ದು ಸಾವಯವ ಪದ್ಧತಿನೇ ಮೊದಲಿಂದ ನಾವು ತಾತ ಮುತ್ತಾದ ಕಾದ್ಯ ಮಾಡ್ಕೊ ಬತ್ತಿದ್ದು. ಈಗ ಒಂದ ನಾವು ಸಡನ್ ಆಗಿ ಸಾವಯವ ಮಾಡಕ್ ಹೋದ್ರೆ ಅದು ಭೂಮಿ ಅದಕ್ಕೆ ನಮಗೆ ಹೊಂದಾಣಿಕೆ ಅದು ರೆಸ್ಪಾನ್ಸ್ ಮಾಡಲ್ಲ. ಅದು ನಾವು ಕಾಯ್ಬೇಕು, 1-2-3 ವರ್ಷ ಕಾಯ್ಬೇಕು. ಅದು ನಿಧಾನವಾಗಿ ಅದು ಕಾದಾಗ ಅದು ನಿಧಾನವಾಗಿ ಅದು ಇಳುವರಿ ಕೊಡ್ತದ. ನಾವು ಈಗ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಈ ಗೊಬ್ಬರಗಳನ್ನ ಬಳಸೋಣ, ಆದಷ್ಟು ಕೀಟನಾಶಕಗಳನ್ನ ಬಳಸೋಣ, ಆದಷ್ಟು ಕಮ್ಮಿ ಮಾಡಿ ಈ ಸಾವಯವ ಕಡೆಗೆ ನಾವು ರೈತರುಗಳು ಆದಷ್ಟು ಇದ್ ಮಾಡ್ಕೋಬೇಕು. ಹೌದೌದು, ಆ ರೀತಿ ಮಾಡ್ಕೋದ್ರೆ ಅದು ಅದೇ ಅದು ಭೂಮಿಗೆ ಅದು ತಗೋಬೇಕಲ್ಲ. ನಾವು ಹಾಕದ್ ಅದು ಕೊಟ್ಟದ ಅದು ತಕ್ಷಣ ತಗೊಂಡು ಅದು ಇಳುವರಿ ಕೊಡಲ್ಲ, 1-2-3 ವರ್ಷ ಕಾಯ್ಬೇಕು ಅದಕ್ಕೆ.
0: ಈಗ ಸಡನ್ ಆಗಿ ಸಾವಯವ ಕಡೆ ಮುಖ ಮಾಡಿದ್ರೆ ಇಳುವರಿನಲ್ಲೂ ಕೂಡ ತೊಂದರೆ
1: ಆಗುತ್ತೆ, ಅದು ಏರುಪೇರು ಆಗ್ಬಿಡ್ತದೆ. ಅದು ಅದು ನಾವು ಈ ಕೀಟನಾಶಕ ಈಗ ಮಾಮೂಲಿ ಕೀಟನಾಶಕಗಳೆಲ್ಲ ಬಳಸ್ತಾ ಇದೀವಿ, ನಾವು ಆರ್ಗಾನಿಕ್ ಮಾಡಿದ್ರೆ ಕೆಲವೊಂದು ಎಫೆಕ್ಟ್ಗಳು ಹಾಗೆ ಆಗುತ್ತವೆ.
0: ಹಂತ ಹಂತವಾಗಿ ತಾವು ಸಾವಯವ ಹತ್ರ ಬದಲಾವಣೆ
1: ಮಾಡ್ಕೋಬೇಕು ರೈತರುಗಳು.
0: ಹೌದು, ಈಗ 1 ಎಕರೆ ಮಾಡ್ತಿದ್ದಂತವ್ರು 1/2 ಎಕರೆ
1: ಮಾಡಿ ನಾವು
0: ಸಾವಯವ ಬಂದ್ರೆ
1: ಅದು
0: ಉತ್ತಮವಾದ ಬೆಳೆ
1: ಬೆಳೆಯಕ್ಕೆ
0: ಆರೋಗ್ಯಯುತ ಬೆಳೆ ಪಡ್ಕೊಳ್ಳಿಕ್ಕೆ
1: ಸಾಧ್ಯ ಆಗ್ತದೆ.
0: ಜೊತೆಗೆ ತಾವೀಗ ಮನೆಯಲ್ಲಿ LPG ಗ್ಯಾಸ್ ಅನ್ನ ಅವಲಂಬಿಸೋದನ್ನ ಬಿಟ್ಟು ಬಯೋಗ್ಯಾಸ್ ಅನ್ನ ಬಳಸ್ಕೊಂಡು ತಮ್ಮ ಒಂದು ಆಹಾರವನ್ನ ಮಾಡ್ಕೊಳ್ತಾ
1: ಇದ್ದಾರೆ.
0: ಈ ಬಯೋಗ್ಯಾಸ್ ಅನ್ನ ಬಳಸೋದಾಗಿರ್ಬೋದು, ಇದರಿಂದ ತಾವು ಅಡುಗೆ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಇದರ ನಿರ್ವಹಣೆ ಆಗಿರ್ಬೋದು, ಇದೆಷ್ಟು ಅನುಕೂಲಕರವಾಗಿದೆ?
1: ಇಲ್ಲಿ ನಾವು ಬಯೋಗ್ಯಾಸ್ ತರಬೇತಿ ನಾವು ಕೆಂಚಿನಲ್ಲಿ ಪಡ್ಕೊಂಡು ನಮ್ಗೆ ಗೊತ್ತಿದ್ದಿಲ್ಲ ಇದು ಬಯೋಗ್ಯಾಸ್. ಮೊದಲೆಲ್ಲ ನೋಡಿದ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಹಾಕಿದ್ರಲ್ಲಿ ನೋಡಿದ, ಅದನ್ನ ನಮ್ಮ ಮನೆಗಳಲ್ಲಿ ನಾವು ಹಾಕಿತ್ತಿಲ್ಲ. ಹೊರಗಡೆ ಹೋಗಿ ಈಗ ತರಬೇತಿ ಪಡ್ಕೊಂಡು ಈ ರೀತಿ ಬಯೋಗ್ಯಾಸ್ನ ಮಾಡಿಕೊಂಡು ಒಂದು ಬಯೋಗ್ಯಾಸ್ ಮಾಡ್ಕೊಂಡ್ರೆ 1 ವರ್ಷದಲ್ಲಿ 10 ಸಿಲಿಂಡರ್ ನಾವು ಉಳಿಸಿದಾಗೆ. ಒಂದು ಬಯೋಗ್ಯಾಸ್ ಈಗ 10 ಸಿಲಿಂಡರ್ ಅಂದ್ರೆ 10 ಸಿಲಿಂಡರ್ ದುಡ್ಡು ನಮಗೆ ಉಳಿತಾಯ ಆಯಿತು. ಈ 10 ಸಿಲಿಂಡರ್ ದುಡ್ಡು ಈಗ ಮೊದಲು ಅದು 10 ಸಿಲಿಂಡರ್ ದುಡ್ಡು ಕೊಟ್ಕೊಂಡು ತಗೊಳ್ತಿದ್ವಿ. ಈಗ ನಮ್ಮ ಮನೇಲಿರೋ ದನ ಕರು ಸಗಣಿಯಿಂದನೇ ನಾವು ಬಯೋಗ್ಯಾಸ್ ರೆಡಿ ಮಾಡ್ತಾ ಇದ್ದೀನಿ. ಈಗ ನಮ್ಮ ಮನೆಗಳಿಗೆ ಉಪಯೋಗಿಸ್ತಾ ಇದ್ದೀನಿ. ಈಗ ಉಪಯೋಗಿಸಿ ಎಲ್ಲ ನಾವು ಈಗ ಅದರಿಂದ ಏನು ಹಾನಿಗೆ ಏನೂ ಇಲ್ಲ. ಏನು ಮಾಮೂಲಿ ಒಬ್ಬ ಸಣ್ಣ ಮಕ್ಕಳಾದ್ರೆ ಮಾಮೂಲಿ ಅನ್ನ ಬಳಸ್ಕೋಬಹುದು, ಹೆಂಗಸ್ಕೊಳ್ಳೋ ಎಲ್ಲ ಬಳಸ್ಕೋಬಹುದು.
0: ಈಗ ಸಂಪೂರ್ಣವಾಗಿ ಬಯೋಗ್ಯಾಸ್ ಅನ್ನೇ ಅವಲಂಬಿಸಿದೆ.
1: ಹೌದೌದು, ಈಗ
0: LPG ಸಿಲಿಂಡರ್ನ ಅವಲಂಬಿಸಿದೆ.
1: ಇಲ್ಲ
0: ಅಂದ್ರೆ ಬಹಳಷ್ಟು
1: ಉಳಿತಾಯ ಆಗಿ ಈಗ ನಮ್ಗೆ ಈಗ LPG ಈ ಬಯೋಗ್ಯಾಸ್ ಬಂದೋಡಿಂದ ನಮ್ಗೆ ಸಿಲಿಂಡರ್ಗಳು ಈಗ ಉಳಿಸ್ತಾ ಇದೀವಿ. ಈಗ
0: ಹಾಗಿದ್ರೆ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ತಾವು ಇರುವಂತ 1 ಎಕರೆ ಭೂ ಪ್ರದೇಶದಲ್ಲೇ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದು ಮಳೆಯಾಶ್ರಿತವಾಗಿ ಬೆಳ್ಕೊಂಡು ಕೋಳಿ ಸಾಕಣೆ ಮಾಡ್ಕೊಂಡು ಬಯೋಗ್ಯಾಸ್ ಮಾಡ್ಕೊಂಡು ಈ ತರ ಎಲ್ಲ ಕೃಷಿ ಮೇಳ ಕೃಷಿ ತರಬೇತಿಗಳೆಲ್ಲ ಭಾಗವಹಿಸಿ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಒಂದು ಸುಸ್ಥಿರ ಕೃಷಿಯನ್ನು ತಾವು ಮಾಡ್ತಾ ಇದ್ದೀರಾ. ಇನ್ನು ಕೆಲವು ಪ್ರದೇಶಗಳಲ್ಲಿ ನಾವು ಗಮನಿಸ್ತು ಅಂತಂದ್ರೆ ಕೆಲವು ರೈತರು ನನ್ನ ಹತ್ರ ಇರುವಂತ ಕಡಿಮೆ ಭೂ ಪ್ರದೇಶ 1 ಎಕರೆ 2 ಎಕರೆ ಇದೆ, ಇದ್ರಲ್ಲಿ ನಾನು ಏನ್ ಮಾಡಕ್ಕಾಗತ್ತೆ, ಏನ್ ಆದಾಯ ಗಳಿಸಕ್ಕಾಗತ್ತೆ ಅನ್ನೋದೊಂದು ನಿರ್ಲಕ್ಷ್ಯವನ್ನ ತೋರ್ಬಿಟ್ಟಿರ್ತಾರೆ. ಅಂತ ರೈತರುಗಳಿಗೆ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಬೇರೆ ಬೇರೆ ರೀತಿಯ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಳ್ಳೋ ಮುಖಾಂತರ

0: ಸೌಕರ್ಯ ಕೃಷಿಯಲ್ಲಿ ಸಿಗದಿರೋದ. ಈಗ ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡೋದು. ಈ ಕೋಳಿ ಸಾಕಾಣಿಕೆ ನಮ್ಮ ಮನೆ ಹತ್ರದಲ್ಲೇ ಮಾಡ್ಕೋಬೋದು. ಒಂದು ಹೆಂಗಸ್ಗಳೇ ಮಾಡ್ಕೋಬೋದು. ಈಗ ಕೋಳಿ ಆಡುಗಳು, ಈ ಮೀನು ಸಾಕಾಣಿಕೆ ಮಾಡೋದು, ಇವೆಲ್ಲ ಈಗ ರೈತರುಗಳಿಗೆ ಉಪಕಸಗಳಾಗಿ ಉಪಕಸಗಳು ಈಗ ರೈತರುಗಳೆಲ್ಲ ಪಡ್ಕೋಬೋದು. ಕೃಷಿ ಜೊತೆಗೆ ಇವ್ರಿಗೆ ಇವುಗಳಿಂದ ಒಳ್ಳೆ ಅನುಕೂಲಗಳಿವೆ. ಈಗ ರೈತರುಗಳು ಕೋಳಿ ಸಾಕೋಬೋದು, ಮನೆಗೆ ಬಳಸ್ಕೋಬೋದು. ಇದೆ ಹೊರಗಡೆ ಮಾಂಸಕ್ಕೆ ಸಲುವಾಗಿ ಮಾರಾಟ ಮಾಡ್ಕೋಬೋದು. ಮೊಟ್ಟೆಗಳು ಈಗ ಆಡುಗಳು ಇವೆಲ್ಲ
1: ಅಂದ್ರೆ ಮಾಡ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳು ಖಂಡಿತ
0: ಖಂಡಿತ ಮಾಡಬೇಕು. ಅದು ಆಸಕ್ತಿ ವಹಿಸಿ ನಾವು ಮಾಡ್ಬೇಕು ರೈತ. ನಾವು ಈಗ ನಾವು ಕೋಳಿ ಆಸಕ್ತಿ ವಹಿಸಿದ್ರೆ ಇವತ್ತು 30 ಕೋಳಿನ ನಾವು 300 ಕೋಳಿ ಮಾಡ್ಕೋಬಹುದು. ಆ ಆಸಕ್ತಿ ನಮ್ಮಲ್ಲಿ ಬರ್ಬೇಕು, ರೈತರಲ್ಲಿ ಬರ್ಬೇಕು. ರೈತರು ಬಂದಾಗ ಅಸಾಧ್ಯ ಅನ್ನೋದು ಯಾವುದಿಲ್ಲ. ರೈತರುಗಳಿಗೆ ಬೆಳಿಬೇಕಾದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಅದ್ರಾಗ ನಾವು ಮಾಡ್ಕೋಬೇಕು, ಆಸಾಧ್ಯದಲ್ಲಿ ವಹಿಸಿ ಆಸಕ್ತಿ ವಹಿಸಿ ಅದನ್ನ ಮಾಡ್ಕೋಬೇಕು.
1: ಹಾಗಿದ್ರೆ ತಾವು ಮುಂದಿನ ದಿನಗಳಲ್ಲಿ ತಮ್ಮ ಈ ಕೃಷಿ ಚಟುವಟಿಕೆಗಳಲ್ಲಿ ಇನ್ನೇನೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ?
0: ನಾವು ಈಗ ಕೋಳಿ ಸಾಕಾಣಿಕೆ ಜೊತೆಗೆ ಹಸುನ ಸಾಕ್ಬೇಕಂತ ಮಾಡ್ಕೊಂಡಿದ್ದೀವಿ. ಈಗ ಹಸು ಸಾಕಾಣಿಕೆ ಮಾಡ್ಕೋಬೇಕು. ಹಸು ಸಾಕಾಣಿಕೆ ಮಾಡಿ ನಮ್ಮ ಮುಂದಕ್ಕೆ ಆಡು, ಈ ಹಸು ಇವೆ ಎಲ್ಲ ಸಾಕಾಣಿಕೆ ಮಾಡಬೇಕು. ಹೊಲದಲ್ಲಿ ಸೆಡ್ ಮಾಡಿ ಸಾಕ್ಬೇಕನ್ನೋ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಸಂಸ್ಥೆಗೆ ನಮಗೆ ಸಹಾಯ ಮಾಡ್ತಿದೆ. ರೈತರುಗಳಿಗೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ನಮ್ಮ ಕರ್ಕೋಗಿಲ್ಲ. ರೈತರುಗಳಿಗೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದೆ. ರೈತರುಗಳಿಗೂ ಕೊಟ್ಟದ್ದನ್ನ ಉಪಯೋಗಿಸ್ಕೋಬೇಕು. ಸಂಸ್ಥೆಯ ಒಂದು ರೈತರುಗಳಿಗೋಸ್ಕರ ಕೊಡ್ತಿರೋ ಕಾರ್ಯಕ್ರಮಗಳನ್ನ ಪಡ್ಕೋಬೇಕು, ಸೌಲಭ್ಯಗಳನ್ನ.
1: ಬಹಳ ಸಂತೋಷ ಕಳವರ. ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 25 ವರ್ಷಗಳಿಂದ ಮಾಡ್ತಾ ಬರ್ತಿರೋಂಥ ಕೃಷಿ ಚಟುವಟಿಕೆಗಳಿಗಾಗಿರ್ಬೋದು. ಆರಂಭದಲ್ಲಿ ತಾವು ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದು ಪ್ರಸ್ತುತ ತಮ್ಮ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಅರಿತು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಸಾವಯವ ಕೃಷಿಯತ್ತ ತಾವು ಮುಖ ಮಾಡಿ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಯಾವ ರೀತಿಯಂಥ ಒಂದು ಸಾವಯವ ಸುಸ್ಥಿರ ಕೃಷಿಯನ್ನು ಮಾಡ್ತಿರೋದ ಅನುಭವ ಆಗಿರ್ಬೋದು, ಜೊತೆಗೆ ಉಪಕಸಬುಗಳಾಗಿ ತಾವು ಕೋಳಿ ಸಾಕಾಣಿಕೆಯನ್ನು ಮಾಡುತ್ತಾ ಅದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಕೊಡ್ತಾ ಇರ್ಬೋದು. ಹಾಗೆಯೇ ಸಾವಯವ ಕೃಷಿಗೆ ಬೇಕಾದಂಥ ಗೊಬ್ಬರ ತಯಾರಿಕೆಯನ್ನು ಕೂಡ ತಾವೇ ಮಾಡ್ಕೊಳ್ತಾ ಎರವಳು ಘಟಕವನ್ನು ನಿರ್ಮಿಸಿಕೊಂಡು ಅದೇ ಗೊಬ್ಬರವನ್ನು ತಮ್ಮ ಕೃಷಿಯಲ್ಲಿ ಬಳಸ್ತಾ ಒಂದು ಉತ್ತಮವಾದ ಇಳುವರಿಯನ್ನು ಕಾಣ್ತಾ ವಿವಿಧ ರೀತಿಯ ತರಬೇತಿಗಳು ಹಾಗೂ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ತಮ್ಮ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಕಡಿಮೆ 1 ಎಕರೆ ಭೂಪ್ರದೇಶದಲ್ಲೇ ಒಂದು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇರೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಕೇಳುಗ ರೈತರಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದಕ್ಕೆ ತಮಗೆ ತುಂಬಿರುವುದರಿಂದ ಧನ್ಯವಾದಗಳು.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಡಿಕೆರೆ ಹಾಡಿಯ ಸಾವಯವ ಮಿಶ್ರ ಬೆಳೆಗಾರರಾದಂಥ ಶ್ರೀಯುತ ಕಾಳರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಸಮಗ್ರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನ್ಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಭೀಮಟಕೆರೆ ಹಡಿಯ ಕೃಷಿಕರಾದ ಶ್ರೀಯುತ ಕಾಳಾರವರ ಜೊತೆಗಿನ ರೈತಧ್ವನಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
6: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
5: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
6: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
5: 12 ವರ್ಷಗಳ ವಿಶ್ವಾಸ.

0: ವಿಕಾಸ ಮತ್ತು ಜನಕಲ್ಯಾಣ.
1: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: వ్యక్తికి జమీన్, ఘర్, గహనే యా దూసరా కోయి సామాన్ बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
1: 12 సంవత్సరాల విశ్వాసం, అభివృద్ధి, ప్రజా సంక్షేమం.
0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೆ ಆತ್ಮನಿರ್ಭರತಾ,
2: ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35ಕ್ಕೆ,
6: ಮರುಪ್ರಸಾರ 6:30ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ಅಥವಾ ತಾನೊಬ್ಬನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ದೇವರಂತೆ ಇರುವವನು ಇವನೇ ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೇ, ಅದನ್ನ ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವ ದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುತ್ತದೆ. ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತ

ಸಾರ್ಥಕವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ, ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ, ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನು ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅಂದ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರ? ಅಮ್ಮ ಚಿನ್ನ, ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು. ಇನ್ ಕೆಲವರು ಬಂದಂತಹ ಬಂಧುಗಳು, ನೆಂಟರಿಷ್ಟರು, ಅವರೆಲ್ಲ ಅವ್ರಿಗೆ ತೋಚಿದಂತಹ ಹೆಸರಿನಲ್ಲಿ ಓ ಮಗುವೆ, ಪುಟ್ಟ ಮಗುವೆ, ಚಿನ್ನಾರಿ ಮಗುವೆ ಅಂತ ಕರಿಬೋದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ ಮೂಲಕ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೆ ಓ ಕೊಡುವವನೇ ದೇವರು. ಚಿನ್ನ, ಬಂಗಾರಿ, ಮುದ್ದು ಅಂತಂದಾಗ ಯಾರೇ ಕರೀಲಿ, ಆ ಮಗು ಓ ಅನ್ನತ್ತೆ, ಓಡಿ ಬರುತ್ತೆ, ತಬ್ಕೊಳ್ಳುತ್ತೆ, ಮುದ್ದು ಮಾಡುತ್ತೆ. ಎಲ್ಲರ ಮುದ್ದನ್ನ ಕೂಡ ಆ ಮಗು ಸ್ವೀಕರಿಸುತ್ತೆ. ಭಗವಂತ ಕೂಡ ಒಂದು ಮಗು ಇದ್ದ ಹಾಗೇನೆ, ಯಾರು ಕರೆದ್ರೂ ಹೋಗ್ಬಿಡ್ತಾನೆ. ಯಾವ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ, ರಾಮ ಅಂತ ಒಬ್ರು ಅಂದರೆ ಶಿವ ಅಂತ ಮತ್ತೊಬ್ರು ಅಂತಾರೆ, ಪಾರ್ವತಿ ಅಂತ ಒಬ್ರು ಅಂದರೆ ಲಕ್ಷ್ಮಿ ಅಂತ ಮತ್ತೊಬ್ರು ಕರೀತಾರೆ, ಗಣಪತಿ ಅಂತೇಳಂದ್ರೆ ಮತ್ತೊಬ್ರು ಆಂಜನೇಯ ಅಂತಾರೆ. ಹೀಗೆ ನಮ್ಮ ಕರೆಯ ಹಿಂದೆ ಇರಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ರೂ ಕೂಡ ದೇವರೇ ಅದನ್ನು ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲೇ ಹೇಗೆ ಪರಮಾತ್ಮನು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಎಲ್ಲ ಜನರು ಒಂದೇ ದೇವತೆಯನ್ನು ಪೂಜಿಸ್ತಾ ಇಲ್ಲ, ಪ್ರತಿಯೊಬ್ಬರೂ ಒಂದೇ ಪರಮಾತ್ಮನನ್ನು ಅವನವನ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸ್ತಾ ಇದ್ದಾನೆ. ವ್ಯಕ್ತಿಯು ಗುರುದ್ವಾರದಲ್ಲಿಯೇ ಆಗಲಿ, ದೇವಸ್ಥಾನದಲ್ಲಿಯೇ ಆಗಲಿ, ಬಹಿರಂಗವಾಗಿ ಅಥವಾ ರಹಸ್ಯವಾಗಿಯೇ ಆಗಲಿ, ಅವನು ಯಾವ ರೂಪದಲ್ಲಿ ಪರಮಾತ್ಮನನ್ನು ಅರ್ಚಿಸ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಬರುವಂತೆ ನಾನು ಮಾಡುತ್ತೇನೆ ಅಂತ ಹೇಳಿ ಗೀತೆಯನ್ನ ಪ್ರಾಮಾಣಿಕವಾಗಿ ಅಭ್ಯಸಿಸುವವನಿಗೆ ಯಾವ ದೇವರಲ್ಲೂ ಕೂಡ ಭೇದವಿಲ್ಲ, ಯಾವ ರೀತಿಯ ಭಕ್ತರ ಮೇಲೂ ಕೂಡ ದ್ವೇಷವಿಲ್ಲ ಎಂಬುದನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದರೆ, ನಮ್ಮ ಮನಸ್ಸು ಏನು ವಿಚಾರ ಮಾಡುತ್ತದೆಯೋ ಅದಕ್ಕೆ ಸರಿಯಾಗಿಯೇ ನಾವು ಇರ್ತೇವೆ. ನಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ತರಹ ಏಕೆ ಎಂಬುದನ್ನು ಈ ನಿಯಮ ವಿವರಿಸ್ತಾ ಇದೆ. ಮನಸ್ಸಿದ್ದಂತೆ ಮಾನವ, ದುರ್ಜನರನ್ನು ನಾವು ಹೀಯಾಳಿಸಬೇಕೆಂದಿಲ್ಲ, ಮತ್ತು ಅದೇ ರೀತಿ ಸಜ್ಜನರನ್ನ ನಾವು ಹೊಗಳಬೇಕು ಅಂತಲೂ ಇಲ್ಲ. ಇಬ್ಬರೂ ಕೂಡ ಅವರವರ ಮನಸ್ಸಿನ ವಿಚಾರಗಳಿಗನುಗುಣವಾಗಿಯೇ ಜೀವಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಪ್ರಕೃತಿಗೆ ಸೇರಿದ್ದು. ಪುರುಷನು ಪ್ರಕೃತಿಗೆ ನರ್ತನ ಮಾಡಲು ಬೇಕಾಗುವ ರಂಗಭೂಮಿಯನ್ನ ಒದಗಿಸ್ತಾನೆ. ಹಾಗಾಗಿ ಇಂತಹ ಒಂದು ರೀತಿಯ ಅರ್ಚನೆಯಿಂದ ಮನುಷ್ಯನು ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದು ಹೇಗೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಿದ್ದಾನೆ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಹೆಚ್ಚು ಹೆಚ್ಚು ವಿಚಾರ ಮಾಡ್ತಾ

ಅಂತೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬಿಡುತ್ತೆ. ಒಂದೇ ರೀತಿಯ ವಿಚಾರವನ್ನು ಮನಸ್ಸು ಮಾಡ್ತಾ ಇದ್ರೆ ಮನಸ್ಸು ಅದೇ ರೀತಿಯಲ್ಲಿ ಬದಲಾಗ್ಬಿಡುತ್ತೆ. ಅದೇ ವಿಚಾರಗಳು ಮನಸ್ಸಿನಲ್ಲಿ ತುಂಬ ಆಳವಾಗಿ ಪ್ರಭಾವವನ್ನು ಬೀರುತ್ತೆ. ಇವುಗಳೇ ವ್ಯಕ್ತಿಯ ಆಲೋಚನೆಗಳನ್ನು ಮುಂದೆ ರೂಪಿಸ್ತಕ್ಕಂಥವು. ಇದು ಸಾರ್ವಭೌಮಿಕವಾದಂಥ ಒಂದು ನಿಯಮವೇ ಹೌದು. ಹಾಗಾಗಿ ನಮ್ಮ ಆಲೋಚನೆ, ನಮ್ಮ ವಿಚಾರಗಳು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅನ್ನುವಂಥ ಮೂಲಭೂತವಾದಂಥ ಒಂದು ಸೈಕಲಾಜಿಕಲ್ ಅಥವಾ ಮಾನಸಿಕ ಪ್ರಕ್ರಿಯೆಯನ್ನು ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮನಸ್ಸಿನ ಯೋಚನೆಗಳು ಹೇಗಿರಬೇಕು ಅಂತ ಹೇಳಿ ಆರಂಭ ಆಗೋದೇ ಈ ಭಗವದ್ಗೀತೆಯ ಮಾತಿನ ಮೂಲಕ. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅಸೆಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ, ಅಸೆಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ.

0: ಇಲ್ಲಿ ಯಾವುದೇ ಒಂದು ಹುಸಿಯಾದ ಪುಸಿಯಾದ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿ ಇರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
2: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ಕ್ ಸ್ಟೋರೇಜ್ ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ

0: ಆಗಸ್ಟ್ ತಿಂಗಳಿಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೇನು ಸಮಸ್ಯೆ ಆಗೋದಿಲ್ಲ.
1: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ಧಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಿದೆ.

0: ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು, ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ನೆರಾ ಖಾತಾ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬೆಳದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ. ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ಮುಂದಿನ ವಿಷಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳು. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
1: ಇವರು ಮನಃಶಾಸ್ತ್ರಜ್ಞರು, ಮಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿರುವಂತಹವರು,
0: ಹಾಗೂ ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಬೆಂಗಳೂರು ಇಲ್ಲಿನ ವಿಸಿಟಿಂಗ್ ಪ್ರೊಫೆಸರ್ ಕೂಡ. ಈಗ ಒಂದು ಪ್ರಶ್ನೆ ಇದೆ, ಅದು ಪಲ್ಲವಿಕಾರ್ವಿ ಅವರು ಹೇಳ್ತಾರೆ.
2: ಎಲ್ಲರಿಗೂ ನಮಸ್ತೆ. ಇಂದಿನ ಮೊದಲ ಪ್ರಶ್ನೆ, 17 ವರ್ಷ, ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಗೂ ಮಾತಾಡಲ್ಲ, ಆತಂಕ ಹಾಗೂ ಭಯ ಗಾಬರಿ, ಜನರ ಹತ್ರ ಬೆರಿಲಿಕ್ಕೆ ಕಷ್ಟ, ಸಾಯೋ ಆಲೋಚನೆಯೂ ಬರುತ್ತಂತೆ. ಈ ಸಮಸ್ಯೆ ಹುಡುಗನಿಗಷ್ಟೇ ಅಲ್ಲ, ಅವ್ರ ತಾಯಿಗೆ ಹಾಗೂ ಅವರ ಮಗಳಿಗೂ ಸಹ ಈ ತೊಂದರೆ ಇದೆ. ಇದಕ್ಕೆ ಏನ್ ಪರಿಹಾರ ಹೇಳ್ತೀರಾ?
3: ಯಾವುದೇ ಕಾಯಿಲೆ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಮನೆಯಲ್ಲಿ ಎಲ್ರಿಗೂ ಇದ್ರೆ ಅದರಿಂದ ನಮ್ಗೆ ಸ್ವಲ್ಪ ಆತಂಕ ಆಗ್ತದೆ. ಏನಂದ್ರೆ ಈ ಮಗು ಮೊದ್ಲಿಂದ ಹೀಗಿದೆ, ಫ್ಯಾಮಿಲಿಯಲ್ಲಿ ಉಳಿದ ಮೆಂಬರ್ಸ್ಗೂ ಇದೆ, ಅದರ ಅರ್ಥ ಇದು ಸ್ವಲ್ಪ ಪ್ರಾಬ್ಲಮ್ ನಾವು ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಇದನ್ನು ಡೆಫಿನೆಟ್ಲಿ ಸೈಕಾಟ್ರಿಸ್ಟ್ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಮತ್ತೆ ಸ್ಪೆಷಲಿ ಸುಯಿಸೈಡ್ ರಿಸ್ಕ್ ಇದ್ರೆ, ನೆಕ್ಸ್ಟ್ ವೀಕ್ ಅದ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಇದ್ರೆ ಖಂಡಿತ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಆದ್ರೆ ಫ್ಯಾಮಿಲಿಯಲ್ಲಿ ಎಲ್ರಿಗಿದ್ರೆ ಒಂದು ಒಬ್ರನ್ನೊಬ್ರು ನೋಡಿ ಕಲಿಬಹುದು. ಅವ್ರು ಎಲ್ಲರೂ ಸೈಲೆಂಟ್ ಆಗಿ ಯಾರು ಮಾತಾಡದೆ ಇದ್ರೆ ಅದನ್ನ ನೋಡಿ ಕಲಿತಾರೆ. ಇನ್ನೊಂದು, ಅವರಿಗೆ ನಿಜವಾಗಿ ಮಾನಸಿಕ ತೊಂದರೆ ದೊಡ್ಡವ್ರಿಗೆ ಹೇಗಿದೆಯೋ ಹಾಗೆ ಮಗುವಿಗೂ ಇದ್ದಿರಬಹುದು. ಹಾಗಾಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗು ಯಾರಿಂದ ಕಲ್ತಿದೆ ಅಥವಾ ಕಲಿಯದೇ ಇಲ್ಲ, ಅದರಷ್ಟಕ್ಕೆ ಅನುವಂಶಿಕ ಆಗಿ ಬಂದಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ರಿಗೆ ಇರೋದ್ರಿಂದ ಇಡೀ ಫ್ಯಾಮಿಲಿ ಅವ್ರಿಗೊಂಥರ ಫ್ಯಾಮಿಲಿ ಥೆರಪಿ ಮಾಡ್ಬೇಕು, ಅವ್ರು ಕನ್ಸಲ್ಟ್ ಮಾಡೋದು ಒಳ್ಳೇದು.
2: ಇನ್ನೊಬ್ರು ಹೇಳ್ತಾ ಇದಾರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳ ನಡವಳಿಕೆಗಳನ್ನ ಒಬ್ಬ ಶಿಕ್ಷಕ ಮನೋವಿಜ್ಞಾನದ ಪ್ರಕಾರ ಹೇಗೆ ಸರಿಪಡಿಸಬಹುದು ಅಂತ ನೀವೇನ್ ಸಲಹೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ.
3: ನಾನು ಈಗ 20-30 ವರ್ಷದಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಕೌನ್ಸಿಲರ್ಸ್,

0: ಸೈಕಾಲಜಿಸ್ಟ್ ಇಲ್ಲ, 50% ಪಾಪ್ಯುಲೇಷನ್ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಟೀಚರ್ಸ್ ಗೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಟೀಚರ್ಸ್ ನಿಜವಾಗಿ ಬರೀ ಪಾಠ ಮಾತ್ರ ಹೇಳ್ಕೊಳ್ಳೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಷ್ಟು ದಿವಸ ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ 10% 15% ಮಕ್ಕಳಿಗೆ ಮಾನಸಿಕ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಸುಲಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಮುಖ್ಯವಾಗಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡ್ತಾರೆ. ಒಂದು ಮಗು ತಪ್ಪು ಮಾಡಿದ್ರೆ ಎಲ್ರಿಗೂ ಏಟ್ ಹೊಡೆಯೋದು, ಎಲ್ರಿಗೂ ಪನಿಷ್ ಮಾಡೋದು. ಅವ್ರ ಐಡಿಯಾ ಏನಂದ್ರೆ ಪನಿಷ್ ಮಾಡಿದ್ರೆ ಅವರಿಗೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಿಜವಾಗಿ ನಮ್ಗೆ ಆಗ್ಲಿ, ಯಾರಾದ್ರೂ ಹೊಗಳಿ ನೀವು ಚೆನ್ನಾಗಿ ಮಾಡ್ತೀರಿ ಅಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಯಾರಾದ್ರೂ ಬೈದು ತೆಗಳಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಹಾಗಾಗಿ ಟೀಚರ್ಸ್ ಆಟಿಟ್ಯೂಡ್ ಏನಂದ್ರೆ ಅವ್ರಿಗೆ ಬೈಬೇಕು, ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಡಿಸಿಪ್ಲಿನ್ ಮಾಡ್ಬೇಕು, ಮತ್ತೆ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಟೀಚರ್ಸ್ ನಾನ್ ಕಂಡ ಹಾಗೆ ತುಂಬಾ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ, ಅವ್ರು ತುಂಬಾ ಆಂಟಿ ಚೈಲ್ಡ್ ಆಟಿಟ್ಯೂಡ್ ಅವರಿಗೆ. ಇದೊಂದು ಇದೆ, ಇದಕ್ಕೆ ಹೇಗಾದ್ರೂ ಮಾಡಿ ಇದನ್ನ ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು ಅಂತ. ಜಯಕುಮಾರ್ ಅಣ್ಣಗಳು ಅಂತ ಒಬ್ರಿದ್ರು, ಅವರು ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ, ದ ಓನ್ಲಿ ಟೀಚಿಂಗ್ ಏಡ್ ಇಂಡಿಯನ್ ಟೀಚರ್ಸ್ ಯೂಸ್ ಈಸ್ ಎ ಸ್ಟಿಕ್ ಅಂತ. ಸೊ ಈಗ ನಾನು ಎಷ್ಟೋ ಶಾಲೆಯಲ್ಲಿ ನೋಡಿದ್ದೇನೆ, ಆ ಸ್ಟಿಕ್ ಅನ್ನು ಬಿಡಿಸೋದು ಬಹಳ ಕಷ್ಟದ ಕೆಲಸ. ಎಲ್ರು ಸ್ಟಿಕ್ ಇದ್ರೆ ಮಾತ್ರ ಮಕ್ಕಳು ಕಲಿತಾರೆ ಅಂತ. ಆದ್ರೆ ನಿಜವಾಗಿ ಸ್ಟಿಕ್ ಅಂದ್ರೆ ಹೆದರಿಕೆ, ಹೆದರಿಕೆ ತೋರಿಸಿ ಕಲಿಸಿದ್ರೆ ಮಕ್ಕಳು ಯಾವಾಗ್ಲೂ ಕಲಿಯೋದಿಲ್ಲ. ಫಸ್ಟ್ ಸ್ಟಿಕ್ ಬಿಟ್ಟು ಬಿಡ್ಬೇಕು, ಆಮೇಲೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು ಶೇರ್ ಮಾಡ್ಲಿಕ್ಕೆ ಅವರ ಥಾಟ್ಸ್ ಅನ್ನು, ಅವರ ಆಕ್ಟಿವಿಟೀಸ್ ಅನ್ನು. ಆವಾಗ ಮಕ್ಕಳಲ್ಲಿ ಎಷ್ಟೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಟೀಚರ್ಸ್ ಗೆ ಬಹಳ ದೊಡ್ಡ ರೋಲ್ ಇದೆ ಇದರಲ್ಲಿ.
1: ಆತ್ಮೀಯರೆ, ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಮತ್ತೆ ಮಾಹಿತಿಗಾಗಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಒಂದು ಪ್ರಾಯೋಜಿತ ಗೀತೆಯ ನಂತರ.
2: ರಂಗಾನಿನ ಮೇಲೆ ಕೋಪ ಆಯ್ತು, ಕೋಪ ಆಯ್ತು, ತುಂಬಾ ರೋಸ್ ಆಯ್ತು.

0: ಆತ್ಮೀಯರೇ, ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮವನ್ನ ನಾವು ಕೇಳ್ತಾ ಇದ್ದೇವೆ. ಈಗ ಮತ್ತೊಂದು ಪ್ರಶ್ನೆ ಇದೆ, ಪಲ್ವಿ ಕಾರ್ವಿ ಅವರು ಕೇಳ್ತಾ ಇದ್ದಾರೆ.
1: ಇತ್ತೀಚಿನ ತಾಯಂದಿರು ಯಾಕೆ ಮಕ್ಕಳ ಬಗ್ಗೆ ತುಂಬಾ ಪೊಸೆಸಿವ್ ಆಗಿರ್ತಾರೆ ಅಂತ?
2: ಈ ಪ್ರಶ್ನೆ ಅಷ್ಟು ಸರಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಪೊಸೆಸಿವ್ ಅಂದ್ರೆ ಹೇಗೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವು ನಾನ್ ಕಂಡ ಹಾಗೆ ಇತ್ತೀಚಿನ ತಾಯಂದಿರಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು ತಾಯಂದಿರಿಗೆ 3, 4, 5 ಮಕ್ಕಳು ಇರ್ತಿದ್ರು. ಆವಾಗ ಅವ್ರ ಅಟೆನ್ಷನ್ ಎಲ್ರಿಗೂ ಕೊಡ್ಬೇಕಾಗ್ತಿತ್ತು, ಎಲ್ಲರನ್ನು ನೋಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ಬರೀ ಒಂದೇ ಮಗು ಇರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ, ದೊಡ್ಡವ್ರು ಯಾರು ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಮಗುವನ್ನು ಅವರೇ ನೋಡ್ಕೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಮೇಲೆ ಮಗುವಿನ ಮೇಲೆ ತನ್ನದು ಫುಲ್ ಕಂಟ್ರೋಲ್ ಇರಬೇಕು. ಇನ್ ಯಾರ್ದು ಯಾರಿಗೂ ನನ್ನ ಮಗುನ ಯಾರು ಶೇರ್ ಮಾಡೋದಿಲ್ಲ. ಹಾಗಾಗಿ ಅದರಿಂದಾಗಿ ಸ್ಪೆಷಲ್ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಒಂದೇ ಮಗು ಇರುವಾಗ ತಾಯಂದ್ರು ತುಂಬಾ ಪೊಸೆಸಿವ್ ಆಗಿದ್ರೆ ಆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡೋದು, ಅಡಲ್ಟ್ಸ್ ಜೊತೆ ಆಗ್ಲಿ ಮಕ್ಕಳ ಜೊತೆಯಾಗಿ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಎರಡು ತಾಯಿ ಮಗು ಅವರಿಬ್ರೆ ಅವ್ರ ಜಗತ್ತೇ ಬೇರೆ ಆಗ್ಬಿಡತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಅದರಲ್ಲಿ ಮಕ್ಕಳನ್ನು ಬೇರೆಯವ್ರ ಜೊತೆ ಇರ್ಲಿಕ್ಕೂ ರೂಢಿ ಮಾಡಬೇಕು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಶೇರ್ ಮಾಡೋದು ಅದೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ತುಂಬಾ ಪೊಸೆಸಿವ್ ಆಗಿರೋದು ಮಗುವಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಮಾನಸಿಕ ಆರೋಗ್ಯ.
0: ಅಂದ್ರೆ ನೀವು ಈ ಮಕ್ಕಳಲ್ಲಿ ಏನು ವ್ಯತ್ಯಾಸ ಏನು ಕಾಣಿಸ್ತು ಅಂತ ತಂದೆ ಅಥವಾ ತಾಯಂದ್ರು ಏನು ಹೇಳ್ತಾ ಇದ್ದಾರೆ ಆ ಪೊಸೆಸಿವ್ನೆಸ್? ಇದ್ರ ಜೊತೆಗೆ ತಂದೆ ತಾಯಂದ್ರಿಗೂ ಅವ್ರಿಗೂ ಒಂದು ಈ ಕೌನ್ಸಿಲಿಂಗ್ ಅಥವಾ ಒಂದು ಈ ಚಿಕಿತ್ಸೆ, ಅವರು ಒಂದು ಮಾನಸಿಕವಾಗಿ ಈ ತರ ಇರಬೇಕು ಅನ್ನುವಂತ ಒಂದು ಇದನ್ನ ಮಾರ್ಗದರ್ಶನ ನೀವು ಕೊಡೋದಿನ್ನ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ.
2: ಹೌದು, ತಾಯಂದ್ರು ಈಗ ಯಾರ ಜೊತೆನೂ ಸೇರೋದಿಲ್ಲ. ನಾ ಇಡೀ ದಿನ ಮಗುವಿನ ಜೊತೆನೆ ಇದ್ದು ಅದಕ್ಕೆ ಹೋಮ್ ವರ್ಕ್ ಮಾಡಿಸೋದು, ಅದಕ್ಕೆ ಟ್ಯೂಷನ್ ಮಾಡೋದು, ಅವ್ರ ಜೀವನನೇ ಇಲ್ಲದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮಗುವನ್ನು. ಆವಾಗ

0: ನಾವೇನ್ ಹೇಳ್ತೀವಿ ಅಂದ್ರೆ, ಮಗುವಿಗೂ ಅದರದೇ ಜೀವನ ಬೇಕು, ನಿಮ್ಗೂ ನಿಮ್ ಜೀವನ ಬೇಕು. ನಿಮ್ಗಿರುವ ಇಂಟ್ರೆಸ್ಟ್, ನೀವ್ ಮೊದ್ಲು ಓದ್ತಿರ್ಬೋದು, ಹಾಡ್ತಿರ್ಬೋದು, ಸಂಗೀತ ಕಲಿತಿರ್ಬೋದು, ನಿಮ್ಮ ಇಂಟ್ರೆಸ್ಟ್ ಎಲ್ಲಾ ಬಿಟ್ಟು ಬರೀ ಮಗುವಿನ ಹಿಂದೆ ಬಿದ್ದಿದ್ರೆ ಮಗುವಿಗೂ ಬರ್ಡನ್ ಆಗತ್ತೆ, ನಿಮ್ ಮನ್ಸಲ್ಲೂ ಟೆನ್ಷನ್ ಆಗತ್ತೆ. ಹಾಗಾಗಿ ಕಂಪ್ಲೀಟ್ ನೀವಿಬ್ರೇ ಅದನ್ನ ಎಲ್ಲಾ ಮಾಡ್ಕೊಳ್ತಾ ಬಂದ್ರೆ ಮಗುವಿಗೂ ಕಷ್ಟ, ನಿಮ್ಗೂ ಕಷ್ಟ. ಹಾಗಾಗಿ ತಂದೆ ತಾಯಂದ್ರು ಅವ್ರ ಲೈಫ್ ಅಲ್ಲೂ, ಈಗ ಗಂಡ ಹೆಂಡತಿ ಅವ್ರ ಟೈಮ್ ಇಟ್ಕೊಂಡು ಜೊತೆಲಿ ಇರ್ಬೇಕು, ಬರೀ ಮಗುವಿನ ಹಿಂದೆ ಇರಬಾರ್ದು ಎಲ್ರು. ಹಾಗೆ ಮಗುವಿಗೂ ಅಷ್ಟೇ, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಶೇರಿಂಗ್ ಕಲಿಬೇಕಾಗುತ್ತೆ. ಎಷ್ಟೋ ಮಕ್ಕಳು ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವ್ರಿಗೆ ಯಾರ ಜೊತೆ ಏನು ಶೇರ್ ಮಾಡೋದಿಲ್ಲ, ಎಲ್ಲ ನಾನ್ ಹೇಳ್ದ ಹಾಗೆ ಎಲ್ಲ ನಡಿಬೇಕು ಅಂತ ಹಠ ಶುರುವಾಗತ್ತೆ. ಹಾಗಾಗಿ ಬಹಳ ಪೊಸೆಸಿವ್ ಆಗಿದ್ರೆ ಅವರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ.
1: ಅಂದ್ರೆ ಒಂದ್ ರೀತಿ ಇವಾಗ ನಾವು ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಇದ್ದಂತ ಜನಗಳಿದ್ವು, ಈಗ ಅದು ಸಣ್ಣ ಸಣ್ಣ ಕುಟುಂಬಗಳಾಗಿದೆ. ಈ ಒಂದು ಬದಲಾದ ಈ ಕುಟುಂಬದ ವ್ಯವಸ್ಥೆ ಇದೆ, ಅದು ಮನಸ್ಸಿನ ಮೇಲೆ ಏನಾದ್ರು ಒತ್ತಡ ತರತ್ತ ಮಕ್ಕಳಿಗೆ, ಹೇಗೆ ಏನಂತೀರಾ ನೀವು ಅದಕ್ಕೆ?
0: ಅಲ್ಲ, ದೊಡ್ಡ ಕುಟುಂಬದಲ್ಲಿರುವಾಗ ಮಕ್ಕಳು ತುಂಬಾ ಜನರ ಜೊತೆ ಇರ್ತಾರೆ, ಆದ್ರೆ ಅವರು ತುಂಬಾ ವಿಷಯ ಕಲ್ತ್ಕೊಂಡ್ ಬಿಡ್ತಾರೆ. ಹೀಗ್ ಮಾತಾಡಿದ್ರೆ ಅಜ್ಜಿಗೆ ಇಷ್ಟ, ಅವ್ರು ಇದು ಕೊಡ್ತಾರೆ, ತಾಯಿ ಕೊಡದೇ ಇದ್ರೆ ಅಜ್ಜನಂತರ ತಕೊಳಕ್ ಆಗತ್ತೆ ಅಂತ ಅವರು ಸ್ವಲ್ಪ ಕಲ್ತ್ ಬಿಡ್ತಾರೆ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ. ಅದು ಯಾವಾಗ್ಲೂ ಒಳ್ಳೇದಲ್ಲ. ಈಗ ತಾಯಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅಜ್ಜ ಅಜ್ಜಿ ನಡಿಲಿ ಬಿಡಿ ಏನಾದ್ರೂ ಸರಿ ಅಂತ ಹೇಳಿದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಎಲ್ರೂ ಒಂಥರ ಒಂದ್ ಎಗ್ರಿಮೆಂಟ್ ಇರ್ಬೇಕಾಗ್ತದೆ ಈ ಮಗುವನ್ನ ನಾವು ಹೇಗ್ ಬೆಳೆಸ್ಬೇಕು ಅಂತ. ಹಾಗಾಗಿ ದೊಡ್ಡ ಫ್ಯಾಮಿಲಿಯಲ್ಲಿ ಆ ಎಗ್ರಿಮೆಂಟ್ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರೆ ಆ ಮಗು ಅದನ್ನು ದುರುಪಯೋಗ ಮಾಡುತ್ತೆ.
1: ಯಾಕಂದ್ರೆ ಇವಾಗ ಚಿಕ್ಕ ಫ್ಯಾಮಿಲಿ ಆದಾಗ ಏನು ಇನ್ನೊಂದು ಸಹಜವಾಗಿ ನಮ್ಗೆ ಅನ್ಸೋದು ಏನು ವ್ಯತ್ಯಾಸ ಏನ್ ಅನ್ಸುತ್ತೆ, ಇವಾಗ ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ, ಅದನ್ನ ನೋಡ್ಕೊಳ್ಳಿಕ್ಕೆ ಕೇವಲ ಇಬ್ಬರು ಇರ್ತಾರೆ. ಆದ್ರಿಂದ ಇವರು ಇವ ತಂದೆ ತಾಯಿಯಂದ್ರ ಮೇಲೆ ಹೆಚ್ಚಿನ ಒತ್ತಡ ಇವಾಗ ಇದೆ. ನಾಲ್ಕಾರು ಜನ ಇದ್ದು ಮಗುವನ್ನ ನೋಡ್ಕೊಳ್ಳೋ ಅಂತ ಸಂದರ್ಭ ಒಂದಿತ್ತು, ಇವತ್ತು ಆತರ ಪರಿಸ್ಥಿತಿ ಬಹಳ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿ ಒಂದು ಆಲೋಚನೆ ಮಾಡಬೇಕು, ಆಮೇಲೆ ಈ ಮಕ್ಕಳಿಗೆ ಏನು ಈ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಅವ್ರು ಗುರುತಿಸ್ಕೋಬಹುದು, ಮಕ್ಕಳಲ್ಲಿ ಯಾವ ತರ ತೊಂದರೆ ಇದೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡ್ಕೋಬಹುದು ತಂದೆ ತಾಯಿಂದ್ರು?
0: ಈಗ ತಂದೆ ತಾಯಂದ್ರು ಆದಷ್ಟು ಸೋಷಿಯಲ್ ಸಪೋರ್ಟ್ ಇದ್ರೆ ಒಳ್ಳೇದು. ಅವರ ಫ್ಯಾಮಿಲಿ ಅವರಿಲ್ಲದಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಜವಾಗಿ ಒಂದ್ ಮಗುವನ್ನು ಅವರೇ ಇಬ್ರು ನೋಡ್ಕೊಳ್ಬೇಕು ಅಂದ್ರೆ ತುಂಬಾ ಬರ್ಡನ್ ಆಗ್ತದೆ, ಕಷ್ಟನೂ ಆಗತ್ತೆ. ಹಾಗಾಗಿ ಶೇರ್ ಮಾಡುವ ಫ್ಯಾಮಿಲಿ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಫ್ರೆಂಡ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ತಕೊಂಡ್ರೆ ಅವರಿಗೆ ಒಳ್ಳೇದು, ನಾವೇ ಎಲ್ಲ ಮಾಡ್ಬೇಕು ಅಂತ ಹೇಳಬಹುದು. ಅದೇ ರೀತಿ ಮಕ್ಕಳಲ್ಲೂ ಆ ಶೇರಿಂಗ್ ಕೆಪಾಸಿಟಿ ಬರ್ಬೇಕಾಗ್ತದೆ.
1: ಆಮೇಲೆ ಇವಾಗ ಮಕ್ಕಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ವ್ಯತ್ಯಾಸಗಳನ್ನು ಕಂಡು ಬಂದದ್ದು ಒಂದು ಮಾನಸಿಕವಾಗಿ ಒಂದು ತೊಂದರೆ ಇರಬಹುದು ಅನ್ನೋದು ಯಾವ ತರ ನಡವಳಿಕೆಯಿಂದ ನಾವು ಕಂಡಿಡ್ಕೋಬಹುದು?
0: ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಈಗ ಯಾವುದೇ ಮಗು ಇರ್ಲಿ, ಅದು ಒಂದ್ ವರ್ಷ ಎರಡು ವರ್ಷ ಆಗುವಾಗ ಅದಕ್ಕೆ ಊಟ ಮಾಡಕ್ ಬರುತ್ತೆ, ನಾವೇ ತಿನ್ನೋದು ಮಾಡೋದು ಎಲ್ಲ ಆಗತ್ತೆ. ಆದ್ರೆ ನಾವು ನೋಡ್ತೇವೆ ಮಗುವಿನ ಹಿಂದೆ ತಾಯಿ ಹೋಗಿ ಹೋಗಿ ಹೋಗಿ ತಿನ್ನಿಸ್ತಾ ಇರ್ತಾರೆ ಒಂದೊಂದ್ ಗಂಟೆ ಎರಡೆರಡು ಗಂಟೆ. ಪ್ರತಿ ಊಟನೂ ದೊಡ್ಡ ಜಗಳ, ಪ್ರತಿ ಸ್ನಾನನೂ ದೊಡ್ಡ ಜಗಳ, ಪ್ರತಿ ಕೆಲ್ಸಕ್ಕೂ ತುಂಬಾ ಒದ್ದಾಟ ಮಾಡ್ತಾರೆ. ನಾರ್ಮಲಿ ಇದನ್ನೆಲ್ಲ ಮಕ್ಕಳು ಅದ್ ಯಾವ ತೊಂದರೆನೂ ಇಲ್ಲದೆ ಮಾಡ್ಕೊಳ್ಬಹುದು. ಸ್ನಾನ ಆಗ್ಲಿ ಊಟ ಆಗ್ಲಿ ಏನೇ ಚಿಕ್ಕ ಚಿಕ್ಕ ಕೆಲ್ಸ ಆಗ್ಲಿ ಮಕ್ಕಳಿಗೆ ಮಾಡಕ್ ಬರುತ್ತೆ. ಶೂ ಆದ್ರೂ ಅವರೇ ಹಾಕೊಳ್ಳಕ್ ಆಗುತ್ತೆ, ತಲೆ ಬಾಚಕ್ ಆಗುತ್ತೆ. ಆದ್ರೆ ಪ್ರತಿ ಒಂದನ್ನು ದೊಡ್ಡವರೇ ಮಾಡಿ ಮಾಡಿ ಅದು ಮಕ್ಕಳು ಮಾಡಿಸ್ಕೊಳ್ಳುವಾಗ್ಲೂ ಅವ್ರು ಇಷ್ಟಪಡುವುದಿಲ್ಲ, ಹಾಗಾಗಿ ತುಂಬಾ ಟೈಮ್ ತಕೊಳ್ತಾರೆ. ಹಾಗಾಗಿ ದಿನ ಇಡೀ ಹಾಳಾಗುತ್ತೆ. ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಒಂದ್ ಗಂಟೆ, ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಒಂದ್ ಗಂಟೆ ಅಂತ ಅದು ಮಗು ಹಠ ತೋರಿಸುತ್ತೆ. ತಂದೆ ತಾಯಿ ಅದನ್ನು ಅದ್ರ ಹಿಂದೆ ಸುತ್ತಕೊಂಡು ಮಾಡಿಸ್ತಾ ಇರ್ತಾರೆ. ಆದ್ರೆ ಇವೆಲ್ಲ ನ್ಯಾಚುರಲ್ ಸ್ಕಿಲ್ಸ್, ಹಾಗೆ ಬಿಟ್ರೆ ಅವರಿಷ್ಟಕ್ಕೆ ಕಲ್ತು ಎಂಜಾಯ್ ಮಾಡ್ತಾರೆ. ಅವರು ಊಟ ಮಾಡೋದ್ರೆ ಪ್ಲೇಟ್ ಮುಂದಿಟ್ಟರೆ ಊಟ ಮಾಡ್ತಾರೆ, ಖುಷಿಯಲ್ಲಿ ನೀರಲ್ಲಿ ಆಟ ಆಡಿ ಖುಷಿ ಪಟ್ಟು ಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟೋ ವಿಷಯದಲ್ಲಿ ಅವ್ರು ಎಂಜಾಯ್ ಮಾಡಿ ಕಲ್ತು ಬಿಡ್ತಾರೆ. ಅದನ್ನು ಬಿಡುವುದಿಲ್ಲ, ನಾವು ಅವ್ರ ಹಿಂದೆ ಇದ್ಬಿಟ್ಟು ಎಲ್ಲವನ್ನು ದೊಡ್ಡ ಕೆಲಸ ಮಾಡ್ಕೊಳ್ಳೋದು. ನೀವೇ ನೋಡ್ತೀರಿ ಎಷ್ಟು ಮಕ್ಕಳನ್ನು ಒಂದು ತಿನ್ಸ್ಲಿಕ್ಕೆ, ಐದು ವರ್ಷದ ಮಗುವನ್ನು ತಿನ್ಸ್ಲಿಕ್ಕೆ ಒಂದೊಂದ್ ಗಂಟೆ ಬೇಕು. ಇದೆಲ್ಲ ನಾಟಕಗಳು, ಯಾಕಂದ್ರೆ ಮಗುವಿನ ಸ್ಪಾಂಟೇನಿಯಸ್ ಆಕ್ಟಿವಿಟಿ ನಾವು ಬಿಟ್ಬಿಟ್ಟಿದ್ದೇವೆ. ನಿಜವಾಗಿ ತಿನ್ನೋದು ಅಂದ್ರೆ ಬಹಳ ಇಷ್ಟ ಎಲ್ರಿಗೂ. ಪ್ಲೇಟ್ ಇಟ್ಟು ತಿನ್ನು ಅಂದ್ರೆ ಯಾವ ಮಗುನು ಪ್ರೀತಿಯಲ್ಲೇ ತಿನ್ನುತ್ತೆ. ಆದ್ರೆ ಅವ್ರ ಹಿಂದೆ ನಿಂತ್ಕೊಂಡು ಬಾಯಿಗೆ ಚುಚ್ಚದ ಹಾಕ್ತಾ ಇದ್ರೆ ಅವ್ರಿಗೆ ಬೇಡ ಅನ್ಸುತ್ತೆ, ಅಯ್ಯೋ ಇವ್ರು ಹೇಗಾರ ಮಾಡ್ತಾರೆ, ನಾನು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ಅವರಷ್ಟಕ್ಕೆ ಪ್ರತಿ ಆಕ್ಟಿವಿಟಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಟ್ರೆ ಅವ್ರು ಈ ತರ ಡಿಫಿಕಲ್ಟ್ ಬಿಹೇವಿಯರ್ಸ್ ತೋರಿಸೋದಿಲ್ಲ. ಮತ್ತೆ ಏನೋ ಬೇಕು ಅಂದ್ರೆ ನನ್ಗೆ ಅದ್ ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಅದು ಕೊಡದೇ ಇದ್ರೆ ನೆಲದಲ್ಲಿ ಉರುಳೋದು, ಕೂಗಾಡೋದು, ಗಲಾಟೆ ಮಾಡೋದು, ಅಯ್ಯೋ ನಮ್ಗೆ ಅವಮಾನ ಆಗುತ್ತೆ ಅಂತ ಅವ್ರು ಕೇಳಿದ್ದೆಲ್ಲ ಕೊಡೋದು. ಈಗ ಇವತ್ತು ಬಲೂನ್ ಇರ್ಬೋದು, ನಾಳೆ ಇನ್ನೊಂದೇನೋ ಟಾಯ್ ಇಡ್ಬೋದು. ನಾನು 13 ವರ್ಷದ ಹುಡುಗ ಹಾಗೆ ಮಾಡೋದು ನೋಡಿದ್ದೇನೆ, ನನ್ಗೆ ಮೋಟರ್ ಬೈಕ್ ಬೇಕು. ಹಾಗಾಗಿ ಅದು ದೊಡ್ಡದಾಗ್ತಾ ಹೋಗ್ತಾ ಅಲ್ಲದೆ ಕಡಿಮೆ ಆಗೋದಿಲ್ಲ. ಆ ರೀತಿ ಹಠ ಸ್ವಭಾವಕ್ಕೆ ನಾವು ಈಲ್ಡ್ ಮಾಡೋದು, ಇದರಿಂದಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ಸ್ ನಾನು ಕಂಡ ಹಾಗೆ ತಂದೆ ತಾಯರು ಮತ್ತೆ ಅವರು

0: ಇಂಟ್ರಾಕ್ಷನ್ ಇಂದ ಬರುತ್ತೆ, ಮಾನಸಿಕ ಕಾಯಿಲೆಯಿಂದ ಅಲ್ಲ. ಆ ಹೆಲ್ತಿ ಇಂಟ್ರಾಕ್ಷನ್ ಇದ್ರೆ ಎಷ್ಟೋ ವಿಷಯದಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.
1: ಇವಾಗ ಪೋಷಕರಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಈ ಸಂಬಂಧ?
0: ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಕ್ ಆಗುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೌನ್ಸಿಲಿಂಗ್ ಇದೆ. ಈಗ ಎಷ್ಟೋ ಸಲ ಗಂಡ ಹೆಂಡತಿ ಏನ್ ತಿಳ್ಕೊಳ್ತಾರೆ, ನಾವು ಜಗಳಾಡ್ತಾ ಇರ್ತೀವಿ ಎಷ್ಟು ಬೇಕಾದ್ರೆ ಜಗಳಾಡ್ಬೋದು, ಆದ್ರೆ ಇಫೆಕ್ಟ್ ಮಗು ಮೇಲೆ ಇರೋದಿಲ್ಲ ಅಂತ. ಆದ್ರೆ ನಿಜವಾಗಿ ಮಕ್ಕಳು ಪ್ರತಿಯೊಂದು ಈಗ ಎರಡೂವರೆ ವರ್ಷದ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಡ್ಯಾಡಿಗೆ ಸಿಟ್ಟು ಬಂದಿದೆ, ಮಮ್ಮಿಗೆ ಸಿಟ್ಟು ಬಂದಿದೆ, ಅವ್ರು ಜಗಳ ಮಾಡ್ತಾರೆ. ಆದ್ರೆ ಅವರ ಏಜ್ ಅಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಎಷ್ಟೋ ಸಲ ಅವ್ರು ತಿಳ್ಕೊಳ್ತಾರೆ ಮಮ್ಮಿ ಡ್ಯಾಡಿ ಜಗಳ ಮಾಡೋದು ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಸಿಟ್ಟು, ಈಗ ತಾಯಿ ಸಿಟ್ಟು ಬಂದು ಹೇಳ್ತಾಳೆ ನಾನು ಹೋಗ್ಬಿಡ್ತೇನೆ ಎಲ್ಲಾದ್ರೂ ಅಂತ. ಆ ಮಗು ಅದನ್ನು ನಿಜವಾಗಿ ತಿಳ್ಕೊಳ್ತದೆ, ನನ್ನ ತಾಯಿ ಹೊರಟು ಹೋಗ್ತಾಳೆ, ನನ್ ಗತಿ ಏನು. ಹಾಗಾಗಿ ಅವ್ರು ತುಂಬಾ ರಿಯಲ್ ಆಗಿ ನೋಡ್ತಾರೆ ಈ ಫೈಟ್ಸ್ ಅನ್ನು. ಹಾಗಾಗಿ ನಾವು ಅವರ ಮುಂದೆ ಫೈಟ್ ಮಾಡೋದು ಅದರಿಂದ ಅದ್ರ ಇಫೆಕ್ಟ್ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮ್ಮ ತೊಂದರೆಗಳನ್ನು ಕಷ್ಟಗಳನ್ನು ಆ ರೀತಿ ಇದ್ರೆ ಅದಕ್ಕೋಸ್ಕರ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನಾಳೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬರುತ್ತೆ.
1: ಈಗ ಒಂದು ಪುಟ್ಟ ಹಾಡು, ನಂತರ ಮತ್ತೆ ಈ ಮಾತುಕತೆಯನ್ನು ಮುಂದುವರಿಸೋಣ.

0: ಬೇರೆ ಮನೋಚಿಂತನ ಕಾರ್ಯಕ್ರಮವನ್ನು ಈ ಸಮಯ ನೀವು ಕೇಳ್ತಾ ಇದ್ದೀರಿ. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಿಮಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು. ಈಗ ಮತ್ತೊಂದು ಸಂದೇಶ, ಒಂದು ಪ್ರಶ್ನೆ, ಪಲ್ಲವಿ ಕಾವ್ಯ ಅವರು ಅದನ್ನ ನಿಮಗೆ ತಿಳಿಸ್ತಾರೆ.
1: ಮಕ್ಕಳಲ್ಲಿನ ಭಾವನಾತ್ಮಕ ಸಮಸ್ಯೆ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಗುರುತಿಸೋದು ಅಂತ.
2: ಈಗ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ತಜ್ಞರು ಯಾರು ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಗುರುತಿಸಬೇಕಾಗಿ ಬರ್ತದೆ ಎಷ್ಟೋ ಸಲ, ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ. ಈಗ ಅದನ್ನು ಹೇಗೆ ಗುರುತಿಸೋದು ಅಂದ್ರೆ ಎರಡು ಉದಾಹರಣೆ ಕೊಡ್ಬೋದು. ಒಂದೇನಂದ್ರೆ ನಿಮ್ಮ ಮಗುವಿಗೆ ಜ್ವರ ಇದೆ, ಈಗ ಜ್ವರ ಸ್ವಲ್ಪ ಜ್ವರ ಬರ್ತಾ ಇದೆ, ಆವಾಗ ನೀವು ಕೂಡಲೇ ಡಾಕ್ಟರ್ ಹತ್ರ ತಕೊಂಡು ಹೋಗೋದಿಲ್ಲ, ನೋಡ್ತೀರಿ ಒಂದ್ ದಿವಸ, ಎರಡು ದಿವಸ, ಮೂರು ದಿವಸ ನೋಡ್ತೀರಿ. ಹಾಗೆ ಐದಾರು ದಿವಸ ಜ್ವರ ಇಳಿಯದೇ ಇದ್ರೆ, ಕಡಿಮೆ ಜ್ವರ ಇದ್ರೂ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಅಥವಾ ಮಗುವಿಗೆ ಇವತ್ತೇ ಒಂದೇ ದಿನ ಸಡನ್ ಹೈ ಟೆಂಪರೇಚರ್ ಬರುತ್ತೆ, ನೀವು ಕೂಡಲೇ ಮಗುವನ್ನು ತಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಮಕ್ಕಳ ಪ್ರಾಬ್ಲಮ್ ಅಂದ್ರು ಹಾಗೆ, ನಮ್ಗೆ ಯಾವ ಪ್ರಾಬ್ಲಮ್ ಕಷ್ಟ ಆಗ್ತದೆ ಅನ್ಸುತ್ತೋ ಅದು ಸ್ವಲ್ಪ ಇದ್ರೆ ನಾವು ಅದನ್ನು ನೋಡ್ತಾ ಇರ್ಬೋದು, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ. ಆದ್ರೆ ತುಂಬಾ ಜಾಸ್ತಿ ಇದ್ರೆ ನಾವು ಅದಕ್ಕೆ ಕೂಡಲೇ ಅಟೆಂಡ್ ಮಾಡ್ಬೇಕು. ಜ್ವರದ ಹಾಗೆ ಈಗ ಮಕ್ಕಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೇ ಸೀರಿಯಸ್ ಅಂತಲೂ ತಿಳ್ಕೊಳ್ಬೇಕಾದ್ರೆ ಅದು ತುಂಬಾ ದಿನ ಹೋಗುವುದೇ ಇಲ್ಲ. ಒಂದಿನ ಮಗು ಸುಳ್ಳು ಹೇಳ್ತು, ಎಲ್ಲೋ ಹದಿನೈದು ದಿನಕ್ಕೊಂದ್ಸಲ ಸುಳ್ಳು ಹೇಳ್ತು, ಅಥವಾ ಯಾವುದೋ ವಿಷಯಕ್ಕೆ ಹೆದರ್ ಬಿಟ್ಟು ಒಂದ್ ನಾಲ್ಕೈದು ದಿನ, ನಾವು ಅದನ್ನು ದೊಡ್ಡದಾಗಿ ತಕೊಳ್ಬೇಕು ಅಂತಿಲ್ಲ. ಆದ್ರೆ ಅದೇ ಬಿಹೇವಿಯರ್ ಸುಳ್ಳು ಹೇಳೋದಾಗ್ಲಿ ತುಂಬಾ ಭಯ ಪಡೋದಾಗ್ಲಿ ತುಂಬಾ ದಿನ ಇದ್ರೆ ಯಾವಾಗ್ಲೂ ಅವನ್ ಕೈ ಹಿಡದೆ ಮಲಗ್ಬೇಕು, ಅವನ್ ಯಾವಾಗ್ಲೂ ಹೋಗೋದಿಲ್ಲ, ಎಷ್ಟೋ ಸಲ ಹೇಳ್ತಾರೆ ಈ ತರ ಭಯಗಳು ಕೆಲವು ಮಕ್ಕಳಲ್ಲಿ ಎರಡು ವರ್ಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ. ಹಾಗಾಗಿ ಭಯಗಳು ತುಂಬಾ ಇದ್ರೆ ಆ ಮಕ್ಕಳು ಸ್ವಲ್ಪ ನಾವು ವೇಟ್ ಮಾಡಿ ನೋಡ್ಬೋದು. ಆದ್ರೆ ಎಷ್ಟೋ ಸಲ ಈ ಭಯಗಳು ತಾಯಂದ್ರಿಂದಲೇ ಬರುತ್ತೆ, ತಾಯಿಗೆ ನಾಯಿ ಕಂಡು ತುಂಬಾ ಭಯ ಆದ್ರೆ ಮಕ್ಕಳು ಅದನ್ನ ನೋಡಿ ಹೆದರ್ಕೊಳ್ತಾರೆ, ಹುಳ ಹುಪ್ಪಟೆ ನೋಡಿ. ಹಾಗೆ ನಮ್ಮಿಂದ ಎಷ್ಟು ಭಯಗಳನ್ನು ಕಲ್ತಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಸ್ವಲ್ಪ ದಿನ ಭಯ ಒಂದ್ ತರದ್ದು ಇನ್ನೊಂದ್ ತರದ್ದು ಮಕ್ಕಳಿಗೆ ಆಗೇ ಆಗುತ್ತೆ. ಸ್ವಲ್ಪ ದಿನ ಒಂದ್ ಎರಡು ಮೂರು ತಿಂಗಳು ಆದ್ರೆ ನಾವು ಅದರ ವಿಷಯ ಜಾಸ್ತಿ ಚಿಂತೆ ಮಾಡ್ಬೇಕಾಗುದಿಲ್ಲ. ಭಯ ಆಗೋದು, ಯಾರ ಜೊತೆ ಸೇರದೇ ಇರೋದು, ಮಾತನಾಡದೇ ಇರೋದು, ಮತ್ತೆ ಎಲ್ಲೋ ಮನ್ಸಿಟ್ಟಾಗಿರೋದು, ಅದೆಲ್ಲ ಇದ್ರೆ

0: ಭಾವನಾತ್ಮಕ ತೊಂದರೆ ಅಂತ ಹೇಳ್ಬಹುದು.
1: ಇನ್ನು ಮಾನಸಿಕವಾಗಿ ವ್ಯತ್ಯಾಸಗಳನ್ನ ಏನು ಕಂಡುಹಿಡಿಯಬಹುದು ಮಕ್ಕಳಲ್ಲಿ?
0: ಈಗ ಕೆಲವು ಸಲ ಭಾವನಾತ್ಮಕ ಬಗ್ಗೆ ಹೇಳಿದೆ ನಾನು, ಅದೇ ರೀತಿ ನಡವಳಿಕೆಯಲ್ಲಿ ವಿಪರೀತ ಹಠ ಮಾಡೋದು. ಈಗ ಎಷ್ಟೋ ಸಲ ನಾವು ಹಠ ಮಾಡಿದ್ರೆ ಬಿಟ್ಬಿಡ್ತೇವೆ, ಹಠ ಇರುತ್ತೆ ಮಕ್ಕಳಿಗೆ ಅಂತ. ಆದ್ರೆ ಕೆಲವರ ಹಠ ಎಷ್ಟಿರುತ್ತೆ ಅಂದ್ರೆ, ನಾನೇನ್ ನೋಡಿದ್ದೇನೋ, ಒಂದು ಮಗು ದಿನಕ್ಕೆ 8 ಗಂಟೆ ಟಿವಿ ನೋಡ್ತೇನೆ ಅಂತ. ಆ ಟಿವಿ ನೋಡಕ್ ಆಫ್ ಮಾಡಿದ್ರೆ ಎದ್ ಮನೆ ಸಾಮಾನ್ ಎಸೆಯೋದು, ಟಿವಿಗೆ ಕಲ್ಲು ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆಗ ಏನಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ. ಆ ಔಟ್ ಆಫ್ ಕಂಟ್ರೋಲ್ ಆದ ಕೂಡ್ಲೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ತಂದೆ ತಾಯಿಯರಿಗೆ ಅವ್ರ ಹೆಲ್ಪ್ಲೆಸ್, ನಮ್ಗೆ ಈ ಮಗುವನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮ್ ಅಲ್ಲಿ ನಾವು ಸುಮ್ಮನೆ ಇರಬಾರ್ದು, ಅದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಯಾವುದೇ ಬಿಹೇವಿಯರ್ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೊಡೆಯೋದು, ಬಡಿಯೋದು, ಡಿಸ್ಟ್ರಾಯ್ ಮಾಡೋದು, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡೋದು, ಬಹಳ ಕ್ರೂರ ಆಗಿರೋದು, ಇವನ್ನೆಲ್ಲ ನಾವು ಸ್ವಲ್ಪ ಸೀರಿಯಸ್ ಅಂತಲೇ ತಿಳ್ಕೊ. ಯಾಕಂದ್ರೆ ತಂದೆ ತಾಯಿ ಹೆಲ್ಪ್ಲೆಸ್ ಆದ್ರೆ ಅದರ ಅರ್ಥ ಮಗು ಔಟ್ ಆಫ್ ಕಂಟ್ರೋಲ್ ಆಗಿದೆ, ಅದು ಇನ್ನು ಜಾಸ್ತಿ ಆಗುತ್ತಲ್ಲದೆ ಕಡಿಮೆ ಆಗೋದಿಲ್ಲ.
1: ತಂದೆ ತಾಯಿ ಅಂದ್ರೆ ಹಿಡಿತಕ್ಕೆ ಬರದಲ್ಲೇ ಇರುವಂತದ್ದು ಅಪಾಯವಾಗುವಂತ ವಿಚಾರ.
0: ಆದ್ರೆ ಇದು ತಿಳ್ಕೊಳ್ಬೇಕು, ವಿಪರೀತ ಹಿಡಿತಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡ್ರೆ ಕೂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ ಅಂತ ಹೇಳಿ ಮಾಡಿಸಿದ್ರೆ ಅದು ತಂದೆ ತಾಯಿಯ ಫಾಲ್ಟ್ ಇರ್ತದೆ. ಹಾಗಾಗಿ ಆ ಬ್ಯಾಲೆನ್ಸ್ ನಮ್ಗೆ ಬೇಕು. ನಾವು ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಡಿಮಾಂಡ್ ಬಹಳ ಸಿಂಪಲ್ ಡಿಮಾಂಡ್ಸ್ ಮಾಡ್ಬೇಕು. ಪ್ರತಿಯೊಂದು ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಕಳಿಗೆ ಇರೋದೇ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಲಿಮಿಟ್ ಇರಬೇಕು ಅವ್ರು ಏನೇ ಮಾಡೋದಿದ್ರು. ಈಗ ತಂದೆ ತಾಯಿಗೆ ಬಂದು ಹೊಡಿಯೋದು, ಉಗಿಯೋದು, ಬೈಯೋದು ಮಾಡಿದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂತ.
1: ಆಮೇಲೆ ಇನ್ನೊಂದು, ಬಹಳ ಡಾಕ್ಟರ್ ಆಗಿ ನಿಮಗೂ ಅದು ಅನುಭವ ಬಂದಿರಬಹುದು, ಸಾಮಾನ್ಯವಾಗಿ ಒಂದು ಮಕ್ಕಳನ್ನ ಒಂದು ಹದ್ಬಸ್ತಲ್ಲಿ ಇಡಕ್ಕೆ ಆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾವು ಬಹಳ ಸುಲಭವಾಗಿ ಬಹಳ ಬಹಳ ಇದಾಗಿ ಹೇಳ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಇಂಜೆಕ್ಷನ್ ಕೊಡಿಸ್ತೀವಿ ಅಂತ. ಅಂದ್ರೆ ಡಾಕ್ಟರ್ನ ಹೆದರಿಕೆ ನಾವು ಮಗುಗೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಇರುತ್ತೆ. ಈ ತರ ಒಂದು ವ್ಯತ್ಯಾಸ ಏನು ಮಕ್ಕಳಲ್ಲಿ ನಾವು ಕಾಣ್ತೀವಿ, ವ್ಯತ್ಯಾಸ ನಡವಳಿಕೆಯಲ್ಲಿ ಇರಬಹುದು ಅಥವಾ ಭಾವನಾತ್ಮಕವಾದ ವಿಚಾರಗಳಿರಬಹುದು, ಅಂತ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ?
0: ಈಗ ಮಕ್ಕಳಿಗೆ ಏನಂದ್ರೆ, ಮೊದಲನೇದಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾನಸಿಕ ತಜ್ಞರು ಫಸ್ಟ್ ಇಂಜೆಕ್ಷನ್ ಕೊಡೋದಿಲ್ಲ, ಆ ಮಕ್ಕಳನ್ನು ಮಾತಾಡಿಸಿ ಅವ್ರ ಜೊತೆ ಆಡಿಸಿ ಅದು ಬೇರೆ ರೀತಿ ನೋಡ್ಕೊಳ್ಳೋ ಕ್ರಮ, ಅಡಲ್ಟ್ಸ್ ಅನ್ನು ನೋಡಿದ ಹಾಗಲ್ಲ. ಹಾಗಾಗಿ ಮಕ್ಕಳಂಗೆ ಅದು ಹೆದರಿಸಿದ್ರೆ ಅವರು ಬರೋದೇ ಇಲ್ಲ, ಬರ್ಲಿಕ್ಕೆ ಕೇಳೋದಿಲ್ಲ, ನಾನ್ ಹೋಗೋದಿಲ್ಲ ಡಾಕ್ಟರ್ಸ್ ತಂತ್ರ. ಅದೇ ರೀತಿ ಎಷ್ಟೋ ತಾಯಂದ್ರು, ಶಾಲೆಗೆ ಹೋದ್ರೆ ನಿನ್ಗೆ ಬುದ್ಧಿ ಬರುತ್ತೆ, ಟೀಚರ್ಸ್ ಹೊಡಿತಾರೆ, ನನ್ನ ಸರಿ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ಸರಿ ಮಾಡ್ತಾರೆ. ಹಾಗೆ ಯಾರನ್ನು ಥ್ರೆಟನ್ ಮಾಡಿ, ಈಗ ನೆಂಟ್ರೆ ಬಂದ್ರು ನೀನು ಹೀಗ್ ಮಾಡದಿದ್ರೆ ಅವ್ರು ನಿಂಗೆ ಹೊಡಿತಾರೆ, ಅದು ತುಂಬಾ ತಪ್ಪು. ಮಕ್ಕಳಿಗೆ ಬೇರೆ ಅಡಲ್ಟ್ಸ್ ಕೆಟ್ಟವ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಟ್ರಸ್ಟ್ ಬರುತ್ತೆ? ನಾಳೆ ನಿಜವಾಗಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಎಂಜಾಯ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಭಯ ಇರುತ್ತೆ, ನನ್ಗೆ ಹೊಡಿತಾರೆ, ನಂಗೆ ಏನಾದ್ರೂ ಮಾಡ್ತಾರೆ ಅಂತ. ಹಾಗೆ ಅಡಲ್ಟ್ಸ್ ಅನ್ನು ಕೆಟ್ಟವ್ರು ಅಂತ ತೋರಿಸ್ಕೊಂಡು ಹೆದರಿಸೋದು ಒಳ್ಳೇದಲ್ಲ. ನಿನಗೆ ಮಲಗದಿದ್ರೆ ಇವ್ರು ಬಂದು ಹೊಡಿತಾರೆ ಅಥವಾ ಗೋಮ ಬಂದು ತಿನ್ನತ್ತೆ ಅಂತ ಏನಾದ್ರು ಹೇಳಿದ್ರೆ ಅದು ಒಳ್ಳೇದಲ್ಲ.
1: ಮೇಸ್ಟ್ರಿಗೆ ಲಾಂಛನವಾಗಿ ಒಂದು ಸ್ಕೇಲ್ ಅನ್ನ ಡಾಕ್ಟರ್ಗೆ ಒಂದು
0: ಇಂಜೆಕ್ಷನ್ ಅಂತ ಮಾಡಿದ್ರೆ
1: ನಾವು ಸಹಜವಾಗಿ ಕೊಟ್ಬಿಟ್ಟಿದೀವಿ,
0: ಕೊಡಬಾರ್ದು. ಯಾಕಂದ್ರೆ ಅವರು ಅಕ್ಸೆಪ್ಟಬಲ್ ಅಡಲ್ಟ್ಸ್ ಆಗ್ಬೇಕು ಮಕ್ಕಳಿಗೆ, ಅವರನ್ನು ಹೆದರಿಸುವಂತ ಅಡಲ್ಟ್ಸ್ ಮಾಡಿ ಇಡಬಾರ್ದು. ನಾವು ಎಷ್ಟೋ ಸಲ ಅಂತ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕೇಳೋದಿಲ್ಲ, ಓಡಿ ಬರ್ತಾರೆ, ಯಾಕಂದ್ರೆ ಏನಾದ್ರು ಮಾಡಿದ್ರೆ ನನ್ಗೆ ಅಂತ ಭಯ. ಈಗ ನನ್ನ ಕ್ಲಿನಿಕ್ಗೆ ಎಷ್ಟೋ ಮಕ್ಕಳು ಬರ್ತಾರೆ, ಅವರು ನಾನ್ ಸುಮ್ನೆ ಕೇಳ್ತೇನೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ, ನನ್ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಇಲ್ಲ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನೋಡು ನೀನು ಈ ತರ ಮಾಡ್ತಾ ಇದ್ದಿ, ನನಗೆ ನೀನ್ ಈ ತರ ಮಾಡಿದ್ರೆ ನನ್ಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಗುವಿಗೆ ನಿಜವಾಗಿ ಹೇಳ್ಬೇಕು, ನೀನು ಈ ರೀತಿ ಮಾಡೋದ್ರಿಂದ ನೀನು ಇಡೀ ದಿನ ಟಿವಿ ನೋಡ್ತಿ, ಮತ್ತೇನು ಮಾಡೋದಿಲ್ಲ ಹೇಳ್ತಿ, ನಾವು ಹೊಡಿತಿ ಬಡಿತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಅದ್ರ ಅರ್ಥ ಆಗುತ್ತೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ. ಈಗ ಮಗುವಿಗೆ ಜ್ವರ ಬರುವಾಗ ನಾವು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು, ಡಾಕ್ಟರ್ ನಿನ್ನನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಹಾಗೆ ಅದೇ ರೀತಿ ಮಾನಸಿಕ ತೊಂದರೆ ಇರುವ ಮಕ್ಕಳಿಗೂ ನಿನ್ಗೆ ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದು ಭಯ ಮಕ್ಕಳಂದ್ರೆ, ನಾವು ಹೇಳಿ ಹೇಗೆ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಇನ್ಸಿಟ್ ಮಾಡಿದ್ರೆ ಅಂತ. ಆದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಎಲ್ಲೇ ಕರ್ಕೊಂಡು ಹೋಗುವಾಗ. ಅರೆ ನಮ್ಮ ತಂದೆ ತಾಯಿಯರು ಎಷ್ಟೋ ಜನ ತುಂಬಾ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾರೆ.
1: ಪೋಷಕರಿಗೂ ಈಗ ನೀವು ಒಂದು ರೀತಿ ಚಿಕಿತ್ಸೆ ಕೊಡ್ಬೇಕು.
0: ಹೌದು, ನಿಜವಾಗಿ ಮಕ್ಕಳ ತೊಂದರೆಯಲ್ಲಿ ಅರ್ಧ ಚಿಕಿತ್ಸೆ ಪೋಷಕರಿಗೆ, ಅರ್ಧ ಚಿಕಿತ್ಸೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ಲಿ ಅಡಲ್ಟ್ಸ್ ಮಾತ್ರ ನಮ್ಮ ಚಿಕಿತ್ಸೆ 50% ಮಕ್ಕಳಿಗೆ, 50% ಅಡಲ್ಟ್ಸ್ ಕೊಡ್ಬೇಕಾಗುತ್ತೆ.
1: ಈಗ ತಂದೆ ತಾಯಿಯಂದ್ರಿಗೆ, ಪೋಷಕರಿಗೆ, ಮತ್ತೆ ಅವರ ಸುತ್ತಲ ಇರುವಂತ ಜನರಿಗೆ ನೀವು ಅವ್ರಿಗೆ ಯಾವ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಏನಂದ್ರೆ, ಒಂದು ಮಕ್ಕಳಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆಮೇಲೆ ತುಂಬಾ ಸಿಟ್ಟು ಮಾಡ್ತಾರೆ ಎಷ್ಟೋ ಸಲ. ಈಗ ಮಗುವಿಗೆ ನೀವು ಸಿಟ್ಟು ಮಾಡಿ ಹೊಡಿಯೋದಕ್ಕೂ ನೀವು ಸಿಟ್ಟು ಮಾಡದೆ, ನೋಡಪ್ಪ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ನನಗ್ ಕಷ್ಟ ಆಗುತ್ತೆ, ನಿನಗ್ ಕಷ್ಟ ಆಗುತ್ತೆ ಅಂತ ಹೇಳೋದು ಬೆಟರ್. ನಮ್ಮ ಸಿಟ್ಟನ್ನು ಅವ್ರ ಮೇಲೆ ತೆಗಿಬಾರದು. ಈಗ ನಮ್ಗೆ ಸಿಟ್ಟು ಬೇರೆ ಬೇರೆ ರೀತಿಗೆ ಬರುತ್ತೆ. ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಗಿ ಮಗು

0: ಹೊಡಿತಾರೆ. ಹಾಗಾಗಿ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ಗೆ ತರಬೇಕು ಮಕ್ಕಳು ಒಟ್ಟಿರುವಾಗ. ಮತ್ತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಎಫೆಕ್ಷನ್ ಇರಬೇಕು ಮಕ್ಕಳಂದ್ರೆ. ಮಕ್ಕಳಿಗೆ ಅದು ಗೊತ್ತಾಗ್ಬೇಕು. ಎಷ್ಟೋ ಸಲ ತುಂಬಾ ತಂಟೆ ಮಾಡಿದಾಗ ಹೇಳ್ಬಹುದು, ನನಗೆ ನೀನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ನೀನು ಈ ರೀತಿ ಮಾಡೋದ್ರಿಂದ ನನ್ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ಡಿಸಿಪ್ಲಿನ್ ಒಂದೊಮ್ಮೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ತಂದೆ ನೀನ್ ಇದು ಮಾಡಬಾರ್ದು ಅಂತ ಹೇಳಿದ್ರೆ ತಾಯಿನೂ ಅದೇ ರೀತಿ ಹೇಳ್ಬೇಕು. ಒಬ್ರು ನೀನ್ ಮಾಡು ಹೇಳೋದು, ಒಬ್ರು ನೀನ್ ಮಾಡ್ಬೇಡ ಹೇಳೋದು, ಅದಿದ್ರು ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅಂತ. ಲಾಸ್ಟ್ ಏನಂದ್ರೆ ರೂಲ್ಸ್ ಬಹಳ ಕಡಿಮೆ ಇರಬೇಕು, ಆದ್ರೆ ಮಾಡಿದ ರೂಲ್ಸ್ ಅನ್ನು ಅವ್ರು ಒಬೆ ಮಾಡ್ಬೇಕು. 10,000 ರೂಲ್ಸ್ ಇಡಬಾರ್ದು, 3 ರೂಲ್ಸ್ ಇದ್ರೆ ಆ 3 ರೂಲ್ಸ್ ಅವ್ರು ಒಬೆ ಮಾಡ್ಬೇಕು. ಆಮೇಲೆ ನಮ್ಮ ದೇಶದ ತಂದೆ ತಾಯಿಗೆ ಏನಂದ್ರೆ ಮಕ್ಕಳನ್ನ ಆಡ್ಲಿಕ್ ಬಿಡಿ ಅಂತ ಅಷ್ಟೇ ನಾನು ಹೇಳೋದು. ಹೋಮ್ ವರ್ಕ್, ಟೆಲಿವಿಷನ್, ಟ್ಯೂಷನ್ ಇದೆಲ್ಲ ನಿಜವಾಗಿ ಮಕ್ಕಳಿಗೆ ಒಳ್ಳೇದಲ್ಲ. ಅದರಿಂದ ಅದಕ್ಕಿಂತ ನಾವು ಅವ್ರ ಜೊತೆ ಆಡ್ಕೊಂಡು ಅವರಿಗೆ ಕತೆ ಹೇಳ್ಕೊಂಡು, ಯಾಕಂದ್ರೆ ನನ್ಗೆ ಎಕ್ಸಾಂಪಲ್ ಆಗಿ ನಾನು ಹೇಳೋದು ಅಂದ್ರೆ ನನ್ನ ಚೈಲ್ಡ್ ಹುಡ್ ಬಹಳ ಹ್ಯಾಪಿ ಚೈಲ್ಡ್ ಹುಡ್ ಆಗಿತ್ತು. ನಮ್ಮ ತಂದೆ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ರು. ಅವ್ರು ದಿನಾರಾತ್ರಿ ನನ್ಗೆ 1 ಗಂಟೆ ಕತೆ ಹೇಳ್ತಾ ಇದ್ರು. ಈಗ ಯಾವ ತಂದೆ ದಿನಾರಾತ್ರಿ 1 ಗಂಟೆ ಮಕ್ಕಳಿಗೆ ಕತೆ ಹೇಳ್ತಾರೆ? ಆ ರೀತಿಯ ಕಮಿಟ್ಮೆಂಟ್ ಚೈಲ್ಡ್ ಹುಡ್ಗಿಗೆ ಇರಬೇಕು. ಏನಂದ್ರೆ ನನ್ನ ಮಗುವಿನ ಜೊತೆ ನಾನು ದಿನ ಕತೆ ಹೇಳ್ತೇನೆ, ದಿನ ಪುಸ್ತಕ ಓದಿ ಹೇಳ್ತೇನೆ, ಮಗುವಿನ ಜೊತೆ ಆಡ್ತೇನೆ. ಹಾಗಾಗಿ ಆರ್ಟಿಫಿಷಿಯಲ್ ಎಂಟರ್ಟೈನ್ಮೆಂಟ್ ಕೊಡೋ ಬದಲು ನಮ್ಮ ಟೈಮ್ ಅನ್ನು ಕೊಟ್ರೆ ಇದಕ್ಕೆ ಕ್ವಾಲಿಟಿ ಟೈಮ್ ಹೇಳ್ತಾರೆ. ಅದು ಮಾಡ್ಬೇಕಾಗ್ತದೆ ನಮ್ಮ ಮಕ್ಕಳ ಜೊತೆ.
1: ಅದನ್ನ ಸಾಕಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಯಂದ್ರು ಕೊಡಬೇಕು.
0: ಸರಿಯಾದ ಸಮಯ, ಟ್ಯೂಷನ್ ಮತ್ತೆ ಹೋಮ್ವರ್ಕ್ ಅಲ್ಲ, ಹೊಡೆಯೋದಲ್ಲ, ಬಾಯಿಗೆ ತುಂಬಿಸಿ ತಿನ್ಸೋದಲ್ಲ. ಪ್ರೀತಿ, ಆಟ, ಚಟುವಟಿಕೆ ಮಗುವಿನ ಜೊತೆ ಮಾಡೋದು, ಅದು ಮಾಡಿದ್ರೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳ ಜೊತೆ.
1: ಅದರಿಂದ ಇವತ್ತು ಈ ಹೊತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಮಕ್ಕಳಲ್ಲ ಇರುವಂತ ನಡವಳಿಕೆ ಮತ್ತು ಅವರ ಭಾವನಾತ್ಮಕ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹರಿಸಬಹುದು, ಯಾವ ರೀತಿ ಅದನ್ನ ಸರಿ ಮಾಡಬಹುದು ಅನ್ನೋದನ್ನ ಬಹಳ ಸರಳವಾಗಿ ಬಹಳ ಮನಸ್ಸಿಗೆ ನಾಟು ರೀತಿಯಲ್ಲಿ ತಾವು ತಿಳಿಸಿದ್ದೀರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
3: ಪ್ರಿಯ ಕೇಳುಗರೇ, ಇದುವರೆಗೂ ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಮನೋಚಿಂತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರ ಜೊತೆಗಿನ ಸಂದರ್ಶನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ರುದ್ರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೇ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಳಿಯ ಕೆ ಬೊಮ್ಮೀರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ತುಂಬಾ ಖುಷಿ ಆಯ್ತು ಅಮ್ಮ, ಒಬ್ಬ ಗಿರಿಜನ ಮಹಿಳೆಯಾಗಿ ನೀವು ಈಗಲೂ ಕೂಡ ಒಂದು ಕೆಲಸವನ್ನ ಸಾಗಿಸ್ತಾ ಇರೋದು, ಆರೋಗ್ಯಯುತ ಜೀವನವನ್ನ ನಡೆಸ್ತಾ ಇರೋದು ನಮಗೂ ತುಂಬಾ ಖುಷಿಯ ವಿಷಯ. ಮೊದಲಿಗೆ ನಿಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
4: ನಾನು ಜಗನ್ಕೋಟಾಡಿಂದ, ನನ್ನ ಹೆಸರು ಕೆಬೊಮ್ಮಿ ಅಂತ.
3: ಎಷ್ಟು ವರ್ಷದಿಂದ ಜಾಗನಕೋಟೆ ಆಡಿಲಿ ವಾಸ ಮಾಡ್ತೀವಿ
4: ನಾವು? ಅಂದ್ರೆ ನಾವು ಫಸ್ಟ್ ನಾವು ಕೆಂಪನಾಡ ಇರಾಗ, ನಮ್ಮ ತಂದೆ ಊರು ಕೆಂಪನಾಡಿ, ಅಲ್ಲಿಂದ ನಾನು ಜಾಗನಕೋಟೆಗೆ ಮದುವಾಗಿದ್ದೀನಿ. ನಾನು 25 ಆಗಿದೆ ನಾನು ಮದುವೆ, ಹಂಗೆ ಇದ್ದೆ ನಾನು ಮದುವಾಗದೆ. 22 ವರ್ಷದ ಮೇಲೆ ನಾನು ಮದುವಾಗಿದ್ದು ಜಾಗನಕೋಟೆಗೆ.
3: ಮನೇಲಿ ಯಾರ್ಯಾರು ಇದ್ದೀರಿ?
4: ನಮ್ಮ ಅಮ್ಮ, ನಮ್ಮ ತಾತ. ನಮ್ಮ ತಾತನಿಗೆ ಒಂದ್ ಕೈ ಬರ್ನಿತಿಲ್ಲ, ಒಂದ್ ಕಾಲು ಕೈ ಸರಿಯಾಗಿ ಬರ್ನ. ಅಂತಲೂ ಕೂಡ ಅವರು ಬೆಟ್ಟಲಲ್ಲಿ ಕಾಡಲ್ಲಿ ಹಚ್ಚೆ ತಂದು 7 2 ಹೆಣ್ಮಕ್ಳು 5 ಗಂಡ್ಮಕ್ಳು ಕಾಡಲ್ಲಿ ಹಚ್ಚೆ ತಗೊಬಂದು 7 ಸಾಕೊಂಡು ಜೀವನ ಮಾಡಿದ್ರು ಅವರು. ನಾವು ಬೇರೆ ಆಗ್ತಿಲ್ಲ, ಎಲ್ಲ ಒಟ್ಟಿಗೆ ಇದ್ದು ನಾವು, ಬೇರೆ ಬೇರೆ ನಾವು ಏನು ಇದ್ನಿಲ್ಲ, ಒಟ್ಟಿಗೆ ಇದ್ದು ನಾವು. ಒಂದ್ ಮಕ್ಳು ಹಾಕ್ತಾನೆ ಒಟ್ಟಿಗೆ ಇದ್ದು, ಕಡಿಮೆ ನಮ್ಮ ಮನೆ ಕೊಡೋಣ ನಾವು ಬೇರೆ ಮನೆ ಆದ್ರೆ ನಮ್ಗೆ.
3: ನಿಮ್ಗೆಷ್ಟು ಜನ ಮಕ್ಳು?
4: ನನ್ಗೆ 2 ಮಕ್ಳು, ಒಬ್ಬ ಸಲ್ಲಿ, ಒಬ್ಬಳು ಅಮೃತ ಅಡ್ಮೇಲೆ ಅಂತ. ಅಮೃತ ಅಡ್ಮೇಲೆ ಮದುವಾಗಿಲ್ಲ, ಸಲ್ಲಿಗೆ ಮದುವಾಗಿದೆ.
3: ಹೇಗೆ

0: ಟ್ರೈನಿಂಗ್ ಕೊಟ್ಟು ಎಲೆಕ್ಟ್ರಿಕ್ ಸೈನ್ ಕಂಡು ನಮ್ಮ ಹುಡುಗಿ ಸೇರ್ಕೊಂಡ್ರು ನನ್ನ ಮಗಳು ಮದುವಾಕ್ ಮುಂಚೆನೇ ಸೇರ್ಕೊಂಡ್ರು ಅವರು. ಮದುವಾಕ್ ಮುಂಚೆನೇಂದ್ರೆ 4-5 ವರ್ಷ ಗಂಟ ಅಲ್ಲೇ ಕೆಲಸ ಜೀವನ ಮಾಡ್ತೀವ್ರಿ ಕೆಲಸದಲ್ಲಿ. ಕಡಿಮೆಲ್ಕೆ ನಮ್ಮ ಮಗಳಿಗೆ 5 ವರ್ಷಕ್ಕೆ ನಾನು ಮದುವೆ ಮಾಡಿದೆ, ನಾನು ಕೇರಳಕ್ಕೆ ಮದುವೆ ಮಾಡಿದೆ. ಈಗೂ ಕೂಡ ಅಲ್ಲಿ ಕೆಲಸ ಮಾಡ್ತೇವ್ರಿ. ಅಲ್ಲಿ
1: ಈಗೇನು ಕೆಲಸ ಮಾಡ್ತಿದ್ರ ನೀವು?
0: ನಾವು ಯೂನಿಟ್ ಅಲ್ಲಿ ಕೆಲಸ ಮಾಡ್ತೇನೆ ನಾನು.
1: ಏನು ಯೂನಿಟ್?
0: ಪ್ರಕೃತಿ ಗಿಡಜನ ಮಹಿಳೆ ಒಕ್ಕೂಟ.
1: ಅಲ್ಲಿ ಏನು ಕೆಲಸ ನಿರ್ವಹಿಸ್ತೀವಿ?
0: ಅಲ್ಲಂದ್ರೆ ನಾವು ಅಲ್ಲಿ ರಾಗಿ ಪ್ರಾಡಕ್ಟಲ್ಲಿ 10 ಐಟಮ್ ನವಲ್ಸ್ ಕೆಲಸ ಮಾಡ್ತೀವಿ. ಬರೀ ರಾಗಿಲ್ಲ 10 ಐಟಮ್ ಅಂದರೆ ರಾಗಿ ಹಪ್ಪಳ, ರಾಗಿ ಮಿಚ್ಚರು, ರಾಗಿ ಮುರುಕು, ಒಂದು 6 ತಿಂಗಳ ಮಕ್ಕಳು ಶಿಶು ಪೋಷಣ, ಟೇಜನ್ ಟೇಸ್ಟು, ಮತ್ತು ಉರಿಟ್ಟು ಅದು ಮಾಡ್ತೀವಿ. ಮತ್ತು ಇದು ರಾಗಿ ರಾಗಿ ಮಾಲ್ಟ್ ಅದೇ ಮೇನ್ ಆಗಿ ಓಡ್ತಿರೋದು. ಈಗ ರಾಗಿ ಮಾಲ್ಟ್ ಅಂದ್ರೆ ಈಗ ನಮ್ಮ ಮುಂಬೈ ಗಂಟ ನಮ್ಮ ರಾಗಿ ಮಾಲ್ಟ್ ನಮ್ಗೆ ಜೀವನ. ಮೊದಲು ಬರೀ ರಾಗಿ ಇದು ಮಿಚ್ಚರು ಮತ್ತೆ ಹಪ್ಪಳ ಅಷ್ಟೇ ಸಿಕ್ಕಿ ಇತ್ತು. ಸಿಕ್ಕಿ ನಾವೀಗ ನಾವೀಗ ಇದು ಕೊಟ್ಟಿದ್ದೀವಿ, ಅಲ್ಲಿ ಒಂದ್ಸೊ ಕುಟ್ಟು ಕೊಟ್ಬಿಟ್ಟಿದ್ದೀವಿ. ಅಲ್ಲಿಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ರಾಗಿ ಮಾಟ್ ನಮ್ಗೆ ಆರ್ಡರ್ ಮುಂಬೈಗಿಂತ ಆರ್ಡರ್ ಬತ್ತಲ್ಲ, ಅವಾಗ 6 ಸೀಟ್ ಇದ್ದು ನಾವಾಗ. ಕಡಿಮೆ ಕೀಸಿನ್ಗೆ ಅವ್ರಿಗೆ 4 ಜನಕ್ಕೆ ಹೊಸದಾಗಿ ತಗೊಂಡಿದ್ದು, ಅವಾಗ ಇವ್ರು 6 ಸೀಟ್ ಇದ್ರು. ಅವಾಗ ಏನಾಯ್ತಂದ್ರೆ ಸಿಕ್ಕಿನ ಒಣಸುಪ್ಪು ಕೊಟ್ಬಿಟ್ಟಿದ್ರು ನಾವು ಆರ್ಡರ್ ಬರಾಗ. ಇನ್ನೂ ಕೂಡ ಮಾಡಿಲ್ಲ, ಮಾಡ್ಬೇಕಂತ ಹೇಳ್ತಾ ಇದ್ರು. ಸಿಕ್ಕಿನ ನೀವೇ ಮಾಡಬೇಕು, ಹೊರಗಡೆ ಕೊಡಂಗಿಲ್ಲ, ನಿಮ್ದೇ ಸಿಕ್ಕಿನ ಪೇಮೆಂಟ್ ಆಗಿ ಓಡ್ತಿತ್ತು, ನೀವೇ ಮಾಡ್ಬೇಕಂತ ಅಂದವ್ರೆ. ಅದಕ್ಕೆ ನಾವು ಒಪ್ಕೊಂಡಿದೀವಿ, ನಾವೇ ಮಾಡ್ಬೇಕಂತ.
1: ಅಂದ್ರೆ ಪ್ರಸ್ತುತ ತುಂಬಾ ಕಷ್ಟಪಟ್ಟು ಈಗ ಸಂಸ್ಥೆಯ ಒಂದು ಗಿರಿಜನರ ಅದರಲ್ಲಿ ಕೆಲಸ ಮಾಡ್ಕೊಂಡು ನೀವು ಕಾರ್ಯವನ್ನ ನಿರ್ವಹಿಸ್ತಾ ತುಂಬಾ ಖುಷಿಯ ವಿಚಾರ. ಮೊದ್ಲಿಗೆ ಏನ್ ಕೆಲಸ ಮಾಡ್ತಿದ್ರಿ ನೀವು?
0: ಮೊದ್ಲಂದ್ರೆ ನಾವು ಅದೇ ಅಚ್ಚಿ ತಕೊಂಬಂದು ಜೀವನ ಮಾಡ್ತಿದ್ದು ಕಾಡಿಂದ. ಬೆಳಿಗ್ಗೆ ನಮ್ಮ ಯಜಮಾನ್ರು 6 ಗಂಟೆಗೆ ಹೋಗೋರು, ಸಂಜೆ 6 ಗಂಟೆಗೆ ಅಚ್ಚಿ ತಗೊಂಡ್ಬಂದು ಮನೆಗೆ ಸೇರೋರು. ಹೊಟ್ಟೆಗೆ ಇಟ್ಟ ಇಲ್ದೇನೆ ಬೆಳಿಗ್ಗೆ ಒಂದು ಲೋಟ ಕಾಫಿ ಕುಟ್ಕೊಂಡು ಅವರು ಅಚ್ಚಿ ತಗೊಂಡ್ಬಂದು. ಎಷ್ಟು ಬಾಣೂರು ಬಾಣೂರು ಕಾಡಿಗೆ ಅಚ್ಚಿ ಹೋಯ್ತಿದ್ದು 7-8 ಕಿಲೋಮೀಟರ್ ಅಷ್ಟು. ಅಲ್ಲಿಂದ ಅಚ್ಚಿ ತಗೊಂಡ್ಬಂದು ಅದನ್ನೇ ರಾತ್ರಿಗೆ ಹೊರ್ದು ಬೆಂಕಿಯಲ್ಲಿ ಬಿದ್ದು ಅಣಸಿ ನಾವನ್ನ ಜೀವನ ಮಾಡ್ತಿದ್ದ. ಅವಾಗ ಕಷ್ಟನೇ ಇತ್ತು ಅವಾಗ ನಮ್ಗೆ.
1: ನೀವ್ಯಾವ ಚೆನ್ನಾಗಿ ಬರ್ತೀರಾ?
0: ಗಿರಿಜನ ನಾವು ಬೆಟ್ಟ ಕುರುಬರು, ಜನಕ್ಕೆ ನಾವು ಬೆಟ್ಟ ಕುರುಬರು, ಜನಕ್ಕೆ ನಾವಿರೋದು. ಅವಾಗ ತುಂಬಾನೇ ಕಷ್ಟ ಇತ್ತು. ಈಗ ನಮ್ಗೀಗ ಮೊಟ್ಟೆ ರೇಷನ್ ಬರ್ತದೆ, ಮತ್ತೆ ಹಸುದಲ್ಲಿ ಲೆಕ್ಕಿ ಬರ್ತದೆ ಈಗ ಜೀವನ. ಆಗ ನಮ್ಮ ಚಿಕ್ಕ ಮಕ್ಕಳು ನಮ್ಮ ತಾಯಿ, ಅವಾಗ ನಾವು ಚಿಕ್ಕ ಮಕ್ಕಳು ನಮ್ಮ ಸಾಯಿ ಕಳ್ಕೊಬಿಟ್ರು ನಮ್ಮ ತಾಯಿ. ಅವರ 5 ಸೀಟು ಹೆಣ್ಮಕ್ಳು, ಅವರೇ ನಮ್ಗೆ ನಮ್ಮ 4 ಸೀಟು, 2 ಗಂಡ್ಮಕ್ಳು 2 ಹೆಣ್ಮಕ್ಳು ನಮ್ಮ ತಾಯಿ ಸಾಕು. ಚಿಕ್ಕ ಚಿಕ್ಕ ಮಕ್ಕಳು, ನಾನು ಚಿಕ್ಕಳಿದ್ದೆ, ನಮ್ಮ ತಮ್ಮ ಮೇಟುಕುಪ್ಪಲ್ಲಿ ಹೋಗು ಅವನೇ ಕೂತ್ಕೊಳ್ತಿದ್ದೆ ನಮ್ಮ ಸಾಯಿ ಸಾಯಾಗ. ಅವಾಗಂದ್ರೆ ನಮ್ಮ ತಾತ, ನಮ್ಮ ಅಪ್ಪನವ್ರ ತಾತ ಗೂಳಿ ರಾಗಿ ಮಾಡ್ತಿದ್ರು. ಗೂಳಿ ರಾಗಿ ನಮ್ಮ ಬೇಮನ್ಸು, ನಮ್ಮ ತಾಯಿ ಬೇಮನ್ಸಿಗೆ ಗೂಳಿ ರಾಗಿ ಕೊಟ್ಬಿಟ್ಟು ಅದನ್ನೇ ಮುದ್ದೆ ಮಾಡಿ ತಿಂದ್ಬಿಟ್ಟು ಮಾರ್ಲಿ ನಿನ್ಕೆ ನಮ್ಮ ತಾಯಿ ತೀರ್ಕೊಬಿಟ್ರು ನಮ್ಮ ತಾಯಿ. ಈಗ ನಮ್ಮ ಚಿಕ್ಕಮ್ಮ ಇನ್ನು ಅವ್ರ ತಕ್ಕ ಅಕ್ಕ ತಂಗಿರಿದ್ರು, ಅವರು ನಮ್ಗೆ ಸಾಕೊಂಡ್ರು. ಅದರಿಂದನೇ ನಮ್ಮ ಅವ್ರಿಗೂ ತುಂಬ ಕಷ್ಟನೇ ಇತ್ತು. ನಮ್ಮ ಚಿಕ್ಕಮ್ಮ ನಮ್ಮ ಸಾಕೊಳಕ್ಕೂ ತುಂಬ ಕಷ್ಟಪಟ್ಟವ್ರೆ. ಬಟ್ಟೆ ಇಲ್ದೇ ರಾತ್ರಿಗೂ ಕೂಡ ನವರಾತ್ರಿಗೆ ಮನ್ಗಕ್ಕೂ ಕೂಡ ಬಟ್ಟೆ ನಗಸ್ಕೊಳಕ್ಕೆ ಗೋಣಿಸಿಲೆಲ್ಲ ನಾವು ಒತ್ಕೊಂಬಿಟ್ಟಿದೆ. ಅಷ್ಟು ಕಷ್ಟ. ಸೊಪ್ಪನ್ನ ಬೇಯಿಸ್ಕ ಇಟ್ಟಿಲ್ದೇ ಸೊಪ್ಪು ತಗೋಗಿ ಬೇಯಿಸ್ಕೊಬಂದು ತಿಂತಿದ್ದು ನಾವು. ಹೊಟ್ಟ ಸ್ಥಳ ತಡೆನೇ ಸೊಪ್ಪನೇ ಬೇಯಿಸ್ಕ ತಿಂದನೆಲ್ಲ ಜೀವನ ಮಾಡಿ ನಾವು. ಆ ಜೀವನ ನಾವು ಇನ್ನು ಯಾವ ಕಾರಣ ನಾವು ಮರೆಯಲ್ಲ. ನಾವು ಒಟ್ಟಿನಲ್ಲಿ
1: ನಾವು ಕಾಲದಲ್ಲಿ ಬಡತನ
0: ಬಡತನ, ಅವಾಗ ಬಟ್ಟೆಗೆ ಬಡತನ ಇತ್ತು. ಈಗಿರೋರು ಹಂಗಿದ್ನಿಲ್ಲ. ಒಂದು ವಾರಕ್ಕೊಂದ್ಸರಿ ಸ್ನಾನ ಮಾಡ್ತೀವಿ, ವಾರಕ್ಕಲ್ಲ ತಿಂಗಳಿಗೆ ಒಂದ್ಸರಿ ಸ್ನಾನ ಮಾಡ್ತಿದ್ರು. ಇನ್ನು ಬಟ್ಟೆಗೂ ಅದೇ ತರ ಕಷ್ಟನೂ ಇತ್ತು, ಊಟಕ್ಕೂ ಆ ತರ ಕಷ್ಟನೇ ಇತ್ತು. ಅವಾಗ ನಾವು ಚಿಕ್ಕ ಚಿಕ್ಕ ಮಕ್ಳು ನನ್ನ ಕಣ್ಣು ಮಟ್ಟಿಗೆ ಅಷ್ಟೆಲ್ಲ ನಾವು ಕಷ್ಟ ಬಿದ್ದೀವಿ. ಈ ಸೀಸೆಗೆ ಮತ್ತೆ ಈಗ ನಮ್ಗೆ ರೇಷನ್ ಎಲ್ಲ ಕೊಡಕ್ಕೆ ಮಾಡೋದಕ್ಕೆ ಈಗ ಚೆನ್ನಾಗಿ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿವಿ.
1: ಹಿಂದಿನ ಕಾಲದಲ್ಲೆಲ್ಲ ಶಿಕ್ಷಣ ವ್ಯವಸ್ಥೆ ಇತ್ತು.
0: ಅವಾಗಂದ್ರೆ ನಾನು ಶಿಕ್ಷಣ ಇತ್ತು ಅವಾಗ ನಮ್ಗೆ ಹಿಂಗೆ ನೋಡವ್ರು ಯಾರು ಇಲ್ಲ. ನಮ್ಮ ಚಿಕ್ಕಮ್ಮನವರು ಅಚ್ಚೆ ತಗೊಂಡ್ಬಂದು ನಮ್ಗೆ ಸಾಕೊಂಡು ಜೀವನ ಮಾಡ್ತಿದ್ರು. ಓದಿಸೋರು ಯಾರು ಇರ್ಲಿಲ್ಲ ನಮ್ಗೆ, ಹಂಗೆ ಮಾಡ್ಕೊಂಡು ನಾವು ಓದ್ನಿಲ್ಲ. ನಮ್ಮ ತಮ್ಮರು ಹೋದ್ರು, ಹಿರಿ ತಮ್ಮ ಅವನು 1-10 ಕ್ಲಾಸ್ ಹಂಗಂತ ಓದ್ನು, ಕಿರಿಯವನು ಅವನು 1-9 ಕ್ಲಾಸ್. ನಮ್ಮ ಅಕ್ಕನ ಇಬ್ಬರು ಓದ್ನಿಲ್ಲ ನಾವು, ನಮ್ಮ ಅಕ್ಕ ಒಬ್ಬರಿದ್ದಾರೆ.
1: ಆಗಲೇ ಶಿಕ್ಷಣ ವ್ಯವಸ್ಥೆ ಇತ್ತು, ಆದ್ರೆ ಆರ್ಥಿಕ
0: ಸಮಸ್ಯೆ ಯಾರು ನೋಡವ್ರ ಇರ್ಲಿಲ್ಲ. ಇತ್ತು ಅವಾಗ ಗೋರ್ಮೆಂಟ್ ಅಲ್ಲಿ ಬೇಗರು ಅಂತ ಹಾಸ್ಟೆಲ್ ಇದೆ, ಅಲ್ಲೇ ಓದ್ತಾ ಇದ್ರು. ಹಾಸ್ಟೆಲ್ನು ಇತ್ತು, ಮತ್ತೆ ಸ್ಕೂಲ್ನು ಇತ್ತು ಬೇಗರಲ್ಲಿ. ಆಗ ನಾವು ಓದ್ನಿಲ್ಲ, ನಮ್ಮ ಇಬ್ರು ತಮ್ದಿರು ಹೋದ್ರು ಅಷ್ಟೇ. ಹೋದ್ರು
1: ಅದಕ್ಕೆ ಓದಕ್
0: ಅವ್ರ ಮುಂದೆ ಹೋಗಕ್ ಆಗ್ಲಿಲ್ಲ. 10th class ತನಕ ಹೋದ್ರು ಅವರು. ನಾನು ನಮ್ಮ ತಮ್ಮ ನಮ್ಮ ಕಿರಿ ತಮ್ಮ 10th class ಓದಂಗ ಅಂತ ನಾನು ಮದುವಾಗಿದ್ದೆ. ಅವಾಗ ನಮ್ಮನೇ ಇದ್ರು ನಮ್ಮ ತಮ್ದಿರು.
1: ಈಗ ನೀವೀಗ ಹೇಳ್ತಾ ಇದ್ರಿ ಅಚ್ಚೆ ತಂದು ಜೀವನ ಮಾಡ್ತಿದ್ವಿ ಅಂತ, ಹೇಗ್ ಮಾಡ್ತಿದ್ರಿ ಅದನ್ನೆಲ್ಲ?
0: ಅಂದ್ರೆ ಈಗ ಇಸಾಗುರು

ಅವರು ತಕೊಳಕ್ ಬರ್ತಾ ಇದ್ರು ಕೊಕ್ಕೆ ಮರ ತಕೊಳಕ್ಕೆ. ಅವ್ರು ಬಂದ್ರೆ ನಮ್ಗೆ ಜೀವನ, ತಕೊಳಕ್ ಬಂದ ಅವರು ಬೇರೆ ಮಾರಾಟ ಮಾಡ್ತಿದ್ರು, ಇಲ್ಲಾಂದ್ರೆ ಸಂತೆಗೆ, ಮಂಗಳವಾರ ಸಂತೆ ಶುಕ್ರವಾರ ಸಂತೆಗೆ ನಾವೇ ಎಣ್ಕೊಂಡು ನಾವಂತ ಎಳಿಯಕ್ ಮಾರಕ್ ಆಯ್ತಿರ್ಲಿಲ್ಲ. ಅವತ್ತೇ ಎಣ್ದು ಅವ್ರತ್ತೆ ಜೀವನ ಮಾಡ್ಬೇಕಲ್ಲ. ಈಗ ಹೆಚ್ಚಾಗಿ ಸಂತೆಗೆ ಹೋಗ್ಬೇಕಂದ್ರೆ ಒಂದು 20 ಕುಕ್ಕೆ, 20 ಜೊತೆ ಮರ ಇರ್ಬೇಕು. ಅದೆಲ್ಲ ನಾವು ತೇರು ಕೂಟಿ ಮಾಡೋಣ ನಮ್ಗೆ ನಮ್ ಜೀವನ ಸಾಕೊಳಕ್ ಆಯ್ತಿರ್ಲಿಲ್ಲ. ಅದಕ್ಕೆ ಬರೋವ್ರ ಕೈಲಿ ಸಾಲ ಬಗ್ಗಿಸ್ಕೊಳ್ತೀವಿ. ಅವಾಗ ನಾವು ಅವ್ರು ಸಾಲ ಕೊಟ್ಟಿದ್ರು ಕುಕ್ಕೆ ಎಣ್ದು ಅವ್ರು ಕೊಡ್ಬೇಕು, ನಾವು ವಾರಕ್ಕೆ ಒಂದ್ಸರಿ ಇಷ್ಟ ಅಂತ ನಾವು ಕೊಡ್ಬೇಕು ಅವರು. ಹಂಗ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಅವಾಗ ನಾನು. ಕಷ್ಟ ಹಂಗೆ ಅನ್ಕಾಲದಲ್ಲಿ ಹಂಗೇ ಕಷ್ಟ ಇತ್ತು ಮೇಡಮ್ ನಮಗೆ. ಯಾತಗನ್ಬೇಕು ಆ ಕಷ್ಟನ ಒಟ್ಟಿನಲ್ಲಿ, ನಾವು ಇನ್ನಿನ್ನು ಹೋಗಲ್ಲ ಒಟ್ಟಿನಲ್ಲಿ ಅನ್ಪಿದೆ ನಾವು ಹಿಂದಿನ ಕಾಲ. ಅದನ್ನು ಕೂಡ ನಾವು ಇನ್ನೂ ಕೂಡ ನಾನು ಹೆಂಗಿದ್ದೀವಿ ಅಂತ ಹಿಂಗೆ ನಾವು ಹೆಂಗಲ್ಲಿ ಹಿಂದಿನ ಕಾಲ ಹೆಂಗೆ ಇದ್ದೀವಿ ಹಿಂದೆ ಹಿಂಗೆ ಇದ್ದೀವಿ ನಾವು. ಒಟ್ಟಿನಲ್ಲಿ ಮುಂದಕ್ಕೆ ಹೋಗ್ಬೇಕು, ಒಂದದ್ದೇ ಮುಂದಕ್ಕೆ ಹಿಂದಿನ ಕಾಲದ ಇದ್ದಂಗೆ ನಾವು ಇರಬಾರ್ದು, ಮುಂದಕ್ಕೂ ನಾವು ಹೋಗ್ಬೇಕು. ಒಟ್ಟಿನಲ್ಲಿ ನಾವು ಹಿಂದೆ ಹೆಂಗೆ ಅನುವಾಸ ಪಟ್ಟಿದ್ದು ಅನುವಾಸ ಇನ್ನೂ ಕೂಡ ನಾನು ಮರ್ತಿಲ್ಲ.

0: ಬುಟ್ಟಿ ಎಣಿತಿದ್ರಿ ಅಂತ ಹೇಳಿದ್ರಲ್ಲ, ಆ ಬುಟ್ಟಿಗೆ ಒಂದಕ್ಕೆ ಎಷ್ಟು,
1: ಒಂದಕ್ಕಂದ್ರೆ ಒಂದ್ ಈ ಸೈಜ್ ಪೊಟ್ಟೆ, ಈ ಸೈಜ್ಗೆ 1 ರೂಪಾಯಿ 50 ಪೈಸ ಹಂಗೆ ಇತ್ತು.
0: ಹೇಗೆ ಜೀವನ ಸಾಕ್ತಿತ್ತು?
1: ಹಂಗೆ ಹಂಗೆನೆ ಹಂಗೆ ಜೀವನ ಆಯ್ತು. ಮಂಗಲಿ ರೈಟು ಹಂಗೆನೆ ಇತ್ತು. ಒಂದ್ಸರ್ ರಾಗಿಗೆ ನಾನ್ ಕಣ್ ಮಟ್ಟಿಗೆ 50 ಪೈಸ ಇತ್ತು ಒಂದ್ಸರ್ ರಾಗಿಗೆ. ನಿಜವಾಗ್ಲು ಮೇಡಮ್ ನಾನು ಅಂತೀನಲ್ಲ, 50 ಪೈಸ ಮತ್ತೆ ಒಂದ್ ಬೆಲ್ಲಕ 5 ಪೈಸ ಇತ್ತು ಒಂದ್ ಬೆಲ್ಲಕ್ಕೆ.
0: ಹಗ್ಗ ಇತ್ತು ಸಾಮಾನು.
1: ಹೌದು, ಹಂಗ ಹಗ್ಗ ಇತ್ತು. ಈಗ 500, 2,000, 3,000 ರೂಪಾಯಿ ಸಾಮಾನ ಕೈಲಿ ಇಟ್ಕೊ ಬರ್ಬೇಕು. ಅವಾಗ 1 ರೂಪಾಯಿ 2 ರೂಪಾಯಿ ಸಿನ್ನಕ್ಕೆ ಕಾಣಿಸಕ್ ನಮ್ ಕನಸಾಗಿತ್ತು ನಮ್ಗೆ. ಅದೇ ದೊಡ್ಡ ದುಡ್ಡು ನಮ್ಗೆ, 5 ರೂಪಾಯಿ 10 ರೂಪಾಯಿ ದೊಡ್ಡ ದುಡ್ಡು ಅದು. ಹಂಗೇನೆ ಜೀವನ ಇತ್ತ. ಹಂಗೆ
0: 1 ರೂಪಾಯಿ 2 ರೂಪಾಯಿ ಸಾಮಾನು ಬರ್ತಿತ್ತ.
1: ಹೌದು ಹೌದು. ಮತ್ತೆ ಆಗ ಸೇರು ಕೆಜಿ ಲೆಕ್ಕ ಇಲ್ಲ, ಒಂದ್ ಸೇರು ಅಕ್ಕಿಗೆ 1.5 ರೂಪಾಯಿ. ಮತ್ತೆ ಬಟ್ಟೆಗಳು ಹಂಗೆ ರೇಟ್ ಇತ್ತು, 5 ರೂಪಾಯಿ 10 ರೂಪಾಯಿ ಒಂದ್ ಸೀರೆ ಹಂಗೆ ಇತ್ತು. ಅವಾಗ ನಾವು ಸಿಕ್ಕ ಚಿಕ್ಕ ಮಕ್ಕಳಿರಾಗ ಸಂತೆಗೆ ಹೋಗಿ ಈಗ 10 ರೂಪಾಯಿ 20 ರೂಪಾಯಿ ತಗೋದ್ರ ಮನೆ ಗುಂಪಿಗೆ ಲಾರಜ್ ಬಟ್ಟೆ ಎಲ್ಲ ತಗೋಬರ್ತಾ ಇದ್ರು ಮಕ್ಕಳು. ಅವಾಗ ಕಡಿಮೆ ಇತ್ತು, 5 ರೂಪಾಯಿಗೆ ಒಂದು ಸಿರಿಟ್ ಕೊಡೋರು, 1 ರೂಪಾಯಿಗೆ 50 ಪೈಸೆಗೆಲ್ಲ ಸಿಕ್ಕ ಚಿಕ್ಕ ಸಿಗರೆಟ್ ಸಿರಿಟ್ ಸಿಕ್ತಿತ್ತು. ಅವಾಗ ನನ್ ಕಣ್ಣು ಮಟ್ಟಿಗೆ ನಾನು ಅಷ್ಟು ರೇಟ್ ಇತ್ತು. 1 ಕೆಜಿ ಅಕ್ಕಿಗೆ 1.5 ರೂಪಾಯಿ 1 ರೂಪಾಯಿ ಹಂಗಿತ್ತು. ಒಂದ್ ಅರ್ಧ ಸ್ಮೆಲ್ಕ್ಕೆ 5 ಪೈಸ ಇತ್ತು. ಒಂದ್ ಕಾಫಿ ಬಿಲ್ ಇಷ್ಟಾಗಲ್ಲ, 5 ಪೈಸ ನಾಕಾಣಿ.
0: ಅಂದ್ರೆ ಕಡಿಮೆ ದುಡ್ಡು,
1: ಕಡಿಮೆ ದುಡ್ಡು
0: ಆ ದುಡ್ಡಿಗೆ ತುಂಬಾ ಮಹತ್ವ ಇತ್ತು.
1: ಸಾಮಾನುಗಳು ಬರ್ತಾ ಇತ್ತು,
0: ಜೀವನ
1: ಸಾಕ್ತಾ ಇತ್ತು.
0: ಈಗ ನಿಮ್ಮ ಕಾಲದಲ್ಲಿ ತುಂಬಾ ಆರೋಗ್ಯವಾಗಿ ಜೀವನವನ್ನು ನಡೆಸ್ತಿದ್ರು, ಇದ್ರ ಗುಟ್ಟೇ ನೀಡ್ತೀರಾ ಅಮ್ಮ ನೀವು?
1: ಅಂದ್ರೆ ಆಗ ಹಂಗೆ ಇದ್ರು ನಾವು, ಹಂಗೆ ಬೆಳೀತಾ ಹಂಗೆ ಇದ್ರು. ಈಗ ನಮ್ಮ ಈ ಸೀಸಿಗೆ ನಮಗೂ ಏನು ಗೌರ್ಮೆಂಟಿಂದ ನಮ್ಗೂ ಒಂದು ಹೆಲ್ಪ್ ಮಾಡಂಗಾಯ್ತು. ಪಾಪ ಬಾಡೋರು ಅಕ್ಕಿ ಕೊಡ್ಬೇಕು ಅವ್ರಿಗೆ. ಮತ್ತೆ ಈಗ ನಮಗೆ ಮೊಟ್ಟ ರೇಷನ್ ಬರ್ತಾ ಇತ್ತು, ಅದು ಕೊಡ್ತಾರೆ. ಅದರಿಂದ ನಾವು ಜೀವನ ಈಗ ನಾವು ಇಂದ್ರ ಕಾಲದಲ್ಲಿ ಅದು ನಮ್ಮ ನಾವು ಜೀವನ ಮಾಡಿದ್ದ ಕೆಲವು ಜನ ಮರ್ತಿದ್ದಾರೆ. ಅವಾಗ ಗಿಡ ಕರಳ ತಿಂತೀನಿ, ಮತ್ತೆ ಗೆಡ್ಡೆ ಗೆಣಸು, ಕರಳ ಸೊಪ್ಪು, ಅದೇ ನಮ್ಗ್ ಮುಖ್ಯ ಆರೋಗ್ಯ.
0: ಕಾಡಗೋಗಿ
1: ಮತ್ತೆ ಮೀನಿಗೆ ಹೋಯ್ತಿದ್ರು ಒದ್ಲಿ ಅಂತ ಇದ್ದ ಕಾಡಲ್ಲಿ, ಬೆಳಿಗ್ಗೆ ಹೋಗವ್ರು ಮೀನಿಗೆ. ಹಂಗೇನೆ ನಮ್ಮ ಆರೋಗ್ಯ. ನಾವು ಚಿಕ್ಕ ಚಿಕ್ಕ ಮಕ್ಕಳಿರಾಗ ಒಂದೊಂದ್ ಮಕ್ರಿ, ಅವಾಗ ಮೀನು ಗೋದಕ್ ಮಕ್ರಿ ಎಣಿತಿದ್ರು ಮಕ್ರಿ. ಮತ್ತೆ ಇದಂತಾರೆ ಕಡ್ಡಿ ಹಾಕಿ ಮೀನ್ ತಗೋತಾರಲ್ಲ ಅಂತದ್ ಎಣಿತಿದ್ರು. ಈಗ ಹೊಳೆ ಬಂದ್ಮೇಲೆ ಹಳ್ಳ ಬರ್ತದಲ್ಲ, ಅವಾಗೆಲ್ಲ ಮಕ್ರಿ ತಗೊಬಂದು ಮೀನ್ ಗೋರ್ತಾ ಇದ್ರು. ಅವಾಗ ಆ ಮೀನ್ದಲ್ಲಿ ಸುಮಾರು ಆರೋಗ್ಯ ಜನಕ್ಕೆ ಗಟ್ಟಿಮುಟ್ಟಿಯಾಗಿ ಮೀನ್ ತಿಂದು ಮಾಂಸ ಅಂದ್ರೆ. ಈಗ ಈಗ ಒಂದ್ ಸಣ್ಣದು ಎನ್ಯಾರು ಒಂದು ಕಾಡಲ್ಲಿ ಹೋಗೋದ್ರೆ ನಮ್ಗೆ ಕೇಸ್ ಆಯ್ತದೆ. ಅವಾಗ ನಮ್ಗೇನು ಏನು ಕೇಳಲಿಲ್ಲ, ಯಾರಂದ್ರು ಕೇಳ್ತಾ ಇರ್ಲಿಲ್ಲ. ಹಂಗಿನ ಜೀವನ ಮಾಡ್ತಿದ್ರು.
0: ಬೇಟೆಲ್ಲ ಆಡ್ಕೋಬರ್ತಿದ್ರು. ಈ ಸೊಪ್ಪು ಕರಳೆ ಯಾವ್ಯಾವ ಸೊಪ್ಪು ತಿಂತಿದ್ರಿ
1: ಅವಾಗಂದ್ರೆ? ಈ ಸೌಸೆ ಸೊಪ್ಪು ಮತ್ತೆ ಸಕ್ಕರೆ ಸೊಪ್ಪು ಮತ್ತೆ ಅಣ್ಣೆ ಸೊಪ್ಪು ಮತ್ತೆ ಮುಳುಗಿರ ಸೊಪ್ಪು ಮತ್ತೆ ಕರಳ ಗೆಡ್ಡೆ ಗೆಣಸು ಅದೆಲ್ಲ ನಮ್ ಬೇರೆ ರಾತ್ರಿಗೆ ಮಡಕೆ. ಅವಾಗ ಪಾತ್ರೆ ಏನು ಇರ್ಲಿಲ್ಲ, ಮಡಕೆ ತೊಳೆಯೋಕ್ಕೂ ನೀರು ಇರ್ಲಿಲ್ಲ. ಅವಾಗ ನೀರಿಗೂ ಕೂಡ ಕಷ್ಟ ಇತ್ತು. ನಮ್ಮ ಊರ ಪಕ್ಕ ಕೆರೆ ಇತ್ತು, ಆ ಕೆರೆಯಲ್ಲಿ ಸಂಜೆ ಮೇಲೆ 5 ಗಂಟೆ 6 ಗಂಟೆ ಮೇಲೆ

ಹೋಗಂಗಿಲ್ಲ, ಆನೆ ಬಂದ್ಬಿಡ್ತಿತ್ತು ಆನೆಗಳು. ಜನ ಗುಂಪಿನಲ್ಲೇ ಒಯ್ತಾ ಇದ್ರು ನೀರ್ ತರಕ್ಕೂ, ಎಲ್ಲ ಹೋಗಿ ಒಟ್ಟಿಗೆ ನೀರ್ ತಗ ಬರೋರು. ಆರು ಗಂಟೆ ಮೇಲೆ ಕೆರೆಗೆ ಹೋಗಂಗಿಲ್ಲ. ನಮ್ಮ ಊರ್ ಕಡೆನೆ ಆನೆ ಬತ್ತಿತ್ತು ನಮ್ಗೆ. ಆರು ಗಂಟೆ ಆರು ವರ್ದ ಮೇಲೆ ಮತ್ತೆ ರೋಡಲ್ಲಿ ತಿರ್ಗರಕ್ಕೆ ನೋಡ ನಮ್ಗೆ ಕಷ್ಟನ ಇತ್ತವಾಗ. ಏನಾದ್ರು ಒತ್ತಕ್ಕೆ ಮುಂಚೆಗೆ ಎಲ್ಲ ಒಂದು ಹಂಗೆ ಎಲ್ಗೆ ಹೋಗ್ಬೇಕಂದ್ರೆ ಒತ್ತಕ್ಕೆ ಮುಂಚೆಗೆ ಮನೆಗೆ ಸೇರ್ಕೋಬೇಕಾಗಿತ್ತು. ಹಂಗೆ ಇತ್ತು. ಬೆಳಿಗ್ಗೆ ಗೆಣಸು ತಗೊಬಂದು ಮೂಟೆ ಒತ್ಕ ಬತ್ತಿದ್ರು ಕಾಡಲ್ಲಿ, ಅದನ್ನ ಬೇಯಿಸ್ಕೊಂಡು ರಾತ್ರಿಗೆ ಬೇಯಿಸ್ಕೊ ಬಂದ್ಬಿಡ್ತಿದ್ರು. ನಾವು ಚಿಕ್ಕ ಚಿಕ್ಕ ಮಕ್ಕಳಿರಾಗ ಇಷ್ಟಾಗಲ್ಲ ಒಂದು ಗೆಣಸು, ಅದನ್ನ ಕೂದು ಸಕ್ಕರೆ ಕಂಡಾಗ ಆಯ್ತಿತ್ತು ಬೆಂದು. ಅದನ್ನೇ ನಮ್ಮ ಬೆಳಿಗ್ಗೆ ಅದನ್ನೇ ಕೊಡ್ತಿದ್ರು ನಮ್ಗೆ ಆರೋಗ್ಯ. ಬರ್ಗೇಟ್ ಈ ಮಂತೆ ಅನ್ನ ಮುದ್ದೆ, ಈಗ ಸಪಾತಿ ಅದು ಇದು ಆಳಮಂತ ಈಗ ಇದನ್ನೆಲ್ಲ ನಮಗೆ ಗೆಣಸು ಅದೇ ನಮಗೆ ಮುಖ್ಯ. ಅದೇ ನಮಗೆ ದೋಸೆ ಆಹಾರ ಅದೇ ನಮಗೆ. ಬೆಳಿಗ್ಗೆ ತಕ್ಷಣ ನಮ್ಮ ಅಕ್ಕ ತೊಳ್ಕೊಂಡು ಅದನ್ನೇ ನಮ್ಮ ಪ್ಲೇಟಿಗೆ ಹಾಕ್ಕೊಡ್ತಿದ್ರು ನಮ್ಮ ತಂದೆ. ಅದನ್ನೇ ಜೀವನ, ಒಂದು ಪೀಸ್ ತಿಂದ್ರೆ ಸಾಕು ಚೆನ್ನಾಗಂಟ ಅದನ್ನೂ ಹೊಟ್ಟೆ ಹಸಿರ್ತಾ ಇಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ಧದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ

0: ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ಧತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ಧವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ಧಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ

ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಅಂತ ನೀವೇ ಮಾತಾಡ್ತಾ ಹೇಳಿದ್ರೆ ಆಗೆಲ್ಲ ಮಡಿಕೆಗಳು
1: ಹೌದು ಅವಾಗ ಮಡಿಕೆ ಪಾತ್ರೆ
0: ಇಟ್ಟುಗಳೆಲ್ಲ ಎಲ್ಲಿ ರೆಡಿ
1: ಮಾಡ್ಕೊತಿದ್ರಿ ಇಲ್ಲ ಇಲ್ಲ ಮಡಿಕೆಲ್ಲೇನೆ ಇದು ಹೊಲ ಮಾಡ್ತೀವಲ್ಲ
0: ಕುಟ್ಕೋತಿದ್ರಿ
1: ಹೊಲೇ ಈಗ ಗೊತ್ತು ಈಗ ಮಡಿಕೆಲ್ಲಿ ಮಾಡೋ ಗೊತ್ತಿಲ್ಲದೇ ಇಟ್ಟಿರ್ತಿದ್ದಾಗಲೇ ಹೊಡೆದೋಯ್ತಿತ್ತು ಕೆಲವು ಜನಕ್ಕೆ ಅದೇ ಮೆಲ್ಲಿಗೆ ಮಾಡೋರು ನಿಧಾನ ಮಾಡೋರು ಮಡಿಕೆಲ್ಲಿ ನಾನು ಕೂಡ ಮಡಿಕೆಲ್ಲಿ ಬೇಯಿಸಿದ್ದೀನಿ ನಾನು ನಿಧಾನಕ್ಕೆ ಬೇಯಿಸ್ಬೇಕು ಇಷ್ಟನ್ನು ಕದ್ದಿಸಿ ನಿಧಾನ ತಿರಿಬೇಕು ಆಗ ಮಡಿಕೆಂತ ಗಟ್ಟಿ ಇರ್ಲಿಲ್ವಲ್ಲ ನೀರು ಕುಡಿಬೇಕಂದ್ರೆ ಮಡಿಕೆಲ್ಲೇ ಅವಾಗ ನಾನು ಇದ್ ಮಾಡ್ತಕ್ಕೂ ಮಡಿಕೆಲ್ಲಿ ನೀರು
0: ಸಿರಿಧಾನ್ಯಗಳನ್ನ
1: ಅವಾಗ ಜಮೀನ್ ಮಾಡ್ತಾ ಇದ್ರು ಕೂಲಿ ಕೆಲ್ಸಕ್ಕೆ ಹೋಯ್ತಿದ್ರು ಅವಾಗ
0: ಅಲ್ಲ ಏನೇನು ಬಳಸ್ತಾ ಇದ್ರಿ ಧಾನ್ಯ
1: ಅವಾಗ ಧಾನ್ಯ ಅಂದ್ರೆ ಹುಳ್ಳಿ ಅವರೆಕಾಳು ಹುಳ್ಳಿ ಅಲಸಂದ ಕಾಳು ಮತ್ತೆ ಈ ನವಣೆ ಭತ್ತ ಅದೆಲ್ಲ ಬೆಳೀತಿದ್ರು ಅವಾಗ
0: ಇವಾಗ ಉಪಯೋಗಿಸ್ತಿದ್ರು
1: ಅವಾಗ ನಾವು ಕೆಲ್ಸಕ್ಕೆ ಹೋಯ್ತಿದ್ ಅವಾಗ ತಿಂತಿದ್ವು ರೈತರು ಅಲ್ಲಿ ಕೆಲ್ಸಕ್ಕೆ ಹೋಯ್ತಿದ್ವಲ್ಲ ಅವಾಗ ನಮ್ ಕೊಡ್ತಾ ಇದ್ರು ಈ ರಾಗಿ ಒಕ್ಕಣೆಲ್ಲ ಗುಂಡು ಒಂದ್ ತಿಂಗಳಾಯ್ತಿತ್ತು ಅವಾಗ ಜಮೀನ್ ಮಾಡ್ತಿದ್ರು ಒಂದೊಂದ್ ತಿಂಗಳು ಒಕ್ಕಣ ಮಾಡ್ತಿದ್ರು ಅವಾಗ 15 ದಿನ ದೊಡ್ಡ ಮೆದೆ ಹಾಕೋರು ಒಂದೊಂದ್ ತಿಂಗಳು 20 ದಿನ ಹಂಗೆ ಮಾಡೋರು ಈಗ ಎಲ್ಲ ಮಿಷಿನ್ಗಳು ಈಗ ಅವಾಗ ಬರೀ ಗುಂಡಲ್ಲಿ ಇದು ಗುಂಡಲ್ಲಿ ಇದು ಎತ್ತು ಎತ್ಕೊಂಡು ಗುಂಡು ಹೊಡಿತಿದ್ರು ಅವಾಗ ಒಕ್ಕಣ ಮಾಡ್ತಿದ್ರು ಮತ್ತೆ ಹುಳ್ಳಿ ಕಾಳೆಲ್ಲ ಎತ್ತಿನ ಕಾಲಲ್ಲೇ ತುಳಿಸ್ತಾ ಇದ್ರು ಹುಳ್ಳಿ ಬೆಳೆಯವರು ಕೊಟ್ಟಾರ್ದಲ್ಲಿ ಹಾಕ್ಬಿಟ್ಟು ಎತ್ತಿನ ಕಾಲದಲ್ಲಿ ತುಳಿಸ್ತಾ ಇದ್ರು ಅವಾಗ ಈಗ ಎಲ್ಲ ಬದಲಾವಣೆ ಆಯ್ತು ಬದಲಾವಣೆ ಆಗಿ ಆರೋಗ್ಯ
0: ವ್ಯತ್ಯಾಸ ನಿಮ್ಮ ಕಾಲದಲ್ಲಿ ಮಕ್ಕಳನ್ನೆಲ್ಲ ಎಷ್ಟು ಕಷ್ಟ ಇರ್ತಿತ್ತು ಸಾಕೋಕೆ ಅಮ್ಮ
1: ನನ್ನ ಕಾಲದಲ್ಲಿ ಅಂದ್ರೆ ನಮ್ಮ ಕಿರಿ ಮಗಳಲ್ಲಿ ನನ್ನ ಕಷ್ಟ ಆಯ್ತು ನನ್ನ ಹಿರಿ ಮಗಳು ಅಲ್ಲಿ ಕಷ್ಟ ಇತ್ತು ನಮ್ಮ ಹಿರಿ ಕಿರಿ ಮಗಳಿಗೆ ಅಷ್ಟು ಕಷ್ಟ ಇರಲಿಲ್ಲ ಅವಾಗ ರೇಷನ್ ಎಲ್ಲ ಬರ್ತಾ ಇತ್ತು ಕಿರಿ ಮಗಳು ಅಂದರೆ ಇದು ಮೈಯೆಲ್ಲ ಒಂಥರ ಇಸ್ಪು ಆಗ್ಬಿಟ್ಟಿದ್ರು ನನ್ನ ಮಗಳಿಗೆ ಗಾಯ ಮೈ ಕೈಯೆಲ್ಲ ಗಾಯ ಪರವರು ಯಾರು ಇತ್ತಿಲ್ಲ ನಮ್ಮ ಯಜಮಾನ್ರೆ ಒಂದು ಜೊತೆ ಮರ ಎಣ್ದು ಒಂದು ಪಾವರ್ ಆಗಿ ಅವಾಗ ಕಾಡಲ್ಲಿ ಹಚ್ಚಿ ತಗೊಬಂದು ರಾತ್ರಿಗೆ ಅದನ್ನೇ ಹೊರ್ದು ಕೂತ್ಕೊಂಡು ಹೊರ್ದು ಅದನ್ನೇ ನನಗೆ ಮಕ್ಕಳು ನೋಡೋಕೆ ಕೆಲಸ ನನಗೆ ಮಗಳು ನೋಡೋಕೆ
0: ತುಂಬ ಕಾಡು ಕರ್ಕೊಂಡು ಹೋಗ್ತಿದ್ರೆ
1: ಇಲ್ಲ ಕಾಡು ಕರ್ಕೊ ಹೋಗ್ತಿಲ್ಲ ಅವಾಗ ನಮ್ಮ ಕಾಲದಲ್ಲಿ ಕಾಡಿಗೇನು ಕರ್ಕೋದಿಲ್ಲ ನಮ್ಮ ತಂದೆ ಕಾಲದಲ್ಲಿ ಯಾವಾಗಿದ್ರು ಅವರು ನಾವು ಹೋಗ್ತಿದ್ದೆವು ನಾವಂದ್ರೆ ನಾವು ಹೋಗ್ತಿಲ್ಲ ನಮ್ಮ ತಂದೆ ಅವರು ಇದ್ರು ಕಾಡಲ್ಲಿ ಆವಾಗಂದ್ರೆ ನಾವು ಹಿಂಗ್ ಬೆಳಗ್ಗೆ ಒಂದು ಊರಲ್ಲಿ ಹೀಗೆ ವಾಸ ಮಾಡ್ತೇವೆ ಅಂತನಿಲ್ಲ ಈ ವರ್ಷ ಈ ಕಾಡಲ್ಲಿದ್ರೆ ಇನ್ನೊಂದು ವರ್ಷ ಇನ್ನೊಂದು ಕಾಡು ಜಾಗ ವಲ್ಸೋಗಿ ಎಲ್ಲಿ ಚೆನ್ನಾಗಿ ಶೇಪ್ ಆಗಿರ್ತದೆ ಆ ಜಾಗದಲ್ಲಿ ಕೆತ್ಕೊಂಡು ಅದನ್ನ ಬಿಟ್ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗೋದು ಅಲ್ಲಿ ಕೆತ್ಕೊಂಡು ಬಿತ್ಕೊಂಡು ತಿಂದಿತ್ತು ನೆಮ್ಮದಾಗಿ ಈಗ ಇರೋದು ನಮ್ಮ ತಂದೆ ಅವ್ರಿಗೆ ಜಮೀನು ಕೊಟ್ಟರು ಕೆಂಪನಾಡಿಂದ ಜಮೀನು ಕೊಟ್ಟಿದ್ಮೇಲೆ ನಮ್ಮ ಚಿಕ್ಕಮ್ಮನವರು ಅವಾಗ ನಮ್ಮ ತಾಯಿ ತೀರ್ಕೊಬಿಟ್ಟಲ್ಲ ಅವರು ನಮ್ಮ ಚಿಕ್ಕಮ್ಮನ ಬೇರೆ ಕಡೆ ಇದ್ರು ಈಗ ನಮ್ಮ ತಾಯಿ ತೀರೋದ್ಮೇಲೆ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಚಿಕ್ಕಮ್ಮನೇ ಸೇರಿಸ್ಕೊಟ್ರು ಅವರೇ ನಮ್ಗೆ ಸಾಕೊಂಡಿದ್ದು ಕಾಡಲ್ಲಿ ಹಚ್ಚಿ ತಗೊಂಡು ಅವತ್ತೇನು ಮದುವೆ ಏನಿರ್ತಿಲ್ಲ ಅವರವರೇ ಇಷ್ಟಪಟ್ಟು ಇವರು ಹಾಕಿದ್ರು ಈಗ ನಂಗೆ ಇಲ್ಲ ಅವಾಗ ಅವರವರೇ ಇಷ್ಟಪಟ್ಟು ಮದುವಾಯ್ತಿದ್ರು
0: ಈಗ ನಿಮ್ಮ ಕಾಲದಲ್ಲಿ ಮಕ್ಕಳಿಗೆ ಏನಾದ್ರು ಹುಷಾರಿರ್ಲಿಲ್ಲ ಅಂದ್ರೆ ಆಗಿಲ್ಲ ಹಾಸ್ಪಿಟ್ಲ್ಗಳಿರ್ಲಿಲ್ಲ ಹಾಸ್ಪಿಟ್ಲ್ಗಳೇ ಇರಲಿಲ್ಲ
1: ಹೌದು
0: ನೋಡ್ಕೋತಿದ್ರಿ ಅವ್ರನ್ನ
1: ಅವಾಗ ಅಂದ್ರೆ ಇಲ್ಲಿ ಬಿಸಿನಳ್ಳಿ ಬಿಸಿನಲ್ಲಿ ಬಸ್ ಇರಲಿಲ್ಲ ಒಂದೇ ಒಂದು ಬಸ್ಸು ಅವಾಗ 6 ಗಂಟೆ ಬಸ್ ಹೋದ್ಮೇಲೆ ಇನ್ನು ಬಸ್ ಇಲ್ಲ ಆ ಬಸ್ನಲ್ಲಿ ಹೋಗಿ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಇಲ್ಲಂದ್ರೆ ಮೊದಲು ನನಗೆ ಗೊತ್ತಿರಲಿಲ್ಲ ನಮ್ಮ ಅಪ್ಪ ಅವ್ರ ತಾತನ ಕಾಲದಲ್ಲಿ ಒಳ್ಳೆಯಿಂದ ಆಸೆ ಆಗಿದ್ರು ನೀರು ಹಾಯ್ಕೊಂಡು ಹೋಗ್ತಿದಾರಂತೆ
0: ಹಾಸ್ಪಿಟ್ಲಿಗೆ
1: ನೀರು ಹಾಯ್ಕೊಂಡು ಆಸೆ

0: ಹೋಗ್ತಿದ್ದು ಹಾಸ್ಪೇಟೆಗೆ. ಅವಾಗ
1: ಔಷಧಿ ಕಾಡು ಔಷಧಿಗಳನ್ನ ಬಳಸ್ತಿದ್ರೆ ಅವಾಗ
0: ಕಾಡು ಔಷಧಿ ನಾನು ಕಾಡು ಔಷಧಿ ನಾನು ಗೊತ್ತಿಲ್ಲ ಅದ್ ನನ್ಗೆ ನನ್ಗದು ಗೊತ್ತಿಲ್ಲ. ಈ ಕೆಮ್ಮು ಮತ್ತೆ ಇನ್ನಗಡಿಗೆ ಅಂದ್ರೆ ಈ ಸುಂಡಕಾಯಿ ಇಷ್ಟ ಪಕ್ಕೊಳ್ಳಾಗತ್ತದಲ್ಲ ಅದನ್ನ ಹಣ್ಣನ್ನ ಹಣ್ಣಗ ಮಕ್ಕಳು ಸಣ್ಣ ಮಕ್ಕಳು ನತ್ತಿಗೆ ಹಾಕೊಂಡ್ರೆ ಹಣ್ಣು ಅದನ್ನ ಹಿಂಡಿ ಅದ್ ಬೀಜ ಇರ್ತದಲ್ಲ ಅದನ್ನ ಈ ನತ್ತಿಗೆ ಹಾಕ್ತಾರೆ ನೆಗಡಿ ಹೇಳ್ಕೊಳ್ತದ ಅಂತ ಅಂತಾರೆ.
1: ಅದೆಲ್ಲ ಮಾಡ್ತಿದ್ವಿ,
0: ಅದೆಲ್ಲ ಮಾಡ್ತಿದ್ದ ನಾವು. ಮತ್ತೆ ಈ ಕೆಮ್ಮು ಬಂದ್ರೆ ಅದನ್ನು ಕಷಾಯ ಮಾಡೋದು, ಕಷಾಯ ಅಂದ್ರೆ ಜೀರ್ಗ ಮತ್ತೆ ಇದು ಶುಂಠಿ ಉಂಡೆ ಮೆಣಸು ಅದೆಲ್ಲ ಸಸಿ ಪುಡಿ ಮಾಡಿ ಕಾಯಿಸಿ ಒಂದಿಷ್ಟು ಅಪ್ಪ ಬೆಲ್ಲ ಹಾಕಿ ಅದನ್ನ ಕೆಮ್ಮುಗೆ ಮಾಡಿ ಕುಡಿತಾ ಇದ್ದು ನಾವು ಅವಾಗ.
1: ನಾಟಿ ಔಷಧಿ ಮನೆ ಔಷಧಿ ಕಾಡಿನ ಪದಾರ್ಥಗಳಿಗೆ ಒಪ್ಕೊಂಡು ಜೀವನವನ್ನ ಮಾಡ್ತಿದ್ದೀವಿ. ಈಗ ನೀವು ಹೇಳಿದ್ರಿ ನಾವು ವಿಶೇಷವಾಗಿ ಕಾಡಿನ ದೇವತೆಗಳನ್ನ ಪೂಜೆ ಮಾಡ್ತೀವಿ ಅಂತ, ಈಗಲೂ ಕೂಡ ಹಬ್ಬಗಳನ್ನ ಆಚರಣೆ ಮಾಡ್ತಾ
0: ಇದ್ದಾರೆ. ಉಗಾದಿ ಹಬ್ಬ ಮಾಡ್ತಾರೆ, ಕುಣಿಯಾಟ ಮಾಡ್ತಾರೆ ಎಲ್ಲ, ಅದು ಹಿಂದೆ ಕಾಲದಿಂದ ಪದ್ಧತಿ ಬಂದಿರೋದು. ಅದು ನಮ್ಮ ಹೆಂಗಸರು ಬೇರೆ ಬೇರೆ ಎಲ್ಲ ಊರಲ್ಲಿ ಹೆಂಗಸರೆಲ್ಲ ಕುಣಿತಾರೆ, ನಮ್ಮ ಹಾಡಲ್ಲಿ ಹೆಂಗಸರು ಕುಣಿಯಂಗಿಲ್ಲ, ಬರೀ ಗಂಡಸರನ್ನೇ ಕುಣಿಯಬೇಕು, ಹೆಂಗಸರು ಕುಣಿಯಂಗಿಲ್ಲ. ಅದು ಹಿಂದಿನ ಕಾಲ ನಡೆದು ಬಂದಿರೋದು. ಅದು ನಮ್ಗು ಆಸೆ ಕುಣಿಬೇಕಂದ್ರೆ ಅದೆಲ್ಲ ಇರ್ಬಾರ್ದು ಅಂತಾರೆ.
1: ಅಂದ್ರೆ ಈಗಲೂ ಕೂಡ ಅದಷ್ಟೇ ನಿಷ್ಠೆಯಾಗಿ ಪಾಲಿಸ್ಕೊಂಡು ಬರ್ತಾರೆ.
0: ಅವಾಗ ಈ ಕುಣಿಯಾಟ ಮಾಡೋ, ಈಗ ಊಟ ಅಡಿಗೆ ಮಾಡ್ಕೊಂಡು ಪೆಂಡೈಲೆಲ್ಲ ಹಾಕಿ ಮತ್ತೆ ಬಲ್ಪುಗಳೆಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ. ಅವಾಗ ಏನು ಹಾಕಿ ಬರೀ ಹಂಗೇನೆ ಕುಣಿಯಾಟ ಮಾಡಿ ಸೌದೆ ತತ್ತಿದ್ರು ಕಾಡಿಂದ ಬೆಂಕಿ ಹಾಕ್ಬಿಟ್ಟು
1: ಅದೇ
0: ಸುತ್ತ ಕುಣಿತಾ ಇದ್ರು ಅವಾಗ.
1: ಅದೇ
0: ನಮ್ಮ ಹೆಂಗಸರು ಏನಂತ ನಮ್ಮ ಪದಾರ್ಥ ಈ ಹಾಡುಗಳು ಹೇಳೋದು ಹೆಂಗಸರು ಕಲ್ತಾ ಇದ್ದು
1: ಪದಗಳು
0: ಹೇಳ್ಕೊಂಡು ಹೇಳ್ಕೊಂಡು. ಹೌದೌದೌದು.

0: ಅಮ್ಮ ಏನಾದ್ರು ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆ?
1: ನಮ್ಗೆ ಏನ್ ಸೌಲಭ್ಯ ಅಂದ್ರೆ ಏನ್ ಸೌಲಭ್ಯ ಬರ್ತದೆ? ಈಗ ಅದೇ ರೇಷನ್ ಕೊಡ್ತಾರೆ, ಮತ್ತೆ ಅಕ್ಕಿ ಕೊಡ್ತಾರೆ,
0: ಪಿಂಚಣಿ
1: ದುಡ್ಡು ಅದ್ ಕೊಡ್ತಾರೆ.
0: ಎಷ್ಟು ವರ್ಷದಿಂದ ಪಿಂಚಣಿ?
1: ಪಿಂಚಣಿ ಅಂದ್ರೆ ನಮ್ಮ ಯಜಮಾನ್ ತೀರ್ಕೊಬಿಟ್ರು, ಒಂದ್ 7-8 ವರ್ಷದಿಂದ 800 ರೂಪಾಯಿ ಕೊಡ್ತಾರೆ ನಮ್ಗೆ, ಬರೀ 800 ರೂಪಾಯಿ. ಕೆಲವು ಜನಕ್ಕೆಲ್ಲ 1000-1200 ಆಗದೆ.
0: ನಮ್ಗೆ ಎಷ್ಟು ವರ್ಷ?
1: 60 ಆಗಿದೆ.
0: ಇನ್ನು ಪಿಂಚಣಿ
1: 800 ರೂಪಾಯಿ ಕೊಡ್ತಾರೆ ನನ್ಗೆ.
0: ಅದು ಮಾಡಿಸಿಲ್ಲ,
1: ಅದು ಮಾಡಿಸಿಲ್ಲ. ಈಗೀಗ ಮಾಡಿಸ ಅವ್ರಿಗೆ 1200 ರೂಪಾಯಿ ಕೊಡ್ತಾರೆ. ನಾನು ಆಗ್ಲೇ ನಮ್ಮ ಯಜಮಾನರು ಕೇಳ್ಕೊಬಿಟ್ಟಿದ್ದಲ್ಲ, ಅವಾಗಿನ ಮಾಡಿಸಿತ್ತಲ್ವಾ ಶಂಕರ್ ಸಾಹೇಬ್ ಅಂತ ಗೊತ್ತಾ, ಶಂಕರ್ ಸರ್ ಈಗ ಕೆಂಚ್ ಹೇಳಿದಾರಲ್ಲ, ಅವರೇ ನಮ್ಗೆಲ್ಲ ನಮ್ಮ ಯಜಮಾನರು ಸಹಾಯಾಗ ನನ್ಗೆ ಪಿಂಚಣಿ ಮಾಡಿಕೊಟ್ಟಿದ್ದ ಅವರೇ. ನನ್ಗೆ ಏನು ಒಂದು 10 ರೂಪಾಯಿ ನನ್ಗೆ ಏನು ಈಸ್ ಕೇಳಲಿಲ್ಲ, ನಾನು ಕೊಟ್ಟಿದ್ದಿಲ್ಲ. ಅವರೇ ನಮ್ಮ ಸ್ವಂತವಾಗಿ ಅವರೇ ಎಲ್ಲ ನಮ್ಗೆ ಏನೇನು ಬೇಕು ದಾಖಲಾತಿ ಎಲ್ಲ ತಗೋಗಿ ಅವರೇ ನನ್ಗೆ ಮಾಡಿಸ್ಕೊಟ್ರು.
0: ಆಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನೀವು
1: ಆಗಂತೂ ಹಂಗೆ ಇತ್ತು, ಹಂಗೆ ಇದ್ರು, ಈಗ ಎಲ್ಲ ಬದಲಾವಣೆ ಆಗಿದ್ವಲ್ಲ, ಎಲ್ಲ ಸರಾಗಿರ್ತೀವಿ.
0: ಇತ್ತೀಚಿನ ಆರೋಗ್ಯ ಸಮಸ್ಯೆಗಳು ಆರೋಗ್ಯ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಊಟೋಪಚಾರಗಳು ನೋಡಿದಾಗ
1: ಊಟೋಪಚಾರ ಇನ್ನೇನ ನಾವು ತಿನ್ನೋದು, ಇಂದ್ರ ಕಾಲ ಹೆಂಗ್ ತಿಂತು, ಆ ರುಚಿ ಈಗಿರಲ್ಲ, ಎಲ್ಲ ಗೊಬ್ಬರ ಹಾಕಿ ಮಾಡ್ತಾರೆ. ಈಗಿನ ಕಾಯಿಲೆದಲ್ಲಿ ಹಿಂಗ್ ಈಗ ತಿಂದ್ರೆ ಈ ತರ ಕಾಯಿಲೆ ಬರ್ತದೆ. ಹಂಗ ನಾವು ಇಷ್ಟೋ ಸೊಪ್ಪು ಗೆಡ್ಡ ತಿಂದ್ರು ಕೂಡ ನಮ್ಗೆ ಏನ್ ಕಾಯಿಲೆ ಕಸ ಬರ್ತಿದ್ವಿಲ್ಲ, ಹಂಗೆ ಇದ್ದು ನಾವು. ಕೆಲ್ಸಕ್ಕಂದ್ರೆ ಹಂಗೆ ಹೋಯ್ತಿದ್ದು. ಇಲ್ಲಿಂದ ನಾವು ಕೆಂಪನಾಡಿಂದ ಇಷ್ಟಿಷ್ಟ ಪಾತ್ರದಲ್ಲಿ ನೀರು ವರ್ಕ ಹೋಯ್ತಿದ್ದು, ಆಗ ಹಂಗ ಸತ್ತಿಗಿತ್ತು ನಮ್ಗೆ. ಹೌದು, ಈಗ ಹಂಗ ಮಾಡಕ್ ಆಗಲ್ಲ.
0: ಊಟದ ಪದ್ಧತಿನ ಈಗಲೂ ಪಾಲಿಸ್ತೀವಿ?
1: ನಾವು ಪಾಲಿಸ್ತೀವಿ, ನಾವು ಒಟ್ಟಿನಲ್ಲಿ ಗೆಣಸಿಲ್ಲ ಈಗ. ಗೆಣಸಿಗೆ ಯಾರು ಹೋಗಲ್ಲ, ಹಿಂದೆ ಎಲ್ಲ ಮರ್ಕೊಬಿಟ್ರು. ಸೊಪ್ಪು ತಿಂತಾರೆ, ಮತ್ತೆ ಗೆಣಸಿಗೆ ಯಾರು ಕಾಡಿಗೆ ಹೋಗಲ್ಲ. ಅವ ಕಾಡಿನಿಂದ ತಗೋಬತ್ತಿದ್ದು, ಕರುಳ ತಿಂತಾರೆ, ಸೊಪ್ಪು ಮತ್ತೆ ಇದು ಸೇಬು ಆಳದಲ್ಲಿ ಇರ್ತ ಸೇಬು ತಿಂತೀವಿ, ಈಗ ಸೇಬೆಲ್ಲ ತಿಂತೀವಿ, ಎಲ್ಲ ತಿಂತೇವೆ, ಎಲ್ಲ ತಿಂತಾರೆ ಈಗ.
0: ಇತ್ತೀಚಿನ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದು ಆರೋಗ್ಯ ಸಮಸ್ಯೆ ಇಲ್ವಾ?
1: ಇಲ್ಲ ಇಲ್ಲ, ಹಂಗಂತ ಏನಿವೆಲ್ಲ, ನಮ್ಮ ಜೀವನ ನಾವೇ ಕಾಪಾಡ್ಕೊಂಡು. ತಿಂಗ ಬಿ ಪಿ ಸಕ್ ಮಾಡ್ತೀನಿ ನಾನು, ನಾರ್ಮಲ್ ಆಗಿದ್ದಮ್ಮ, ನಿಮ್ಗೇನು ಇಲ್ಲ, ನೀವು ಆ ಥರ ಕೆಲಸನೇ ಮಾಡ್ತಿದ್ದಾರೆ. ಈಗ ಬಿ ಪಿ ಶುಗರ್ ಬರೋದು ಯಾವ್ದು ಹೇಳಿ, ಏನು ಕೆಲಸ ಮಾಡ್ದಂಗೆ, ಕೂತಿದ ಜಾಗಲೇ ಕೂತಿದ್ದಂಗೆ, ಎಲ್ಲ ಮಾಡಿದೆ ನಾನು. 5 ಗಂಟೆ 5:30 ಅಷ್ಟು ಹೇಳ್ಬಿಡ್ತೀನಿ ನಾನು, ಎದ್ದು ಕಸ ಗುಡ್ಬಿಟ್ಟು ಪಾತ್ರೆ ಬೆಳಗ್ಗೆ ನೀರು ತೊಳೆದು ಬಟ್ಟೆ ಒಗೆದು ಅಡುಗ ಮಾಡಿ ತಿನ್ಕೊಂಡು ಕೆಲಸ 9 ಕೆಲ್ಸಕ್ಕೆ ಹೋಯ್ತಿದ್ದೆ ನಾನು. ಹಂಗಿದ್ರೆ ನಮ್ಮ ಆರೋಗ್ಯ ಕಾಪಾಡಕ್ಕೆ, ಮತ್ತೆ ಒಂದೇ ತೋ ಕೂತಿದ್ದಂಗೆ ಕೂತ್ಕೊಂಡ್ರೆ ಮೈ ಕೈಯೆಲ್ಲ ನೋವು ಬರ್ತದೆ, ನಾರ ಆಡಲ್ಲ, ಅದೇ ನಮ್ಗೆ ದೊಡ್ಡ ಕಾಯಿಲೆ
0: ಖಂಡಿತ.
1: ಹಂಗೆ

0: ನನ್ನ ಜೀವನ, ಇನ್ನು ಬೇರೆ ಅಕ್ಕಪಕ್ಕ ನನ್ನಂತೆ ಇಲ್ಲ, ನನ್ನ ಜೀವನ ನಾನಂತೆ. ನಾನು ಬೆಳಿಗ್ಗೆ ಎದ್ದು ಹೆಂಗ್ ಕೆಲಸ ಮಾಡಬೇಕು, ಕೆಲವು ಜನ ಏನ್ ಮಾಡ್ತಾರೆ ಅಷ್ಟು ಬೆಳಿಗ್ಗೆ 5 ಗಂಟೆಗೆ ಒಂದ್ ಸ್ವಲ್ಪ ಓಡಾಡ್ತಾರೆ, ನಾನು ಓಡಾಡಕ್ ಹೋಗಲ್ಲ, ನನ್ನ ಕೆಲಸ ನಾನು ಮಾಡ್ತೇನೆ ನಾನು, ಅದೇ ನನ್ನ ಆರೋಗ್ಯ.
1: ಅಂದ್ರೆ ತಮ್ಮ ಕೆಲಸದಲ್ಲಿ ತಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೆ
0: ಯಾವ ಕಾರಣ ಏನು ನಮ್ಗೆ ನಮ್ಮ ಆರೋಗ್ಯ ಏನ್ ಕಷ್ಟನೂ ಇರಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೋದು. ಒಂದೇ ತೋ ಕೂತ್ಕೊಂಡ್ರೆ ಅದೇ ನಮ್ಮ ಆರೋಗ್ಯ ಇರಕ್ಕೆ ಇಳಿದು ಕೆಟ್ಟೋಯ್ತದೆ. ಒಂದೇ ತೋಕೊಂಡು ಈ ಬಾತು ಆ ಮಾತೆಲ್ಲ ನಮ್ಮ ತಲೆಗೆ ಇಳಿಸ್ಕೋಬಾರ್ದು. ನಮ್ ಸ್ವಂತ ಬುದ್ಧವಾಗಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ.
1: ಮನೇಲಿ ಹೇಗೆ ನೋಡ್ಕೋತಾರೆ ನಿಮ್ಮನ್ನ?
0: ಮನೇಲಿ ನಾನೇ ನೋಡ್ಕೊಳ್ಳೋರು, ಯಾರು ನೋಡ್ಕೊಳ್ಳೋರು? ನನ್ಗೆ ಜೀವನ ಮಾಡ್ಬೇಕಲ್ಲ, ಜೀವನ ಈ ಸತಿ ಮನೆ ಇದ್ನಿಲ್ಲ ನನ್ಗೆ, ಮನೆಗೇನೆ ನನ್ ಕಷ್ಟ ಇರೋದು. ಮನೆ ಎಲ್ಲ ಕಿತ್ತು ಹೋಗಿದೆ, ಕವರ್ ವರ್ಷ ವರ್ಷ ಕವರ್ ತಗೊ ಬಂದ ಹಾಕ್ಬೇಕು ನನ್ಗೆ, ಅದಗೊಂದ್ ಚಿಂತೆ ಬರ್ತದೆ. ಇಲ್ಲ ಅನ್ನೋದಿಲ್ಲ, ಮನೆಗೊಂದ್ ಚಿಂತೆ ಬರ್ತದ ನನ್ಗೆ. ಈಗ ದೊಡ್ಡ ಜನ ಮಾಡಂಗೆ ದೊಡ್ಡ ಮನ ಕರ್ಸಂಗೆ ನನ್ ಬಂಡವಾಳ ಇರಲ್ಲ. ಈ ಸತಿ ಒಂದ್ ಚೀಟ್ ತೆಗ್ದು ಸಾಲ ಮಾಡ್ಕೊಂಡು ನಮ್ ಸಂಘದಲ್ಲಿ ಸಾಲ ತಗೊಂಡು ಒಂದ್ ಚೀಟ್ ಹಾಕಿದೆ ನಾನು, ನಮ್ ಸಾಲ ತಗೊಂಡು. ಮತ್ತೆ ಬಾತ್ರೂಮ್ ಇರ್ಲಿಲ್ಲ, ಅದೆಲ್ಲ ಮಾಡಿದೀನಿ.
1: ಅಂದ್ರೆ ಮನೇಲಿ ಬಡತನ ಇದೆ, ಆ ಮನೆ ಬಡತನ ನೀಗ್ಸೋಕೋಸ್ಕರ ಈಗಲೂ ಕೂಡ ಇಷ್ಟು ವಯಸ್ಸಿನಲ್ಲೂ ಕೂಡ ಖುಷಿ ನಡೆಸೋಕೆ ಸಾಧ್ಯ. ತುಂಬಾ ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇಷ್ಟೊತ್ತು ನಿಮ್ಮ ಒಂದು ಆರೋಗ್ಯ ಜೀವನ ಹೇಗೆಲ್ಲ ಸಾಗ್ಬೇಕು, ಹಿಂದೆಲ್ಲ ಎಷ್ಟು ಕಷ್ಟಪಟ್ರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು, ಧನ್ಯವಾದಗಳು.
1: ಕೇಳುಕರೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವರ ಆರೋಗ್ಯ ಜೀವನ, ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಕೇಪಮ್ಮೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರಿ. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

0: ಬೆಳಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಡಿಯ ಶ್ರೀಮತಿ ಬೊಮ್ಮೀರ್ ಅವರ ಜೊತೆಗಿನ ಮುಸ್ಸಂಜೆ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
2: ಅಬ್ 70 ವರ್ಷೆ ಅಧಿಕ ಉಮ್ರಕ್ಕೆ ದೇಶ ಕೆ ಹರ್ ಬುಜುರ್ಗ್ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ.
3: ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನು ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ.

0: ಪ್ರಿಯ ಶ್ರೋತೃಗಳೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.